ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದಗಳು.

0: ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 May 22 ಶುಕ್ರವಾರ. ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲಪಕ್ಷ, ಷಷ್ಠಿ ತಿಥಿ, ಪುಷ್ಯ ನಕ್ಷತ್ರ, ವೃದ್ಧಿಯೋಗ, ತೈತುಲ ಕರಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮೈನ್ಸ್ಟ್ರೋ ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾಗುವ ವಚನದ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಪವಿತ್ರ ದಿನೇಶ್ ಇದನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಸಮುದಾಯ ಸಹಭಾಗಿ ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಅವರು ಪೊನ್ನಜ್ಜಿಯ ಕಥೆಯನ್ನು ಹೇಳಲಿದ್ದು ಬೆಳಗ್ಗೆ 8:00 ದಿನದ ವಿಶೇಷತೆಯನ್ನ ತಿಳಿಸುವ ದಿನದ ವಿಶೇಷ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ನಮ್ಮ ಸುತ್ತಲಿನ ಪರಿಸರದ ಕುರಿತಾದ ಪರಿಸರ ಪರಿಚಯ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣದ ಬಗ್ಗೆ ಅಲ್ಲಿನ ವಿಶೇಷತೆಯ ಕುರಿತಾಗಿ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಸಾಹಿತ್ಯದ ಕುರಿತಾದ ವಿಚಾರ ವಿಹಾರ ಸಾಹಿತ್ಯ ಲೋಕ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ ಹಾಡನ್ನು ಹೇಳಿ ಕಾರ್ಯಕ್ರಮವನ್ನ ಎಂಜಾಯ್ ಮಾಡಬಹುದು. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವಂತಹ ಸ್ಫೂರ್ತಿದಾಯಕ ಮನೋರಂಜನಾತ್ಮಕ ಕಥೆಗಳು ಪ್ರಸಾರವಾಗಲಿದ್ದು ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 11:30 ಚಲನಚಿತ್ರ ಗೀತೆಗಳು ಭಾವಗೀತೆಗಳು ಪ್ರಸಾರವಾಗಲಿದೆ. 12:30 ದೇಶ ಎಂದು ಮರೆಯದ ಅನರ್ಘ್ಯರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮಗಳು ಕಲಿಕಾ ಸಮಯದಲ್ಲಿ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆ ಫೋನ್ ಇನ್ ನೇರ ಪ್ರಸಾರ ಕಾರ್ಯಕ್ರಮವಿರುತ್ತದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿನ ಸಾರ್ವಜನಿಕರಿಗೆ ಇರುವ ಸಮಸ್ಯೆಗಳು ಕುಂದು ಕೊರತೆಯನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡೆಗೆ ಪರಿಹಾರದ ಕಡೆಗೆ ಎಂಬ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಯ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವಿದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರಿಯಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರಿಗಳ ತನಕವೂ ಶಿವಮೊಗ್ಗ ಉದ್ಯಮಿಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನ ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರ ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಎಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನ ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್ ಅವರು. ರಾತ್ರಿ 8:00 ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಚಿತ್ರಗೀತೆಗಳು, ಹರಿಕಥೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮ ನಿಮಗಾಗಿ. ಎಲ್ಲರಿಗೂ ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ನಿನ್ನೆ ರಾತ್ರಿ ಮಲಗುವಾಗ ನಾವೆಲ್ಲ ಏನೇನೋ ಪ್ಲಾನ್ ಮಾಡಿಕೊಂಡು ಮಲ್ಕೊಂಡಿರ್ತೀವಿ. ನಾಳೆ ಸಿಗೋ ಹೊಸ ದಿನವನ್ನ ಸೂಪರ್ ಆಗಿ ಕಳಿಬೇಕು ಅಂತ ಅನ್ಕೊಂಡಿರ್ತೀವಿ ಅಲ್ವಾ? ಆದ್ರೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಏನಾಗುತ್ತೆ ಗೊತ್ತಾ? ಕಣ್ಬಿಡ್ತಿದ್ದ ಹಾಗೆ ಇವತ್ತಿನ ಕೆಲಸಗಳದ್ದೇ ಟೆನ್ಷನ್. ಅಯ್ಯೋ, ಆಫೀಸ್ಗೆ ಲೇಟ್ ಆಗುತ್ತೋ ಏನೋ, ಬಾಸ್ ಏನ್ ಬೈತಾರೋ ಏನೋ, ಆ ಪ್ರಾಜೆಕ್ಟ್ ಮುಗಿಯುತ್ತೋ ಇಲ್ವೋ, ಹೀಗೆ ಬರೀ ಯೋಚನೆ ಮಾಡ್ತಾನೆ ಇವತ್ತಿನ ಈ ಸುಂದರ ಮುಂಜಾನೆಯನ್ನ ನಾವೇ ಹಾಳು ಮಾಡ್ಕೊಂಡಿರ್ತೀವಿ. ಅದಕ್ಕೆ ಅನ್ಸತ್ತೆ ತುಂಬಾ ಚೆನ್ನಾಗಿ ಅದ್ಭುತವಾದ ಸಾಲುಗಳನ್ನ ಬರೆದಿದ್ದಾರೆ. ಆ ಸಾಲುಗಳು ಏನ್ ಗೊತ್ತಾ? ಜೀವ ನಮ್ಮ ಮಾತು ಕೇಳೋದಕ್ಕೆ ನಮ್ಮ ಹಿಡಿತದಲ್ಲಿಲ್ಲ, ಯಾವಾಗ ಬೇಕಾದ್ರೂ ಬಿಟ್ಟು ಹೋಗ್ಬೋದು. ಆದ್ರೆ ಜೀವನ ಅನ್ನೋದು ನಮ್ಮ ಮಾತನ್ನು ಕೇಳುತ್ತೆ, ಹೇಗೆ ಬೇಕಾದ್ರೂ ರೂಪಿಸ್ಕೊಳ್ಬಹುದು. ಸೊ ನಾಳೆ ನಮ್ಮ ಜೀವ ಇರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ ಸ್ನೇಹಿತರೆ. ಆದ್ರೆ ಇವತ್ತು ಕಣ್ಮುಂದೆ ಇರೋ ಈ ಜೀವನ ಇದೆಯಲ್ಲ, ಇದನ್ನ ಹೇಗೆ ನಡೆಸಬೇಕು ಅನ್ನೋದು ನಮ್ಮ ಯೋಚನೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವತ್ತಿನ ದಿನವನ್ನ ಯೋಚನೆಯಲ್ಲೇ ಕಳೆಯುವ ಮುನ್ನ ಒಂದು ಸಣ್ಣ ಕತೆ ಹೇಳಬೇಕು ಅಂತ ಅನಿಸ್ತಾ ಇದೆ. ಆದ್ರೆ ಆ ಕತೆ ಹೇಳೋಕ್ಕಿಂತ ಮುಂಚೆ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ರಾತ್ರಿ ಮಲಗುವಾಗ ನಾಳೆ ಏನೆಲ್ಲ ಮಾಡ್ಬೇಕು ಅಂತ ಪ್ಲಾನ್ ಮಾಡಿರ್ತೀವಿ ಅಲ್ವಾ? ಆದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಅಯ್ಯೋ ಇವತ್ತು ಆ ಕೆಲ್ಸ ಆಗುತ್ತೋ ಇಲ್ವೋ, ಏನಾಗುತ್ತೋ ಗೊತ್ತಿಲ್ಲ ಅನ್ನೋ ಯೋಚನೆ ಮತ್ತು ಆತಂಕದಲ್ಲೇ ಅರ್ಧ ದಿನ ಕಳೆದ್ಬಿಟ್ಟಿರ್ತೀವಿ. ಸೊ ಹಾಗಾದ್ರೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಸ್ಫೂರ್ತಿದಾಯಕ ಕಥೆಯನ್ನ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಒಂದು ಹಳ್ಳಿಯಲ್ಲಿ ಒಬ್ಬ ವಿಜ್ಞಾನಿ ಒಂದು ಸಣ್ಣ ರಿಸರ್ಚ್ ಮಾಡ್ತಾನೆ. ಅವನು ಒಂದು ಪಾತ್ರೆಯಲ್ಲಿ ಉಗುರು ಬೆಚ್ಚಿನ ನೀರನ್ನ ಇಟ್ಟು ಅದರಲ್ಲಿ ಒಂದು ಕಪ್ಪೆಯನ್ನ ಹಾಕ್ತಾನೆ. ಕಪ್ಪೆಗೆ ಆ ನೀರು ತುಂಬಾ ಕಂಫರ್ಟಬಲ್ ಅನ್ಸುತ್ತೆ, ಆರಾಮಾಗಿ ಈಜಾಡ್ತಾ ಇರುತ್ತೆ. ಮೆಲ್ಲನೆ ಆ ವಿಜ್ಞಾನಿ ಪಾತ್ರೆಯ ಕೆಳಗೆ ಒಲೆ ಹಚ್ಚಿ ನೀರನ್ನು ಬಿಸಿ ಮಾಡೋದಕ್ಕೆ ಶುರು ಮಾಡ್ತಾನೆ. ನೀರು ಸ್ವಲ್ಪ ಬಿಸಿ ಆಗ್ತಿದ್ದಂತೆ ಕಪ್ಪೆ ಏನ್ ಮಾಡುತ್ತೆ ಗೊತ್ತಾ? ಅಯ್ಯಯ್ಯೋ, ನೀರ್ ಬಿಸಿ ಆಗ್ತಾ ಇದೆ ಅಂತ ಹೊರಗಡೆ ಜಂಪ್ ಮಾಡೋ ಬದಲು ತನ್ನ ದೇಹದ ಉಷ್ಣಾಂಶವನ್ನು ಆ ಬಿಸಿ ನೀರಿಗೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ತನ್ನ ಇಡೀ ಶಕ್ತಿಯನ್ನ ಖರ್ಚು ಮಾಡೋದಕ್ಕೆ ಶುರು ಮಾಡುತ್ತೆ. ಹೀಗೆ ನೀರು ಇನ್ನೂ ಜಾಸ್ತಿ ಬಿಸಿ ಆಗ್ತಾ ಇರುತ್ತೆ. ಕಪ್ಪೆ ತನ್ನ ಶಕ್ತಿಯನ್ನೆಲ್ಲಾ ಬಳಸಿ ಅಡ್ಜಸ್ಟ್ ಮಾಡ್ಕೊಂಡೇ ಇರುತ್ತೆ. ಕೊನೆಗೆ ನೀರು ಕುದಿಯುವ ಹಂತಕ್ಕೆ ಬಂದಾಗ ಕಪ್ಪೆಗೆ ಇನ್ನೂ ತಡೆಯೋಕೆ ಆಗೋದಿಲ್ಲ. ಇಲ್ಲ, ನಾನು ಇಲ್ಲಿಂದ ಜಂಪ್ ಮಾಡ್ಲೇಬೇಕು ಅಂತ ಜಂಪ್ ಮಾಡೋಕೆ ಟ್ರೈ ಮಾಡುತ್ತೆ. ಆದ್ರೆ ಅಷ್ಟರಲ್ಲಿ ಕಪ್ಪೆ ತನ್ನ ಇಡೀ ಶಕ್ತಿಯನ್ನು ಬರೀ ಯೋಚನೆ ಮಾಡೋಕೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಖರ್ಚು ಮಾಡ್ಬಿಟ್ಟಿರುತ್ತೆ. ಅದರ ದೇಹದಲ್ಲಿ ಜಂಪ್ ಮಾಡೋಕೆ ಶಕ್ತಿನೇ ಇರೋದಿಲ್ಲ. ಕೊನೆಗೆ ಆ ಕಪ್ಪೆ ಅದೇ ಬಿಸಿ ನೀರಿನಲ್ಲಿ ಪ್ರಾಣ ಕಳೆದುಕೊಳ್ಳುತ್ತೆ. ಎಸ್, ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ? ಆ ಕಪ್ಪೆ ಸತ್ತಿದ್ದು ಬಿಸಿ ನೀರಿನಿಂದ ಅಲ್ಲ, ಬದಲಾಗಿ ಸರಿಯಾದ ಸಮಯಕ್ಕೆ ಜಂಪ್ ಮಾಡದೆ ಬರೀ ಪರಿಸ್ಥಿತಿಯ ಬಗ್ಗೆ ಯೋಚನೆ ಮಾಡ್ತಾ ತನ್ನ ಶಕ್ತಿಯನ್ನೆಲ್ಲ ಕಳೆದುಕೊಂಡಿದ್ದರಿಂದ ಅಂತಾನೆ ಹೇಳ್ಬಹುದು. ನಮ್ಮ ಲೈಫು ಕೂಡ ಇಷ್ಟೇ ಅಲ್ವಾ? ಬೆಳಗ್ಗೆ ಎದ್ದ ತಕ್ಷಣ ಇವತ್ ಏನಾಗುತ್ತೋ, ನಾಳೆ ಏನಾಗುತ್ತೋ ಅಂತ ಬರೀ ಯೋಚನೆ ಮಾಡ್ತಾನೆ ಕೂತಿರ್ತೀವಿ. ನಮ್ಮ ಇಡೀ ದಿನದ ಎನರ್ಜಿ ಅಲ್ಲೇ ಖಾಲಿ ಆಗ್ಬಿಟ್ಟಿರುತ್ತೆ. ಕೊನೆಗೆ ದಿನವನ್ನು ಖುಷಿಯಾಗಿ ಎಂಜಾಯ್ ಮಾಡೋದಕ್ಕೆ ನಮ್ಮ ಹತ್ರ ಪಾಸಿಟಿವ್ ಎನರ್ಜಿನೇ ಉಳಿದಿರೋದಿಲ್ಲ. ನೆನ್ಪಿಡಿ, ಜೀವ ನಮ್ಮ ಕೈಯಲ್ಲಿಲ್ಲ, ಆದ್ರೆ ಇವತ್ತಿನ ದಿನವನ್ನು ಹ್ಯಾಪಿಯಾಗಿ ಡಿಸೈನ್ ಮಾಡೋ ಜೀವನ ನಮ್ ಕೈಯಲ್ಲಂತೂ ಇದ್ದೇ ಇರುತ್ತೆ. ಯೋಚನೆ ಮಾಡೋದನ್ನ ಬಿಟ್ಬಿಡಿ, ಇವತ್ತಿನ ದಿನವನ್ನ ಎದುರಿಸೋದಕ್ಕೆ ರೆಡಿಯಾಗಿ. ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಮೇ 22. ಕ್ಯಾಲೆಂಡರ್ನಲ್ಲಿ ಇದೊಂದು ದಿನ ಇರಬಹುದು, ಆದರೆ ನಮ್ಮ ಜೀವಕ್ಕೆ ಆಧಾರವಾಗಿರೋ ಪ್ರಕೃತಿಗೆ ಇದು ಅತ್ಯಂತ ದೊಡ್ಡ ದಿನ ಅಂತಾನೆ ಹೇಳಬಹುದು. ಎಸ್, ಹೌದು ಸ್ನೇಹಿತರೆ, ಇವತ್ತು ಇಂಟರ್ನ್ಯಾಷನಲ್ ಡೇ ಫಾರ್ ಬಯಾಲಜಿಕಲ್ ಡೈವರ್ಸಿಟಿ. ಸರಳವಾಗಿ ಹೇಳಬೇಕು ಅಂತಂದ್ರೆ, ಈ ಭೂಮಿ ಕೇವಲ ಮನುಷ್ಯರಿಗಷ್ಟೇ ಅಲ್ಲ, ಇಲ್ಲಿರೋ ಸಣ್ಣ ಇರುವೆ, ಸೂಕ್ಷ್ಮಾಣು ಜೀವಿಗಳಿಂದ ಹಿಡಿದು ಆಕಾಶದೆತ್ತರಕ್ಕೆ ಬೆಳೆಯೋ ಆಲದ ಮರ, ಕಾಡಿನ ರಾಜ ಸಿಂಹದವರೆಗೂ ಪ್ರತಿಯೊಂದಕ್ಕೂ ಇಲ್ಲಿ ಬದುಕೋ ಹಕ್ಕಿದೆ. ಇದನ್ನೇ ನಾವು ಜೈವಿಕ ವೈವಿಧ್ಯತೆ ಅಂತ ಕರಿತೀವಿ. ಈ ಸೂಕ್ಷ್ಮ ಪರಿಸರ ಸಮತೋಲನವನ್ನು ಎಷ್ಟು ಮುಖ್ಯ ಅಂತ ನೆನಪಿಸೋ ದಿನ. ಹೌದು ಸ್ನೇಹಿತರೆ, ಈ ದಿನ ಶುರುವಾಗಿದ್ದು ಹೇಗೆ ಗೊತ್ತಾ? 1993 ವಿಶ್ವಸಂಸ್ಥೆ ಜಾಗತಿಕವಾಗಿ ಜೈವಿಕ ವೈವಿಧ್ಯತೆಯ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಡಿಸೆಂಬರ್ ತಿಂಗಳಲ್ಲಿ ಈ ದಿನವನ್ನ ಘೋಷಿಸಿತ್ತು. ಆದರೆ 2000 ಇದನ್ನು ಮೇ 22 ಬದಲಾಯಿಸಲಾಯಿತು. ಅವತ್ತಿನಿಂದ ಇವತ್ತಿನವರೆಗೂ ಪ್ರತಿ ವರ್ಷ ಜಗತ್ತಿನಾದ್ಯಂತ ಈ ದಿನವನ್ನು ಆಚರಿಸುತ್ತಾ ಬರಲಾಗ್ತಾ ಇದೆ. ಪ್ರತಿ ವರ್ಷ ವಿಶ್ವಸಂಸ್ಥೆ ಒಂದು ಅದ್ಭುತವಾದ ಥೀಮ್ ಕೊಡುತ್ತೆ. ಈ ಮೂಲಕ ಪ್ರಕೃತಿಯನ್ನು ಉಳಿಸಲು ಜಗತ್ತಿನಾದ್ಯಂತ ಜನರನ್ನು ಪ್ರೇರೇಪಿಸಲಾಗುತ್ತೆ. ನಮ್ಮ ಜೀವ ವೈವಿಧ್ಯತೆ ಕೇವಲ ಕಾಡಿನಲ್ಲಿಲ್ಲ, ಅದು ನಮ್ಮ ಉಸಿರಾಡುವ ಗಾಳಿ, ಕುಡಿಯುವ ನೀರು ಮತ್ತು ತಿನ್ನುವ ಅನ್ನದಲ್ಲೂ ಇದೆ ಅನ್ನೋದನ್ನ ನೆನಪಿಸುವುದೇ ಇದರ ಮುಖ್ಯ ಉದ್ದೇಶ. ಎಸ್, ಇನ್ನು ನಮ್ಮ ಹೆಮ್ಮೆಯ ವಿಷಯಕ್ಕೆ ಬರೋಣ. ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಅಂದ್ರೆ ನಮ್ಮ ಮಲೆನಾಡು ಜಗತ್ತಿನ ಅತ್ಯಂತ ಪ್ರಮುಖ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳಲ್ಲಿ ಒಂದು ಅಂತಾನೆ ಹೇಳ್ಬೋದು. ಇಲ್ಲಿ ಮಾತ್ರ ಸಿಗುವ ಅಪರೂಪದ ಸಸ್ಯಗಳು, ಪ್ರಾಣಿಗಳು, ಪಕ್ಷಿಗಳು ನಮ್ಮಲ್ಲಿವೆ. ಇಂತಹ ಶ್ರೀಮಂತ ಪರಿಸರದ ಮಧ್ಯೆ ಬದುಕ್ತಾ ಇರೋ ನಾವೇ ನಿಜಕ್ಕೂ ಪುಣ್ಯವಂತರು ಅಲ್ವಾ? ಆದ್ರೆ ಸ್ನೇಹಿತರೆ, ಕೇಳಿ ಇಲ್ಲಿ, ಇವತ್ತು ನಾವೆಲ್ಲೋ ಒಂದ್ ಕಡೆ ಪ್ರಕೃತಿಯನ್ನು ಮರೆತು ಸಿಮೆಂಟ್ ಕಾಡುಗಳನ್ನ ಬೆಳೆಸ್ತಾ ಇದ್ದೀವಿ ಅಂತ ಅನ್ಸುತ್ತೆ. ನಗರೀಕರಣ, ಪ್ಲಾಸ್ಟಿಕ್ ಬಳಕೆ, ಕಾಡ್ಗಿಚ್ಚಿನಿಂದ ಆಗ್ತಾ ಇರೋ ಎಷ್ಟೋ ಅಪರೂಪದ ಜೀವಿಗಳು ನಾಶವಾಗ್ತಾ ಇದೆ. ಒಂದು ಜೀವಿ ನಾಶವಾದ್ರೂ ಅದರ ಪರಿಣಾಮ ಇಡೀ ಆಹಾರ ಸರಪಳಿ ಮೇಲೆ ಆಗುತ್ತೆ. ಹಾಗಾದ್ರೆ ನಾವೇನ್ ಮಾಡಬಹುದು? ದೊಡ್ಡದಾಗಿ ಏನು ಮಾಡೋದ್ಬೇಡ, ನಮ್ಮ ಕೈಲಾದ ಸಣ್ಣ ಪ್ರಯತ್ನಗಳನ್ನ ಮಾಡೋಣ. ಮನೆಯ ಸುತ್ತಮುತ್ತ ಕನಿಷ್ಠ ಒಂದಾದರೂ ಗಿಡವನ್ನ ನೆಡೋಣ. ಈ ಬೇಸಿಗೆಯಲ್ಲಿ ಹಕ್ಕಿಗಳಿಗೆ, ಪ್ರಾಣಿಗಳಿಗೆ ಕುಡಿಯೋದಕ್ಕೆ ಒಂದು ಸಣ್ಣ ಪಾತ್ರೆಯಲ್ಲಿ ನೀರು ಇಡೋಣ. ಪ್ಲಾಸ್ಟಿಕ್ ಬಳಕೆಯನ್ನ ಆದಷ್ಟು ಕಮ್ಮಿ ಮಾಡೋಣ. ನೆನ್ಪಿಡಿ, ಪ್ರಕೃತಿ ನಮಗೆ ಕೊಟ್ಟಿರೋ ಈ ವೈವಿಧ್ಯತೆ ಕೇವಲ ನಮ್ಮ ಆಸ್ತಿಯಲ್ಲ ಸ್ನೇಹಿತರೆ, ಇದು ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡಬೇಕಾದ ಉಡುಗೊರೆ. ಬನ್ನಿ ಹಾಗಾದ್ರೆ ಇವತ್ತಿನ ದಿನ ಒಂದು ಪಣ ತೊಡೋಣ, ಪರಿಸರ ಉಳಿಸೋಣ, ಜೀವ ವೈವಿಧ್ಯತೆ ಬೆಳೆಸೋಣ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಇನ್ಫಾರ್ಮೇಶನ್ ಬಾಕ್ಸ್ ನಲ್ಲಿ ಏನಿದೆ ಗೊತ್ತಾ? ಎಸ್, ಸ್ಯಾಟಲೈಟ್ ಟೌನ್ ಕಾನ್ಸೆಪ್ಟ್ ಅಥವಾ ಉಪಗ್ರಹ ನಗರಗಳ ಪರಿಕಲ್ಪನೆ. ಇದೇನಪ್ಪ ಇದು? ಆಕಾಶದಲ್ಲಿರೋ ಸ್ಯಾಟಲೈಟ್ಗೂ ನಮ್ಮ ಭೂಮಿ ಮೇಲಿರೋ ಟೌನ್ಗೂ ಏನ್ ಲಿಂಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಬನ್ನಿ ಹಾಗಿದ್ರೆ ಇವತ್ತು ಇದರ ಕಥೆ ಏನು, ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ಏನಿದು ಸ್ಯಾಟಲೈಟ್ ಟೌನ್? ಎಸ್, ನೋಡಿ ಸ್ನೇಹಿತರೆ, ಸರಳವಾಗಿ ಹೇಳಬೇಕು ಅಂತಂದ್ರೆ, ಈಗ ನಮ್ಮ ಬೆಂಗಳೂರು, ಮುಂಬೈ ಅಥವಾ ದೊಡ್ಡ ದೊಡ್ಡ ಮೆಟ್ರೋ ಸಿಟಿಗಳನ್ನ ತಗೊಳ್ಳಿ. ಜನಸಂಖ್ಯೆ ಹೇಗೆ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ, ಸಿಟಿಗಳಿಗೆ ಉಸಿರಾಡೋದಕ್ಕೂ ಜಾಗ ಇಲ್ಲ. ಟ್ರಾಫಿಕ್ ಜಾಮ್ ಅಂತೆ, ಮನೆ ಬಾಡಿಗೆ ಜಾಸ್ತಿ, ಎಲ್ಲಾ ಕಡೆನೂ ರಶ್. ಸೊ ಇದಕ್ಕೆ ಪರಿಹಾರವಾಗಿ ಅರ್ಬನ್ ಪ್ಲಾನರ್ಗಳು ಅಂದ್ರೆ ನಗರ ಯೋಜಕರು ಒಂದು ಐಡಿಯಾ ಮಾಡ್ತಾರೆ, ಅದೇ ಈ ಸ್ಯಾಟಲೈಟ್ ಟೌನ್. ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಸೂರ್ಯನ ಸುತ್ತ ಗ್ರಹಗಳು ಹೇಗೆ ಸುತ್ತುತ್ತಾವೋ, ಅಥವಾ ಒಂದು ದೊಡ್ಡ ಗ್ರಹದ ಪಕ್ಕದಲ್ಲಿ ಸಣ್ಣ ಉಪಗ್ರಹ ಹೇಗಿರುತ್ತೋ, ಹಾಗೆ ಒಂದು ದೊಡ್ಡ ಪ್ರಮುಖ ನಗರದ ಪಕ್ಕದಲ್ಲಿ ಅದಕ್ಕೆ ಹೊಂದಿಕೊಂಡಂತೆ ಸಣ್ಣದಾಗಿ ವ್ಯವಸ್ಥಿತವಾಗಿ ಕಟ್ಟುವ ಇನ್ನೊಂದು ನಗರವೇ ಸ್ಯಾಟಲೈಟ್ ಟೌನ್ ಅಂತ ಕರೀತಾರೆ. ಎಕ್ಸಾಂಪಲ್, ದಿಲ್ಲಿ ಪಕ್ಕದಲ್ಲಿರೋ ನೋಯ್ಡಾ ಅಥವಾ ಗುರುಗಾಂವ್, ಹಾಗೆ ನಮ್ಮ ಬೆಂಗಳೂರು ಪಕ್ಕದಲ್ಲಿರೋ ಕೆಂಗೇರಿ, ಯಲಹಂಕ ಅಥವಾ ಹೊಸಕೋಟೆ ಮುಂತಾದ ಏರಿಯಾಗಳು. ಸರಿ, ಹಾಗಿದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ಹೇಗೆ ಅಂತಂದ್ರೆ, ಇದು ಒಂಥರ ಇಂಟ್ರೆಸ್ಟಿಂಗ್ ವಿಷಯ ಅಂತಾನೆ ಹೇಳ್ಬಹುದು. ಮೊದಲನೇದಾಗಿ ಸ್ವಾವಲಂಬನೆ. ಇದು ಕೇವಲ ಮಲಗೋಕೆ ಬಂದು ಹೋಗೋ ಜಾಗ ಅಲ್ಲ ಸ್ನೇಹಿತರೆ. ಈ ಸ್ಯಾಟಲೈಟ್ ಟೌನ್ ಅಲ್ಲೇ ಸ್ವಂತವಾಗಿ ದೊಡ್ಡ ದೊಡ್ಡ ಐಟಿ ಕಂಪನಿಗಳು, ಫ್ಯಾಕ್ಟರಿಗಳು, ಶಾಲೆಗಳು, ಕಾಲೇಜ್ಗಳು, ಮಾರುಕಟ್ಟೆಗಳು ಮತ್ತು ಹಾಸ್ಪಿಟಲ್ಗಳು ಎಲ್ಲವೂ ಇರುತ್ತೆ. ಅಂದ್ರೆ ಅಲ್ಲಿರೋ ಜನ ದಿನನಿತ್ಯದ ಬದುಕಿಗೆ ಮೇನ್ ಸಿಟಿಗೆ ಬರಬೇಕು ಅಂತ ಇಲ್ಲ. ಇನ್ನ ಎರಡನೇದಾಗಿ, ದೊಡ್ಡ ನಗರದ ಮೇಲಿನ ಭಾರ ಕಮ್ಮಿ ಮಾಡೋದು. ಮೇನ್ ಸಿಟಿಗೆ ವಲಸೆ ಬರೋ ಜನರನ್ನು ಈ ಸ್ಯಾಟಲೈಟ್ ಟೌನ್ಗಳಲ್ಲೇ ತಡೆದು ನಿಲ್ಲಿಸಲಾಗುತ್ತೆ. ಇದರಿಂದ ಮುಖ್ಯ ನಗರದ ಮೇಲಿರೋ ಟ್ರಾಫಿಕ್, ವಾಟರ್ ಪ್ರಾಬ್ಲಮ್, ಜನಸಂದಣಿ ಎಲ್ಲವೂ ಪುಸ್ ಅಂತ ಕಮ್ಮಿ ಆಗುತ್ತೆ. ಇನ್ನು ಮೂರನೇದಾಗಿ, ಕನೆಕ್ಟಿವಿಟಿ. ಇದು ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಈ ಸ್ಯಾಟಲೈಟ್ ಟೌನ್ ಮೇನ್ ಸಿಟಿಯಿಂದ ಒಂದು 20-40 ಕಿಲೋಮೀಟರ್ ದೂರ ಇರಬಹುದು. ಆದ್ರೆ ಮೇನ್ ಸಿಟಿಗೆ ಕನೆಕ್ಟ್ ಆಗೋಕೆ ಮೆಟ್ರೋ ಟ್ರೈನ್, ಎಕ್ಸ್ಪ್ರೆಸ್ ವೇ, ಹೈವೇಗಳು ಅಥವಾ ಲೋಕಲ್ ಟ್ರೈನ್ಗಳ ಸೂಪರ್ ವ್ಯವಸ್ಥೆ ಇರುತ್ತೆ. ಅಂದ್ರೆ ಬೇಕು ಅಂದಾಗ ತಟ್ಟಂತ ಮೇನ್ ಸಿಟಿಗೆ ಹೋಗಿ ಬರಬಹುದು. ಇನ್ನ ನಾಲ್ಕನೇದಾಗಿ, ಗ್ರೀನ್ ಬೆಲ್ಟ್. ಅಂದ್ರೆ ಮುಖ್ಯ ನಗರಕ್ಕೂ ಮತ್ತು ಈ ಸ್ಯಾಟಲೈಟ್ ಟೌನ್ಗೂ ಮಧ್ಯೆ ಒಂದು ಹಸಿರು ವಲಯ ಅಂದ್ರೆ ಗ್ರೀನ್ ಬೆಲ್ಟ್ ಅಂತ ಇರುತ್ತೆ. ಅಂದ್ರೆ ಕಾಡು, ತೋಟ ಅಥವಾ ಕೃಷಿ ಭೂಮಿ ಇರುತ್ತೆ. ಇದರಿಂದ ಎರಡು ಸಿಟಿಗಳು ಒಂದಕ್ಕೊಂದು ಕರಗಿ ಹೋಗಿ ಗೀಚು ಗೀಚು ಆಗಲ್ಲ. ಎರಡು ಸಪರೇಟ್ ಆಗಿ ಚಂದವಾಗಿ ಇರುತ್ತೆ. ಸೊ ಸ್ನೇಹಿತರೆ, ಸ್ಯಾಟಲೈಟ್ ಟೌನ್ ಅಂತಂದ್ರೆ ಇಷ್ಟೆ. ದೊಡ್ಡ ಸಿಟಿಯ ಅಬ್ಬರದಿಂದ ದೂರವಿದ್ದು ಎಲ್ಲಾ ಸೌಲಭ್ಯಗಳನ್ನು ಹೊಂದಿರುವ ಒಂದು ಸ್ಮಾರ್ಟ್ ನೆರೆಹೊರೆಯ ನಗರ. ನಮ್ಮ ಭವಿಷ್ಯದ ದಿನಗಳಲ್ಲಿ ಇಂತಹ ಸ್ಯಾಟಲೈಟ್ ಟೌನ್ಗಳೇ ನಮ್ಮ ಲೈಫ್ ಲೈನ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದ್ರೆ ಸಿಟಿ ಬೆಳೆಯೋಕೆ ಒಂದು ಲಿಮಿಟ್ ಅಂತ ಇರುತ್ತೆ, ಆದ್ರೆ ಪ್ಲಾನಿಂಗಿಗೆ ಲಿಮಿಟೇ ಇರೋದಿಲ್ಲ ಅಲ್ವಾ? ಸೊ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
1: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
2: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು

0: ಈ ಸರಣಿಯಲ್ಲಿ ಕೇಳಬಹುದು.
1: ಮಹಾತ್ಮ ಗಾಂಧೀಜಿ ಓದು ಸರಣಿಯ ಮುಂದಿನ ಭಾಗವಾಗಿ ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರು ಬರೆದ ನನ್ನ ಕನಸಿನ ಸ್ವರಾಜ್ಯ, ಸ್ವರಾಜ್ ಆಫ್ ಮೈ ಡ್ರೀಮ್ಸ್, ಈ ಪುಸ್ತಕವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧಿ ತತ್ವ ಅನುಯಾಯಿಗಳಾದ ಕೆ ಎಸ್ ನಾರಾಯಣ ಸ್ವಾಮಿಯವರು ಗಾಂಧೀಜಿಯವರ ಬರಹ, ಭಾಷಣ, ಪತ್ರಿಕಾ ವರದಿ, ಪತ್ರಗಳು, ಇನ್ನೂ ಮುಂತಾದ ದಾಖಲೆಗಳಿಂದ ಸಂಗ್ರಹಿಸಿ ಈ ಪುಸ್ತಕವನ್ನು ರಚಿಸಿದ್ದಾರೆ. ಇದರಲ್ಲಿ ಇಂಗ್ಲಿಷ್ನ ಮೂಲ ಪಠ್ಯದೊಂದಿಗೆ ಕನ್ನಡ ಅನುವಾದವನ್ನೂ ಕೊಡಲಾಗಿದೆ. ಈ ಪುಸ್ತಕವನ್ನು ಪ್ರಕಟಿಸಿದವರು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ಗಾಂಧಿ ಭವನ, ಕುಮಾರ ಪಾರ್ಕ್ ಪೂರ್ವ, ಬೆಂಗಳೂರು. ಈ ಪುಸ್ತಕವನ್ನು ಓದುತ್ತಿರುವವರು ಪ್ರಕಾಶ್ ಹೆಚ್ಆರ್ ಮತ್ತು ಮೂಡುಬಾಗಿಲು ವಿಜಯಕುಮಾರ್.
2: ಮಹಾತ್ಮ ಗಾಂಧಿಯವರು ಇಂಗ್ಲಿಷ್ನಲ್ಲಿ ಬರೆದ ಪುಸ್ತಕ ಸ್ವರಾಜ್ ಆಫ್ ಮೈ ಡ್ರೀಮ್ಸ್, ಇದರ ಕನ್ನಡ ಅನುವಾದ ನನ್ನ ಕನಸಿನ ಸ್ವರಾಜ್ಯ. ಭಾಗ 25. ಬದುಕುವ ಹೋರಾಟಕ್ಕೆ ಬದಲಾಗಿ ಪರಸ್ಪರ ಸೇವೆಯನ್ನು ರೂಢಿಸಿಕೊಳ್ಳುವುದೇ ಮಾನವ ಜೀವಿತದ ಪರಮ ವಿಜಯ ಸಾಧನೆ. ಪಶುಬಲದ ಶಾಸನವನ್ನು ಮಾನವ ಸಹಜ ಶಾಸನಕ್ಕೆ ಬದಲು ಮಾಡುವುದು ಅಗತ್ಯ.
3: ಭಾಗ 26. ಸಮಸ್ತ ಕಾರ್ಯಗಳು ಸತ್ಯನಿಷ್ಠೆಯಿಂದ ಪ್ರೇರಿತವಾಗಬೇಕು. ಸತ್ಯವೇ ಜೀವನದ ಉಸಿರಾಗಬೇಕು. ಜೀವನ ಯಾತ್ರೆಯಲ್ಲಿ ಈ ಸ್ಥಿತಿ ಮುಟ್ಟಿದಾಗ ಸುಯೋಗ್ಯವಾದ ಬದುಕಿನ ನಿಯಮಗಳು ಯಾವ ಶ್ರಮವೂ ಇಲ್ಲದೆ ಮೈಗೂಡಿಕೊಳ್ಳುತ್ತವೆ. ಅಂತ ನಿಯಮಗಳ ಪಾಲನೆಯು ಸ್ವಭಾವ ಸಹಜವಾಗುತ್ತದೆ. ಆದರೆ ಸತ್ಯನಿಷ್ಠೆಗೆ ಶರಣಾಗದೆ ಬಾಳಿನಲ್ಲಿ ತತ್ವಶ್ರದ್ಧೆಯಾಗಲಿ ನಿಯಮಬದ್ಧತೆಯಾಗಲಿ ಎಂದಿಗೂ ಸಾಧ್ಯವಾಗುವುದೇ ಇಲ್ಲ.
2: ಭಾಗ 27. ಪಾಶ್ಚಿಮಾತ್ಯ ದೇಶಗಳಿಂದ ನಾವು ಕಲಿತು ಅರಗಿಸಿಕೊಳ್ಳಬೇಕಾದ ಅನೇಕ ವಿಷಯಗಳುಂಟು ಎಂದು ಒಪ್ಪಿಕೊಳ್ಳುವಷ್ಟು ನಮ್ರತೆ ನನ್ನಲ್ಲಿದೆ. ವಿವೇಕ ಎನ್ನುವುದು ಒಂದೇ ರಾಷ್ಟ್ರದ ಅಥವಾ ಒಂದೇ ಜನಾಂಗದ ಸ್ವತ್ತೇನೂ ಅಲ್ಲ. ಆದರೆ ಏಷ್ಯಾ ಖಂಡದವರೆಲ್ಲ ಪಾಶ್ಚಿಮಾತ್ಯ ದೇಶಗಳಿಂದ ಬರುವುದನ್ನೆಲ್ಲ ಅನುಕರಣೆ ಮಾಡುವುದಕ್ಕೆ ಮಾತ್ರ ಅರ್ಹರೆಂದು ಮೊದಲೇ ನಿರ್ಧರಿಸಿ ಅಲ್ಲಿಂದ ಬರುವುದೆಲ್ಲವನ್ನು ವಿವೇಚನಾರಹಿತರಾಗಿ, ತಾರತಮ್ಯ ವಿವೇಕ ಶೂನ್ಯರಾಗಿ ಅನುಕರಿಸುವುದನ್ನು ವಿರೋಧಿಸುವುದೇ ನಾನು ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವಗಳನ್ನು ಎದುರಿಸಿ ನಿಂತಿರುವುದರ ಅರ್ಥ. ಆದರೆ ನನ್ನಲ್ಲಿ ಪೂರ್ಣ ನಂಬಿಕೆಯೊಂದಿದೆ. ಭಾರತಕ್ಕೆ ಸಾಕಷ್ಟು ತಾಳ್ಮೆಯಿದ್ದು ಸಂಕಷ್ಟಗಳ ಅಗ್ನಿಕುಂಡದಲ್ಲಿ ಗಮಿಸುತ್ತಾ ತನ್ನ ಸಾಂಸ್ಕೃತಿಕ ನೆಲೆಗಟ್ಟುಗಳ ಮೇಲಿನ ನ್ಯಾಯರಹಿತ ದಾಳಿಯನ್ನು ಎದುರಿಸಬೇಕು. ಎಷ್ಟೇ ಅಪೂರ್ಣವೆನಿಸಿದ್ದರೂ ನಮ್ಮ ಸನಾತನ ಸಂಸ್ಕೃತಿ ಪ್ರಾಚೀನ ಕಾಲದಿಂದ ಎಷ್ಟೋ ದಾಳಿಗಳಿಗೆ ಮಣಿಯದೇ ನಿಂತು ಜೀವಂತವಾಗಿದೆ. ಈ ವಿಶ್ವದ ಶಾಂತಿಗೂ ಭದ್ರವಾದ ಪ್ರಗತಿ ಪಥಕ್ಕೂ ಭಾರತ ಈಗಲೂ ಶಾಶ್ವತ ಕಾಣಿಕೆಯನ್ನು ನೀಡಬಲ್ಲದು ಎಂಬುದೇ ನನ್ನ ದೃಢ ವಿಶ್ವಾಸ.
3: ಭಾಗ 28. ಪಶ್ಚಿಮ ದೇಶಗಳ ರಕ್ತಸಿಂಚಿತ ಮಾರ್ಗಗಳಲ್ಲಿ ಭಾರತದ ಭವಿಷ್ಯ ನಿರ್ಣಯವಾಗದು. ಈಗಾಗಲೇ ಈ ದಾರಿಯ ಬಗ್ಗೆ ಆ ದೇಶಗಳು ಬೇಸರ ಪಡುತ್ತಿವೆ. ತನ್ನ ಸರಳವಾದ ಪವಿತ್ರ ಜೀವನಾದರ್ಶಗಳಿಂದ ಬರುವ ಶಾಂತಿಯುತ ರಕ್ತರಹಿತ ಮಾರ್ಗದಿಂದಲೇ ಭಾರತವು ತನ್ನ ಭವಿಷ್ಯವನ್ನು ರೂಪಿಸಿಕೊಂಡಿತು. ಈ ಗಳಿಗೆಯಲ್ಲಿ ಭಾರತವು ತನ್ನ ಆತ್ಮನಾಶದ ಅಪಾಯದ ಅಂಚಿನಲ್ಲಿದೆ. ಆತ್ಮನಾಶ ಮಾಡಿಕೊಂಡು ಅದು ಜೀವಿಸಲಾರದು. ನಿಸ್ಸಹಾಯಕವಾಗಿ ಸೋಮಾರಿತನದಿಂದ ಪಶ್ಚಿಮದ ಈ ದಾಳಿಯಿಂದ ನಾನು ಪಾರಾಗಲಾರೆ ಎಂದು ಹೇಳಬಾರದು. ತನ್ನ ಕ್ಷೇಮಕ್ಕಾಗಿ ಮತ್ತು ಜಗತ್ತಿನ ಕ್ಷೇಮಕ್ಕಾಗಿ ಈ ದಾಳಿಯನ್ನು ಎದುರಿಸುವಂತಹ ಶಕ್ತಿಯುತ ರಾಷ್ಟ್ರವಾಗಿ ಭಾರತ ನಿಲ್ಲಬೇಕು.
2: ಭಾಗ 29. ನಿಮಗೊಂದು ತಾಯಿತ ಮಾಡಿಕೊಡುತ್ತೇನೆ. ನಿಮ್ಮನ್ನು ಸಂಶಯಗಳು ಕಾಡಿದಾಗ ಅಥವಾ ಸ್ವಾರ್ಥವು ವಿಪರೀತ ಮುತ್ತಿದಾಗ ಈ ರೀತಿ ಆತ್ಮನಿರೀಕ್ಷೆ ಮಾಡಿಕೊಳ್ಳಿ. ನೀವು ಕಂಡಿರಬಹುದಾದ ಅತ್ಯಂತ ದರಿದ್ರನು, ನಿಶಕ್ತನು ಆದವನ ಮುಖವನ್ನು ಜ್ಞಾಪಿಸಿಕೊಳ್ಳಿ. ನೀವು ಕೈಗೊಳ್ಳಬೇಕೆಂದು ಯೋಚಿಸಿರುವ ಕಾರ್ಯ ಆತನಿಗೆ ನೆರವು ನೀಡಬಲ್ಲುದೇ ಎಂದು ಕೇಳಿಕೊಳ್ಳಿ. ಅದರಿಂದ ಅವನಿಗೆ ಲಾಭವಾದೀತೆ? ಆತನ ಬಾಳಿಗೂ ಭವಿಷ್ಯಕ್ಕೂ ಅದರಿಂದೇನಾದರೂ ಅವನಿಗೆ ನಿಯಂತ್ರಿಸುವ ಶಕ್ತಿ ಬಂದೀತೆ? ಹಸಿವಿನಿಂದ ಕಂಗೆಟ್ಟಿರುವ ಮತ್ತು ಆತ್ಮೋದ್ಧಾರದಿಂದ ವಂಚಿತರಾಗಿರುವ ಜನಕೋಟಿಯ ಸ್ವರಾಜ್ಯ ಸಾಧನೆಗೆ ನಿಮ್ಮ ಕೆಲಸ ನೆರವಾಗುತ್ತಿದೆಯೇ ಎಂದು ಯೋಚಿಸಿ. ಆಗ ನಿಮ್ಮ ಸಂಶಯಗಳು ಮಾಯವಾಗುತ್ತವೆ, ಸ್ವಾರ್ಥವು ಕರಗಿ ಹೋಗುತ್ತದೆ.
3: ಭಾಗ 30. ಗುರುತ್ವಾಕರ್ಷಣೆಯ ಶಕ್ತಿಯಿಂದ ಭೂಮಿಯು ತನ್ನ ಪಥದಲ್ಲಿ ಸ್ಥಿರವಾಗಿರುವಂತೆಯೇ ಅಹಿಂಸೆಯ ಪ್ರಭಾವದಿಂದ ಮಾನವ ಸಮಾಜವು ಒಟ್ಟುಗೂಡಿದೆ. ಆದರೆ ಗುರುತ್ವಾಕರ್ಷಣೆಯ ಪರಮ ನಿಯಮಗಳನ್ನು ಸಂಶೋಧಿಸಿದ ನಂತರ ಯಾವ ಪರಿಣಾಮವಾಯಿತೋ ಅದರ ಕಲ್ಪನೆ ನಮ್ಮ ಪೂರ್ವಿಕರಿಗೆ ಇರಲಿಲ್ಲ. ಹಾಗೆಯೇ ಅಹಿಂಸೆಯ ನಿಯಮಗಳನ್ನು ಉದ್ದೇಶಪೂರ್ವಕವಾಗಿ ಅಂಗೀಕರಿಸಿ ರಚಿಸಿಕೊಂಡ ಮಾನವ ಸಮಾಜ ಹಿಂದಿನ ಸಮಾಜ ರಚನೆಗಿಂತ ಎಲ್ಲ ರೀತಿಯ ವಾಸ್ತವ ವಿವರಗಳಲ್ಲಿಯೂ ಭಿನ್ನವಾಗಿರುವುದು ಸಹಜ. ಆದರೆ ಅಹಿಂಸಾ ತತ್ವದ ತಳಹದಿಯ ಮೇಲೆ ನಿರ್ಮಿಸುವ ಸರ್ಕಾರದ ವ್ಯವಸ್ಥೆ ಹೇಗಿದ್ದೀತೆಂದು ಮುಂಚೆಯೇ ನಾನು ವಿವರಿಸಲಾರೆ. ಅಹಿಂಸೆಯನ್ನು ಕಡೆಗಣಿಸಿ ಹಿಂಸಾಚಾರವೇ ಶಾಶ್ವತ ಶಾಸನ ಶಕ್ತಿ ಎಂದು ತಿಳಿದು ಅದನ್ನು ಅಗ್ರಪೀಠದಲ್ಲಿ ಸ್ಥಾಪಿಸಿರುವುದರಿಂದಲೇ ಇಂದಿನ ಎಲ್ಲ ಅನಿಷ್ಟಗಳಿಗೆ ಕಾರಣವಾಗಿದೆ.
2: ಭಾಗ 31. ಗೌರವಯುತ ಶಾಂತ ಪರಿಸ್ಥಿತಿಗೆ ಪರಿಸರ ನಿರ್ಮಾಣ ಮಾಡುವ ಸ್ವಯಂ ಪ್ರೇರಿತ ಸಹಕಾರ ನೆಲೆಸಿರುವ ಗ್ರಾಮ ಜೀವನದ ಸಮೂಹಗಳಲ್ಲಿ ಮಾತ್ರವೇ ಅಹಿಂಸಾ ತಳಹದಿಯ ಸಮಾಜ ರಚಿತವಾಗಬಲ್ಲದು.
3: ಭಾಗ 32. ಸಮಸ್ತ ಪ್ರಜೆಗಳ ಪ್ರತಿನಿಧಿಯಾಗಿರುವುದರಿಂದ ರಾಜ್ಯಶಕ್ತಿ ಸಂಪೂರ್ಣ ಅಹಿಂಸೆಯನ್ನು ಅನುಸರಿಸುವಲ್ಲಿ ಸಫಲವಾಗುವುದಿಲ್ಲ. ಅಂತಹ ಸುವರ್ಣಯುಗದ ಕಲ್ಪನೆಯನ್ನು ನಾನೀಗ ಮಾಡುತ್ತಿಲ್ಲ. ಆದರೆ ಪ್ರಧಾನವಾಗಿ ಅಹಿಂಸಾತ್ಮಕವಾಗಿರುವ ಸಮಾಜವನ್ನು ಸೃಷ್ಟಿಸುವ ಸಾಧ್ಯತೆ ಉಂಟೆಂದು ನಾನು ನಂಬಿದ್ದೇನೆ. ಆದರ್ಶಕ್ಕಾಗಿಯೇ ನಾನು ಸತತ ಪ್ರಯತ್ನಶೀಲನಾಗಿದ್ದೇನೆ.
2: ಭಾಗ 33. ರಾಷ್ಟ್ರೀಯ ಸ್ತರದಲ್ಲಿ ಅಹಿಂಸಾ ಶಕ್ತಿಯನ್ನು ಅಂಗೀಕರಿಸುವುದಲ್ಲದೆ ಯಾವ ರಾಜ್ಯಾಂಗಬದ್ಧ ಅಥವಾ ಪ್ರಜಾಪ್ರಭುತ್ವ ತತ್ವದ ಸರ್ಕಾರವೂ ಸಾಧ್ಯವಿಲ್ಲ ಎಂದು ನನ್ನ ದೃಢ ವಿಶ್ವಾಸ. ಆದ್ದರಿಂದ ವ್ಯಕ್ತಿಗತ, ಸಾಮಾಜಿಕ, ರಾಜಕೀಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಗಳಲ್ಲೆಲ್ಲ ಅಹಿಂಸಾ ಧರ್ಮವೇ ಜೀವನ ಶಾಸನವೆಂಬುದನ್ನು ಪ್ರಸಾರ ಮಾಡಲು ನನ್ನೆಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ವಿನಿಯೋಗಿಸುತ್ತಿದ್ದೇನೆ.
3: ಭಾಗ 34. ಈವರೆಗೆ ರಾಜಕೀಯ ಗುರುಗಳಿಗೆ ಅಹಿಂಸಾ ಧರ್ಮವೇ ಶ್ರೇಷ್ಠ ಸಾಧನವೆಂಬುದನ್ನು ಮನಃಪೂರ್ವಕವಾಗಿ ಅನ್ವಯ ಮಾಡುತ್ತಾ ಜನತೆಯ ಮಧ್ಯೆ ಪ್ರತಿಪಾದಿಸಿ ಹರಡುವ ಕಾರ್ಯವನ್ನು ನಾವು ಶ್ರದ್ಧೆಯಿಂದ ನೆರವೇರಿಸಿ ಪರಿಣಾಮಗಳನ್ನು ನಿರೀಕ್ಷಿಸುವ ತಾಳ್ಮೆಯನ್ನು ಮೈಗೂಡಿಸಿಕೊಂಡೇ ಇಲ್ಲ.
2: ಭಾಗ 35. ನಾವೀಗ ತಿಳಿದಿರುವ ರೀತಿಯ ರಾಜ್ಯ ವ್ಯವಸ್ಥೆಯಲ್ಲಿರುವಂತೆ ಕೇಂದ್ರಿತ ರಾಜಕೀಯ ಶಕ್ತಿಯು ಆದರ್ಶ ಅಹಿಂಸಾತ್ಮಕ ರಾಜ್ಯ ವ್ಯವಸ್ಥೆಯಲ್ಲಿ ಇರುವುದೇ ಇಲ್ಲ. ಅದರಿಂದಾಗಿ ರಾಜಕೀಯ ಸರ್ವಾಧಿಕಾರ ಇರುವುದಿಲ್ಲ. ಆದರೆ ಈ ಆದರ್ಶ ಸ್ಥಿತಿಯನ್ನು ಜೀವನದಲ್ಲಿ ಪೂರ್ಣವಾಗಿ ಸಾಧಿಸುವುದಾಗದು. ಆದ್ದರಿಂದ ಥೋರೋವಿನ ಪ್ರಸಿದ್ಧ ಹೇಳಿಕೆಯಂತೆ ಯಾವ ಸರ್ಕಾರ ಅತ್ಯಂತ ಕನಿಷ್ಠ ಅಧಿಕಾರ ಚಲಾಯಿಸುವುದೋ ಆ ಸರ್ಕಾರವೇ ಅತ್ಯಂತ ಶ್ರೇಷ್ಠವಾದುದು.
3: ಭಾಗ 36. ಅಭ್ಯಾಸ ಬಲದಿಂದಲೇ ಮನುಷ್ಯ ವಾಸ್ತವವಾಗಿ ಬದುಕುವನೆಂದು ನಾನು ಒಪ್ಪಿದರೂ ಅವನು ತನ್ನ ಇಚ್ಛಾಬಲವನ್ನು ಬಳಸಿಕೊಂಡು ಬಾಳುವುದು ಹೆಚ್ಚು ಶ್ರೇಯಸ್ಕರವೆಂಬುದು ನನ್ನ ನಂಬಿಕೆ. ಹಾಗೆಯೇ ಇಚ್ಛಾಶಕ್ತಿಯನ್ನು ವೃದ್ಧಿಗೊಳಿಸಿಕೊಂಡು ಶೋಷಣೆಯ ಪ್ರವೃತ್ತಿಗಳನ್ನು ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಇಳಿಸುವ ಸಾಮರ್ಥ್ಯವನ್ನು ಮಾನವರು ಪಡೆದಿದ್ದಾರೆ ಎಂದು ನಂಬುತ್ತೇನೆ.
2: ಭಾಗ 37. ವ್ಯಕ್ತಿಗಳ ಸ್ವರಾಜ್ಯದ ಮೊತ್ತವೇ ಜನತೆಯ ಸ್ವರಾಜ್ಯ. ಸ್ವರಾಜ್ಯವೆಂದರೆ ಆತ್ಮ ಸಂಯಮ, ಪ್ರಜೆಗಳಾಗಿ ತಮ್ಮ ಕರ್ತವ್ಯ ನಿಷ್ಠೆಗಳನ್ನು ಪರಿಪಾಲಿಸುವುದರಿಂದಲೇ ಅಂಥ ಸ್ವರಾಜ್ಯ ಲಭ್ಯವಾದೀತು. ಅದರಲ್ಲಿ ಯಾರು ತಮ್ಮ ಹಕ್ಕುಗಳನ್ನು ಮಾತ್ರವೇ ಯೋಚಿಸುವುದಿಲ್ಲ, ಪ್ರಜೆಯ ಕರ್ತವ್ಯಗಳನ್ನು ಹೆಚ್ಚು ಚೆನ್ನಾಗಿ ನಿರ್ವಹಿಸುತ್ತಾರೆ. ಅದರಿಂದ ಹಕ್ಕುಗಳು ತಾವಾಗಿಯೇ ಲಭ್ಯವಾಗುತ್ತವೆ.
3: ಭಾಗ 38. ಇಂದಿನ ವ್ಯವಸ್ಥಿತ ನಾಗರಿಕತೆ ಎನ್ನುವ ಸಮಾಜ ವ್ಯವಸ್ಥೆ ಅಹಿಂಸಾತ್ಮಕ ರಚನೆಗೆ ವಿರುದ್ಧವಾಗಿಯೇ ಇದೆ. ಗ್ರಾಮಗಳ ಮೂಲಕ ವ್ಯವಸ್ಥಿತವಾದ ವಿಕೇಂದ್ರಿತ ಭಾರತದಲ್ಲಿ ನಾಗರಗಳ ಭಾರತದಲ್ಲಿ ನೆಲೆಯಾಗಿರುವ ಸೈನ್ಯ, ನೌಕಾದಳ ಮತ್ತು ವಾಯುದಳಗಳ ಕಾರಣವಾಗಿ ಏರ್ಪಡುವ ವಿದೇಶಿ ಆಕ್ರಮಣದ ಭಯ ಬಹಳವಾಗಿ ಕಡಿಮೆಯಾಗಿರುತ್ತದೆ.
2: ಇಲ್ಲಿಗೆ ಮಹಾತ್ಮ ಗಾಂಧೀಜಿಯವರು ಬರೆದ ನನ್ನ ಕನಸಿನ ಸ್ವರಾಜ್ಯ ಈ ಪುಸ್ತಕ ಮುಗಿಯಿತು.
1: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588744 ಅಥವಾ 8884082.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
5: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
6: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
7: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
8: ನಂದಿನಿ, ಪರಿಶುದ್ಧತೆಯ ಪ್ರತೀಕ.
9: ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
0: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ TM ಶಾಲೆಗೆ ಕೀರ್ತಿ ತಂದಿದ್ದಾರೆ.
1: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
0: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ನಾವಿವತ್ತು ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣೆ ಕೇತಲಾದೇವಿ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ವಚನಕಾರ್ತಿ ಕೇತಲಾದೇವಿ ಅವರು ಕುಂಭೇಶ್ವರ ಎಂಬ ಅಂಕಿತ ನಾಮದಿಂದ ಸಾಕಷ್ಟು ವಚನಗಳನ್ನ ರಚಿಸಿದ್ದಾರೆ. ಆದ್ರೆ ಇವರ ವಚನಗಳಲ್ಲಿ ಕೆಲವು ವಚನಗಳು ಮಾತ್ರ ನಮಗೆ ದೊರೆತಿದೆ. ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಸಾಕಷ್ಟು ವಚನಗಳು ನಾಶ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಅಳಿದು ಉಳಿದಂತಹ ಕೆಲವೊಂದು ವಚನಗಳು ಮಾತ್ರ ನಮಗೆ ಸಿಕ್ಕಿದೆ. ಅಂತಹ ವಚನಗಳ ಬಗ್ಗೆ, ಹಾಗೆ ಕೇತಲಾದೇವಿಯವರ ಬಗ್ಗೆ ನಾವಿವತ್ತು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮ್ ಜೊತೆಗೆ ಇವತ್ತು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಂಜೇಗೌಡನ ದೊಡ್ಡಿ, ಸುಜ್ಜಲೂರು, ಮಳವಳ್ಳಿ ತಾಲೂಕು, ಈ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಶ್ರೀಮತಿ CN ಭಾಗ್ಯಲಕ್ಷ್ಮಿಯವರು ನಮಗೆ ಇವತ್ತು ವಚನ ವಿಹಾರ ಕಾರ್ಯಕ್ರಮದಲ್ಲಿ ವಚನಗಾರ್ತಿ ಕೇತಲಾದೇವಿಯವರ ಬಗ್ಗೆ, ಅವರ ವಚನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ತಾರೆ. ಕೇಳೋಣ. ಮೇಡಮ್ ನಮಸ್ತೆ.
13: ಎಲ್ಲರಿಗೂ ನಮಸ್ಕಾರ.
12: ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಮ್ಮ ವಚನ ಸಾಹಿತ್ಯದ ಬಗ್ಗೆ, ಹಾಗೆ ವಚನಗಾರ್ತಿ ಕೇತಲಾದೇವಿಯವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ಬೋದಾ ಮೇಡಮ್?
13: ಸುಮಾರು 11ನೇ ಶತಮಾನದಲ್ಲಿ ಉದಯಿಸಿದ ಧರ್ಮ ಪ್ರೇರಿತ ಸಾಹಿತ್ಯವಾದ ವಚನವು ಕನ್ನಡ ಪ್ರಾಚೀನ ಸಾಹಿತ್ಯದಡಿಯಲ್ಲಿ ವರ್ಗಾಯಿಸಲ್ಪಟ್ಟಿತು. ಸ್ವಂತಿಕೆಯಿಂದ ಮೆರೆವ ವಚನಗಳು ಕನ್ನಡ ಸಾಹಿತ್ಯದಲ್ಲಿ ಪ್ರಭಾವಶಾಲಿ ಆತ್ಮವಿಮರ್ಶೆಯ ಮಾಧ್ಯಮವಾಗಿ ಸ್ವತಂತ್ರವಾಗಿ ಬೆಳೆದು ವಿಜೃಂಭಿಸಿದ್ದು ಸುಳ್ಳಲ್ಲ. ಮುಂದಿನ ಸಾಹಿತ್ಯ ಪರಂಪರೆಗಳ ಮೇಲೆ ಪ್ರಭಾವ ಬೀರಿ ವಿಶ್ವ ಸಾಹಿತ್ಯದಲ್ಲೂ ಕೂಡ ಒಂದು ಅವಿಭಾಜ್ಯ ಅಂಗವಾಗಿ ಉಳಿದಿದೆ ಎಂದರೆ ಅದು ಅತಿಶಯೋಕ್ತಿ ಅಲ್ಲವೇ ಅಲ್ಲ. ವಚನ ಸಾಹಿತ್ಯವನ್ನು ವಚನಗುರು ದೇವರ ಜೇಡರ ದಾಸಿಮಯ್ಯ, ಮಾದಾರ ಚೆನ್ನಯ್ಯ ಇವರ ಆದಿಯಾಗಿ ಗುರು ಬಸವಣ್ಣನವರು ಮತ್ತು ಅವರ ಸಮಕಾಲೀನ ಶರಣ ಶರಣೆಯರು ನೀಡಿರುವುದು ಸುಳ್ಳಲ್ಲ. ಸಾಕಷ್ಟು ವಚನಗಳನ್ನು ನಮ್ಮ ಶರಣೆಯರು ನೀಡಿದ್ದಾರೆ.
12: ವಚನ ಸಾಹಿತ್ಯದಲ್ಲಿ ವಚನಗಳಿಗಿರುವಂತಹ ಶಕ್ತಿ ಏನು, ಹಾಗೆ ವಚನ ಸಾಹಿತ್ಯದಲ್ಲಿ ನಮ್ಮ ಶಿವಶರಣರು ನಡೆದು ಬಂದ ಹಾದಿಯ ಬಗ್ಗೆ ಶ್ರೀಮತಿ ಭಾಗ್ಯಲಕ್ಷ್ಮಿ ಮೇಡಮ್ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಹಾಗೆ ವಚನಗಾರ್ತಿ ಕೇತನಾದೇವಿ ಅವರ ಬಗ್ಗೆ ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ. ಅಷ್ಟಲ್ಲೇ ಒಂದು ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಾವಿವತ್ತು ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದಂತಹ ಭಾಗ್ಯಲಕ್ಷ್ಮಿ ಮೇಡಮ್ ಅವರು ವಚನ ಸಾಹಿತ್ಯ ಅಂದ್ರೇನು ಎಂಬುದನ್ನ ಹೇಳ್ತಾ ಇದ್ರು. ಅದರಲ್ಲಿಯೂ ಶಿವಶರಣೆ ಕೇತಲಾ ದೇವಿಯವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ ಬನ್ನಿ.
3: ನಾನಿಂದು ನಮ್ಮ ವಚನಕಾರ್ತಿಯಲ್ಲಿ ಒಬ್ಬರಾದ ಕೇತಲಾ ದೇವಿ ಇವರ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ. ಕೇತಲಾ ದೇವಿಯವರು ಬೀದರ್ ಜಿಲ್ಲೆಯ ಬಾಲ್ಕಿ ಗ್ರಾಮದವರು. ಪತಿ ಕುಂಬಾರ ಗುಂಡಯ್ಯ. ದಂಪತಿಗಳಿಬ್ಬರು ಕಾಯಕದಲ್ಲೇ ಕೈಲಾಸ ಕಂಡವರು. ಈಕೆಯೂ ಸಹ ಕಾಯಕ ದೃಷ್ಟಾಂತಗಳೊಂದಿಗೆ ವ್ರತಾಚರಣೆಯ ಮಹತ್ವವನ್ನು ಸೌಮ್ಯವಾಗಿ ಎತ್ತಿ ಇಳಿಯುವ ಶರಣೆಯಾದರು. ಈಕೆಯ ಶಿವಭಕ್ತಿ ಅಪಾರವಾದುದು. ಒಮ್ಮೆ ಶಿವಲಿಂಗಕ್ಕೆ ಪಾವಡ ದೊರೆಯದಿದ್ದಾಗ ತನ್ನ ಚರ್ಮವನ್ನೇ ಪಾವಡವಾಗಿ ನೀಡಿದ ದಂತಕಥೆಯೊಂದು ವೀರಶೈವ ಪುರಾಣಗಳಲ್ಲಿ ಪ್ರಚಲಿತದಲ್ಲಿದೆ. ಈಕೆಯ ವಚನಗಳ ಅಂಕಿತ ಕುಂಭೇಶ್ವರ ಎಂದು. ಕೇತಲಾ ದೇವಿಯವರ ಒಂದು ವಚನವನ್ನು ನಾವು ನೋಡುವುದಾದರೆ, ಹದ ಮಣ್ಣಲ್ಲದೆ ಮಡಕೆಯಾಗಲಾರದು, ಹದ ಮಣ್ಣಲ್ಲದೆ ಮಡಕೆಯಾಗಲಾರದು, ವ್ರತಹೀನನ ಬೆರೆಯಲಾಗದು, ವ್ರತಹೀನನ ಬೆರೆಯಲಾಗದು, ಬೆರೆದಡೆ ನರಕ ತಪ್ಪದು ನಾನೊಲ್ಲೇ ಬಲ್ಲೆನಾಗಿ, ಬೆರೆದಡೆ ನರಕ ತಪ್ಪದು ನಾನೊಲ್ಲೇ ಬಲ್ಲೆನಾಗಿ. ಕುಂಭೇಶ್ವರ, ಎಂತಹ ವಚನವನ್ನು ನಮಗೆ ಕೇತಲಾ ದೇವಿಯವರು ಕೊಡುತ್ತಾರೆ. ಬಸವಣ್ಣನವರ ಸಮಕಾಲೀನ ಶರಣರಾದ ಕುಂಬಾರ ಗುಂಡಯ್ಯ ಮತ್ತು ಅವರ ಪತ್ನಿಯಾದ ಕೇತಲಾ ದೇವಿ ತಮ್ಮ ಮೂಲ ಕಸುಬಾದ ಕುಂಬಾರಿಕೆಯ ಕಾಯಕವನ್ನೇ ಪೂಜೆಯಾಗಿಸಿಕೊಂಡವರು. ಕುಲ ಕಸುಬಿನಲ್ಲೇ ಆಧ್ಯಾತ್ಮಿಕ ಚಿಂತನೆಯನ್ನು ಅಳವಡಿಸಿಕೊಂಡ ಕಾಯಕ ಜೀವಿಗಳಿವರು. ಇಂದು ಇವರ ವಚನ ಈ ಕಾಯಕವನ್ನು ಅನುಭವಿಸಿಯೇ ಬರೆದಂತಿದೆ ಅಲ್ಲವೇ?
2: ಖಂಡಿತ ಹೌದು. ಯಾಕೆಂತ ಹೇಳಿದ್ರೆ, ನಮ್ಮ ಶಿವಶರಣರು ತಾವು ಅನುಭವಿಸಿದ, ಸಮಾಜದಲ್ಲಿ ನೋಡಿದ ಘಟನೆಗಳನ್ನ, ವಿಚಾರಗಳನ್ನ ಇಟ್ಕೊಂಡು ಅವರು ವಚನಗಳನ್ನ ರಚಿಸಿದ್ದು. ಆಡು ಮಾತಿನಲ್ಲಿ ನಮ್ಮ ಜನಪದರು ಆಡು ಮಾತಿನಲ್ಲಿ ತಮ್ಮ ಸುತ್ತಮುತ್ತ ನಡೆಯುವಂತಹ ಘಟನೆಗಳನ್ನ ಹಾಡಿನ ರೂಪದಲ್ಲಿ ಹಾಡ್ತಾ ಹೋದ್ರೆ, ನಮ್ಮ ಶಿವಶರಣರು ಅದನ್ನೇ ವಚನಗಳಲ್ಲಿ, ಮಾತುಗಳಲ್ಲಿ ಹೇಳ್ತಾ ಹೋಗ್ತಾರೆ. ವ್ಯತ್ಯಾಸ ಅಂತ ಹೇಳಿದ್ರೆ, ಅಲ್ಲಿ ಹಾಡಾಗಿ ಜನರ ಮನಸ್ಸನ್ನ ಮುಟ್ಟಿದ್ರೆ, ನಮ್ಮ ಶಿವಶರಣರು ಹೇಳಿದಂತಹ ಮಾತುಗಳು ಜನರಲ್ಲಿ ವಚನವಾಗಿ ಮುಟ್ಟುತ್ತೆ. ಹಾಗೆ ತಾವು ಕೂಡ ವಚನ ನುಡಿದಂತೆ ನಡೆದವರು ನಮ್ಮ ಶಿವಶರಣರು. ಅದೇ ರೀತಿ ಕೇತಲಾ ದೇವಿಯವರ ಒಂದು ವಚನವು ಕೂಡ ಹಾಗೆ ಇದೆ. ಅವರು ಮಾಡುವ ಕಾಯಕದಿಂದಲೇ ಅವರು ಕಾಯಕದ ದೇವರನ್ನ ಕಂಡವರು, ಜೊತೆಗೆ ಕಾಯಕವನ್ನ ಶ್ರದ್ಧೆಯಿಂದ ಮಾಡ್ತಾ ಅದರಲ್ಲಿಯೇ ಭಕ್ತಿಯನ್ನ ಕಂಡವರು, ದೇವರನ್ನ ಕಂಡವರು. ಹಾಗಾದ್ರೆ ಸ್ನೇಹಿತರೆ, ಕೇತಲಾ ದೇವಿಯವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಭಾಗ್ಯಲಕ್ಷ್ಮಿ ಮೇಡಮ್ ಹೇಳ್ತಾರೆ, ಕೇಳೋಣ. ಅಷ್ಟರಲ್ಲೇ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ಇದುವರೆಗೆ ಶಿಕ್ಷಕರಾಗಿರುವಂತಹ ಶ್ರೀಮತಿ ಭಾಗ್ಯಲಕ್ಷ್ಮಿ ಅವರು ವಚನಗಾರ್ತಿ ಕೇತಲಾ ದೇವಿಯವರ ವಚನಗಳ ಬಗ್ಗೆ ಮಾಹಿತಿಯನ್ನ ಹೇಳ್ತಾ ಇದ್ರು. ಕೇತಲಾ ದೇವಿಯವರ ವಚನವಾದಂತ ಹದ ಮಣ್ಣಲ್ಲದೆ ಮಡಕೆಯಾಗಲಾರದು, ವ್ರತಹೀನರ ಬೆರೆಯಲಾಗದು, ಬೆರೆತಡೆ ನರಕ ತಪ್ಪದು, ನಾನೊಲ್ಲೆ ಬಲ್ಲೆನಾಗಿ ಕುಂಭೇಶ್ವರ. ಈ ವಚನದಲ್ಲಿ ನಾಲ್ಕೇ ನಾಲ್ಕು ಸಾಲಿದ್ರು ಕೂಡ ಈ ವಚನದಲ್ಲಿ ಸಾಕಷ್ಟು ವಿಚಾರಗಳನ್ನ ಕೇತಲಾ ದೇವಿಯವರು ಹೇಳ್ತಾ ಹೋಗ್ತಾರೆ. ಅದೇನೆಲ್ಲ ವಿಚಾರಗಳಿದೆ ಈ ವಚನದಲ್ಲಿ ಎಂಬುದನ್ನ ಭಾಗ್ಯಲಕ್ಷ್ಮಿ ಮೇಡಮ್ ಹೇಳ್ತಾರೆ, ಕೇಳೋಣ ಬನ್ನಿ.
3: ಎಂತಹ ಅರ್ಥಗರ್ಭಿತವಾದ ವಚನವನ್ನು ಇವರು ನೀಡಿದ್ದಾರೆ. ಹದ ಮಣ್ಣಲ್ಲದೆ ಮಡಕೆಯಾಗಲಾರದು, ಎಷ್ಟು ಚೆಂದದ ಸಾಲ ನೋಡಿ. ಒಂದು ಮಡಕೆ ಮಾಡಬೇಕಾದ್ರೆ ಹದವಾದ ಮಣ್ಣು ಬೇಕೇ ಬೇಕು. ಆ ಮಣ್ಣು ಹದವಾಗಿಲ್ಲ ಅಂದ್ರೆ ಒಂದು ಚೆಂದದ ಮಡಕೆ ಯಾವುದೇ ಕಾರಣಕ್ಕೂ ಆಗೋದೇ ಇಲ್ಲ. ಒಂದು ಸುಂದರವಾದ ಬದುಕು ಕಟ್ಟಿಕೊಳ್ಳಬೇಕೆಂದ್ರೆ ಮೃದುವಾದ ಮನಸ್ಸು ಕೂಡ ಇರಬೇಕು, ಪ್ರೀತಿ ಇರಬೇಕು, ಅದು ಎಲ್ಲಾ ಕ್ರಿಯೆಗೂ ಒಗ್ಗಬೇಕು. ಹದವಾದ ಮಣ್ಣಿಂದ ಏನೆಲ್ಲ ಮಾಡಬಹುದು? ಹೌದು, ಹದವಾದ ಮಣ್ಣಿಂದ ನೀರು ತುಂಬುವ ಮಡಕೆ ಮಾಡಬಹುದು, ಮನೆ ಬೆಳಗುವ ಪ್ರಣತಿ ಮಾಡಬಹುದು, ಹೀಗೆ ಹಲವಾರು ವಸ್ತುಗಳನ್ನು ತಯಾರಿಸಬಹುದು. ಆದರೆ ಕ್ರಿಯೆ ತಪ್ಪಿ ಸುಟ್ಟ ಮಡಕೆ ಮರಳಿ ಮತ್ತೆ ಮೃದುವಾಗಿ ಹದವಾಗಲಾರದು. ಎಂತಹ ಅದ್ಭುತ ವಾಕ್ಯ ನೋಡಿ ಇದು. ನಮ್ಮ ಮಾಡುವಂತಹ ಕೆಲಸ ಏನಾದ್ರು ತಪ್ಪು ತಂದ್ರೆ ಮತ್ತೆ ಯಾವುದೇ ಕಾರಣಕ್ಕೂ ಹಿಂದಕ್ಕೋಗಿ ಆ ಮಣ್ಣನ್ನ ಮತ್ತೆ ಮೃದುವಾಗಿಸಲು ಸಾಧ್ಯವೇ ಇಲ್ಲ ಎನ್ನುವಂತ ಅರ್ಥ ಕೊಡುವಂತಹ ಈ ಸಾಲು ನನ್ನ ಮನಸ್ಸಿಗೆ ತುಂಬಾ ಹಿಡಿಸಿತು. ಕ್ರಿಯೆ ತಪ್ಪಿ ಸುಟ್ಟ ಮಡಕೆ ಮರಳಿ ಮತ್ತೆ ಮೃದುವಾಗಿ ಹದವಾಗಲಾರದು, ಅದರಂತೆ ಶರಣರ ಮುಂದೆ ಮೃದುವಾದ ನಿಷ್ಕಲ್ಮಷ ಮನಸ್ಸಿದ್ದರೆ ಅದನ್ನು ತಮ್ಮ ಅರಿವು ಆಚಾರಗಳ ಸಂಗಮದಿಂದ ಕ್ರಿಯಾಶೀಲಗೊಳಿಸಿ ಹದವಾದ ಮನಸ್ಸನ್ನ ತಿತ್ತಿ ತೀಡಿ ಒಂದು ಸುಂದರ ಶರಣನೆಂಬ ರೂಪವನ್ನ ಇವರು ನೀಡುತ್ತಾರೆ. ವ್ರತಹೀನನ ಬೆರೆಯಲಾಗದು, ಎಂತಹ ವಾಕ್ಯ ನೋಡಿ. ಅದರಂತಲ್ಲದೆ ಒಮ್ಮೆ ನುಡಿ ಕಲಿತು ನಡೆಯಲ್ಲಿ ತಪ್ಪಿದರೆ ಆ ಅರೆಬೆಂದ ಮಡಕೆಯಂತಹವರಿಗೆ ಮತ್ತೆ ಮರಳಿ ಸಂಸ್ಕಾರ ಕೂಡ ನೀಡಲಾರದು. ಅವರು ಬರೆದಿರುವಂತಹ ವ್ರತಹೀನನ ಬೆರೆಯಲಾಗದು ಎನ್ನುವಂತ ಸಾಲಿನಲ್ಲಿ ನಾವು ಈ ಅರ್ಥವನ್ನು ಕೂಡ ನೋಡಬಹುದು. ಬೆರೆದಡೆ ನರಕ ತಪ್ಪದು, ಮೃದು ಮನಸ್ಸಿಲ್ಲದ ನಡೆ ನುಡಿ ತಪ್ಪಿದವರ ಮತ್ತೆ ತಿದ್ದಲೋದರೆ ಮಡಕೆ ಒಡೆದು ಚೂರಾಗುವುದು. ಅಂದರೆ ಯಾರಾದ್ರೂ ಮಾತು ಕೊಟ್ಟಿರ್ತಾರೆ, ಆ ಮಾತನ್ನ ತಪ್ಪಿದ್ರೆ ಅದು ಕೂಡ ಬದುಕು ಒಂದು ಒಡೆದ ಮಡಕೆಯಂತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಕೊಟ್ಟ ವಚನವನ್ನ ಅಂದ್ರೆ ಮಾತನ್ನ ತಪ್ಪಬಾರದು ಎಂದು ತಮ್ಮ ವಚನಗಳಲ್ಲಿ ಬಿಂಬಿಸಿಕೊಂಡಿದ್ದಾರೆ. ಬದುಕು ಕೂಡ ಹೀಗೆ ಇರಬೇಕು ಅಂತ ಹೇಳಿ ಆಸೆ ಪಡ್ತಾರೆ. ಅದಕ್ಕಾಗಿ ಒಮ್ಮೆ ಮಾಡಿದ ಮಡಕೆ ಕ್ರಿಯೆ ಮತ್ತು ಸಂಸ್ಕಾರ ತಪ್ಪಿದ ಮನುಷ್ಯನ ಬಾಳು, ಒಡೆದು ಚೂರಾದರೆ ಅದನ್ನು ಮತ್ತೆ ಮೊದಲಿನಂತೆ ಹದಗೊಳಿಸಲು ಬರುವುದಿಲ್ಲ, ಮೃದಗೊಳಿಸಲು ಆಗುವುದಿಲ್ಲ. ಅದಕ್ಕಾಗಿ ಸಂಸ್ಕಾರಗೊಳಿಸಿರಿ. ಮೊದಲನೇ ಸಂಸ್ಕಾರಗೊಳಿಸ್ಕೊಂಡು ಹದ ಮಾಡಿದರೆ, ಸಂಸ್ಕಾರಗೊಳಿಸ್ಕೊಂಡು ನಮ್ಮ ಜೀವನವನ್ನು ನಾವು ತಿಳಿಯಾಗಿಸಿಕೊಂಡರೆ ದೇವರು ಯಾವತ್ತು ನಮ್ಮನ್ನು ಮೆಚ್ಚೆ ಮೆಚ್ಚುತ್ತಾನೆ. ನಾವು ನಾಲ್ಕು ಜನರಲ್ಲಿ ಸುಖವಾಗಿ ಬಾಳ್ಬಹುದು. ಅದಕ್ಕಾಗಿ ನಾವು ಮಾತು ತಪ್ಪದಂತೆ ಇರಬೇಕು ಅಂತ ಹೇಳಿ ಕುಂತಲಾ ದೇವಿಯವರು ಹೇಳ್ತಾರೆ. ಎಂತಹ ಅದ್ಭುತವಾದ ಈ ವಚನದ ಸಾಲುಗಳು ನಮ್ಮ ಮನಸ್ಸನ್ನು ಸೆಳೆಯುತ್ತದೆ ಅಲ್ವಾ?
2: ಹೌದು ಮೇಡಮ್, ಈ ವಚನಗಳು ಮೂರು ನಾಲ್ಕು ಸಾಲಲ್ಲೇ ರಚಿಸಿದ್ರು ಕೂಡ ಅದರ ಅರ್ಥ ಅಗಾಧವಾದದ್ದು. ಅದು ಜನಸಾಮಾನ್ಯರಿಗೆ ತಲುಪುವಂತೆ ಸರಳ ಮಾತಿನಲ್ಲಿ ಹೇಳಿರುವಂತಹ ವಚನಗಳನ್ನ ನಾವು ಅದರ ಅರ್ಥವನ್ನ ತಿಳ್ಕೊಳ್ತಾ ಹೋದ್ರೆ ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಈ ವಚನದಲ್ಲಿ ಕೂಡ ಎಷ್ಟೊಂದು ಭಾವಾರ್ಥವನ್ನ ಅಡಗಿದೆ ಎಂಬುದನ್ನ ಭಾಗ್ಯಲಕ್ಷ್ಮಿ ಮೇಡಮ್ ಅವರು ತಿಳಿಸಿದ್ರು. ಕೇತಲಾ ದೇವಿಯವರು ವೃತ್ತಿಯ ಬದುಕಿನ ಕುರಿತಾದ ಅನುಭವದ ಉಲ್ಲೇಖವನ್ನ ಈ ವಚನದಲ್ಲಿ ಹೇಳ್ತಾರೆ. ಮಣ್ಣಿನ ಮಡಿಕೆಯನ್ನ ಸಿದ್ಧಪಡಿಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಅನ್ನೋದನ್ನ ಅವ್ರು ಹೇಳ್ತಾರೆ. ಅಂತ ಹೇಳಿದ್ರೆ ಜಿಗುಟಾದ ಹದ ಮಣ್ಣು ತಂದು ಸೋಸಿ ಮಣ್ಣಿನಲ್ಲಿರುವಂತಹ ಕಸ ಕಡ್ಡಿ ಸಣ್ಣ ಕಲ್ಲುಗಳನ್ನ ಬೇರ್ಪಡಿಸಬೇಕು. ಹದ ಮಾಡಿರುವಂತಹ ಮಣ್ಣಿನಲ್ಲಿ ಸಾಸಿವೆಯಷ್ಟು ಸಣ್ಣ ಕಲ್ಲಿನ ಚೂರುಗಳಿದ್ರು ಸಾಕು, ಅದು ಮಡಿಕೆ ಮಾಡುವುದಕ್ಕೆ ಬರಲ್ಲ. ಕಲ್ಲಿನ ಚೂರುಗಳಿರುವ ಮಡಿಕೆಗಳು ಬಿರುಕು ಬಿಟ್ಟು ಹಾಳಾಗುತ್ತೆ, ಒಡೆದೋಗುತ್ತೆ. ಅಂತಹ ಮಡಿಕೆಗಳನ್ನ ಬೆಂಕಿಯಲ್ಲಿಟ್ಟು ಸುಡುವಾಗ ಅಲ್ಲೂ ಕೂಡ ಒಡೆದು ಹೋಗುತ್ತೆ ಎಂಬುದನ್ನ ಈ ವಚನದಲ್ಲಿ ಹೇಳ್ತಾರೆ. ಇಲ್ಲಿ ಮಣ್ಣು ರೂಪಕವಾಗಿ ಬಳಸಿರುವಂತಹ ಶರಣೆ ಕೇತಲಾ ದೇವಿಯವರು ಮಾನವನ ದೇಹದ ಜೊತೆಗೆ ಹೋಲಿಸಿರೋದನ್ನ ನಾವು ಕಾಣಬಹುದು. ಮಡಿಕೆವೆಂಬ ದೇಹವನ್ನ ಪರಿಶುದ್ಧವಾಗಿ ಹದ ಮಾಡಿಕೊಳ್ಳಬೇಕು. ಯೋಗ್ಯವಾದ ಆಹಾರ ನೀರು ಸೇವಿಸಿ ಜೊತೆಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳನ್ನು ಕೂಡ ಬೆಳೆಸ್ಕೊಳ್ಬೇಕು, ಅಷ್ಟೇ ಮುಖ್ಯವಾಗಿದೆ. ಮಾನವನ ದೇಹ ಕೂಡ ಮಡಿಕೆಯ ಹಾಗೆ ಪರಿಶುದ್ಧ ಪಕ್ವವಾಗಿ ಯೋಗ್ಯತೆಯ ಬದುಕು ನಮ್ಮದಾಗಿದ್ರೆ ಸಾರ್ಥಕ ಜೀವನ ನಮ್ದಾಗುತ್ತೆ ಎಂಬುದನ್ನ ಈ ಮಡಿಕೆಯ ಹೆಸರಲ್ಲಿ ಹೇಳಿದ್ದಾರೆ. ಅಂದ್ರೆ ಒಂದು ಮಡಿಕೆ ಮಾಡೋದು ಕೂಡ ಎಷ್ಟು ಶ್ರಮ ಇದೆ, ಅದರಲ್ಲಿ ಎಷ್ಟು ಕಷ್ಟಪಡ್ತಾರೆ. ನಮ್ಮ ಬಸವಣ್ಣನವರು ಸಹ ಮಡಿಕೆಯ ಮಾಡುವಡೆ ಮಣ್ಣೇ ಮೊದಲು ಎನ್ನುವ ಬಸವಣ್ಣನವರ ವಚನ ಒಂದರಲ್ಲೂ ಕೂಡ ಈ ಮಣ್ಣಿನ ಬದುಕಿನ ಪಾಠ ಕಲಿಸುತ್ತೆ. ಹಾಗೆ ಕುಂಬಾರಿಕೆ ವೃತ್ತಿ ತುಂಬಾ ಕಲಾತ್ಮಕವಾಗಿದ್ದು ಹಾಗೆ ಈ ಕುಂಬಾರಿಕೆಯನ್ನ ಕರಗತ ಮಾಡಿಕೊಂಡಿರುವಂತಹ ಕೇತಲಾ ದೇವಿ ಹಾಗೆ ಅವರ ಪತಿ ಗುಂಡಯ್ಯನವರು ಕೂಡ ಕುಂಬಾರಿಕೆ ಕಲೆಯನ್ನ ಕರಗತ ಮಾಡಿಕೊಂಡಿದ್ರು. ಜೊತೆಗೆ ವಾಸ್ತವ ಜಗತ್ತಿನ ಬಗ್ಗೆ ಸಾಕಷ್ಟು ಯೋಚನೆಯನ್ನ ಮಾಡ್ತಿದ್ರು. ಸಮಾಜಕ್ಕೆ ಮಡಕೆ ತಯಾರಿಸಬೇಕಾದ ಮಣ್ಣು ಹದ ಹೇಗಾಗಬೇಕು, ಅದೇ ರೀತಿ ನಮ್ಮಲ್ಲೂ ಕೂಡ ಒಳ್ಳೆಯ ಗುಣಗಳು ಇರಬೇಕು ಎಂಬುದನ್ನ ಸಮಾಜಕ್ಕೆ ತಿಳಿಸುವ ಮೂಲಕ ಪರಿಶುದ್ಧ ಜೀವನವನ್ನ ನಡೆಸಬೇಕು ಎಂಬುದನ್ನ ಸಾರಿ ಹೇಳಿದವರು ಈ ಗುಂಡಯ್ಯ ಮತ್ತು ಕೇತಲಾ ದೇವಿ ದಂಪತಿಗಳು ಅಂತ ಹೇಳ್ಬೋದು. ಕೇಳಿದ್ರಲ್ಲ ಸ್ನೇಹಿತರೆ, ನಾವಿವತ್ತು ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಮಳವಳ್ಳಿ ತಾಲೂಕು ನಂಜೇಗೌಡನ ದೊಡ್ಡಿ ಊರಿನ ಸುಜ್ಜಲೂರು ಊರಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದಂತಹ ಶ್ರೀಮತಿ ಸಿಎನ್ ಭಾಗ್ಯಲಕ್ಷ್ಮಿ ಅವರು ನಮ್ಮ ಶಿವಶರಣೆ ಕೇತಲಾ ದೇವಿಯವರ ಬಗ್ಗೆ ಅವರನ್ನ ಕುರಿತು ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ಅದೇ ರೀತಿ ಅವರ ವಚನವನ್ನು ಕೂಡ ಹೇಳುವ ಮೂಲಕ ಅದರಲ್ಲಿರುವ ಅಡಗಿರುವಂತಹ ಸಾಕಷ್ಟು ವಿಚಾರಗಳನ್ನ ನಮ್ಗೆ ತಿಳಿಸಿದ್ರು. ಅವರಿಗೆ ರೇಡಿಯೋ ಶಿವಮೊಗ್ಗದ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯಿತು.
4: ನಂತರದಲ್ಲಿ ಬೇರೆಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
1: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
2: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
5: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
6: ಎಸ್ಎಸ್ ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864798.
7: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
8: ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
10: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ದ್ರೋಹ ಬೇಡ. ದೇಹಾತು ಮಂಗಳೆರಡಂಗಗಳು ಜೀವನಕ್ಕೆ ನೇಹದಿಂದೊಂದನೊಂದಾದರಿಸೆಲೇಸು ದಾಹಗೊಂಡಿರಲೊಂದು ಮಿಕ್ಕೊಂದ ಕೆಲ್ಲಿ ಸುಖ ದ್ರೋಹ ಬೇಡೊಂದ ಕಂ ಮಂಕುತಿಮ್ಮ. ದೇಹಾತು ಮಂಗಳೆರಡಂಗಗಳು, ದೇಹ ಆತು ಮಂಗಳು ಎರಡು ಅಂಗಗಳು. ದೇಹ ಮತ್ತೆ ಆತ್ಮ ಅನ್ನೋದು ಎರಡು ಅಂಗಗಳು ಜೀವನಕ್ಕೆ. ನೇಹದಿಂದೊಂದನೊಂದಾದರಿಸೆ, ನೇಹದಿಂದ ಒಂದನು ಒಂದು ಆದರಿಸೆ, ಸ್ನೇಹದಿಂದ ಎರಡನ್ನು ಆದರಿಸಬೇಕು, ಗೌರವಿಸಬೇಕು, ಅದುವೇ ಲೇಸು, ಒಳ್ಳೆಯದು ಅಂತ. ದಾಹಗೊಂಡಿರಲೊಂದು ಮಿಕ್ಕೊಂದ ಕೆಲ್ಲಿ ಸುಖ, ಒಂದಕ್ಕೆ ಬಾಯಾರಿಕೆ ಆದರೆ, ಹಶವಾದರೆ, ಆಸರಾದರೆ ಮಿಕ್ಕೊಂದಕ್ಕೆ ಎಲ್ಲಿ ಸುಖ? ಇನ್ನೊಂದಕ್ಕೆ ಸುಖವಾಗಿರೋದಕ್ಕೆ ಸಾಧ್ಯ ಇಲ್ಲ. ದ್ರೋಹ ಬೇಡೊಂದ ಕಂ, ಒಂದಕ್ಕೆ ನಾವು ದ್ರೋಹ ಮಾಡೋದು ಬೇಡ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ದೇಹಾತು ಮಂಗಳೆರಡಂಗಗಳು ಜೀವನಕ್ಕೆ ನೇಹದಿಂದೊಂದನೊಂದಾದರಿಸೆಲೇಸು ದಾಹಗೊಂಡಿರಲೊಂದು ಮಿಕ್ಕೊಂದ ಕೆಲ್ಲಿ ಸುಖ ದ್ರೋಹ ಬೇಡೊಂದ ಕಂ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಜೀವಕ್ಕೆ ಅಂದ್ರೆ ನಮ್ಮ ಜೀವನಕ್ಕೆ ದೇಹ ಆತ್ಮ ಅನ್ನೋ ಎರಡು ಅಂಗಗಳಿದೆ. ಸ್ನೇಹ ಪ್ರೇಮಗಳಿಂದ ಒಂದನ್ನೊಂದು ಗೌರವಿಸಿದ್ರೆ ಒಳ್ಳೆಯದು. ಎರಡರಲ್ಲಿ ಯಾವುದಾದ್ರೊಂದು ದಾಹಗೊಂಡ್ರೂ ಇನ್ನೊಂದಕ್ಕೆ ಸುಖ ಇರೋದಿಲ್ಲ. ಹಾಗಾಗಿ ಒಂದಕ್ಕೆ ದ್ರೋಹ ಮಾಡೋದು ಬೇಡ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಆಧ್ಯಾತ್ಮ ಚಿಂತನೆಯಲ್ಲಿ ದೇಹ ಮತ್ತು ಆತ್ಮಗಳ ಸಂಬಂಧ ಬಹಳ ಮುಖ್ಯವಾದದ್ದು. ದೇಹವೇ ನಾನು ಅನ್ನೋದು ಅಸ್ತಿತ್ವವಾದಿಗಳ ನಂಬಿಕೆ ಆದರೆ, ಅದು ಆತ್ಮದ ಆವರಣ ಅನ್ನೋದು ಪಾರಮಾರ್ಥಿಕ ದರ್ಶನ. ಕೆಲವೊಮ್ಮೆ ಅತಿರೇಕದ ಚಿಂತನೆಯಲ್ಲಿ ದೇಹ ಮತ್ತು ಆತ್ಮಗಳನ್ನು ಪರಸ್ಪರ ವೈರಿಗಳ ಹಾಗೆ ಬಿಂಬಿಸೋ ವಿಚಾರಗಳು ಹೇರಳವಾಗಿದೆ. ವಿರೂಪವಾಗುವ, ಮುದಿಯಾಗುವ, ರೋಗಕ್ಕೀಡಾಗುವ ಮತ್ತು ಒಂದಿವಸ ಸತ್ತೇ ಹೋಗೋ ಈ ದೇಹ ಒಂದು ಭ್ರಮೆ, ಒಡೆದು ಹೋಗೋ ಮಡಿಕೆ. ಅದು ನಿಕೃಷ್ಟವಾದದ್ದು. ಅದನ್ನ ಯಾವಾಗಲೂ ದಂಡಿಸ್ತಾ ನಿಗ್ರಹಿಸಬೇಕು ಅನ್ನೋದು ಒಂದು ವಾದ. ಆದರೆ ಉಪನಿಷತ್ತುಗಳು ದೇಹವನ್ನು ಬ್ರಹ್ಮಪುರಿ, ಬ್ರಹ್ಮನ ವಾಸಸ್ಥಾನ ಅಂತ ಕರೆಯುತ್ತೆ. ಮೋಳಿಗೆ ಮಾರಯ್ಯ ಹೇಳ್ತಾರೆ, ಜ್ಞಾನವರಿದೆನೆಂದು ಕಾಯುವ ದಂಡಿಸಲೇಕೆ ಅಂತ. ಚೈತನ್ಯದ ಆವಾಸಸ್ಥಾನ ದೇಹ. ದೇಹ ಇಲ್ಲದೆ ಆತ್ಮಕ್ಕೆ ನೆಲೆ ಇಲ್ಲ. ಹಾಗಾಗಿ ದೇಹ ಮತ್ತು ಆತ್ಮಗಳದ್ದು ಅನ್ಯೋನ್ಯ ಸಂಬಂಧ. ಅದಕ್ಕೆ ಶರಣರು ಲಿಂಗಾಂಗ ಸಾಮರಸ್ಯದ ಬಹು ದೊಡ್ಡ ಕಲ್ಪನೆಯನ್ನು ಕೊಡ್ತಾರೆ. ಇರೋ ದೇಹದಿಂದಲೇ ದೇವ್ರನ್ನ ಸೇರಬೇಕು. ಹೀಗೆ ಅಂಗ ಮತ್ತು ಲಿಂಗದಲ್ಲಿ, ಅಂದರೆ ದೇಹ ಮತ್ತು ಭಗವಂತನಲ್ಲಿ ಐಕ್ಯತೆಯನ್ನು ಸಾಧಿಸೋದಕ್ಕೆ ತೋರಿಸಿದ ಶರಣರ ಮಾರ್ಗ ವಿನೂತನವಾದದ್ದು. ಅದು ಲಿಂಗಾಂಗ ಯೋಗ. ದೇಹವನ್ನು ಇಡಿಯಾಗಿ ಬಿಡಿಯಾಗಿ ಲಿಂಗವಾಗಿಸೋ ಪರಿಯನ್ನು ಅವರು ತಿಳಿಸ್ತಾರೆ. ಹಾಗಾಗಿ ಆತ್ಮವನ್ನು ಅರಿಯೋದಕ್ಕೆ ಬಯಸೋರು ದೇಹವನ್ನು ತಿರಸ್ಕರಿಸೋದು ಸಾಧ್ಯ ಇಲ್ಲ. ಇದನ್ನು ಬಸವಣ್ಣನವರು ಬಹಳ ಸುಂದರವಾಗಿ ಹೇಳ್ತಾರೆ. ಒಲ್ಲೆನೆಂಬುದು ವೈರಾಗ್ಯ, ಒಲಿವೆನೆಂಬುದು ಕಾಯಗುಣ. ಆವ ಪದಾರ್ಥವಾದೊಡೇನು ತಾನಿದ್ದೆಡೆಗೆ ಬಂದುದ ಲಿಂಗಾರ್ಪಿತವ ಮಾಡಿ ಭೋಗಿಸುವುದೇ ಆಚಾರ. ಕೂಡಲ ಸಂಗಮ ದೇವರ ನೊಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತ. ಯಾವುದೂ ಬೇಡ ಅನ್ನೋದು ವೈರಾಗ್ಯ, ಎಲ್ಲವನ್ನ ಬಯಸೋದು ದೇಹದ ಗುಣ. ನೈತಿಕವಾಗಿ ನಮಗೆ ಸಿಕ್ಕಿದ್ದನ್ನ ಭಗವಂತನಿಗೆ ಅರ್ಪಿಸಿ ನೈವೇದ್ಯ ಅಂತ ಸ್ವೀಕಾರ ಮಾಡಬೇಕು. ಈ ದೇಹವನ್ನ ಬಸವಣ್ಣ ಪ್ರಸಾದ ಕಾಯ ಅಂತ ಹೇಳ್ತಾರೆ. ಇದು ದೇವರ ಜೊತೆ ನಮ್ಮನ್ನ ಸೇರಿಸೋದಕ್ಕೆ ಸಹಕರಿಸುವಂತಹ ಅವನೇ ನೀಡಿದ ಪ್ರಸಾದ. ಅದರ ಬಗ್ಗೆ ತಾತ್ಸಾರ ಮಾಡಬಾರ್ದು. ಕಗ್ಗ ಇಂಥ ಉನ್ನತ ಚಿಂತನೆಯನ್ನೇ 4 ಸಾಲುಗಳಲ್ಲಿ ಬಿಚ್ಚಿಡತ್ತೆ. ದೇಹ ಆತ್ಮಗಳು ಪರಸ್ಪರ ಸಹಕಾರದಿಂದ ನಡೆದಾಗ ಜೀವನಕ್ಕೆ ಸುಖ. ಒಂದು ಕೊರಗಿದ್ರೆ ಇನ್ನೊಂದು ಸುಖವಾಗಿರೋದು ಸಾಧ್ಯ ಇಲ್ಲ. ಎರಡಕ್ಕೂ ನ್ಯಾಯ ಸಲ್ಲಲೇಬೇಕು. ಹಾಗಾಗಿ ದೇಹ ಮತ್ತು ಮನಸ್ಸು ಎರಡನ್ನೂ ಸುಖವಾಗಿಟ್ಟುಕೊಳ್ಳೋ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
11: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
12: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
11: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
12: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
13: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
14: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
13: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
14: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
13: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
15: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
13: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082682.
15: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
16: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತಿನ ಸಾರವಾಗಿದೆ. ಇಂತಹ ಗಾದೆಗಳ ಕುರಿತಾಗಿ ಶಿವಮೊಗ್ಗದವರೇ ಆದಂತಹ ರಂಗಕರ್ಮಿಗಳಾದ ಚೇತನ್ ಸಿ ರಾಯನಹಳ್ಳಿ ಅವರು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
17: ಎಲ್ರಿಗೂ ನಮಸ್ಕಾರ, ನಾನು ಚೇತನ್ ಸಿ ರಾಯನಹಳ್ಳಿ. ಕನ್ನಡ ಭಾಷೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತುಗಳು, ಈ ಗಾದೆ ಮಾತುಗಳು ಹೊರನೋಟಕ್ಕೆ ಒಂದು ಅರ್ಥವನ್ನು ಕೊಟ್ಟರೆ ಒಳನೋಟ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಈ ಎಲ್ಲ ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತುಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋದು ಗಾದೆಗಿರುವಂತಹ ಶಕ್ತಿಯನ್ನು ತಿಳಿಸುತ್ತೆ. ಗಾದೆಗಳು ಮೇಲ್ನೋಟಕ್ಕೆ ನೋಡಲಿಕ್ಕೆ ಬಹಳ ಸಣ್ಣದಾಗಿದ್ದರೂ ಅರ್ಥ ಬಹಳ ವಿಸ್ತಾರವಾಗಿರುತ್ತೆ. ಅದಕ್ಕೆ ಹೇಳ್ತಾ ಹೋಗ್ತಾರೆ, ಆಕಾರದಲ್ಲಿ ವಾಮನಂತೆ ಇದ್ದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಇರತಕ್ಕಂಥದ್ದು. ಈ ಗಾದೆಗಳೆಲ್ಲವೂ ಕೂಡ ಹಿರಿಯರ ಅನುಭವದ ಮಾತುಗಳಾಗಿರೋದ್ರಿಂದ ಎಷ್ಟೋ ಸಮಯ ನಮ್ಮ ಮಾತುಗಳ ನಡುವೆ ಈ ಗಾದೆ ಮಾತುಗಳನ್ನ ಬಳಸ್ತೇವೆ. ಆ ಕ್ಷಣಕ್ಕೆ ಅದು ಮೇಲ್ನೋಟಕ್ಕೆ ಅರ್ಥವೇ ಬೇರೆ, ಒಳ ವಿಸ್ತಾರವೇ ಬೇರೆ ಆಗಿರ್ತಕ್ಕಂಥದ್ದು. ಇಂತಹ ಗಾದೆ ಮಾತುಗಳಿಂದಾಗಿ ನಮ್ಮ ಜನ

0: ವಾಸ್ತಲಿದ್ದೀವಿಂದಾಗ ಅದು ಜೇನು ಅಂತಕ್ಕಂತಹ ಸಿಹಿಯನ್ನ ಸವಿದ ರೀತಿಯಲ್ಲಿ ಆಗತ್ತೆ ಅಂತೇಳಿ. ಸಜ್ಜನರು ಅಂದ್ರೆ ಒಳ್ಳೆಯ ಜನರು, ಒಳ್ಳೆಯವರ ಸಹವಾಸದಿಂದ ನಾವು ಒಳ್ಳೆಯ ಸ್ವಭಾವವನ್ನ, ಒಳ್ಳೆಯ ಗುಣ ನಡತೆಗಳನ್ನ ಮೈಗೂಡಿಸ್ಕೊಡ್ತೇವೆ, ನಾವು ಒಳ್ಳೆಯರಾಗ್ತಾ ಹೋಗ್ತೇವೆ, ಒಳ್ಳೆಯ ಕೆಲಸಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಹಾಗೆ ದುರ್ಜನರ ಜೊತೆಗೆ ಅಂದ್ರೆ ಕೆಟ್ಟವರ ಜೊತೆ ಸೇರಿದ್ರೆ ನಾವು ಕೆಟ್ಟ ಬುದ್ಧಿಯನ್ನೇ ಕಲ್ತ್ಕೊಳ್ತೇವೆ, ಅದರಂತೆ ಕೆಟ್ಟವರು ಆಗ್ತೇವೆ, ಕೆಟ್ಟ ದಾರಿಯಲ್ಲೇ ಸಾಕ್ತೇವೆ. ಅದಕ್ಕೆ ಹಿರಿಯರು ಹೇಳೋದು, ಸಜ್ಜನರ ಸಹವಾಸ ಹೆಜ್ಜೇನಿನಂತೆ ಸಿಹಿ ಅಂತಂದೇಳಿ. ಹಾಗಾಗಿಯೇ ಸಜ್ಜನರ ಸಂಘ ಹೆಜ್ಜೇನಿ ಸವಿದಂತೆ ಅಂತಕ್ಕಂಥ ಗಾದೆ ಹೇಳುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಕಥೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭೋಜಪುರ ಅಂತಕ್ಕಂಥ ಒಂದು ಪಟ್ಟಣ, ಸುಕೃತ ಮತ್ತು ವಿಲಾಸಿತ ಅಂತಕ್ಕಂಥ ಇಬ್ಬರು ಯುವಕರಿದ್ರು. ಅವರು ತಮ್ಮ ವೃದ್ಧ ತಂದೆಯನ್ನು ನೋಡ್ಕೊಳ್ತಾ ಇದ್ರು. ತಂದೆಯನಿಗೆ ಈ ಮಕ್ಕಳು ಬಿಟ್ಟರೆ ಬೇರೆ ಯಾರಿಲ್ಲ, ಮಕ್ಕಳಿಗೂ ಅಷ್ಟೇ ತಂದೆ ಬಿಟ್ಟರೆ ಬೇರೆ ಆಸರೆ ಇರಲಿಲ್ಲ. ಒಂದು ದಿನ ತಂದೆ ತನ್ನ ಮಕ್ಕಳನ್ನ ಕರೆದು ಹೇಳ್ತಾರೆ, ನೋಡಿ ಮಕ್ಕಳೇ, ನನಗೆ ವಯಸ್ಸಾಯ್ತು, ಇನ್ ಮುಂದೆ ನೀವಿಬ್ರು ದುಡಿಬೇಕು, ಮನೆಯ ಖರ್ಚನ್ನು ನೋಡ್ಕೊಳ್ಬೇಕು, ಆಯ್ತಾ ಅಂದ್ರು. ಆಯ್ತು ಅಪ್ಪ, ನೀವಿನ್ನು ಕೆಲ್ಸಕ್ಕೆ ಹೋಗ್ಬೇಡಿ, ಮನೆಯಲ್ಲಿ ವಿಶ್ರಾಂತಿ ತಗೊಳ್ಳಿ, ನಾವು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೇವೆ ಅಂತ ಸುಕೃತ ಮತ್ತು ವಿಲಾಸಿತ ಹೇಳಿದ್ರು. ಮಾರನೇ ದಿನ ಅವರಿಬ್ರು ಕೆಲಸ ಹುಡ್ಕೊಂಡು ಹೊರಟರು. ಸುಕೃತನಿಗೆ ಒಂದು ಪುಸ್ತಕ ಅಂಗಡಿಯಲ್ಲಿ ಲೆಕ್ಕ ಬರೀತಕ್ಕಂತ ಕೆಲಸ ಸಿಕ್ತು. ವಿಲಾಸಿತನಿಗೆ ಸಿರಿವಂತರ, ಬಹುಶಃ ಬಹಳ ದೊಡ್ಡ ಶ್ರೀಮಂತ ಅನ್ಸುತ್ತೆ, ಆ ಒಬ್ಬ ವ್ಯಾಪಾರಿಯ ಮನೆಯಲ್ಲಿ ಕೆಲಸ ಸಿಕ್ತು. ವ್ಯಾಪಾರಿ ಮನೆಯಲ್ಲಿ ನೂರಾರು ಜನ ಕೆಲಸದ ಆಳುಗಳಿದ್ರು. ಅವರೊಂದಿಗೆ ಇವನು ಸೇರ್ಕೊಂಡ. ಕುದುರೆಗಳಿಗೆ ಮೇವು ಹಾಕೋದು, ಲಾಯ ತೊಳೆಯೋದು ಬಿಟ್ರೆ ವಿಲಾಸಿತನಿಗೆ ಬೇರೆ ಯಾವ ಕೆಲಸವೂ ಬರ್ತಿರಲಿಲ್ಲ. ಮೂರು ಹೊತ್ತು ಒಳ್ಳೆ ಊಟ ಸಿಗ್ತಾ ಇತ್ತು, ಕೈ ತುಂಬಾ ಸಂಬಳ ಕೂಡ ಸಿಗ್ತಾ ಇತ್ತು. ವಿಲಾಸಿತನ ಜೊತೆಗೆ ಕೆಲಸ ಮಾಡೋರೆಲ್ಲ ಅವನ ಸ್ನೇಹಿತರಾದ್ರು. ಒಳ್ಳೆ ಕೆಲಸ ಸಿಕ್ತು ಅಂತೇಳಿ ಆತ ಬಹಳ ಖುಷಿಯಾಗಿದ್ದ. ಅಪ್ಪ, ನನಗೆ ಒಬ್ಬ ದೊಡ್ಡ ವ್ಯಾಪಾರಿ ಮನೇಲಿ ಕೆಲಸ ಸಿಕ್ಕಿದೆ, ಕೈ ತುಂಬಾ ಸಂಬಳ, ಹಲವಾರು ಜನ ಸ್ನೇಹಿತರಿದ್ದಾರೆ ಅಂತೇಳಿ ಬಹಳ ಸಂತೋಷದಿಂದ ತನ್ನ ತಂದೆ ಬಳಿ ಹೇಳ್ದ. ಮಗು, ಹುಷಾರಾಗಿರ್ಬೇಕು, ವ್ಯಾಪಾರಿ ಮನೆಯಲ್ಲಿ ದುಡಿತಾರರು ಕೆಲಸದಾಳುಗಳು, ಅವ್ರಲ್ಲಿ ಬಹಳಷ್ಟು ಜನ ಕೆಟ್ಟವರಿದಾರಪ್ಪ, ಕೆಟ್ಟ ಚಟ ಇರೋರು ಅಂತಾನು ಕೇಳಿದ್ದೀನಿ, ಯಾರು ಒಳ್ಳೆಯರೋ ಅವ್ರ ಗೆಳೆತನ ಮಾತ್ರ ಮಾಡು. ಗಾದೆನೇ ಇದೆ ಅಲ್ವಾ, ಸಜ್ಜನರ ಸಂಘ ಹೆಜ್ಜೇನು ಸವದಂತೆ ಅಂತೇಳಿ, ಒಳ್ಳೆಯವರ ಸಹವಾಸ ಯಾವಾಗ್ಲೂ ಒಳಿತನ್ನೇ ಮಾಡುತ್ತೆ ಅಂತೇಳಿ ತಂದೆ ಆತನನ್ನ ಎಚ್ಚರಿಸಿದ. ಏನೂ ಆಗಲ್ಲ ಬಿಡಪ್ಪ ಅಂತೇಳಿ ವಿಲಾಸಿತ ಬಹಳ ಖುಷಿಯಿಂದ ಬೀಗ್ತ ಹೇಳ್ದ. ಈ ಸುಕೃತನಿಗೆ ಪುಸ್ತಕದ ಅಂಗಡಿಯಲ್ಲಿ ಕೆಲಸ ಸಿಕ್ಕಿತ್ತು. ಬೆಳಗ್ಗೆಯಿಂದ ರಾತ್ರಿಯವರೆಗೂ ಅಲ್ಲೇ ಇರ್ತಿದ್ದ. ಪುಸ್ತಕ ಕೊಳ್ಳೋದಕ್ಕೆ ಬಂದಂತಹ ಜನರಿಗೆ ಪುಸ್ತಕಗಳನ್ನ, ಗ್ರಂಥಗಳನ್ನ ತೋರಿಸಬೇಕಾಗಿತ್ತು. ಅವರಿಗೆ ಬೇಕಾದ ಪುಸ್ತಕಗಳನ್ನ ಕೊಟ್ಟು ಅವರಿಂದ ಹಣವನ್ನ ಪಡ್ಕೊಳ್ಬೇಕಾಗಿತ್ತು. ಕಡೆಯದಾಗಿ ಲೆಕ್ಕ ಬರೆದು ಇಡಬೇಕಿತ್ತು. ಅಂಗಡಿಯ ಮಾಲೀಕ ತುಂಬಾ ಒಳ್ಳೆಯನಾಗಿದ್ದ. ಸುಕೃತ, ಬಿಡುವಿನ ವೇಳೆಯಲ್ಲಿ ಸುಮ್ಮನೆ ಕೂತ್ಕೋಬೇಡಪ್ಪ, ಇಲ್ಲಿ ತುಂಬಾ ಪುಸ್ತಕಗಳಿದ್ದಾವೆ, ಗ್ರಂಥಗಳಿದ್ದಾವೆ, ಅದನ್ನು ಓದು, ನಿನ್ನ ಜ್ಞಾನವನ್ನ ಹೆಚ್ಚಿಸ್ಕೋ ಅಂತೇಳಿ ಅಂಗಡಿಯ ಮಾಲೀಕ ಹೇಳ್ದ. ಮಾಲೀಕ ಕೂಡ ಪುಸ್ತಕಗಳನ್ನ ಓದ್ತಾ ಇದ್ದ. ಅಂಗಡಿಗೆ ಮಾಲೀಕನ ಗೆಳೆಯರು ಬರ್ತಾ ಇದ್ರು. ಅವರು ಪುಸ್ತಕಗಳು ಮತ್ತು ಅದರಲ್ಲಿರ್ತಕ್ಕಂಥ ವಿಷಯದ ಬಗ್ಗೆನೇ ಮಾತಾಡ್ತಾ ಇದ್ರು. ಇದರಿಂದ ಸುಕೃತನಿಗೆ ಪುಸ್ತಕಗಳನ್ನು ಓದ್ತಕ್ಕಂಥ ಆಸಕ್ತಿ ಉಂಟಾಯಿತು. ಬಿಡುವಿನ ವೇಳೆಯಲ್ಲಿ ಕೂಡ ಅವನು ಪುಸ್ತಕನ ಓದಕ್ಕೆ ಶುರು ಮಾಡ್ದ. ಮಾಲೀಕರು ಅವರ ಗೆಳೆಯರೆಲ್ಲರೂ ಪುಸ್ತಕದ ಬಗ್ಗೆ ಮಾತಾಡುತ್ತಿದ್ರು. ಇದನ್ನು ಕೇಳಿಸ್ಕೊಳ್ತಾ ತನ್ನ ಜ್ಞಾನವನ್ನು ಕೂಡ ಹೆಚ್ಚಿಸ್ಕೊಳ್ಳಿಕ್ಕೆ ಶುರು ಮಾಡ್ದ. ದಿನದ ಕೆಲಸದ ನಂತರ ಮನೆಗೆ ಬಂದು ತಾನೂ ಒಂದು ಹೊಸ ಪುಸ್ತಕದ ರಚನೆಯಲ್ಲಿ ಶುರು ಮಾಡ್ತಾನೆ. ಒಳ್ಳೆಯರ ಸಹವಾಸದಿಂದ ಈತನು ಕೂಡ ಒಳ್ಳೆಯನಾದ. ಹಲವಾರು ಪುಸ್ತಕಗಳನ್ನು ಬರಲಿಕ್ಕೆ ಶುರು ಮಾಡ್ದ. ಪುಸ್ತಕಗಳು ಆದವು, ಜನರು ಆ ಪುಸ್ತಕಗಳನ್ನು ಓದ್ಲಿಕ್ಕೆ ಶುರು ಮಾಡಿದ್ರು. ಅವನನ್ನ ಕಂಡ್ರೆ ಜನರಿಗೆಲ್ಲ ಗೌರವ ಬರ್ಲಿಕ್ಕೆ ಶುರುವಾಯ್ತು. ಬಹಳ ಪ್ರೀತಿ ವಿಶ್ವಾಸದಿಂದ ಆತನನ್ನ ಮಾತಾಡಿಸ್ಲಿಕ್ಕೆ ಶುರು ಮಾಡಿದ್ರು. ಈತ ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿ ಅಂತ ಅನಿಸ್ಕೊಂಡ. ಪ್ರಶಸ್ತಿ ಸನ್ಮಾನಗಳಿಗೆ ಪಾತ್ರನಾದ. ಈ ವರ್ತಕನ ಮನೆಯಲ್ಲಿ ಕೆಲಸದಾಳುಗಳು ಜೂಜಾಡ್ತಾ ಇದ್ರು. ರಾತ್ರಿಯ ಹೊತ್ತು ಮದ್ಯಪಾನ ಮಾಡ್ತಾ ಇದ್ರು, ಬೀದಿಯಲ್ಲಿ ತೂರಾಡ್ಕೊಂಡು ಹೋಗ್ತಾ ಇದ್ರು. ಅವ್ರ ಜೊತೆ ಸೇರಿದ್ರಿಂದ ವಿಲಾಸಿತ ಕೂಡ ಜೂಜಾಡ್ಲಿಕ್ಕೆ ಶುರು ಮಾಡ್ದ. ಅವರಂತೆ ಮದ್ಯಪಾನ ಮಾಡ್ಲಿಕ್ಕೆ ಶುರು ಮಾಡ್ದ. ರಾತ್ರಿ ವೇಳೆ ಬಹಳ ತಡವಾಗಿ ಮನೆಗೆ ಬರ್ಲಿಕ್ಕೆ ಶುರು ಮಾಡ್ದ. ಇದರಿಂದಾಗಿ ಅವನ ಸಂಬಳವೆಲ್ಲ ಬರೀ ಕುಡಿತಕ್ಕೆ ಹೋಗ್ಲಿಕ್ಕೆ ಶುರುವಾಯ್ತು. ಕೊನೆಗೆ ಒಂದು ದಿನ ಅವನು ಕಾಯಿಲೆ ಬಿದ್ದ. ಆಗ ಅವನ ನೆರವಿಗೆ ಯಾವ ವರ್ತಕನ ಮನೆಯಲ್ಲಿದ್ದಂಥ ಕೆಲಸಗಾರರು ಬರಲಿಲ್ಲ. ತಂದೆ ಮತ್ತೆ ಸುಕೃತ ಅವನಿಗೆ ಔಷಧ ಕೊಟ್ಟರು, ಉಪಚಾರಗಳನ್ನು ಮಾಡಿದರು. ಆ ಉಪಚಾರ ಮಾಡ್ಬೇಕಾದ್ರೆ ಈತನಿಗೆ ಅನ್ಸುತ್ತೆ, ನನಗೀ ಗೊತ್ತಾಗ್ತಾ ಇದೆ, ಸುಕೃತ ಒಳ್ಳೆಯವರು ಸಹವಾಸ ಮಾಡ್ದಾನೆ, ಹಾಗಾಗಿ ಅವನಿಗೆ ಒಳ್ಳೇದಾಯ್ತು. ಸಜ್ಜನರ ಸಂಘ ಹೆಜ್ಜೇನು ಸವದಂತೆ ಅಂತ ಅಪ್ಪ ಅವತ್ತು ಹೇಳ್ತಾ ಇದ್ರು. ನಾನು ಆ ಮಾತನ್ನ ಕೇಳಲೇ ಇಲ್ಲ ಅಂತೇಳಿ ವಿಲಾಸಿತ ಹೇಳ್ಕೊಂಡ. ಮತ್ತೆಂದು ನಾನು ಆ ಕೆಟ್ಟವರ ಸಹವಾಸವನ್ನು ಮಾಡಲ್ಲ, ಉತ್ತಮರ ಸಹವಾಸವನ್ನ ಮಾಡ್ತೀನಿ ಅಂತೇಳಿ ತೀರ್ಮಾನವನ್ನ ಮಾಡ್ತಾನೆ. ಅದಕ್ಕೆ ಹೇಳೋದು, ಸಜ್ಜನರ ಸಂಘ ಮಾತ್ರ ಹೆಜ್ಜೆನಿಸುವುದಂಗಿರುತ್ತೆ, ದುರ್ಜನರ ಸಂಘ ಬಚ್ಚಲಿನ ರೊಚ್ಚೆಯಂತಿಹುದು ಸರ್ವಜ್ಞ ಅಂತ ಹೇಳ್ತಾರೆ. ಕೆಟ್ಟವರು ಸಹವಾಸ ಮಾಡಿದ್ರೆ ಕೆಟ್ಟದ್ದೇ ಆಗುತ್ತೆ, ಒಳ್ಳೆಯವರು ಸಹವಾಸ ಮಾಡಿ ಅವ್ರ ಜೊತೆಗಿದ್ರೆ ನಾವು ಕೂಡ ಒಂದಿಷ್ಟು ಒಳ್ಳೆ ಗುಣಗಳನ್ನ ಕಲಿಕ್ಕೆ ಸಾಧ್ಯ ಇದೆ. ಈ ಗಾದೆ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ, ಅಲ್ಲಿ ತನಕ ನಮಸ್ಕಾರ.
1: ಧನ್ಯವಾದಗಳು ಸರ್. ಸಜ್ಜನರ ಸಂಘವಿದು ಹೆಜ್ಜೇನು ಸವಿದ

0: ಎಂಬ ಗಾದೆ ಮಾತಿಗೆ ಪೂರಕವಾದಂತಹ ಒಂದು ಪುಟ್ಟ ಕಥೆಯನ್ನ ಹೇಳುವ ಮೂಲಕ ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಗಾದೆ ಮಾತುಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
4: ಪೊನ್ನಜ್ಜಿ ನೋಡು, ಮೆಡಲು ಸ್ವಿಮ್ಮಿಂಗ್ ನಲ್ಲಿ ನಂಗೆ ಸಿಕ್ಕಿದೆ.
5: ಕಂಗ್ರಾಚುಲೇಷನ್ ಚಿನ್ನು.
4: ಇವತ್ತು ಎಲ್ಲರೂ ನನ್ನನ್ನ ಹೀರೋ ಹೀರೋ ಅಂತ ಹೊಗಳ್ತಾ ಇದ್ರು.
5: ಮೇಷ್ಟ್ರು ವೆಲ್ಡನ್ ಅಥರ್ವ ಅಂತ ಬೆನ್ತಟ್ಟಿದ್ರು.
4: ಅಪ್ಪ ಅಮ್ಮ ನನ್ನನ್ನು ಹೊಗಳಿ ಹೊಗಳಿ ಇಟ್ರು.
5: ಇವನ್ ಫ್ರೆಂಡ್ಸು ಎಂತ ಕೆಲಸ ಮಾಡಿದೆ ನೀನು ಅಂತ ಇವನ್ ಬಗ್ಗೆ ಗರ್ವ ಪಟ್ರು.
4: ನನ್ನ ಫ್ರೆಂಡು ರೇಸ್ನಲ್ಲಿ ಎಲ್ಲರಿಗಿಂತ ಹಿಂದೆ ಉಳ್ಬಿಟ್ಟ.
6: ಪೊನ್ನಜ್ಜಿ ಚಿನ್ನು ಹೊಗಳಿಕೆಯಲ್ಲಿ ತೇಲಿ ತೇಲಿ ಹೋಗ್ತಾ ಇದ್ದಾನೆ.
7: ಚಿನ್ನು ನಿಂಗೆ ಮೆಡ್ಲ್ ಬಂತು, ಇದು ಬಹಳ ಬಹಳ ಸಂತೋಷದ ವಿಷಯ. ಆದರೆ ಹೊಗಳಿಕೆಯಲ್ಲಿ ತೇಲಿ ಹೋಗೋದಿದೆಯಲ್ಲ, ಇದು ಮಾತ್ರ ಸ್ವಲ್ಪ ಅಪಾಯಕಾರಿ ಪುಟ್ಟು.
4: ಅಂದ್ರೆ ನಾ ಖುಷಿ ಪಡ್ಬಾರ್ದ ಅಪ್ಪನಜ್ಜಿ?
7: ನನ್ ಚಿನ್ನಾರಿ ಖಂಡಿತ ಖುಷಿ ಪಡ್ಬೇಕು, ಆದರೆ ಆ ಹೊಗಳಿಕೆಯನ್ನ ಅಂಟಿಸ್ಕೊಳ್ಬಾರ್ದು. ತಡಿ, ನಾನು ಹೀಗೆ ಹೇಳಿದ್ರೆ ನಿನಗೆ ಅರ್ಥ ಆಗೋಲ್ಲ. ಅದಕ್ಕೆ ಒಂದು ಕಥೆನೆ ಹೇಳ್ತೀನಿ, ಹೊಗಳಿಕೆಗೆ ಪಕ್ಕಾದ ಪರಿಣಾಮ ಅಂತ. ಮಿಥಿಲಾ ನಗರದಲ್ಲಿ ಸುವರ್ಣ ಅನ್ನೋ ಒಬ್ಬ ಶಿಲ್ಪಿ ಇದ್ದ. ಅವನದ್ದು ಅದ್ಭುತ ಶಿಲ್ಪಕಲಾ ನೈಪುಣ್ಯವಾಗಿತ್ತು. ಎದುರಿನಲ್ಲಿ ಯಾರಾದರೂ ಬಂದು ನಿಂತರೆ ಅವರ ಪ್ರತಿರೂಪವನ್ನು ಕಲ್ಲಿನಲ್ಲಿ ತದ್ರೂಪ ಕಟೆದು ನಿಲ್ಲಿಸ್ಬಿಡ್ತಿದ್ದ. ನೋಡೋರಿಗೆ ಜೀವಂತ ವ್ಯಕ್ತಿ ಯಾರು, ಕಲ್ಲಿನ ಪ್ರತಿಮೆ ಯಾವುದು ಅನ್ನೋ ಸಂದೇಹ ಹುಟ್ಟಿಸ್ಬಿಡ್ತಿತ್ತು. ಅಬ್ಬ ಇದೆಂತ ಅಪೂರ್ವ ಕಲಾಕೃತಿ ಅಂತ ನೋಡುವವರು ತಮ್ಮ ಮೂಗಿನ ಮೇಲೆ ಬೆರಳು ಹಿಡೋ ಹಾಗೆ ಅವನ ಶಿಲ್ಪ ಕಲಾಕೃತಿ ಇರ್ತಿತ್ತು. ಹೀಗಿರಬೇಕಾದ್ರೆ ಒಂದಿನ ರಾತ್ರಿ ಅವನಿಗೊಂದು ಕನಸು ಬೀಳುತ್ತೆ. ಇನ್ನು 5-6 ದಿನಗಳಲ್ಲಿ ಅವನು ಮರಣವನ್ನು ಹೊಂದುತ್ತಾನೆ ಅಂತ ಕನಸಿನಲ್ಲಿ ಅವನಿಗೆ ಭಾಸವಾಗತ್ತೆ. ಸುವರ್ಣ ಕನಸಿನಿಂದ ಎಚ್ಚೆತ್ತವನೇ ಬೆಚ್ಚಿ ಬೀಳ್ತಾನೆ. ಇದೆಂತ ಕನಸು, ಇನ್ನು 5-6 ದಿನಗಳಲ್ಲಿ ನನ್ನ ಸಾವೇ. ಛೆ, ಇರಲಿಕ್ಕಿಲ್ಲ, ಎಷ್ಟೇ ಆದರೂ ಇದು ಕನಸು, ಇದು ಸತ್ಯ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಆತ ತನಗೆ ತಾನೇ ಸಮಾಧಾನವನ್ನು ಮಾಡ್ಕೊಳ್ತಾನೆ. ಆದರೆ ಅವನಿಗೆ ಬೀಳೋ ಕನಸುಗಳೆಲ್ಲ ಸತ್ಯ ಆಗ್ತಾ ಇತ್ತು. ಅವನಿಗೆ ತುಂಬ ಚಿಂತೆ ಆಗುತ್ತೆ. ಅವನಿಗೆ ಇಷ್ಟು ಬೇಗ ಸಾಯೋಕ್ಕೆ ಇಷ್ಟ ಇರಲಿಲ್ಲ. ಸಾಯುವಂಥ ವಯಸ್ಸು ತನಗಿನ್ನೂ ಆಗಿಲ್ಲ, ನಾನು ಸಾಧಿಸೋದು ಇನ್ನೂ ಬೇಕಾದಷ್ಟಿದೆ, ಈಗೇನು ಮಾಡಲಿ ನಾನು ಅಂತ ಆತ ಬಹಳವಾಗಿ ಯೋಚಿಸ್ತಾನೆ. ಆಗ ಅವನಿಗೆ ತಟ್ ಅಂತ ಒಂದು ಉಪಾಯ ಹೊಳೆಯುತ್ತೆ. ನಾನು ಅದ್ಭುತ ಶಿಲ್ಪಿ, ನನ್ನದೇ ಪಡಿ ಅಚ್ಚಿನ ಹಾಗೆ ಇರುವ ಹಲವಾರು ಮೂರ್ತಿಗಳನ್ನು ಕೆತ್ತಿ ನಡುವೆ ನಾನು ನಿಂತು ಬಿಡ್ತೀನಿ. ನನ್ನಂತೆ ಇರೋ ಮೂರ್ತಿಗಳ ನಡುವೆ ನನ್ನನ್ನು ಹುಡುಕೋಕೆ ಯಮಧರ್ಮನಿಗೆ ಖಂಡಿತ ಸಾಧ್ಯ ಆಗೋದಿಲ್ಲ. ಆತ ತಪ್ಪಿ ತನ್ನ ಯಮಪಾಶವನ್ನು ಯಾವುದಾದ್ರೂ ಮೂರ್ತಿ ಮೇಲೆ ಹಾಕಿದರೆ ನಾನು ಬದುಕಿ ಉಳಿದ್ಬಿಡ್ತೀನಿ. ಇನ್ನೂ 16 ವರ್ಷ ನಾನು ನಿಶ್ಚಿಂತನಾಗಿ ಜೀವನ ಸಾಗಿಸ್ಬೋದು ಅಂತ ಆತ ಯೋಚನೆ ಮಾಡ್ತಾನೆ. ಅವನಿಗೆ ತನ್ನ ಉಪಾಯ ಸಫಲ ಆಗುತ್ತೆ ಅನ್ನೋ ಪೂರ್ಣ ವಿಶ್ವಾಸ ಹುಟ್ಟುತ್ತೆ. ಆತ ಕೂಡಲೇ 5-6 ತನ್ನ ಪಡಿ ಅಚ್ಚಿನಂತಿರುವ ಮೂರ್ತಿಗಳನ್ನು ಕೆತ್ತುಬಿಟ್ಟ. ಅವುಗಳನ್ನು ಸಾಲಾಗಿಟ್ಟು ಒಂದ್ಸಲ ವೀಕ್ಷಣೆ ಮಾಡ್ತಾನೆ. ಅವನಿಗೆ ನೆಮ್ಮದಿ ಅನಿಸುತ್ತೆ. ಇವುಗಳ ಮಧ್ಯೆ ಯಮರಾಜ ತನ್ನನ್ನು ಖಂಡಿತ ಹುಡುಕೋಕೆ ಸಾಧ್ಯ ಇಲ್ಲ ಅಂತ ಆತ ನಿಶ್ಚಿಂತನಾಗ್ತಾನೆ.
8: ವರೆವ್ವಾ, ಒಳ್ಳೆ ಉಪಾಯ ಸುವರ್ಣನದ್ದು.
9: ಯಮಧರ್ಮನಿಗೂ ಪೇಚಾಟ ಆಯ್ತಾ ಆಮೇಲೆ?
7: ಹೇಳ್ತೀನಿ ಕೇಳಿ. ಹೀಗಿರಬೇಕಾದ್ರೆ ಅವನ ಮರಣದ ದಿನ ಬಂದೇ ಬಿಡುತ್ತೆ. ಸುವರ್ಣ ತಾನು ಅಂದ್ಕೊಂಡ ಹಾಗೆ ತಾನು ಕಟ್ಟಿದ ಮೂರ್ತಿಗಳ ಮಧ್ಯೆ ಕಣ್ಣನ್ನು ಮಿಟುಕಿಸ್ದೆ ನಿಂತುಬಿಟ್ಟ. ಯಮರಾಜ ಕೋಣನ ಮೇಲೆ ಕೂತ್ಕೊಂಡು ಯಮಪಾಶ ಹಿಡಿದು ಸುವರ್ಣನ ಜೀವಹರಣಕ್ಕೆ ಅಂತ ಬರ್ತಾನೆ. ನೋಡ್ತಾನೆ, ಐದಾರು ಸುವರ್ಣರು ಎದುರು ನಿಂತುಬಿಟ್ಟಿದ್ದಾರೆ. ಅವನಿಗೆ ತುಂಬ ಗೊಂದಲವಾಗುತ್ತೆ. ಇದರಲ್ಲಿ ನಿಜವಾದ ಸುವರ್ಣ ಯಾರು ಅಂತ ಆತ ತುಂಬ ತಲೆ ಕೆಡಿಸ್ಕೊಳ್ತಾನೆ. ಏನು ಮಾಡಿದ್ರು, ಯಾವ ಕಡೆಯಿಂದ ನೋಡಿದ್ರು ಯಮರಾಜನಿಗೆ ನಿಜವಾದ ಸುವರ್ಣ ಯಾರು ಅಂತ ಕಂಡುಹಿಡಿಯೋಕ್ಕೆ ಸಾಧ್ಯ ಆಗೋದಿಲ್ಲ. ಈಗೇನು ಮಾಡೋದು ಅನ್ನೋ ಸಂಕಷ್ಟಕ್ಕೆ ಯಮರಾಜ ಒಳಗಾಗ್ತಾನೆ. ತಪ್ಪಾಗಿ ಯಮಪಾಶ ಸುವರ್ಣನ ಬದಲು ಬೇರೆಯವ್ರ ಮೇಲೆ ಬಿದ್ದರೆ ನನ್ನಿಂದ ಪ್ರಕೃತಿ ಧರ್ಮಕ್ಕೆ ಚ್ಯುತಿ ಉಂಟಾಗುತ್ತಲ್ಲ, ಮತ್ತೆ ನಾನು ಯಮಪಾಶ ಬೀಸೋ ಹಾಗೆ ಇಲ್ವಲ್ಲ ಅಂತ ಆತ ತುಂಬ ಚಿಂತೆ ಒಳಗಾಗ್ತಾನೆ. ಆಗ ಅವನಿಗೆ ಒಂದು ಉಪಾಯ ಹೊಳೆಯುತ್ತೆ. ಹೊಗಳಿಕೆಗೆ ಈ ಮನುಷ್ಯರು ಬಹಳ ಪಕ್ಕಾಗ್ತಾರೆ, ಬೇಗ ಉಬ್ಬಿ ಬಿಡ್ತಾರೆ. ನಾನೀಗ ಈ ತಂತ್ರವನ್ನೇ ಬಳಸಿ ನಿಜವಾದ ಸುವರ್ಣ ಯಾರು ಅಂತ ಕಂಡುಹಿಡಬೇಕು ಅಂತ ನಿರ್ಧಾರ ಮಾಡ್ತಾನೆ ಯಮರಾಜ. ಅಪ್ಪ, ಇದೆಂಥ ಅಪರೂಪದ ಕಲಾ ನೈಪುಣ್ಯತೆ! ಎಲ್ಲವೂ ಎಷ್ಟು ಸಜೀವವಾಗಿ ಜೀವಂತವಾಗಿದೆ! ಇದನ್ನು ಕೆತ್ತಿದ ವ್ಯಕ್ತಿ ಎಂತಹ ಕಲಾವಿದನಿರಬೇಕು! ಬ್ರಹ್ಮನ ಸೃಷ್ಟಿಯನ್ನೇ ಸರಿ ಗಟ್ಟಿಸುವ ಹಾಗೆ ಇದನ್ನು ರಚಿಸಿಬಿಟ್ಟಿದ್ದಾನಲ್ಲ, ಇದನ್ನು ಕೆತ್ತಿದ ಶಿಲ್ಪಿ ಯಾರಿರಬಹುದು? ಅವನೇನಾದರೂ ನನ್ನೆದುರಿಗೆ ಬಂದಿದ್ದರೆ ಪ್ರಶಂಸೆಯ ಸುರಿ ಮಳೆಯನ್ನು ಹರಿಸಿಬಿಡ್ತಾ ಇದ್ದೆ, ಅವನಿಗೆ ಪುರಸ್ಕಾರ ನೀಡಿ ಗೌರವಿಸ್ತಾ ಇದ್ದೆ, ಅಂಬಾರಿಯಲ್ಲಿ ಕುಳ್ಳಿರಿಸಿ ಮೆರವಣಿಗೆ ಮಾಡ್ತಾ ಇದ್ದೆ. ಯಾರವನು, ಎಲ್ಲಿದ್ದಾನೆ, ಕಾಣಿಸ್ತಾನೆ ಇಲ್ವಲ್ಲ ಅಂತ ಹೇಳಿದಾಗ ಹೊಗಳಿಕೆಗೆ ಪಕ್ಕಾದ ಸುವರ್ಣ ಎಲ್ಲವನ್ನ ಮರೆತು ಉಬ್ಬಿಬಿಟ್ಟ. ನಾನು ಇಲ್ಲಿದ್ದೀನಿ ಅಂತ ಮುಂದೆ ಬಂದ. ಅದೇ ಕ್ಷಣಕ್ಕಾಗಿ ಕಾಯ್ತಾ ಇದ್ದ ಯಮಧರ್ಮ ತನ್ನ ಪಾಶವನ್ನು ಸುವರ್ಣನ ಕತ್ತಿಗೆ ಎಸ್ತು ಬಿಗಿದುಬಿಟ್ಟ. ಹೀಗೆ ಸುವರ್ಣ ಹೊಗಳಿಕೆಗೆ ಉಬ್ಬಿ ಮೈಮರ್ತಾಗ ಅವನ ಉಪಾಯ ನೀರ್ಪಾಲಾಗಿ ಬಿಡುತ್ತೆ. ಆತ ತನ್ನ ಪ್ರಾಣವನ್ನು ಕಳ್ಕೊಂಡು ಬಿಡ್ತಾನೆ.

0: ನಾನೊಬ್ಬ ನಿವೃತ್ತ ಶಿಕ್ಷಕ, ನನ್ನ ಮಗ ಆದಿಚುಂಚನಗಿರಿ ಪಿ ಯು ಕಾಲೇಜ್ನಲ್ಲಿ ಓದ್ದ, ಅವನು ಬೆಸ್ಟ್ ಕರಿಯರ್ ರೂಪಿಸ್ಕೊಳ್ಳೋಕೆ ಸಾಧ್ಯವಾಯಿತು.
1: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
2: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿ ಯು ಕಾಲೇಜ್. ಯಾಕೆ ಅಂದ್ರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ ನ ಸ್ಟಾರ್ಟಿಂಗ್ ನಿಂದೆ ಕೊಟ್ರು, ಸೊ ನಂಗೆ ಆರಾಮಾಯ್ತು.
3: Hi, I'm a doctor. I have seen many colleges, but for the holistic development of your children, there is no better college like Shri Adichunchanagiri PU College, Shivamogga.
4: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವಾತಂತ್ರ್ಯ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
2: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
9: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಶ್ವೇತಾ. ಇದು ದಿನದ ವಿಶೇಷ ಕಾರ್ಯಕ್ರಮ. ವಿನೋಬನಗರದ ಕರಿಯಣ್ಣ ಬಿಲ್ಡಿಂಗ್ ಬಳಿ ಈಶಾ ಕಾಂಪ್ಲೆಕ್ಸ್ನಲ್ಲಿ ಸೌಹಾರ್ದ ಸರಕಾರಿ ಸಂಘದ ಕಚೇರಿ ಉದ್ಘಾಟನೆಯನ್ನು ಶಾಸಕ ಚನ್ನಬಸಪ್ಪನವರು ಕಚೇರಿಯನ್ನು ಉದ್ಘಾಟಿಸಿದರು. ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಡಾ ಧನಂಜಯ್ ಸರ್ಜಿ, ದೇಶದ ಆರ್ಥಿಕ ಅಭಿವೃದ್ಧಿ ಸಹಕಾರಿ ಸಂಘಗಳ ಪಾತ್ರ ಅಪಾರವಾದದ್ದು. ಸ್ಥಳೀಯ ಜನರ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಸಹಕಾರ ಸಂಘಗಳು ಪ್ರೇರಕ ಮತ್ತು ಪೂರಕವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರು ಸಹಕಾರ ಸಂಘಗಳಿಗೆ ಹೆಚ್ಚು ಉತ್ತೇಜನ ನೀಡುತ್ತಿದ್ದಾರೆ. ಎಂಆರ್ ಅನಿಲ್ ಕುಂಚಿ ಅವರ ಈ ಸಹಕಾರಿ ಸಂಘ ಸಾರ್ವಜನಿಕರಿಗೆ ಗುಣಮಟ್ಟದ ಸೇವೆಯನ್ನ ನೀಡಲಿ ಎಂದರು. ಸಹಕಾರ ಸಂಘದ ಅಧ್ಯಕ್ಷ ಎಂಆರ್ ಅನಿಲ್ ಕುಂಚಿ ಮಾತನಾಡಿ, ಗೆಳೆಯ ಬಳಗವು ಬಡ ಮತ್ತು ಮಧ್ಯಮ ವರ್ಗದವರಿಗೆ ಆರ್ಥಿಕ ನೆರವು ನೀಡುವುದರ ಮೂಲಕ ಸ್ವಾವಲಂಬನೆ ಸಾಧಿಸಲು ಪ್ರೇರಣೆ ನೀಡುವುದಕ್ಕಾಗಿ ಸ್ಥಾಪನೆಗೊಂಡಿದೆ. ಇಲ್ಲಿ ಜಾತಿ, ಮತ ಧರ್ಮದ ಭೇದವಿಲ್ಲ. ಕೇವಲ ಆರ್ಥಿಕ ವಹಿವಾಟು ಅಲ್ಲದೆ ಸಾಮಾಜಿಕ ಚಿಂತನೆಗಳನ್ನು ಇಲ್ಲಿ ಬೆಳೆಸಲಾಗುತ್ತದೆ. ಸುಲಭ ದರದಲ್ಲಿ ಸಾಲ ನೀಡುವುದು, ಠೇವಣಿ ಸಂಗ್ರಹಿಸುವುದು, ಆ ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡುವುದು ನಮ್ಮ ಉದ್ದೇಶವಾಗಿದೆ ಎಂದರು. ಮಾಜಿ ಉಪಮುಖ್ಯಮಂತ್ರಿಗಳಾದ ಈಶ್ವರಪ್ಪನವರು ವಿಧಾನ ಪರಿಷತ್ ಸದಸ್ಯ DS ಅರುಣ್ ಕಚೇರಿಗೆ ಭೇಟಿ ನೀಡಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಸಹಕಾರ ಸಂಘಗಳ ಉಪನಿಬಂಧಕ ಶ್ರೀನಿವಾಸ್, ಯೋಗ ಗುರು ಸಿವಿ ರುದ್ರಾರಾಧ್ಯ, ನಿರ್ದೇಶಕರುಗಳಾದ ವಿ ಜಯಂತಿ, ಎಂ ಪುಷ್ಪ, ಎಚ್ ಪಿ ಜಿನೇಶ್, ಅಲಿಖಾನ್, ಲಕ್ಕಪ್ಪ, ರಾಘವೇಂದ್ರ, ದೇವರಾಜ್, ಜಯವರ್ಧನ, ಲೋಕಯ್ಯ, ಉಮೇಶ್ ನಾಯಕ್, ರಾಮಚಂದ್ರಪ್ಪ, ಪ್ರೇಮ, ಸಿಇಒ ಎನ್ಕೆ ಪ್ರತೀಕ್ ಇದ್ದರು. ಮುಂದಿನ ವಿವರ. ಡೆಂಗ್ಯೂ ಸೇರಿದಂತೆ ಕೀಟಜನ್ಯ ರೋಗಗಳನ್ನು ತಡೆಗಟ್ಟಲು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಹಾಗೂ ಸೊಳ್ಳೆಗಳ ಉತ್ಪಾದನೆಯನ್ನು ನಿಯಂತ್ರಿಸುವುದು ಅತ್ಯಂತ ಮುಖ್ಯವಾಗಿದೆ ಎಂದು ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಗುಡದಪ್ಪ ಕಸಬಿ ತಿಳಿಸಿದರು. ನಗರದ ವಿನೋಬನಗರದ ಹಳೆ ಜೈಲು ಆವರಣದಲ್ಲಿರುವ ವಿಶೇಷ ಪೊಲೀಸ್ ಭದ್ರತಾ ಪಡೆ ಆವರಣದಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಆರೋಗ್ಯ ಇಲಾಖೆಯ ವತಿಯಿಂದ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಡೆಂಗ್ಯೂ ಜಾಗೃತಿ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಈ ವರ್ಷದ ಧ್ಯೇಯವಾಕ್ಯವಾದ ಡೆಂಗ್ಯೂ ನಿಯಂತ್ರಣಕ್ಕಾಗಿ ಸಮುದಾಯದ ಭಾಗವಹಿಸುವಿಕೆ, ಪರಿಶೀಲಿಸಿ, ಸ್ವಚ್ಛಗೊಳಿಸಿ ಮತ್ತು ಮುಚ್ಚಿ ಎಂಬುದರ ಮಹತ್ವವನ್ನು ವಿವರಿಸಿದ ಅವರು, ಮನೆಗಳ ಸುತ್ತಮುತ್ತ ನೀರು ನಿಲ್ಲದಂತೆ ಸ್ವಚ್ಛತೆ ಕಾಪಾಡಿಕೊಳ್ಳಲು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಉಪ ಜಿಲ್ಲಾರೋಗ್ಯ ಶಿಕ್ಷಣಾಧಿಕಾರಿ ಜಾಕೀರ್ ಹುಸೇನ್ ಮಾತನಾಡಿ, ಈಡೀಸ್ ಈಜಿಪ್ಟ್ ಸೊಳ್ಳೆಗಳಿಂದ ಹರಡುವ ಡೆಂಗ್ಯೂ ರೋಗದ ಲಕ್ಷಣಗಳು ಹಾಗೂ ಲಾರ್ವಾಗಳ ನಿರ್ಮೂಲನೆ ಕುರಿತು ಮಾಹಿತಿ ನೀಡಿದರು. ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ದೊಡ್ಡ ವೀರಪ್ಪ ಆಶ್ರಿತ ರೋಗಿಗಳ ಬಗ್ಗೆ ಹಾಗೂ ಹೆಲ್ತ್ ವಿಸಿಟರ್ ರಾಮಚಂದ್ರ ಅವರು ಕ್ಷಯ ರೋಗ ನಿಯಂತ್ರಣದ ಬಗ್ಗೆ ಮಾತನಾಡಿದರು. ನಗರಾಭಿವೃದ್ಧಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಉಮಾ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಮಾಹಿತಿ ನೀಡಿದರು. ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಉಪಾಧ್ಯಕ್ಷ ಜಿ ವಿಜಯ್ಕುಮಾರ್ ಮಾತನಾಡಿ, ವೈರಲ್ ಸೋಂಕುಗಳಿಗೆ ಸ್ವಯಂ ಚಿಕಿತ್ಸೆ ಮಾಡದೆ ವೈದ್ಯರ ಸಲಹೆ ಪಡೆಯುವುದು ಸೂಕ್ತ ಎಂದರು. ಇದೇ ಸಂದರ್ಭದಲ್ಲಿ ಭದ್ರತಾ ಪಡೆ ಸಿಬ್ಬಂದಿಗಳಿಗೆ ಉಚಿತ ಆರೋಗ್ಯ ತಪಾಸಣೆ ನಡೆಸಿ ಔಷಧಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಕೀರ್ತಿಕುಮಾರ್, ಆರ್ ಮನೋಹರ್, ಸಹಾಯಕ ಕೀಟಶಾಸ್ತ್ರಜ್ಞೆ ರೂಪಿಣಿ ಹಾಗೂ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಧೀರೇಂದ್ರ, ಶಿವಕುಮಾರ್, ಗಿರೀಶ್ ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ರಾಜ್ಯ ಸರ್ಕಾರದ 5ನೇ ಗ್ಯಾರಂಟಿ ಯೋಜನೆಯಾದ ಯುವ ನಿಧಿ ಯೋಜನೆಗೆ ಶಿವಮೊಗ್ಗ ಜಿಲ್ಲೆಯ 2023 ನಂತರ ಸ್ನಾತಕೋತ್ತರ ಪದವಿ ಡಿಪ್ಲೊಮಾ ಪಡೆದ ಅರ್ಹ ನಿರುದ್ಯೋಗಿಗಳು ಪದವಿ ಪಡೆದು 6 ತಿಂಗಳಾದರೂ ಉದ್ಯೋಗ ಪಡೆಯದವರು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸುವಂತೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯ ಉದ್ಯೋಗಾಧಿಕಾರಿಗಳು ತಿಳಿಸಿದ್ದಾರೆ. ಜಿಲ್ಲೆಯ ಫಲಾನುಭವಿಗಳು ತ್ರೈಮಾಸಿಕ ಬದಲಾಗಿ ಪ್ರತಿ ತಿಂಗಳು 25ರೊಳಗಾಗಿ ಕಡ್ಡಾಯವಾಗಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಸ್ವಯಂ ಘೋಷಣೆ ನೀಡಬೇಕು. ಇಲ್ಲದಿದ್ದಲ್ಲಿ ಆ ತಿಂಗಳ ನೇರ ನಗದು ಖಾತೆಗೆ ಜಮಾ ಆಗುವುದಿಲ್ಲ. ಪ್ರತಿ ತಿಂಗಳು ಪದವೀಧರರಿಗೆ 3,000 ರೂಪಾಯಿ ಹಾಗೂ ಡಿಪ್ಲೊಮಾದಾರರಿಗೆ 1,500 ರೂಪಾಯಿ ನಿರುದ್ಯೋಗ ಭತ್ಯೆ ನೀಡಲಾಗುವುದು. ಮುಂದಿನ ವಿವರ. ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಪ್ರಸಿದ್ಧ ಪ್ರಕೃತಿ ರಮಣೀಯ ತಾಣವಾದ ಆಗುಂಬೆಯ SSLC SVS ಹೈಸ್ಕೂಲ್ 2026 ಸಾಲಿನ SSLC ಪರೀಕ್ಷೆಯಲ್ಲಿ 100% ಅತ್ಯುತ್ತಮ ಫಲಿತಾಂಶ ದಾಖಲಿಸಲಿದ್ದು, ಪ್ರಸಕ್ತ ಸಾಲಿನ 8ನೇ ತರಗತಿ ಪ್ರವೇಶಾತಿಗೆ ಅರ್ಜಿಗಳನ್ನು ಆಹ್ವಾನಿಸಿದೆ. ಗ್ರಾಮೀಣ ಭಾಗದ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಧೀಮಂತ ಉದ್ದೇಶದೊಂದಿಗೆ ಸಂಸ್ಥೆಯು ಹಲವು ಸೌಲಭ್ಯಗಳನ್ನು ಕಲ್ಪಿಸಿದೆ. ಅರ್ಹ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಹೊರೆಯಾಗದಂತೆ ಯಾವುದೇ ರೀತಿಯ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುತ್ತದೆ. ಹೆಚ್ಚು ಕಾರ್ಯಕ್ಷಮತೆ ಹೊಂದಿರುವ ಅನುಭವಿ ಶಿಕ್ಷಕರಿಂದ ಗುಣಮಟ್ಟದ ಬೋಧನೆ. ದೂರದ ಊರುಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಸುಸಜ್ಜಿತ ಉಚಿತ ವಸತಿ ವ್ಯವಸ್ಥೆ ಇದೆ. ಸ್ಮಾರ್ಟ್ ಕ್ಲಾಸ್, ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಹಾಗೂ ವೈಫೈ ಸೇರಿದಂತೆ ಎಲ್ಲ ಆಧುನಿಕ ಸೌಲಭ್ಯಗಳು ಲಭ್ಯವಿದೆ. ಶಿಕ್ಷಕರಿಂದ ಶಾಲೆಯ ಅವಧಿಯಲ್ಲೇ ಸಂಪೂರ್ಣ ಬೋಧನೆ ಮತ್ತು ಕೋಚಿಂಗ್ ನೀಡಲಾಗುತ್ತದೆ ಹೊರತು ಹೊರಗಡೆ ಯಾವುದೇ ಪ್ರತ್ಯೇಕ ಟ್ಯೂಷನ್ಗಳ ಅವಶ್ಯಕತೆ ಇರುವುದಿಲ್ಲ. ಉನ್ನತ ಮಟ್ಟದ ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಹಾಗೂ ಶಾಲೆಯ ಪ್ರಬಲ ಹಳೆ ವಿದ್ಯಾರ್ಥಿಗಳ ವೇದಿಕೆಯ ಸಂಪೂರ್ಣ ಸಹಕಾರ ಸಂಸ್ಥೆಗಿದೆ. ಮುಂದಿನ ವಿವರ. ಕುವೆಂಪು ವಿವಿಯಲ್ಲಿ ನಡೆದ ವಿವಿಧ ಪದವಿ ಮತ್ತು ಸ್ನಾತಕೋತ್ತರ ಪರೀಕ್ಷೆಗಳಲ್ಲಿ ಸಹ್ಯಾದ್ರಿ ಕಲಾ ಕಾಲೇಜಿನ ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಪ್ರಾಂಶುಪಾಲರು ಮತ್ತು ಅಧ್ಯಾಪಕ ವರ್ಗ ಅಭಿನಂದನೆ ಸಲ್ಲಿಸಿದೆ. ಎಂಎ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಪೂಜಾ ಟಿಎಂ 3ನೇ ರ್ಯಾಂಕ್, ಪ್ರಿಯಾಂಕಾ ಎಂ 5ನೇ ರ್ಯಾಂಕ್ ಪಡೆದಿದ್ದಾರೆ. ಹಾಗೆಯೇ ಎಂಎ ಅರ್ಥಶಾಸ್ತ್ರ ವಿಭಾಗದಲ್ಲಿ ನಗ್ಮಾ ಭಾನು, ಜೀವನ್ ಹೆಚ್ಕೆ ಈ ಇಬ್ಬರು 8ನೇ ರ್ಯಾಂಕ್ ಪಡೆದಿದ್ದಾರೆ. ಹಾಗೆಯೇ ಬಿಎಸ್ಡಬ್ಲ್ಯೂ ಪರೀಕ್ಷೆಯಲ್ಲಿ ದರ್ಶನ್ ಹಾವೇರಿ 9ನೇ ರ್ಯಾಂಕ್ ಪಡೆದರೆ ಬಿಎ ಪರೀಕ್ಷೆಯಲ್ಲಿ ಮೊಹಮ್ಮದ್ ಅಫ್ತಾಬ್ 10ನೇ ರ್ಯಾಂಕ್ ಪಡೆದಿದ್ದಾರೆ. ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಪ್ರಾಂಶುಪಾಲ ಪ್ರೊಫೆಸರ್ ಸಿರಾಜ್ ಅಹಮದ್ ಹಾಗೂ ವಿದ್ಯಾರ್ಥಿ ಕ್ಷೇಮಾಧಿಕಾರಿ ಡಾ ಕೆಎನ್ ಮಂಜುನಾಥ್ ಮತ್ತು ಅಧ್ಯಾಪಕ ವರ್ಗದವರು ಅಭಿನಂದನೆ ಸಲ್ಲಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಕೈಮಗ್ಗ ಮತ್ತು ಜವಳಿ ತಂತ್ರಜ್ಞಾನ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಇವರ ವತಿಯಿಂದ 2026-27 ಸಾಲಿನ ಕೈಮಗ್ಗ ಮತ್ತು ಜವಳಿ ತಂತ್ರಜ್ಞಾನದಲ್ಲಿ 3 ವರ್ಷಗಳ ಡಿಪ್ಲೊಮಾ ಕೋರ್ಸ್ ಪ್ರವೇಶಕ್ಕಾಗಿ ಅರ್ಹ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಸಾಲಿನಲ್ಲಿ ಒಟ್ಟು 39 ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ವ್ಯಾಸಂಗದ ಸಮಯದಲ್ಲಿ ಮಾರ್ಗಸೂಚಿಯ ಪ್ರಕಾರ ಪ್ರತಿ ವಿದ್ಯಾರ್ಥಿಗೆ ಪ್ರತಿ ತಿಂಗಳು 2,500 ರೂಪಾಯಿಯಂತೆ ಶಿಷ್ಯ ವೇತನ ನೀಡಲಾಗುವುದು ಹಾಗೂ ಪುರುಷ ಅಭ್ಯರ್ಥಿಗಳಿಗೆ ಹಣ ಪಾವತಿಸುವ ಆಧಾರದ ಮೇಲೆ ವಸತಿ ನಿಲಯದ ಸೌಲಭ್ಯವನ್ನು ಕಲ್ಪಿಸಲಾಗುವುದು. ಅಭ್ಯರ್ಥಿಗಳು ಎಸ್ಎಸ್ಎಲ್ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಇಂಗ್ಲಿಷನ್ನು ಒಂದು ವಿಷಯವಾಗಿ ಅಭ್ಯಾಸಿಸಿ ಉತ್ತೀರ್ಣರಾಗಿರಬೇಕು. ದಿನಾಂಕ 1-7-2026 ಅನ್ವಯಿಸುವಂತೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 15-23 ವರ್ಷ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 15-25 ವರ್ಷಗಳ ವಯೋಮಿತಿ ಇರಬೇಕು. ಆಸಕ್ತಿ ಇರುವ ಅಭ್ಯರ್ಥಿಗಳು ಅರ್ಜಿ ಫಾರಂಗಳನ್ನು ವೆಬ್ಸೈಟ್ನಿಂದ ಆನ್ಲೈನ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಪೂರ್ಣವಾಗಿ ಭರ್ತಿ ಮಾಡಿದ ಅರ್ಜಿಗಳನ್ನು ಅಗತ್ಯ ದಾಖಲಾತಿಗಳೊಂದಿಗೆ ದಿನಾಂಕ 30-5-2026 ಒಳಗಾಗಿ ಪ್ರಾಂಶುಪಾಲರು ಕರ್ನಾಟಕ ಕೈಮಗ್ಗ ತಂತ್ರಜ್ಞಾನ ಸಂಸ್ಥೆ ನರಸಾಪುರ ಗದಗ 58-2102 ಇವರಿಗೆ ಸಲ್ಲಿಸಬೇಕಾಗಿರುತ್ತದೆ. ಹೆಚ್ಚಿನ ವಿವರಗಳಿಗಾಗಿ ಗದಗ ಸಂಸ್ಥೆಯ ದೂರವಾಣಿ ಸಂಖ್ಯೆ 9449-16-2822 ಅಥವಾ ಜಂಟಿ ಉಪ ಸಹಾಯಕ ನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಇವರನ್ನು ಸಂಪರ್ಕಿಸಬಹುದಾಗಿದೆ ಎಂದು ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ನಗರದ ಪ್ರತಿಷ್ಠಿತ ಡಿವಿಎಸ್ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಎಂ ವೆಂಕಟೇಶ್ ಅವರು ಇದೇ ಜುಲೈ 31 ತಮ್ಮ 35 ವರ್ಷಗಳ ಸುದೀರ್ಘ ಶೈಕ್ಷಣಿಕ ಸೇವೆಯಿಂದ ವಯೋನಿವೃತ್ತಿ ಹೊಂದಲಿದ್ದಾರೆ. ತಮ್ಮ ಸೇವಾವಧಿಯಲ್ಲಿ ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಜನಪದ ಕ್ಷೇತ್ರಗಳಲ್ಲಿ ವಿಶಿಷ್ಟ ಛಾಪು ಮೂಡಿಸಿರುವ ಡಾ ಎಂ ವೆಂಕಟೇಶ್ ಅವರು ಮೂಲತಃ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬನಹಳ್ಳಿ ಕೃಷಿಕರಾದ ಎಂ ಮುನಿವೆಂಕಟಪ್ಪ ಮತ್ತು ಸಾಕಮ್ಮ ದಂಪತಿಯ ಪುತ್ರ. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಎಂಎ ಪದವಿ ಹಾಗೂ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಪದವಿ ಪಡೆದಿರುವ ಇವರು ಶಿವಮೊಗ್ಗದ ಡಿವಿಎಸ್ ಸಂಜಯ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ವೃತ್ತಿ ಜೀವನ ಆರಂಭಿಸಿದ್ದರು. ಪ್ರಸ್ತುತ ಡಿವಿಎಸ್ ಪದವಿ ಕಾಲೇಜಿನ ಪ್ರಾಂಶುಪಾಲರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
1: ಉಷಾ, ನನ್ ಮಗಳನ್ನ 8th class ಸೇರ್ಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರ್ಸೋದು ಅಂತಾನೆ ಗೊತ್ತಾಗ್ತಿಲ್ಲ.
0: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲೇ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
1: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
0: ಹೌದು ಆಶಾ, ಎರಡೂ ಇದೆ. ನಿಂಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲಾ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
2: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಹಿಂದೆ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990 0030. ಸಂಖ್ಯೆ ಮತ್ತೊಮ್ಮೆ 9483990 0030.
3: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
4: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
5: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
4: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
6: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
7: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
8: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.
8: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ, ಆರೋಗ್ಯವಾಗಿರಿ ಅಂತ ನಾನು ಮನಸಾರೆ ಆಶಿಸ್ತಾ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಕೇಳುಗರೆ

ವಿಶ್ವ ಜೀವ ವೈವಿಧ್ಯ ದಿನವನ್ನ ಆಚರಿಸೋಕೆ ನಿರ್ಧರಿಸಿತು. ಇನ್ನು ಜೀವ ವೈವಿಧ್ಯತೆಯ ಮಹತ್ವವನ್ನ ಅರ್ಥ ಮಾಡಿಸೋಕೆ ವಿಶ್ವಸಂಸ್ಥೆ ಒಂದು ದಿನವನ್ನ ಮೀಸಲಿಟ್ಟಿದೆ. ಅಂದ್ರೆ ಈ ದಿನದ ಇಂಪಾರ್ಟೆನ್ಸ್ ಎಷ್ಟಿರ್ಬೋದು ಅಲ್ವಾ? ಖಂಡಿತವಾಗ್ಲೂ ಸಮೃದ್ಧ ಸಂಪತ್ತಾಗಿರುವಂತಹ ಜೀವ ವೈವಿಧ್ಯವನ್ನ ಕಾಪಾಡಬೇಕು, ಅವುಗಳನ್ನ ಉಳಿಸಬೇಕಾಗಿದೆ, ಬೆಳೆಸುವಂತಹ ಕಾರ್ಯಕ್ರಮಗಳು ಹೆಚ್ಚಾಗಬೇಕಾಗಿದೆ, ಅಂದ್ರೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳು ಕೂಡ ಹೆಚ್ಚಾಗಬೇಕಾಗಿದೆ. ಯಾಕಪ್ಪ ಅಂದ್ರೆ ನಿಸರ್ಗ ಅಂದ್ರೆ ಪ್ರಶ್ನಾತೀತ ವಿಸ್ಮಯ. ಹಸಿರು ಕಾನನದ ನಡುವಿನಲ್ಲಿ ಚಿಲಿಪಿಲಿಗುಟ್ಟುವಂತಹ ಹಕ್ಕಿಗಳಿರ್ಬೋದು, ಗರ್ಜಿಸುವಂತ ಹುಲಿ, ಗೀಲಿಡುವಂತ ಆನೆ, ಎಲ್ಲವೂ ರುದ್ರ ರಮಣೀಯವೇ ಅಲ್ವಾ? ವಿಸ್ಮಯಗಳ ತವರೂರು ಈ ಭೂಮಿಯಲ್ಲಿ ಅದೆಷ್ಟೋ ಜೀವ ಜಂತುಗಳಿವೆ, ಅದು ಲೆಕ್ಕಕ್ಕೆ ಸಿಗಲ್ಲ. ಲೆಕ್ಕದ ಪರಿಧಿಗೆ ಬಾರದಂತಹ ಜೀವಿಗಳು ಇದೆ. ಈ ಜಗತ್ತಿನ ಸೌಂದರ್ಯ ಅಡಗಿರೋದು ಜೀವ ವೈವಿಧ್ಯಗಳಿಂದನೇ ಅಲ್ವಾ? ಆದ್ರೆ ಮನುಷ್ಯ ಮಾತ್ರ ನಾವೇ ಎಲ್ಲರಕ್ಕಿಂತ ಬುದ್ಧಿಜೀವಿಗಳು, ನಾವು ಮಾತ್ರ ಇದ್ರೆ ಸಾಕು ಅಂತ ಕೆಲವರು ಸ್ವಾರ್ಥಿಗಳು ಯೋಚನೆ ಮಾಡ್ತಾರೆ. ಆದ್ರೆ ಈ ಒಂದು ಭೂಮಿ ಮೇಲೆ ಪ್ರತಿಯೊಂದು ಚಿಕ್ಕ ಜೀವಿಗೂ ಕೂಡ ತನ್ನದೇ ಆದಂತಹ ಜವಾಬ್ದಾರಿಗಳಿದೆ. ಎಲ್ಲಾ ಜೀವಿಗಳು ಇದ್ರೇನೆ ಈ ಪ್ರಕೃತಿ ಸಮತೋಲನವಾಗಿರುವಂತದ್ದು. ಈ ಪ್ರಕೃತಿಯಲ್ಲಿ ಒಂದು ಪ್ರಾಣಿ ಇಲ್ಲ ಅಂದ್ರೂ ಕೂಡ ಪ್ರಕೃತಿ ಏರುಪೇರಾಗುವಂತದ್ದು ಸಹಜ. ನಿಮಗೆ ಚಿಕ್ಕ ಉದಾಹರಣೆ ಅಂದ್ರೆ ಜೇನು. ಜೇನಂದ್ರೆ ಜೇನುತುಪ್ಪ ಮಾತ್ರ ಸಿಗುತ್ತೆ ಅಂತ ನೀವು ಅನ್ಕೊಳ್ತೀರಾ. ಅಕಸ್ಮಾತ್ ಜೇನು ನೊಣಗಳು ಅಂತ್ಯ ಆದ್ರೆ ನಾವು ಮನುಷ್ಯರು ಅಂತ್ಯ ಆಗ್ಲಿಕ್ಕೆ ಜಾಸ್ತಿ ಸಮಯ ಬೇಕಿಲ್ಲ. ಸುಮಾರು 3-4 ವರ್ಷದ ಒಳಗೆ ಮನುಷ್ಯರ ಜೀವನ ಕೂಡ ಅಂತ್ಯವಾಗುವಂತಹ ಸಾಧ್ಯತೆ ಇದೆ. ಹೀಗೆ ಎಲ್ಲಾ ಚಿಕ್ಕ ಪುಟ್ಟ ಜೀವಿಗಳು ಇದ್ದಾಗ ಮಾತ್ರ ನಾವು ಕೂಡ ಈ ಭೂಮಿ ಮೇಲೆ ಪರಿಸರದೊಂದಿಗೆ ಬದುಕೋಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಜೀವ ವೈವಿಧ್ಯತೆ ಕುರಿತು ಮತ್ತಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಇನ್ನೊಂದು ಗೀತೆಯನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ದಿನದ ಬಗ್ಗೆ ಮಾತನಾಡ್ತಾ ಇದೆ. May 22 ಬಂತು ಅಂದ್ರೆ ಸಾಕು, ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನವನ್ನ ಆಚರಣೆ ಮಾಡ್ತಾರೆ. ಈ ಜೀವ ವೈವಿಧ್ಯತೆಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿನೇ ಈ ಒಂದು ದಿನವನ್ನ ಆಚರಣೆ ಮಾಡ್ತಾರೆ. ಪರಿಸರ ವ್ಯವಸ್ಥೆಯನ್ನ ರಕ್ಷಿಸೋಕೆ ವಿಶ್ವಸಂಸ್ಥೆ ಈ ದಿನವನ್ನ ಘೋಷಿಸಿದೆ. ಭೂಮಿಯ ಮೇಲಿರುವಂತಹ ಸಸ್ಯಗಳಾಗಿರಬಹುದು, ಪ್ರಾಣಿಗಳು, ಇನ್ನು ಸೂಕ್ಷ್ಮ ಜೀವಿಗಳು ಹಾಗೆ ವಿವಿಧ ಪರಿಸರ ವ್ಯವಸ್ಥೆಗಳ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಬೇಕು. ಈಗ ಜೀವ ವೈವಿಧ್ಯತೆ ಅನ್ನುವಾಗ ಅಲ್ಲಿ ಬರೀ ಸಸ್ಯಗಳು ಮಾತ್ರ ಅಲ್ಲ, ಅಥವಾ ಬರೀ ಪ್ರಾಣಿಗಳು ಮಾತ್ರ ಅಲ್ಲ, ಇನ್ನು ಪಕ್ಷಿಗಳು ಮಾತ್ರ ಅಲ್ಲ, ಪ್ರತಿಯೊಂದು ಜೀವಿ, ಅದರಲ್ಲಿ ಸೂಕ್ಷ್ಮ ಜೀವಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಜೀವಿ ಮನುಷ್ಯ ಎಲ್ಲರೂ ಕೂಡ ಅದರೊಳಗೆ ಬರುವಂತದ್ದು. ಹಾಗೆ ಕೇಳುಗರೆ, ಆಹಾರ ಸರಪಣಿಯಲ್ಲಿ ಯಾವುದೇ ಕೊಂಡಿ ಕಳಚಿದ್ರೂ ಕೂಡ ಈ ಭೂಮಿಗೆ ಅಪಾಯ ತಪ್ಪಿದ್ದಲ್ಲ. ಆಹಾರ ಸರಪಳಿಯ ಕೊಂಡಿ ಎಂದಿಗೂ ಮುರಿಯದಂತೆ ನಾವೆಲ್ಲರೂ ನೋಡ್ಕೋಬೇಕಾಗಿದೆ. ಸೃಷ್ಟಿಯ ಶಕ್ತಿ ಎದುರು ಮನುಷ್ಯ ತಲೆ ಬಾಗ್ಲೇಬೇಕಿದೆ. ಮನುಷ್ಯ ತಾನು ಎಷ್ಟೇ ಬುದ್ಧಿವಂತ, ತಾನು ಎಲ್ಲವನ್ನೂ ನಿರ್ಮಾಣ ಮಾಡ್ತೀನಿ ಅಂತ ಅನ್ಕೊಂಡ್ರು ಕೂಡ ಒಮ್ಮೆ ಪ್ರಕೃತಿ ಮುನುದ್ರೆ ಖಂಡಿತವಾಗ್ಲೂ ಎಲ್ಲವೂ ಕೂಡ ನಾಶವಾಗುತ್ತೆ. ಅದಕ್ಕೆ ಒಂದು ಚಿಕ್ಕ ಉದಾಹರಣೆ ಅಂದ್ರೆ, ಈಗ ಕಾಡುಗಳ ಮಧ್ಯೆ ಅಂದ್ರೆ ನಿಸರ್ಗದ ಮಧ್ಯೆಯಲ್ಲಿ ರೆಸಾರ್ಟ್ಗಳನ್ನ ನಿರ್ಮಾಣ ಮಾಡೋದು, ಈ ರೀತಿ ಕಟ್ಟಡಗಳನ್ನ ನಿರ್ಮಾಣ ಮಾಡೋದ್ರಿಂದ ಅಲ್ಲಿ ಪರಿಸರ ವ್ಯವಸ್ಥೆ ಕೂಡ ಹಾಳಾಗುವಂಥದ್ದು. ಯಾಕಂದ್ರೆ ಈಗ ಒಂದು ಕಟ್ಟಡ ನಿರ್ಮಾಣ ಮಾಡ್ತಿದೀವಿ ಅನ್ನುವಾಗ ಅಲ್ಲಿ ರಸ್ತೆ ಮಾಡ್ಬೇಕಾಗತ್ತೆ, ರಸ್ತೆ ಮಾಡುವಾಗ ಮತ್ತೆ ಅಲ್ಲಿ ಮರಗಿಡಗಳನ್ನ ಕಡಿಯುವಂಥದ್ದು, ಈ ರೀತಿ ಎಲ್ಲ ಸಹಜನೇ ಅಲ್ವಾ? ಹಾಗಾಗಿ ಪ್ರಕೃತಿಯನ್ನ ಪ್ರಕೃತಿ ಪಾಡಿಗೆ ಬಿಡಬೇಕಾಗಿದೆ. ಮನುಷ್ಯ ಎಷ್ಟೇ ಚೆನ್ನಾಗಿರೋ ರೆಸಾರ್ಟ್ನ ಪ್ರಕೃತಿ ಮಧ್ಯೆ ನಿರ್ಮಾಣ ಮಾಡಿದ್ರು, ಅಕಸ್ಮಾತ್ ಅದರಿಂದ ಪ್ರಕೃತಿಗೆ ನೋವಾಯಿತು ಅನ್ನುವಾಗ ಪ್ರಕೃತಿ ಮುನದ್ರೆ ಅಲ್ಲಿ ಪ್ರವಾಹನೋ ಮತ್ತೊಂದು ಆಗಿ ಆ ರೆಸಾರ್ಟ್ ಸಮೇತ ಎಲ್ಲ ಮುಳುಗೋಗುವಂಥದ್ದು ನೀವು ನೋಡಿದಿರಾ ಕಣ್ಣಾರೆ. ಹೀಗೆಲ್ಲ ಇರುವಾಗ ಪ್ರಕೃತಿಯನ್ನ ಪ್ರಕೃತಿ ಪಾಡಿಗೆ ಬಿಡೋದು ಒಳ್ಳೇದಲ್ವಾ ಕೇಳುಗರೆ? ಅದಕ್ಕಂತನೇ ಈ ಜೀವ ವೈವಿಧ್ಯವನ್ನ ಕಾಪಾಡಬೇಕು, ಅವನ್ನ ಉಳಿಸಬೇಕಾಗಿದೆ, ಬೆಳೆಸುವ ಸಂಕಲ್ಪವನ್ನ ಮಾಡಬೇಕಾಗಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಮರಗಳ ಮಾರಣ ಹೋಮ ಆಗ್ತಾ ಇದೆ, ಕಾಡು ಖಾಲಿಯಾಗ್ತಾ ಇದೆ. ಅದರಿಂದಲೇ ಇವತ್ತು ಸಾಕಷ್ಟು ಪ್ರಾಣಿಗಳು ಅಳಿವಿನಂಚಿಗೆ ತಲುಪ್ತಾ ಇದೆ. ಹಲವು ಅಪರೂಪದ ಪ್ರಭೇದದ ಜೀವಿಗಳನ್ನ ಉಳಿಸ್ಕೊಳ್ಳೋಕೆ ಹರಸಾಹಸ ಮಾಡಬೇಕಾಗಿದೆ ಅಲ್ವಾ? ಅವುಗಳಿಗೆ ಆಹಾರವಿಲ್ಲದೆ ನೀರಿಲ್ಲದೆ ಪ್ರಾಣಿ ಪಕ್ಷಿಗಳು ಕೂಡ ಸಾಯ್ತಾ ಇದೆ. ಇನ್ನು ಜೀವ ವೈವಿಧ್ಯವನ್ನ ರಕ್ಷಿಸೋದು ಅಂದ್ರೆ ಅಳಿವಿನಂಚಲಿರುವಂತಹ ಪ್ರಭೇದಗಳನ್ನ ಕಾಪಾಡೋದು. ಅದಕ್ಕಂತಾನೆ ನಾವು ನಮ್ಮ ಅರಣ್ಯ ಹಾಗೆ ಸಮುದ್ರವನ್ನ ರಕ್ಷಿಸಬೇಕಾಗಿದೆ. ಈ ಕುರಿತು ಮಾತನಾಡುವವರ ಪರವಾಗಿ ನಿಲ್ಬೇಕಾಗಿದೆ ಕೇಳುಗರೆ. ವನ್ಯಜೀವಿಗಳ ರಕ್ಷಣೆ ಹಾಗೆ ಪರಿಸರ ರಕ್ಷಣೆಗಾಗಿ ಸರ್ಕಾರಗಳು ಕೂಡ ಸಾಕಷ್ಟು ಕೆಲಸ ಇನ್ನು ಮಾಡಬೇಕಾಗಿದೆ. ಯಾವುದೇ ಪ್ರಾಣಿಗಳು ಅಳಿವಿನಂಚಿಗೆ ಹೋಗದೆ ಇರೋ ರೀತಿ ನೋಡ್ಕೋಬೇಕಾಗಿದೆ ಅಲ್ವಾ? ನಾನಾಗ್ಲಿಂದ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಜೀವಿಯಿಂದ ಈ ಪರಿಸರಕ್ಕೆ ಸಾಕಷ್ಟು ಅನುಕೂಲಗಳಿದೆ. ಹೀಗಿರುವಾಗ ಎಲ್ಲಾ ಜೀವಿಗಳು ಕೂಡ ಮುಖ್ಯ ಆಗತ್ತೆ ಅಲ್ವಾ? ಜೀವ ವೈವಿಧ್ಯ, ಹೀಗಾಗಿ ಜೀವ ವೈವಿಧ್ಯತೆ ಅನ್ನೋದು ತುಂಬಾ ಮುಖ್ಯವಾದ ವಿಷಯ ಕೂಡ ಹೌದು. ಹಾಗಿದ್ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜೀವ ವೈವಿಧ್ಯತೆ ಬಗ್ಗೆ ಕುರಿತು ಮಾತನಾಡಿದಂತಹ ಮಾತುಗಳು, ವಿಷಯ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗೆ ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ. ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಮ್ ನ ಕೇಳೋಣ, ನಾವು ಟೂರ್ ಮಾಡೋಣ.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿಯಾಗಿ ನಾನು ಕೂಡ ನಿಮ್ಮನ್ನು ಒಂದು ಟ್ರಾವೆಲಿಂಗ್ ಪ್ಲೇಸ್ಗೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಎಸ್, ಹಾಗೆ ಇರೋದೊಂದು ಲೈಫು, ಯಾವಾಗಲೂ ಕೂಡ ಆರಾಮಾಗಿ ಸುತ್ತಾಡಿಕೊಂಡು ಬೇರೆ ಬೇರೆ ಪ್ಲೇಸ್ಗಳನ್ನ ನೋಡಿ ಅಲ್ಲಿನ ಇತಿಹಾಸಗಳನ್ನ ತಿಳ್ಕೊಂಡು ಆ ಪ್ಲೇಸ್ಗೆ ಹೋಗಿ ಎಂಜಾಯ್ ಮಾಡ್ತಾ ಇದ್ರೆ ಆ ಖುಷಿನೇ ಬೇರೆ ಅಂತ ಹೇಳಬಹುದು ಅಲ್ವಾ? ಸೊ ಅದೇ ರೀತಿಯಾಗಿ ಇವತ್ತು ನಿಮ್ಮನ್ನು ಒಂದು ಅದ್ಭುತವಾಗಿರೋ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ನಾವು ಕೆಲವೊಮ್ಮೆ ನಮ್ಮ ಸುತ್ತಮುತ್ತಲೇ ಇರುವಂತಹ ಅದ್ಭುತವಾಗಿರೋ ಪ್ಲೇಸ್ನ ಬಿಟ್ಟು ಬೇರೆ ಯಾವುದ್ಯಾವುದೋ ಪ್ಲೇಸ್ನ ಹುಡುಕೊಂಡು ಹೋಗ್ತಾ ಇರ್ತೀವಿ. ಆದರೆ ನಮ್ಮ ಸುತ್ತಮುತ್ತಲೂ ನಮಗೆ ಹತ್ತಿರದಲ್ಲೇ ಅದ್ಭುತವಾಗಿರೋ ಪ್ಲೇಸ್ ಎಲ್ಲ ಇರುತ್ತೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಕರ್ನಾಟಕದ ಉತ್ತರ ಕನ್ನಡದಲ್ಲಿರುವಂತಹ 16ನೇ ಶತಮಾನದ ಒಂದು ಕೋಟೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಕೋಟೆ ಗೋಕರ್ಣದಿಂದ ಕೇವಲ 22 ಕಿಲೋಮೀಟರ್ ದೂರದಲ್ಲಿದೆ. ಆ ಕೋಟೆಯ ಹೆಸರು ಮಿರ್ಜಾನ್ ಕೋಟೆ. ಹೌದು, ಮಿರ್ಜಾನ್ ಕೋಟೆ ಹೆಸರು ಎಲ್ಲರೂ ಕೂಡ ಸಾಮಾನ್ಯವಾಗಿ ಕೇಳಿರಬಹುದು ಅಲ್ವಾ? ಇನ್ನು ಈ ಕೋಟೆಯ ಬಗ್ಗೆ ಅನೇಕ ಕಥೆಗಳು ಇದೆ. ಇನ್ನು ಕೆಲವರು ಹೇಳುವ ಪ್ರಕಾರ ಇದನ್ನು 1200ರ ದಶಕದ ಆರಂಭದಲ್ಲಿ ನವಾಯತ್ ಆಸ್ಪರ್ ಇಬ್ನು ಬುಟಾಟ ನಿರ್ಮಿಸಿದ್ದು ಅಂತ ಹೇಳಲಾಗುತ್ತೆ. ನಂತರ ಇದನ್ನು 1608ರಲ್ಲಿ ವಿಜಯನಗರ ಸಾಮ್ರಾಜ್ಯ ವಶಪಡಿಸಿಕೊಳ್ತು ಅಂತ ಹೇಳಲಾಗುತ್ತೆ. ಹಾಗೆ ಇನ್ನೊಂದು ಕಥೆ ಹೇಳುವ ಪ್ರಕಾರ ಇದನ್ನ 1500ರ ದಶಕದಲ್ಲಿ ಕಾಳು ಮೆಣಸಿನ ರಾಣಿ ಅಂತಲೇ ಪ್ರಸಿದ್ಧರಾಗಿದ್ದಂತಹ ಚನ್ನಭೈರಾದೇವಿಯವರು ನಿರ್ಮಿಸಿದ್ರು ಅಂತ ಹೇಳಿ ಕೂಡ ಹೇಳಲಾಗುತ್ತೆ. ರಾಣಿ ಚನ್ನಭೈರಾದೇವಿ ಇಲ್ಲಿ ವಾಸವಾಗಿದ್ರು ಅಂತಲೂ ಕೂಡ ಕೆಲವೊಂದು ಇತಿಹಾಸ ಹೇಳುತ್ತೆ. ಹಾಗೆ ತಾಳಿಕೋಟೆ ಯುದ್ಧದವರೆಗೂ ಕಾಳು ಮೆಣಸಿನ ರಾಣಿ ಚನ್ನಭೈರಾದೇವಿಯವರು ಕೋಟೆಯಲ್ಲಿ ವಾಸವನ್ನ ಮಾಡ್ತಾ ಇದ್ರು. ನಂತರದಲ್ಲಿ ಶರಾವತಿ ನದಿಯಲ್ಲಿರುವಂತಹ ಒಂದು ದ್ವೀಪಕ್ಕೆ ಸ್ಥಳಾಂತರಗೊಂಡ್ರು. ಹಾಗೆ 17ನೇ ಶತಮಾನದಲ್ಲಿ ಈ ಕೋಟೆಯನ್ನ ಕೆಳದಿ ರಾಣಿ ಚೆನ್ನಮ್ಮ ವಶಪಡಿಸಿಕೊಂಡ್ರು. 1757ರಲ್ಲಿ ಇದನ್ನ ಬ್ರಿಟಿಷರು ಈ ಸಾಮ್ರಾಜ್ಯವನ್ನ ವಶಪಡಿಸಿಕೊಂಡ್ರು. ಈ ಸಮಯದಲ್ಲಿ ಇದು ಮೆಣಸು, ಜಾಯಿಕಾಯಿ, ಕ್ಯಾಸಿಯಾ ಮತ್ತೆ ಉಪ್ಪಿನಕಾಯಿ ಮುಂತಾದ ಮಸಾಲೆಗಳನ್ನ ರಫ್ತು ಮಾಡಲು ಬಳಸ್ತಿದ್ದಂತಹ ಒಂದು ಸಣ್ಣ ಬಂದರಾಗಿತ್ತು. ಹಾಗಿದ್ರೆ ಈ ಮೇರ್ಜಾನ್ ಕೋಟೆ ಈಗ ನೋಡೋದಕ್ಕೆ ಹೇಗಿದೆ, ಇದರ ಸದ್ಯದ ಪರಿಸ್ಥಿತಿ ಹೇಗಿದೆ, ಹಾಗೆ ನಾವು ಈ ಪ್ಲೇಸಿಗೆ ಹೋಗ್ಬೇಕು ಅಂದ್ರೆ ಹೇಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಮೆರ್ಸಾನ್ ಕೋಟೆಯ ಬಗ್ಗೆ, ಹಾಗೆ ಈ ಒಂದು ಕೋಟೆಯ ವಿಶೇಷತೆಯ ಬಗ್ಗೆ ಹೇಳ್ತಾ ಇದೆ. ಸೊ ಹಾಗೆ ಈ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಮೆರ್ಸಾನ್ ಕೋಟೆಯ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಈ ಮೆರ್ಸಾನ್ ಕೋಟೆ ಮೆರ್ಸಾನ್ ಗ್ರಾಮದ ಬಳಿಯ ಅಘನಾಶಿನಿ ನದಿಯ ದಡದಲ್ಲಿ ಇದೆ. ಈ ಕೋಟೆಯು 10 ಎಕರೆಗಳಷ್ಟು ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ. ಇದು 4 ಮುಖ್ಯ ದ್ವಾರವನ್ನು ಹೊಂದಿದ್ದು ಹಲವಾರು ಕಾಲುವೆಗಳು, ಕಂದಗಳು ಮತ್ತೆ ರಹಸ್ಯ ಮಾರ್ಗವನ್ನು ಹೊಂದಿದೆ. ಹಾಗೆ ಬಾವಿಗಳು ಮತ್ತೆ ವೃತ್ತಾಕಾರದ ಕಂದವನ್ನು ನಾವಿಲ್ಲಿ ಕಾಣಬಹುದು. ಕೋಟೆಯು ಸುತ್ತಮುತ್ತಲಿನ ಪ್ರದೇಶದ ಒಂದು ಸುಂದರವಾದ ದೃಶ್ಯವನ್ನು ನೋಡುವಂತಹ ಎತ್ತರದ ಛಾವಣಿಗಳು ಇದೆ, ಬುರುಜುಗಳು ಮತ್ತೆ ವೀಕ್ಷಣಾ ಗೋಪುರಗಳು ಕೂಡ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಕೋಟೆಯು ಬಹುಪಾಲು ಶೀತಲಾವಸ್ಥೆಯನ್ನು ತಲುಪಿರುವುದನ್ನು ನೋಡಬಹುದು. ಹಾಗೆ ಕೋಟೆಯನ್ನು ಸರಿಪಡಿಸುವುದಕ್ಕಾಗಿ ASI ಪ್ರಯತ್ನವನ್ನು ಮಾಡ್ತಾ ಇದೆ. ಹಾನಿಗೊಳಗಾದಂತಹ ಕೋಟೆಯ ಗೋಡೆಯನ್ನು ಸರಿಪಡಿಸುವುದಕ್ಕೆ ಲ್ಯಾಟರೈಟ್ ಕಲ್ಲುಗಳನ್ನು ಬಳಸಲಾಗ್ತಾ ಇದೆ. ಅದಕ್ಕೆ ಜಲ ನಿರೋಧಕ ಲೇಪನವನ್ನು ಸಹ ನೀಡಲಾಗ್ತಾ ಇದೆ. ಹಾಗೆ ಈ ಕೋಟೆಗೆ ಭೇಟಿಯನ್ನು ನೀಡುವುದಕ್ಕೆ ಮಳೆಗಾಲ ಸೂಕ್ತವಾದ ಸಮಯ ಅಂತ ಹೇಳಿ ಇಲ್ಲಿಗೆ ಭೇಟಿ ನೀಡಿದಂತಹ ಪ್ರವಾಸಿಗರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ. ಹಾಗೆ ಇಲ್ಲಿ 4 ದೊಡ್ಡ ಪ್ರವೇಶ ದ್ವಾರಗಳು ಇದೆ. ಅದ್ಭುತವಾಗಿರುವ ವಾಸ್ತುಶಿಲ್ಪ, ಧ್ವಜಸ್ತಂಭ, ಕಾವಲು ಗೋಪುರಗಳು, ಸಭಾಂಗಣದ ಅವಶೇಷಗಳು, ಪ್ರಾರ್ಥನಾ ಮಂದಿರ, ಮಾರುಕಟ್ಟೆ ಸ್ಥಳ ಮತ್ತೆ ದೇವರ ವಿಗ್ರಹಗಳನ್ನು ಕೂಡ ಹೊಂದಿದೆ. ಹಾಗೆ ಈ ಕೋಟೆ ಹಲವಾರು ಯುದ್ಧಗಳಿಗೆ ಕೂಡ ಸಾಕ್ಷಿಯಾಗಿದೆ ಅಂತ ಹೇಳಲಾಗುತ್ತೆ. ಇನ್ನು ಈ ಕೋಟೆಯನ್ನ ಕೆಂಪು ಕಲ್ಲುಗಳಿಂದ ನಿರ್ಮಿಸಲಾಗಿದೆ. ಸುತ್ತಲೂ ಹಚ್ಚ ಹಸಿರಾದಂತಹ ವಾತಾವರಣ ಇದ್ದು ನೋಡುಗರ ಕಣ್ಮನ ಸೆಳೆಯುತ್ತೆ. ಹಾಗೆ ಈ ಕೋಟೆಯನ್ನು ವೀಕ್ಷಿಸುವುದಕ್ಕೆ 1-2 ಗಂಟೆಗಳ ಕಾಲ ಬೇಕಾಗುತ್ತೆ. ಹಾಗಿದ್ರೆ ಸ್ನೇಹಿತರೆ, ಈ ಕೋಟೆಗೆ ಹೋಗ್ಬೇಕು ಅಂದ್ರೆ ಬೆಸ್ಟ್ ರೂಟ್ ಯಾವುದು, ಹೇಗೆ ಹೋಗ್ಬೇಕು ಈ ಕೋಟೆಗೆ ಅನ್ನೋದ್ರ ಬಗ್ಗೆ, ಹಾಗೇನೆ ಗೋಕರ್ಣದಲ್ಲಿರೋ ಈ ಕೋಟೆಗೆ ಹೋಗಿ ಇನ್ನು ಸುತ್ತಮುತ್ತಲು ಯಾವೆಲ್ಲ ಪ್ಲೇಸ್ನ ವಿಸಿಟ್ ಮಾಡಬಹುದು, ಹತ್ತಿರದಲ್ಲಿ ಯಾವೆಲ್ಲ ಟ್ರಾವೆಲಿಂಗ್ ಪ್ಲೇಸಸ್ ಇದೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸ್ನ ಕೊಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, ನೀಟ್ ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588744 ಅಥವಾ 8884082.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿರುವಂತಹ ಪುರಾತನ ಕೋಟೆಯಾಗಿರುವ ಮಿರ್ಜಾನ್ ಕೋಟೆಯ ಬಗ್ಗೆ ಹೇಳ್ತಾ ಇದ್ದೆ. ಹಾಗೆ ಈ ಕೋಟೆ ನೋಡೋದಕ್ಕೆ ಹೇಗಿದೆ, ಇಲ್ಲಿನ ವಿಶೇಷತೆ ಏನು, ಇಲ್ಲಿನ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ದೆ. ಸೊ ಹಾಗಿದ್ರೆ ಮಿರ್ಜಾನ್ ಕೋಟೆಗೆ ಹೋಗೋದಕ್ಕೆ ಬೆಸ್ಟ್ ರೂಟ್ ಯಾವುದು, ಹೇಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈ ಮಿರ್ಜಾನ್ ಕೋಟೆ ದಕ್ಷಿಣ ಗೋಕರ್ಣದ ಬಳಿ ಇದೆ. ರಾಷ್ಟ್ರೀಯ ಹೆದ್ದಾರಿ 17 ಇದರ ಹತ್ತಿರದಲ್ಲಿದೆ. ಕೋಟೆಗೆ ಹತ್ತಿರವಾಗಿ ರಾಷ್ಟ್ರೀಯ ಹೆದ್ದಾರಿ 66 ಅರ್ಧ ಕಿಲೋಮೀಟರ್ ಇದೆ. ಮತ್ತೆ ಗೋಕರ್ಣದ ಪಟ್ಟಣದಿಂದ 11 ದೂರದಲ್ಲಿದೆ ಈ ಕೋಟೆಯನ್ನ. ಇನ್ನು ಮಿರ್ಜಾನ್ ಕೋಟೆ ಯಾವಾಗ್ಲೂ ಕೂಡ ಓಪನ್ ಇರುತ್ತೆ. ಆದ್ರೆ ಟೈಮಿಂಗ್ಸ್ ಇದೆ, ಬೆಳಗ್ಗೆ 8 ಸಂಜೆ 6 ತನಕ ಮಾತ್ರ ಓಪನ್ ಇರುತ್ತೆ. ಹಾಗೆ ಇಲ್ಲಿ ಯಾವುದೇ ರೀತಿಯ ಎಂಟ್ರೆನ್ಸ್ ಫೀಸ್ ಇರೋದಿಲ್ಲ, ಫ್ರೀ ಆಗಿರುತ್ತೆ. ಕರ್ನಾಟಕದ ಪ್ರವಾಸೋದ್ಯಮ ಮತ್ತೆ ಸಾಂಸ್ಕೃತಿಕ ಪರಂಪರೆಯನ್ನ ಉತ್ತೇಜಿಸುವ ಸಲುವಾಗಿ ಯಾವುದೇ ರೀತಿಯ ಎಂಟ್ರೆನ್ಸ್ ಫೀಸ್ ಅನ್ನ ಇವರು ಇಟ್ಟಿಲ್ಲ. ಸದ್ಯ ಇದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಧೀನದಲ್ಲಿ ಇದೆ. ಹಾಗೆ ಸುತ್ತಮುತ್ತಲು ಇನ್ನು ಯಾವೆಲ್ಲ ಪ್ಲೇಸ್ ಇದೆ, ಎಲ್ಲಿಗೆಲ್ಲ ಹೋಗಬಹುದು ಅಂತ ನೋಡೋದಾದ್ರೆ, ನೀವು ಗೋಕರ್ಣದಲ್ಲಿರುವಂತಹ ಓಂ ಬೀಚ್ಗೆ ಹೋಗಬಹುದಾಗಿದೆ. ಇದೊಂದು ಅದ್ಭುತವಾಗಿರೋ ಪ್ಲೇಸ್ ಅಂತಾನೆ ಹೇಳಬಹುದು. ಹಾಗೆ ಶ್ರೀ ಮಹಾಬಲೇಶ್ವರ ಟೆಂಪಲ್, ಗೋಕರ್ಣದಲ್ಲಿರುವಂತಹ ಮಹಾಬಲೇಶ್ವರ ಟೆಂಪಲ್ಗೆ ಕೂಡ ನೀವು ವಿಸಿಟ್ ಮಾಡಬಹುದಾಗಿದೆ. ಹಾಗೆ ಹಾಫ್ ಮೂನ್ ಬೀಚ್ಗೆ ಕೂಡ ನೀವು ವಿಸಿಟ್ ಮಾಡಬಹುದು. ಕೋಟೆ ತೀರ್ಥಕ್ಕೆ ಕೂಡ ನೀವು ಭೇಟಿಯನ್ನು ನೀಡಬಹುದಾಗಿದೆ. ಯಾಣ ಕೇವ್ಸ್ಗೆ ಕೂಡ ನೀವು ವಿಸಿಟ್ ಮಾಡಬಹುದಾಗಿದೆ. ಇದು ಕೂಡ ತುಂಬ ಅದ್ಭುತವಾಗಿರುವಂತಹ ಒಂದು ಪ್ಲೇಸ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಕೂಡ ನೀವು ಹೋಗಿ ಎಂಜಾಯ್ ಮಾಡಬಹುದು. ಇದಿಷ್ಟು ಕೂಡ ಮಿರ್ಜಾ ಫೋರ್ಟ್ಗೆ ಹೋದರೆ ಅಲ್ಲಿ ಸುತ್ತಮುತ್ತಲು ನೋಡಬಹುದಾದಂತಹ ಪ್ಲೇಸಸ್ಗಳಾಗಿದೆ. ಸೊ ಹಾಗೆ ನೀವು ಇಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಒಂದು 2 ನೀವು ಹೋಗ್ತೀರಾ, 2 ಈ ಪ್ಲೇಸಸ್ನ ಕವರ್ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಅಲ್ಲಿ ಸುತ್ತಮುತ್ತಲು ಇನ್ನು ವಿಭೂತಿ ಫಾಲ್ಸ್ಗೆ ಕೂಡ ನೀವು ಹೋಗಬಹುದಾಗಿದೆ. ಹಾಗೆ ಶಿರಸಿ ದೇವಸ್ಥಾನಕ್ಕೆ ಕೂಡ ನೀವು ವಿಸಿಟ್ ಮಾಡಬಹುದು. ಈ ರೀತಿಯಾಗಿ ಸುತ್ತಮುತ್ತಲು ಇರೋ ಪ್ಲೇಸ್ಗಳನ್ನೆಲ್ಲ ಕವರ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಕೂಡ ಮಿರ್ಜಾ ಫೋರ್ಟ್ನ ಇತಿಹಾಸ, ಮಿರ್ಜಾ ಫೋರ್ಟ್ ಹೇಗಿದೆ, ಮಿರ್ಜಾ ಫೋರ್ಟ್ ಯಾರು ನಿರ್ಮಾಣ ಮಾಡಿದ್ರು, ಮಿರ್ಜಾ ಫೋರ್ಟ್ ಈಗ ಹೇಗಿದೆ, ಹಾಗೆ ಹೋಗ್ಬೇಕು ಅಂದ್ರೆ ಯಾವ ರೂಟ್ ನಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಆಗಿತ್ತು. ಹಾಗೆ ಸುತ್ತಮುತ್ತಲು ಇರುವಂತಹ ಪ್ಲೇಸ್ ನ ಕುರಿತಾದಂತಹ ಒಂದಿಷ್ಟು ಮಾಹಿತಿಯನ್ನ ನಿಮ್ಗೆ ಹೇಳಿದ್ದೀನಿ. ಈ ಎಲ್ಲಾ ಮಾಹಿತಿಗಳು ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686976986 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ, ಇಲ್ಲ ನಿಮ್ಮ ವಾಯ್ಸ್ ನೋಟ್ನ ಕಳಿಸುವುದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಜೊತೆಗೆ ನೀವೇನಾದರೂ ಟ್ರಾವೆಲಿಂಗ್ ಮಾಡ್ತಾ ಇದ್ದು ನೀವು ಟ್ರಾವೆಲ್ ಮಾಡಿರೋ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಶನ್ನ ಕೊಡ್ತೀರಾ ಅಂತಂದರೆ, ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲು ಕೂಡ ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ ಇದ್ರು ಅದರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ತೀರಾ ಅಂದರೆ, ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686976279 ಈ ಸಂಖ್ಯೆಗೆ ನೀವು ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ಕೂಡ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ಟಾಟಾ, ಬಾಯ್, ಹ್ಯಾವ್ ಅ ನೈಸ್ ಡೇ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
6: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
7: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
0: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
8: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
9: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
0: ಜ್ಞಾನದ ಕಡಲು ನಮ್ಮ ಜ್ಞಾನ ಸಾಗರ. ಎಐ ತಂತ್ರಜ್ಞಾನದ ಮೊದಲ ಶಾಲೆ, ಮಕ್ಕಳ ಭವಿಷ್ಯಕ್ಕೆ ಹೊಸ ಹಾದಿಯ ಮಾಲೆ.
5: ಶಿವಮೊಗ್ಗದಲ್ಲಿ ಇದೇ ಮೊದಲು ಜ್ಞಾನ ಸಾಗರ ಸೆಂಟ್ರಲ್ ಸ್ಕೂಲ್ ತಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಣ, ಪರ್ಸನಲೈಸ್ಡ್ ಲರ್ನಿಂಗ್, ಪ್ರತಿ ಮಗುವಿನ ಬೆಳವಣಿಗೆಗೆ ವಿಶೇಷ ಗಮನ, ಸ್ಮಾರ್ಟ್ ಕ್ಲಾಸ್ ರೂಮ್, ಅದ್ಭುತ ಕಲಿಕೆಯ ಅನುಭವ, ಕೋಡಿಂಗ್ ಶಿಕ್ಷಣ, ಇಂದೇ ಕಲಿಯಿರಿ ನಾಳೆಯ ಕೌಶಲ.
0: ಸಿಬಿಎಸ್ಇ ಶಿಕ್ಷಣದಲ್ಲಿ ನಾವೇ ಶ್ರೇಷ್ಠ. ಸತತ 7 ವರ್ಷಗಳಿಂದ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಪ್ರೀ ಕೆಜಿಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿ ಪ್ರಾರಂಭವಾಗಿದೆ.
5: ಸಂಪರ್ಕಿಸಿ 9164449431. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
10: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
11: ಹೂನೆ, ರೆಡಿ ಆಗ್ತಾ ಇದೆ.
10: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
12: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಇವರನ್ನ ಆಧುನಿಕ ಕಾಲದ ಋಷಿ ಅಂತ ಕರೀತಾರೆ. ಹೌದಾ, ಆಧುನಿಕ ಕಾಲದ ಋಷಿ ಅನ್ನೋರು ಕೂಡ ಇರ್ತಾರ ಅನ್ನುವಂತಹ ಒಂದು ಪ್ರಶ್ನೆ ನಿಮ್ಮಲ್ಲಿ ಕೂಡ ಮೂಡ್ಬೋದು. ಖಂಡಿತವಾಗ್ಲೂ ಇವರನ್ನು ಆಧುನಿಕ ಕಾಲದ ಋಷಿ ಅಂತ ಯಾಕೆ ಕರೀತಾರೆ ಅಂತ ಈ ಒಂದು ಕಥೆಯ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈ ಹುಡುಗನ ಹೆಸರು ವೆಂಕಟರಾಮನ್ ಅಂತ. ತುಂಬ ಲವ್ಲವಿಕೆಯ ಹುಡುಗ, ಚಟುವಟಿಕೆಯಿಂದ ಇರುವಂತಹ ಹುಡುಗ. ಅದರಲ್ಲೂ ಇವನಿಗೆ ಪಾಠಕ್ಕಿಂತ ಆಟ ಅಂದರೆ ತುಂಬಾ ಆಸಕ್ತಿ. ಎಷ್ಟು ಆಸಕ್ತಿ ಆಟದಲ್ಲಿ ಅಂದರೆ, ಅಪ್ಪನ ಕಚೇರಿಯ ಲೆಟರ್ಗಳು ಅಂದರೆ ಪತ್ರಗಳು ಎಲ್ಲವೂ ಕೂಡ ರಾಕೆಟ್ಟಾಗಿ ಬಳಕೆಯಾಗಿರುತ್ತೆ. ಹಾಗೆ ಗಾಳಿಪಟಗಳಾಗಿರ್ತವೆ ಕೂಡ. ಅಂದರೆ ಅಪ್ಪನ ಕಚೇರಿಯಲ್ಲಿರುವಂತಹ ಪೇಪರ್ಗಳನ್ನ ಕೂಡ ಬಿಡೋದಿಲ್ಲ, ಅದರಲ್ಲೂ ಕೂಡ ರಾಕೆಟ್ ಗಾಳಿಪಟವನ್ನು ಮಾಡಿ ಆಟ ಆಡುವಂತಹ ಹುಡುಗ. ಅಂದರೆ ಅಷ್ಟೊಂದು ಕ್ರಿಯಾಶೀಲವಾಗಿರುವಂತಹ ಹುಡುಗ. ಅದರಲ್ಲೂ ಈ ವೆಂಕಟರಾಮನ್ಗೆ ಈಜೋದು ಅಂದರೆ ತುಂಬಾ ಇಷ್ಟ. ಸ್ವಿಮ್ ಮಾಡೋದು ಕೂಡ ಅವನಿಗೆ ತುಂಬಾ ಇಷ್ಟವಾಗಿರುವಂತಹ ಕೆಲಸ. ಯಾವ ಕೆಲಸ ಮಾಡಿದರೂ ವೆಂಕಟರಾಮನ್ ತುಂಬ ಇಷ್ಟಪಟ್ಟು ಲವ್ಲವಿಕೆಯಿಂದ ಮಾಡಿರ್ತಾನೆ, ಅದರಲ್ಲಿ ಯಶಸ್ಸು ಕೂಡ ಕಾಣ್ತಾ ಇರ್ತಾನೆ. ಸೊ ಇದೆಲ್ಲವನ್ನು ನೋಡಿದಂತಹ ಅವನ ಸ್ನೇಹಿತರು ಅವನಿಗೆ ತಂಗೈಕ್ಯ ಅಂತ ಹೆಸರಿಟ್ಟಿರ್ತಾರೆ. ತಂಗೈಕ್ಯ ಅಂದರೆ ತಮಿಳಿನಲ್ಲಿ ಚಿನ್ನದ ಕೈ ಅಂತ ಅರ್ಥ ಕೂಡ ಆಗತ್ತೆ. ಅಷ್ಟೊಂದು ಲವ್ಲವಿಕೆಯಿಂದ ಇದ್ದಂತಹ ಆ ಹುಡುಗನನ್ನು ಇಂಗ್ಲಿಷ್ ಶಾಲೆಗೆ ಸೇರಿಸ್ತಾರೆ ಅಪ್ಪ. ನಾನಾಗಲೇ ಹೇಳ್ದಂತೆ ಸ್ನೇಹಿತರೆ, ವೆಂಕಟರಾಮನ್ಗೆ ಓದೋದಕ್ಕಿಂತ ಆಟ ಅಂದರೆ ತುಂಬ ಇಷ್ಟ ಅಂತ ಹೇಳಿದ್ನಲ್ವಾ. ಬೆಳಗ್ಗಿಂದ ಸಂಜೆವರೆಗೂ ಆಟಾಡಿ ರಾತ್ರಿ ಇಂಗ್ಲಿಷ್ ಓದ್ಕೊ ಅಂದರೆ ಎಲ್ಲಿ ಓದ್ಕೊಳ್ಬೇಕು, ಸುಸ್ತಾಗಿ ಮಲಗಿಬಿಟ್ಟಿರ್ತಾನೆ. ಮಗ ಇಂಗ್ಲಿಷ್ ಕಲಿಬೇಕು, ಇಂಗ್ಲೀಷಲ್ಲಿ ತರೋ ಆಗಬೇಕು ಅಂತ ಅಪ್ಪ ಇಂಗ್ಲಿಷ್ ಮೀಡಿಯಮ್ಗೆ ಸೇರಿಸ್ತಾರೆ. ಆದರೆ ಮಗನಿಗೆ ಪಾಠಕ್ಕಿಂತ ಆಟದಲ್ಲೇ ಹೆಚ್ಚು ಆಸಕ್ತಿ ಇರುತ್ತೆ. ಈ ರೀತಿಯಲ್ಲಿ ಜೀವನ ಸಾಗ್ತಾ ಇದ್ದಾಗ ಒಂದಿನ ವೆಂಕಟರಾಮನ್ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೊರಟು ನಿಂತಿರ್ತಾರೆ. ವೆಂಕಟರಾಮನ್ಗೆ ಹೇಳ್ತಾರೆ, ನೀನು ಈ ದಿನ ನಮ್ಮೊಟ್ಟಿಗೆ ದೇವಸ್ಥಾನಕ್ಕೆ ಬರ್ತಾ ಇಲ್ಲ ಅಲ್ವಾ, ಸೊ ಮನೆಯನ್ನು ಜೋಪಾನವಾಗಿ ನೋಡಿಕೊ ಅಂತ ವೆಂಕಟರಾಮನ್ಗೆ ಹೇಳಿ ಹೊರಡ್ತಾರೆ. ವೆಂಕಟರಾಮನ್ ಏನು ಮಾಡ್ಬೋದು, ಆ ಮನೆಯನ್ನು ಜೋಪಾನವಾಗಿ ನೋಡ್ಕೊಳ್ತಾರ? ಇಲ್ಲ ಇಲ್ಲ, ಆಟಾಡಿ ಸುಸ್ತಾಗ್ಬಿಟ್ಟಿರುತ್ತಲ್ಲ, ಆರಾಮಾಗಿ ನಿದ್ದೆ ಹೋಗ್ತಾರೆ. ಅದು ಯಾವ ರೀತಿ ನಿದ್ದೆ ಹೋಗ್ತಾರೆ ಅಂದರೆ, ಅವರ ಮನೆಯ ಸದಸ್ಯರೆಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದು ಬಾಗಿಲು ತಟ್ಟಿದ್ರೂ ವೆಂಕಟರಾಮನಿಗೆ ನಿದ್ದೆಯಿಂದ ಎಚ್ಚರ ಆಗೋದಿಲ್ಲ. ಅಷ್ಟೊಂದು ಗಾಢವಾದ ನಿದ್ದೆಗೆ ಜಾರಿರ್ತಾನೆ ವೆಂಕಟರಾಮನ್. ಕಿಟಕಿಯನ್ನು ತಡ್ತಾರೆ, ಬಾಗಿಲನ್ನು ಬಡಿತಾರೆ, ಎಷ್ಟು ಬಡಿದ್ರೂ ಎಷ್ಟು ಜನ ಕೂಗಿದ್ರೂ ಎದ್ದೇಳೋದಿಲ್ಲ. ಕೊನೆಗೆ ಏನೋ ಶತಾಯ ಗತಾಯ ಪ್ರಯತ್ನ ಪಟ್ಟು ಏನೇನೋ ಮಾಡಿ ಏನೋ ಸರ್ಕಸ್ ಮಾಡಿ ಮುಂದಗಡೆಯಿಂದ ಬಾಗಿಲು ತೆಗಿತಾರೆ. ಬಾಗಿಲು ತೆಗೆದು ಹೋಗಿ ಎಪ್ಸಿದ್ರೆ ಆಗಲೂ ಕೂಡ ಎದ್ದೇಳಲಿಲ್ಲ ಆ ಮಾರಾಯ. ಅದು ಎಂಥ ಗಾಢವಾದ ನಿದ್ದೆ ಇರ್ಬೋದು ನೋಡಿ ಸ್ನೇಹಿತರೆ. ಅಂತಹ ನಿದ್ದೆ ಇಡೀ ಊರಲ್ಲೇ ಪ್ರಖ್ಯಾತವಾಗ್ಬಿಡತ್ತೆ. ವೆಂಕಟರಾಮನ್ ಈ ರೀತಿ ನಿದ್ದೆ ಮಾಡ್ತಾ ಇದ್ದಂತೆ, ವೆಂಕಟರಾಮನ್ ಈ ರೀತಿ ನಿದ್ದೆ ಮಾಡ್ತಾ ಇದ್ದಂತೆ ಅಂತ. ಅದರಲ್ಲೂ ಹಳ್ಳಿಲಿ ಕೇಳಬೇಕಾ, ಸಣ್ಣ ಸುದ್ದಿ ಕೂಡ ದೊಡ್ಡ ಸುದ್ದಿಯಾಗಿ ಹಬ್ಬಿಡತ್ತೆ. ಈ ರೀತಿಯ ಒಂದು ಘಟನೆ ಕೂಡ ವೆಂಕಟರಾಮನ್ ಅವರ ಜೀವನದಲ್ಲಿ ನಡೆಯುತ್ತೆ. ಹೀಗೆ ಮುಂದೋಗ್ತಾ ಹೋಗ್ತಾ ಸ್ನೇಹಿತರೆ, ಒಂದಿನ ಒಂದು ಬುಕ್ ದೊರಕತ್ತೆ ಆ ವೆಂಕಟರಾಮನ್ ಅನ್ನೋ ಹುಡುಗನಿಗೆ. ಅದೇ ಪೆರಿಯ ಪುರಾಣಂ ಅನ್ನುವಂತಹ ಕತೆ. ಆ ಪೆರಿಯ ಪುರಾಣಂ ಅನ್ನುವಂತಹ ಕತೆ ಏನು ಹೇಳುತ್ತಪ್ಪ ಅಂದರೆ, ಅದು 63 ಶೈವ ಸಂತರ ಜೀವನ ಚರಿತ್ರೆಯ ಪುಸ್ತಕ. ಅದು 63 ಶೈವ ಸಂತರ ಜೀವನ ಚರಿತ್ರೆಯನ್ನು ಹೇಳತ್ತೆ ಪೆರಿಯ ಪುರಾಣಂ ಅನ್ನುವಂತಹ ಕತೆ. ಇದನ್ನು ಈ ಪುಸ್ತಕವನ್ನು, ಪೆರಿಯ ಪುರಾಣಂ ಅನ್ನುವಂತಹ ಪುಸ್ತಕವನ್ನು ತುಂಬ ಕುತೂಹಲದಿಂದ ಆಸಕ್ತಿಯಿಂದ ಓದ್ತಾನೆ ವೆಂಕಟರಾಮನ್. ಆ ಪುಸ್ತಕವನ್ನು ಓದಿದ ನಂತರ, ಆ ಪೆರಿಯ ಪುರಾಣಂ ಪುಸ್ತಕವನ್ನು ಓದಿದ ನಂತರ, ಸಂತರ ಜೀವನ ಈ ರೀತಿ ಇರುತ್ತಾ ಅನ್ನುವಂತಹ ಒಂದು ಮನಸ್ಸು ಆತನಲ್ಲಿ ಎಚ್ಚರಗೊಳ್ಳುತ್ತೆ. ತುಂಬಾ ಮನಸ್ಸೆಳೆಯುತ್ತೆ ಆ ಪುಸ್ತಕ. ಆ ಪುಸ್ತಕವನ್ನು ಓದಿದ ನಂತರ ಒಂದು ರೀತಿಯ ವಿಚಿತ್ರ ಅನುಭವವಾಗತ್ತೆ ವೆಂಕಟರಾಮನ್ ಅವರಿಗೆ. ಆ ಅನುಭವವನ್ನು ಈ ರೀತಿ ವಿವರಣೆ ಕೊಟ್ಟು ಹೇಳ್ತಾರೆ ವೆಂಕಟರಾಮನ್ ಅವರು. ನಾನು ಸಾಯ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ಕೊಳ್ತಾರೆ. ಅಂದರೆ ಆ ವಯಸ್ಸಿನಲ್ಲಿ ಸಾಯುವ ಸ್ಥಿತಿ ಕೂಡ ವೆಂಕಟರಾಮನಿಗಿರೋದಿಲ್ಲ, ಆ ರೀತಿಯಲ್ಲಿ ಚಿಂತಿಸುವ ಮನಸ್ಸು ಕೂಡ ಅವ್ರದ್ದಾಗಿರೋದಿಲ್ಲ. ಅಷ್ಟು ಚಿಕ್ಕ ವಯಸ್ಸು ವೆಂಕಟರಾಮನ್ ಅವ್ರದ್ದು. ಆಗ ಅವ್ರಿಗೆ ಸಾವಿರಾರು ಪ್ರಶ್ನೆಗಳು ಕೂಡ ಹುಟ್ಕೊಳ್ತವೆ. ಈ ಸಾವು ಅಂದ್ರೇನು, ಇದನ್ನ ದಾಟಿ ಕೂಡ ನಾವು ಯಾವ ರೀತಿ ಬದುಕಬೇಕು? ಸಾವು ಅಂದ್ರೆ ಕಣ್ಣು ಮುಚ್ಚೋದಷ್ಟೇನಾ, ಉಸಿರಾಟ ನಿಲ್ಲಿಸೋದಷ್ಟೇನಾ, ಇನ್ನು ಯಾವ ರೀತಿ ಇರುತ್ತೆ ಸಾವು ಅನ್ನುವಂಥದ್ದು ಅಂತ ಯೋಚನೆ ತುಂಬ ಮಾಡ್ತಾರೆ, ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆಗ ಅದರ ಒಂದು ಅನುಭವವನ್ನು ಕೂಡ ಪಡ್ಕೊಳ್ತಾರೆ. ಆಗ ಅವರಿಗೆ ಒಂದು ಅನುಭವ ಆಗತ್ತೆ, ದೇಹ ಸತ್ತರೂ ನಾನು ಸಾಯಲ್ಲ, ದೇಹ ಬೂದಿಯಾದರೂ ನಾನು ಸುಡಲಿಲ್ಲ. ಈ ಮಾತು ಅವರಿಗೆ ನೆನಪಾಗತ್ತೆ. ಆಗ ತಕ್ಷಣ ಅವರಿಗೆ ಜ್ಞಾನೋದಯ ಆಗತ್ತೆ, ಹೋ ನಾನು ದೇಹ ಅಲ್ಲ, ದೇಹಕ್ಕೆ ಸಾವಿದೆ, ಆದರೆ ನಾನು ಅನ್ನುವಂತಹ ನನಗೆ, ನನ್ನ ಆತ್ಮಕ್ಕೆ ಸಾವಿಲ್ಲ. ಇಲ್ಲಿ ನಾನು ಎಂಬ ಪ್ರಶ್ನೆ ಶಕ್ತಿಯುಳ್ಳದ್ದು, ಬೇರೆ ಯಾವುದರಿಂದಲೂ ಕೂಡ ಇದು ಬಂದಿದ್ದಲ್ಲ ಅಂತ ತಿಳ್ಕೊಳ್ತಾರೆ ವೆಂಕಟರಾಮನ್ ಅವರು. ಈ ರೀತಿಯಲ್ಲಿ ಜ್ಞಾನೋದಯ ಆದ ತಕ್ಷಣ ಸ್ನೇಹಿತರೆ, ಆ ಹುಡುಗ ಮೊದಲಿನಂತೆ ಆಗಿರಲಿಲ್ಲ, ತುಂಬನೇ ಬದಲಾವಣೆ ಆಗಿದ್ರು. ಆ ಕ್ಷಣ ಮಾತ್ರದಲ್ಲಿ ಒಂದು ಪತ್ರವನ್ನು ಬರೀತಾರೆ, ದಯವಿಟ್ಟು ನನ್ನನ್ನು ಹುಡುಕ್ಬೇಡಿ ಅಂತ ಚೀಟಿ ಬರೆದಿಟ್ಟು ಕೈಯಲ್ಲಿದ್ದ ಒಂದಿಷ್ಟು ಬಿಡಿಗಾಸನ ತೆಗೆದುಕೊಂಡು ಹೊರಡ್ತಾರೆ. ಅವ್ರ ಹತ್ರ ಇದ್ದಷ್ಟು ಬಿಡಿಗಾಸನ ತೆಗೆದುಕೊಂಡು, ಹಾಗೆ ಅವರ ಕಿವಿಯಲ್ಲಿದ್ದಂತಹ ಬಂಗಾರದ ಓಲೆಗಳನ್ನು ಮಾರಿ, ಆ ಕಿವಿಯಲ್ಲಿದ್ದ ಬಂಗಾರದ ಓಲೆಗಳನ್ನು ಕೂಡ ಮಾರ್ತಾರೆ. ಆ ಓಲೆಗಳಿಗೆ ತಕ್ಕಷ್ಟು ಬಂದಂತಹ ಹಣವನ್ನು ಕೂಡ ತೆಗೆದುಕೊಂಡು ಸೀದಾ ಅರುಣಾಚಲಕ್ಕೆ ಹೋಗ್ತಾರೆ ಸ್ನೇಹಿತರೆ. ಸೀದಾ ಅರುಣಾಚಲಕ್ಕೆ ಹೋಗ್ತಾನೆ ವೆಂಕಟರಾಮನ್. ಒಂದು ಲೆಟ್ರ್ ಬರೆದಿಟ್ರು ಹೊರಟರು. ಅವರಿಗದೇನು ಜ್ಞಾನೋದಯ ಆಯಿತೋ ಏನೋ ಗೊತ್ತಿಲ್ಲ. ಅರುಣಾಚಲೇಶ್ವರನ ಮುಂದೆ ಕೂತ್ಕೊಂಡು ಸಂತೋಷವಾಗ್ತಾರೆ, ಆನಂದ ಬಾಷ್ಪ ಸುರಿಸ್ತಾರೆ. ದುಃಖ ಇವರಿಗೆ ಉಮ್ಮಳ್ಸ್ ಬರುತ್ತೆ. ಅದೇನು ನೆನ್ಪು ಮಾಡ್ಕೊಳ್ತಾರೋ ಏನೋ, ಎಲ್ಲದನ್ನ ದೇವ್ರ ಮೇಲೆ ಹಾಕ್ತಾರೆ. ಅಪ್ಪ ಅರುಣಾಚಲೇಶ್ವರ, ನಾನು ನಿನ್ನ ಹತ್ರ ಬಂದಿದ್ದೀನಿ, ನನ್ನನ್ನು ನೀನು ಸಮರ್ಪಿಸ್ಕೊ. ನನಗೆ ಏನು, ಎಲ್ಲಿ, ಯಾಕೆ, ಹೇಗೆ, ಏನಾಯಿತು ಅಂತ ಗೊತ್ತಿಲ್ಲ. ನಿನ್ನ ಪಾದಕ್ಕೆ ಬಂದು ಬಿದ್ದಿದ್ದೀನಿ, ನೀನೆ ನನ್ನನ್ನು ಕಾಪಾಡಬೇಕು ಅಂತ ಧಾರಾಕಾರವಾಗಿ ಅಳ್ತಾರೆ. ಆಗ ಆ ಅಳುವಿನಿಂದ ಅವರ ಒಂದು ಮನಸ್ಸು ಶಾಂತವಾಗುತ್ತೆ ಸ್ನೇಹಿತರೆ. ಎಲ್ಲವನ್ನ ಬಿಟ್ಟು ಅರುಣಾಚಲಕ್ಕೆ ಬಂದಿದ್ದಾತ ಎಲ್ಲವನ್ನು ಕೂಡ ಪಡ್ಕೊಳ್ತಾರೆ. ನಂತರ ಸ್ನೇಹಿತರೆ ನಡೆದಿದ್ದೇ ಇತಿಹಾಸ. ತಮಗೆ ತಾವೇ ದೀಕ್ಷೆ ಕೊಟ್ಕೊಳ್ತಾರೆ ಸ್ನೇಹಿತರೆ, ಬಟ್ಟೆ ಗಿಟ್ಟೆ ಎಲ್ಲ ಕಿತ್ತಾಕೊಳ್ತಾರೆ. ನಂದಲ್ಲದ್ದು ವಸ್ತುಗಳು ನನ್ನ ಹತ್ರ ಇರಬಾರ್ದು ಅಂತ ಜನಿವಾರ ಇರೋದನ್ನು ಕೂಡ ಕಿತ್ತು ಬಿಸಾಡ್ತಾರೆ. ಆ ಜನಿವಾರ ಕಿತ್ತು ಬಿಸಾಡಿರುವಂತಹ ಸಂದರ್ಭದಲ್ಲೇ ಬಾನಿನಿಂದ ಆಶ್ಚರ್ಯ ಪಡ್ತೀರಾ ಸ್ನೇಹಿತರೆ ನೀವು, ಮಳೆ ಕೂಡ ಸುರಿಯುತ್ತೆ. ಆ ಮಳೆ ಸ್ನಾನನೇ ಇವರಿಗೆ ಸನ್ಯಾಸ ದೀಕ್ಷೆ ಕೊಡುತ್ತೆ. ಒಂದು ಹೊಸ ಜೀವನಕ್ಕೆ, ಸನ್ಯಾಸಿ ಜೀವನಕ್ಕೆ ಅಣಿಯಾಗ್ತಾರೆ ಸ್ನೇಹಿತರೆ, ರೆಡಿಯಾಗ್ತಾರೆ. ನೋಡಿ ಎಂತಹ ಚಿಕ್ಕ ವಯಸ್ಸಿನ ಹುಡುಗ ವೆಂಕಟರಾಮನ್, ಪೆರಿಯ ಪುರಾಣ ಓದಿದ ಪುಸ್ತಕದಿಂದ ಎಷ್ಟೆಲ್ಲ ಜೀವನದ ದಿಕ್ಕನ್ನೇ ಬದಲಾವಣೆ ಮಾಡ್ಕೊಳ್ತಾನೆ ಸ್ನೇಹಿತರೆ. ಮುಂದೆ ನಡೆದಿದ್ದೇ ಒಂದು ಚಮತ್ಕಾರ. ಹೊಸ ಸನ್ಯಾಸಿ ಜೀವನಕ್ಕೆ ಅಣಿಯಾದಂತಹ ಆ ದೇಹ, ಆ ಮನಸ್ಸು ಪರಿಪಕ್ವವಾಗತ್ತೆ. ಅಂದರೆ ಅದು ಒತ್ತಾಯದ ದೀಕ್ಷೆಯಲ್ಲ, ಅವರಾಗೆ ತುಂಬ ಇಷ್ಟಪಟ್ಟು ಈ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದಂಥವರು. ಮುಂದೆ 54 ವರ್ಷ, ಅಂದರೆ ತಮ್ಮ ಭೌತಿಕ ದೇಹದ 71ನೇ ವಯಸ್ಸಿನವರೆಗೂ ತಿರುವಣ್ಣಾಮಲೈನಲ್ಲೇ ಉಳ್ಕೊಂಡು ಲಕ್ಷಾಂತರ ಜನರಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಕೊಡ್ತಾರೆ. ಸ್ನೇಹಿತರೆ ನೀವು ನಂಬಲೇಬೇಕು, ಆ ವೆಂಕಟ ರಾಮನ್ ಅನ್ನುವಂತಹ ಹುಡುಗನೇ ರಮಣ ಮಹರ್ಷಿಗಳು ಸ್ನೇಹಿತರೆ. ಪ್ರಪಂಚ ಕಂಡಂತಹ ಸರ್ವಶ್ರೇಷ್ಠ ಸಂತರಲ್ಲಿ ಒಬ್ಬರಾಗಿ ಜೀವನದ ಸತ್ಯವನ್ನು ನಿಮಗೆ ನೀವೇ ಕಂಡುಕೊಳ್ಬೇಕು ಅನ್ನುವಂತಹ ಮಾತನ್ನು ತಿಳಿಸಿಕೊಟ್ಟಂತಹ ಶ್ರೇಷ್ಠ ಸನ್ಯಾಸಿ, ಸರ್ವಶ್ರೇಷ್ಠ ಸಂತ ರಮಣ ಮಹರ್ಷಿಗಳು. ಈ

0: ತೆಗೆದುಕೊಂಡು ಸನ್ಯಾಸತ್ವ ತಮ್ಮಷ್ಟಕ್ಕೆ ತಾವೇ ತೆಗೆದುಕೊಂಡು 74 ವರ್ಷ ಆಧ್ಯಾತ್ಮಿಕ ಶಕ್ತಿಯನ್ನು ಪಡ್ಕೊಳ್ತಾರೆ ಅಂದರೆ ನಿಜವಾಗ್ಲೂ ಒಂದು ಅದ್ಭುತನೇ. ಹೀಗೆ ಅಲ್ವ ಸ್ನೇಹಿತರೆ, ಜೀವನದಲ್ಲಿ ಯಾವ ತಿರುವು ಯಾವಾಗ ಹೇಗೆ ಎಲ್ಲಿ ಬರುತ್ತೆ, ಯಾವ ರೀತಿ ಬರುತ್ತೆ, ಹೇಗೆ ಬರುತ್ತೆ, ಯಾವ ಕ್ಷಣದಲ್ಲಿ ಏನಾಗತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಏನೇ ಹೇಳಿ ಸ್ನೇಹಿತರೆ, ನಮ್ಮೊಳಗಿರುವಂತಹ ಒಂದು ಚೇತನಕ್ಕೆ ಸರಿಯಾದ ಸಮಯದಲ್ಲಿ ಆಧ್ಯಾತ್ಮದ ಒಂದು ಸ್ಪರ್ಶವಾದರೆ ಮಹಾ ಚೈತನ್ಯ ನಮ್ಮಲ್ಲಿ ಹುಟ್ಕೊಳತ್ತೆ. ಏನಂತೀರಿ? ಖಂಡಿತ ಅಲ್ವಾ? ಈ ದಿನ ತಿಳಿಸ್ಕೊಟ್ಟಂತಹ ಈ ರಮಣ ಮಹರ್ಷಿಯ ವಿಶೇಷ ಒಂದು ಜೀವನದ ತುಣುಕು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇದರೊಂದಿಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಮತ್ತು ಸಾಹಿತ್ಯದ ಚಿಂತಕರು ಹಾಗೂ ಬರಹಗಾರರು ಆದಂತಹ ಶೇಖರಯ್ಯ ಸರ್ ಅವರು ವಿಶೇಷವಾಗಿರುವಂತಹ ವಿಷಯಗಳನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ತಡ ಮಾಡೋದು ಬೇಡ, ಅವರಿಂದ ಆ ಎಲ್ಲ ವಿಷಯಗಳನ್ನು ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಸಾಹಿತಿಗಳು ಆದಂತಹ ಶೇಖರಯ್ಯ THM ಅವರಿದ್ದಾರೆ. ಈ ದಿನ ಶೇಖರಯ್ಯ THM ಅವರು ಅಪ್ಪ ಮತ್ತು ಡಾಗಿ ಅನ್ನುವಂತಹ ಕತೆಗಳ ಪುಸ್ತಕವನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಸೊ ಈ ಪುಸ್ತಕದಲ್ಲಿ ಏನೆಲ್ಲ ಇದೆ, ಯಾಕೆ ನಮ್ಮ ಪ್ರೀತಿಯ ಕೇಳುಗರು ಈ ಪುಸ್ತಕವನ್ನು ಆಯ್ಕೆ ಮಾಡಿಕೊಂಡು ಓದಬೇಕು, ಇದರಲ್ಲಿ ಏನೆಲ್ಲ ಸಿಗತ್ತೆ, ಇದರ ಲೇಖಕರು ಯಾರು ಅನ್ನೋದನ್ನು ಶೇಖರಯ್ಯ THM ಅವರಿಂದ ಕೇಳೋಣ.
3: ಕಥೆಗಳನ್ನು ಹೇಳೋದು ಕೇಳೋದು ಅಂದರೆ ಮಕ್ಕಳಿಗೆ ತುಂಬ ಪ್ರೀತಿ. ಮಕ್ಕಳಲ್ಲಿ ಕುತೂಹಲವನ್ನು ಕೆರಳಿಸುತ್ತಾ ನೈತಿಕ ಮೌಲ್ಯಗಳನ್ನು ಅರಳಿಸುತ್ತಾ ಬಂದಿರುವ ಮಕ್ಕಳ ಕಥೆಗಳಿಗೆ ಸಾಹಿತ್ಯ ವಲಯದಲ್ಲಿ ವಿಶೇಷ ಸ್ಥಾನವಿದೆ. ಆಯಾ ಕಾಲಮಾನದ ವಿಷಯ ವಸ್ತುಗಳನ್ನೇ ಕಥಾಂಶವನ್ನಾಗಿ ಸೃಜಿಸಿದ ಕಥೆಗಳಂತೂ ನಮ್ಮ ಸುತ್ತಲೇ ಜರುಗುತ್ತಿವೆಯೇನೋ ಎನಿಸಿಬಿಡುತ್ತವೆ. ಇಂತಹ ವರ್ತಮಾನದ ವಿಷಯಾಂಶಗಳನ್ನು ಕಾಲಾತೀತವಾಗಿ ಸೀಮಾತೀತವಾಗಿ ಕಟ್ಟಿಕೊಡುವುದು ಕಥೆಗಾರರ ಬಹುಮುಖ್ಯ ಕೌಶಲ. ಹೀಗೆ ತಮ್ಮ ಸುತ್ತಮುತ್ತ ತಾವು ಕಂಡುಂಡ ಮಕ್ಕಳ ಕುತೂಹಲ, ತವಕ, ತೊಂದರೆ, ತಲ್ಲಣ, ಸಾಧನೆ, ಕನಸು, ಉತ್ಸಾಹ, ಸಾಹಸವನ್ನು ಸರಳ ಭಾಷೆಯಲ್ಲಿ ಪರಿಣಾಮಕಾರಿಯಾಗಿ ಹೆಣೆಯುವ ಅನೇಕ ಮಕ್ಕಳ ಸಾಹಿತಿಗಳು ನಮ್ಮ ನಡುವೆ ಇದ್ದಾರೆ. ಅಂಥ ಪ್ರಮುಖರಲ್ಲಿ ಒಬ್ಬರು ಹಿರಿಯರಾದ ತಮ್ಮಣ್ಣ ಬೀಗಾರರು. ತಾವು ಶಾಲಾ ಶಿಕ್ಷಕರಾಗಿದ್ದ ಕಾರಣದಿಂದ ಮಕ್ಕಳೊಂದಿಗೆ ಆತ್ಮೀಯವಾಗಿ ಬೆರೆತಿದ್ದರ ಪರಿಣಾಮವಾಗಿ ಅವರ ಕಥೆಗಳಲ್ಲಿ ಮಕ್ಕಳ ಮನೋಭಾವಗಳು ಪರಿಣಾಮಕಾರಿಯಾಗಿ ಮೂಡಿಬಂದಿವೆ. ತಮ್ಮ ವಾಸನೆಯ ಸುತ್ತಲೂ ದಟ್ಟ ಅರಣ್ಯ, ಪ್ರಾಣಿ ಪಕ್ಷಿಗಳು, ಜಲಪಾತಗಳು, ಗದ್ದೆ, ಅಡಕೆ ತೋಟಗಳೇ ತುಂಬಿರುವುದರಿಂದ ಈ ಅರಣ್ಯ ಪ್ರಾಣಿ ಪಕ್ಷಿಗಳ ಕುರಿತಾಗಿ ಮತ್ತು ಅವುಗಳ ಸಂರಕ್ಷಣೆ ಮತ್ತು ಅವುಗಳೊಂದಿಗೆ ಮಕ್ಕಳ ಒಳಗೊಳ್ಳುವಿಕೆಯನ್ನು ಹೆಚ್ಚಾಗಿ ಇವರ ಕಥೆಗಳಲ್ಲಿ ಕಾಣಬಹುದು. ತಮ್ಮಣ್ಣ ಬೀಗಾರರು ಇತ್ತೀಚೆಗೆ ಮಕ್ಕಳಿಗಾಗಿಯೇ ಬರೆದ ಮತ್ತೊಂದು ಮಕ್ಕಳ ಕಥಾ ಸಂಕಲನವೇ ಅಪ್ಪ ಮತ್ತು ಡಾಗಿ. ಇದರಲ್ಲಿ ಒಟ್ಟು 17 ಕಥೆಗಳಿವೆ. ಚಿತ್ರಕಾರ ಸಂತೋಷ್ ಸಸಿಹಿತ್ಲು ಇವರ ಆಕರ್ಷಕ ಚಿತ್ರಗಳು ಕಥೆಗಳಿಗೆ ಮೆರುಗು ತಂದಿವೆ. ಮೊದಲನೇ ಕಥೆ ಅಪ್ಪನ ಕಾರು ಮತ್ತು ರಾಜುವಿನಲ್ಲಿ ಹೊಸ ಕಾರಿನೊಂದಿಗೆ ಅಪ್ಪ ಬದಲಾಗಿ ಬಿಟ್ಟಿದ್ದಾನೆ. ನನ್ನ ಮೇಲೆ ಅವನಿಗೆ ಪ್ರೀತಿಯೇ ಇಲ್ಲ, ಈಗ ಅವನಿಗೆ ಕಾರೇ ಮುಖ್ಯವಾಗಿದೆ ಎನ್ನುವಷ್ಟರ ಮಟ್ಟಿಗೆ ಮಗ ರಾಜು ಯೋಚಿಸುತ್ತಾನೆ. ವರ್ತಮಾನದಲ್ಲಿ ಮನುಷ್ಯ ವಸ್ತುಗಳ ಬಗೆಗೆ ತೋರುತ್ತಿರುವ ಕಾಳಜಿಯನ್ನು ತನ್ನ ಕುಟುಂಬದವರ ಬಗೆಗೆ ತೋರುತ್ತಿಲ್ಲ ಎಂಬ ಮಾತು ನಿಜ ಎಂಬುದನ್ನು ಸದರಿ ಕಥೆ ನಿರೂಪಿಸಿದೆ. ಕೊನೆಯಲ್ಲಿ ಅಪ್ಪನ ಕಾರಿಗೆ ಯಾವುದೋ ವಾಹನ ಬಂದು ಗುದ್ದಿದಾಗ ಕಾರಿಗೆ ಏನಾದರೂ ಚಿಂತೆಯಿಲ್ಲ, ನಮ್ಮ ರಾಜನಿಗೆ ಏನೂ ಆಗಬಾರದು ಎಂಬ ಮಾತು ಓದುಗರ ಮನವನ್ನು ಕಲಕುತ್ತದೆ. ಹಾಗೆಯೇ ಮತ್ತೊಂದು ಕಥೆ ಸಾನ್ವಿಯಲ್ಲಿ ನಗರ ಪ್ರದೇಶಗಳಲ್ಲಿ ಮಕ್ಕಳು ಅನುಭವಿಸುತ್ತಿರುವ ಒಂಟಿ

0: ಒಂಟಿತನದ ಕುರಿತಾಗಿ ಮತ್ತು ಮಕ್ಕಳ ಒಂಟಿತನದ ನಿವಾರಣೆಯಲ್ಲಿ ಅಜ್ಜ ಅಜ್ಜಿಯರ ಹಿರಿಯರ ಅಗತ್ಯತೆಯನ್ನು ಬಹಳ ಸೊಗಸಾಗಿ ಚಿತ್ರಿಸಿದೆ. ಸುರೇಶ ಮತ್ತು ಕಾಗೆಗಳು ಕಥೆಯಲ್ಲಿ ಕೊಬ್ಬರಿಯನ್ನು ಕಾಗೆಗಳು ತಿನ್ನುತ್ತವಾದ್ದರಿಂದ ಅವುಗಳಿಂದ ರಕ್ಷಿಸಲು ಅದರ ಮೇಲೆ ಹೊದಿಕೆ ಕಟ್ಟುವ ಮೂಲಕ ಕಾಗೆಗಳನ್ನು ವಿಷಪ್ರಾಶನದ ಗಂಡಾಂತರದಿಂದ ಪಾರು ಮಾಡುವ ಆಲೋಚನೆ ಮಾಡುವ ಸುರೇಶನಂತಹ ಮನಸ್ಥಿತಿ ಎಲ್ಲರಲ್ಲೂ ಬಂದರೆ ಪ್ರಾಣಿ ಪಕ್ಷಿಗಳು ಉಳಿಯಲು ಸಾಧ್ಯ ಎಂಬುದನ್ನು ತಿಳಿಸಿಕೊಡುತ್ತದೆ. ಪಂಜರದಲ್ಲಿ ಕಥೆಯು ಮಕ್ಕಳಲ್ಲಿ ಸ್ವಾವಲಂಬಿತನದ ಮಹತ್ತನ್ನು ತಿಳಿಸುತ್ತದೆ. ಹಾಗೆಯೇ ಬೆಳ್ಳಕ್ಕಿ ಮರಿಗಳು ಕಥೆಯು ಮಕ್ಕಳಲ್ಲಿನ ಹಕ್ಕಿಗಳ ಮೇಲಿನ ಪ್ರೀತಿಯನ್ನು ಚೆಂದಾಗಿ ಚಿತ್ರಿಸಿದೆ. ಅಪ್ಪ ಮತ್ತು ಡಾಗಿಯ ಕಥೆಯಲ್ಲಿ ಬೀದಿಯಲ್ಲಿದ್ದ ನಾಯಿಯನ್ನು ತಂದು ಸಾಕುವ ಔದಾರ್ಯ ತೋರುವ ಪುಟ್ಟಿಯ ಒಳ್ಳೆಯ ಗುಣ ಮತ್ತು ತನ್ನ ತಂದೆಯು ಅದನ್ನು ಅನೇಕ ನೆಪವೊಡ್ಡಿ ಶಿಕ್ಷಿಸುವ ವೈರುಧ್ಯ ಮನೋಭಾವಗಳನ್ನು ಕಾಣಬಹುದು. ಹಾಗೆಯೇ ಮತ್ತೊಂದು ಕಥೆ ಬೆಳಕು. ಇದರಲ್ಲಿ ಮಕ್ಕಳು ಹಿರಿಯರ ಹಾಗೆ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡುವ ಗೋಜಿಗೆ ಹೋಗದೆ ಸ್ನೇಹ ಭಾವದಿಂದ ಇರುವ ಪರಿಯನ್ನು, ಒಬ್ಬರು ಕಷ್ಟಕ್ಕೆ ಮತ್ತೊಬ್ಬರು ಮಿಡಿಯುವ ಹೃದಯ ವೈಶಾಲ್ಯತೆಯನ್ನು ಚೆಂದಾಗಿ ಕಾಣಬಹುದು. ನನಗೆ ಜ್ಯೂಸ್ ಕೊಡಿ ಮತ್ತು ಪಾಲು ಕೊಡಿಸಿದ ಕಥೆಗಳು ನವಿರಾದ ಹಾಸ್ಯದೊಂದಿಗೆ ಮಕ್ಕಳ ಮುಗ್ಧತೆ ಮತ್ತು ಅಮಾಯಕತೆಯನ್ನು ಸಾದರಪಡಿಸುತ್ತವೆ. ಹೀಗೆ ಸಾಗುವ ಕಥೆಗಳು ಓದಿಸಿಕೊಂಡು ಹೋಗುತ್ತಾ ಹಿರಿಯರಿಗೆ ತಮ್ಮ ಬಾಲ್ಯವನ್ನು ನೆನಪಿಸುತ್ತವೆ, ಮಕ್ಕಳಿಗೆ ನವೀನ ಅನುಭವಗಳನ್ನು ನೀಡುತ್ತವೆ. ಕಷ್ಟಕ್ಕಾಗುವ ಪ್ರಾಣಿ ಪಕ್ಷಿ ಮರ ಗಿಡಗಳನ್ನು ಸಂರಕ್ಷಣೆ ಮಾಡುವ ಚಿಂತನೆಯನ್ನು ಮಕ್ಕಳಲ್ಲಿ ಮೂಡಿಸುತ್ತವೆ. ಪ್ರೀತಿಯ ಕೇಳುಗರೆ, ಈ ಪುಸ್ತಕದ ಕುರಿತಾದ ಸಂಕ್ಷಿಪ್ತ ಮಾಹಿತಿಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಪುಸ್ತಕದ ಹೆಸರು ಅಪ್ಪ ಮತ್ತು ಡಾಗಿ. ಲೇಖಕರು ತಮ್ಮಣ್ಣ ಬೀಗಾರರು. ಸದರಿ ಪುಸ್ತಕವು 2025 ಇಸವಿಯಲ್ಲಿ ಮೊದಲನೇ ಮುದ್ರಣವನ್ನು ಕಂಡಿದ್ದು ಇದರ ಬೆಲೆ 200 ರೂಪಾಯಿಗಳಾಗಿದೆ. ಇದನ್ನು ಅಭಿನವ ಪ್ರಕಾಶನ ಬೆಂಗಳೂರು ಇವರು ಪ್ರಕಟಣೆ ಮಾಡಿದ್ದು. ನೀವು ಪುಸ್ತಕ ಬೇಕಾದಲ್ಲಿ ಈ ಮುಂದೆ ಹೇಳುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಪುಸ್ತಕವನ್ನು ಖರೀದಿಸಬಹುದು. ಮೊಬೈಲ್ ಸಂಖ್ಯೆ ಹೀಗಿದೆ: 9448040905. ಮಕ್ಕಳೇ, ಇಂತಹ ಉತ್ತಮ ಕಥೆಗಳನ್ನು ಓದುವುದರ ಮೂಲಕ ನೀವು ಅನೇಕ ನೀತಿಗಳನ್ನು ಅರಿತುಕೊಳ್ಳಬಹುದು, ಜೀವನಾನುಭವಗಳನ್ನು ಪಡ್ಕೊಳ್ಳಬಹುದು, ಖುಷಿಯನ್ನು ಅನುಭವಿಸ್ಬೋದು. ಹಾಗೆಯೇ ಹಿರಿಯರು ಸಹಿತ ಈ ಕಥೆಗಳನ್ನು ಓದಿ ತಮ್ಮ ಬಾಲ್ಯದ ದಿನಗಳನ್ನು ನೆನಪಿಸಿಕೊಳ್ಬೋದು. ತಾವೆಲ್ಲ ಓದ್ತಿರಲ್ವಾ?
1: ಎಸ್. ಸ್ನೇಹಿತರೆ, ಅಪ್ಪ ಮತ್ತು ಡಾಗಿ ಅನ್ನುವಂತಹ ಪುಸ್ತಕವನ್ನು ಯಾಕೆ ಓದಬೇಕು? ಈ ಪುಸ್ತಕದಲ್ಲಿ ಏನೆಲ್ಲ ಇದೆ, ಯಾವೆಲ್ಲ ವಿಷಯಗಳು ಸಿಗ್ತವೆ ಅನ್ನುವಂತಹ ಮಾಹಿತಿಯನ್ನು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದ್ರು ಶೇಖರಯ್ಯ THM ಅವರು. ಇದು ಕೇವಲ ಮಕ್ಕಳು ಮಾತ್ರ ಓದುವಂತಹ ಪುಸ್ತಕವಲ್ಲ, ಪ್ರತಿಯೊಬ್ಬರು ಕೂಡ ಓದ್ಬೋದು. ಯಾಕಪ್ಪ ಅಂದರೆ, ಈ ಪುಸ್ತಕದಲ್ಲಿರುವಂತಹ ಕಥೆಗಳನ್ನು ಓದುವಾಗ ಅವರ ಒಂದು ಬಾಲ್ಯದ ನೆನಪುಗಳು ಕೂಡ ಮರುಕಳಿಸ್ತವೆ, ನಮ್ಮ ಕಣ್ಣ ಮುಂದೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತವೆ ಅನ್ನೋದನ್ನು ತಿಳಿಸಿದರು ಶೇಖರಯ್ಯ THM ಸರ್ ಅವರು. ಖಂಡಿತವಾಗ್ಲೂ ತಮ್ಮಣ್ಣ ಬೀಗಾರರು ಬರೆದಿರುವಂತಹ ಅಪ್ಪ ಮತ್ತು ಡಾಗಿ ಪುಸ್ತಕವನ್ನು ನೀವು ಕೂಡ ಓದಿ. ಅದರಲ್ಲಿ 17 ಕತೆಗಳು ಇವೆ ಸ್ನೇಹಿತರೆ. ಒಂದೊಂದು ಕತೆಗಳು ಕೂಡ ಅದ್ಭುತವಾಗಿದ್ದಾವೆ, ಅರ್ಥಗರ್ಭಿತವಾಗಿದ್ದಾವೆ. ಈ ಪುಸ್ತಕವನ್ನು ನೀವು ಕೂಡ ಓದಿ, ಖುಷಿ ಪಡಿ ಅಂತ ಹೇಳ್ತಾ ಮತ್ತೊಂದು ವಿಶೇಷವಾಗಿರುವಂತಹ ಪುಸ್ತಕದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ಶೇಖರಯ್ಯ ಸರ್ ಅವರು. ಅವರಿಂದ ಆ ಪುಸ್ತಕದ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗೆದ್ದಲಘಟ್ಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ, ಜೊತೆಗೆ ಸಾಹಿತ್ಯ ಆಸಕ್ತಿಯನ್ನು ಹೊಂದಿರುವಂತಹ ಶೇಖರಯ್ಯ THM ಅವರಿದ್ದಾರೆ. ಅಪ್ಪ ಮತ್ತು ಡಾಗಿ ಅನ್ನುವಂತಹ ಒಂದು ಅದ್ಭುತವಾದಂತಹ ಪುಸ್ತಕದ ಪರಿಚಯವನ್ನು ಮಾಡಿಕೊಟ್ರು. ತಮ್ಮಣ್ಣ ಬೀಗಾರರು ಬರೆದಿದ್ದಾರೆ, ಜೊತೆಗೆ 17 ಕತೆಗಳು ಇವೆ, ಅಪ್ಪ ಮತ್ತು ಡಾಗೆ ಅನ್ನುವಂತಹ ಪುಸ್ತಕದಲ್ಲಿ. ಕಿರಿಯರು ಮಾತ್ರವಲ್ಲ ಹಿರಿಯರು ಕೂಡ ಈ ಪುಸ್ತಕವನ್ನು ಓದ್ಬೋದು ಅಂತ ಹೇಳ್ತಾರೆ ಶೇಖರಯ್ಯ ಟಿ ಎಚ್ ಎಂ ಅವರು. ಖಂಡಿತವಾಗ್ಲೂ ನಿಮ್ಮ ಬಿಡುವಿನ ಸಮಯದಲ್ಲಿ ಪುಸ್ತಕಗಳನ್ನು ಓದಿ ಮತ್ತಷ್ಟು ಜ್ಞಾನವನ್ನು ಪಡ್ಕೊಳ್ಳಿ ಅಂತ ತಿಳಿಸ್ತಾ ಇದೇ ರೀತಿಯಲ್ಲಿ ಮತ್ತೊಂದು ಪುಸ್ತಕದ ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ. ಅದು ಯಾವ ಪುಸ್ತಕ, ಯಾವ ಲೇಖಕರು ಬರೆದಿರುವಂತಹ ಪುಸ್ತಕ ಅನ್ನುವಂತಹ ವಿಷಯವನ್ನು ಶೇಖರಯ್ಯ ಸರ್ ಅವರಿಂದ ಕೇಳೋಣ.
0: ಈ ಪುಸ್ತಕದ ಪರಿಚಯ ಮಾಡಿಕೊಡ್ಲಿಕ್ಕೆ ನನಗೆ ತುಂಬ ತುಂಬ ಖುಷಿ ಆಗ್ತಾ ಇದೆ. ಆತ್ಮೀಯರೇ, ತನ್ನ ಸುತ್ತಣ ಸಮಾಜದಲ್ಲಿನ ನೊಂದವರ ನೋವುಗಳಿಗೆ ಧ್ವನಿಯಾಗಿ ನಿಲ್ಲಬೇಕಾದದ್ದು ಕವಿತೆಯ ಮೂಲ ಆಶಯ ಎಂತದೆ ಶಿವರಾಜ್ ಅರಳಿ ಇವರ ಕಣ್ಣಬಾನಲ್ಲಿ ಬೆಂಕಿಯ ಚಿತ್ರ ಕವನ ಸಂಕಲನ. ಸದರಿ ಕವನ ಸಂಕಲನದಲ್ಲಿ ಒಟ್ಟು 36 ಕವಿತೆಗಳಿವೆ. ಮಾನವೀಯ ಮಿಡಿತ, ನೆಲದ ಅಭಿಮಾನ, ಪ್ರಕೃತಿಯ ಉಳಿವು, ಸಾಮಾಜಿಕ ಮತ್ತು ಧಾರ್ಮಿಕ ಸಾಮರಸ್ಯ, ಮಾನವೀಯ ಕಾಳಜಿಯನ್ನು ಸದರಿ ಕವಿತೆಗಳು ಧ್ವನಿಸ್ತವೆ. ಸಮಾಜದ ನೆಮ್ಮದಿಯನ್ನು ಕೆಡಿಸುವ ಮತಾಂಧತೆ, ಅನ್ಯಾಯ, ಮೋಸ, ಹೊಟ್ಟೆಕಿಚ್ಚು ಮೊದಲಾದವುಗಳ ಬಗೆಗೆ ಕವಿ ಅಕ್ಷರಗಳ ಮೂಲಕ ಮೌನ ಪ್ರತಿಭಟನೆಯನ್ನು ಕವಿತೆಗಳಲ್ಲಿ ದಾಖಲಿಸಿದ್ದಾರೆ. ತನ್ನ ಮುಂದಣ ಸಮಾಜದಲ್ಲಿನ ತಲ್ಲಣಗಳಿಗೆ ಕಿವಿಯಾಗುವ, ನೊಂದವರ ಪರವಾಗಿ ಗಟ್ಟಿಯಾಗಿ ನಿಲ್ಲುವ ಎಚ್ಚರಿಕೆಯನ್ನು ಸದರಿ ಸಂಕಲನದಲ್ಲಿನ ಕವಿತೆಗಳಲ್ಲಿ ನಾವು ಕಾಣಬಹುದು. ಸದರಿ ಕವನ ಸಂಕಲನವು 2025 ಸಾಲಿನ ಆಜೂರ ಪ್ರತಿಷ್ಠಾನ ಪ್ರಶಸ್ತಿ ಮತ್ತು ಶಿಭಾ ಕಾವ್ಯ ಪುರಸ್ಕಾರವನ್ನು ಪಡೆದಿರುವುದು ಸಂಕಲನದ ಹೆಚ್ಚುಗಾರಿಕೆಯಾಗಿದೆ. ಉತ್ತರದ ಸಂಕಟ ಕವಿತೆಯೊಳಗೆ ಉತ್ತರ ಕರ್ನಾಟಕದ ಮಂದಿಯು ಅನುಭವಿಸುತ್ತಿರುವ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯನ್ನು ಸೂಕ್ತ ರೂಪಕಗಳ ಮೂಲಕ ಕಟ್ಟಿಕೊಟ್ಟು ಓದುಗರ ಕಣ್ತೆರೆಸುವ ಸಾಹಸವನ್ನು ಮಾಡಿದ್ದಾರೆ. ಇಲ್ಲಿನ ಬಿಸಿಲಿಗೆ ನೆತ್ತಿಯು ಬೆತ್ತಲಾಗಿ ನಿಲ್ಲುತ್ತದೆ, ಜನರ ಹತಾಶೆಯು ಸೂತಕದ ಚಿತ್ರದಂತೆ ಕಾಣುತ್ತದೆ ಎಂಬ ಸಾಲುಗಳು ಓದುಗರ ಎದೆಯೊಳಗೆ ಕಂಬನಿ ಮಿಡಿಸುತ್ತವೆ. ಮತ್ತೊಂದು ಕವಿತೆ ಕಣ್ಣ ಬಾನಲ್ಲಿ ಬೆಂಕಿಯ ಚಿತ್ರ. ಇದರಲ್ಲಿ ವರ್ತಮಾನದಲ್ಲಿ ಮನುಷ್ಯ ಗೊತ್ತಿದ್ದೂ ಮಾಡುತ್ತಿರುವ ತಪ್ಪುಗಳು ಎಷ್ಟೆಲ್ಲ ಅವಾಂತರಗಳನ್ನು ಉಂಟು ಮಾಡ್ತಾ ಇದೆ ಎಂಬುದನ್ನು ಕಣ್ಣಿಗೆ ಕಟ್ಟುವಂತೆ ಶಿವರಾಜ್ ಅವರು ಚಿತ್ರಿಸಿದ್ದಾರೆ. ಹಾಗೆಯೇ ಕೇಸರಿ ಮತ್ತು ಹಸಿರು ಕವಿತೆಯು ಧರ್ಮ ಸಾಮರಸ್ಯದ ಮಹತ್ತನ್ನು ಹೇಳ್ತದೆ. ಈಶ್ವರ ಮತ್ತು ಅಲ್ಲ ನನ್ನೂರಿನ ಕಾರುಣ್ಯದ ಕಣ್ಣುಗಳು, ಭಾವೈಕ್ಯತೆಯ ಕೂಸುಗಳು ಎಂಬ ಸಾಲುಗಳಿಂದ ಆರಂಭವಾಗುವ ಕವಿತೆ ತನ್ನೂರಲ್ಲಿ ಹೇಗೆಲ್ಲ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಬಾಳುತ್ತಿದ್ದಾರೆ, ಈ ಸಾಮರಸ್ಯ ಚಿರಂತನವಾಗಿರಲಿ ನಿರಂತರವಾಗಿರಲಿ ಎಂಬುದೇ ಕವಿಯ ಉತ್ಕಟ ಇಚ್ಛೆಯಾಗಿದೆ. ಹಾಗೆಯೇ ಕವಿ ಬರೆಯಬೇಕಾದದ್ದು ಕೀರ್ತಿಗಂತೂ ಅಲ್ಲವೇ ಅಲ್ಲ, ಪ್ರಶಸ್ತಿಗಂತೂ ಮೊದಲೇ ಅಲ್ಲ, ಬದಲಾಗಿ ದಮನಿತರ ಸೋತ ಕಂಠಕ್ಕೆ ದನಿಯಾಗಿ ಸ್ವರವಾಗಲು ಬರೆಯಬೇಕು ಎನ್ನುತ್ತಾ ಕವಿಯ ಜವಾಬ್ದಾರಿಯನ್ನು ಹೇಳಿದ್ದಾರೆ ನಾನೇಕೆ ಬರೆಯಲಿ ಎಂಬ ಕವಿತೆಯಲ್ಲಿ. ಹಾಗೆಯೇ ಚಂದದಿ ಅರಳಿ ಹೂವಾಗಬೇಕಿದ್ದ ಮಕ್ಕಳು ಬಾಳ ಬಂಡಿಯ ಸಾಗಿಸಲು ಬಾಲ ಕಾರ್ಮಿಕರಾಗಿ ದುಡಿಯಬೇಕಾದ ಅನಿವಾರ್ಯತೆಗೆ ಸಿಲುಕಿರುವುದು ಕವಿಗೆ ನೋವು ತಂದಿದೆ. ಇಂತಹ ಮಕ್ಕಳಿಗೆ ಸಮಾಜ ನೆರವಾಗಬೇಕೆಂಬ ಆಶಯ ನಿಸ್ತೇಜ ಕಂಗಳು ಕವಿತೆ ಮಾರ್ಧನಿಸುತ್ತದೆ. ಬಾಳ ಹಾದಿಗೆ ಬೆಂಕಿ ಇಟ್ಟವರನ್ನು, ಬಣ್ಣದ ಮಾತಾಡಿ ಬೆನ್ನೆಗೆ ಚೂರಿ ಹಾಕಿದವರನ್ನು, ಕುಹಕ ನಗೆ ಬೀರಿದವರನ್ನು ಪ್ರೀತಿಸುವ ಸನ್ನಡಿಗೆ ತನ್ನದು ಎಂದು ಹೆಮ್ಮೆಯಿಂದ ಹೇಳ್ತಾರೆ ನನ್ನವರು ಎನ್ನುವಂತಹ ಕವಿತೆಯಲ್ಲಿ. ಈ ನೆಲದ ಹಾಡು ಕವಿತೆಯಲ್ಲಿ ಅನ್ನ ನೀರಿಲ್ಲದೆ ಬಳಲುತ್ತಿರುವ ಬಡಜನತೆ, ಸ್ತ್ರೀ ಶೋಷಣೆ, ಧರ್ಮಾಂಧತೆ ಮೊದಲಾದ ಅನಿಷ್ಟಗಳು ಈ ನೆಲದ ಹಿರಿಮೆಯನ್ನು ಮಂಕಾಗಿಸುತ್ತವೆ ಎಂಬುದನ್ನು ಸೂಚ್ಯವಾಗಿ ದಾಖಲಿಸಿದ್ದಾರೆ. ಹಾಗೆಯೇ ಬಾಳ ಬಂಡಿಯ ಸಾಗಿಸಲು ಅಪ್ಪ ಮಾಡುತ್ತಿರುವ ಹೋರಾಟಕ್ಕೆ ಹೋಲಿಕೆಯೇ ಇಲ್ಲ. ಹಾಗೆಯೇ ತನ್ನ ಹಿರೀಕರಿಂದ ಬಂದ ಅಡಿಕೆ ಚೀಲವನ್ನು ಆತ ಜತನದಿಂದ ಕಾಯ್ದುಕೊಂಡು ಬಂದ ಪರಿ ವರ್ಣನಾತೀತ. ಈ ಎಲ್ಲ ಅಂಶಗಳನ್ನು ಕಣ್ಣಿಗೆ ಕಟ್ಟುವಂತೆ ಅಕ್ಷರದಲ್ಲಿ ಪೋಣಿಸಿದ್ದಾರೆ ಅಪ್ಪ ಮತ್ತು ಅಡಿಕೆ ಚೀಲ ಎನ್ನುವಂತಹ ಕವಿತೆಯಲ್ಲಿ. ಅಜ್ಜಿ ಮತ್ತು ಕೌದಿ ಕವಿತೆಯಲ್ಲಿ ತನ್ನ ಅಜ್ಜಿ ಚಿಂದಿಯಾದ ಕನಸುಗಳನ್ನು ನಕ್ಷತ್ರಗಳಂತೆ ಜೋಡಿಸಿಟ್ಟು ಸೂಜಿಯ ಮೊನಚಿಂದ ಸೂಕ್ಷ್ಮವಾಗಿ ತೇಪೆ ಹಚ್ಚುತ್ತಾಳೆ. ಅಂತರವ ಸರಿದೂಗಿಸಿ ಒಳಗೊಳಗೆ ಗೆದ್ದು ಬೀಗುತ್ತಾಳೆ ಎಂಬ ಸಾಲುಗಳು ಸಂಬಂಧಗಳನ್ನು ಗಟ್ಟಿಗೊಳಿಸುವಲ್ಲಿ ಹಿರೀಕರ ಪಾತ್ರವನ್ನು ತಿಳಿಸುತ್ತದೆ. ಸದರಿ ಸಂಕಲನಕ್ಕೆ ನಾಡಿನ ಹಿರಿಯ ಸಾಹಿತಿಗಳು ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಡಾಕ್ಟರ್ ಮೈತ್ರೇಯಿಣಿ ಗದಿಗೆಪ್ಪಗೌಡವರ ಮೌಲ್ಯಯುತ ಮುನ್ನುಡಿ ಕಳಶಪ್ರಾಯದಂತಿದೆ. ಸಂಕಲನದ ಕುರಿತು ಅಭಿಪ್ರಾಯವನ್ನು ದಾಖಲಿಸಿರುವ ಕವಯಿತ್ರಿ ಡಾಕ್ಟರ್ ನಿರ್ಮಲಾ ಭಟ್ಟಲ್ ಇವರ ನುಡಿಗಳು ಸಂಕಲನದ ಕುರಿತಾಗಿ ಮಾಹಿತಿಯನ್ನು ಒದಗಿಸುತ್ತವೆ. ಒಟ್ಟಿನಲ್ಲಿ ಕಾವ್ಯ ರಚನೆಯ ಆರಂಭದ ಹಾದಿಯಲ್ಲಿದ್ದರೂ ಪ್ರೌಢಿಮೆಯನ್ನು ಸದರಿ ಸಂಕಲನದಲ್ಲಿನ ಕವಿತೆಗಳಲ್ಲಿ ನಾವು ಕಾಣಬಹುದು. ಯುವ ಮಿತ್ರ ಶಿವರಾಜ್ ಅರಳಿಯವರು ಮತ್ತಷ್ಟು ಅಧ್ಯಯನದ ಮೂಲಕ ಇನ್ನಷ್ಟು ಮನುಚಾದ ಕವಿತೆಗಳನ್ನು ಬರೆಯಲಿ, ಇವರ ಕವಿತೆಗಳು ಕರುನಾಡಿನ ಮನೆ ಮನೆಗಳಿಗೆ ತಲುಪಲಿ ಎಂದು ಶುಭ ಹಾರೈಸ್ತಾ ಈ ಸಂಕಲನದ ಸಂಕ್ಷಿಪ್ತ ಪರಿಚಯವನ್ನು ತಮಗೆ ಮಾಡಿಕೊಡ್ತಾ ಇದ್ದೇನೆ. ಸಂಕಲನದ ಹೆಸರು ಕಣ್ಣ ಬಾನಲ್ಲಿ ಬೆಂಕಿಯ ಚಿತ್ರ. ಪ್ರಕಾಶಕರು ತೇಜಸ್ವಿ ಪುಸ್ತಕ. ಪ್ರಕಟಣೆಯ ವರ್ಷ 2025. ಈ ಪುಸ್ತಕದ ಬೆಲೆ 120 ರೂಪಾಯಿಗಳು. ಹಾಗೆಯೇ ಪುಸ್ತಕ ತಮಗೆ ಬೇಕಾದಲ್ಲಿ ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ 9538285679. ಆದ್ಮೇಲೆ ಸದರಿ ಸಂಕಲನದ ಪರಿಚಯ ತಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ತಾವುಗಳು ಇದುವರೆಗೂ ಸದರಿ ಸಂಕಲನದ ಕುರಿತಾಗಿ ಮಾಹಿತಿಯನ್ನು ಕೇಳಿಸ್ಕೊಂಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಇದುವರೆಗೆ ಮಾಹಿತಿಯನ್ನು ನೀಡಿದ್ದು ನಾನು ಶೇಖರಯ್ಯ THM. ಶಿಕ್ಷಕರು ಮತ್ತು ಸಾಹಿತಿಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೆದ್ದಲಗಟ್ಟೆ ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ. ಧನ್ಯವಾದಗಳು. ನಮಸ್ತೆ.
1: ನಿಮಗೂ ಕೂಡ ಪ್ರೀತಿಯಿಂದ ಧನ್ಯವಾದಗಳು ಶೇಖರಯ್ಯ THM ಸರ್. ಈ ದಿನ ನೀವು ತಿಳಿಸಿದಂತಹ ಅಪ್ಪ ಮತ್ತು ಡಾಗಿ ಅನ್ನುವಂತಹ ಪುಸ್ತಕ ಜೊತೆಗೆ ಕವನ ಸಂಕಲನಗಳ ಪುಸ್ತಕ ತುಂಬಾ ಅದ್ಭುತವಾಗಿದ್ವು. ಒಂದಕ್ಕಿಂತ ಒಂದು ಪುಸ್ತಕಗಳ ಪರಿಚಯ ತುಂಬಾ ಚೆನ್ನಾಗಿತ್ತು. ಸ್ನೇಹಿತರೆ, ಈ ದಿನ ಶೇಖರಯ್ಯ THM ಸರ್ ಅವರು ತಿಳಿಸಿಕೊಟ್ಟಂತಹ ಈ ಪುಸ್ತಕಗಳ ಪರಿಚಯ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅನ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಮತ್ತೊಮ್ಮೆ ಶೇಖರಯ್ಯ THM ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನಾನು ನಿಮ್ಮ RJ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240142. ಮೊಬೈಲ್ ಸಂಖ್ಯೆ 9535191545.
8: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
9: ಬ್ರೋ, ನಿನ್ನೆ ರಾತ್ರಿ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
10: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಹಲೋ, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಶುಭೋದಯ, ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಹಾಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ವಾತಾವರಣ ತಣ್ಣ ತಂಡ್ ಕೂಲ್ ಕೂಲ್ ಆಗಿದೆ. ಸೊ ನಮ್ಮ ಮನಸ್ಸಿಗೂ ಕೂಡ ಕೂಲ್ ಕೂಲ್ ಆಗಿದೆ ಅಂತಾನೆ ಹೇಳ್ಬೋದು. ಕಿಟಕಿಯಿಂದ ಆಚೆ ಒಂದ್ಸಲ ನೋಡಿ ಸ್ನೇಹಿತರೆ, ಎಷ್ಟು ಜಿಟಿ ಜಿಟಿ ಅಂತ ಬೀಳ್ತಾ ಇರೋ ಮಳೆ ಹನಿಗಳು, ಹಾಗೆ ಮಣ್ಣಿನ ಆ ಕಂಪು, ಕೈಯಲ್ಲೊಂದು ಬಿಸಿ ಬಿಸಿ ಫಿಲ್ಟರ್ ಕಾಫಿ. ಆಹಾ, ಲೈಫ್ಗೆ ಇನ್ನೇನು ಬೇಕು ಅಲ್ವಾ? ಸೊ ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ನಲ್ಲಿ ನಿಮ್ಮ ಪ್ರೀತಿಯ ಆರ್ಜೆ ಸ್ಮೈಲಿಂಗ್ ಶ್ವೇತಾ ಮಾತಾಡ್ತಾ ಇರೋದು. ಸೊ ಇವತ್ತಿನ ನಮ್ಮ ರೈನ್ ಸ್ಪೆಷಲ್ ಶೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮಳೆ ಬಂದ್ರೆ ಸಾಕು, ನಮ್ಮ ಮನಸ್ಸು ತಾನಾಗಿ ಹಳೆ ನೆನಪುಗಳಿಗೆ, ಅದ್ಭುತವಾದ ಹಾಡುಗಳಿಗೆ ಜಾರುತ್ತೆ. ಅದರಲ್ಲೂ ನಮ್ಮ ಸ್ಯಾಂಡಲ್ವುಡ್ ಮತ್ತು ಬಾಲಿವುಡ್ ಸಿನಿಮಾಗಳಲ್ಲಂತೂ ಮಳೆಗೂ ಹಾಡಿಗೂ ಒಂಥರ ಅವಿನಾಭಾವ ಸಂಬಂಧ ಅಲ್ವಾ? ಸೊ ಮಳೆಯಲ್ಲಿ ಶೂಟ್ ಮಾಡಿರೋ ಎಷ್ಟೋ ಸಾಂಗ್ಸ್ ನಮ್ಮ ಎವರ್ ಗ್ರೀನ್ ಫೇವ್ರೆಟ್ಸ್ ಆಗಿ ಉಳಿದ್ಬಿಟ್ಟಿರುತ್ತೆ. ಹಾಗಾಗಿ ಇವತ್ತು ನಿಮಗಾಗಿ ಒಂದು ಈ ಒಂದು ಸಂದರ್ಭದಲ್ಲಿ ಮಳೆಯಲ್ಲಿ ಚಿತ್ರೀಕರಿಸಿದ ಹಾಡುಗಳನ್ನು ನೀವು ಹಾಡ್ಬೋದು ಅಂತ ನಾನು ತಿಳಿಸಿದೆ. ಸೊ ಹಾಗಾಗಿ ಫಸ್ಟ್ ಕಾಲರ್ ಎಲ್ಲಿಂದ ಯಾರು ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
12: ಹಲೋ, ನಮಸ್ತೆ ಶ್ವೇತಾ.
11: ನಮಸ್ತೆ. ಎಸ್ ಬೀನಾ ಮೇಡಮ್.
12: ಹೇಳಪ್ಪ,
11: ತಿಂಡಿ ಆಯ್ತಾ? ಐ ಸೂಪರ್ ಸೂಪರ್. ಓಕೆ, ಇವತ್ತು ಮಳೆ ಮಳೆ ಸಾಂಗ್ಸ್ ನ ನೀವು ಹಾಡ್ಬೋದು.
12: ಮಳೆಯಲ್ಲಿ ತೆಗೆದಂತಹ ಚಿತ್ರ
11: ಖಂಡಿತ.
12: ಇದು ಹಳೆ ಫಿಲಂ ರಾಜಾನನ್ನ ರಾಜ ಚಿತ್ರದಲ್ಲಿ ರಾಜ್ಕುಮಾರ್ ಮತ್ತೆ ಇವರು ಆರತಿ ಅವ್ರ ಮೇಲೆ ಇದನ್ನ ಚಿತ್ರೀಕರಿಸಿದ್ದಾರೆ ಮಳೆಯಲ್ಲಿ.
11: ಓಕೆ ಓಕೆ.
12: ತನುವು ಮನವು ಇಂದು ನಿಂದಾಗಿರೆಯೋ ಎದೆಯ ತುಂಬ ತುಂಬಿ ಏನೋ ಉಲ್ಲಾಸ ಏನೋ ಸಂತೋಷ ಏನೋ

0: ಇದು ಮಲೆಯಲ್ಲೇ ತೆಗೆದಂತ
1: ಹಾಡು, ಚಿತ್ರೀಕರಿಸಿದ ಹಾಡು,
0: ಮಾಡಿದಂತ ಹಾಡ.
1: ಸೂಪರ್ ಸೂಪರ್, ಚೆನ್ನಾಗಿ ಹಾಡಿದ್ರಿ ಬೀನಾ ಮೇಡಮ್, ಥ್ಯಾಂಕ್ ಯು. ಎಸ್, ಬೀನಾ ವಸಂತ್ ಅವರು ಕರೆ ಮಾಡಿ ರಾಜ ನನ್ನ ರಾಜ ಚಿತ್ರದಿಂದ ಮಳೆಯಲ್ಲಿ ಚಿತ್ರೀಕರಿಸಿದ ಹಾಡನ್ನ ಹಾಡಿದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ಕಾರ ಮೇಡಮ್.
1: ನಮಸ್ತೆ ಮಹೇಶ್ ಅವ್ರ, ತಿಂಡಿ ಆಯ್ತಾ?
2: ಇಲ್ಲ, ಆಗಿಲ್ಲ. ನಿಮ್ದೇನ್ ಮೇಡಮ್? ಇವತ್ತು
1: ನಮ್ದು ಇವತ್ತು ಇಡ್ಲಿ. ಸಂಜೆ ಹೋಗಿ ತಿನ್ನೋದು, ಇವಾಗ ಬೆಳಗ್ಗೆ ಆಗ್ಲಿಲ್ಲ ಟೈಮು. ಎಸ್, ಯಾವ ಹಾಡನ್ನ ಹಾಡ್ತಾ ಇದ್ದೀರಾ
2: ಹೇಳ್ತೀನಿ ಮೇಡಮ್. ಶಿಶುಕುಮಾರ್ ಅವ್ರದ್ದೇನ ಮೇಘವು ಹರಸಿದೆ, ಮುತ್ತನು ಸುರಿಸಿದೆ, ಗಗನವು ಭೂಮಿಗೆ ತಂದೆ ತಿಂದು ಚುಂಬನ, ಒಡಲಲ್ಲಿ ಮೂಡಿತು ಹೊಸದೊಂದು ಕಂಪನ, ಇದುವೇ ಸುಖದ ಕವನ. ಮೇಘವು ಹರಸಿದೆ, ಮುತ್ತನು ಸುರಿಸಿದೆ, ಮೊದಲ ಸ್ಪರ್ಶದಿ ಎನಿತು ಹರ್ಷವು, ಪ್ರೀತಿಗೆ ಮುನ್ನುಡಿಯೂ ಹೂವತನು ಅಲ್ಲಿ ಚುಮ್ಮು ಆಸೆಗೆ ಕಣ್ಣೇ ಕನ್ನಡಿಯೂ. ಈ ಸಾಂಗ್ ಮೇಡಮ್.
1: ಸೂಪರ್ ಸೂಪರ್, ಥ್ಯಾಂಕ್ ಯು ಮಹೇಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ. ಎಸ್, ಮಹೇಶ್ ಅವರು ಎದುರು ಮನೆಯಲ್ಲಿ ಗಂಡ, ಪಕ್ಕದ ಮನೆಯಲ್ಲಿ ಹೆಂಡತಿ ಅನ್ನೋ ಚಿತ್ರದಿಂದ ಈ ಒಂದು ಸುಂದರವಾದ ಹಾಡನ್ನ ಹಾಡಿದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ,
3: ಹಲೋ,
1: ನಮಸ್ತೆ.
3: ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ.
1: ಗುಡ್ ಮಾರ್ನಿಂಗ್ ಬ್ರಹ್ಮಾನಂದ ಸರ್. ತಿಂಗಳ
3: ನಮ್ದು ಇವತ್ತು ಉಪ್ಪಿಟ್ಟು, ಉಪ್ಪಿಟ್ಟು ಗೋವಿಂದ. ನಿಮ್ದು?
1: ಹಾಯ್, ಸೂಪರ್. ಇಡ್ಲಿ, ಇಡ್ಲಿ ಸಾಂಬಾರ್.
3: ನಿಮ್ಮ ಟಾಪಿಕ್ ಒಂದೆಲ್ಲ ಮಳೆ ಕೇಳಿಸ್ಕೊಂಡ್ಬಿಟ್ಟಿದೆ
1: ಅಲ್ವಾ,
3: ಅದಕ್ಕೆ ಬೆಳಗ್ಗೆನೆ ಒಳ್ಳೆ ಮಳೆ
1: ಬಂದ್ಬಿಟ್ಟಿದೆ. ಕರೆಕ್ಟ್, ಖಂಡಿತ.
3: ನಾನು ನೀವು ಟಾಪಿಕ್ ಕೊಟ್ಟಾಗ ಯೋಚನೆ ಮಾಡಿದೆ, ಮುಂಗಾರು ಮಳೆಯೇ ಏನು ನಿನ್ನ ಅನಿಗಳ ಲೀಲೆ ಇದೆ, ಯಾವಾಗ್ಲೂ ಹಾಡ್ತೀವಿ, ಯಾವ್ದಾದ್ರು ಒಂದ್ ಬೇರೆ ಗೀತೆ ಹಾಡ್ಬೇಕಲ್ಲ ಅನ್ಕೊಂಡು ಮಳೆಯಲ್ಲಿ ಜೊತೆಯಲ್ಲಿ ಸೋನು ನಿಗಮ್ ಹಾಡಿದ ಹಾಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ.
1: ಸೂಪರ್, ಹಾಡಿಪ.
3: ಅದನ್ನ ಒಂದ್ ಎರಡ್ ಲೈನ್ ಹಾಡ್ತೀನಿ.
1: ಹಾಡಿ ಹಾಡಿ.

0: ಕೇ ಕುತೂಹಲ ಓಹೋ ತುಂಬಾ ಕುತೂಹಲ. ಆಯ್ತು ಮೇಡಮ್,
1: ಸೂಪರ್ ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಓಕೆ, ಎಸ್ ಬ್ರಹ್ಮಾನಂದ ಸರ್ ಅವರು ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು. ಈಗ ಮುಂದಿನ ಕಾಲರ್ ಯಾರು ಅಂತ ಕೇಳೋಣ. ಹಲೋ ಹಲೋ
2: ಹಲೋ
1: ಹಲೋ, ಗುಡ್ ಮಾರ್ನಿಂಗ್.
2: ಗುಡ್ ಮಾರ್ನಿಂಗ್ ಸ್ಮೈಲಿಂಗ್ ಶ್ವೇತಾ.
1: ಗುಡ್ ಮಾರ್ನಿಂಗ್ ಶೋಭಾ ಅವರೇ. ತಿಂಡಿ ಆಯ್ತಾ?
2: ತಿಂಡಿ ಆಯ್ತು. ನಿಮ್ದು? ನಮ್ದು ಚಪಾತಿ, ಹಿರೇಕಾಯಿ ಚಟ್ನಿ,
1: ಇವತ್ತು ಇಡ್ಲಿ ಸಾಂಬಾರು. ಮೊನ್ನೆ ತಟ್ಟೆ ಇಡ್ಲಿ ಆಯ್ತಾ, ಇವತ್ತು ಇಡ್ಲಿ, ಬರೀ ಕಲೆ ಇಡ್ಲಿ.
2: ತಿನ್ಬೇಕಲ್ಲ ಒಂಚೂರು
1: ಅಲ್ವಾ. ಎಸ್, ಈ ಒಂದು ಅದ್ಭುತವಾದ ನಮ್ಮ ವಾತಾವರಣ ತುಂಬಾ ಚೆನ್ನಾಗಿದೆ ಶಿವಮೊಗ್ಗದಲ್ಲಿ. ಸೊ ಹಾಗಾಗಿ ಮಳೆ ಮಳೆ ಸಾಂಗ್ ಹಾಡ್ಬೋದು ನೀವು ಇವತ್ತು.
2: ಅದೇ ಅದೇ ಸೈನಿಕ ಫಿಲಂ ಇಂದು 2002 ಫಿಲಂ ಬಂದಿದ್ದು. ತರಣಿ ಹೇಳಿರೋ ಸಿಂಗರ್. ಸುಮ್ನೆ ಒಂದ್ ಸಣ್ಣ ಟ್ರೈ ಮಾಡ್ತೀನಿ. ಜಿಂಗ್ ಚಕ್ಕ ಚಕ್ಕ ಚಕ್ಕ ಜಿಂಗ್ ಚಕ್ಕ ಚಕ್ಕ ಚಕ್ಕ ಜಿಂಗ್ ಚಕ್ಕ ಚಕ್ಕ ಮಳೆ ಬಿಲ್ಲೆ ಮಳೆ ಬಿಲ್ಲೆ ಕೊಡಿ ಹಿಡಿಯೇ ಮಳೆ ಬಿಲ್ಲೆ ಗೆಳೆಯ.

0: ಗೆಳೆಯ ಬರ್ತಾನೆ ಊರಿಗೆ.
1: ಓಕೆ ಸೂಪರ್, ಥ್ಯಾಂಕ್ ಯು ಶೋಭಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಥ್ಯಾಂಕ್ ಯು.
1: ಓಕೆ, ಶೋಭಾ ಅವರು ಕರೆ ಮಾಡಿ ಸೈನಿಕ ಚಿತ್ರದಿಂದ ಈ ಒಂದು ಮಳೆ ಸಾಂಗ್ ಅನ್ನ ಹಾಡಿದಾಯ್ತು. ಈಗ ಮುಂದಿನ ಕಾಲರ್ ಯಾರು ಕೇಳೋಣ. ಹಲೋ, ಹಲೋ,
3: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಅವರೇ, ತಿಂಡಿ ಆಯ್ತಾ?
3: ಮಳೆ ಬಂತು ನಿನ್ನೆ ಬೆಂಗಳೂರಲ್ಲಿ, ಅದಕ್ಕೆ ಅನ್ಕೊಂಡೆ ಮಳೆ ಆಡ್ಗಳು ತುಂಬಾ ದಿನ ಆಯ್ತಲ್ಲ ಆಡಿಲ್ಲ
1: ಆಡಿಲ್ಲ ಅಂತ. ಹೌದು ಅಲ್ವಾ, ಸೂಪರ್. ನಮ್ ಶಿವಮೊಗ್ಗದಲ್ಲೂ ಇವತ್ತು ಸಾಕತ್ ಮಾಡಿದ್ ಚೆನ್ನಾಗಿದೆ, ತುಂಬಾ ಇಲ್ಲ ಬಟ್ ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ.
3: ಸಾಯಂಕಾಲ ಆಯ್ತು ಅಷ್ಟೇ ಇಲ್ಲಿ.
1: ಓಕೆ,
3: ಇವತ್ತು ಚೆನ್ನಾಗಿತ್ತು ತಿಂದು.
1: ಸೂಪರ್ ಸೂಪರ್. ಓಕೆ, ಯಾವ ಗೀತೆಯನ್ನು ಹಾಡ್ತಾ ಇದ್ರಾ?
3: ಓಕೆ, 3-4 ಬಿಸಿಲು. प्यार हुआ इकरार हुआ प्यार से फिर क्यों डरता है दिल, प्यार से फिर क्यों डरता है दिल.

0: ಐ ಸೂಪರ್ ಸೂಪರ್, ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಬೆಂಗಳೂರಿನಿಂದ ಮೀನಾ ಅವರು ಕರೆ ಮಾಡಿ ಶ್ರೀ 420 ಚಿತ್ರದಿಂದ ಈ ಒಂದು ಸುಂದರವಾದ ಹಾಡನ್ನು ಹಾಡಿದಾಯಿತು. ಆಗಿನ ಕಾಲದ ಎವರ್ ಗ್ರೀನ್ ಸಾಂಗ್ ಅಂತಲೇ ಹೇಳ್ಬೋದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರದು. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕಿರಣ? ಹಲೋ, ಹಲೋ,
1: ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ ಮಂಜುನಾಥ್ ಅವರು.
1: ಹೌದು ಮೇಡಮ್,
0: ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಾ?
1: ನಾನು ಚೆನ್ನಾಗಿದ್ದೇನೆ ಮೇಡಮ್. ಈಗ ಟ್ರಾಫಿಕ್ ಸಿಚುಯೇಷನ್ ತಕ್ಕಂತಂದ್ರೆ ಮೇಡಮ್,
0: ಓಕೆ, ಅಲ್ಲಿ ಮಳೆ ಆಯ್ತಾ ವಿಜಯಪುರದಲ್ಲಿ?
1: ಇಲ್ಲ ಮೇಡಮ್, ಬರೀ ಗಾಳಿ ಮೇಡಮ್.
0: ಓಹೋ,
1: ಬರೀ ಗಾಳಿ, ಮಳೆ ಏನು ಬಂದಿಲ್ಲ ಮೇಡಮ್. ಒಂದ್ ಕಡೆ ಬಂದಿವೆ.
0: ಹೌದು ಹೌದು,
1: ಒಂದ್ ಕಡೆ ಇಲ್ಲ ಮೇಡಮ್.
0: ಓಕೆ ಓಕೆ, ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
1: ಮೇಡಮ್, ನಾನು ಈಗ ಶ್ರೀರಸ್ತ ಸುಗಮಸ್ತ ಒಂದ್ ಫಿಲ್ಮ್ ಇದೆ ಮೇಡಮ್, ಅದು ರಮೇಶ ಮತ್ತು ಅನು ಪ್ರಭಾಕರ್ ಅವರು ಅಭಿನಯಿಸಿದಂತ. ಅದು ಇಡೀ ಚಿತ್ರ ಏನಪ್ಪಾ ಅಂತ ಮಳೆಯಲ್ಲೇ ರೆಕಾರ್ಡಿಂಗ್ ಆಗಿದೆ ಮೇಡಮ್.
0: ಓಕೆ ಓಕೆ,
1: ಅದು ಹಾಕ್ತಿದ್ದೀನಿ ಮೇಡಮ್.
0: ಹಾಡಿ ಹಾಡಿ.
1: ಪ್ರೀ ಉಸಿರಲೆ ಪ್ರೀತಿಯ ಮೆರವಣಿಗೆ ಎಂದೆ ನಾನು, ಪ್ರೀತಿಯ ಉಸಿರ ಮೆರವಣಿಗೆ ಅಂದೆ ನಾನು, ಹೃದಯದ ಅಂತಃಪುರದಲ್ಲಿ ಹಚ್ಚುವೆ ದೇವಳಿಗೆ, ಆನಂದ ಬಾಸ್ತವ್ಯ ಅಂಬಲಿಯೇ ತುಂಬಲಿ ಬೊಗಸೆಗೆ, ಚಲಿಸು ಋತುವ ನೀ ಬಳಸಿ ಗುರುತು ಇಟ್ಟ ರೂಪಸಿ, ಮದನ ಮಾತುಗಳೆಲ್ಲವಲ್ಲ ನಿನ್ನ ವಿನಃ ಏನಿಲ್ಲ, ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ, ಪುನಃ ಪುನಃ ನೋಡಿದರು ನಿನ್ನ ವಿನಃ ಏನಿಲ್ಲ, ಕಲಿತು ಹಾಡೋ ಕವಿ ಮಾತು ಪ್ರೇಮಿಗಳೈ ಕಿವಿ ಮಾತು, ಪ್ರೀತಿ ವಿನಃ ಯಾವ ಕನವಿಲ್ಲ, ಓ ಪುನಃ ಪುನಃ ಹೇಳಿದರು ನಿನ್ನ ವಿನಃ ಏನಿಲ್ಲ.
0: ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಬಿಜಾಪುರ್ನಿಂದ ಮಂಜುನಾಥ್ ಅವರು ಕರೆ ಮಾಡಿ ಶ್ರೀ ರಸ್ತು ಶುಭಮಸ್ತು ಚಿತ್ರದಿಂದ ಈ ಒಂದು ಸುಂದರವಾದ ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
2: ಹಲೋ,
0: ನಮಸ್ತೆ.
2: ನಮಸ್ತೆ ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತಿ ಮೇಡಮ್.
0: ಓಕೆ ಸುಬ್ರಹ್ಮಣ್ಯ ಅವರೇ, ತಿಂಡಿ ಆಯ್ತಾ?
2: ತಿಂಡಿ ರೆಡಿ ಇದೆ ಮೇಡಮ್, ಮಾಡ್ಬೇಕು ಮೇಡಮ್.
0: ಓಕೆ ಸೂಪರ್, ಮತ್ತೆ ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ
2: ಮೇಡಮ್? ಇದು ಮಣ್ಣಿನ ದೋಣಿ ಯಾರನ್ನ ಹಾಡಿದಾರ ಮೇಡಮ್?
0: ಇಲ್ಲ, ಹಾಡಿಲ್ಲ.
2: ಸರಿ ಮೇಡಮ್, ಅದೇ ಒಂದ್ ಗೀತೆ ತಗೊಳ್ತೀನಿ. ಮಳೆ ಮಳೆ ಮಳೆ ಮಳೆ ಒಲವಿನ ಸುರಿ ಮಳೆ, ಮಳೆ ಮಳೆ ಮಳೆ ಮಳೆ ಕನಸಿನ ಸುರಿ ಮಳೆ, ಮನಹರೆಯದ ನವಿ ನದಿಯಾಗಿದೆ, ತನು ಬದುಕಿನ ಕಡಲಾಗಿದೆ. ಮಳೆ ಮಳೆ ಮಳೆ ಮಳೆ ಒಲವಿನ ಸುರಿ ಮಳೆ, ಮಳೆ ಮಳೆ ಮಳೆ ಮಳೆ ಕನಸಿನ ಸುರಿ ಮಳೆ, ಮನಹರೆಯದ ನದಿಯಾಗಿದೆ, ತನು ಬದುಕಿನ ಕಡಲಾಗಿದೆ. ಮೊದಲನೇ ನೋಟ ಮದನ ಮಳೆ, ಮೊದಲನೇ ಸ್ಪರ್ಶ ರತಿಯ ಮಳೆ, ಮೊದಲನೇ ಮಾತು ಕವನ ಮಳೆ, ಮೊದಲನೇ ನಗು ಹುಣ್ಣಿಮೆ ಮಳೆ, ತುಂತುರು ತುಂತುರು ಮಳೆಯಲಿ ಮೊದಲನೇ ಮಿಲನ, ಮಳೆಯ ಮಣ್ಣಿನ ಮದುವೆಯಲ್ಲಿ ಬೆರೆತವು ನಯನ, ಗುಡಿಸಿದವು ಕುಡುಗುಗಳು ಬೆಳಗಿದವು ಮಿಂಚುಗಳು, ಮಳೆಯ ಕಾಡ ಮಳೆಯಬಲ್ಲದೆ. ಮಳೆ ಮಳೆ ಮಳೆ ಮಳೆ ಒಲವಿನ ಸುರಿ ಮಳೆ, ಮಳೆ ಮಳೆ ಮಳೆ ಮಳೆ ಕನಸಿನ ಸುರಿ ಮಳೆ, ಮನಹರೆಯದ ನದಿಯಾಗಿದೆ, ತನ್ನ ಬದುಕಿನ ಕಡಲಾಗಿದೆ.
0: ಓಕೆ ಸೂಪರ್ ಸೂಪರ್ ಸುಬ್ರಹ್ಮಣ್ಯ ಸರ್, ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಉತ್ತಮವಾದ ಗೀತೆ ಕೂಡ ಮೇಡಮ್, ತುಂಬಾ ಚೆನ್ನಾಗಿದೆ.
0: ಖಂಡಿತ,
2: ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು. ಓಕೆ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಅವರು ಕರೆ ಮಾಡಿ ಮಣ್ಣಿನ ದೋಣಿ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
3: ನಮಸ್ತೆ.
0: ನಮಸ್ತೆ ವಿಠಲ್ ಸರ್. ಓಕೆ, ತಿಂಡಿ ಆಯ್ತಾ?
3: ತಿಂಡಿ ಆಯ್ತು, ಸಾಬುದಾನಿ ಉಪ್ಪಿಟ್ಟು.
0: ಹೌ, ಸೂಪರ್ ಸೂಪರ್. ಓಕೆ, ನಿಮ್ಮ ಕಡೆ ಹೇಗಿದೆ ಮಳೆ?
3: ಮಳೆ ಒಂದ ಆಗೈತ್ರಿ, ಈಗ ಸ್ವಲ್ಪ ಮೋಡ ಆಗೈತಿ, ಅದರ ನೀರಿನ ಸಮಸ್ಯೆ ಬಹಳ ಇದೆ.
0: ಓಕೆ ಓಕೆ, ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
3: ಒಂದು ಯಾವ್ದೋ ಒಂದ್ ನೆನಪಾಗಿದೆ. ಮಳೆ ನಿಂತು ಹೋದ ಮೇಲೆ ಕಥನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ, ಹೇಳುವುದು ಏನೋ ಉಳಿದು ಹೋಗಿದೆ. ಥ್ಯಾಂಕ್ ಯು.
0: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
3: ಓಕೆ ಥ್ಯಾಂಕ್ ಯು.
0: ಓಕೆ ವಿಠಲ್ ಸರ್ ಅವರು ಜಯಂತ್ ಕಾಯ್ಕಿಣಿ ಅವರ ಒಂದು ಸಾಹಿತ್ಯ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ ಒಂದು ಏನು ಯಾವ ಒಂದು ಟೈಮಲ್ಲಿ ಇದೊಂಥರ ಹೆಂಗೆ ಅಂತಂದರೆ ಈ ಹಾಡು ಎಲ್ಲರಿಗೂ ಕನೆಕ್ಟ್ ಆಗುತ್ತೆ, ಅದರಲ್ಲೂ ಎಸ್ಪೆಷಲಿ ಈ ಹಾಡಿನ ಲಿರಿಕ್ಸ್ ಕೊನೆ ತನಕ ಕೇಳಿದ್ಮೇಲೂ ಒಂಥರ ಚೆನ್ನಾಗಿ ಅನಿಸುತ್ತೆ, ಅದು ಆ ಫೀಲೇ ಬೇರೆ ಅಂತಲೇ ಹೇಳ್ಬೋದು. ಸೋನು ನಿಗಮ್ ಅವರು ಹಾಗೆ ಶ್ರೇಯಾ ಘೋಷಲ್ ಅವರು ಈ ಹಾಡನ್ನು ಹಾಡಿದ್ದಾರೆ, ಫೀಮೇಲ್ ವರ್ಷನ್ ಮತ್ತು ಮೇಲ್ ವರ್ಷನಲ್ಲಿ ಹಾಡನ್ನು ಹಾಡಿದ್ದಾರೆ ಅಂತ ಹೇಳ್ತಾ ಈಗ ಮುಂದಿನ ಕಾಲರ್ ಯಾರು ಅಂತ ಕೇಳೋಣ. ಹಲೋ ನಮಸ್ತೆ. ತಿಂಡಿ ಆಯ್ತು ನಿಮ್ದಾಯ್ತಾ?
4: ಇಲ್ಲ ಕಣಕ್ಕ ಇನ್ನೂ ಆಗಿಲ್ಲ.
0: ಓಕೆ ಇವತ್ತು ಮಳೆಯಲ್ಲಿ ಚಿತ್ರೀಕರಿಸಿದ ಹಾಡನ್ನ ಹಾಡ್ಬೋದು ಮುರಳೀಧರ್ ಸರ್.
4: ಮಳೆ ಮಳೆ ಮಳೆ ಒಂದು ಮಳೆ ಬಂತು, ಮಳೆ ಚಿತ್ರ ಫಿಲಂ ಆಯ್ತು ಅರ್ಜುನ್ ಸರ್ಜನ್ ಅವ್ರದ್ದು. ಹಾಡಿ ಹೇಳ್ಬೋದಾ?
0: ಹಾಡಿ ಹಾಡಿ.
4: ಮಳೆ ಬಂತು ಮಳೆ ಮಳೆ ಬಂತು ಮಳೆ, ತಾಯೂರ ಗೆರೆ ತುಂಬಿತು ಆನಂದ. ಅಷ್ಟಾಕ ಬಾವು.
0: ಓಕೆ ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ ಮುರಳೀಧರ್ ಸರ್ ಅವರು ಒಂದು ಮಳೆ ಅಂತ ಹೇಳಿ ಒಂದು ಚಿತ್ರ ಇದೆ, ಸೊ ಹಾಗಾಗಿ ಅದು ಒಂದು ಚಿತ್ರದಿಂದ ಮಳೆ ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳೋಣ. ಹಲೋ
5: ಹಲೋ ನಮಸ್ತೆ ಮೇಡಮ್. ಶುಭೋದಯ.
0: ನಮಸ್ತೆ ಉಮಾ ಮೇಡಮ್. ತಿಂಡಿ ಆಯ್ತಾ?
5: ಇಲ್ಲಪ್ಪ ಆಗ್ಬೇಕು, ನೀರ್ ದೋಸೆ.
0: ಓ ಸೂಪರ್ ಸೂಪರ್,
5: ಆಗ್ಬೇಕು ಇನ್ನು.
0: ಓಕೆ
5: ನಿಮ್ದಾಯ್ತು.
0: ನಮ್ದಾಯ್ತು. ಖಂಡಿತ ತುಂಬಾ ಚೆನ್ನಾಗಿದೆ ಕ್ಲೈಮೇಟ್ ಇವತ್ತು.
5: ಮುಂಗಾರು ಮಳೆ ತಗೊಂಡಿದ್ದೀನಿ. ಇನ್ನು ಯಾರು ಹಾಡ್ಲಿಕ್ಕಿಲ್ಲ.
0: ಹೌದು.
5: ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲೀಲೆ, ನಿನ್ನ ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ, ಸುರಿವ ಬಲವಿಮೆ ಜಡೆಗೆ ಪ್ರೀತಿ ಮೂಡಿದೆ, ಯಾವ ಚಿಪ್ಪಿನಲ್ಲಿ ಯಾವ ಹನಿಯು ಮುತ್ತಾಗುವುದು, ಒಲವು ಎಲ್ಲಿ ಕುಡಿಯೊಡೆಯುವುದು ತಿಳಿಯದಾಗಿ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ಭುವಿ ಕೆನ್ನೆ ತುಂಬಾ ಮುಗಿಲು ಸುರಿದ ಮುತ್ತಿನ ಗುರುತು, ನನ್ನ ಎದೆಯ ತುಂಬಾ ಅವಳು ಬಂದ ಹೆಜ್ಜೆಯ ಗುರುತು ಹೆಜ್ಜೆ.

0: ಅವಳು ಬರೆದು ಹೆಸರ ಕಾಮನ ಬಿಲ್ಲು ಏನು ಮೂಡಿಯೋ ಮುಂಗಾರು ಮಳೆಯೇ. ಕರೆಕ್ಟ್ ಆಗಿ ತಗೊಂಡಿದ್ದೀರಾ?
1: ಸೂಪರ್ ಸೂಪರ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಓಕೆ, ಎಸ್, ನಮ್ಮ ಉಮಾ ಮೇಡಮ್ ಅವರು ಮುಂಗಾರು ಮಳೆ ಚಿತ್ರದಿಂದ ಈ ಒಂದು ಹಾಡನ್ನು ತಗೊಂಡಿದ್ದಾಯ್ತು, ಹಾಡಿದ್ದಾಯ್ತು ಅಂತ ಹೇಳ್ಬೋದು. ಹಾಗೆ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಳೆಯಲ್ಲಿ ಚಿತ್ರೀಕರಿಸಿದಂತಹ ಹಾಡುಗಳನ್ನು ಹಾಡಬಹುದು. ಹಿಂದಿ ಹಿಂದಿ ಆಗಿರ್ಬೋದು ಅಥವಾ ಕನ್ನಡ ಆಗಿರ್ಬೋದು. ಓಕೆನಾ? ಸೊ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಈಗ ನಾವು ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರೋಣ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
3: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
2: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
4: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
4: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
4: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
5: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
5: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
9: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
8: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ VSHD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಸೊ ಸ್ನೇಹಿತರೆ, ಮಳೆಯ ಮಾನ್ಸೂನ್ ತುಂಬ ಚೆನ್ನಾಗಿದೆ. ಹಾಗೆ ನನ್ನ ಪ್ರಕಾರ, ನಾನು ನೋಡಿರೋ ಪ್ರಕಾರ, ಈ ಮಾನ್ಸೂನ್ ಸೀಸನಲ್ಲಿ ಈ ಕ್ರಶ್ಗಳಾಗಲಿ ಲವರ್ಸ್ಗಳಾಗಲಿ ಅವರಿಗೆ ಮನಸ್ಸಲ್ಲಿ ಪುಳುಕು ಅಂತಿರುತ್ತೆ, ಅಂದರೆ ಮನಸ್ಸಲ್ಲಿ ಉತ್ಸಾಹ ಅಂತಿರುತ್ತೆ. ಆ ಒಂದು ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳುವಂತಹ ಸೀಸನ್ ಅಂತಲೇ ಹೇಳ್ಬೋದು. ಅವಾಗವಾಗ ಭೇಟಿ ಆಗ್ತಾ ಇರ್ತಾರೆ, ಎಲ್ಲಿ ಬಿಸಿ ಬಿಸಿ ಕಾಫಿ ಅಥವಾ ಬಜ್ಜಿ ಬೋಂಡ ತಿನ್ಕೊಂಡು ಅವರ ಭಾವನೆಗಳನ್ನು ಶೇರ್ ಮಾಡ್ತಾ ಇರ್ತಾರೆ. ಸೊ ಅವರಿಗೆಲ್ಲ ಇವತ್ತು ಮತ್ತೊಂದ್ಸರಿ ಏನು ನಿಮ್ಮ ಒಂದು ಬಾಂಧವ್ಯ ಹಾಗೆ ಇರಲಿ ಅಂತ ನಾನು ಬಯಸ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆಯಲ್ಲಿ ಚಿತ್ರೀಕರಿಸಿದ ಕನ್ನಡ ಅಥವಾ ಹಿಂದಿ ಹಾಡನ್ನು ನೀವು ಹಾಡ್ಬೋದು ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ, ಗುಡ್ ಮಾರ್ನಿಂಗ್.
10: ಮತ್ತೆ ತಿಂಡಿ ಮಾಡಿದ್ರಾ?
1: ತಿಂಡಿ ಆಯ್ತು ಕುಸುಮ ಅವರೆ, ನಿಮ್ದಾಯ್ತಾ?
10: ನಂದು ಆಯ್ತಪ್ಪ ತಿಂಡಿ.
1: ಏನ್ ಮಾಡಿದ್ರಿ?
10: ನಮ್ದು ಇವತ್ತು ರಾಗಿ ಮುದ್ದೆ ಸೊಪ್ಪಿನ ಸಾರು.
1: ಓ, ಊಟನೇ ಮಾಡ್ಬಿಟ್ರೆ ಹಂಗಾರೆ. ಓಕೆ, ಕುಸುಮ ಅವ್ರು ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
10: ಇದು ಇದು ಎರಡು ಕನಸದಲ್ಲಿ ಹೆಂದು ನಿನ್ನ ನೋಡುವೆ, ಅದು ಮಳೆಲೇ ಇದೆ, ಅದನ್ನೇ ಹಾಡ್ತೀನಿ.
1: ಓಕೆ ಓಕೆ.

ತುಂಬಿಗಾಗಿ ಜೇನು, ನನಗಾಗಿ ನೀನು, ನಿನಗಾಗಿ ನಾನು. ಓ ತಣ್ಣನೆ ಗಾಳಿ.

0: ಸೂಪರ್ ಸೂಪರ್, ಎರಡು ಕನಸು ಚಿತ್ರ.
1: ಹೌದು, ಸೂಪರ್ ರಾಜ್ಕುಮಾರ್ ಹಾಡಿರೋ.
0: ಓಕೆ ಓಕೆ.
1: ನಾನು ರೇಡಿಯೋದಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಬಿಂದಾಸ್
0: ಕಾರ್ಯಕ್ರಮದಲ್ಲಿ. ಓಕೆ ಕುಸುಮ ಅವರೆ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು.
1: ಶ್ವೇತಾ, ಒಳ್ಳೆ ವಾತಾವರಣಕ್ಕೆ ಒಳ್ಳೆ ಟಾಪಿಕ್.
0: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಓಕೆ, ನಮ್ಮ ಕುಸುಮ ಅವರು ಕರೆ ಮಾಡಿ ಎರಡು ಕನಸು ಚಿತ್ರದಿಂದ ಒಂದು ಹಾಡನ್ನು ಹಾಡಿದಾಯ್ತು, ಸುಂದರವಾದ ಹಾಡನ್ನು ಹಾಡಿದ್ದಾಯ್ತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ,
2: ಜಗದೀಶ್.
0: ಓಕೆ ಜಗದೀಶ್ ಸರ್, ತಿಂಡಿ ಆಯ್ತಾ?
2: ಆಯ್ತು, ಬಿಸಿ ಬಿಸಿ ಉಪ್ಪಿಟ್ಟು.
0: ಬಿಸಿ ಬಿಸಿ ಉಪ್ಪಿಟ್ಟು ಈ ಮಳೆಯಲ್ಲಿ?
2: ಉಪ್ಪಿಟ್ಟು ರಾಜಪ್ರಿಯ, ನಾನು ರಾಜಪ್ರಿಯ.
0: ಐ ಸೂಪರ್ ಸೂಪರ್. ಓಕೆ, ಇವತ್ತಿನ ನಮ್ಮ ಟಾಪಿಕ್ ನಲ್ಲಿ ಮಳೆಯಲ್ಲಿ ಚಿತ್ರೀಕರಿಸಿದಂತಹ ಕನ್ನಡ ಅಥವಾ ಹಿಂದಿ ಹಾಡನ್ನ ಹಾಡಬಹುದು.
2: ಗುರಿ ಸಿನಿಮಾದ್ದು. ತಂಗಾಳಿಯಂತೆ ಬಾಳಲ್ಲಿ ಬಂದೆ, ಸಂಗೀತದಂತೆ ಸಂತೋಷ ತಂದೆ, ಬೆಳಕಿಂದ ನಾದೂರವಾದಾಗ ಬದುಕಲ್ಲಿ ಏಕಾಂಗಿಯಾದಾಗ, ಅನುರಾಗವೇನೋ ಆನಂದವೇನೋ, ಅನುರಾಗವೇನೋ ಆನಂದವೇನೋ, ಹೊಸ ಹೊಸ ಸವಿ ನುಡಿಯಲಿ ನೀ ತಿಳಿಸಿದೆ. ತಂಗಾಳಿಯಂತೆ ಬಾಳಲ್ಲಿ ಬಂದೆ, ಸಂಗೀತದಂತೆ ಹೋ ಸಂತೋಷ ತಂದೆ, ಬೆಳಕಿಂದ ನಾದೂರವಾದಾಗ ಬದುಕಲ್ಲಿ ಏಕಾಂಗಿಯಾದಾಗ.
0: ಓಕೆ
2: ಮ್ಯಾಮ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ನಮ್ತಿಯಿಂದ ಜಗದೀಶ್ ಅವರು ಕರೆ ಮಾಡಿ ಗುರಿ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದ್ದಾಯ್ತು. ಈಗ ಮುಂದಿನ ಕರೆ ಸ್ವೀಕರಿಸೋಣ. ಹಲೋ, ಹಲೋ,
3: ಹಲೋ ಮೇಡಮ್.
0: ನಮಸ್ತೆ.
3: ನಮಸ್ಕಾರ ಮೇಡಮ್, ಆರಾಮಿದ್ದೀರಿ ಮೇಡಮ್?
0: ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಾ ಸುಮಿತ್ರ ಅವರೆ?
3: ನಾವು ಕೂಡ ಆರಾಮಿದ್ದೀರಿ ಮೇಡಮ್.
0: ಓಕೆ, ನಿಮ್ ಕಡೆ ಮಳೆ ಆಗ್ತಾ ಇದೆಯಾ?
3: ಮಳೆ ನೀವು ಸ್ವಲ್ಪ ಆಗೈತ್ರಿ ಮೇಡಮ್, ರಾತ್ರಿ ಬಾಳ ಇದ್ರಿ, ಸ್ವಲ್ಪ ಆಗೈತ್ರಿ. ಈಗ ಬಿಸಿಲು ಬಿದ್ದಿಲ್ಲ, ಏನಿಲ್ಲ, ವಾತಾವರಣ
0: ಕ್ಲಿಯರ್ ಇದೆ. ಓಕೆ, ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ ಸುಮಿತ್ರ ಅವರೇ, ಮಳೆಗೆ ಸಂಬಂಧಿಸಿದ ಪಟ್ಟದ್ದು?
3: ವಾತಿಮುತ್ತಿನ ಮಳೆ ಹಾಡ್ಯಾರಂತ ಯಾರು?
0: ಇಲ್ಲ ಇಲ್ಲ, ಹಾಡಿ.
3: ವಾತಿಮುತ್ತಿನ ಮಳೆ ಹನಿಯೇ, ಮೆಲ್ಲ ಮೆಲ್ಲನೆ ಧರಗಿರಿಯೇ, ಸ್ವಾತಿಮುತ್ತಿನ ಮಳೆ ಹನಿಯೇ, ಮೆಲ್ಲ ಮೆಲ್ಲನೆ ಧರಗಿರಿಯೇ, ನನ್ನ ರಾಜನ ಹೃದಯದ ಚಿತ್ತಿಗೆ ಬಾರೇ ಸರಸರನೇ, ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಮಿಂಚೆ ಮಿರಮಿರನೇ. ಬೆಳ್ಳಿಯ ತಾರೆಗಳ ತರುವೆ ನಿನಗೆ ಕೊಡುವೆ, ನಿನ್ನ ಮುಡಿಗೆ ಇಡುವೆ, ಈ ಪ್ರೇಮದ ಸಾಹಸ ಸೀರೆ ನನಗೆ ಕೊಡುವೆ, ಪ್ರೇಮದ ಮಹಲಿನಲ್ಲಿ ನನಗೂ ನಿನಗೂ ನಡುವೆ, ಪರದೆ ಸರಿಯೇ ಮದುವೆ, ಆ ಹುಣ್ಣಿಮೆ ರಾತ್ರಿಯಲ್ಲಿ ನಾ ಮುತ್ತಿನ ಮಳೆ ಜರಿವೆ, ಆ ಶುಭ ದಿನದೋರ್ ಕರೆಯುವ ನೀರಾಗುವಿನ, ಆ ನಿಲಗೆ ಹಾ ತೊರೆಯುವ ಸಾಗರವೂ, ಆ ಸಾಗರ ಸಂಗಮಕ್ಕೆ ಈ ಉಸಿರ ಹಿಡಿದಿರುವೆ. ಸ್ವಾತಿ ಮುತ್ತಿನ ಮಳೆ ಹನಿಯೇ, ಮೆಲ್ಲ ಮೆಲ್ಲನೆ ಧರಗಿರಿಯೇ, ನನ್ನ ರಾಣಿಯ ಹೃದಯದ ಚಿಪ್ಪಿಗೆ ಬಾರೆ ಸರಸರನೇ, ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ನಿಜ ನಿರಮಿರನೇ.
0: ಸಲೋರಿ ಮೇಡಮ್. ಸೂಪರ್ ಸೂಪರ್. ಓಕೆ ಸುಮಿತ್ರ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
3: ಥ್ಯಾಂಕ್ ಯು ಮೇಡಮ್, ನಮಸ್ಕಾರ.
0: ಓಕೆ ಓಕೆ, ನಮ್ಮ ಸುಮಿತ್ರ ಅವರು ಸ್ವಾತಿ ಮುತ್ತು, ಸ್ವಾತಿ ಮುತ್ತು ಚಿತ್ರದಿಂದ ಅಲ್ಲ ಸ್ವಾತಿ ಮುತ್ತು ಹಾಡನ್ನ ಹಾಡಿದಾಯ್ತು. ಸೊ ಇವತ್ತಿನ ನಮ್ಮ ಕಾನ್ಸೆಪ್ಟ್ ಇಷ್ಟೇ ಆಗಿತ್ತು. ಏನಪ್ಪ ಅಂತಂದ್ರೆ, ಮಳೆಯಲ್ಲಿ ಚಿತ್ರೀಕರಿಸಿದಂತಹ ಹಾಡನ್ನ ಹಾಡ್ಬೋದಂತ. ಸೊ ಈಗಷ್ಟೇ ಸುಮಿತ್ರ ಅವರು ಬಣ್ಣದ ಗೆಜ್ಜೆ ಚಿತ್ರದಿಂದ ಈ ಹಾಡನ್ನ ಹಾಡಿದಾಯ್ತು ಅಂತ ಹೇಳ್ಬೋದು. ಹಾಗೆ ನೀವು ಕೂಡ ನಿಮ್ಮ ಒಂದು ಇಷ್ಟದ ಹಾಡನ್ನ ಹಾಡ್ಬೋದು, ಮಳೆಯಲ್ಲಿ ಚಿತ್ರೀಕರಿಸಿದಂತಹ ಹಾಡನ್ನ ಹಾಡ್ಬೋದು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋಣ. ಹಲೋ, ಹಲೋ
4: ಮೇಡಮ್. ನಮಸ್ತೆ.
0: ನಮಸ್ತೆ. ಓಕೆ ಸೋಮಶೇಖರ್ ಸರ್, ಊಟ ಆಯ್ತಾ?
4: ಆಯ್ತು ಮೇಡಮ್, ಊಟ ಆಗಿ ಸ್ವಲ್ಪ ಕೆಲಸ ಮಾಡಿಸ್ತಾ ಇದ್ದೆ, ಈ ಕಡೆ ಜಮೀನ್ ಕಡೆ ಗೊಬ್ಬರ ಹಾಕಿಸ್ತಾ ಇದ್ದೆ, ಹಂಗಾಗಿ ಬಂದೆ. ತಡ ಆಯ್ತು ಮೇಡಮ್, ಬೆಳಿಗ್ಗೆ ನೋಡ್ದೆ ಹೋಮ್ ವರ್ಕ್.
0: ನಿಮ್ ಕಡೆ ಮಳೆ ಆಯ್ತಾ?
4: ಇಲ್ಲ ಮೇಡಮ್, ನಮ್ಗೆ ಮಳೆ ಇಲ್ಲ. ಎಲ್ಲರೂ ನಮ್ಗೆ ಮಳೆ ಆಯ್ತು ಆಯ್ತು ಅಂತ ಆದ್ರೆ ನಮ್ಗೆ ಮಳೆ ಆಗಿಲ್ಲ. ಅಕ್ಕಪಕ್ಕ ಎಲ್ಲ ಮಳೆ ಸುರಿದಿದೆ, ನಮ್ಗೆ ಒಂದ್ ಸ್ವಲ್ಪ ಬಂದಿಲ್ಲ. ನೋಡೋಣ ಇವತ್ತು ನಾಳೆ ಒಳಗೆ ಬರ್ಬೋದು.
0: ಸೂಪರ್,
4: ತುಂಬಾ ಇದೆ ಮೇಡಮ್ ಮಳೆ ಹಾಡುಗಳಂತೂ. ಅದು ನಮ್ಗೆ ಸಿಗ್ತಾ ಇಲ್ಲ, ನಾವು ಸರ್ಚ್ ಮಾಡಿದ್ರು ಕೂಡ ಯಾವ ಸಿನಿಮಾ ಅದು ಅನ್ನೋದು ಗೊತ್ತಾಗಲ್ಲ. ಹಂಗಾಗಿ ವಿಷ್ಣುವರ್ಧನ್ ಅವ್ರದ್ದು ಮತ್ತೆಲ್ಲ ನಾವು ಅದು ಸಿನಿಮಾ ಹೆಸರು ಗೊತ್ತಾಗ್ತಾ ಇಲ್ಲ. ಹಂಗಾಗಿ ನಾನು ರಾಣಿ ಮಹಾರಾಣಿದು ಒಂದು ಸ್ವಲ್ಪ ಒಂದ್ ತುಂಕ ಆಡ್ಬಿಡ್ತೀನಿ. ಶಶಿಕುಮಾರ್ ಮತ್ತೆ ಮಾಲಾಶಿ ಅವ್ರ ಮೇಲೆ ಚಿತ್ರೀಕರಣ ಆಗಿದೆ. ಬಾರೆ ಬಿಂಕಮ್ಮ ಮುದ್ದಾಡೆ ಎಂಕಮ್ಮ, ಬಾರೋ ಎಂಕಯ್ಯ ಮುದ್ದಾಡೋ ಎಂಕಯ್ಯ, ಮಳೆಗಿಲ್ಲ ಬಿಂಕ ಪ್ರೀತಿಗಿಲ್ಲ ಸೊಂಕ, ಸೊಂಟ ನಿಂದು ಡೊಂಕ ನಿಲ್ಲೋ ನಿಂದು ನಿಲ್ಲೋ ನಿಂದು ಉಂಕ, ಆಡೋ ಸುಮ್ಮನೆ ಎಂಕ ಮಳೆ ನಿಲ್ಸೋ ತನಕ. ಒಂಥರ ತ್ರಾಸ ಬರುತ್ತೆ ಮೇಡಮ್ ಇದು, ನನಗೆ ಅಷ್ಟೊತ್ತು ಯಾರ ನೆನಪಿಲ್ಲ. ಇನ್ನೊಂದ್ಸರಿ ಆಡ್ಬಿಡ್ತೀನಿ ಮೇಡಮ್ ಅದು. ಬಾರೆ ಬಿಂಕಮ್ಮ ಮುದ್ದಾಡೆ ಎಂಕಮ್ಮ.

0: ఆడో సుమ్మె ఎంకా మళ్ళీ నిల్లు తనక ఈశ్వర బర్త్డే మామదొందాడు.
1: ఓకే సూపర్, ఓకే థ్యాంక్ యూ, థ్యాంక్ యూ సార్ కరే ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು.
1: ಓಕೆ ಓಕೆ, ಸೋಮಶೇಖರ್ ಸರ್ ಅವರು ರಾಣಿ ಮಹಾರಾಣಿ ಚಿತ್ರದಿಂದ ಈ ಒಂದು ಗೀತೆಯನ್ನು ಹಾಡಿದ್ದಾಯ್ತು. ಮಳೆಯಲ್ಲಿ ಚಿತ್ರೀಕರಿಸಿದ ಹಾಡು ಅಂತಲೇ ಹೇಳ್ಬೋದು. ಈಗ ಮುಂದಿನ ಕರೆಯನ್ನು ಸ್ವೀಕರಿಸೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ಶ್ವೇತಾ.
1: ನಮಸ್ತೆ ಶಾಂತಾ ಮೇಡಮ್, ತಿಂಡಿ ಆಯ್ತಾ?
2: ತಿಂಡಿ ತಿನ್ಬೇಕು, ಫಲ ಮಾಡಿದ್ವಿ. ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್, ನಮ್ಮ ಕೇಳಿದ ಮಿತ್ರರಿಗೂ ಸೇಮ್ ಬಾನಿಲಿಕ್ಕಿಂದ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಶ್ವೇತಾ.
1: ಓಕೆ, ನಿಮಗೂ ಕೂಡ ಬಿಂದಾಸ್ ಮಾರ್ನಿಂಗಿಗೆ ಸ್ವಾಗತ. ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
2: ನಂಗೆ ಗೊತ್ತಾಯ್ತು ಶ್ವೇತಾ.
1: ಯಾವ ಹಾಡನ್ನ ಆಯ್ಕೆ
2: ಮಾಡ್ಕೊಂಡಿದ್ದೀರಾ? ಕುಣಿದು ಕುಣಿದು ಬಾರೆ, ಒಲಿದು ಒಲಿದು ಬಾರೆ, ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ, ಜೀವಕ್ಕೆ ಜೀವ

ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ, ಹುಚ್ಚು ಹುಡುಗ ನೀನು ಬಿಚ್ಚಿ ಹೇಳಲೇನು ಜೀವ.

ಕಣ್ಣಿಟ್ಟು ಬರಸೆಳೆದರೆ ಮಾತಿಲ್ಲ ಕತೆಯಿಲ್ಲ ಬರಿ ರೋಮಾಂಚನ ನಿನ್ನ ಕಣ್ಣ ತುಂಬಾ.

0: ಥ್ಯಾಂಕ್ ಯು,
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಶಾಂತ ಅವರೇ.
0: ಥ್ಯಾಂಕ್ ಯು.
1: ಓಕೆ, ಮುಂಗಾರು ಮಳೆಯಿಂದ ಒಂದೊಳ್ಳೆ ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
2: ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್.
1: ನಮಸ್ತೆ ವಿಶ್ವಾಸ್ ಅವರೇ, ತಿಂಡಿ ಆಯ್ತಾ?
2: ತಿಂಡಿ ಆಯ್ತು ಮೇಡಮ್. ಯಾರಾದ್ರು ಅನಿಸ್ತದೆ ಆಡಿದಾರ ಮೇಡಮ್?
1: ಹಾಡಿ ಹಾಡಿ.
2: ಥ್ಯಾಂಕ್ಸ್ ಮೇಡಮ್.
1: ಓಕೆ.
2: ಅನಿಸುತ್ತಿದೆ ಯಾಕೋ ಎಂದು, ನೀನೇನೆ ನನ್ನವಳೆಂದು,

0: ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕು ಎಂದು ತುರಿಯುವ ಸೋಮಳೆ ನೀನು. ಸಾರಿ ಮೇಡಮ್, ಮರ್ತ ಹೊಡಿದೆ,
1: ಲಿರಿಕ್ಸ್ ಮರ್ತ ಹೋಯ್ತು. ಓಕೆ
0: ಮೇಡಮ್, ಅವಕಾಶ ಕೊಟ್ಟು ಧನ್ಯವಾದಗಳು.
1: ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ವಿಶ್ವಾಸ್ ಅವರು ಕರೆ ಮಾಡಿ ಮುಂಗಾರು ಮಳೆ ಚಿತ್ರದಿಂದ ಈ ಒಂದು ಸುಂದರವಾದ ಹಾಡನ್ನ ಹಾಡಿದಾಯ್ತು. ಈಗ ಮುಂದಿನ ಕರೆ ಯಾರು ಅಂತ ನೋಡೋಣ. ಹಲೋ ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ. ಮಳೆಗಾಲಕ್ಕೆ ಮಳೆಯಲ್ಲಿ ನೆನ್ಕೊಂಡು ಆ ಹಿಂದಿನ ನೆನಪುಗಳು
1: ಖಂಡಿತ
2: ನಿಜವಾಗ್ಲೂ ನಮಗಂತೂ ಇದೆ. ಹೊಸದಲ್ಲಿ ನಮ್ದು ಕಡದಕಟ್ಟೆ ಅಲ್ಲೇ ಭದ್ರಾವತಿ ಹತ್ರ, ಅಲ್ಲಿಂದ ಒಂದೆರಡು ಕಿಲೋಮೀಟರ್ ನಮ್ ಚಿಕ್ಕಮ್ಮನ ಮನೆ. ಮದ್ವೆ ಹೊಸದಲ್ಲಿ ಊಟ ಕರೀತಾರಲ್ಲ ಎಲ್ಲರೂ, ಆಗ ನಮ್ಮನೆಯವ್ರು ಗಾಡಿ ತಗೊಂಡು ಹೋಗೋದ್ ಬೇಡ, ನಡ್ಕೊಂಡು ಹೋಗೋಣ ಅಂದ್ರೆ
1: ಸರಿ
2: ನಡ್ಕೊಂಡು ಹೋದ್ರೆ ಬರ್ತಾ ಮಳೆಯಲ್ಲಿ ನೆನ್ಕೊಂಡು ಅಷ್ಟೇ ನೆನ್ಕೊಂಡ್ ಬಂದ್ವಿ.
1: ನೆನ್ಕೊಂಡ್ರಿ ಆ ಒಂದು
2: ಅಂದ್ರೆ ನೆಂದ್ರದ ಮಳೆ ನೆನೀತಿದೀವಿ ಅಂತಲ್ಲ, ಏನೋ ಖುಷಿಯಾಗಿ
1: ಜೋಡಿ ಬೇರೆ
2: ಮಾಡ್ಕೊಂಡು.
1: ಓಕೆ, ಎಸ್ ಶಾಂತಿನಿ ಮೇಡಮ್, ಯಾವ ಹಾಡನ್ನ ಹಾಡ್ತಿದ್ರೆ ಇವಾಗ?
2: ನಾನು ಇದು ಬಯಸದೆ ಬಂದ ಭಾಗ್ಯ ಅಂತ ಹೇಳಿದಾರೆ ಯಾರಾದ್ರೂ?
1: ಇಲ್ಲ ಇಲ್ಲ,
2: ಅಲ್ಲಿ ಮಂಜುಳಾ ವಿಷ್ಣುವರ್ಧನ್ ಅವರು. ಮನೆ ಪೂರ್ತಿ ಸೋರ್ತಿರುತ್ತೆ ಮಳೆ ಬಂದು, ಒಂದೊಂದು ದಬರಿಗಳೆಲ್ಲ ಇಟ್ಟಿರ್ತಾರೆ ಎಲ್ಲ ಕಡೆ, ಆದ್ರೆ ಅವರೆಲ್ಲ ನೆಂದೋಗ್ಬಿಡ್ತಾರೆ. ಆ ಸಿ ಮಳೆ ಇದ್ರಲ್ಲೇ ತಗೊಂಡಿರೋ ಸಿ ಇದು ಚಿತ್ರೀಕರಣ
1: ಮಾಡಿದ್ರೆ.
2: ಮುತ್ತಿನ ಹನಿಗಳು ಸುತ್ತಲೂ ಮುತ್ತಲೂ ಮನವು ಅರಳಿ ಹೊಸತನ್ನ ತರುತ್ತಿದೆ ನನ್ನಲ್ಲಿ ನಿನ್ನಲ್ಲಿ ಓ ನನ್ನಲ್ಲಿ ನಿನ್ನಲ್ಲಿ. ಮುಗಿಲಿನ ಆಟಕ್ಕೆ ಮಿಂಚಿನ ಓಟಕ್ಕೆ ಗಗನ ಹೆದರಿ ನಡುಗಿದೆ ಗುಡುಗಿದೆ ನಿನ್ನಂತೆ ನನ್ನಂತೆ.

0: இது சாக்கு
1: உண்கு ನೆನಪುಗಳೇ ಹಾಗೆ ಅಲ್ವಾ. ಯಾವ ಟೈಮಲ್ಲಿ ಯಾರಿಗೆ ಯಾವ ಒಂದು ಕಾನ್ಸೆಪ್ಟಿಗೆ ಅವರಿಗೆ ಹಳೆ ನೆನಪುಗಳು ಬಂದು ಆ ಹಾಡನ್ನ ಹಾಡ್ತಾರೆ, ನಮಗೆ ಖುಷಿ ಆಗುತ್ತೆ ಅವರ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತಾರೆ ಅಂತ. ಸೊ ಈಗ ನೆಕ್ಸ್ಟ್ ಕಾಲರ್ ಅವರು ಯಾರು ಅಂತ ನೋಡೋಣ. ಹಲೋ ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ನಮಸ್ತೆ.
2: ಹೌದ್ರಿ, ಆರಾಮದಿರಿ ಮೇಡಮ್?
1: ಸೂಪರ್ ಆಗಿದ್ದೀವಿ, ನೀವು?
2: ನಾವು ಸೂಪರ್ ಆಗಿದ್ದೀವಿ ನೋಡಿ ಮೇಡಮ್. ಒಳ್ಳೆ ಕಾರ್ಯಕ್ರಮ ಮೂಡಿ ಬರಕತ್ತೀರಿ, ಕೇಳ್ಕೋದ್ ಗೊತ್ತಿದ್ದವ್ರಿ.
1: ಓಕೆ, ಬಿಜಾಪುರದಲ್ಲಿ
2: ಮತ್ತೆ ಬಂದ್ರಿ ಇವತ್ತ?
1: ನಾಷ್ಟಾ ಇವತ್ತು ಇಡ್ಲಿ.
2: ಇಡ್ಲಿ ರೀ?
1: ಹೌದು,
2: ನಮ್ದು ಇನ್ನೂ ನಾಷ್ಟಾ ಇಲ್ರಿ ಮೇಡಮ್. ಹಂಗೆ ಕಾರ್ಯಕ್ರಮ ಕೇಳ್ಕೋದ್, ಕೆಲಸ ಮಾಡಕತ್ತಿದ್ದೇವ್ರಿ, ಕರೆಂಟ್ ಬಂದಿದ್ದು ನೀರ್ ಉಣಸಾಕತ್ತಿದ್ದೇವ್ರಿ.
1: ಓಕೆ ಓಕೆ,
2: ಹಿಂಗಾಗಿ ಕಾರ್ಯಕ್ರಮ ಕೇಳ್ಕೋತ.
1: ಓಕೆ, ಇವತ್ ಯಾವ
2: ನೋಡ್ರಿ ಮೇಡಮ್, ನಾವ್ ಒಂದ್ ಸ್ವಲ್ಪ ರೀ
1: ಹಾಡಿಪ್ಪ.
2: ನಮ್ಮ ಕಲಾ ಚಿತ್ರದ ಅಮಿತಾಬ್ ಬಚ್ಚನ್ ಅಭಿನಯದ್ರಿ ಇದು. ಆಜರ ಪಟ್ ಜಾಯೆ ತೋಹ ಮೀನಾ ಉಟೈಯೋ, ಆಜರ ಪಟ್ ಜಾಯೆ ತೋಹ ಮೀನಾ ಉಟೈಯೋ, ಆಜ ಪಿಸಲ್ ಗೈಯೇ ತೋ ಹಮೇ ನಾ ಉಟೈಯೋ, ಹಮೀ ಜೋ ಉಟೈಯೋ ತೋ ಖುದ್ ಬಿ ಪಿಸಲ್ ಗೈಯೋ.

0: पन में हवा चली, आज रपट जाए तो हमें ना उठाइयो। धन्यवाद मैडम,
1: थैंक यू, धन्यवाद नमस्कार
0: मैडम, नमस्कार।
1: ओके ओके, ಯಾವುದಿದು ಯಾವುದೋ ಮೂವಿ ಅಂದ್ರಲ್ಲ, ಹಾ, ನಮಕ್ ಹಲಾಲ್, ಎಸ್. ಈ ಒಂದು ಚಿತ್ರ 1982 ರಿಲೀಸ್ ಆಗಿರುವಂತಹ ಚಿತ್ರ ಅಂತ ಹೇಳ್ಬೋದು. ಅಮಿತಾಬ್ ಬಚ್ಚನ್ ಅವರು ಹಾಗೆ ಸ್ಮಿತಾ ಪಾಟೀಲ್ ಅವರು ಈ ಒಂದು ಚಿತ್ರದಲ್ಲಿ ನಟಿಸಿದ್ದಾರೆ.

0: ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ ಟಿಎಂ ಶಾಲೆಗೆ ಕೀರ್ತಿ ತಂದಿದ್ದಾರೆ.
1: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
0: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ
4: ರಾಮು? ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
3: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
4: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
3: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
4: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
5: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಟಾಪಿಕ್ನಲ್ಲಿ ಮಳೆಯಲ್ಲಿ ಚಿತ್ರೀಕರಿಸಿದ ಹಾಡುಗಳನ್ನು ನೀವು ಹಾಡಬಹುದು ಅಂತ ತಿಳಿಸಿದ್ದೆ. ಸೊ ಎಲ್ಲರೂ ಅವರವರ ಇಷ್ಟದ ಹಾಡುಗಳನ್ನು ಹಾಡ್ತಾ ಇದ್ದೀರಾ, ಖುಷಿ ಆಗ್ತಾ ಇದೆ. ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ, ಹಲೋ,
6: ಹಲೋ ರೀ,
5: ನಮಸ್ತೆ.
6: ನಮಸ್ತೆ ಮೇಡಮ್.
5: ನಮಸ್ತೆ ರಮೇಶ್ ಅವರೇ.
6: ಓಕೆ ಮೇಡಮ್, ಆರಾಮಿದ್ರಿ ಮೇಡಮ್?
5: ಸೂಪರ್ ಆಗಿದ್ದೀವಿ. ನೀವು?
6: ನಾವು ಆರಾಮಿದ್ದೀರಿ ಮೇಡಮ್. ಊಟ ಆತ್ರಿ ಮೇಡಮ್?
5: ಹಾ, ನಮ್ದು ನಾಷ್ಟ ಆಯ್ತು. ನಿಮ್ದಾಯ್ತಾ? ಓಕೆ. ಇವತ್ತಿನ ಟಾಪಿಕ್ ನಲ್ಲಿ ಮಳೆಯಲ್ಲಿ ಚಿತ್ರೀಕರಿಸಿದ
6: ಮೇಡಮ್, ಮಳೆಯಲ್ಲಿ ಹೇಳ್ರಿ, ನನಗಂತೂ ಬಾ ಬರ್ಬೇಕು, ಒಂದ್ ಎರಡ್ ಲೈನ್ ಹಾಡ್ತೀನಿ.
5: ಹಾಡಿ ಹಾಡಿ.
6: ಲಾಸ್ಟಿಗೆ ಇದೇ ಹಾಡ ನೀವರೆ ಹಾಡ್ಬೇಕ್ರಿ, ನಮ್ ಕೇಳುವರ ಸಹೋದರಿ ಅವ್ರೆ ಯಾರ್ದು ಹಾಡ್ಬೇಕ್ರಿ?
5: ಓಕೆ, ಟ್ರೈ ಮಾಡ್ತೀನಿ.
6: ಹಾಡಿ ಮೇಡಮ್. ಬಾನಲ್ಲು ನೀನೇ, ಬೂದಿಯಲ್ಲು ನೀನೇ, ಬಾನಲ್ಲು ನೀನೇ, ಹುವಿಯಲ್ಲು ನೀನೇ, ಎಲ್ಲೆಲ್ಲು ನೀನೇ, ನನ್ನಲ್ಲು ನೀನೇ, ಬಾನಲ್ಲು ನೀನೇ, ಹುವಿಯಲ್ಲು ನೀನೇ. ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
5: ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
6: ಓಕೆ ಮೇಡಮ್.
5: ಓಕೆ, ನಮ್ಮ ರಮೇಶ್ ಅವರು ಏನ್ ಹೇಳ್ಬೋದು, ಬಯಲುದಾರಿ ಚಿತ್ರದಿಂದ ಈ ಹಾಡನ್ನ ಹಾಡಿದ್ರು ಅಂತಾನೆ ಹೇಳ್ಬೋದು. ಇದು ಮಳೆಯಲ್ಲಿಲ್ಲ ಅನ್ಕಾಣತ್ತೆ, ನಂಗೆ ನೆನಪಿಲ್ಲ, ಮಳೆಯಲ್ಲಿಲ್ಲ ಇದು. ಓಕೆನಾ, ಎಸ್. ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಹಲೋ, ಹಲೋ, ಹಲೋ,
7: ಹಲೋ. ನಮಸ್ತೆ ಮೇಡಮ್.
5: ನಮಸ್ತೆ, ನಾದಪ್ಪ ಅವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಟಾಪಿಕ್ ಗೊತ್ತಲ್ವಾ?
7: ನಾಗಪ್ಪ ಅಲ್ಲ ಮೇಡಮ್, ರೇ ಮಾದಪ್ಪ.
5: ಮಾದಪ್ಪ, ಹೌದು.
7: ಕನ್ಫ್ಯೂಸ್ ಆಗತ್ತಲ್ವಾ?
5: ಇಲ್ಲ ಇಲ್ಲ ಇಲ್ಲ, ಈಗ ಕನ್ಫ್ಯೂಸ್ ಇಲ್ಲ. ಮಾದಪ್ಪ ಅವರೇ, ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
7: ಯಾವ ಹಾಡ?
5: ಮಳೆಯಲ್ಲಿ ಚಿತ್ರೀಕರಿಸಿದ ಹಾಡು.
7: ಮಳೆಯಲ್ಲಿ ಚಿತ್ರೀಕರಿಸ್ತಾಳು, ನೆನಪಾಗಲ್ಲ ಮೇಡಮ್ ಹಂಗಾದ್ರೆ.

0: ಅಯ್ಯೋ ಯಾಕೆ ತುಂಬಾ ಇದೆ
1: ಇದೆ ನೆನಪಾಗಲ್ಲ ನಾನು ಯಾವಾಗ ಆಡ ಹೇಳ್ಬೋದು ಅನ್ಸ್ಕೊಂಡಿದ್ದೆ ನಾನು
0: ಮಾಡಲಿಕ್ಕೆ ಹಾ ಸರಿ ಆಯ್ತು ಓಕೆ ಮಾ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಎಸ್ ಮಾದಪ್ಪ ಅವರು ಇಲ್ಲ ನಂಗೆ ನೆನಪಾಗ್ತಿಲ್ಲ ಅಂತ ತಿಳಿಸ್ತಿದ್ರು ಓಕೆ ನೆಕ್ಸ್ಟ್ ಕಾಲರ್ ಯಾರು ಕರೆ ಮಾಡ್ತಾ ಇದ್ದಾರೆ ಕೇಳೋಣ ಹಲೋ
2: ನಮಸ್ತೆ ಮೇಡಮ್ ಸತೀಶ್ ವಿಜಯನಗರ
0: ನಮಸ್ತೆ ಸತೀಶ್ ಅವರೇ ತಿಂಡಿ ಆಯ್ತಾ ನಮ್ದು ಇವತ್ತು ಇಡ್ಲಿ ಓಕೆ ನಮ್ಮ ಶಿವಮೊಗ್ಗದ ವಾತಾವರಣಕ್ಕೆ ಮಳೆ ಇರುವಂತಹ ಹಾಡನ್ನ ಹಾಡ್ಬೋದು
2: ಹಾಡಿ ಚಿತ್ತಪಟ ಚಿತ್ತಪಟ ಚಿತ್ತಪಟ ಅಂತ ಹಿಡಿಕೊಂತ ಮಳೆಯು ಹಿಡಿಕೊಂತ ಚಿತ್ತಪಟ ಚಿತ್ತಪಟ ಚಿತ್ತಪಟ ಅಂತ ಹಿಡಿಕೊಂತ ಮಳೆಯು ಹಿಡಿಕೊಂತ ಅತ್ತ ಜೋರಾಗಿ ಬರದು ಇತ್ತ ಸುಮ್ಮನು ಇರದು ಜ್ಞಾನ ಆದಲ್ಲಿ ಇರದು ಜ್ಞಾನ ಮಾಡೋಕು ಬಿಡದು ಚಿತ್ತಪಟ ಚಿತ್ತಪಟ ಚಿತ್ತಪಟ ಅಂತ ಹಿಡಿಕೊಂತ ಮಳೆಯು ಹಿಡಿಕೊಂತ ಮಳೆಯು ಹಿಡಿಕೊಂತ ನೆನೆಯುವ ಈ ಬಾಣ ನೆನೆಸುವ ಈ ಸೋಲೆ ಬಯಸಿದ ಸೇನ ಕರೆಸುವ ಈ ಸೋಲೆ ಬೇಡ ಅನ್ನೋಕು ಬಿಡದು ಬೇಕು ಅನ್ನೋಕು ಬಿಡದು ಮಳೆಯಲ್ಲಿ ಮಗುವಾಗಿ ಜಿಗಿಯುವ ಈ ಜಾಣೆ ನೆನೆದರಿ ತುತಿಯಲ್ಲಿ ದುಡಿಯುವ ನರವೀನೇ ಮುದ್ದು ಮಾಡೋಕು ಬಿಡದು ಬಿಟ್ಟು ಹೋಗೋಕು ಬಿಡದು ಚಿತ್ತಪಟ ಚಿತ್ತಪಟ ಚಿತ್ತಪಟ ಅಂತ ಹಿಡಿಕೊಂತ ಮಳೆಯು ಹಿಡಿಕೊಂತ ಚಿತ್ತಪಟ ಚಿತ್ತಪಟ ಚಿತ್ತಪಟ ಅಂತ ಹಿಡಿಕೊಂತ ಮಳೆಯು ಹಿಡಿಕೊಂತ ಅತ್ತ ಜೋರಾಗಿ ಬರದು ಇತ್ತ ಸುಮ್ಮನು ಇರದು ಸ್ನಾನ ಆದಂಗು ಇರದು ಧ್ಯಾನ ಮಾಡೋಕು ಬಿಡದು
0: ಸೂಪರ್ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ
2: ಧನ್ಯವಾದಗಳು
0: ಸತೀಶ್ ಅವರು ವಿದ್ಯಾನಗರದಿಂದ ಕರೆ ಮಾಡಿ ರಸಿಕಾ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದ್ದಾಯ್ತು ಅಂತ ಹೇಳ್ಬೋದು ಹಾಗೆ ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ ಹಲೋ ಹಲೋ ಓಕೆ ಕರೆ ಕಟ್ ಆಯ್ತು ಓಕೆ ಸ್ನೇಹಿತರೆ ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ಕ್ಲೈಮೇಟ್ ಚೆನ್ನಾಗಿದೆ ಸೊ ಹಾಗಾಗಿ ನಮಗೂ ಕೂಡ ಚೆನ್ನಾಗಿ ಅನಿಸ್ತಾ ಇದೆ ಸ್ವಲ್ಪ ತಣ್ಣಗಿದೆ ಶಕೆ ಶಕೆ ಅಂತ ಭಾಳ ದಿನದಿಂದ ಎಲ್ಲರೂ ಒದ್ದಾಡ್ತಾ ಇದ್ವಿ ಇವತ್ತು ಮಳೆ ರಾಯ ತುಂಬ ಸೊಗಸಾಗಿ ತಂಪನ್ನ ನೀಡಿದ್ದಾನೆ ಅಂತಾನೆ ಹೇಳ್ಬೋದು ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಹಲೋ
3: ಗುಡ್ ಮಾರ್ನಿಂಗ್ ಶ್ವೇತಾ
0: ಗುಡ್ ಮಾರ್ನಿಂಗ್ ಸುನಂದ ಅವರೇ ತಿಂಡಿ ಆಯ್ತಾ
3: ತಿಂಡಿ ಜಸ್ಟ್ ಆಯ್ತು ಪೂರಿ ಸಾಗು
0: ಪೂರಿ ಸಾಗು ನಮ್ದು ಇವತ್ತು ಇಡ್ಲಿ
3: ಹೌದಾ ಇವತ್ತು
0: ಬೆಂಗಳೂರಲ್ಲಿ ಮಳೆ
3: ಮಳೆ ಇಲ್ಲ ಒಂದೊಂದ್ ಈಗ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಗ್ತಿದೆ ಒಂದೊಂದ್ಸಲ ಬರುತ್ತೆ ಒಂದೊಂದ್ಸಲ ಬರಲ್ಲ ಮೋಡ ಆಗಿದೆ
0: ಮೋಡ ಹಾಗೆ ಇವತ್ತು ಕಾರ್ಯಕ್ರಮದಲ್ಲಿ ಅದೇ ನಮ್ಮ ಮನೆಯಲ್ಲಿ ಚಿತ್ರೀಕರಿಸಿದಂತಹ ಹಾಡನ್ನ ಹಾಡ್ಬೋದು
3: ನಾನು ಹಳೇದೊಂದು ಇದೆ ಹಾಡು ಅದ ಹೇಳ್ತೀನಿ ರಾಜನನ್ನ ರಾಜ ಚಿತ್ರದ್ದು
0: ಓಕೆ
3: ತನುವೋ ಮನವೋ ಇಂದು ನಿಂದಾಗಿದೆ ಆಸೆಯೂ ಇದೆಯ ತುಂಬ

0: எதையா தும்ப தும்பி ஏனோ உல்லாச ஏனோ சந்தோஷ இதேனோ இதேனோ. ಧನ್ಯವಾದಗಳು.
1: ಥ್ಯಾಂಕ್ ಯು. ಧನ್ಯವಾದಗಳು ಸುನಂದ ಮ್ಯಾಮ್.
0: ಓಕೆ, ಥ್ಯಾಂಕ್ ಯು,
1: ಥ್ಯಾಂಕ್ ಯು. ಓಕೆ, ಬೆಂಗಳೂರಿನಿಂದ ಸುನಂದ ಅವರು ಕರೆ ಮಾಡಿ ರಾಜ ನನ್ನ ರಾಜ ಚಿತ್ರದಿಂದ ಈ ಒಂದು ಸುಂದರವಾದ ಹಾಡನ್ನ ಹಾಡಿದ್ದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ
2: ಹಲೋ, ನಮಸ್ಕಾರ ಮೇಡಮ್.
1: ನಮಸ್ಕಾರ, ಶುಭೋದಯ. ಬಸವರಾಜ್ ಸರ್.
2: ಓಕೆ,
1: ನಾಷ್ಟ ಆಯ್ತಾ?
2: ಆಯ್ತು ಮೇಡಮ್.
1: ಓಕೆ ಸರ್, ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
2: ಮುಂಗಾರು ಮಳೆ ಚಿತ್ರದಿಂದ.
1: ಓಕೆ, ಹಾಡಿ.
2: ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ, ಧರೆಯ ಕೊರಳ ಪ್ರೇಮದ ಮಾಲೆ, ಸುರಿವ ಒಲುಮೆಯ ಜಡಿ ಮಳೆಗೆ ಪ್ರೀತಿ ಮೂಡಿದೆ. ಯಾವ ಚಿತ್ತಿನಲ್ಲಿ ಯಾವ ಹನಿಯು ಮುತ್ತಾಗುವುದು, ಒಲವು ಎಲ್ಲಿ ಕುಡಿಯೊಡೆಯುವುದು.

ಕ್ಕೆ ನನ್ನ ಎದೆಯ ತುಂಬಾ ಅವಳು ಬಂದ ಹೆಜ್ಜೆಯ ಗುರುತು ಹೆಜ್ಜೆ ಗೆಜ್ಜೆಯ ಸವಿಸದ್ದು ಪ್ರೇಮನಾದವೋ ಎದೆ ಮುಗಿಲಿನಲ್ಲಿ ರಂಗು ಚೆಲ್ಲಿ ನಿಂತಳು ಅವಳು ಬರೆದು ಹೆಸರ ಕಾಮನ ಬಿಲ್ಲು.

0: ಇಲ್ಲಿ.
1: ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಧನ್ಯವಾದಗಳು ಬಸ್ರಾ ಸರ್.
0: ಧನ್ಯವಾದಗಳು ಮೇಡಮ್, ಮತ್ತೊಮ್ಮೆ ಶುಭೋದಯ.
1: ಓಕೆ, ಎಸ್, ಗಂಗಾವತಿಯಿಂದ ಬಸವರಾಜ್ ಅವರು ಕರೆ ಮಾಡಿ ಮುಂಗಾರು ಮಳೆ ಚಿತ್ರದಿಂದ ಈ ಸೊಗಸಾದ ಹಾಡನ್ನ ಹಾಡಿದಾಯ್ತು ಅಂತ ಹೇಳ್ತಾ ಎಸ್ ನಮ್ಮ ಕಾರ್ಯಕ್ರಮವನ್ನ ಮುಗಿಸೋ ಸಮಯ ಆಯಿತು. 10:54 ಆಗ್ತಾ ಇದೆ. ಹಾಗೆ ಇವತ್ತಿನ ನಮ್ಮ ಟಾಪಿಕ್ನಲ್ಲಿ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಅದ್ಭುತವಾಗಿ ಭಾಗವಹಿಸಿದ್ರಿ. ಆ ಮಳೆಯಲ್ಲಿ ಚಿತ್ರೀಕರಿಸಿದ ಹಾಡುಗಳನ್ನು ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು, ಧನ್ಯವಾದಗಳು ಅಂತ ಹೇಳ್ತಾ ಆಗಲೇ ಯಾರು ನಮ್ಮ ರಮೇಶ್ ಅವರು ನೀವು ಕೂಡ ಇದೆಲ್ಲ ಕೊನೆಗೆ ಹಾಡು ಹೇಳಿ ಅಂತಂದರು. ಯಾವುದು ಬಾನಲ್ಲು ನೀನೆ, ಆದರೆ ಅದು ಮಳೆ ಹಾಡಲ್ಲ ಅಂತ ಹೇಳಿ ನಾನು ಈಗ ಬೇರೆ ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಆ ಹಾಡು ಈಗ ನಾನು ಏನು ಗೊತ್ತಾ, ನೀವೆಲ್ಲರೂ ಹಾಡು ಹೇಳ್ಬೇಕಾದ್ರೆ ಅಯ್ಯೋ ಈ ಹಾಡು ಹಾಡ್ಬಿಟ್ರಲ್ಲ, ನಾನೇ ಅದು ಹಾಡೋದು ಅಂತ ನಾನು ಥಿಂಕ್ ಮಾಡ್ತಾ ಇದ್ದೆ. ಈಗ ನನಗೆ ಯಾವಾಗಲೂ ಇದು ಈ ಹಾಡನ್ನು ಸುಮಾರು ಸತಿ ಹಾಡಿದ್ದೀನಿ, ಬಟ್ ಇನ್ನೊಂದ್ಸರಿ ಈ ಹಾಡನ್ನು ಹಾಡ್ತೀನಿ. ನನಗಿಷ್ಟ ಆಗದಂತಹ ಹಾಡಿದು. ಎಸ್, ಮನದ ಆಸೆ ಹಕ್ಕಿಯಾಗಿ ಮುಗಿಲಾಗಿ ತೇಲಿ ತೇಲಿ ಬನದಾಗಿ ಸುತ್ತಿ ಸುಳಿದು ಬಯಲಾಗಿ ಜೀಗಿ ಜೀಗಿ ಹೋ ಜುಳು ಜುಳು ಹರಿಯುವ ನದಿಯಲಿ ಕಿಲ ಕಿಲ ಉಳಿಯುವ ಗಿಳಿಯಲಿ ಪ್ರೀತಿ ಮಾತಿನೇ. ಮನದಾಸೆ ಹಕ್ಕಿಯಾಗಿ ಮುಗಿಲಾಗಿ ತೇಲಿ ತೇಲಿ ಬನದಾಗಿ ಸುತ್ತಿ ಸುಳಿದು ಬಯಲಾಗಿ ಜೀಗಿ ಜೀಗಿ. ಎಸ್, ಸೊ ಇದು ನಮ್ಮೂರ ಮಂದಾರ ಹೂವೆ ಚಿತ್ರದ್ದು, ನಮ್ಮ ಕೆ ಕಲ್ಯಾಣ್ ಅವರ ಸಾಹಿತ್ಯ, ಹಾಗೆ ಇಳಿಯರಾಜವರು ಸಂಗೀತವನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ರಿ. ಯಾರಿಗೆಲ್ಲ ಕರೆ ಸಿಗ್ಲಿಲ್ವೋ ಬೇಜಾರು ಮಾಡ್ಕೊಳ್ಬಿಡಿ. ಸಂಜೆ 4-5 ಗಂಟೆಗೆ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ ನೇರ ಪ್ರಸಾರವಾಗುತ್ತೆ. ಸೊ ಆವಾಗ ನೀವು ಭಾಗವಹಿಸ್ಬೋದು ಅಂತ ಹೇಳ್ತಾ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
1: ಉಷಾ, ನನ್ ಮಗಳನ್ನ 8th ಕ್ಲಾಸಿಗೆ ಸೇರಿಸಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
3: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲೇ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
1: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
3: ಹೌದು ಆಶಾ, ಎರಡೂ ಇದೆ. ನಿಂಗ್ ಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲಾ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
0: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಹಿಂದೆ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990030. ಸಂಖ್ಯೆ ಮತ್ತೊಮ್ಮೆ 9483990030.
4: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೆ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೇ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಾನೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳ್ಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹುಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಇವತ್ತಿನ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಒಂದು ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಕಥೆಯ ಶೀರ್ಷಿಕೆ ಉತ್ತುಂಗ ಅಂತ ಹೇಳಿ, ಹಾಗೆ ಈ ಕಥೆಯನ್ನ ಬರೆದಿರೋರು ಸಂಪತ್ ಸಿರಿಮನೆಯವರು. ಹಾಗಿದ್ರೆ ಕಥೆಯನ್ನ ಪ್ರಾರಂಭಿಸೋಣ ಅಲ್ವಾ. ಗಂಬೂಟ್ ಹುಲ್ಲಿಗೆ ತಾಕುವ ಸದ್ದು, ಗೂಬೇಬಿ ಬಿರಿಗಳ ಕೂಗು, ಅವನದೇ ಏದುಸಿರು ಎಲ್ಲವನ್ನೂ ಮೀರಿ ಅವನಿಗೆ ಜೇಬಿನಲ್ಲಿದ್ದ ಮೊಬೈಲ್ ಕೂಗಿದ್ದು ಕೇಳಿಯೇ ಬಿಟ್ಟಿತ್ತು. ಕೇಳದೆ ಇದ್ದಿದ್ರೆ ಆತ್ಮಸಮಾಧಾನವಾದರೂ ಇರ್ತಿತ್ತು. ಕೇಳಿಯೂ ತೆಗೆಯದಿರಲು ನೈತಿಕ ಹೊಣೆಗಾರಿಕೆ ಬಿಡುವುದಿಲ್ಲ. ಥತ್, ಕೆಳಗೆ ಮನೆ ಮಾಡಬಹುದಿತ್ತಲ್ಲ, ಇದಕ್ಕೋಸ್ಕರ ಬೆಟ್ಟ ಹತ್ತಲು ಹೋಗಿ ಹಾಳಾದ ನೆಟ್ವರ್ಕ್ ಸಿಕ್ಬಿಡ್ತು ಎಂದು ಹತಾಶೆಯಲ್ಲೇ ಫೋನ್ ತೆಗೆದ್ರೆ, ಮಗುಗೆ ಜ್ವರ ಬಂದಿದೆ ಕಣ್ರಿ, 108 degrees, ಎಲ್ಲಿದ್ದೀರಾ, ಬೇಗ ಬನ್ನಿ, ಕೈ ಕಾಲೆ ಆಡ್ತಿಲ್ಲ ಎಂಬ ಹೆಂಡತಿಯ ಗಾಬರಿಯ ಧ್ವನಿಯಿಂದ ಶುಭಾರಂಭ. ಥರ್ಮಾಮೀಟರ್ ಬಳಸೋದಕ್ಕೂ ಬರದ ದಡ್ಡಿಯನ್ನ ಮದುವೆ ಆದ್ರೆ ಎಂದು ಮನಸ್ಸಿನಲ್ಲೇ ಹೇಳ್ಕೊಂಡ. ನೋಡಿದ್ದೆ, ಆಗ್ಲೇ ಸ್ವಲ್ಪ ಬಿಸಿ ಇತ್ತು ಅಷ್ಟೇ, ನಾಳೆ ಬೆಳಗ್ಗೆವರೆಗೆ ತೊಂದರೆ ಇಲ್ಲ. ಪ್ಯಾರಾಸಿಟಮಲ್ ಕೊಡು, ಹಣೆ ಮೇಲೆ ತಣ್ಣೀರ್ ಬಟ್ಟೆ ಹಾಕಿರು ಎಂದು ಮಾತು ಮುಗಿಸಲು ನೋಡಿದ. ಮನೆಯಲ್ಲಿದ್ದಾಗ ಗಂಡನ ಮುಖ, ಇಲ್ಲದಿದ್ದಾಗ ಮಾತು ಮುಖ ಎರಡೂ ಕಾಣಸಿಗುವುದು ದುರ್ಬಲವಾದ್ದರಿಂದ ಅವಳು ಬಿಟ್ಟು ಕೊಡಲು ಸಿದ್ಧಳಿರಲಿಲ್ಲ. ಆಗ್ಲೇ ನೋಡಿದವರು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೋದಿತ್ತಲ್ವಾ, ಗಂಡ್ಮಗು ಆಗಿದ್ರೆ ಹೀಗೆ ಮಾಡ್ತಿದ್ರಾ ಅವಳ ಪ್ರಶ್ನೆ, ಅವನ ಮೌನ, ತನ್ನ ನಿರ್ಲಕ್ಷ್ಯಕ್ಕೆ ನಿಜವಾದ ಕಾರಣವನ್ನ ಅರಿಯುವಷ್ಟು ಮಾನಸಿಕವಾಗಿ ಮತ್ತೆ ಬೌದ್ಧಿಕವಾಗಿ ಅವಳು ವಿಕಸಿತವಾಗಿ ಇಲ್ಲದೆ ಇರೋದ್ರಿಂದ ತನಗೆ ಹೆಣ್ಣು ಮಗುವೆಂಬ ಕಾರಣಕ್ಕೆ ದ್ವೇಷವೆಂದು ಅವಳು ಭಾವಿಸುವುದೇ ಅವನಿಗೆ ಉತ್ತಮ. ಜೊತೆಗೆ ಜಗಳ ಮಾಡ್ಲೆಂದು ಹೊರಟ್ರೆ ಕತ್ತು ಚೂರು ಕೆಳಗೆ ಬಗ್ಗುತ್ತೆ, ತಲೆಯ ಮೇಲೆ ಜೋಡಿಸಿಕೊಂಡಿರುವ ಟಾರ್ಚಿನ ಬೆಳಕು ಮುಂದೆ ಬೀಳುವ ಬದಲು ಬಾಗುತ್ತೆ, ನಡಿಗೆ ನಿಧಾನವಾಗುತ್ತೆ, ಬೆಟ್ಟದ ನೆತ್ತಿ ತಲುಪುವ ಮುನ್ನ ಸೂರ್ಯೋದಯವಾಗಿ ಬಿಡುತ್ತದೆ, ಅವಕಾಶ ತಪ್ಪುತ್ತದೆ. ವಿಲಿಯಂನನ್ನೇ ನೋಡಿ, ಒಂದು ಅವಕಾಶವನ್ನು ತಪ್ಪಿಸಿಕೊಳ್ಳುವುದಿಲ್ಲ, ಜಗತ್ತಿನ ಅತ್ಯದ್ಭುತ ಘಟನೆಗಳೆಲ್ಲ ಅವನೆದುರೇ ಜರುಗುತ್ತದೆ, ಎಲ್ಲ ಅವನ ಏಕಾಂತದ ಪ್ರಭಾವ. ಗಳಿಗೆಗೊಮ್ಮೆ ಕರೆ ಮಾಡುವ ಹೆಂಡತಿಯಿಲ್ಲ, ಅಪ್ಪ ಪಾಠ ಹೇಳ್ಕೊಡು, ಹೊರಗಡೆ ಕರ್ಕೊಂಡು ಹೋಗು ಎಂದು ಕಿರಿಕಿರಿ ಎಬ್ಬಿಸುವ ಮಕ್ಕಳಿಲ್ಲ, ತಿಂಗಳಿಗೊಮ್ಮೆ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡಿ ಹಿಂಸೆ ಕೊಡುವ ಗೆಳೆಯರಿಲ್ಲ, ದುಡ್ಡಿದ್ರಲ್ಲಿ 50% ಉಳಿಸು ಎಂದು ಬುದ್ಧಿ ಹೇಳುವ ಅಪ್ಪನಿಲ್ಲ, ಯಾವ್ಯಾವ ಹಬ್ಬಕ್ಕೆ ಯಾವ್ಯಾವ ಶಾಸ್ತ್ರ ಮಾಡಬೇಕೆಂದು ತಲೆ ತಿನ್ನುವ ಅಮ್ಮನಿಲ್ಲ. ಅವನ ಏಕಾಗ್ರತೆಗೆ ಭಂಗ ತರುವ ವಿಷಯಗಳೇ ಅವನ ಜೀವನದಲ್ಲಿಲ್ಲ, ಎಲ್ಲದಕ್ಕೂ ಪಡೆದುಕೊಂಡು ಬಂದಿರಬೇಕು ಎಂದು ಯೋಚಿಸುತ್ತಾ ಹೆಂಡತಿಯ ಹಿಂದಿನ ಪ್ರಶ್ನೆಗೆ ಉತ್ತರವನ್ನೇ ಕೊಡದೆ, ಬೆಳಗ್ಗೆ ತಿಂಡಿಗೆ ಬರ್ತೀನಿ ಎಂದ. ಅತ್ತ ಕಡೆಯಿಂದ ಎರಡು ಕ್ಷಣ ಮೌನ. ಎಲ್ಲಿಗೆ ಹೋಗಿದ್ದೀರಾ, ಆತಂಕ ಅಥವಾ ಅನುಮಾನದ ಪ್ರಶ್ನೆ. ಥೂ, ಎಲ್ಲಿಗಂತ ಯಾರಾದರೂ ಕೇಳ್ತಾರಾ, ಅಪಶಕುನ, ಸಿಟ್ಟಿನ ಉತ್ತರ. ಆರಾಮಿದ್ದೀರಾ ತಾನೆ, ಅವಳು ಕೇಳುವಷ್ಟರಲ್ಲಿ ಪಕ್ಕದಲ್ಲಿ ಪೊದೆ ಅಲುಗುವಿಕೆಯ ಸದ್ದು. ಕಂಪಿಸುತ್ತಲೇ ಅತ್ತ ಕತ್ತು ತಿರುಗಿಸಿದರೆ ಟಾರ್ಚಿನ ಬೆಳಕಿಗೆ ಹೊಳೆಯುತ್ತಿರುವ ಎರಡು ಕೊಂಬುಗಳು. ಸತ್ತನೋ ಕೆಟ್ಟನೋ ಎಂದು ಅವನು ಸಿಕ್ಕ ಕಡೆಯೆಲ್ಲ ಕಾಲಿಟ್ಟು ಓಡುತ್ತಿದ್ರೆ ಅಲ್ಲಲ್ಲಿ ಮಲಗಿದ್ದ ಹಾವು ಚೇಳುಗಳು ಅಸಹನಿಯಲ್ಲಿ ಮಗ್ಗಲು ಬದಲಾಯಿಸುತ್ತಿವೆ. ಹಾಗಿದ್ರೆ ಸ್ನೇಹಿತರೆ, ಈ ಒಂದು ಕಥೆ ಮುಂದೆ ಏನಾಗುತ್ತೆ, ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಆಗಲೇ ಉತ್ತುಂಗ ಇರುವಂತಹ ಕಥೆಯನ್ನು ಹೇಳ್ತಾ ಇದ್ದೆ. ಸೊ ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಬೆಳಕಿಗೆ ಹೊಳೆಯುತ್ತಿರುವ ಎರಡು ಕೊಂಬುಗಳು, ಸತ್ತೆನು ಕೆಟ್ಟನು ಎಂದು ಅವನು ಸಿಕ್ಕ ಸಿಕ್ಕ ಕಡೆಯೆಲ್ಲ ಕಾಲಿಟ್ಟು ಓಡುತ್ತಿದ್ದರೆ ಅಲ್ಲಲ್ಲಿ ಮಲಗಿದ್ದ ಹಾವು ಚೇಳುಗಳು ಅಸಹನೆಯಲ್ಲಿ ಮಗ್ಗುಲು ಬದಲಾಯಿಸುತ್ತಿವೆ. ಅಲ್ಲೆಲ್ಲೋ ಮೇಲಿಂದ ನೋಡಿದ್ರೂ ಕೈಚಾಚಲಾಗದ ಹತಾಶೆಯಲ್ಲಿ ಅರುಣ ಮೋಡಗಳ ಮಧ್ಯೆ ಹರಡಿಕೊಳ್ಳುತ್ತಿದ್ದರೆ ಇವನು ಮೈಯೆಲ್ಲ ಬೆವರುತ್ತ ತುದಿ ತಲುಪಿದ್ದಾನೆ. ಕಾಡುಕೋಣ ಹಿಂದೆ ಬಂದಿಲ್ಲ, ಅಥವಾ ಕಾಡುಕೋಣ ಭ್ರಮೇನ? ಅಲ್ಲಿದೆಯಲ್ಲ, ಅದೇ ಗುಹೆ ತಾನೆ? ಹೌದು, ಇದಕ್ಕೆ ಎಷ್ಟು ತಿಂಗಳು ತಾಳ್ಮೆಯಿಂದ ಕಾದಿಲ್ಲ. ಮಗಳ ನಾಮಕರಣಕ್ಕೂ ಗೈರಾಗಿ ಇದರ ಚಲನವಲನಗಳನ್ನು ಗಮನಿಸಲಿಲ್ಲ. ಇದರ ಸೆರೆ ಸಿಕ್ಕಿದ ಮೇಲೆ ನಾನೇರುವ ಎತ್ತರವನ್ನು ಕಲ್ಪಿಸಿಕೊಂಡು ಹಿಗ್ಗಿಲ್ಲ. ಆ ಸಮಯ ಬಂದಾಗಿದೆ. ಆಗೋ, ಗುಹೆ ಎದುರು ಬಂದೇ ಬಿಟ್ಟಿತು. ಆಗಸದಲ್ಲಿ ಕೆಂಪು ಸೂರ್ಯ, ಎಲ್ಲಿ ಆ ಲೆನ್ಸು, ಎಲ್ಲಿ ನಾನು ಗುರುತು ಮಾಡಿಕೊಂಡಿದ್ದ ಆ ಜಾಗ, ಎಲ್ಲಿ ಬ್ಯಾಟರಿ, ಕಾರ್ಡ್ ಸ್ಟ್ಯಾಂಡ್? ಅಯ್ಯೋ, ಆ ಘಳಿಗೆ ತಪ್ಪಿಬಿಡುತ್ತದೆ. ಫೋಕಸ್ ಸಿಗದಿದ್ರೆ, ಮೊಮೆಂಟೋ ಮಿಸ್ ಆದ್ರೆ, ಕಾಲು ಜಾರಿದ್ರೆ, ಉಸಿರಾಟಕ್ಕೆ ಕ್ಯಾಮ್ರಾ ಶೇಕ್ ಆದ್ರೆ, ಯೋಚನೆ ಯಾಕೆ ಮಾಡ್ತಿದ್ದೇನೆ? ಎಲ್ಲ ಸರಿಯಾಗಿದೆ. ಮಂದ ಬೆಳಕಿನಲ್ಲೂ ಮೈ ನಡಗಿಸುವಂತೆ ಹೊಳೆಯುತ್ತಿರುವ ಪಟ್ಟೆ ಪಟ್ಟೆ ಹುಲಿ, ಸರಿಯಾಗಿ ಅದರ ತಲೆಯ ಮೇಲೆ ಸೂರ್ಯ. ಫೋಟೋ ಬಂದಿತ್ತು ಅವನಿಗೆ ಬೇಕಾದಂತೆಯೇ, ಅವನನ್ನ ದೇಶ ವಿದೇಶಗಳ ವೇದಿಕೆ ಹತ್ತಿಸುವ ರೀತಿಯಲ್ಲೇ. ಖುಷಿಗೆ ಎರಡು ತುಟಿಗಳು ಕಿವಿಗಳನ್ನ ತಲುಪಿದವು. ಅತ್ತಿತ್ತ ನೋಡುತ್ತಿದ್ದಾನೆ. ಖುಷಿಯ ಪಾಲನ್ನು ಯಾರಿಗಾದ್ರೂ ದಾಟಿಸಲೆಂದು, ಇದು ನನ್ನ ಬದುಕಿನ ಸಾರ್ಥಕ ಕ್ಷಣ. ಈ ಫೋಟೋಗೆ ನನ್ನ ಮಗಳ ಹೆಸರಿಡುತ್ತೇನೆ. ನನ್ನ ಮಗಳ ಹೆಸರೇನು? ಹುಲಿ ತನ್ನ ಮರಿಯೊಡನೆ ಬೆಟ್ಟ ಇಳಿಯುತ್ತಿತ್ತು. ಅವನು ಗುಹೆಯ ಮೇಲೆಯೇ ಒಬ್ಬಂಟಿಯಾಗಿ ನಿಂತಿದ್ದ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಇವತ್ತು ಕಥೆ? ಹಾಗೆ ನಿಮಗೆ ಕೂಡ ಈ ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಒಬ್ಬ ವೈಲ್ಡ್ ಲೈಫ್ ಫೋಟೋಗ್ರಾಫರ್ನ ಜೀವನವನ್ನು ಹೇಳುವಂತಹ ಒಂದು ಕಥೆ ಇದಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಈ ಕಥೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9620960976986279 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
1: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
1: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
3: ಅಡ್ಮಿಷನ್ಸ್ ಓಪನ್ ಫಾರ್ 2026 and 2027. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದಾ ವಚನ ವಿಹಾರಕ್ಕೆ ಹೋಗ್ಬೇಕು, ಅದಕ್ಕೆ.
2: ಏನು ವಾಯು ವಿಹಾರದಿಂದ ವಚನ

0: ವಿಹಾರಕ್ಕ.
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
2: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇಯ್, ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದ್ರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಮ್ನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ, ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
3: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
6: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
9: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound.

ಅಂಬೇಡ್ಕರ್ ಓದಿನ ಸರಣಿಗೆ ಸ್ವಾಗತ. ನಾನು ಫಾತಿಮಾ ರಲಿಯ, ಉಡುಪಿ ಜಿಲ್ಲೆಯ ಹೆಜಮಾಡಿಯಿಂದ. ಕಾರ್ಮಿಕ ಇಲಾಖೆಯಲ್ಲಿ ಮುಸಲ್ಮಾನರ ಸ್ಥಿತಿಗತಿ ಉತ್ತಮವಾಗಿದೆ ಎಂಬ ಚರ್ಚೆಯನ್ನು ಇವತ್ತಿನ ಓದಿಗೆ ಕೈಗೆತ್ತಿಕೊಂಡಿದ್ದೇನೆ. ಶ್ರೀ ಜಾಫರ್ ಅವರ ಖೋತಾ ಸೂಚನೆಯ ಮೇಲೆ ಈಗ ಚರ್ಚೆ ಪುನರಾರಂಭವಾಗುತ್ತದೆ ಎಂದು ಅಧ್ಯಕ್ಷರು ಘೋಷಿಸಿದಾಗ ಕಾರ್ಮಿಕ ಸಚಿವರಾಗಿದ್ದ ಗೌರವಾನ್ವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು, ಮಾನ್ಯ ಅಧ್ಯಕ್ಷರೇ, ಈ ಸದನದ ಅನೇಕ ಸದಸ್ಯರ ನೆನಪಿನಲ್ಲಿರುವಂತೆ ಕಾರ್ಮಿಕ ಇಲಾಖೆಯ ಮೇಲೆ ಅನೇಕರು ಕಲ್ಲೆಸೆದಿದ್ದಾರೆ ಎನ್ನುತ್ತಾರೆ. ಆಗ ನವಾಬ್ಜಾದ ಲಿಯಾಖತ್ ಅಲಿ ಖಾನ್ ಅವರು ಇಟ್ಟಿಗೆಗಳನ್ನು ಕಲ್ಲುಗಳನ್ನಲ್ಲ ಎಂದು ಗಮನ ಸೆಳೆಯುತ್ತಾರೆ. ಆಗ ಗೌರವಾನ್ವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು, ಈ ಖೋತಾ ಸೂಚನೆಗೂ ಮೊದಲು ಎಸೆಯಲ್ಪಟ್ಟ ಇಟ್ಟಿಗೆಗಳು ಅನ್ನಿ, ನನ್ನ ಇಲಾಖೆಯಲ್ಲಿ ಮುಸಲ್ಮಾನರ ಸ್ಥಾನಮಾನಗಳೇನೆಂದು ನಾನು ತಿಳಿಸಲು ಈಗ ಎದ್ದು ನಿಂತಿದ್ದೇನೆ. ನಿನ್ನೆಯ ದಿನ ಈ ಖೋತಾ ಸೂಚನೆಯ ಮೇಲೆ ಮಾತನಾಡಿದ ಇಬ್ಬರು ಭಾಷಣಕಾರರು ಭಾರತ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಮುಸ್ಲಿಮರ ಪ್ರಮಾಣ ಎಷ್ಟು ಎಂಬುದರ ಬಗ್ಗೆ ಒಂದು ರೀತಿಯ ವೀಕ್ಷಕ ವಿವರಣೆಯನ್ನು ನೀಡಿದ್ದಾರೆ. ಈ ವಿವರಣೆಯನ್ನು ನಾನು ಕೇಳಿಸಿಕೊಳ್ಳುತ್ತಿದ್ದಂತೆಯೇ ನನಗೆ ಹೆಮ್ಮೆ ಎನಿಸಿತು. ಏಕೆಂದರೆ ಭಾರತ ಸರ್ಕಾರದ ಬೇರೆ ಇಲಾಖೆಗಳಿಗೆ ಹೋಲಿಸಿದರೆ ಕಾರ್ಮಿಕ ಇಲಾಖೆ ಮುಸ್ಲಿಮರ ವಿಷಯದಲ್ಲಿ ಹೆಮ್ಮೆ ತರುವಂತೆ ನಡೆದುಕೊಂಡಿದೆ. ಇದು ಬರೀ ಜಂಬಕ್ಕಾಗಿ ಹೇಳುವ ಮಾತಾಗಿರದೆ ನನ್ನ ಮುಂದಿರುವ ಮಾಹಿತಿಯ ಆಧಾರದ ಮೇಲೆ ನಾನು ಮುಂದಿನ ಕೆಲವು ನಿಮಿಷಗಳ ಕಾಲ ಮಾತನಾಡಲು ಎದ್ದು ನಿಂತಿದ್ದೇನೆ. ಬಹಳ ಪ್ರಯಾಸದಿಂದಲೇ ನಾನು ಈ ಬಗೆಗಿನ ಮಾಹಿತಿಯನ್ನು ಸಂಗ್ರಹಿಸಿ ಭಾರತ ಸರ್ಕಾರದ ಕಾರ್ಮಿಕ ಇಲಾಖೆಯಲ್ಲಿರುವ ಮುಸ್ಲಿಮರ ಪ್ರಮಾಣ ಹೆಚ್ಚೆಂದು ತಿಳಿದಿದ್ದೇನೆ. ಕಾರ್ಮಿಕ ವಿಭಾಗದ ಕಾರ್ಮಿಕರ ಜೊತೆ ಲೋಕೋಪಯೋಗಿ ಇಲಾಖೆ ಮತ್ತು ಇದಕ್ಕೆ ಸಂಬಂಧಿಸಿದ ಕಚೇರಿಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಮುಸ್ಲಿಂ ಕೋಮು ಮತ್ತು ಇತರ ಅಲ್ಪಸಂಖ್ಯಾತರ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದೇನೆ. ಆದರೆ ಇವತ್ತು ನನ್ನ ಬಳಿ ಇರುವ ಅಲ್ಪ ಸಮಯದಲ್ಲಿ ಸಂಬಂಧಪಟ್ಟ ಎಲ್ಲಾ ಅಲ್ಪಸಂಖ್ಯಾತರ ಬಗೆಗೆ ಹೇಳಲು ಅಡ್ಡಿಯಿಲ್ಲ. ಒಟ್ಟು ಸಂಖ್ಯೆಯನ್ನಷ್ಟೇ ಕೊಟ್ಟು ತೃಪ್ತನಾಗದೆ ಶೇಕಡಾವಾರು ಗಣತಿಯನ್ನು ಕೊಡುವುದರಿಂದ ಮುಸ್ಲಿಂ ಲೀಗ್ ಪಕ್ಷದ ಸದಸ್ಯರು ವಸ್ತುಸ್ಥಿತಿ ಏನೆಂದು ತಿಳಿದುಕೊಳ್ಳಲು ಅನುಕೂಲವಾಗುವುದು. ಕಾರ್ಮಿಕ ಇಲಾಖೆಯ ಕಚೇರಿಯಿಂದಲೇ ಪ್ರಾರಂಭಿಸಿ ನಾನು ಮುಂದುವರಿಯುತ್ತೇನೆ. ಹಾಗೆ ಮಾಡುವಾಗ ಕೋಮುವಾರು ಸಂಯೋಜನೆಯ ಸದ್ಯದ ಸಂಖ್ಯೆಯನ್ನಷ್ಟೇ ಕೊಡದೆ ತೌಲನಿಕ ಆಧಾರ ಒದಗಿಸಿಕೊಡುತ್ತೇನೆ. ಈ ರೀತಿ ತುಲನಾತ್ಮಕ ಪಟ್ಟಿ ಕೊಡುವುದು ಅತ್ಯಂತ ಅವಶ್ಯಕ ಎಂದು ನನ್ನ ಭಾವನೆ. ಈ ಮಾರ್ಗದಲ್ಲಿ ನಾವು ಕಂಡುಕೊಂಡಿರುವ ಯಶಸ್ಸನ್ನು ಪರಿಗಣಿಸಿ ಹೇಳುವುದಾದರೆ ಇದನ್ನು ಒಂದು ಗುರಿ ಹಲಗೆಗೆ ಹೋಲಿಸಬಹುದು. ಒಂದು ಗುರಿ ಹಲಗೆ ನಡುಬದ್ದೆ ವೃಷಭಾಕ್ಷಿ ಇರುತ್ತದೆ. ಸುತ್ತಲೂ ವರ್ತುಲಗಳಿರುತ್ತವೆ, ಒಳ ವರ್ತುಲ ಮತ್ತು ಹೊರ ವರ್ತುಲ. ಈಗ ನಾವು ಹೆಚ್ಚಿನ ಪ್ರಮಾಣದಲ್ಲಿ ವೃಷಭಾಕ್ಷಿಯನ್ನೇ ಭೇದಿಸಿದ್ದೇವೆ ಎನ್ನಬೇಕು. ಆದರೆ ನನಗನ್ನಿಸುವಂತೆ ಭಾರತ ಸರ್ಕಾರದ ಯಾವನೇ ಒಬ್ಬ ಅಧಿಕಾರಿ ಆತನ ಇಚ್ಛೆಗಳೇನೇ ಇರಲಿ, ಯಾವಾಗಲೂ ತನ್ನ ಗುರಿಯನ್ನು ಶೇಕಡ 100ರಷ್ಟು ಸಾಧಿಸುತ್ತೇನೆ ಎಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ. ಆದುದರಿಂದ ನಾನು ವಿನಮ್ರವಾಗಿ ವಿನಂತಿಸಿಕೊಳ್ಳುವುದೇನೆಂದರೆ, ಯಾವುದನ್ನು ನಾವು ಕೇಂದ್ರ ಎಂದು ಕರೆಯುತ್ತೇವೆಯೋ ಆ ಬಿಂದುವಿನಿಂದ ಒಂದು ಸಮುದಾಯದ ಯಾವೊಬ್ಬ ಸದಸ್ಯನನ್ನೂ ದೂರ ತಳ್ಳದಂತೆ ನೋಡಿಕೊಳ್ಳುವುದು. ಯಾವೊಂದು ಇಲಾಖೆಯ ಸಾಧನೆಯನ್ನು ನಾವು ಲೆಕ್ಕಾಚಾರ ಮಾಡುವಾಗ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ, ಈ ಇಲಾಖೆಯ ಯಾವುದಾದರೊಂದು ವರ್ಗದ ಉದ್ಯೋಗಿಗಳ ಸ್ಥಿತಿಗತಿ ಉತ್ತಮವಾಗಿದೆಯೇ ಅಥವಾ ಹೀನವಾಗಿದೆಯೇ ಎಂದು. ಇದನ್ನು ಸಮರ್ಪಕವಾಗಿ ತಿಳಿಯಲು ನನ್ನ ಪ್ರಕಾರ ತುಲನಾತ್ಮಕ ವಿಧಾನವೇ ಸರಿಯಾದ ಮಾರ್ಗ. 1939 ಮತ್ತು 1940 ಮಾರ್ಚ್ ತಿಂಗಳ ತನಕ ನನ್ನ ಬಳಿ ಅಂಕಿಅಂಶ ಇದೆ. ಮೊದಲು ನಾನು ಕಾರ್ಮಿಕ ಇಲಾಖೆಯ ಕಚೇರಿಯಿಂದಲೇ ಪ್ರಾರಂಭಿಸುವುದಾಗಿ ತಿಳಿಸಿದನಷ್ಟೇ. 1939 ಇದ್ದ ಗೆಜೆಟೆಡ್ ಹುದ್ದೆಗಳು 12 ಮತ್ತು ಇದರಲ್ಲಿ ಮುಸ್ಲಿಂ ಹುದ್ದೆಗಳು ಶೇಕಡಾವಾರು 8. 1946 ಒಟ್ಟು ಗೆಜೆಟೆಡ್ ಹುದ್ದೆಗಳು 80 ಮತ್ತು ಅದರಲ್ಲಿ ಮುಸ್ಲಿಂ ಹುದ್ದೆಗಳು ಪ್ರತಿಶತ 20. ನಾನ್ ಗೆಜೆಟೆಡ್ ಹುದ್ದೆಗಳ ವಿವರ ಕೊಡುತ್ತೇನೆ. 1939 ಆ ರೀತಿಯ ಒಟ್ಟು ಹುದ್ದೆಗಳ ಸಂಖ್ಯೆ 75 ಮತ್ತು ಮುಸ್ಲಿಮರ ಪಾಲು ಶೇಕಡಾವಾರು ಹುದ್ದೆಗಳು 23. 1946 ಆ ಬಗೆಯ ಹುದ್ದೆಗಳ ಸಂಖ್ಯೆ 457 ಮತ್ತು ಮುಸ್ಲಿಮರ ಶೇಕಡಾವಾರು 24. ಈಗ ಬಹಳ ಪ್ರಚಾರಕ್ಕೊಳಗಾಗಿರುವ ಕೇಂದ್ರ ಲೋಕೋಪಯೋಗಿ ಇಲಾಖೆಗೆ ಬರುತ್ತೇನೆ. ಮೊದಲು ಗೆಜೆಟೆಡ್ ಹುದ್ದೆಗಳ ವಿವರ ಕೊಡುತ್ತೇನೆ. 1939 ಒಟ್ಟು ಇದ್ದಂತ ಗೆಜೆಟೆಡ್ ಹುದ್ದೆಗಳ ಸಂಖ್ಯೆ 43, ಅದರಲ್ಲಿ ಮುಸ್ಲಿಮರಿಗೆ 21%. 1946 ಒಟ್ಟು ಹುದ್ದೆಗಳು 181. ಗೃಹ ಸದಸ್ಯರು ಪ್ರಸ್ತಾಪ ಮಾಡಿರುವಂತೆ ಸಮರ ಕಾಲದ ತುರ್ತು ಪರಿಸ್ಥಿತಿ ಇದ್ದಾಗ್ಯೂ ಮುಸ್ಲಿಮರಿಗೆ ಪ್ರತಿಶತ 21.1% ಮೀಸಲಿತ್ತು.
ಈ ಸೂಚನೆ ಮಂಡಿಸಿದ ಸದಸ್ಯರಿಗೆ ಪ್ರಾಯಶಃ ಇದರಿಂದಲೂ ತೃಪ್ತಿಯಾಗದಿದ್ದ ಪಕ್ಷದಲ್ಲಿ ಈ ಸದನದ ಕಾಲವನ್ನು ಇನ್ನಷ್ಟು ಉಪಯೋಗಿಸಿಕೊಂಡು 1946ರಲ್ಲಿ ಕೇಂದ್ರ ಲೋಕೋಪಯೋಗಿ ಇಲಾಖೆಯಲ್ಲಿದ್ದ ಗೆಜೆಟೆಡ್ ಹುದ್ದೆಗಳ ಸಂಯೋಜನೆಯನ್ನು ವಿಶ್ಲೇಷಣೆ ಮಾಡುತ್ತೇನೆ. ಪ್ರತಿಶತಃ ಎಷ್ಟೆಂದು ತಿಳಿಯಲು ಬೇರೆ ಬೇರೆ ಗ್ರೇಡುಗಳನ್ನೂ ಪರಿಗಣಿಸುತ್ತೇನೆ. ಒಟ್ಟು ಇದ್ದ ಸೂಪರಿಂಟೆಂಡಿಂಗ್ ಇಂಜಿನಿಯರುಗಳ ಸಂಖ್ಯೆ 18, ಇದರಲ್ಲಿ ಒಬ್ಬರು ಮುಸ್ಲಿಮರು, ಅಂದರೆ ಪ್ರತಿಶತ 7 ಆದ ಹಾಗಾಯಿತು. ಕಾರ್ಯಪಾಲಕ ಇಂಜಿನಿಯರ್ಗಳ ಸಂಖ್ಯೆ 64 ಹಾಗೂ ಮುಸ್ಲಿಂ ಪ್ರತಿಶತ 18. ಎಲೆಕ್ಟ್ರಿಕಲ್ ಇಂಜಿನಿಯರ್ಗಳು 12 ಮತ್ತು ಮುಸ್ಲಿಂ ಪ್ರತಿಶತ 6.5. ತಾತ್ಕಾಲಿಕ ಇಂಜಿನಿಯರ್ಗಳು ಒಟ್ಟು 72, ಅದರಲ್ಲಿ ಮುಸ್ಲಿಂ ಪ್ರತಿಶತ 32. ಸಿಪಿಡಬ್ಲ್ಯೂಡಿ ಬಗ್ಗೆ ಚರ್ಚೆ ಮಾಡುತ್ತಿರುವಾಗ ನಮ್ಮ ಗೌರವಾನ್ವಿತ ಸ್ನೇಹಿತರೊಬ್ಬರು, ಯಾರು ಎಂದು ಮರೆತಿದ್ದೇನೆ, ಲೋಡಿ ರಸ್ತೆಯ ಕಾಂಟ್ರಾಕ್ಟ್ಗಳ ಬಗ್ಗೆ ಪ್ರಸ್ತಾಪ. ಬೊಂಬಾಯಿ ದಕ್ಷಿಣ ಗ್ರಾಮಾಂತರ ಕ್ಷೇತ್ರದ ಸದಸ್ಯರಾದ ಶ್ರೀ ಮೊಹಮ್ಮದ್ ಇಎಚ್ ಜಾಫರ್ ಅವರು ನಾನೇ ಎನ್ನುತ್ತಾರೆ. ಆಗ ಗೌರವಾನ್ವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀವೇ ಅಂತ ತೋರುತ್ತೆ, ಗೌರವಾನ್ವಿತ ಸದಸ್ಯರಿಂದ ಉಲ್ಲೇಖವಾದ ಸಂಖ್ಯೆ ನನಗೆ ಮರೆತು ಹೋಗಿದೆ ಎನ್ನುತ್ತಾರೆ. ಶ್ರೀ ಮೊಹಮ್ಮದ್ ಇಎಚ್ ಜಾಫರ್ ಅವರು 5 ಕೋಟಿ ಎಂದು ಸಂಖ್ಯೆಯನ್ನು ಹೇಳುತ್ತಾರೆ. ಗೌರವಾನ್ವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಲೋಡಿ ರಸ್ತೆ ಕೆಲಸದಲ್ಲಿ ಮುಸ್ಲಿಂ ಕಾಂಟ್ರಾಕ್ಟರ್ಗಳು ಪಡೆದ ಕೆಲಸದ ಪ್ರಮಾಣ ಬಹಳ ಕಡಿಮೆಯದೆಂದು ಮಾನ್ಯ ಸದಸ್ಯರ ಆಕ್ಷೇಪ, ಇದರ ನಿಖರವಾದ ಅಂಕಿಅಂಶವೂ ನನಗೆ ಮರೆತು ಹೋಗಿದೆ ಎನ್ನುತ್ತಾರೆ. ಶ್ರೀ ಮೊಹಮ್ಮದ್ ಇಎಚ್ ಜಾಫರ್ ಅವರು ಲೋಡಿ ರಸ್ತೆ ಕಾಲೋನಿಯ ಬಗ್ಗೆ ನಾನು ಪ್ರಸ್ತಾಪಿಸಿದೆನಾದರೂ ಇನ್ನೂ ಬೇಕಾದಷ್ಟು ಕ್ಷೇತ್ರಗಳಿವೆ ಎಂದು ಗಮನ ಸೆಳೆಯುತ್ತಾರೆ. ಆಗ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮಾನ್ಯ ಸದಸ್ಯರು ದಿನದ ಕೊನೆಯ ವೇಳೆಗೆ ಮಾತನಾಡಿದ್ದರಿಂದ ಅಂಕಿಅಂಶಗಳನ್ನು ಕೊಡಲು ನನ್ನಿಂದಾಗಲಿಲ್ಲ, ಆದರೆ ಈಗ ಅವು ಲಭ್ಯವಿದೆ ಎನ್ನುತ್ತಾರೆ. ಆಗ ಸಂಯುಕ್ತ ಪ್ರಾಂತ್ಯ ದಕ್ಷಿಣ ವಿಭಾಗದ ಡಾಕ್ಟರ್ ಸರ್ ಜಿಯಾವುದ್ದೀನ್ ಅಹಮದ್ ಅವರು ಈ ಹಂತದಲ್ಲಿ ನೀವು ಮಧ್ಯಪ್ರವೇಶಿಸಬೇಕಾದ ಅವಶ್ಯಕತೆ ಇರಲಿಲ್ಲ, ಸ್ವಲ್ಪ ಹೊತ್ತು ನೀವು ಕಾಯಬಹುದಾಗಿತ್ತು ಎನ್ನುತ್ತಾರೆ. ಆಗ ಗೌರವಾನ್ವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನನ್ನ ಗೌರವಾನ್ವಿತ ಸದಸ್ಯರ ಸಲಹೆಗಾಗಿ ಕೃತಜ್ಞನಾಗಿದ್ದೇನೆ, ಆದರೆ ಮುಸ್ಲಿಂ ಲೀಗ್ಗೆ ಇನ್ನಿತರ ಖೋತಾ ಸೂಚನೆಗಳಿಗಾಗಿ ಸಾಕಷ್ಟು ಸಮಯ ಕೊಡಬೇಕೆಂದು ನನಗನ್ನಿಸಿತು, ಆದ ಕಾರಣ ನಾನು ಮಧ್ಯಪ್ರವೇಶಿಸಿದೆ, ಇಲ್ಲದಿದ್ದರೆ ಅದು ಕೇವಲ ಒಂದು ಸಾಮಾನ್ಯ ಸೂಚನೆ, ಮಧ್ಯಪ್ರವೇಶಿಸುವ ಮನಸ್ಸು ನನಗೆ ಇರಲೇ ಇಲ್ಲ, ಅದರ ಅವಶ್ಯಕತೆಯೂ ಇರಲಿಲ್ಲ. ಕಾರ್ಮಿಕ ಇಲಾಖೆಯ ಬಗ್ಗೆ ಕೆಲವು ಸದಸ್ಯರಲ್ಲಿರುವ ದಿಗಿಲನ್ನು ನಿವಾರಿಸುವ ಸಲುವಾಗಿ ನಾನು ಎದ್ದು ನಿಂತುಕೊಂಡಿದ್ದೇನೆ ಎನ್ನುತ್ತಾರೆ. ಶ್ರೀ ಮೊಹಮ್ಮದ್ ಇಎಚ್ ಜಾಫರ್ ಅವರು ನಿಮಗೆ ಧನ್ಯವಾದಗಳು ಎನ್ನುತ್ತಾರೆ. ಆಗ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಲೋಡಿ ರಸ್ತೆಗೆ ಸಂಬಂಧಿಸಿದ ಕೆಲಸದ ವಿಷಯವಾಗಿ ವಸ್ತುಸ್ಥಿತಿ ಹೀಗಿತ್ತು. ಮುಖ್ಯ ಇಂಜಿನಿಯರ್ ಅವರು ಒದಗಿಸಿದ ಮಾಹಿತಿಯ ಪ್ರಕಾರ ಮುಸ್ಲಿಮರಿಗೆ ನೀಡಿದ ಕಾಂಟ್ರಾಕ್ಟಿನ ಹಣದ ಮೊತ್ತ 10.5 ಲಕ್ಷ ರೂಪಾಯಿಗಳು. ನಮ್ಮ ಗೌರವಾನ್ವಿತ ಸದಸ್ಯರು ತಿಳಿಸಿದ ಮೊತ್ತಕ್ಕಿಂತ ಇದು ಬಹಳ ಹೆಚ್ಚಾಗಿರುವುದು ನಾವು ಗಮನಿಸಬೇಕಾದ ಸಂಗತಿ ಎನ್ನುತ್ತಾರೆ. ಶ್ರೀ ಮೊಹಮ್ಮದ್ ಇಎಚ್ ಜಾಫರ್ ಅವರು ಇದು ಎಷ್ಟರಲ್ಲಿ ಎಂದು ಪ್ರಶ್ನಿಸಿದಾಗ ಮತ್ತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು 3 ಕೋಟಿಯಲ್ಲಿ. ನನ್ನ ಗೌರವಾನ್ವಿತ ಗೆಳೆಯರು ನೆನಪಲ್ಲಿಡಬೇಕಾದ ಅಂಶವೆಂದರೆ ಈ ಕೆಲಸಗಳನ್ನು ವಿತರಿಸಿದ ಕಾರ್ಯಪಾಲಕ ಇಂಜಿನಿಯರ್ ಅವರು ಕೂಡ ಒಬ್ಬ ಮುಸ್ಲಿಮರು ಎನ್ನುತ್ತಾರೆ. ಮೊಹಮ್ಮದ್ ಇಎಚ್ ಜಾಫರ್ ಅವರು ಮುಸ್ಲಿಮರಿಗೆ ಗುತ್ತಿಗೆ ಕೊಡಬಾರದು ಎಂದು ಅಧಿಕಾರಿಗಳು ಅವರ ಮೇಲೆ ತಂದ ಒತ್ತಡದ ಬಗ್ಗೆ ಏನೆನ್ನುತ್ತೀರಿ ಎಂದು ಪ್ರಶ್ನಿಸುತ್ತಾರೆ. ಗೌರವಾನ್ವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನನ್ನ ಸ್ನೇಹಿತರು ಎಲ್ಲಾ ತರಹದ ಆಪಾದನೆಯನ್ನು ಮಾಡುತ್ತಿದ್ದಾರೆ, ಅವುಗಳ ಬಗ್ಗೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಅವರ ಬಳಿ ಇರುವುದೆಂದು ಭಾವಿಸುವೆ. ನನ್ನ ಗಮನವನ್ನು ಯಾರೂ ಆ ಕಡೆ ಸೆಳೆದಿಲ್ಲ. ನನ್ನ ಸ್ನೇಹಿತರು ಮಾಹಿತಿ ಒದಗಿಸಿದರೆ ಖಂಡಿತ ವಿಚಾರಿಸುತ್ತೇನೆ ಎಂದು ಭರವಸೆ ಕೊಡುತ್ತಾರೆ. ಆಗ ಶ್ರೀ ಮೊಹಮ್ಮದ್ ಇಎಚ್ ಜಾಫರ್ ಅವರು ಸದನದಲ್ಲೇ ನಾನು ಅವುಗಳನ್ನು ತಮಗೆ ಒದಗಿಸುತ್ತೇನೆ ಎನ್ನುತ್ತಾರೆ. ಗೌರವಾನ್ವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಈ ಕೆಲಸಗಳನ್ನು ನೋಡಿಕೊಳ್ಳುತ್ತಿರುವವರು ಒಬ್ಬ ಮುಸ್ಲಿಂ ಕಾರ್ಯಪಾಲಕ ಇಂಜಿನಿಯರ್ ಅವರು. ಎರಡನೇ ಅಂಶವೆಂದರೆ ಕೆಲಸಗಳನ್ನು ನೋಡಿಕೊಳ್ಳುವಂತ ಅಧಿಕಾರಿಯೊಬ್ಬರು ಕೇಂದ್ರ ಲೋಕೋಪಯೋಗಿ ಇಲಾಖೆಗೆ ಸೇರಿದವರು. ಅವರು ಮುಸಲ್ಮಾನರಾಗಿರಲಿ ಅಥವಾ ಹಿಂದೂ ಆಗಿರಲಿ ಕೇಂದ್ರ ಲೋಕೋಪಯೋಗಿ ಇಲಾಖೆಯ ನಿಯಮ ತಿಳಿಸುವಂತೆ ಯಾರ ಟೆಂಡರು ಅತ್ಯಂತ ಕಡಿಮೆ ಇರೋದೋ ಅವರಿಗೆ ಕೆಲಸವನ್ನು ವಹಿಸಬೇಕು. ನಾನು ತುರ್ತಾಗಿ ಮುಖ್ಯ ಇಂಜಿನಿಯರ್ ಜೊತೆ ಮಾತಾಡಿ ತಿಳಿದುಕೊಂಡಿರುವಂತೆ ಯಾವ ಮಹಮ್ಮದಿಯರು ಅತ್ಯಂತ ಕಡಿಮೆ ಟೆಂಡರು ಕಳಿಸಿ ಕೆಲಸ ಪಡೆಯಲು ವಿಫಲರಾಗಿದ್ದಾರೆ ಎಂದು ಸಾಬೀತಾಗಿಲ್ಲ. ಶ್ರೀ ಮೊಹಮ್ಮದ್ ಇಎಚ್ ಜಾಫರ್ ಅವರು
ನಾನು ಕ್ರಿಯಾಲೋಪ ಎತ್ತ ಬಯಸುತ್ತೇನೆ ಎನ್ನುತ್ತಾರೆ. ಗೌರವಾನ್ವಿತ ಅಂಬೇಡ್ಕರ್ ಅವರು ನಾನು ಸೋಲೊಪ್ಪಿಕೊಳ್ಳುತ್ತಿಲ್ಲ, ನನಗೆ ಸಮಯವಿಲ್ಲ ಎನ್ನುತ್ತಾರೆ. ಆಗ ಶ್ರೀ ಮೊಹಮ್ಮದ್ ಇಯದ್ ಜಾಫರ್ ಸನ್ಮಾನ್ಯ ಸಚಿವರು ಮುಂದುವರಿಸಲಿ ಎನ್ನುತ್ತಾರೆ. ಆಗ ಅಧ್ಯಕ್ಷರು ಸಹ ಸನ್ಮಾನ್ಯ ಸಚಿವರು ಮುಂದುವರಿಸಲಿ ಎನ್ನುತ್ತಾರೆ. ಮುಂದುವರಿದ ಭಾಗವಾಗಿ ಗೌರವಾನ್ವಿತ ಡಾಕ್ಟರ್ ವಿ ಆರ್ ಅಂಬೇಡ್ಕರ್ ಅವರು ಕೇಂದ್ರ ಲೋಕೋಪಯೋಗಿ ಕಾನೂನಿನ ಪ್ರಕಾರ ಕೆಲಸಗಳಿಗೆ ಸಂಬಂಧಪಟ್ಟ ಟೆಂಡರುಗಳನ್ನು ಎರಡು ಬೇರೆ ಬೇರೆ ಮೂಲಗಳಿಂದ ಪರಿಶೀಲನೆ ನಡೆಸಲಾಗುತ್ತದೆ. ಒಬ್ಬರು ಆಡಿಟರ್ ಜನರಲ್, ಇನ್ನೊಬ್ಬರು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ತಮ್ಮ ಇಲಾಖೆಯಲ್ಲಿ ಈ ನಿಯಮವನ್ನು ಉಲ್ಲಂಘಿಸಿದ ಅಧಿಕಾರಿಯನ್ನು ಅವರು ವಿಚಾರಣೆಗೆ ಗುರಿಪಡಿಸುತ್ತಾರೆ ಎನ್ನುತ್ತಾರೆ. ಆಗ ಸೈಯದ್ ಗುಲಾಂ ಬಿಕ್ ನಾಯರಂಗ್ ಅವರು ಅದು ಬರೀ ಮರಣೋತ್ತರ ಪರೀಕ್ಷೆಯಾಗುತ್ತೆ ಅಷ್ಟೇ ಎನ್ನುತ್ತಾರೆ. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಶ್ನೆ ಏನೆಂದರೆ ನಿಯಮಗಳನ್ನು ಪರಿಪಾಲಿಸಿದ್ದಾರೆಯೇ ಇಲ್ಲವೇ ಎಂಬುದು ಮಾತ್ರ ಎನ್ನುತ್ತಾರೆ. ಡಾಕ್ಟರ್ ಸರ್ ಜಿಯಾವುದ್ದೀನ್ ಅಹಮದ್ ನಿಯಮಗಳನ್ನು ಬದಲಾಯಿಸಿರಬಹುದೇ ಎಂದು ಕೇಳುತ್ತಾರೆ. ಆಗ ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾನ್ಯ ಸದಸ್ಯರು ಇದರ ಬಗ್ಗೆ ಹೆಚ್ಚಿಗೆ ತಿಳಿದಿದ್ದಾರೆ, ಅಲಿಘರ್ ವಿಶ್ವವಿದ್ಯಾನಿಲಯದಲ್ಲಿ ಅವರು ಹೆಚ್ಚು

ಕೊಡಬಲ್ಲೆನೆ ಹೊರತು ಇದು ಬಹಳ ಸಮಯ ಹಿಡಿಯುವುದರಿಂದ ಅಂಶ ಅಂಶವಾಗಿ ಪರಿಗಣಿಸಲಾರೆ. 1939ರಲ್ಲಿ ಸ್ಥಿತಿಗತಿ ಹೀಗಿತ್ತು. ಒಟ್ಟು ಇದ್ದ ಹುದ್ದೆಗಳು 46, ಮುಸ್ಲಿಮರಿಗೆ ಇದ್ದ ಸ್ಥಾನಗಳು ಪ್ರತಿಶತ 1.5 ಮಾತ್ರ. 1946ರಲ್ಲಿ ಇದ್ದ ಒಟ್ಟು ಸ್ಥಾನಗಳು 155, ಇದರಲ್ಲಿ ಮುಸ್ಲಿಮರು ಪ್ರತಿಶತ 11.5 ಸ್ಥಾನಗಳನ್ನು ಪಡೆದಿದ್ದರು. ಸೇರ್ಪಡೆಯಾದ ಅಥವಾ ಹೊಂದಿಕೊಂಡ ಕಚೇರಿಗಳಲ್ಲಿ ಇದ್ದ ಗೆಜೆಟೇತರ ಹುದ್ದೆಗಳ ಒಟ್ಟು ಸಂಖ್ಯೆ 1939ರಲ್ಲಿ 2238, ಮುಸ್ಲಿಮರಿಗೆ 34% ಇತ್ತು. 1946ರಲ್ಲಿಯೂ ಇದ್ದ ಒಟ್ಟು ನಾನ್ ಗೆಜೆಟೆಡ್ ಹುದ್ದೆಗಳ ಸಂಖ್ಯೆ 2929, ಇದರಲ್ಲಿ ಮುಸ್ಲಿಮರ ಪಾಲು 30%. ಮಾನ್ಯರೇ, ಈಗ ನಾನು ಭೂಗರ್ಭ ಸರ್ವೇಕ್ಷಣೆ ಇಲಾಖೆಯ ಕಡೆ ಗಮನ ಹರಿಸುತ್ತೇನೆ. ಸದನದಲ್ಲಿ ಪ್ರತಿಯೊಬ್ಬರಿಗೂ ತಿಳಿದಿರುವಂತೆ ಸದ್ಯದಲ್ಲಿ ಭೂಗರ್ಭ ಸರ್ವೇಕ್ಷಣಾ ಇಲಾಖೆಯು ಕಡಿಮೆ ಹುದ್ದೆಗಳನ್ನೊಳಗೊಂಡಿರುತ್ತದೆ. ಭಾರತ ಸರ್ಕಾರ ಸಮರೋತ್ತರ ಅಭಿವೃದ್ಧಿಯನ್ನು ಗಮನದಲ್ಲಿರಿಸಿಕೊಂಡು ಹೊಸ ಯೋಜನೆಗಳನ್ನು ಹಮ್ಮಿಕೊಂಡಿರುವುದರಿಂದ ನಾವು ಭೂಗರ್ಭ ಸರ್ವೇಕ್ಷಣಾ ಇಲಾಖೆಯನ್ನು ವಿಸ್ತರಿಸಲು ಪ್ರಯತ್ನ ನಡೆಸಿದ್ದೇವೆ. ಉಪ ಭೂಗರ್ಭ ಶಾಸ್ತ್ರಜ್ಞರ ಹುದ್ದೆಗಳಿಗೆ 13 ಮಂದಿಯನ್ನು ನೇಮಕ ಮಾಡುವುದರ ಮೂಲಕ ನಾವು ವಿಸ್ತರಣೆ ಕಾರ್ಯ ಆರಂಭ ಮಾಡಿದ್ದೇವೆ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಜವಾದ ವಸ್ತುಸ್ಥಿತಿ ಏನು ಎಂಬುದರ ಬಗ್ಗೆ ನಾನು ಗೌರವಾನ್ವಿತ ಸ್ನೇಹಿತರ ಗಮನ ಸೆಳೆಯಲು ಇಚ್ಛಿಸುತ್ತೇನೆ. ಸಹಜವಾಗಿಯೇ ನಾವು ಫೆಡರಲ್ ಸಾರ್ವಜನಿಕ ಸೇವಾ ಆಯೋಗದ ಮೂಲಕವಾಗಿಯೇ ಈ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಆಯೋಗವು ಪ್ರತಿಭೆಯ ಆಧಾರದ ಮೇಲೆ 40 ಹೆಸರುಗಳನ್ನು ಶಿಫಾರಸು ಮಾಡಿತ್ತು. ಇದರಲ್ಲಿ ನಾವು 13 ಮಂದಿಯನ್ನು ಮಾತ್ರ ಆರಿಸಬೇಕಿತ್ತು. 13 ಮಂದಿಯಲ್ಲಿ ಇದ್ದ ಒಬ್ಬ ಮುಸ್ಲಿಂ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಿದೆವು ಎನ್ನುತ್ತಾರೆ. ಆಗ ನವಾಜ್ಜಾದ ಲಿಯಾಖತ್ ಅಲಿ ಖಾನ್ ಅವರು 40 ಹೆಸರುಗಳಲ್ಲಿ ಎನ್ನುತ್ತಾರೆ. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಆಕ್ಷೇಪಣೆಗೆ ಉತ್ತರಿಸುತ್ತಾ, ಹೌದು, ಪ್ರತಿಭೆಯ ಆಧಾರದ ಮೇಲೆ ಹೆಸರುಗಳನ್ನು ಕೊಟ್ಟಿದ್ದರು. ನಮ್ಮಲ್ಲಿದ್ದುದು 13 ಹುದ್ದೆಗಳು ಮಾತ್ರ. ಸಹಜವಾಗಿಯೇ ನಾವು 13ಕ್ಕೆ ಮಿತಗೊಳಿಸಬೇಕಾಗಿತ್ತು. 13 ಹುದ್ದೆಗಳಿಗೆ ನಾವು ನಿಲ್ಲಬೇಕಾದಾಗ ಆ 13ರಲ್ಲಿ ಇದ್ದವರು ಒಬ್ಬರೇ ಮುಸ್ಲಿಮರು. ನಾನು ಮೊದಲೇ ತಿಳಿಸಿದಂತೆ ಈ ಹುದ್ದೆಗಳು ಬಹಳ ತಾಂತ್ರಿಕವಾದ ಹುದ್ದೆಗಳಾದ್ದರಿಂದ ವಿದ್ಯಾರ್ಹತೆಯ ಬಗ್ಗೆ ನಾವು ಖಚಿತಪಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇತ್ತು. ಫೆಡರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಶಿಫಾರಸು ಮಾಡಿದಂತೆ ಕೇವಲ ಪ್ರತಿಭೆಯ ಆಧಾರದ ಮೇಲೆ ಮಾತ್ರ ಈ ಹುದ್ದೆಗಳನ್ನು ಭರ್ತಿ ಮಾಡಬೇಕೆಂದು ತಮ್ಮ ಮೊದಲಿನ ನಿಯಮದಂತೆ ಕಾರ್ಮಿಕ ಇಲಾಖೆಯವರು ಹೊರಟಿದ್ದರೆ ಖಂಡಿತವಾಗಿಯೂ ಪ್ರತಿಭೆಯ ಆಧಾರದ ಮೇಲೆ ಆಯ್ಕೆಯಾದ 13 ಮಂದಿಯಲ್ಲಿ ಸಿಕ್ಕಿದವರು ಕೇವಲ ಒಬ್ಬರೇ ಒಬ್ಬರು ಮುಸ್ಲಿಂ ಅಭ್ಯರ್ಥಿ. ಆದರೆ ಈ ನಿಯಮಕ್ಕೆ ಅಂಟಿಕೊಳ್ಳದೆ ಯಾದಿಯಲ್ಲಿ ಬಹಳ ಕೆಳಗೆ ಹೋಗಿ ಇನ್ನೂ 3 ಮಂದಿ ಮುಸ್ಲಿಮರನ್ನು ಆರಿಸಿಕೊಂಡಿದ್ದರಿಂದ ಒಟ್ಟು ಮುಸ್ಲಿಂ ಅಭ್ಯರ್ಥಿಗಳ ಸಂಖ್ಯೆ 4 ಆಯಿತು. ನಾವು ಮಾಡಿರುವ ಇನ್ನೊಂದು ಕೆಲಸವೆಂದರೆ ಇದು ಅನೇಕರ ದೃಷ್ಟಿಯಲ್ಲಿ ಅನುಚಿತವಾಗಿ ತೋರಬಹುದಾದರೂ ಸಹ ಭೂಗರ್ಭ ಸರ್ವೇಕ್ಷಣೆಯ ಮಹಾನಿರ್ದೇಶಕರ ಕಚೇರಿಯಲ್ಲಿ ಮುಸ್ಲಿಂ ಅಧಿಕಾರಿಗಳೇ ಇಲ್ಲದಿರುವುದು ನಮ್ಮ ಗಮನಕ್ಕೆ ಬಂದಿತು. ಹಾಗಾಗಿ ನಮ್ಮ ಗೌರವಾನ್ವಿತ ಗೆಳೆಯರಾದ ಸರ್ ಜಿಯಾವುದ್ದೀನ್ ಅಹಮದ್ ರವರು ಪ್ರತಿನಿಧಿಸುವ ವಿಶ್ವವಿದ್ಯಾನಿಲಯದಿಂದ 2 ಮುಸ್ಲಿಂ ವಿದ್ಯಾರ್ಥಿಗಳನ್ನು ಆರಿಸಿಕೊಂಡೆವು ಎನ್ನುತ್ತಾರೆ. ಆಗ ಡಾಕ್ಟರ್ ಸರ್ ಜಿಯಾವುದ್ದೀನ್ ಅಹಮದ್ ಅವರು, ಇದರ ಕೀರ್ತಿ ನಿಮಗೆ ದೊರೆಯಲಾರದು ಎನ್ನುತ್ತಾರೆ. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತರಬೇತಿಯಲ್ಲೇನು ಅವರು ಭೂಗರ್ಭಶಾಸ್ತ್ರಜ್ಞರೇನು ಆಗಿರಲಿಲ್ಲ. ಕೇವಲ ಭೂಗೋಳ ಶಾಸ್ತ್ರದಲ್ಲಿ ಮಾತ್ರ ಅವರು ವಿದ್ಯಾರ್ಹತೆ ಗಳಿಸಿದ್ದರು. ಆದಾಗ್ಯೂ ಅವರನ್ನು ನಾವು ಆರಿಸಿದೆವು, ಅವರಿಗೆ ತರಬೇತು ಕೊಟ್ಟೆವು. ತರುವಾಯದಲ್ಲಾದರೂ ಅವರು ಭೂಗರ್ಭ ಸರ್ವೇಕ್ಷಣಾ ಇಲಾಖೆಯಲ್ಲಿ ಹುದ್ದೆ ಗಳಿಸಿಕೊಳ್ಳಲಿ ಎಂಬ ಉದ್ದೇಶದಿಂದ. ಮಾನ್ಯರೇ, ಈಗ ನಾನು ಗಣಿಶಾಲೆಯ ಬಗ್ಗೆ ಪ್ರಸ್ತಾಪ ಮಾಡುತ್ತೇನೆ. ಕಳೆದ ಸಭೆಯಲ್ಲಿ ಅದರ ಬಗ್ಗೆ ಕೆಲವು ಪ್ರಶ್ನೆಗಳಿದ್ದವು. ಮಾನ್ಯರೇ, ನನಗೆ ಸಮಯ ಎಷ್ಟಿದೆ ಎಂದು ನಾನು ತಿಳಿಯಬಹುದೇ ಎಂದು ಕೇಳುತ್ತಾರೆ.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು

ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
7: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
6: ನೋಡಿ, ನಾವ್ ಯಾವ ಊರಲ್ಲಿರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
7: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
6: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
8: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
6: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
9: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
4: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
9: ಹೌದಾ? ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
4: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
10: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಹಿತಮಿತ ಆಹಾರ ಆರೋಗ್ಯಕ್ಕೆ ಹಿತಕರ ಅನ್ನೋ ಒಂದು ಮಾತಿದೆ. ಕೆಲವೊಂದು ಆಹಾರ ಔಷಧಿಯಾಗಿ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದರಕ್ಕೆ ಕಹಿ, ಉದರಕ್ಕೆ ಸಿಹಿಯನ್ನು ಕೊಡುವಂಥದ್ದು ಕೆಲವೊಂದು ಆಹಾರಗಳ ಲಕ್ಷಣ ಅಂತ ಹೇಳ್ಬೋದು. ಸ್ನೇಹಿತರೆ, ಸಾಮಾನ್ಯವಾಗಿ ಮನುಷ್ಯನ ನಾಲಿಗೆ ಹಾಗೂ ಮನಸ್ಸು ಈ ಎರಡು ಸರಿ ಇದ್ದರೆ, ಎರಡು ಹತೋಟಿಯಲ್ಲಿದ್ದರೆ ಯಾವುದೇ ರೋಗಗಳು ಅಷ್ಟಾಗಿ ಬರುವುದು ಕಡಿಮೆ ಅಂತಲೇ ಹೇಳ್ತಾರೆ ತಿಳಿದಂಥವರು. ಆರೋಗ್ಯಕ್ಕೆ ಬೇಕಾದಂತೆ ತಿನ್ನುವಂಥದ್ದು ಹಾಗೂ ಮನಸ್ಸನ್ನು ಯಾವುದೇ ಚಿಂತೆ, ಖಿನ್ನತೆ ಅಥವಾ ಧಾವಂತ, ಒತ್ತಡ ಈ ರೀತಿಯಲ್ಲಿ ಮಾನಸಿಕ ತೊಳಲಾಟ ವ್ಯಕ್ತಿಯ ಹತೋಟಿಯಲ್ಲಿದ್ದರೆ ರೋಗಗಳು ಕೂಡ ಹತ್ತಿರವೂ ಸುಳಿಯೋದಿಲ್ಲ ಅಂತಲೇ ಹೇಳ್ತಾರೆ. ಹಾಗೆ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಸ್ನೇಹಿತರೆ, ಮನುಷ್ಯನ ದೇಹದಲ್ಲಿ ಅತಿ ಮುಖ್ಯವಾದದ್ದು, ಅತಿ ಅಂದರೆ ಅತಿ ಮುಖ್ಯವಾದದ್ದು ಮನಸ್ಸು. ಮನಸ್ಸು ಮಾಡಬೇಕು ಮಾರಾಯ, ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಹೇಳ್ತೀವಲ್ವಾ, ಆ ಒಂದು ಮಾತಲ್ಲೇ ನಾವು ಅರ್ಥ ಮಾಡ್ಕೊಳ್ಬೋದು ಅದು ಎಷ್ಟು ಪ್ರಭಾವ ಅಂತ. ಸ್ನೇಹಿತರೆ, ವೈದ್ಯಕೀಯವಾಗಿಯೂ ವೈದ್ಯರುಗಳು ಕೆಲವೊಂದಿಷ್ಟು ಟಿಪ್ಸ್ಗಳನ್ನ ಕೊಡ್ತಾರೆ. ಹರಿ ಪ್ಲಸ್ ವರಿ ಪ್ಲಸ್ ಕರಿ ಈಸ್ ಈಕ್ವಲ್ ಟು ಆಸಿಡಿಟಿ ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ, ಹರಿ ಪ್ಲಸ್ ವರಿ ಪ್ಲಸ್ ಕರಿ ಆಸಿಡಿಟಿ ಅಂತ. ಅದರಲ್ಲೂ ಇತ್ತೀಚೆಗೆ ದೊಡ್ಡ ದೊಡ್ಡ ಕಾಯಿಲೆಗಳಿಗಿಂತ ಜನರು ತುಂಬಾ ವ್ಯಥೆ ಪಡ್ತಾ ಇರುವಂಥದ್ದು ಈ ಕ್ಯಾನ್ಸರು, ಶುಗರು, ಕಿಡ್ನಿ ಫೇಲ್ಯೂರ್ಗಳಿಗಿಂತಲೂ ಭೀಕರವಾಗಿ ಕಾಡುವಂಥದ್ದು, ಒಂದು ರೀತಿಯ ಸಾಂಕ್ರಾಮಿಕವಾಗಿ ಕೂಡ ಕಾಡ್ತಾ ಇರುವಂಥದ್ದು ಈ ಅಸಿಡಿಟಿ ಅಂತ ಹೇಳ್ಬೋದು. ಈ ಬೆಳೀತಾ ಇರುವಂತಹ ಜನಸಂಖ್ಯೆ, ಎಲ್ಲದರಲ್ಲೂ ಪೈಪೋಟಿ, ಈ ಮಾನಸಿಕ ತೊಳಲಾಟ, ನಿರುದ್ಯೋಗ, ಹಾಗೆ ಎಷ್ಟು ದುಡಿದ್ರೂ ಇನ್ನೂ ಬೇಕು ಬೇಕು ಅನ್ನುವಂತಹ ಹಂಬಲ, ಎಷ್ಟು ದುಡಿದ್ರೂ ಮನೆ ಮಟ್ಟಿಗೆ ಸಾಕಾಗದೇ ಇರುವುದು, ಇವೆಲ್ಲವೂ ಕೂಡ ಮನುಷ್ಯನ ಅಂದರೆ ನಮ್ಮೆಲ್ಲರ ಮಾನಸಿಕ ನೆಮ್ಮದಿಯನ್ನು, ಸಂತಸವನ್ನು ಕಿತ್ಕೊಳ್ತಾ ಇವೆ ಸ್ನೇಹಿತರೆ, ಕಿತ್ತುಕೊಂಡಿವೆ ಕೂಡ. ತಿನ್ನುವಂತಹ ತುತ್ತು ಅನ್ನ, ಉಡೋ ತುಂಡು ಬಟ್ಟೆಗಾಗಿ ಮನುಷ್ಯ ಏನೆಲ್ಲ ಕಷ್ಟಪಡ್ತಾ ಇದ್ದಾನೆ ಅಂದರೆ ಈಗ ನಮ್ಮ ಕಣ್ಮುಂದೇನೆ ಅನೇಕ ಉದಾಹರಣೆಗಳನ್ನು ಕೂಡ ಕಾಣ್ತಾ ಇದ್ದೀವಿ, ಹಾಗೆ ಪ್ರಾತ್ಯಕ್ಷಿಕವಾಗಿ ಕೂಡ ಅನುಭವಿಸ್ತಾ ಇದ್ದೀವಿ. ಹಾಗೆ ಈ ವಿಷಯಕ್ಕೆ ತಕ್ಕಂತೆ ಒಂದು ಹಾಡು ಕೂಡ ನೆನಪಾಗ್ತಾ ಇದೆ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನಮ್ಮ ಮಾನ ಮುಚ್ಚೋಕೆ, ಅಂಗೈಗಳ ಜಾಗ ಸಾಕು ಹಾಯಾಗಿರೋಕೆ ಹಾಯಾಗಿರೋಕೆ. ಆದರೆ ಇತ್ತೀಚೆಗೆ ತುತ್ತು ಅನ್ನನೂ ಸಾಕಾಗ್ತಾ ಇಲ್ಲ, ಅಂಗೈಗಳ ಜಾಗನೂ ಸಾಕಾಗ್ತಾ ಇಲ್ಲ, ಮತ್ತಷ್ಟು ಬೇಕು, ಇನ್ನಷ್ಟು ಬೇಕು ಅನ್ನುವಂತಹ ಆಸೆಯಿಂದ ಆರೋಗ್ಯದ ಮೇಲೆ ಹೆಚ್ಚಾಗಿ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಅದೊಂದು ನೋವಿನ ಸಂಗತಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಅಸಿಡಿಟಿ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿತಾ ಹೋಗೋಣ. ಯಾಕೆ ಬರುತ್ತೆ, ಅದರ ಒಂದು ಲಕ್ಷಣಗಳು ಯಾವ ರೀತಿ ಇರುತ್ತೆ, ಹಾಗೆ ಅದರ ಪರೀಕ್ಷೆ ಯಾವ ರೀತಿ ಮಾಡಿಸ್ಕೊಳ್ಬೇಕು, ಈ ಅಸಿಡಿಟಿ ಅನ್ನುವಂಥದ್ದು ವಂಶ ಪಾರಂಪರ್ಯವಾಗಿ ಬರುತ್ತಾ ಅಥವಾ ಯಾಕೆ ಬರುತ್ತೆ ಅನ್ನೋದನ್ನು ತಿಳಿತಾ ಹೋಗೋಣ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ. ಆ ಎಲ್ಲ ವಿಷಯಗಳನ್ನು ತಿಳಿಯೋದಕ್ಕಿಂತ ಮುಂಚೆ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಹರಿ ಪ್ಲಸ್ ವರಿ ಪ್ಲಸ್ ಕರಿ ಇಸ್ ಈಕ್ವಲ್ ಟು ಅಸಿಡಿಟಿ, ಎಸ್, ಇದ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ತಿಳಿಸ್ತೇನೆ ಅಂತ ಹೇಳಿದ್ದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಈ ಕ್ಯಾನ್ಸರು, ಶುಗರು, ಕಿಡ್ನಿ ಫೇಲ್ಯೂರ್ಗಳಿಗಿಂತಲೂ ಭೀಕರವಾಗಿ ಸಾಂಕ್ರಾಮಿಕವಾಗಿ ಕಾಡ್ತಾ ಇರುವಂಥದ್ದು ಈ ಅಸಿಡಿಟಿ ಅಂತಲೇ ಹೇಳ್ಬೋದು. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಜೀವನ ಶೈಲಿ, ನಾವು ತೆಗೆದುಕೊಳ್ಳುವಂತಹ ಆಹಾರ ಪದ್ಧತಿ, ಆಹಾರ ಕ್ರಮಗಳು ಕೂಡ ಎಲ್ಲ ಬದಲಾವಣೆಗಳಾಗಿ ನಾವೇ ಈ ಅಸಿಡಿಟಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅಂದರೆ ತಪ್ಪಾಗಲಾರ್ದು. ಏನೋ, ನಮ್ಮ ದೇಹದಲ್ಲೂ ಕೂಡ ಹೊಟ್ಟೆ ಇದೆ, ಬದುಕಲಿಕ್ಕೆ ಒಂದಿಷ್ಟು ಅನ್ನ ತಿಂದರೆ ಸಾಕು. ಯಾವಾಗ ಬೇಕೋ ಆಗ ನಮಗೆ ಇಷ್ಟ ಬಂದಂಗೆ, ನಮಗೆ ಹಸಿವಾದಾಗ ತಿಂದರೆ ಆಯಿತು. ಏನು ಒಂದೊತ್ತು ತಿಂದೇ ಇದ್ರೆ ಏನು ಸಾಯಲ್ಲ ಬಿಡು, ಏನೂ ಆಗಲ್ಲ ಬಿಡು ಅನ್ನೋ ಒಂದು ಉದಾಸೀನ ಮಾತುಗಳನ್ನು ಆಡೋದು ಕೂಡ ನಾವು ಇತ್ತೀಚೆಗೆ ತುಂಬಾ ಕಾಣ್ತಾ ಇದ್ದೀವಿ, ತುಂಬಾ ಕೇಳ್ತಾ ಇದ್ದೀವಿ ಕೂಡ. ಈ ರೀತಿಯ ಮಾತುಗಳನ್ನು ಆಡುವಾಗ ಸ್ನೇಹಿತರೆ, ಒಂದಿಷ್ಟು ಎಚ್ಚರಿಕೆಯನ್ನು ನಾವು ತೆಗೆದುಕೊಳ್ಳೇಬೇಕು. ಯಾಕಪ್ಪ ಅಂದರೆ, ಇತ್ತೀಚಿನ ದಿನಗಳಲ್ಲಿ ನಾನು ಆಗಲೇ ಹೇಳ್ದಾಗೆ ಈ ಕ್ಯಾನ್ಸರು, ಶುಗರು, ಕಿಡ್ನಿ ಫೇಲ್ಯೂರು ಅನ್ನೋ ಒಂದು ಭೀಕರ ಕಾಯಿಲೆಗಳಿಗಿಂತ ಈ ಗ್ಯಾಸ್ ಟ್ರಬಲ್, ಗ್ಯಾಸ್ಟ್ರಿಕ್, ಅಲ್ಸರ್ ಹೀಗೆ ನಾನಾ ರೀತಿಯ ಕಾಯಿಲೆಗಳು ನಮ್ಮಿಂದಲೇ ಸುಲಭವಾಗಿ ನಮ್ಮ ದೇಹವನ್ನು ಸೇರ್ತಾ ಇವೆ. ನಾವು ತೆಗೆದುಕೊಳ್ಳುವಂತಹ ಆಹಾರ ಸರಿಯಾದ ಕ್ರಮದಲ್ಲಿ, ಸರಿಯಾದ ಸಮಯದಲ್ಲಿ, ಸರಿಯಾದ ಪ್ರಮಾಣದಲ್ಲಿ, ಆರೋಗ್ಯಯುತವಾಗಿ ಇರದೇ ಇದ್ದರೆ ನಮ್ಮ ದೇಹದಲ್ಲಿ ಯಾವಾಗಲೂ ಈ ಗ್ಯಾಸ್ ಟ್ರಬಲ್, ಗ್ಯಾಸ್ಟ್ರಿಕ್, ಅಲ್ಸರ್ ಹೀಗೆ ನಾನಾ ರೀತಿಯ ಕಾಯಿಲೆಗಳು ಬರೋದಕ್ಕೆ ಸುಲಭ ಆಗತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆಲ್ಲ ದಾರಿ ನಾವೇ ಮಾಡಿಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಸ್ನೇಹಿತರೆ. ಡಾಕ್ಟ್ರೇ, ನನಗೆ ರಾತ್ರಿಯಿಂದ ಎದೆ ನೋವು, ಯಾಕೋ ಗೊತ್ತಿಲ್ಲ, ನಾನು ನಾಳೆ ಇರ್ತೀನೋ ಇಲ್ವೋ ಗೊತ್ತಿಲ್ಲ, ಅಷ್ಟೊಂದು ಎದೆ ನೋವು ಬರ್ತಾ ಇದೆ ಅಂತ ಹೋಗಿ ಹೇಳ್ತೀವಿ. ಆಗ ಡಾಕ್ಟ್ರು ನಮ್ಮನ್ನು ಪರಿಶೀಲನೆ ಮಾಡಿದಾಗ, ಟ್ರೀಟ್ಮೆಂಟ್ ಕೊಟ್ಟಾಗ ಗೊತ್ತಾಗತ್ತೆ ಅದು ಗ್ಯಾಸ್ ಟ್ರಬಲ್ ಅಂತ. ಕೆಲವೊಂದು ಸಮಯದಲ್ಲಿ ಈ ಎದೆ ಉರಿ, ಎದೆ ನೋವು ಬಂದಾಗ ನಮಗೆ ನಾವೇ ಡಿಸಿಷನ್ ತೊಗೊಬಿಡ್ತೀವಿ ಸ್ನೇಹಿತರೆ, ನಮಗೆ ನಾವೇ ತೀರ್ಮಾನ ತೊಗೊಬಿಡ್ತೀವಿ, ನಮಗೆ ನಾವೇ ಡಾಕ್ಟರ್ಗಳಾಗ್ಬಿಡ್ತೀವಿ. ನನಗೆ ಹಾರ್ಟ್ ಟ್ರಬಲ್ ಇದೆ, ನನಗೇನೋ ಗ್ಯಾಸ್ಟ್ರಿಕ್ ಆಗಿದೆ, ನನಗೇನೋ ದೊಡ್ಡ ಕಾಯಿಲೆ ಬಂದಿದೆ ಅಂತ. ಸೊ ಈ ರೀತಿಯೆಲ್ಲ ಕೆಲವೊಂದು ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಬದಲು, ಊಹಾ ಪೋಹ ಮಾಡ್ಕೊಳ್ಳೋದ್ರ ಬದಲು ನಮ್ಮ ಒಂದು ಜೀವನ ಶೈಲಿ ಉತ್ತಮವಾಗಿದ್ದರೆ ಇದೆಲ್ಲವೂ ಕೂಡ ಸರಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ಸ್ನೇಹಿತರೆ, ಎಲ್ಲಾದರಲ್ಲೂ ಎಲ್ಲರೂ ಕೂಡ ಅವಸರದ ಲೈಫ್, ಬ್ಯುಸಿ ಬ್ಯುಸಿ ಬ್ಯುಸಿ. ಹೇಗಾದರೂ ಆಗಲಿ ಅದು ಫಾಸ್ಟಾಗಿ ನಡೆದು ಬಿಡಬೇಕು, ಬೇಗ ಬೇಗ ಆಗಿಬಿಡಬೇಕು ಅನ್ನೋ ಒಂದು ಧಾವಂತದಲ್ಲೇ ಜೀವನ ನಡೀತಾ ಇದೆ. ಆದರೆ ಸ್ನೇಹಿತರೆ, ನಮ್ಮ ಒಂದು ಆರೋಗ್ಯದ ದೃಷ್ಟಿಯಿಂದ ನಾವು ಸೇವಿಸುವಂತಹ ಆಹಾರ, ನಾವು ತೆಗೆದುಕೊಳ್ಳುವಂತಹ ಆಹಾರ ಮಾತ್ರ ನಿಧಾನವಾಗಿ ಸಮಾಧಾನವಾಗಿ ಊಟ ತಿಂಡಿಯನ್ನು ಮಾಡಿದಾಗ ಮಾತ್ರ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ನಾವು ಕೂಡ ಚೆನ್ನಾಗಿರ್ತೀವಿ. ಇಲ್ಲಾಂದರೆ ಸ್ನೇಹಿತರೆ, ಈ ಗ್ಯಾಸ್ ಟ್ರಬಲ್, ಗ್ಯಾಸ್ಟ್ರಿಕ್ ಅಥವಾ ಅದರಿಂದ ಮುಂದೆ ಅಲ್ಸರ್ ಕೂಡ ಬರ್ಬೋದು, ಈ ರೀತಿಯ ಸಮಸ್ಯೆಗಳನ್ನ ಕೂಡ ಎದುರಿಸ್ಬೇಕಾಗತ್ತೆ. ಸ್ನೇಹಿತರೆ, ಈ ಅಸಿಡಿಟಿ ಬಂದಾಗ ಇದರ ಒಂದು ಲಕ್ಷಣಗಳು ಕೂಡ ಯಾವ ರೀತಿ ಇರ್ತಾವಪ್ಪ ಅಂದರೆ, ಮನುಷ್ಯನ ಜಠರದಲ್ಲಿ ತಿಂದ ಆಹಾರ ಜೀರ್ಣವಾಗುವಾಗ ಹೈಡ್ರೋಕ್ಲೋರಿಕ್ ಆಮ್ಲ ಬಹುಮುಖ್ಯವಾಗಿ ಸಹಾಯ ಮಾಡುತ್ತೆ. ಇದು ಹೆಚ್ಚು ಉತ್ಪತ್ತಿಯಾದರೆ ತೊಂದರೆ ಕೂಡ ಆಗುತ್ತೆ. ಅಕಸ್ಮಾತ್ ಇದು ಹೆಚ್ಚು ಉತ್ಪತ್ತಿಯಾದಾಗ ತೊಂದರೆ ಕಾಣಿಸಿಕೊಂಡರೆ ಅದು ಜಠರದ ಒಳಪದರವನ್ನು ಸುಡುತ್ತದೆ. ಸರಿಯಾದ ಸಮಯಕ್ಕೆ ಮನುಷ್ಯ ಆಹಾರ ಸೇವಿಸಿದಾಗ ಆಮ್ಲ ಆಹಾರದೊಡನೆ ಬೆರೆತು ಆಗುವ ಅನಾಹುತವನ್ನು, ಅಂದರೆ ಸಮಸ್ಯೆಯನ್ನು ತಪ್ಪಿಸುತ್ತದೆ. ಹಾಗೆ ಜಠರದಲ್ಲಿರುವ ಮ್ಯೂಕಸ್ ರಕ್ಷಣೆಗೆ ಸಹಾಯ ಮಾಡುತ್ತೆ. ಮತ್ತೊಂದು ವಿಷಯ ಏನಪ್ಪ ಅಂದ್ರೆ, ಜಠರದಲ್ಲಿ ಈ ಆಮ್ಲ ಹೆಚ್ಚಾದಾಗ ಮಾನಸಿಕವಾಗಿಯೂ ರೋಗಿ ಒತ್ತಡಕ್ಕೆ ಒಳಗಾಗುತ್ತಾನೆ, ಅಂದ್ರೆ ಹೆಚ್ಚಾಗಿ ಸ್ಟ್ರೆಸ್ಸಿಗೂ ಕೂಡ ಒಳಗಾಗ್ತಾರೆ. ಅಂದ ಹಾಗೆ ಪ್ರತಿಯೊಬ್ಬ ಮನುಷ್ಯನ ಜಠರದಲ್ಲಿ ಬೇಕಾದಷ್ಟು ಆಮ್ಲ ಇದ್ದೇ ಇರುತ್ತದೆ. ಇದು ಹೆಚ್ಚಾದಾಗ ಅಸಿಡಿಟಿ, ಈ ತೊಂದರೆ ಬರುತ್ತದೆ. ಅದು ಸದಾ ಒಂದು ಮಟ್ಟದಲ್ಲಿರಬೇಕು, ಅಂದ್ರೆ ಸಮನಾಗಿರಬೇಕು. ಹೆಚ್ಚಾದರೂ ಕಷ್ಟ, ಕಡಿಮೆಯಾದರೂ ಕಷ್ಟ. ಇದರ ಒಂದು ಲಕ್ಷಣಗಳು ಯಾವ ರೀತಿ ಇರ್ತಾವಪ್ಪ ಅಂದ್ರೆ, ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ, ಬಹುಬೇಗ ಹಸಿವಾಗುವುದು, ವಾಂತಿ, ವಾಕರಿಕೆ, ಕೆಲವರಿಗೆ ಹಸಿವೆ ಆಗದೆ ಇರೋದು, ಬಾಯಿಯಲ್ಲಿ ಹುಳಿ ನೀರು ಕಿತ್ತುಕೊಳ್ಳುವುದು, ಎದೆ ಉರಿ, ಹೊಕ್ಕಳದ ಮೇಲ್ಭಾಗ ನೋವು ಕಾಣಿಸಿಕೊಳ್ಳುವುದು, ಆಗಾಗ ತಲೆ ಸುತ್ತುವುದು, ಅತಿ ಸುಸ್ತು, ವಿಪರೀತ ತೇಗು ಬರುವುದು. ವೈದ್ಯ ಭಾಷೆಯಲ್ಲಿ ಇದನ್ನ ಏಪಿಡೆ ಅಂತ ಕೂಡ ಕರೀತಾರೆ. ಸ್ನೇಹಿತರೆ, ಇದೆಲ್ಲಾ ಮಿತಿ ಮೀರಿದಾಗ ಜಠರದಲ್ಲಿ ಹುಣ್ಣು ಕಾಣಿಸಿಕೊಂಡು ಅಲ್ಸರ್ ಕೂಡ ಆಗಬಹುದು. ಇದೆಲ್ಲ ಮಿತಿ ಮೀರಿದಾಗ ಜಠರದಲ್ಲಿ ಹುಣ್ಣು ಕಾಣಿಸಿಕೊಂಡು ಅಲ್ಸರ್ ಕೂಡ ಆಗಬಹುದು. ಸೊ ಇದೆಲ್ಲ ಆಗ್ಬಾರ್ದು ಅಂದ್ರೆ, ಏನ್ ಬಿಡು, ಒಂದ್ ಗ್ಯಾಸ್ಟ್ರಿಕ್ಕು, ಒಂದ್ ಟ್ಯಾಬ್ಲೆಟ್ ತೊಗೊಂಡ್ರೆ ಹೋಗತ್ತೆ ಅನ್ನೋ ಒಂದು ನೆಗ್ಲಿಜೆನ್ಸಿ ಮಾಡದೆ, ಟೈಮ್ ಸರಿ, ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಕ್ರಮದಲ್ಲಿ ಊಟ ಮಾಡಿದಾಗ ಈ ಅಸಿಡಿಟಿ ಅನ್ನುವಂಥದ್ದನ್ನು ದೂರ ಮಾಡ್ಕೊಳ್ಬೋದು. ಇಲ್ಲ ಅಂದ್ರೆ ಈ ಎಲ್ಲಾ ರೀತಿಯ ಲಕ್ಷಣಗಳು ಕಂಡುಬಂದು ಜಠರದಲ್ಲಿ ಹುಣ್ಣು ಕಾಣಿಸ್ಕೊಂಡು ಅಲ್ಸರ್ ಕೂಡ ಆಗ್ಬೋದು. ಸೊ ಇದಕ್ಕೆಲ್ಲ ದಾರಿ ಮಾಡಿಕೊಡದೆ ಉತ್ತಮ ಆರೋಗ್ಯ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ಇದನ್ನೆಲ್ಲ ದೂರ ಮಾಡ್ಬೋದು ಅಂತ ಹೇಳ್ತಾ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿಸ್ತೀನಿ ಒಂದು ವಿರಾಮದ ನಂತರ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
1: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
2: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
5: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಹರಿ ಪ್ಲಸ್ ವರಿ ಪ್ಲಸ್ ಕರಿ ಇಸಿಕ್ವಲ್ ಟು ಆಸಿಡಿಟಿ ಅನ್ನೋ ಒಂದು ವಿಷಯದ ಬಗ್ಗೆ ತಿಳಿಸ್ತಾ ಇದ್ದೆ. ನಮ್ಮ ಒಂದು ಅವಸರದ ಜೀವನ, ನಮ್ಮ ಒಂದು ಒತ್ತಡದ ಜೀವನ, ನಮ್ಮ ಒಂದು ಆಹಾರ ಪದ್ಧತಿಗಳಿಂದ ಈ ಆಸಿಡಿಟಿ ಅನ್ನೋದು ಬಂದೇ ಬರುತ್ತೆ. ಈ ಆಸಿಡಿಟಿ ಬಂದಾಗ ಏನೆಲ್ಲ ನಮ್ಮ ದೇಹದಲ್ಲಿ ಬದಲಾವಣೆಗಳಾಗ್ತವೆ ಅಂದರೆ, ಇದರ ಲಕ್ಷಣಗಳು ಯಾವ ರೀತಿ ಇರ್ತವೆ ಅಂದರೆ, ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ಉಬ್ಬರ ಆಗುತ್ತೆ, ಬಹುಬೇಗ ಹಸಿವಾಗತ್ತೆ, ವಾಂತಿ ಬರೋ ಥರ ಆಗತ್ತೆ, ವಾಕರಿಕೆ ಆಗತ್ತೆ, ಕೆಲವರಿಗೆ ಹಸಿವೆ ಆಗೋದಿಲ್ಲ. ಹಾಗೆ ಬಾಯಿಯಲ್ಲಿ ಉಳಿ ನೀರು ಬರುವಂಥದ್ದು, ಎದೆ ಉರಿ ಆಗುವುದು, ಒಕ್ಕಳದ ಮೇಲ್ಭಾಗ ನೋವು ಕಾಣಿಸ್ಕೊಳ್ಳೋದು, ಆಗಾಗ ತಲೆ ಸುತ್ತು ಬರೋದು, ಅತಿ ಸುಸ್ತಾಗೋದು, ವಿಪರೀತ ತೇಗ್ ಬರೋದು, ಸೊ ಈ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ತವೆ ಆಸಿಡಿಟಿ ಆದಾಗ. ಇದೆಲ್ಲ ಮಿತಿ ಮೀರಿದಾಗ ಜಠರದಲ್ಲಿ ಹುಣ್ಣು ಕಾಣಿಸ್ಕೊಂಡು ಅಲ್ಸರ್ ಕೂಡ ಆಗುತ್ತೆ. ಸೊ ಇದೆಲ್ಲ ಆಗಬಾರ್ದು ಅಂದರೆ ನಮ್ಮ ಒಂದು ಆಹಾರ ಕ್ರಮ ತುಂಬ ಚೆನ್ನಾಗಿರಬೇಕು. ಟೈಮ್ ಸರಿ, ಊಟ, ತಿಂಡಿ, ನಿದ್ದೆ ಇದೆಲ್ಲ ಇದ್ದರೆ ಇದನ್ನೆಲ್ಲ ದೂರ ಮಾಡ್ಬೋದು. ಇದು ಬರಲಿಕ್ಕೆ ಮುಖ್ಯ ಕಾರಣಗಳು ಅಂತ ಬಂದರೆ ಸ್ನೇಹಿತರೆ, ಟೆನ್ಷನ್ನು ಮತ್ತು ಸ್ಟ್ರೆಸ್ಸು, ಮಾನಸಿಕ ಒತ್ತಡಗಳು. ಮತ್ತೊಂದು ಮುಖ್ಯವಾದ ಕಾರಣ ಏನಪ್ಪ ಅಂದರೆ, ಪದೇ ಪದೇ ಅತಿ ಹೆಚ್ಚು ನೋವು ನಿವಾರಕ ಮಾತ್ರೆಗಳನ್ನು ತೆಗೆದುಕೊಳ್ಳೋದು ಕೂಡ ಒಂದು ಕಾರಣ ಆಗುತ್ತೆ. ಎಣ್ಣೆಯಲ್ಲಿ ಕರಿದ ಆಹಾರ, ಹೆಚ್ಚು ಖಾರ ಹಾಗೂ ಮಸಾಲೆ ಪದಾರ್ಥಗಳನ್ನು ಸದಾ ತಿನ್ನೋದ್ರಿಂದ ಕೂಡ ಇದು ಬರಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳ್ಬೋದು. ಹಾಗೆ ಅದರೊಟ್ಟೊಟ್ಟಿಗೆ ಆಲ್ಕೋಹಾಲ್, ತಂಬಾಕು ಸೇವನೆ, ಈ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡದೇ ಇರೋದು, ಹಾಗೆ 12 ಗಂಟೆಗೆ ತಿಂಡಿ ತಿಂದು ಮತ್ತೆ 1 ಗಂಟೆಗೆ ಊಟ ಮಾಡೋದಿರ್ಬೋದು, ಆ ರೀತಿಯ ಒಂದು ವ್ಯವಸ್ಥೆ ಮಾಡಿಕೊಂಡಾಗ, ಸದಾ ಗಡಿಬಿಡಿಯಿಂದ ಆಹಾರವನ್ನು ಗಬಗಬನೆ ತಿನ್ನೋದ್ರಿಂದ, ಈ ಫಾಸ್ಟ್ ಫುಡ್ಡು ಮತ್ತು ಜಂಕ್ ಫುಡ್ಗಳ ಸೇವನೆಯಿಂದಲೂ ಕೂಡ ಬರೋದುಂಟು. ಮತ್ತೊಂದು ವಿಷಯ ಏನಪ್ಪ ಅಂದರೆ, ಮಹಿಳೆಯರು, ನಮ್ಮ ಗೃಹಿಣಿಯರು ಈ ವ್ರತ, ಉಪವಾಸ, ಪೂಜೆ ಹಾಗೂ ಹಾಗೆ ಸರಿಯಾದ ಕ್ರಮದಲ್ಲಿ ಡಯಟ್ ಮಾಡದೇ ಇರುವಂಥದ್ದು, ಡಯಟ್ ಮಾಡಿದ್ರೂ ಸರಿಯಾದ ಕ್ರಮದಲ್ಲಿ ಆಹಾರವನ್ನು ತೆಗೆದುಕೊಳ್ಳದೇ ಇರುವಂಥದ್ದು ಈ ಅಸಿಡಿಟಿ ಬರಲಿಕ್ಕೆ ಮುಖ್ಯ ಕಾರಣ ಅಂತಲೇ ಹೇಳ್ಬೋದು. ಸೊ ಇವೆಲ್ಲವೂ ಕೂಡ ಮುಖ್ಯವಾಗಿ ಕಾರಣ ಆಗುತ್ತೆ. ಹಾಗೆ ಸ್ನೇಹಿತರೆ, ಕೆಲವರಿಗೆ ಡೌಟ್ ಇರುತ್ತೆ, ನನಗೆ ಬಂದಿರೋದು ಅಸಿಡಿಟಿನ ಅಥವಾ ಬೇರೆ ಕಾಯಿಲೆನಾ ಅಥವಾ ಬೇರೆ ಸಮಸ್ಯೆನಂತ. ಅಂತಹ ಸಮಯದಲ್ಲಿ ಖಂಡಿತವಾಗ್ಲೂ ವೈದ್ಯರಿಂದ ತಪಾಸಣೆ ಮಾಡಿಸ್ಕೊಳ್ಬೇಕು. ಹಾಗೆ ಮತ್ತೊಂದಿಷ್ಟು ಜನಕ್ಕೆ ಮತ್ತೊಂದಿಷ್ಟು ಡೌಟ್ಸ್ ಕೂಡ ಇರುತ್ತೆ, ಇದು ವಂಶ ಪಾರಂಪರ್ಯವಾಗಿ ಬರುತ್ತಾ ಅಸಿಡಿಟಿ ಅನ್ನುವಂಥದ್ದು ಅಂತ. ಇದು ವಂಶ ಪಾರಂಪರ್ಯವಾಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ ಸ್ನೇಹಿತರೆ, ಆದರೆ ಫುಡ್ ಹ್ಯಾಬಿಟ್ಸಿಂದ ಬರುವಂಥದ್ದು ಮಾತ್ರ ಚಾನ್ಸಸ್ ಇದ್ದೇ ಇರುತ್ತೆ. ಅಂದರೆ ಆ ಕುಟುಂಬದಲ್ಲಿ ಅತಿ ಖಾರ ತಿನ್ನೋರಿದ್ರೆ ಬರುತ್ತೆ, ಅಥವಾ ಮಾನಸಿಕ ಒತ್ತಡಗಳಿಂದ ಬಳಲುವಂಥವರಿಗೆ ಬರುತ್ತೆ. ಸೊ ಈ ರೀತಿಯಲ್ಲಿ ಅಸಿಡಿಟಿ ಬರೋದುಂಟು. ಸೊ ಇದರಿಂದ ಎಲ್ಲ ದೂರ ಆಗಬೇಕು ಅಂದರೆ, ಟೈಮ್ ಸರಿ ಊಟ ಮಾಡುವಂಥದ್ದು, ಈ ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಕುಡಿಯೋದನ್ನು ಬಿಡುವಂಥದ್ದು, ಕಡಿಮೆ ಖಾರ ತಿನ್ನೋದು, ಆದಷ್ಟು ಈ ಮಸಾಲೆ ಪದಾರ್ಥಗಳನ್ನು ತಿನ್ನುವಂಥದ್ದನ್ನು ಕಡಿಮೆ ಮಾಡೋದು, ಆಹಾರ ತೆಗೆದುಕೊಳ್ಳೋದ್ರಲ್ಲಿ ಒಂದು ಒಳ್ಳೆ ಕ್ರಮ ಅನುಸರಿಸೋದು, ಈ ರೀತಿಯ ಒಂದು ಉತ್ತಮ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡ್ರೆ ಇದರಿಂದ ದೂರ ಆಗ್ಬೋದು. ಆದರೆ ಸ್ನೇಹಿತರೆ, ಈ ಅಸಿಡಿಟಿ ಅನ್ನುವಂಥದ್ದು ಒಮ್ಮೆ ಬಂದರೆ ದೂರ ಆಗುವಂಥದ್ದು ತುಂಬಾ ಕಷ್ಟ. ಪೂರ್ತಿಯಂತೂ ವಾಸಿ ಕೂಡ ಆಗೋದಿಲ್ಲ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ, ನೆಗ್ಲೆಕ್ಟ್ ಮಾಡಿದರೂ ಪದೇ ಪದೇ ನಮ್ಮನ್ನು ಕಾಡ್ತಾನೆ ಇರುತ್ತೆ. ಹೀಗೆ ಪದೇ ಪದೇ ಅಸಿಡಿಟಿ ಆಗ್ತಾ ಇದ್ರೆ ಮುಂದೊಮ್ಮೆ ಅಲ್ಸರ್ಗೂ ಕೂಡ ದಾರಿಯಾಗತ್ತೆ. ಹಾಗೆ ಅಲ್ಸರ್ನ ಕೂಡ ಹಾಗೆ ಬಿಟ್ಟರೆ ಅತಿ ಹೊಟ್ಟೆ ನೋವು ಕೂಡ ಬರುತ್ತೆ, ಲೋ ಬಿ ಪಿ ಆಗತ್ತೆ, ಹಾಗೆ ಅಲ್ಸರ್ ತೂತುಗಳು ಕೂಡ ಬೀಳುತ್ತೆ, ಕೆಲವೊಮ್ಮೆ ರಕ್ತವಾಂತಿ ಕೂಡ ಮಾಡಬಹುದು, ಹಾಗೆ ಅನ್ನನಾಳ ಕೂಡ ಬಂದಾಗತ್ತೆ, ತಿಂದದ್ದೆಲ್ಲ ವಾಂತಿ ಆಗೋಕ್ಕೆ ಶುರು ಆಗತ್ತೆ. ಈ ಹಂತಕ್ಕೆ ಹೋಗ್ಬಾರ್ದು ಅಂದರೆ ನಮ್ಮ ಒಂದು ಆಹಾರ ಕ್ರಮ ಸರಿಯಾಗಿರಲೇಬೇಕು. ನಮ್ಮ ಆಹಾರ, ನಮ್ಮ ಆರೋಗ್ಯ, ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ, ಸ್ನೇಹಿತರೆ, ನಮ್ಮ ಆಹಾರ ಕ್ರಮಕ್ಕೆ ಎಷ್ಟೋ ವರ್ಷಗಳ ಇತಿಹಾಸ ಕೂಡ ಇದೆ. ಕಾಳಿದಾಸ ಕೂಡ ಒಂದೊಳ್ಳೆ ಮಾತು ಹೇಳಿದ್ದಾರೆ ಆಹಾರದ ಬಗ್ಗೆ. ಏನಪ್ಪ ಅಂದರೆ, ಶರೀರ ಮಾಧ್ಯಮ್ ಕಲು ಧರ್ಮ ಸಾಧನಂ ಅಂತ. ಶರೀರ ಮಾಧ್ಯಮ್ ಕಲು ಧರ್ಮ ಸಾಧನಂ ಅಂತ. ಅರ್ಥಾತ್ ಇದರ ಅರ್ಥ ಏನಪ್ಪ ಅಂದರೆ, ನಾವು ಆರೋಗ್ಯವಿದ್ದರೆ ಮಾತ್ರ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಲು ಸಾಧ್ಯ. ನಾವು ಆರೋಗ್ಯವಿದ್ದರೆ ಮಾತ್ರ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಲು ಸಾಧ್ಯ ಅನ್ನುವಂಥದ್ದು ಈ ಉಕ್ತಿಯ ಸಾರಾಂಶ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ, ಕಾಳಿದಾಸ ಬರೆದ ಮಾತು. ನಾವು ಆರೋಗ್ಯವಿದ್ದರೆ ಮಾತ್ರ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಲು ಸಾಧ್ಯ ಅನ್ನುವಂಥದ್ದು ಈ ಉಕ್ತಿಯ ಸಾರಾಂಶ. ಆರೋಗ್ಯ ಅಂದರೆ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ, ಆಧ್ಯಾತ್ಮಿಕವಾಗಿ ಚೆನ್ನಾಗಿರೋದು ನಮ್ಮ ಜವಾಬ್ದಾರಿ. ನಮ್ಮ ಆರೋಗ್ಯಕ್ಕೆ ನಾವೇ ಜವಾಬ್ದಾರರು ಸ್ನೇಹಿತರೆ, ವೈದ್ಯರಲ್ಲ. ವೈದ್ಯರು ಕೇವಲ ದಿಕ್ಸೂಚಿಗಳು ಮಾತ್ರ. ಅವರ ಒಂದು ಮಾರ್ಗದರ್ಶನದಲ್ಲಿ ನಮಗೆ ಅಗತ್ಯವಾಗಿರುವಂತಹ ಆರೋಗ್ಯವನ್ನು ನಾವೇ ಕಾದಿಟ್ಟುಕೊಳ್ಬೇಕು, ಕಾಪಾಡಿಕೊಳ್ಬೇಕು. ಯಾಕಪ್ಪ ಅಂದರೆ ಎಲ್ಲ ಕಡೆ ಎಲ್ಲ ರೀತಿಯ ವೈದ್ಯರು ಇರೋದಿಲ್ಲ. ನಮ್ಮ ಆರೋಗ್ಯಕ್ಕೆ ನಾವೇ ಜವಾಬ್ದಾರರಾಗಿರಬೇಕು. ನಿಜ ಅಲ್ವಾ? ಏನಂತೀರಾ? ಈ ದಿನ ತಿಳಿಸ್ಕೊಟ್ಟಂತಹ ಒಂದಿಷ್ಟು ಸೂಕ್ಷ್ಮ ವಿಷಯಗಳು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಾಳಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ ಅಂತ ಹೇಳ್ತಾ, ಸ್ನೇಹಿತರೆ, ಹೃದಯ ಹೇಳಿತು ಗೆಳೆಯ, ನನಗಾಗಿ ನಡೆಯುತ್ತಿರು. ದಿನನಿತ್ಯ 60 ನಿಮಿಷ. ನಿನಗಾಗಿ ಸ್ಪಂದಿಸುವೆ ಪ್ರತಿಕ್ಷಣ 100 ವರ್ಷ. ನಿನಗಾಗಿ ಸ್ಪಂದಿಸುವೆ ಪ್ರತಿಕ್ಷಣ 100 ವರ್ಷ. ಎಷ್ಟು ಚೆನ್ನಾಗಿದೆ ಅಲ್ವ ಈ ಮಾತು? ಹಾಗೆ ಸ್ನೇಹಿತರೆ, ಮತ್ತೊಂದು ಮಾತಿದೆ. ತಲೆಗೆ ಇಟ್ಟರೆ ತಂಪಿನ ಆಗರ, ಹೊಟ್ಟನು ಓಡಿಸಿ ಕೇಶಕ್ಕೆ ಅಲಂಕಾರ. ಹೊಟ್ಟನು ಓಡಿಸಿ ಕೇಶಕ್ಕೆ ಅಲಂಕಾರ. ಕಣ್ಣಿಗೆ ಇಟ್ಟರೆ ನೋಟ ಹಿತಕರ. ಕಣ್ಣಿಗೆ ಇಟ್ಟರೆ ನೋಟ ಹಿತಕರ. ಕೆನ್ನೆಗೆ ಇಟ್ಟರೆ ಮೊಡವೆ ದೂರ. ಕೆನ್ನೆಗೆ ಇಟ್ಟರೆ ಮೊಡವೆ ದೂರ. ಏನೇಳಿ? ತಲೆಗೆ ಇಟ್ಟರೆ ತಂಪಿನ ಆಗರ, ಹೊಟ್ಟನು ಓಡಿಸಿ ಕೇಶಕ್ಕೆ ಅಲಂಕಾರ. ಕಣ್ಣಿಗೆ ಇಟ್ಟರೆ ನೋಟ ಹಿತಕರ. ಕೆನ್ನೆಗೆ ಇಟ್ಟರೆ ಮೊಡವೆ ದೂರ. ಅದೇ ಲೋಳೆ ರಸ. ಸೊ ಈ ಮಾತಿನೊಂದಿಗೆ ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಇಷ್ಟೊತ್ತು ಕೇಳಿದ್ದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
7: ಉಷಾ, ನನ್ ಮಗಳನ್ನ 8ನೇ ಕ್ಲಾಸಿಗೆ ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
6: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲೇ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
7: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
6: ಹೌದು ಆಶಾ, ಎರಡೂ ಇದೆ. ನಿಂಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
8: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಹಿಂದೆ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990 0030. ಸಂಖ್ಯೆ ಮತ್ತೊಮ್ಮೆ 9483990 0030.
9: ಭಾರತದ ಪ್ರತಿ 2ನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
6: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
9: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
6: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, NT ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986-75-96611. ಸಂಖ್ಯೆ ಮತ್ತೊಮ್ಮೆ 9986-75-96611.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಪ್ರಕೃತಿಯಿಂದ ನಮಗೆ ಉಚಿತವಾಗಿ ಗಾಳಿ, ನೀರು, ಬೆಳಕು, ಈ ಎಲ್ಲ ಸವಲತ್ತುಗಳು ಸಿಗುತ್ತವೆ. ಪ್ರಕೃತಿ ಮತ್ತು ಸಮಾಜದಿಂದ ನಾವು ಸಮಾಜಕ್ಕೆ ನಮ್ಮ ಕೈಲಾದ ಸೇವೆಯನ್ನ ಮಾಡಬೇಕಾಗಿದೆ. ಒಬ್ಬರ ಕೈಲಾಗದ ಕೆಲಸವನ್ನ ಸಂಘಗಳ ಮೂಲಕ ಮಾಡಬಹುದು ಎಂದು ಪ್ರತಿಭಾ ಡಾಕಪ್ಪ ಗೌಡ ತಿಳಿಸಿದರು. ನಿನ್ನೆ ಶ್ರೀ ಅಂಬಾ ಮಹಿಳಾ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಂಘದ ಗುರಿಗಳು ಆರೋಗ್ಯ, ಶಿಕ್ಷಣ, ಆಧ್ಯಾತ್ಮಿಕ, ಕ್ರೀಡೆ, ಕರಕುಶಲ ತರಬೇತಿಗಳು ಹಾಗೂ ಮಾರಕ ರೋಗಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸಲು ಶಿಬಿರಗಳನ್ನ ಏರ್ಪಡಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ಮಾಜಿ ಶಾಸಕರಾದ ಕೆಬಿ ಪ್ರಸನ್ನ ಕುಮಾರ್ ಅವರು ನೂತನ ಸಂಘದ ಉದ್ಘಾಟನೆ ನೆರವೇರಿಸಿದರು. ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸಂಪತ್ ಕುಮಾರ್, ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ಚಂದ್ರಶೇಖರ್, ಗೌರವಾಧ್ಯಕ್ಷರಾದ ಕುಪೇಂದ್ರ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಇಂದುಮತಿ ಹೆಗಡೆ, ರೇವತಿ, ಲೀಲಾವತಿ, ಸತ್ಯನಾರಾಯಣ್, ಸವಿತಾ, ಕಲಾವತಿ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ನೇತೃತ್ವದಲ್ಲಿ ಪ್ರತಿ ಹುಣ್ಣಿಮೆಯಲ್ಲಿ ಏರ್ಪಡಿಸುವ ಮನೆ ಮನ ಸಾಹಿತ್ಯ ಹುಣ್ಣಿಮೆಗೆ 250ನೇ ತಿಂಗಳ ಸಂಭ್ರಮ ಗರಿಗೆದರಿದ್ದು, May 31 ಸೋಮವಾರ ಸಂಜೆ 6 ಗಂಟೆಗೆ ತಿಲಕ್ ನಗರದ ಮುಖ್ಯ ರಸ್ತೆಯಲ್ಲಿರುವ ಸನ್ ಸ್ಪೆಷಾಲಿಟಿ ಆಸ್ಪತ್ರೆ ಸಭಾಂಗಣದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಜಿಲ್ಲಾಧ್ಯಕ್ಷರಾದ ಡಿ ಮಂಜುನಾಥ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. 2004 ಪ್ರಾರಂಭವಾದ ಈ ಕಾರ್ಯಕ್ರಮ ನಿರಂತರ ಚಟುವಟಿಕೆಗಳ ಮೂಲಕ ಜಿಲ್ಲೆಯ ಪ್ರತಿಷ್ಠಿತ ಕಾರ್ಯಕ್ರಮಗಳಲ್ಲಿ ಒಂದಾಗಿ ನಡೆಯುತ್ತಿದೆ. ನಗರದ ವಿವಿಧ ಬಡಾವಣೆಗಳಲ್ಲದೆ ಜಿಲ್ಲೆಯ ಇತರ ತಾಲೂಕುಗಳಲ್ಲಿಯೂ ಕಾರ್ಯಕ್ರಮ ಸಂಘಟಿತವಾಗುತ್ತಿದೆ. ನೂರಾರು ಪ್ರತಿಭೆಗಳು ಈ ವೇದಿಕೆಯಲ್ಲಿ ಬೆಳೆದಿದ್ದು, ಜಾತಿ ಪಂಗಡ ಧರ್ಮಗಳ ಎಲೆಯನ್ನ ಮೀರಿ ಜನಮಾನಸದಲ್ಲಿ ಮನಸ್ಸು ಕಟ್ಟುವ ಕೆಲಸ ಮಾಡುತ್ತಿದೆ ಎಂದರು. 250ನೇ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮವನ್ನು ನಿವೃತ್ತ ಪೊಲೀಸ್ ಕಮಿಷನರ್ ಡಾ ಡಿಸಿ ರಾಜಪ್ಪ ಉದ್ಘಾಟಿಸಲಿದ್ದು, ಖ್ಯಾತ ಉದ್ಯಮಿಗಳಾದ ಹೊಸತೋಟ ಸೂರ್ಯನಾರಾಯಣ್ ಮತ್ತು ಸನ್ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರು ಹಾಗೂ ಬೆನ್ನು ಹುರಿ ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಆಕಾಶ್ ಹೊಸತೋಟ ಇವರು ಭಾಗವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಖ್ಯಾತ ಕವಿಗಳಾದ ಅಸದುಲ್ಲಾ ಬೇಗಂ, ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಹೆಚ್ ಆರ್ ಶಂಕರ್ ನಾರಾಯಣ್ ಶಾಸ್ತ್ರಿ ಭಾಗವಹಿಸಲಿದ್ದು, ಹಿಂದಿನ ಹುಣ್ಣಿಮೆ ಕಾರ್ಯಕ್ರಮದ ಆತಿಥ್ಯ ವಹಿಸಿದ್ದ ಕವಿಗಳಾದ ಪಿಕೆ ಸತೀಶ್ ಭಾಗವಹಿಸಲಿದ್ದಾರೆ. ಗಾಯಕರಾದ ಪ್ರತಿಭಾ ನಾಗರಾಜ್, ಲಲಿತಮ್ಮ, ವಿಠಲ್ ದಾಸ್ ಮತ್ತು ತಂಡದವರಿಂದ ಹಾಡುಗಳು ಇರಲಿದೆ. ದೂರದರ್ಶನ ಹಾಸ್ಯ ಕಲಾವಿದರಾದ ಕವಿತಾ ಸುಧೀಂದ್ರ ಹಾಸ್ಯ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಮುಂದಿನ ವಿವರ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ 2026 ಮೇ ಮತ್ತು ಜೂನ್ ಮಾಹೆಯ ಆಹಾರ ಧಾನ್ಯಗಳನ್ನು May 2026 ಮಾಹೆಯಲ್ಲಿ ವಿತರಣೆ ಮಾಡಲು ಸರ್ಕಾರ ಆದೇಶಿಸಿದೆ. ಅಂತ್ಯೋದಯ ಅನ್ನ ಯೋಜನೆಯಡಿ ಪಡಿತರ ಚೀಟಿಗೆ 35 kg 2 ತಿಂಗಳ ಅಕ್ಕಿ 70 kg ಹಾಗೂ ಆದ್ಯತಾ ಕೇಂದ್ರ ಹಾಗೂ ರಾಜ್ಯ ಪಡಿತರ ಚೀಟಿಗೆ ಪ್ರತಿ ಸದಸ್ಯರಿಗೆ ಕೇಂದ್ರದಿಂದ ತಲಾ 5 kg 2 ತಿಂಗಳ ಅಕ್ಕಿ 10 kg May 31 ಮಾತ್ರ ನೀಡಲಾಗುವುದು ಎಂದು ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ದಾರೆ. ಪಡಿತರ ಚೀಟಿದಾರರು ಆಹಾರ ಧಾನ್ಯವನ್ನ ಪಡೆಯುವಾಗ ಮೇ ಮತ್ತು ಜೂನ್ ಮಾಹೆಯ ಹಂಚಿಕೆಗೆ ಪ್ರತ್ಯೇಕವಾಗಿ 2 ಕಡ್ಡಾಯವಾಗಿ ಬಯೋ ನೀಡಿ ಪ್ರತಿ ತಿಂಗಳ ಪ್ರತಿದಿನ ಬೆಳಿಗ್ಗೆ 6 ರಾತ್ರಿ 10 ವರೆಗೆ ಪಡಿತರ ವಿತರಣೆಗೆ ಸರ್ವರ್ ಲಭ್ಯಗೊಳಿಸುವುದರಿಂದ May 31 ಒಳಗಾಗಿ ಪಡಿತರ ಪಡೆಯುವುದು. ಪಡಿತರ ವಿತರಣೆ ಸಂಬಂಧ ಯಾವುದೇ ದೂರುಗಳಿದ್ದರೆ ಕೇಂದ್ರ ಸಹಾಯ ವಾಣಿ 1 ಒಳಗಾಗಿ ಪಡಿತರ ಪಡೆಯುವುದು. ಪಡಿತರ ವಿತರಣೆ ಸಂಬಂಧ ಯಾವುದೇ ದೂರುಗಳಿದ್ದರೆ ಕೇಂದ್ರ ಸಹಾಯ ವಾಣಿ 1967 ಈ ನಂಬರ್ಗೆ ಕರೆ ಮಾಡಿ ಅಥವಾ ಹತ್ತಿರದ ಆಹಾರ ಕಚೇರಿಗೆ ಭೇಟಿ ನೀಡಿ ದೂರು ಸಲ್ಲಿಸುವುದು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನು.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಮಾನಸ ಟ್ರಸ್ಟ್ ಕಟೀಲು ಅಶೋಕ್ ಪೈ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ವತಿಯಿಂದ ಕಾಲೇಜಿನ ಸಭಾಂಗಣದಲ್ಲಿ ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನ ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಎಸ್ ಮಲ್ಲಿಕಾರ್ಜುನ್ ವಹಿಸಿದ್ದರು. ದಾದಿಯರು ಆರೋಗ್ಯ ಕ್ಷೇತ್ರದ ಬೆನ್ನೆಲುಬಾಗಿದ್ದು ರೋಗಿಗಳ ಆರೈಕೆ, ಸೇವಾ ಭಾವನೆ ಹಾಗೂ ಮಾನವೀಯತೆಯ ಮೂಲಕ ಸಮಾಜದಲ್ಲಿ ಮಹತ್ತರ ಪಾತ್ರವನ್ನ ವಹಿಸಿದ್ದಾರೆ ಎಂದರು. ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳು ಕೈ ಸ್ವಚ್ಛತೆ ಮತ್ತು CPR ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ವಿದ್ಯಾರ್ಥಿಗಳು ಪ್ರಾಯೋಗಿಕವಾಗಿ ಕೈ ಸ್ವಚ್ಛತೆಯ ಸರಿಯಾದ ವಿಧಾನ ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ CPR ನೀಡುವ ಕ್ರಮಗಳನ್ನು ಪ್ರದರ್ಶಿಸಿದರು. ಕಾರ್ಯಕ್ರಮವು ವಿದ್ಯಾರ್ಥಿಗಳಲ್ಲಿ ಆರೋಗ್ಯ ಜಾಗೃತಿ ಮತ್ತು ತುರ್ತು ಆರೈಕೆಯ ಮಹತ್ವದ ಬಗ್ಗೆ ಅರಿವು ಮೂಡಿಸಿತು. ನರ್ಸಿಂಗ್ ಪದವಿ ನಂತರ ವಿದೇಶಗಳಲ್ಲಿ ನರ್ಸಿಂಗ್ ವೃತ್ತಿಗೆ ಉತ್ತಮ ವೇತನದೊಂದಿಗೆ ಬಹು ಬೇಡಿಕೆ ಇದ್ದು ಭಾರತದಲ್ಲಿ ಸರ್ಕಾರಿ ಉದ್ಯೋಗದ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಪ್ರೇರೇಪಿಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ರಾಜ್ಯ ಸರ್ಕಾರದ 5ನೇ ಗ್ಯಾರಂಟಿ ಯೋಜನೆಯಾದ ಯುವ ನಿಧಿ ಯೋಜನೆಗೆ ಶಿವಮೊಗ್ಗ ಜಿಲ್ಲೆಯ 2023ರ ನಂತರ ಸ್ನಾತಕೋತ್ತರ ಪದವಿ ಡಿಪ್ಲೊಮೋ ಪಡೆದ ಅರ್ಹ ನಿರುದ್ಯೋಗಿಗಳು ಪದವಿ ಪಡೆದು 6 ತಿಂಗಳಾಗಿದ್ದರೂ ಉದ್ಯೋಗ ಪಡೆಯದವರು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸುವಂತೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯ ಉದ್ಯೋಗಾಧಿಕಾರಿಗಳು ತಿಳಿಸಿದ್ದಾರೆ. ಜಿಲ್ಲೆಯ ಫಲಾನುಭವಿಗಳು ತ್ರೈಮಾಸಿಕ ಬದಲಾಗಿ ಪ್ರತಿ ತಿಂಗಳು 25ರ ಒಳಗೆ ಕಡ್ಡಾಯವಾಗಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಸ್ವಯಂ ಘೋಷಣೆ ನೀಡಬೇಕು. ಇಲ್ಲದಿದ್ದಲ್ಲಿ ಆ ತಿಂಗಳ ನೇರ ನಗದು ಖಾತೆಗೆ ಜಮಾ ಆಗುವುದಿಲ್ಲ. ಪ್ರತಿ ತಿಂಗಳು ಪದವೀಧರರಿಗೆ ರು 3,000 ಹಾಗೂ ಡಿಪ್ಲೊಮೋದಾರರಿಗೆ 1,500 ನಿರುದ್ಯೋಗ ಭತ್ಯೆ ನೀಡಲಾಗುವುದು. ಮುಂದಿನ ವಿವರ. ಡೆಂಗ್ಯೂ ಜ್ವರದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು, ಆರೋಗ್ಯ ತಪಾಸಣೆ ಹಾಗೂ ಸೊಳ್ಳೆಗಳ ನಿಯಂತ್ರಣದ ಬಗ್ಗೆ ಅರಿವು ಮೂಡಿಸುವುದು ತುಂಬಾ ಮುಖ್ಯ. ಡೆಂಗ್ಯೂ ಜ್ವರ ಅಪಾಯದ ಹಂತ ತಲುಪದಂತೆ ಮುನ್ನೆಚ್ಚರಿಕೆಯ ಕ್ರಮ ವಹಿಸಿ. ಕೀಟಜನ್ಯ ರೋಗಗಳಾದ ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯ, ಆನೆಕಾಲು ರೋಗ, ಇವುಗಳ ನಿಯಂತ್ರಣ ಮತ್ತು ಮುಂಜಾಗ್ರತೆಯ ಕ್ರಮಗಳ ಕುರಿತು ಈ ಕಾಯಿಲೆಯನ್ನ ತಡೆಗಟ್ಟುವ ಸೊಳ್ಳೆಗಳ ಉತ್ಪಾದನೆಯನ್ನ ತಡೆಯುವುದು ಅತ್ಯಂತ ಮುಖ್ಯವಾಗಿದೆ. ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಸ್ವಚ್ಛವಾಗಿಟ್ಟುಕೊಳ್ಳುವುದು, ಸೊಳ್ಳೆ ಪರದೆಗಳನ್ನ ಮತ್ತು ಸೊಳ್ಳೆ ನಿವಾರಕಗಳನ್ನ ಬಳಸುವುದು, ಪೂರ್ಣ ತೋಳಿನ ಬಟ್ಟೆಗಳನ್ನ ಧರಿಸುವುದು ಅಗತ್ಯ ಎಂದು ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ಗುಡ್ದಪ್ಪ ಕಾಸಬಿ ಹೇಳಿದರು. ನಗರದ ಪೊಲೀಸ್ ಭದ್ರತಾ ಪಡೆ, ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ, ಹಳೆ ಜೈಲು ವಿನೋಬನಗರ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಶಿವಮೊಗ್ಗ ನಗರದ ವಿಶೇಷ ಪೊಲೀಸ್ ಭದ್ರತಾ ಪಡೆ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಯ ಸಹಯೋಗದಲ್ಲಿ ಆಯೋಜಿಸಿದ ರಾಷ್ಟ್ರೀಯ ಡೆಂಗು ಜಾಗೃತಿ ದಿನಾಚರಣೆಯ ಕುರಿತು ಮಾತನಾಡಿದ ಅವರು, ಈ ರೋಗವು ಆರೋಗ್ಯದ ಕುರಿತು ಜಾಗೃತಿ ಮೂಡಿಸುವ ಮತ್ತು ಮುಂಗಾರು

ಕಾರ್ಯಕ್ರಮದಲ್ಲಿ ಕೀರ್ತಿ ಕುಮಾರ್, ಪೊಲೀಸ್ ಇನ್ಸ್ಪೆಕ್ಟರ್, ವಿಶೇಷ ಪೊಲೀಸ್ ಭದ್ರತಾ ಪಡೆ ಹಳೆ ಜೈಲು ವಿನೋಬನಗರ, ಲೆಕ್ಕ ಪರಿಶೋಧಕರಾದ ಮೋಹನ್ ರಾಜು, ಆರೋಗ್ಯ ಮೇಲ್ವಿಚಾರಕರಾದ ರೂಪಿಣಿ, ಡಾಕ್ಟರ್ ಉಮಾ, ವೈದ್ಯಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಉಪಾಧ್ಯಕ್ಷರಾದ ಜಿ ವಿಜಯ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವ್ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಕೈಮಗ್ಗ ಮತ್ತು ಜವಳಿ ತಂತ್ರಜ್ಞಾನ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಇವರ ವತಿಯಿಂದ 2026-27 ಸಾಲಿನ ಕೈಮಗ್ಗ ಮತ್ತು ಜವಳಿ ತಂತ್ರಜ್ಞಾನದಲ್ಲಿ 3 ವರ್ಷಗಳ ಡಿಪ್ಲೊಮೋ ಕೋರ್ಸ್ ಪ್ರವೇಶಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಈ ಸಾಲಿನಲ್ಲಿ ಒಟ್ಟು 39 ಅಭ್ಯರ್ಥಿಗಳನ್ನ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ವ್ಯಾಸಂಗದ ಸಮಯದಲ್ಲಿ ಮಾರ್ಗಸೂಚಿಯ ಪ್ರಕಾರ ಪ್ರತಿ ವಿದ್ಯಾರ್ಥಿಗೆ ಪ್ರತಿ ತಿಂಗಳು 2500 ರಂತೆ ಶಿಷ್ಯ ವೇತನ ನೀಡಲಾಗುವುದು ಹಾಗೂ ಪುರುಷ ಅಭ್ಯರ್ಥಿಗಳಿಗೆ ಹಣ ಪಾವತಿಸುವ ಆಧಾರದ ಮೇಲೆ ವಸತಿ ನಿಲಯದ ಸೌಲಭ್ಯವನ್ನು ಕಲ್ಪಿಸಲಾಗುವುದು. ಅಭ್ಯರ್ಥಿಗಳು SSLC ಅಥವಾ ತತ್ಸಮ ಪರೀಕ್ಷೆಯಲ್ಲಿ ಇಂಗ್ಲಿಷ್ ಅನ್ನ ಒಂದು ವಿಷಯವಾಗಿ ಅಭ್ಯಾಸಿಸಿ ಉತ್ತೀರ್ಣರಾಗಿರಬೇಕು. ದಿನಾಂಕ 1/7/2026 ಅನ್ವಯಿಸುವಂತೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 15-23 ವರ್ಷ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 15-25 ವರ್ಷಗಳ ವಯೋಮಿತಿ ಇರಬೇಕು. ಕರ್ನಾಟಕ ಕೈಮಗ್ಗ ತಂತ್ರಜ್ಞಾನ ಸಂಸ್ಥೆ, ಗದಗ್, ಬೆಟ್ಟಗೆರೆ. ಇಲ್ಲಿ 22 ಸೀಟುಗಳು. ಭಾರತೀಯ ಕೈಮಗ್ಗ ತಂತ್ರಜ್ಞಾನ ಸಂಸ್ಥೆ, ಸೇಲಂ. ಇಲ್ಲಿ 12 ಸೀಟುಗಳು. SPKM ಭಾರತೀಯ ಕೈಮಗ್ಗ ತಂತ್ರಜ್ಞಾನ ಸಂಸ್ಥೆ, ಆಂಧ್ರಪ್ರದೇಶ. ಇಲ್ಲಿ 3 ಸೀಟುಗಳು ಇರಲಿದ್ದು ಭಾರತೀಯ ಕೈಮಗ್ಗ ತಂತ್ರಜ್ಞಾನ ಸಂಸ್ಥೆ, ಕಣ್ಣೂರು. ಇಲ್ಲಿ 3 ಸೀಟುಗಳು ಲಭ್ಯವಿರುತ್ತದೆ. ಆಸಕ್ತಿ ಇರುವ ಅಭ್ಯರ್ಥಿಗಳು ಅರ್ಜಿ ಫಾರಂನಲ್ಲಿ ವೆಬ್ಸೈಟ್ನಿಂದ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಿಕೊಂಡು ಪೂರ್ಣವಾಗಿ ಭರ್ತಿ ಮಾಡಿದ ಅರ್ಜಿಗಳನ್ನು ಅಗತ್ಯ ದಾಖಲೆಗಳೊಂದಿಗೆ 30/5/2026 ಒಳಗೆ ಪ್ರಾಂಶುಪಾಲರು, ಕರ್ನಾಟಕ ಕೈಮಗ್ಗ ತಂತ್ರಜ್ಞಾನ ಸಂಸ್ಥೆ, 5821102 ಇವರಿಗೆ ಸಲ್ಲಿಸುವುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9449162800 ಈ ನಂಬರ್ ಅನ್ನು ಸಂಪರ್ಕಿಸಬಹುದು. ಅಥವಾ ಜಂಟಿ ಉಪ ಸಹಾಯಕ ನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ, ಜಿಲ್ಲಾ ಪಂಚಾಯತ್ ಶಿವಮೊಗ್ಗ. ದೂರವಾಣಿ ಸಂಖ್ಯೆ 08122-3405 ಈ ನಂಬರ್ ಅನ್ನು ಸಂಪರ್ಕಿಸಬಹುದು ಎಂದು ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಮುಂದಿನ ವಿವರ. ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ನಡೆದ ವಿವಿಧ ಪದವಿ ಮತ್ತು ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ಸಹ್ಯಾದ್ರಿ ಕಲಾ ಕಾಲೇಜಿನ ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಪ್ರಾಂಶುಪಾಲರು ಮತ್ತು ಪ್ರಾಧ್ಯಾಪಕ ವರ್ಗದವರು ಅಭಿನಂದಿಸಿದ್ದಾರೆ. MA ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಪೂಜಾ TM 3ನೇ ರ್ಯಾಂಕ್, ಪ್ರಿಯಾಂಕಾ M 5ನೇ ರ್ಯಾಂಕ್, ಹಾಗೆ MA ಅರ್ಥಶಾಸ್ತ್ರ ವಿಭಾಗದಲ್ಲಿ ನಗ್ಮಾ ಬಾನು, G1 HK, ಈ ಇಬ್ಬರು 8ನೇ ರ್ಯಾಂಕ್ ಪಡೆದಿದ್ದಾರೆ. ಹಾಗೆ BSW ಪರೀಕ್ಷೆಯಲ್ಲಿ ದರ್ಶನ್ ಹಾವೇರಿ 9ನೇ ರ್ಯಾಂಕ್ ಪಡೆದಿದ್ದಾರೆ. BA ಪರೀಕ್ಷೆಯಲ್ಲಿ ಮೊಹಮ್ಮದ್ ಇವರು 10ನೇ ರ್ಯಾಂಕ್ ಪಡೆದಿದ್ದಾರೆ. ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನ ಪ್ರಾಂಶುಪಾಲರಾದ ಸಿರಾಜ್ ಅಹಮದ್ ಹಾಗೂ ವಿದ್ಯಾರ್ಥಿ ಕ್ಷೇಮಾಧಿಕಾರಿ ಡಾಕ್ಟರ್ KS ಮಂಜುನಾಥ್ ಮತ್ತು ಅಧ್ಯಾಪಕ ವರ್ಗದವರು ಅಭಿನಂದಿಸಿದ್ದಾರೆ. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ?
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

0: ತಿಳಿಜಾಣ. ಈ ವಾರದ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಮುಳ್ಳಿಲ್ಲದ ಗುಲಾಬಿ, ಮಿದುಳು ತಿನ್ನುವ ಅಮೀಬಾಗೆ ಹೊಸದೊಂದು ಔಷಧ, ಹಾಗೂ ವಾರದ ವಿಜ್ಞಾನಿ ನಿಕೋಲಾಸ್ ಕಾಂಟೆ. ಮುಳ್ಳಿಲ್ಲದ ಗುಲಾಬಿ. ಗುಲಾಬಿ ಕೀಳೋದಿಕ್ಕೆ ಹೋಗಬೇಡ, ಮುಳ್ಳು ಚುಚ್ಚುತ್ತೆ ಅಂತ ಕವಿಗಳು ಹೇಳೋದನ್ನ ಕೇಳಿದ್ದೀವಿ, ಇದು ನಿಮಗೆಲ್ರಿಗೂ ನೆನಪಿದೆ. ಸುಂದರ ಗುಲಾಬಿ ಹೂ ಇರುವಂತಹದ್ದು ಮುಳ್ಳಿರುವಂತ ಕಡ್ಡಿ ಮೇಲೆ. ಇದೊಂದು ನಿಸರ್ಗದ ವಿಚಿತ್ರ ಅನ್ಕೊಂಡ್ರು ಕೂಡ ಮುಳ್ಳಿಲ್ಲದ ಗಿಡಗಳಲ್ಲಿ ಹುಯಿ ಹೂವು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನಾವೆಲ್ಲ ಅಂದ್ಕೊಳ್ಳೋದು ಸಹಜ. ನಾವು ನೀವು ಈ ಕನಸು ಕಂಡಿದ್ದೀವೋ ಇಲ್ವೋ, ಅಮೆರಿಕದ ಕೋಲ್ಡ್ ಸ್ಪ್ರಿಂಗ್ ಹಾರ್ಬರ್ ವೈದ್ಯ ಜೀವಿ ವಿಜ್ಞಾನ ಸಂಶೋಧನಾಲಯಗಳಲ್ಲಿ ವಿಜ್ಞಾನಿಯಾಗಿರುವಂತಹ ಜಕಾರಿ ಲಿಪ್ಮನ್ ಇಂಥದ್ದೊಂದು ಕನಸು ಕಾಣ್ತಾ ಇದ್ದಾರಂತೆ. ಅದನ್ನು ನನಸಾಗಿಸಿಕೊಳ್ಳುವ ನಿಟ್ಟಿನಲ್ಲಿ ಗಿಡಗಳಲ್ಲಿ ಮುಳ್ಳು ಹುಟ್ಟುವುದಕ್ಕೆ ಮೂಲ ಕಾರಣ ಏನು ಅನ್ನುವ ಸಂಶೋಧನೆಯನ್ನ ಇವರು ತಮ್ಮ ಸಹೋದ್ಯೋಗಿಗಳ ಜೊತೆಗೆ ಮಾಡಿದ್ದಾರೆ. ಈ ಸಂಶೋಧನೆಯ ಪ್ರಕಾರ ಗುಲಾಬಿಯಂತಹ ಗಿಡಗಳಲ್ಲಿ ಕಾಣುವ ಮುಳ್ಳುಗಳು ಕೇವಲ ಒಂದೇ ಒಂದು ಜೀನಿನಿಂದ ಉಂಟಾದವಂತೆ. ಆ ಜೀನನ್ನು ತಿದ್ದಿದರೆ ಸಾಕು, ಮುಳ್ಳಿಲ್ಲದ ಗುಲಾಬಿ ಗಿಡವನ್ನ ನಾವು ಪಡೆಯಬಹುದು ಅಂತ ಇವರು ಇತ್ತೀಚೆಗೆ ಸೈನ್ಸ್ ಪತ್ರಿಕೆಯಲ್ಲಿ ವರದಿ ಮಾಡಿದ್ದಾರೆ. ಗುಲಾಬಿ ಒಂದೇ ಹೀಗೆ ಮುಳ್ಳಿರುವಂತಹ ಗಿಡ ಅಲ್ಲ. ನಮಗೆ ಬಹಳ ಚಿರಪರಿಚಿತವಾದಂತಹ ಹಾಗೂ ಉಪಯುಕ್ತವಾದಂತಹ ಹಲವಾರು ಗಿಡಗಳಲ್ಲಿ ಮುಳ್ಳುಗಳು ಇವೆ. ಬದನೆ ಮುಳ್ಳು, ಬದನೆ ಮುಳ್ಳು ಅಥವಾ ಸೀಮೆ ಬದನೆ, ಬೆಳಗುಣಿಕೆ, ಈ ರೀತಿ ಬದನೆಕಾಯಿಯ ಬಂಧು ಎನ್ನಿಸಿರುವಂತಹ ಕಾಡು ಗಿಡಗಳಲ್ಲಿಯೂ ಕೂಡ ಮುಳ್ಳು ಕಾಣುತ್ತದೆ. ಕಾಡು ಬದನೆಯ ಕಾಯಿಯ ತೊಟ್ಟಿನಲ್ಲಿಯೇ ಮುಳ್ಳುಗಳು ಇರುವುದನ್ನು ಕೂಡ ನಾವು ಗಮನಿಸಬಹುದು. ಇವೆಲ್ಲವೂ ಈ ಗಿಡಗಳಿಗೆ ದನಕರುಗಳಂತಹ ಸಸ್ಯಾಹಾರಿಗಳಿಂದ ರಕ್ಷಣೆ ಒದಗಿಸುವಂತಹ ಉಪಾಯಗಳು. ಆದರೆ ಉಪಯುಕ್ತ ಬೆಳೆಗಳಾಗಿದ್ದರೆ ಕೊಯ್ಲಿಗೂ ಬಳಕೆಗೂ ಕೂಡ ಇದೇ ಮುಳ್ಳುಗಳು ಅಡ್ಡಿಯಾಗುತ್ತವೆ. ಈ ಮುಳ್ಳುಗಳೇ ಇಲ್ಲದಿದ್ದರೆ ಎಷ್ಟು ಚೆನ್ನ ಅನ್ನೋದು ರೈತರ ಕನಸು ಹೌದು. ಬದನೆಕಾಯಿಯನ್ನೇ ತೆಗೆದುಕೊಳ್ಳಿ. ಬದನೆಕಾಯಿಯ ಕುಲವನ್ನ ಸೊಲಾನಮ್ ಎಂದು ಹೇಳುತ್ತಾರೆ. ಈ ಸೊಲಾನಮ್ ಕುಲಕ್ಕೆ ಸೇರಿದ ಗಿಡಗಳಲ್ಲಿ ಹಲವದರಲ್ಲಿ ಮುಳ್ಳುಗಳಿವೆ, ಹಲವದರಲ್ಲಿ ಇಲ್ಲ. ಟೊಮ್ಯಾಟೊ ಹಾಗೂ ಆಲೂಗಡ್ಡೆ ಇಂತಹ ಮುಳ್ಳುಗಳು ಇಲ್ಲದ ಗಿಡಗಳು. ಬದನೆಯಲ್ಲಿಯೂ ಕೆಲವು ತಳಿಗಳಲ್ಲಿ ಮುಳ್ಳುಗಳಿವೆ, ಕೆಲವದರಲ್ಲಿ ಇಲ್ಲ. ಹೀಗ್ಯಾಕೆ? ಆರಂಭದಲ್ಲಿ ಎಲ್ಲದರಲ್ಲಿಯೂ ಮುಳ್ಳುಗಳಿದ್ದು ಕೆಲವು ಸಸ್ಯಗಳು ಮಾತ್ರ ಅವನ್ನ ಕಳೆದುಕೊಂಡಿವೆಯೋ? ಕಳೆದುಕೊಂಡಿದ್ದರೆ ಅದು ನಿಸರ್ಗ ಸಹಜವಾಗಿ ಆದ ಬದಲಾವಣೆಯೋ ಅಥವಾ ಈ ಬೆಳೆಗಳನ್ನ ತನ್ನ ಅನುಕೂಲಕ್ಕೆ ತಕ್ಕಂತೆ ಮನುಷ್ಯ ತಿದ್ದಿಕೊಂಡ ಫಲವಾಗಿ ಬಂದ ಲಕ್ಷಣವೋ? ಇದು ಜಕಾರಿ ಲಿಪ್ಮನ್ ತಂಡದ ಪ್ರಶ್ನೆ. ನಿಸರ್ಗ ಸಹಜವಾಗಿ ಮುಳ್ಳುಗಳ ಲಕ್ಷಣ ಮರೆಯಾಗಿದೆ ಎಂದರೆ ಇಷ್ಟೊಂದು ದೂರದ ಸಂಬಂಧಗಳಲ್ಲಿ ಕಾಣುವ ಈ ವ್ಯತ್ಯಾಸಕ್ಕೆ ಬೇರೆ ಬೇರೆ ಕಾರಣಗಳಿವೆಯೋ ಅಥವಾ ಒಂದೇ ಕಾರಣವೋ ಎನ್ನುವ ಪ್ರಶ್ನೆಯೂ ಇದರಿಂದ ಹುಟ್ಟುತ್ತದೆ. ಇದು ವಿಜ್ಞಾನಿಗಳಿಗೆ ಅತ್ಯಂತ ಸ್ವಾರಸ್ಯಕರವಾದ ಪ್ರಶ್ನೆ. ಉತ್ತರ ಏನೇ ಇರಲಿ, ಇದು ಸಸ್ಯಗಳು ಈ ಭೂಮಿಯ ಮೇಲೆ ವಿಕಾಸ ಆದ ರೀತಿ, ಅವು ಆದ ಮಾರ್ಗದ ಬಗ್ಗೆ ಹೊಸ ಅರಿವನ್ನ ಮೂಡಿಸಬಹುದು. ಹೀಗಾಗಿ ಜಕಾರಿ ಲಿಪ್ಮನ್ ತಂಡ ಈ ರೀತಿಯ ಒಂದು ಶೋಧಕ್ಕೆ ಕೈ ಹಾಕಿತು. ಈ ಪ್ರಶ್ನೆಗಳಿಗೆ ಹಂತ ಹಂತವಾಗಿ ಉತ್ತರವನ್ನು ಹುಡುಕಲು ಕೂಡ ಅದು ಪ್ರಯತ್ನಿಸಿತು. ಪ್ರಾರಂಭದಲ್ಲಿ ಸೊಲಾನಮ್ ಕುಲಕ್ಕೆ ಸೇರಿದ ಎಲ್ಲ ಸಸ್ಯಗಳದ್ದೂ ಸೇರಿದಂತಹ ಒಂದು ವಂಶವೃಕ್ಷವನ್ನ ಈ ತಂಡ ಸಿದ್ಧಪಡಿಸಿದೆ. ಈ ವಂಶವೃಕ್ಷದಲ್ಲಿ ಮುಳ್ಳು ಇರುವ ಗಿಡಗಳು ಒಂದಿನೊಂದಕ್ಕೆ ಎಷ್ಟು ಹತ್ತಿರದ ಸಂಬಂಧಿ ಎಂದು ಹುಡುಕಿದೆ. ವಿಚಿತ್ರ ಎಂದರೆ ಮುಳ್ಳುಗಳಿರುವ ಬೆಳೆಗಳು ಎಲ್ಲವೂ ಕೂಡ ನಿಕಟ ಸಂಬಂಧವಾದ ಸಸ್ಯಗಳಾಗಿರಲಿಲ್ಲ. ಒಂದಿನೊಂದಕ್ಕೆ ಸಂಬಂಧವೇ ಇಲ್ಲದ ಸಸ್ಯಗಳಲ್ಲಿಯೂ ಕೂಡ ಮುಳ್ಳುಗಳು ಇದ್ದುವು. ಅವುಗಳ ತಳಿಗಳಲ್ಲಿ ಮುಳ್ಳುಗಳು ಕಾಣೆಯಾದಂಥವೂ ಇದ್ದುವು. ಮುಳ್ಳು ಇಲ್ಲದ ಗಿಡಗಳಲ್ಲಿ ವಿವಿಧ ಕಾಲಘಟ್ಟದಲ್ಲಿ ಕೋಟ್ಯಂತರ ವರ್ಷಗಳ ಅಂತರದಲ್ಲಿ ವಿಕಾಸವಾದಂಥವು ಕೂಡ ಇದ್ದುವು. ಒಟ್ಟು 34 ಕಾಲಘಟ್ಟದಲ್ಲಿ ಹೀಗೆ ಮುಳ್ಳು ಕಾಣೆಯಾಗಿತ್ತು. ಅಂದರೆ ಮುಳ್ಳುಗಳು ಅಥವಾ ಅವು ಇಲ್ಲದಿರುವ ಲಕ್ಷಣಗಳ ಮೂಲ ಒಂದೇ ಇರಲಿಕ್ಕಿಲ್ಲ, ಹಲವು ಮೂಲಗಳಿಂದ ಇದು ಹುಟ್ಟಿರಬೇಕು ಎಂಬುದು ಸ್ಪಷ್ಟವಾಯಿತು. ಅದು ಹೇಗೆ? ಈ ಪ್ರಶ್ನೆಗೆ ಉತ್ತರಿಸಲು ಲಿಪ್ಮನ್ ತಂಡ ಬದನೆ ಕುಲದ ಮುಳ್ಳಿರುವ ಹಾಗೂ ಮುಳ್ಳು ಇಲ್ಲದ ಗಿಡಗಳ ಸಂಕರ ಅಥವಾ ಹೈಬ್ರಿಡ್ಗಳನ್ನ ಸೃಷ್ಟಿಸಿದರು. ಬದನೆಯ ಕೃಷಿ ತಳಿಯ ಜೊತೆಗೆ ಕಾಡು ತಳಿಯನ್ನೂ ಕೂಡಿಸಿ ಹಾಗೆ ಹುಟ್ಟಿದ ಸಂಕರವನ್ನ ಎರಡರ ಜೊತೆಗೂ ಹೋಲಿಸಿದರು. ಬದನೆಯಲ್ಲದೆ ಇನ್ನೂ ಹಲವು ಬೆಳೆಗಳಲ್ಲಿ ಇದೇ ಬಗೆಯ ಪ್ರಯೋಗ ಮಾಡಿದರು. ಸಾಮಾನ್ಯವಾಗಿ ಒಂದೇ ಒಂದು ಜೀನ್ನಿಂದ ಪ್ರಭಾವಿತವಾಗುವ ಲಕ್ಷಣದಂತೆಯೇ ಮುಳ್ಳುಗಳ ಬೆಳವಣಿಗೆಯೂ ವಂಶಗಳಲ್ಲಿ ದಾಟುತ್ತದೆ ಎಂಬುದು ಈ ಪ್ರಯೋಗಗಳಿಂದ ತಿಳಿಯಿತು. ಅಂದರೆ ಈ ಗುಣ ಕೇವಲ ಒಂದು ಜೀನ್ನ ಪ್ರಭಾವ. ಮುಳ್ಳಿಲ್ಲದ ಜೀನಿನ ಎರಡು ಪ್ರತಿಗಳು ಇದ್ದಾಗ ಗಿಡದಲ್ಲಿ ಮುಳ್ಳು ಬೆಳೆಯುವುದಿಲ್ಲ, ಒಂದೇ ಪ್ರತಿ ಇದ್ದರೆ ಮುಳ್ಳು ಬೆಳೆಯುತ್ತದೆ ಎಂಬುದನ್ನ ಇವರು ಕಂಡುಕೊಂಡಿದ್ದಾರೆ. ಇದು ಯಾವ ಜೀನ್ ಇರಬಹುದು ಅನ್ನೋದನ್ನು ತಿಳಿಯುವುದು ಮುಂದಿನ ಹಂತ. ಇದಕ್ಕಾಗಿ ಲಿಪ್ಮನ್ ತಂಡ ಈ ಗಿಡಗಳ ಜೀನ್ನೆಯನ್ನ ಹೋಲಿಸಿದೆ. ಮುಳ್ಳು ಹುಟ್ಟಲು ಕಾರಣವಾದ ಜೀನ್ ಅಥವಾ ತಳಿಗುಣ ಯಾವುದಿರಬಹುದು, ಅದರಲ್ಲಿ ವ್ಯತ್ಯಾಸಗಳಾದಾಗ ಮುಳ್ಳು ಕಾಣೆಯಾಗುತ್ತದೆಯೋ, ಇದನ್ನು ಪರಿಶೀಲಿಸುವುದಕ್ಕಾಗಿ ಕೈಗೆ ಸಿಕ್ಕ ಎಲ್ಲಾ ಸೊಲಾನಮ್ ಕುಲದ ಗಿಡಗಳ ಡಿಎನ್ಎಯನ್ನು ಹಾಗೆಯೇ ವಸ್ತು ಸಂಗ್ರಹಾಲಯದಲ್ಲಿ ಸಂಗ್ರಹಿಸಿ ಇಟ್ಟಿರುವ ಒಣಮಾದರಿಗಳಿಂದಲೂ ಡಿಎನ್ಎ ತೆಗೆದು ಪರಿಶೀಲಿಸಿದ್ದಾರೆ. ವಿಜ್ಞಾನಿಗಳು ಲೋನ್ಲಿ ಗೈ ಅಥವಾ ಒಬ್ಬಂಟಿ ಎಂದು ಹೆಸರಿಸಿದ ಜೀನ್ ಒಂದರಲ್ಲಿ ಹಲವು ವ್ಯತ್ಯಾಸಗಳು ಇವರಿಗೆ ಕಂಡಿವೆ. ಬೇರೆ ಜೀನ್ಗಳಲ್ಲಿಯೂ ವ್ಯತ್ಯಾಸಗಳು ಇದ್ದುವಾದರೂ ಮುಳ್ಳು ಇಲ್ಲದಂತಹ ಎಲ್ಲ ಸಸ್ಯಗಳ ಡಿಎನ್ಎಯಲ್ಲಿಯೂ ಈ ಭಾಗದಲ್ಲಿ ಮಾತ್ರ ವ್ಯತ್ಯಾಸಗಳು ಕಂಡು ಬಂದದ್ದು ವಿಶಿಷ್ಟ. ಇನ್ನು ಉಳಿದದ್ದು ಈ ಲೋನ್ಲಿ ಗೈಯನ್ನೇ ಪರಿಶೀಲಿಸುವುದು. ಅದನ್ನು ಕೂಡ ಇವರು ಮಾಡಿದ್ದಾರೆ. ಈ ಲೋನ್ಲಿ ಗೈ ಜೀನ್ ಇರುವ ಭಾಗವನ್ನಷ್ಟೇ ತೆಗೆದು ಹೋಲಿಸಿದ್ದಾರೆ. ವಿವಿಧ ಕಾಲಘಟ್ಟಗಳಲ್ಲಿ ವಿಕಾಸ ಆದಂತೆ ಕಾಣುವ ಮುಳ್ಳಿಲ್ಲದ ಗಿಡಗಳಲ್ಲಿ ಎಲ್ಲದರಲ್ಲಿಯೂ ಈ ಲೋನ್ಲಿ ಗೈ ಪ್ರಭಾವದಿಂದ ಹುಟ್ಟುವ ಸೈಟೋಕೈನಿನ್ ಎನ್ನುವ ಪ್ರೋಟೀನಿನಲ್ಲಿ ವ್ಯತ್ಯಾಸಗಳು ಇದ್ದುವು. ವ್ಯತ್ಯಾಸಗಳು ಎಲ್ಲವೂ ಒಂದೇ ತೆರನಾದವುಗಳಲ್ಲ ಅನ್ನೋದು ಇನ್ನೊಂದು ವಿಶೇಷ. ವಾಕ್ಯದಲ್ಲಿ ಬೇರೆ ಬೇರೆ ಅಕ್ಷರಗಳು ವ್ಯತ್ಯಾಸವಾದರೂ ಅರ್ಥ ವ್ಯತ್ಯಾಸವಾಗುತ್ತದಲ್ಲ, ಹಾಗೆಯೇ ಲೋನ್ಲಿ ಗೈ ಜೀನಿನ ವಿವಿಧ ಭಾಗಗಳಲ್ಲಿ ವ್ಯತ್ಯಾಸಗಳಾಗಿದ್ದುವು. ಈ ವ್ಯತ್ಯಾಸಗಳು ಒಮ್ಮೆ ಆಗಿ ವಂಶ ಪಾರಂಪರ್ಯವಾಗಿ ಬಂದಿರಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಆಗಿರುವಂತವು ಎಂದು ಈ ಹೋಲಿಕೆ ತಿಳಿಸಿದೆ. ಹಾಗಿದ್ದರೆ ಈ ವ್ಯತ್ಯಾಸಗಳನ್ನು ತಿದ್ದಿಬಿಟ್ಟರೆ ಮತ್ತೆ ಮುಳ್ಳು ಬೆಳೆಯಬಹುದೇ? ಅಥವಾ ಮುಳ್ಳಿರುವ ಗಿಡಗಳ ಲೋನ್ಲಿ ಗೈಯನ್ನು ತಿದ್ದಿ ವ್ಯತ್ಯಾಸವನ್ನುಂಟು ಮಾಡಿದರೆ ಮುಳ್ಳು ಮರೆಯಾದೀತೆ? ಇದನ್ನು ಲಿಪ್ಮನ್ ತಂಡ ಪರೀಕ್ಷಿಸಿದೆ. ಸೊಲಾನಮ್ ಜಾತಿಯ ಮುಳ್ಳಿರುವ ಹಲವು ಕಾಡು ಗಿಡಗಳನ್ನು ತೆಗೆದುಕೊಂಡು ಜೈವಿಕ ತಂತ್ರಜ್ಞಾನ ಅರ್ಥಾತ್ ಬಯೋಟೆಕ್ನಾಲಜಿಯ ವಿನೂತನ ತಂತ್ರ ಆದಂತಹ ಕ್ರಿಸ್ಪರ್ ವಿಧಾನವನ್ನ ಬಳಸಿ ಅವುಗಳ ಲೋನ್ಲಿ ಗೈ ಜೀನಿನಲ್ಲಿ ತಿದ್ದುಪಡಿ ಮಾಡಿದೆ. ಅನಂತರ ಹುಟ್ಟಿದ ಗಿಡಗಳನ್ನ ಪರಿಶೀಲಿಸಿದೆ. ಇಂತಹ ಎರಡು ಕಾಡು ಬದನೆಗಳನ್ನು ಹೀಗೆ ಮುಳ್ಳು ಇಲ್ಲದ ಗಿಡಗಳನ್ನಾಗಿ ಬದಲಾಯಿಸಬಹುದು ಎಂದು ಲಿಪ್ಮನ್ ತಂಡ ಖಚಿತಪಡಿಸಿಕೊಂಡಿದೆ. ತದನಂತರ ಮುಳ್ಳು ಇರುವ ಕೃಷಿ ಬದನೆಯೊಂದನ್ನು ಕೂಡ ಹೀಗೆಯೇ ಪ್ರಯೋಗಕ್ಕೆ ಒಡ್ಡಿದೆ. ಫಲವಾಗಿ ಆ ಬಳಿಯೂ ಕೂಡ ಮುಳ್ಳಿಲ್ಲದ ಬದನೆಯಾಗಿ ಬೆಳೆದಿದೆ. ಹೊಸ ತಳಿಯೊಂದು ಹೀಗೆ ಸೃಷ್ಟಿಯಾಯಿತು. ಸಾಮಾನ್ಯವಾಗಿ ಹೈಬ್ರಿಡ್ ತಂತ್ರದಿಂದ ಹೊಸ ತಳಿಗಳನ್ನು ಸೃಷ್ಟಿಸಿದಾಗ ಅಗತ್ಯವಾದ ಗುಣದ ಜೊತೆಗೆ ಇನ್ನೂ ಹಲವು ಅನಗತ್ಯ ಗುಣಗಳು ಬದಲಾಗಬಹುದು. ಆದರೆ ಈ ಕ್ರಿಸ್ಪರ್ ತಂತ್ರ ಬಳಸಿ ಸೃಷ್ಟಿಸಿದಂತಹ ಮುಳ್ಳಿಲ್ಲದ ಬದನೆಯ ಎತ್ತರ, ಬೆಳವಣಿಗೆ, ಇಳುವರಿ ಮೊದಲಾದ ಎಲ್ಲ ಲಕ್ಷಣಗಳು ಕೂಡ ಬದಲಾಗದೆ ಹಾಗೆಯೇ ಇದ್ದುವು. ಕೇವಲ ಮುಳ್ಳು ಮಾತ್ರ ಬೆಳೆದಿರಲಿಲ್ಲ ಅಷ್ಟೇ. ಅಂದರೆ ಕ್ರಿಸ್ಪರ್ ತಂತ್ರದಿಂದ ಮುಳ್ಳುಗಳನ್ನಷ್ಟೇ ಇಲ್ಲದಂತೆ ಮಾಡುವುದು ಸಾಧ್ಯ ಎನ್ನುತ್ತದೆ ಲಿಪ್ಮನ್ ತಂಡ. ಗುಲಾಬಿ, ಬೆಂಡೆ ಮೊದಲಾದ ಕೃಷಿ ಬೆಳೆಗಳಲ್ಲದೆ ಗೊಬ್ಬಳಿ, ಬಳ್ಳಾರಿ ಜಾಲಿಗಳನ್ನು ಕೂಡ ಹೀಗೆ ಮುಳ್ಳಿಲ್ಲದ ಗಿಡಗಳನ್ನಾಗಿ ಮಾಡಬಹುದೇ? ನಿರುಪಯುಕ್ತ ಎನ್ನಿಸುವ ಇವನ್ನು ಬಳಸಲು ಯೋಗ್ಯವನ್ನಾಗಿಸಬಹುದೇ? ಇತ್ಯಾದಿ ಪ್ರಶ್ನೆಗಳನ್ನ ಲಿಪ್ಮನ್ನರ ತಂಡ ಮುಂದಿಟ್ಟಿದೆ. ಒಂದು ವೇಳೆ ಇಂತಹ ಗುಲಾಬಿ ಸೃಷ್ಟಿಯಾದರೆ ಗುಲಾಬಿ ಬೇಕೆನ್ನುವ ಮುಳ್ಳು ಬೇಡವೆಂದರಾದೀತೆ ಎಂದು ಹೇಳುವುದನ್ನು ನಾವು ನಿಲ್ಲಿಸಬೇಕಾಗುತ್ತದೆಯೋ ಏನು?
1: ಮಿದುಳು ತಿನ್ನುವ ಅಮಿಬಾ ಕೊಲ್ಲುವ ಔಷಧ. ಕಳೆದ ತಿಂಗಳು ಕೇರಳದಲ್ಲಿ ಮತ್ತೊಂದು ಅಪರೂಪದ ಘಟನೆ ಘಟಿಸಿದ್ದು ಬಹಳಷ್ಟು ಜನರ ಗಮನಕ್ಕೆ ಬಾರದೆ ಹೋಗಿರಬಹುದು. ಅಲ್ಲೇ ಮೂರು ತಿಂಗಳ ಅವಧಿಯಲ್ಲಿ ನಾಲ್ಕು ಯುವಕರು ಬಹಳ ಅಪರೂಪದ ಸೋಂಕಿಗೆ ಬಲಿಯಾಗಿದ್ದರು. ವೈದ್ಯರು ಪ್ರೈಮರಿ ಅಮಿಬಿಕ್ ಮೆನಿಂಜೋ ಎನ್ಸಿಫಿಲೈಟಿಸ್ ಅಥವಾ ಪಿಎಎಂ ಎನ್ನುವ ವಿಶೇಷ ಮಿದುಳು ಜ್ವರ ಅವರನ್ನು ಕಾಡಿತ್ತು. ಐದನೇ ಒಬ್ಬ ರೋಗಿ ಬದುಕಿ ಉಳಿದಿದ್ದು ಪವಾಡವೇ, ಏಕೆಂದರೆ ಆತನನ್ನು ಉಳಿಸಲು ಬೇಕಾದ ಔಷಧವನ್ನು ಜರ್ಮನಿಯಿಂದ ಆಮದು ಮಾಡಿಕೊಂಡು ನೀಡಲಾಗಿತ್ತು. ಇಂತಹ ಅಪರೂಪದ ಸೋಂಕಿಗೆ ಇನ್ನೂ ಪರಿಣಾಮಕಾರಿಯಾದ ಔಷಧವೊಂದು ಸಿದ್ಧವಾಗಿದೆ. ಮಲೇರಿಯಾ ನಿವಾರಣೆಗೆಂದು ಪರೀಕ್ಷೆ ನಡೆಸುತ್ತಿದ್ದ ಫ್ಲೂಕೋಫ್ಯೂರಾನ್ ಎನ್ನುವ ಔಷಧ ಪಿಎಎಂ ಉಂಟು ಮಾಡುವ ಸೂಕ್ಷ್ಮ ಜೀವಿಯನ್ನು ಪರಿಣಾಮಕಾರಿಯಾಗಿ ಕೊಲ್ಲುತ್ತದೆ ಎಂದು ಸ್ಪೇನ್ ದೇಶದ ಲಗುದ ವಿಶ್ವವಿದ್ಯಾನಿಲಯದ ಉಷ್ಣವಲಯದ ಸೋಂಕು ರೋಗಗಳು ಹಾಗೂ ಸಾರ್ವಜನಿಕ ಸ್ವಾಸ್ಥ್ಯ ಸಂಶೋಧನಾಲಯದ ಜೋಸ್ ಪಿನೆರೋ ಮತ್ತು ಸಂಗಡಿಗರು ಇದನ್ನು ಪತ್ತೆ ಮಾಡಿದ್ದಾರೆ. ಪಿಎಎಂ ಎನ್ನುವುದು ಒಂದು ಸೋಂಕು ರೋಗ. ಮಲೇರಿಯಾದಂತೆಯೇ ಇದಕ್ಕೂ ಒಂದು ಏಕಕೋಶ ಜೀವಿಯೇ ಕಾರಣ. ಸಾಮಾನ್ಯವಾಗಿ ಸಿಹಿ ನೀರಿನ ಕೊಳಗಳು, ಈಜು ಕೊಳಗಳಲ್ಲಿ ಬೆಳೆಯುವ ಅಮೀಬಾ ಜೀವಿ, ನಿಗ್ಲೇರಿಯಾ ಫೌಲೇರಿ ಎಂದು ವಿಜ್ಞಾನಿಗಳು ಗುರುತಿಸುವ ಈ ಜೀವಿ ಸಿಹಿ ನೀರಿನ ಆಕಾರಗಳಲ್ಲಿ ಬೆಳೆಯುವ ಬ್ಯಾಕ್ಟೀರಿಯಾಗಳನ್ನು ತಿಂದು ಬದುಕುತ್ತದೆ. ಮಲೇರಿಯಾದಂತೆಯೇ ಇದರ ಜೀವನ ಚಕ್ರದಲ್ಲಿಯೂ ಹಲವು ಹಂತಗಳಿರುತ್ತವೆ. ಕೆಲವು ಬೀಜಗಳಂತೆ ಬಹಳ ದಿನಗಳವರೆಗೆ ಬದುಕಿರಬಲ್ಲವು, ಕೆಲವು ಕೆಲವೇ ದಿನಗಳಲ್ಲಿ ಸಂತಾನೋತ್ಪತ್ತಿ ಮಾಡಬಲ್ಲವು. ನೀಗ್ಲೇರಿಯಾ ಫೌಲಿಯರಿ ಮನುಷ್ಯರನ್ನು ಸೋಂಕುವುದು ಅಪರೂಪ, ಸೋಂಕಿದರೆ ಮಾತ್ರ ಮಾರಕ. ಇದಕ್ಕೆ ಕಾರಣ ಇಷ್ಟೆ, ಇದು ಬೇರೆಲ್ಲ ಜೀವಿಗಳಂತಲ್ಲ. ಮೈಗೋ ಕೈಗೋ ಸೋಂಕಿದರೆ ಪರವಾಗಿಲ್ಲ, ಆದರೆ ಮೂಗು ಗಂಟಲಿನಂತಹ ಜಾಗಗಳನ್ನು ಪ್ರವೇಶಿಸಿದರೆ ಅಲ್ಲಿರುವ ನರಗಳ ಮೂಲಕ ನೇರವಾಗಿ ಮೆದುಳಿಗೆ ಕಾಲಿಟ್ಟು ಬಿಡುತ್ತದೆ. ಅಲ್ಲಿ ಮೆದುಳಿನ ಕೋಶಗಳನ್ನು ಹಾಗೂ ಮೆದುಳಿನ ಸುತ್ತಲಿರುವ ದ್ರವದಲ್ಲಿ ಇರುವ ಜೀವಕೋಶಗಳನ್ನು ತಿಂದು ಬೆಳೆಯುತ್ತದೆ, ಸೋಂಕು ಉಂಟಾಗುತ್ತದೆ. ಮಿದುಳು ಜ್ವರದಂತಹ ಲಕ್ಷಣಗಳಿರುವ ಜ್ವರ ಕಾಣಿಸಿಕೊಳ್ಳುತ್ತದೆ. ಬಹಳ ಅಪರೂಪವಾದ ಕಾಯಿಲೆಯಾಗಿದ್ದರಿಂದ ಸಾಮಾನ್ಯವಾಗಿ ಇದನ್ನು ಮಿದುಳು ಜ್ವರ ಎಂದು ತಪ್ಪು ತಿಳಿಯುವವರೇ ಹೆಚ್ಚು, ಆದರೆ ವಾಸ್ತವ ತಿಳಿಯುವ ಹೊತ್ತಿಗೆ ಕಾಲ ಮಿಂಚಿರುತ್ತದೆ, ರೋಗಿ ಸಾವಿನ ಅಂಚನ್ನು ತಲುಪಿರುತ್ತಾನೆ. ಸೋಂಕು ತಗುಲಿದ 15 ದಿನಗಳಲ್ಲಿ ಸಾವು ಬರುತ್ತದೆ. ಈ ಸೋಂಕಿಗೆ ಇದುವರೆಗೂ ಇದ್ದದ್ದು ಒಂದೇ ಚಿಕಿತ್ಸೆ, ಅದು ಕೆಲವು ವರ್ಷಗಳ ಹಿಂದೆ ಸ್ವಲ್ಪ ಪರವಾಗಿಲ್ಲ ಎನ್ನುವ ಚಿಕಿತ್ಸೆ. ಅದೇ ಔಷಧವನ್ನೇ ಕೇರಳದಲ್ಲಿ ಸೋಂಕು ಕಂಡ ಅಫ್ನಾನ್ ಸಿದ್ದಿಕಿ ಎನ್ನುವ ಯುವಕನಿಗೂ ನೀಡಲಾಗಿತ್ತು. ವಿಶೇಷ ಎಂದರೆ ಮಿಲ್ಟೆಫೋಸಿನ್ ಎನ್ನುವ ಈ ಔಷಧ ಬೇರೆ ಔಷಧಗಳಂತಲ್ಲ, ಇದು ಮಿದುಳನ್ನು ಪ್ರವೇಶಿಸುತ್ತದೆ. ಆದರೆ ಇದಷ್ಟೇ ಸಾಲುವುದಿಲ್ಲ, ಇದರ ಜೊತೆಗೆ ಆಂಫಿಟೆರಿಸಿನ್ ಎನ್ನುವ ಔಷಧವನ್ನು, ಇತರ ಲಕ್ಷಣಗಳನ್ನು ಗುಣಪಡಿಸುವ ಔಷಧಗಳನ್ನು ನೀಡುತ್ತಿದ್ದರು. ಮಿಲ್ಟೆಫೋಸಿನ್ ಭಾರತದಲ್ಲಿ ದೊರಕುವುದಿಲ್ಲ ಎನ್ನುವುದು ಒಂದು ತಡೆಯಾಗಿತ್ತು. ಹೀಗಾಗಿ ಅಫ್ನಾನಿಗೆ ಜರ್ಮನ್ನಿಂದ ಔಷಧವನ್ನು ಆಮದು ಮಾಡಿಕೊಂಡು ಚಿಕಿತ್ಸೆ ನೀಡಲಾಗಿತ್ತು. ಇದೀಗ ಫ್ಲೋಕೋಫ್ಯೂರಾನ್ ಕೂಡ ಈ ಸೋಂಕನ್ನು ಹತ್ತಿಕ್ಕಬಹುದು ಎನ್ನುವ ಆಸೆ ಹುಟ್ಟಿಸಿದೆ. ಈ ಆಸೆಗೆ ಮೂಲ ಜೋಸ್ ಪಿನೆರೋ ಮತ್ತು ಸಂಗಡಿಗರ ಸಂಶೋಧನೆಗಳು. ಮಲೇರಿಯಾ ಉಂಟು ಮಾಡುವ ಪ್ಲಾಸ್ಮೋಡಿಯಂನಂತೆಯೇ ನೀಗ್ಲೇರಿಯಾ ಫೌಲೇರಿಯಾ ಜೀವನ ಚಕ್ರವೂ ಇದ್ದಿದ್ದು ಹಾಗೂ ಮಲೇರಿಯಾ ಜೀವಿಯ ಕೆಲವು ತಳಿಗಳು ಮಿದುಳನ್ನು ತಾಕಿ ಮಿದುಳಿನ ಮಲೇರಿಯಾ ಉಂಟು ಮಾಡುವುದು ತಿಳಿದಿದ್ದ ಇವರು ಮಲೇರಿಯಾ ಜೀವಿಯನ್ನು ಕೊಲ್ಲುವ ಔಷಧ ಈ ನಿಗ್ಲೇರಿಯಾವನ್ನು ಕೊಲ್ಲಬಹುದೇ ಎಂದು ಪರಿಶೀಲಿಸಿದರು. ನಿಗ್ಲೇರಿಯಾ ಕೂಡ ಸಂತಾನೋತ್ಪತ್ತಿಯ ವೇಳೆ ಹಲವು ರೂಪಗಳನ್ನು ತಾಳುತ್ತದೆ. ಎಲ್ಲಾ ಔಷಧಗಳು ಈ ಎಲ್ಲಾ ರೂಪಗಳನ್ನು ಕೊಲ್ಲುವುದಿಲ್ಲ, ಇದು ಮಲೇರಿಯಾ ಹಾಗೂ ಈ ಸೋಂಕಿನ ದೊಡ್ಡ ಸಮಸ್ಯೆ. ಹೀಗಾಗಿ ಮಲೇರಿಯಾಗೆಂದು ಪರೀಕ್ಷಿಸುತ್ತಿದ್ದ 240 ರಾಸಾಯನಿಕಗಳನ್ನು ಜೋಸ್ ಪಿನೆರೋ ಪರೀಕ್ಷಿಸಿದರು. ನಿಗ್ಲೇರಿಯಾ ಫೌಲೇರಿ ವಿವಿಧ ಹಂತಗಳನ್ನು ಇವುಗಳಲ್ಲಿ ಯಾವುದು ಹೆಚ್ಚು ಕೊಲ್ಲುತ್ತದೆ ಎಂದು ಪರೀಕ್ಷಿಸಿದರು. ಈ ಪರೀಕ್ಷೆಯಲ್ಲಿ ಫ್ಲೂಕೋಫುರಾನ್ ಸಮರ್ಥವೆಂದು ಕಂಡಾಗ ಅದನ್ನು ಬಳಸಿ ಹೆಚ್ಚಿನ ಪರೀಕ್ಷೆಗಳನ್ನು ನಡೆಸಿದರು. ತಟ್ಟೆಗಳಲ್ಲಿ ಈ ಜೀವಿಗಳನ್ನು ಬಳಸಿ ಔಷಧವನ್ನು ಸೇರಿಸಿದರು. ಪ್ರತಿ ಮಿಲಿಯಲ್ಲಿ 2.5 μg ಔಷಧವಿದ್ದರೆ ನೈಗ್ಲೇರಿಯಾದ ಯಾವ ಹಂತಗಳು ಬೆಳೆಯುವುದಿಲ್ಲ ಎಂದು ಗುರುತಿಸಿದರು. ಮಿದುಳನ್ನು ತಾಕಿದಾಗ ಇದು ತಳೆಯುವ ಬೀಜ ಅಥವಾ ಸ್ಪೋರೋಜವೇಟ್ ಎನ್ನುವ ರೂಪಗಳಿಗೆ ಇನ್ನೂ ಕಡಿಮೆ ಪ್ರಮಾಣದ ಔಷಧವೇ ಸಾಕು ಎಂಬುದು ಈ ಪ್ರಯೋಗ ತಿಳಿಸಿತ್ತು. ಮಿಲ್ಟೆಫೋಸಿನ ಔಷಧ ಈ ಪ್ರಮಾಣದಲ್ಲಿ ಫಲವನ್ನು ನೀಡುವುದೇ ಇಲ್ಲ, ಜೊತೆಗೆ ಮಿಲ್ಟೆಫೋಸ್ನಿಂದಾಗಿ ಆಗುವ ಉಪಪರಿಣಾಮಗಳು ಇನ್ನೂ ಹೆಚ್ಚು. ತದನಂತರ ಈ ಔಷಧ ನೈಗ್ಲೇರಿಯನ್ನು ಹೇಗೆ ಕೊಲ್ಲುತ್ತದೆ ಎಂಬುದನ್ನು ತಿಳಿಯಲು ಜೋಸ್ ಪಿನೆರೋ ಹಲವು ಜೀವರಾಸಾಯನಿಕ ಪರೀಕ್ಷೆಗಳನ್ನು ಕೈಗೊಂಡಿದ್ದರು. ಫ್ಲೂಕೋಫ್ಯೂರಾನ್ ಮಿಲ್ಟೆಫೋಸ್ನಿಗಿಂತಲೂ 10 ಹೆಚ್ಚು ಸಮರ್ಥವೆಂದು, ಬಳಸುವ ಪ್ರಮಾಣಗಳಲ್ಲಿ ರೋಗಿಗೆ ಯಾವ ವಿಷ ಪರಿಣಾಮವೂ ತಗುಲುವುದಿಲ್ಲವೆಂದು ಈ ಪರೀಕ್ಷೆಗಳು ತಿಳಿಸಿವೆ. ಜೊತೆಗೆ ಇದು ನೇರವಾಗಿ ನೈಗ್ಲೇರಿಯಾದ ಡಿಎನ್ಎಯನ್ನು ತಾಕಿ ಅದನ್ನು ತುಂಡರಿಸುತ್ತದೆಯಲ್ಲದೆ ತುಂಡಾದ ಡಿಎನ್ಎ ದುರಸ್ತಿಯಾಗದಂತೆ ತಡೆಯುತ್ತದೆ. ಇದರ ಫಲವಾಗಿ ನೈಗ್ಲೇರಿಯಾದ ವಿವಿಧ ರೂಪಗಳು ಸಾಯುತ್ತವೆ ಅಷ್ಟೇ ಅಲ್ಲ, ಈ ಸಾವು ಅವುಗಳ ಸಹಜ ಸಾವಿನಂತೆ ಇರುವುದರಿಂದ ಮಿದುಳಿನಲ್ಲಿ ಊತವಾಗಲಿ ರಕ್ತಕೋಶಗಳ ಬೆಳವಣಿಗೆಯಾಗಲಿ ಆಗಲಿಕ್ಕಿಲ್ಲ. ಅವು ಕೋಶದ ಸಾವು ಕೊಳೆ ಸಾವಾದರೆ ಮಾತ್ರ ಉಂಟಾಗುತ್ತದೆ. ಹೀಗಾಗಿ ಸೋಂಕಿನ ಕೆಲವು ಲಕ್ಷಣಗಳು ಬೇಗನೆ ಮರೆಯಾಗಬಲ್ಲವು ಎನ್ನುವುದು ಜೋಸ್ ಪಿನೆರೋ ಅವರ ಅನಿಸಿಕೆ. ಈ ಹೊಸ ಔಷಧದ ಇತರೆ ಪರೀಕ್ಷೆಗಳು ಪೂರ್ಣಗೊಂಡು ಬೇಗನೆ ಸಿಗುವಂತಾಗಲಿ ಎಂದು ಹಾರೈಸೋಣ. ಏಕೆಂದರೆ ಮತ್ತೊಂದು ಅಧ್ಯಯನದ ಪ್ರಕಾರ ಹವಾಗುಣ ಬಿಸಿಯೇರಿದಂತೆ ಕೊಳಗಳಲ್ಲಿ ಈ ಜೀವಿ ಬದುಕು ಸುಗಮವಾಗುತ್ತದೆಯಂತೆ. ಅತಿ ಶೀತದಲ್ಲಿಯೂ ಅತಿ ಉಷ್ಣದಲ್ಲಿಯೂ ಜೀವಿಸುವ ನೈಗ್ಲೇರಿಯಾ ಫೌಲೇರಿ ನಾಳೆ ಭೂಮಿ ಬಿಸಿಯೇರಿದಾಗ ಈಗ ಇರುವ ಜಾಗಗಳಲ್ಲದೆ ಇತರ ಜಾಗಗಳಲ್ಲಿಯೂ ಕಾಣಿಸಿಕೊಳ್ಳಬಹುದು ಎನ್ನುವ ಆತಂಕವನ್ನು ಈ ಅಧ್ಯಯನ ತಿಳಿಸಿತ್ತು. ಕಳೆದ 100 ಕೇವಲ 400 ಜನರನ್ನಷ್ಟೇ ಇದು ಕಾಡಿತ್ತು, ಅದರಲ್ಲಿ ಬದುಕುಳಿದವರು ಕೇವಲ 8-9 ಮಂದಿ. ಫ್ಲೂಕೋಫ್ಯೂರಾನ್ ನಾಳೆ ಹೀಗಾಗದಂತೆ ತಡೆಯಬಹುದು ಏನೋ, ಕಾದು ನೋಡೋಣ.
2: ವಾರದ ವಿಜ್ಞಾನಿ ನಿಕೋಲಸ್ ಜ ಕಾಂಟೆ, ಜನಪ್ರಿಯ ಸಾಧನ ಪೆನ್ಸಿಲಿನ ಅನ್ವೇಷಕ, ಕಲೆಗೆ ವಿಜ್ಞಾನವನ್ನು, ವಿಜ್ಞಾನಕ್ಕಾಗಿ ಕಲೆಯನ್ನು ರೂಪಿಸಿದ ಮೇಧಾವಿ, ಫ್ರೆಂಚ್ ವಿಜ್ಞಾನಿ ಕಲಾವಿದ. ನಿಕೋಲಸ್ ಜ ಕಾಂಟೆ ಫ್ರಾನ್ಸಿನ ಲಿಯೋನಾರ್ಡೋ ಡಾವಿನ್ಚಿ. ಲಿಯೋನಾರ್ಡೋ ಇಟಲಿಯ ಸುಪ್ರಸಿದ್ಧ ಕಲಾವಿದನಷ್ಟೇ ಅಲ್ಲದೆ ವಿಜ್ಞಾನಿಯೂ ಆವಿಷ್ಕಾರಿಯೂ ಆಗಿದ್ದನು. ನಿಕೋಲಸ್ ಕಾಂಟೆ ಕೂಡ ಹಾಗೆ ಸುಪ್ರಸಿದ್ಧ ಕಲಾವಿದನು, ಆವಿಷ್ಕಾರಿಯೂ ಆಗಿದ್ದ. ಆತ ಆವಿಷ್ಕರಿಸಿದ ಪೆನ್ಸಿಲ್ಲು 250 ವರ್ಷಗಳ ನಂತರವೂ ಕೂಡ ಅದೇ ಸ್ವರೂಪದಲ್ಲಿಯೇ ಬಳಕೆಯಾಗುತ್ತಿದೆ. ಅಷ್ಟೇ ಅಲ್ಲ, 21ನೆಯ ಶತಮಾನದ ಹಲವು ಆವಿಷ್ಕಾರಗಳಿಗೆ ಪೂರಕವಾದ ಸಾಧನವಾಗಿದೆ. ನಿಕೋಲಸ್ ಜಾಕ್ ಕಾಂಟೆ ಫ್ರಾನ್ಸಿನ ನಾರ್ಮಂಡಿ ಪ್ರಾಂತ್ಯದ ಗ್ರಾಮವೊಂದರಲ್ಲಿ 1755 ಇಸವಿ ಆಗಸ್ಟ್ 4 ಜನಿಸಿದ. ಈತನ ತಂದೆ ಒಬ್ಬ ರೈತ. ಅವನಿಗೆ 5 ಮಕ್ಕಳು. ಚಿಕ್ಕಂದಿನಿಂದಲೇ ತಂದೆ ಮರಣಿಸಿದ್ದರಿಂದ ಕುಟುಂಬದ ಹೊಣೆಯನ್ನು ಹಿರಿಯಣ್ಣ ಹೊತ್ತುಕೊಂಡಿದ್ದ. ಮತ್ತೊಬ್ಬ ಅಣ್ಣ ಬೇರೊಂದು ಕಡೆಗೆ ವಲಸೆ ಹೋದ. ಇಬ್ಬರು ಸಹೋದರಿಯರು ಚರ್ಚಿನಲ್ಲಿ ಸನ್ಯಾಸಿಗಳಾದರು. ಹೀಗೆ ಒಬ್ಬಂಟಿಯಾದ ನಿಕೋಲಸ್ ಕಾಂಟೆ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡತೊಡಗಿದ. ಅಲ್ಲಿದ್ದಾಗ ಒಬ್ಬ ಕಲಾವಿದನ ಪರಿಚಯವಾಯಿತು. ಬಣ್ಣವನ್ನು ಕಲಸುವ ಹಾಗೂ ಬಣ್ಣ ಹಚ್ಚುವ ಬ್ರಷ್ಗಳನ್ನು ಬಡಿದು ತಯಾರಿಸುವ ಸಹಾಯಕನಾಗಿ ಕಲಾವಿದನ ಬಳಿ ಕೆಲಸಕ್ಕೆ ಸೇರಿಕೊಂಡ. ಅದೇ ವೇಳೆ ಆಸಕ್ತಿಯಿಂದ ಪೇಂಟಿಂಗ್ ಮಾಡುವುದು ಹೇಗೆ ಎಂದು ಗಮನಿಸಿದ. ಪ್ಯಾರಿಸ್ನಲ್ಲಿ ಸುಪ್ರಸಿದ್ಧ ಚರ್ಚೊಂದರಲ್ಲಿ ಭಿತ್ತಿ ಚಿತ್ರಗಳನ್ನು ಬರೆಯುತ್ತಿದ್ದ. ಕಲಾವಿದ ಒಮ್ಮೆ ಅಸ್ವಸ್ಥನಾದಾಗ ಅರೆ ಬರೆ ಮಾಡಿದ್ದ ಚಿತ್ರವನ್ನು ಪೂರೈಸಲು ನಿಕೋಲಸ್ ಮುಂದಾದ. ಅದು ಕಲಾವಿದನಿಗೆ ಒಪ್ಪಿಗೆ ಆಗಿತ್ತು. ಹೀಗೆ ನಿಕೋಲಸ್ ಪೇಂಟರ್ ಆದ. ನಿಕೋಲಸ್ನಿಗೆ ಚಿಕ್ಕಂದಿನಿಂದಲೂ ಹಾರಾಟದಲ್ಲಿ ಆಸಕ್ತಿ. ಅಂದಿನ ಕಾಲದಲ್ಲಿ ಬಲೂನ್ಗಳಲ್ಲಿ ಹಾರುವ ಯತ್ನಗಳು ನಡೆಯುತ್ತಿದ್ದವು. ಈತನು ಅಂದು ಪ್ಯಾರಿಸ್ನಲ್ಲಿ ಬಲೂನುಗಳ ಜನಕ ಎನಿಸಿದ ಮೋಂಟೆಗಾಲ್ಫಿಯರ ಸಹೋದರರ ಸಹವಾಸವಾಯಿತು. ಅವರೊಟ್ಟಿಗೆ ಬಲೂನ್ಗಳನ್ನು ರೂಪಿಸುವುದರಲ್ಲಿ ನಿರತನಾದ. ಇದೇ ವೇಳೆ ಆತನ ಕಲೆಯ ಬಗ್ಗೆ ಫ್ರಾನ್ಸ್ನ ಚಕ್ರವರ್ತಿ ನೆಪೋಲಿಯನ್ಗೆ ತಿಳಿಯಿತು. ನಿಕೋಲಸ್ನು ಹಲವರು ವಿಜ್ಞಾನಿಗಳ ಜೊತೆಗೆ ಈಜಿಪ್ಟ್ನ ಅಧ್ಯಯನ ನಡೆಸಲೆಂದು ಕಳುಹಿಸಿದ. ಈಜಿಪ್ಟಿನಲ್ಲಿ ಇದ್ದ ನಾಗರಿಕತೆಯ ವಿವಿಧ ಚಿತ್ರಣಗಳನ್ನು ನಿಕೋಲಸ್ ಯಥಾವತ್ತಾಗಿ ಬರೆದ. ಅಷ್ಟೇ ಅಲ್ಲದೆ ಅಲ್ಲಿ ನೆಪೋಲಿಯನ್ ಸ್ಥಾಪಿಸಿದ ವಸಾಹತುವಿನಲ್ಲಿ ಬಳಕೆಗೆಂದು ಹಲವು ಯಂತ್ರಗಳನ್ನು ಆವಿಷ್ಕರಿಸಿದ್ದ. ಅವುಗಳಲ್ಲಿ ಗಾಳಿಯಂತ್ರವೂ ಒಂದು. ತದನಂತರ ಯುರೋಪ್ಗೆ ಮರಳಿದಾಗ ಚಿತ್ರಗಳನ್ನು ಮರದ ಹಲಗೆಯ ಮೇಲೆ ಕೆತ್ತುವ ಎನ್ಗ್ರೇವರ್ ಯಂತ್ರವನ್ನು ರೂಪಿಸಿದ. ಅಂದು ಚಿತ್ರಗಳನ್ನು ಮುದ್ರಿಸಲು ಹಲಗೆಯ ಮೇಲೆ ಕೆತ್ತನೆ ಮಾಡಿ ಮುದ್ರಿಸುತ್ತಿದ್ದರು. ಈ ಚಿತ್ರಗಳಲ್ಲಿ ಹಿನ್ನೆಲೆಯನ್ನು ಚಿತ್ರಿಸಲು ಕಲಾವಿದರು ಬಹಳ ಹೆಣಗಬೇಕಾಗಿತ್ತು. ಹಿನ್ನೆಲೆ ಬರದಿದ್ದಷ್ಟು ಕೆಲಸ ಹೆಚ್ಚುತ್ತಿತ್ತು. ಅಂತಹ ಬರಿದಾದ ಆಕಾಶ ಹಿನ್ನೆಲೆಗಳನ್ನು ಸುಲಭವಾಗಿ ರೂಪಿಸುವ ಯಂತ್ರವನ್ನು ನಿಕೋಲಸ್ ರೂಪಿಸಿದ. ಇದರಿಂದಾಗಿ ತಿಂಗಳುಗಳ ಕಾಲ ಹಿಡಿಯುತ್ತಿದ್ದ ಕೆತ್ತನೆ ಕೇವಲ 2-3 ದಿನಗಳಲ್ಲಿ ಮುಗಿಯುವಂತಾಯಿತು. ಜೊತೆಗೆ ಇದಕ್ಕಾಗಿ ವಿಶೇಷ ನೈಪುಣ್ಯವೇನೂ ಬೇಕಿರಲಿಲ್ಲ. ಇದೇ ರೀತಿಯಲ್ಲಿ ಜನ ಬಳಕೆಗಾಗಿ ನಿಕೋಲಸ್ನ ಮಾಡಿದ ಇನ್ನೊಂದು ಆವಿಷ್ಕಾರವೇ ಪೆನ್ಸಿಲ್ಲು. ಆಗ ಪೆನ್ಸಿಲ್ ಎಂದರೆ ಮಸಿಯ ತುಣುಕಾಗಿರುತ್ತಿತ್ತು. ನಯವಾದ ಮಸಿ ಅಥವಾ ಗ್ರಾಫೈಟ್ ಕಲ್ಲನ್ನು ಉದ್ದುದ್ದ ತುಣುಕಾಗಿ ತುಂಡರಿಸಿ ಅದರ ಸುತ್ತಲೂ ದಾರವನ್ನು ಸುತ್ತುತ್ತಿದ್ದರು. ಇದಕ್ಕೂ ಹಿಂದೆ ಸೀಸದ ಹಾಳೆಗಳನ್ನು ಬಳಸುತ್ತಿದ್ದರು. ಯುರೋಪಿನಾದ್ಯಂತ ಬಳಸುತ್ತಿದ್ದ ಮಸಿ ಇಂಗ್ಲೆಂಡ್ನಲ್ಲಿ ತಯಾರಾಗುತ್ತಿತ್ತು. ಏಕೆಂದರೆ ಅಪ್ಪಟ ಗ್ರಾಫೈಟು ಅಥವಾ ಅಪ್ಪಟ ಕಾರ್ಬನ್ನಿನ ಗಣಿ ಇದ್ದದ್ದು ಇಂಗ್ಲೆಂಡಿನ ನಿಯಂತ್ರದಲ್ಲಿದ್ದ ಬವೇರಿಯಾದಲ್ಲಿ. ಇಂಗ್ಲೆಂಡ್ ಹಾಗೂ ಫ್ರೆಂಚರ ನಡುವೆ ಯುದ್ಧವಾದಾಗ ಈ ಗ್ರಾಫೈಟ್ನ ಸರಬರಾಜು ನಿಂತು ಹೋಯಿತು. ಫ್ರಾನ್ಸಿನ ಕಲಾವಿದರಿಗೆ ತೊಂದರೆಯಾಗಿತ್ತು. ಆ ಸಂದರ್ಭದಲ್ಲಿ ನಿಕೋಲಸ್ ಅನ್ವೇಷಿಸಿದ್ದೇ ಪೆನ್ಸಿಲು. ಸಾಧಾರಣ ಕಾರ್ಬನ್ನನ್ನು ಪುಡಿ ಮಾಡಿ ವಿಶೇಷವಾದ ಮಣ್ಣೊಂದರ ಜೊತೆಗೆ ರುಬ್ಬಿ ಕುಲುಮೆಯಲ್ಲಿ ಬೇಯಿಸಿದಾಗ ಅದು ಮೃದುವಾಗಿ ನಯವಾದ ಕಪ್ಪು ಗುರುತುಗಳನ್ನು ಮೂಡಿಸುವ ಕಡ್ಡಿಯಾಗುತ್ತದೆ ಎಂದು ನಿಕೋಲಸ್ ಪತ್ತೆ ಮಾಡಿದ. ಈ ವಿಧಾನವನ್ನು ಅನುಸರಿಸಿ ರೂಪಿಸಿದ ಕಡ್ಡಿಗಳನ್ನು ಮರದ 2 ತುಣುಕುಗಳ ನಡುವೆ ಇಟ್ಟು ಪೆನ್ಸಿಲನ್ನು ರೂಪಿಸಿದ. ಅದಷ್ಟೇ ಅಲ್ಲ, ಮಣ್ಣಿನ ಪ್ರಮಾಣವನ್ನು ಬದಲಿಸಿ ವೈವಿಧ್ಯಮಯವಾಗಿ ಮೃದುವಾಗಿದ ಪೆನ್ಸಿಲ್ಗಳನ್ನು ತಯಾರಿಸಬಹುದು ಎಂದು ತೋರಿಸಿದ. ಹೀಗೆ ಕಟುವಾದ ಹೆಚ್ ಎನ್ನುವ ಪೆನ್ಸಿಲ್ಲು ಸಾಧಾರಣ ಕಟುವಾಗಿ ಕಪ್ಪಾಗಿ ಬರೆಯುವ ಹೆಚ್ ಬಿ ಹಾಗೂ ಕಡು ಕಪ್ಪಾಗಿ ಬರೆಯುವ ಬಿ ಎನ್ನುವ ಪೆನ್ಸಿಲ್ಗಳ ವರ್ಗ ರೂಪುಗೊಂಡಿತು. ನಿಕೋಲಸ್ ಕಾಂಟೆ ಇದೇ ತಂತ್ರವನ್ನು ಬಳಸಿ ಕಲಾವಿದರು ಬಳಸುವ ವಿಶೇಷವಾದ ಕರಿ ಬಣ್ಣದ ಕ್ರಯಾನ್ಗಳನ್ನು ತಯಾರಿಸಿದ. ಇಂದಿಗೂ ಕಲಾವಿದರು ಈ ಬಗೆಯ ಪೆನ್ಸಿಲ್ಗಳನ್ನೇ ಕಪ್ಪು ಬಿಳುಪು ಚಿತ್ರಗಳನ್ನು ಬರೆಯಲು ಬಳಸುತ್ತಿದ್ದಾರೆ. ನಿಕೋಲಸ್ ಹೀಗೆ ಇಂಗ್ಲೆಂಡ್ನ ಗ್ರಾಫೈಟಿನ ಕೊರತೆಯನ್ನು ನಿವಾರಿಸಿದ. ಇಡೀ ಯುರೋಪು ಅವನ ಆವಿಷ್ಕಾರವನ್ನು ಒಪ್ಪಿಕೊಂಡಿತು. ನಿಕೋಲಸ್ನ ಹೆಸರು ಅಜರಾಮರವಾಯಿತು. ಇಂದಿಗೂ ಕಾಂಟೆ ಎನ್ನುವ ಫ್ರೆಂಚ್ ಕಂಪನಿಯ ಪೆನ್ಸಿಲ್ಗಳು ಕಲಾವಿದರಲ್ಲಿ ಬಹಳ ಪ್ರಸಿದ್ಧ. ಗುಣಮಟ್ಟದ ಪೆನ್ಸಿಲು ಎನ್ನುವ ಕೀರ್ತಿ ಅವರದ್ದು. ಆದರೆ ನಿಕೋಲಸ್ ಕಾಂಟೆ ಕೇವಲ ಪೆನ್ಸಿಲ್ನಷ್ಟೇ ಆವಿಷ್ಕರಿಸಲಿಲ್ಲ. ಇಂಜಿನಿಯರಿಂಗ್ ಚಿತ್ರಗಳನ್ನು ರೂಪಿಸಲು ಅಗತ್ಯವಾದ ಇನ್ನೂ ಹಲವು ಉಪಕರಣಗಳನ್ನು ಈತ ಆವಿಷ್ಕರಿಸಿದ. ನೆಪೋಲಿಯನ್ ಈಜಿಪ್ಟ್ನ ಬಗ್ಗೆ ಹೆಚ್ಚು ತಿಳಿಯಬೇಕೆಂದು ಹಲವು ವಿಜ್ಞಾನಿಗಳನ್ನು, ಕಲಾವಿದರುಗಳನ್ನು, ಇಂಜಿನಿಯರುಗಳ ತಂಡವನ್ನು ಈಜಿಪ್ಟಿಗೆ ಕಳುಹಿಸಿದ್ದ. ಈ ತಂಡವು ಅಲ್ಲಿನ ಚಟುವಟಿಕೆಗಳನ್ನು ಗಮನಿಸಿ ಚಿತ್ರಗಳನ್ನು ರಚಿಸುತ್ತಿತ್ತು. ಅಲ್ಲಿನ ನಾಗರಿಕರು ಬಳಸುತ್ತಿದ್ದ ಸಲಕರಣೆ ಸಾಧನಗಳ ಚಿತ್ರಗಳನ್ನಷ್ಟೇ ಅಲ್ಲದೆ ಅವುಗಳ ಪೂರ್ಣ ವಿನ್ಯಾಸವನ್ನು ಬರೆಯಲು ಪ್ರಯತ್ನಿಸಿತು. ಈ ನಿಟ್ಟಿನಲ್ಲಿ ನಿಕೋಲಸ್ ಕಾಂಟೆ ನಿರ್ಮಿಸಿದ ಸಲಕರಣೆಗಳು ಹಾಗೂ ರೂಪಿಸಿದ ವಿಧಾನಗಳು ನೆರವಾದವು. ಉದಾಹರಣೆಗೆ, ಚಿತ್ರಕಾರರಿಗೆ ಬಲು ಪರಿಚಿತವಾದ ರೊಸೆಟ್ಟಾ ಶಿಲೆಯನ್ನು ಪ್ರತಿ ಮಾಡುವ ವಿಧಾನವನ್ನು ಕಾಂಟೆ ರೂಪಿಸಿದ. ರೊಸೆಟ್ಟಾ ಸ್ಟೋನ್ ಎಂಬ ಹೆಸರಿನಿಂದ ಜನಪ್ರಿಯವಾದ ಈ ಕಲ್ಲು ಒಂದು ಶಿಲಾಶಾಸನ. ಕ್ರಿಸ್ತಪೂರ್ವ 700ನೇ ಶತಮಾನಕ್ಕೆ ಸೇರಿದ್ದು. ಈಜಿಪ್ಟ್ನ ಚಿತ್ರಲಿಪಿ ಇರುವ ಈ ಶಾಸನ ಇದನ್ನು ಈಜಿಪ್ಟ್ನಿಂದ ತಂದ ನಂತರ ಅದರಲ್ಲಿರುವ ಬರಹವನ್ನು ಓದಲು ಶಿಲೆಯಲ್ಲಿನ ಲಿಪಿಯನ್ನು ಯಥಾವತ್ತಾಗಿ ಪ್ರತಿ ಮಾಡುವ ಅವಶ್ಯಕತೆ ಇತ್ತು. ಅದನ್ನು ಸಾಧಿಸುವುದು ಕಾಂಟೆ. ಈ ಸಾಧನೆಗೆ ನೆರವಾದದ್ದು ಕಾಂಟೆಗೆ ರಸಾಯನ ವಿಜ್ಞಾನದಲ್ಲಿ ಇದ್ದ ಆಸಕ್ತಿ. ಕಲಾವಿದನಾಗುವ ಹಂತದಲ್ಲಿ ಕಾಂಟೆ ರಸಾಯನ ವಿಜ್ಞಾನದ ಪ್ರಯೋಗಗಳನ್ನು ನಡೆಸುತ್ತಿದ್ದ. ಪೆನ್ಸಿಲ್ನ ಕಡ್ಡಿಯನ್ನು ತಯಾರಿಸಿದ್ದು ಹೀಗೆ. ಇಂತಹ ಒಂದು ಪ್ರಯೋಗದ ವೇಳೆ ಸ್ಫೋಟವೊಂದರಿಂದ ಆತನ ಎಡಗಣ್ಣು ಕುರುಡಾಯಿತು. ಆನಂತರ ಆ ಕಣ್ಣನ್ನು ಬಟ್ಟೆಯಿಂದ ಕಟ್ಟಿಕೊಂಡೇ ತನ್ನ ಕೆಲಸಗಳನ್ನು ಮುಂದುವರಿಸಿದ್ದ. ಶುಕ್ರಾಚಾರ್ಯನಾಗಿದ್ದ. ಇಂದಿಗೂ ಈತ ರೂಪಿಸಿದ ಪೆನ್ಸಿಲ್ ತಯಾರಿಕೆಯ ವಿಧಾನವೇ ಬಳಕೆಯಲ್ಲಿದೆ. ಎಂಗ್ರೇವರ್ ಯಂತ್ರದ ಮೂಲ ವಿನ್ಯಾಸವೂ ಬದಲಾಗಿಲ್ಲ. ಹಾಗೆಯೇ ಶಿಲಾಶಾಸನಗಳ ಫೋಟೋಗಳನ್ನು ತೆಗೆಯಬಹುದಾದ್ದರಿಂದ ಅದರ ಯಥಾವತ್ತಾಗಿ ಪ್ರತಿ ಮಾಡುವ ಕೋಂಟೆಯ ವಿಧಾನವನ್ನೇ ಬಳಸಲಾಗುತ್ತಿದೆ. ಪೆನ್ಸಿಲ್ನಲ್ಲಿ ಗ್ರಾಫೈಟ್ನ ಜೊತೆಗೆ ಬಳಸುವ ಮಣ್ಣು ಸಿಗದಿದ್ದಾಗ ಪಾಲಿಮರ್ ವಸ್ತುಗಳನ್ನು ಬಳಸುತ್ತಿದ್ದೇವೆ. ಆದರೆ ಪೆನ್ಸಿಲ್ನ ಸ್ವರೂಪ ಬದಲಾಗಿಲ್ಲ. ಅಷ್ಟೇ ಯಾಕೆ? ಪರಮಾಣುಗಳನ್ನು ಗುರುತಿಸುವ ಅಟಾಮಿಕ್ ಫೋರ್ಸ್ ಸೂಕ್ಷ್ಮ ದರ್ಶಕದ ಬಳಸುವ ಮೊಣಚಾದ ವಿದ್ಯುತ್ ವಾಹಕ ಮೊಳೆಗಳನ್ನು ತಯಾರಿಸಲು ಕೂಡ ಕಾಂಟೆ ವಿಧಾನವನ್ನೇ ಬಳಸಲಾಗುತ್ತಿದೆ. ಕಳೆದ ತಿಂಗಳಷ್ಟೇ ಕಾಂಟೆ ರೂಪಿಸಿದ ಒಂದು ಮರದ ಕೆತ್ತನೆಯ ಚಿತ್ರ ಹರಾಜಾಯಿತು. ಪುಟ್ಟ ಅಂಗೈ ಅಗಲದ ಆ ಕೆತ್ತನೆಗೆ 8 ಲಕ್ಷ ರೂಪಾಯಿಗಳ ಬೆಲೆ ಕೊಟ್ಟು ಯಾರೋ ಕೊಂಡದ್ದು ವರದಿಯಾಗಿತ್ತು. ಇಂತಹ ಪ್ರತಿಭಾವಂತ ವಿಜ್ಞಾನಿ, ಆವಿಷ್ಕಾರಿ, ಕಲಾವಿದ, ಅನ್ವೇಷಕ ನಿಕೋಲಸ್ ಜಾಕ್ ಕಾಂಟೆ ಹುಟ್ಟಿದ ದಿನ ಇಂದು ಆಗಸ್ಟ್ 4.
0: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಶ್ರೀ ಕೊಳ್ಳೇಗಾಲ ಶರ್ಮಾ, ಶ್ರೀ ಶರತ್ ಬಿಜೂರು ಹಾಗೂ ಕುಮಾರಿ ಸಿಂಧು. ಜಾಣಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಯಾರ ಜೊತೆಗೆ ಬೇಕಿದ್ದರೂ ಹಂಚಿಕೊಳ್ಳಬಹುದು. ಜಾಣಸುದ್ದಿಯನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್, ಗೂಗಲ್ ಪಾಡ್ಕಾಸ್ಟ್ ಹಾಗೂ ಅಮೆಜಾನ್ ಮ್ಯೂಸಿಕ್ನಲ್ಲಿ ಕೂಡ ಕೇಳಬಹುದು. ಜಾಣಸುದ್ದಿಯ ಬಗ್ಗೆ ಸಲಹೆ, ಸಂದೇಹ, ಪ್ರಶ್ನೆಗಳಿದ್ದಲ್ಲಿ 9886640328 ಈ ನಂಬರಿಗೆ ನೇರವಾಗಿ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
3: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
4: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
5: 407ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೆನ್ಸಾರ್ಗನ್ ಸಂವೇದನಾ ಅಂಗ. ಪ್ರಾಣಿಶಾಸ್ತ್ರದಲ್ಲಿ ಪ್ರಾಣಿಯೊಂದು ತನ್ನ ಸುತ್ತಮುತ್ತಲಿನ ಪರಿಸರದಲ್ಲಿ ನಡೆಯುತ್ತಿರುವ ಸಂಗತಿಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ಬಳಸುವ ಅಂಗ. ಎಲ್ಲ ಸಂವೇದನಾ ಅಂಗಗಳಲ್ಲಿಯೂ ಒಂದು ವಿಶಿಷ್ಟ ಗ್ರಾಹಕವಿರುತ್ತದೆ. ಈ ಅಂಗಾಂಗಗಳು ತಮ್ಮ ಪ್ರತಿಕ್ರಿಯೆಯನ್ನು ನರವೇಗಕ್ಕೆ ನರೋಸಿಂಪಲ್ಸ್ ಪರಿವರ್ತಿಸುತ್ತದೆ. ಅನಂತರ ನರವೇಗವು ಮೆದುಳಿಗೆ ತಲುಪಿಸುತ್ತದೆ. ನೋಟ, ವಾಸನೆ, ರುಚಿ, ಆಲಿಸುವಿಕೆ ಮುಂತಾದ ಸಂವೇದನೆಗಳನ್ನು ಅರ್ಥೈಸಲು ವಿಶಿಷ್ಟ ಸಂವೇದನಾ ಅಂಗಗಳಿವೆ. ನೋವು, ಒತ್ತಡ, ಉಷ್ಣತೆ, ಕಂಪನ ಮುಂತಾದವುಗಳನ್ನು ಪ್ರಾಣಿಯು ಅರ್ಥ ಮಾಡಿಕೊಳ್ಳುವ ವಿಧಾನಗಳಲ್ಲಿ ಸ್ಪಷ್ಟವಾಗಿಲ್ಲ. ಏಕಕೋಶ ಜೀವಿಗಳಲ್ಲಿ ಕೋಶಪೊರೆಯ ಸಂವೇದನೆಗಳನ್ನು ಸಂಗ್ರಹಿಸುತ್ತದೆ. ಉನ್ನತ ವರ್ಗದ ಪ್ರಾಣಿಗಳಲ್ಲಿ ಕಣ್ಣು, ಕಿವಿ, ಚರ್ಮ, ನಾಲಿಗೆ, ಮೂಗು ಮುಂತಾದವು ವಿಶಿಷ್ಟ ಸಂವೇದನಾ ಅಂಗಾಂಗಗಳಾಗಿವೆ. ಸೆಪ್ಟಿಕ್, ಪೂತಿಯುತ. ಆಂಟಿಸೆಪ್ಟಿಕ್ ಹಾಗೂ ಸೆಪ್ಟಿಕ್ ವಿರುದ್ಧ ಪದಗಳು. ಕೊಳೆಯುವ, ಅವಾಯು ಜೀವಕ ಬ್ಯಾಕ್ಟೀರಿಯಾ ಚಟುವಟಿಕೆಗಳ ಅನ್ನು ಆಧರಿಸಿ ಯಾವುದೇ ಜೀವರಾಸಾಯನಿಕ ಸ್ಥಿತಿಗೆ ಈ ಪದವನ್ನು ಬಳಸುತ್ತಾರೆ. ಕೊಳೆಯುವಿಕೆಯೇ ಪೂತಿಯುತ ಸ್ಥಿತಿಯ ಮುಖ್ಯ ಲಕ್ಷಣ. ಸೆಪ್ಟಿಕ್ ಟ್ಯಾಂಕ್ಗಳಲ್ಲಿ ಕೊಳೆಯುವಿಕೆಯಿಂದ ಕೆಟ್ಟ ವಾಸನೆ ಬರುತ್ತದೆ. ಇದಕ್ಕೆ ಮುಖ್ಯ ಕಾರಣ ಹೈಡ್ರೋಜನ್ ಸಲ್ಫೇಟ್, ಅಮೋನಿಯಾ ಹಾಗೂ ಮೀಥೇನ್ ಗ್ಯಾಸ್ಗಳು ಸೆಪ್ಟಿಕ್ ಸ್ಥಿತಿಯಲ್ಲಿ ಉತ್ಪತ್ತಿಯಾಗುತ್ತವೆ. ಸೆಪ್ಟಿಕ್ ಟ್ಯಾಂಕ್ ಅಂದರೆ ಪೂತಿ ತೊಟ್ಟಿ. ಗೃಹ ಬಳಕೆಯ ತ್ಯಾಜ್ಯವನ್ನು ಸೆಪ್ಟಿಕ್ ಟ್ಯಾಂಕ್ ಮತ್ತು ಸೋಕ್ ಪಿಟ್ಗಳಲ್ಲಿ ಅವುಗಳನ್ನು ಸಂಸ್ಕರಿಸಲಾಗುತ್ತದೆ. ಸೊ ಈ ಸೆಪ್ಟಿಕ್ ಟ್ಯಾಂಕ್ಗಳ ವಿವರ. ಚರಂಡಿಯ ರೊಚ್ಚಿ ನೀರಿಗೆ ನಿರ್ಮಿಸಲಾದ ಮಡ್ಡಿ ಗ್ರಾಹಕ ಸಂಗ್ರಾಹಕ ತೊಟ್ಟಿ. ಚರಂಡಿ ರೊಚ್ಚುಗಳನ್ನು ಪೂರ್ತಿ ತೊಟ್ಟಿಗಳಲ್ಲಿ ಸಂಗ್ರಹಿಸುತ್ತಾರೆ. ರೊಚ್ಚಿನಲ್ಲಿ ತೇಲಾಡುವ ಕಣಗಳು ಈ ತೊಟ್ಟಿಯ ತಳಭಾಗಗಳಲ್ಲಿ ನಿಧಾನವಾಗಿ ಶೇಖರಗೊಳ್ಳುತ್ತವೆ. ಅನಂತರ ಈ ಕಣಗಳನ್ನು ಅವಾಯುಜೀವಕ ಬ್ಯಾಕ್ಟೀರಿಯಾಗಳು ವಿಭಜಿಸುತ್ತವೆ. ತಳದಲ್ಲಿ ಸಂಗ್ರಹವಾದ ಘನತ್ಯಾಜ್ಯವಾದ ಮೇಲೆ ನಿಲ್ಲುವ ರೊಚ್ಚಿನ ತಿಳಿಯಾದ ದ್ರವ ಭಾಗವನ್ನು ತೊಟ್ಟಿಯಿಂದ ಬೇರ್ಪಡಿಸಿ ಬಸಿ ತೊಟ್ಟಿಗಳಿಗೆ ಅಥವಾ ನೆಲಕ್ಕೆ ಹಾಯಿಸಬಹುದು. ಮರಳು ಅಥವಾ ಮಣ್ಣಿನ ಮೂಲಕ ಹಾಯಿಸುವ ನೀರು ಉತ್ತಮವಾಗಿ ಸೋಸಲ್ಪಡುತ್ತದೆ. ವ್ಯವಸ್ಥಿತವಾಗಿ ರಚಿಸಲ್ಪಟ್ಟ ಪೂತಿ ತೊಟ್ಟಿಗಳನ್ನು ಸೆಪ್ಟಿಕ್ ಟ್ಯಾಂಕ್ ಪದೇ ಪದೇ ಖಾಲಿ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಪ್ರತ್ಯೇಕ ಮನೆ ಅಥವಾ ಹಲವು ಮನೆಗಳ ರೊಚ್ಚನ್ನು ನಿರ್ವಹಿಸಲು ಇದೊಂದು ಉತ್ತಮ ವಿಧಾನ, ಕಡಿಮೆ ಬೆಲೆಯ ಉತ್ತಮ ವಿಧಾನ. ಇದು IS 2470 ಪಾರ್ಟ್ 1 ಮತ್ತು ಪಾರ್ಟ್ 2 ಈ ಸೆಪ್ಟಿಕ್ ಟ್ಯಾಂಕ್ ಮತ್ತು ಸೋಕ್ ಪಿಟ್ಗಳ ಡಿಸೈನನ್ನು ನೀಡಲಾಗಿದೆ. ಸಿರಿಕಲ್ಚರ್, ರೇಷ್ಮೆ ಕೃಷಿ. ಕನ್ನಡದಲ್ಲಿ ರೇಷ್ಮೆ ಕೀಟಗಳನ್ನು ಬೆಳೆಸಿ ಅವುಗಳ ಪ್ಯೂಪ ಹಂತವು ಉತ್ಪಾದಿಸುವ ರೇಷ್ಮೆ ಗೂಡುಗಳಿಂದ ನೂಲನ್ನು ಸಂಗ್ರಹಿಸಿ ರೇಷ್ಮೆ ವಸ್ತ್ರಗಳನ್ನು ನೇಯುವ ಕ್ರಿಯಾ ಸರಣಿ. ರೇಷ್ಮೆ ಕೃಷಿಯಲ್ಲಿ ಬಾಂಬಿಕ್ಸ್ ಮೊರಾ ಎಂಬ ಜಾತಿಯ ಕೀಟಗಳನ್ನೇ ಅಧಿಕವಾಗಿ ಬೆಳೆಸುತ್ತಾರೆ. ಹಿಪ್ಪುನೇಳೆ ಸಸ್ಯಗಳ ಎಲೆಗಳನ್ನು ತಿನ್ನುವ ಈ ಕೀಟಗಳ ಲಾರ್ವ ಹಂತಗಳು ಕ್ರಮೇಣ ತಮ್ಮ ರೇಷ್ಮೆ ಗ್ರಂಥಿಗಳಿಂದ ಎಲೆಗಳನ್ನು ಸ್ರವಿಸುತ್ತವೆ. ಈ ಶ್ರವಣದಿಂದ ಗೂಡನ್ನು ರಚಿಸಿಕೊಂಡು ಪ್ಯೂಪವನ್ನು ನಿಶ್ಚಯ ಹಂತದಲ್ಲಿ ತಲುಪುತ್ತವೆ. ರೋಗರಹಿತ ಮೊಟ್ಟೆಗಳನ್ನು ಬಿತ್ತನೆ ಕೊಠಡಿಗಳಿಂದ ಪಡೆದು ಸಾಕಬೇಕಾಗುತ್ತದೆ. ಈ ಮೊಟ್ಟೆಗಳು ಕಪ್ಪು ಬಣ್ಣಕ್ಕೆ ತಿರುಗಿದಾಗ ಹುಳುಗಳು ಲಾರ್ವಾ ಹಂತ ಹೊರಬರುತ್ತದೆ. ಈ ಹುಳುಗಳ ಸಾಗಾಣಿಕೆ ಚೌಕಿ ಕಟ್ಟುವುದು ಎಂದು ಹೇಳುತ್ತಾರೆ. ಅಗಲವಾದ ಬಿದಿರಿನ ತಟ್ಟೆಗಳಲ್ಲಿ ಇವುಗಳನ್ನು ಬೆಳೆಸುತ್ತಾರೆ. ಈ ಹುಳುಗಳು ಪ್ಯೂಪಾ ಹಂತ ತಲುಪುವ ಮುನ್ನ, ಅಂದರೆ ಗೂಡು ಕಟ್ಟುವ ಮುನ್ನ 4 ಪೊರೆ ಕಳಚುತ್ತದೆ. ಇದಕ್ಕೆ 28 ದಿನಗಳು ಬೇಕು. ಈ ಹುಳುಗಳು ಹಿಪ್ಪುನೇರಳೆ ಎಲೆಗಳನ್ನು ಅಧಿಕವಾಗಿ ತಿನ್ನುತ್ತವೆ. ಹೀಗಾಗಿ ಹಿಪ್ಪುನೇರಳೆಯ ಎಲೆಗಳು ಸೊಪ್ಪುಗಳನ್ನು ಕೊಯ್ದು ಇವುಗಳಿಗೆ ಹಾಕುತ್ತಾರೆ. ಚೆನ್ನಾಗಿ ತಿಂದ ಈ ಮರಿಗಳ ತೂಕ 25,000 ಪಟ್ಟು ಹೆಚ್ಚಾಗುತ್ತದೆ. ಸಂಪೂರ್ಣವಾಗಿ ಬೆಳೆದ ಹುಳುಗಳನ್ನು ವಿಶೇಷ ರಚನೆ ಇರುವ ಬಿದಿರಿನ ತಟ್ಟೆಗಳಿಗೆ ವರ್ಗಾಯಿಸುತ್ತಾರೆ. ಈ ಬಿದಿರಿನ ತಟ್ಟೆಗಳಿಗೆ ಚಂದ್ರಿಕೆ ಎಂದು ಹೇಳುತ್ತಾರೆ. ಹುಳುಗಳು 3-5 ದಿನಗಳಲ್ಲಿ ಗೂಡು ಕಟ್ಟುತ್ತವೆ. ಅಂದರೆ ಪ್ಯೂಪಾ ಹಂತವನ್ನು ತಲುಪಲು ಈ ಹಂತದಲ್ಲಿ ರೇಷ್ಮೆ ಗೂಡುಗಳನ್ನು ಸ್ವಚ್ಛಗೊಳಿಸಿ ರೈತರು ಮಾರುತ್ತಾರೆ. ಸ್ವಚ್ಛಗೊಳಿಸುವಾಗ ರೈತರು ಗೂಡುಗಳನ್ನು ಬಿಸಿ ಗಾಳಿಗೆ ಅಥವಾ ಬಿಸಿ ನೀರಿಗೆ ಒಡ್ಡಿ ಪ್ಯೂಪಗಳನ್ನು ಕೊಲ್ಲುತ್ತಾರೆ. ಅನಂತರ ರೇಷ್ಮೆ ದಾರವನ್ನು ತೆಗೆಯುತ್ತಾರೆ. ಪ್ರಪಂಚದಲ್ಲಿ ರೇಷ್ಮೆ ಕೃಷಿ 6 ಮುಖ್ಯ ಉದ್ಯಮವಾಗಿ ಬೆಳೆದಿದೆ. ಇವುಗಳೆಂದರೆ ಚೀನಾ, ಜಪಾನ್, ದಕ್ಷಿಣ ಕೊರಿಯಾ, ರಷ್ಯಾ, ಭಾರತ ಮತ್ತು ಬ್ರೆಜಿಲ್. ಪ್ರಪಂಚದ ಒಟ್ಟು ಉತ್ಪಾದನೆಯ 6% ರೇಷ್ಮೆ ಭಾರತದಿಂದ ಬರುತ್ತದೆ. ಕರ್ನಾಟಕದಲ್ಲಿ ರೇಷ್ಮೆ ಕೃಷಿ ಅತಿ ಹೆಚ್ಚು. ಮೈಸೂರು, ಮಂಡ್ಯ, ಬೆಂಗಳೂರು, ಕೋಲಾರ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ರೇಷ್ಮೆ ಕೃಷಿ ಪ್ರಮುಖ ಉದ್ಯಮ. ಭಾರತದ ಒಟ್ಟು ರೇಷ್ಮೆ ಉತ್ಪಾದನೆಯ 85% ಕರ್ನಾಟಕದಿಂದ ಬರುತ್ತದೆ. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಮೈಸೂರಿನಲ್ಲಿ ಆರಂಭವಾದ ರೇಷ್ಮೆ ಕೃಷಿ ಕ್ರಮೇಣ ಹಂತ ಹಂತವಾಗಿ ಅಭಿವೃದ್ಧಿಯಾಯಿತು. ಕಳೆದ 20 ವರ್ಷಗಳಲ್ಲಿ ಕರ್ನಾಟಕವು ರೇಷ್ಮೆ ಕೃಷಿಯಲ್ಲಿ ಅಸಾಧಾರಣ ಪ್ರಗತಿಯನ್ನು ಸಾಧಿಸಿದೆ. 1980ರ ದಶಕದಲ್ಲಿ ವಿಶ್ವಬ್ಯಾಂಕ್ನ ನೆರವಿನಿಂದ ಕರ್ನಾಟಕ ಸರ್ಕಾರವು ತನ್ನ ರೇಷ್ಮೆ ಯೋಜನೆಯನ್ನು ಬಲಪಡಿಸಿಕೊಂಡಿತು. ಸುಮಾರು 100 ಕೋಟಿಗೂ ಹೆಚ್ಚಿನ ವೆಚ್ಚದಲ್ಲಿ ಈ ಯೋಜನೆ ರೂಪುಗೊಂಡಿತು. 80ರ ದಶಕದ ಪ್ರಾರಂಭದಲ್ಲಿ ಸುಮಾರು 2270 ಟನ್ನಷ್ಟು ಇದ್ದ ರೇಷ್ಮೆ ಉತ್ಪಾದನೆ 1988ರ ವೇಳೆಗೆ 4570 ಟನ್ಗಳಷ್ಟಾಗಿತ್ತು. 90ರ ದಶಕದಲ್ಲಿ ಪ್ರಾರಂಭವಾದ ರೇಷ್ಮೆ ಉತ್ಪಾದನೆ 5490 ಟನ್ಗಳಷ್ಟಿತ್ತು. 5490 ಟನ್ ರೇಷ್ಮೆಯಿಂದ ಸುಮಾರು 185 ಕೋಟಿಗಳಷ್ಟು ಆದಾಯ ಬಂದಿತ್ತು. ಇಂದು ಸುಮಾರು 155,000 ಹೆಕ್ಟೇರ್ಗಳಿಗೂ ಹೆಚ್ಚು ಪ್ರದೇಶದಲ್ಲಿ ರೇಷ್ಮೆ ಕೃಷಿಗೆ ಅಗತ್ಯವಾದ ಹಿಪ್ಪುನೇರಳೆಯನ್ನು ಬೆಳೆಯಲಾಗುತ್ತದೆ. ಸುಮಾರು 3.5 ಲಕ್ಷ ಕುಟುಂಬಗಳಿಗೆ ನೇರಳೆ ಕೃಷಿಯು ಜೀವನಾಧಾರ ಒದಗಿಸುತ್ತದೆ. ಕರ್ನಾಟಕದ ಸರ್ಕಾರವು ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಂತೆ ತರಬೇತಿ ಕೇಂದ್ರಗಳನ್ನು ತೆಗೆದಿದೆ. ರೇಷ್ಮೆ ವಿನಿಮಯ, ರೇಷ್ಮೆ ಮಾರಾಟ, ಮೊಟ್ಟೆ ವಿತರಣೆ ಮುಂತಾದವುಗಳನ್ನು ಸರ್ಕಾರವೇ ವಹಿಸಿಕೊಂಡು ರೇಷ್ಮೆ ಕೃಷಿಯಲ್ಲಿ ನಿರತರಾದವರಿಗೆ ಸೂಕ್ತ ಸೌಲಭ್ಯಗಳನ್ನು ಬೆಲೆಯನ್ನು ಒದಗಿಸಲು ಪ್ರಯತ್ನಿಸುತ್ತದೆ. ರೇಷ್ಮೆ ಕೃಷಿ ಪರಿಸರವನ್ನು ಮಲಿನಗೊಳಿಸುತ್ತದೆ ಎಂದು ನಂಬಲಾಗಿದೆ. ರೇಷ್ಮೆ ಕೃಷಿಯ ತ್ಯಾಜ್ಯ ಪದಾರ್ಥಗಳನ್ನು ಹಾಗೂ ರೇಷ್ಮೆ ನೂಲನ್ನು ಸಂಸ್ಕರಿಸಲು ಬಳಸುವ ರಾಸಾಯನಿಕವನ್ನು ನೀರಿನ ಆಕಾರಗಳಿಗೆ ಬಿಡುವುದರಿಂದ ಜಲಮಾಲಿನ್ಯ ಹೆಚ್ಚುತ್ತದೆ ಎಂದು ತಿಳಿದುಬಂದಿದೆ. ರೇಷ್ಮೆ ಕೃಷಿಗೆ ಹಿಪ್ಪುನೇರಳೆ ಅತ್ಯಗತ್ಯ ಸಂಪನ್ಮೂಲವಾಗಿರುವುದರಿಂದ ಇದನ್ನು ಬೆಳೆಯಲು ಸಾಕಷ್ಟು ಕೃಷಿ ಭೂಮಿ ಹಾಗೂ ರಸಗೊಬ್ಬರಗಳು ಬೇಕು. ರೈತರು ಲಾಭದಾಯಕವಾಗಿ ರೇಷ್ಮೆ ಕೃಷಿಗೆ ಮೊರೆ ಹೋಗುವುದರಿಂದ ಆಹಾರ ಬೆಳೆಯುವ ಕೃಷಿ ಭೂಮಿಗಳು ಈ ವಾಣಿಜ್ಯ ಬೆಳೆಗಳಿಗೆ ಬಳಕೆಯಾಗುತ್ತಿದೆ. ಇದರಿಂದ ಆಹಾರ ಧಾನ್ಯಗಳ ಉತ್ಪಾದನೆ ಕಡಿಮೆಯಾಗಬಹುದು. ಜೊತೆಗೆ ರೇಷ್ಮೆ ಗೂಡಿಗಾಗಿ 1000 ರೇಷ್ಮೆ ಹುಳುಗಳನ್ನು ಕೊಲ್ಲಬೇಕಾಗುತ್ತದೆ. ರೇಷ್ಮೆ ಕೃಷಿ ವಾಣಿಜ್ಯ ದೃಷ್ಟಿಯಿಂದ ಇಂದು ಅತ್ಯಂತ ಪ್ರಗತಿಶೀಲ ಉದ್ಯಮವಾದರೂ ಇದರಲ್ಲಡಗಿರುವ ಪಾರಿಸರಿಕ ಸಮಸ್ಯೆಗಳು ಜನರನ್ನು ಇಕ್ಕಟ್ಟಿಗೆ ಸಿಕ್ಕಿಸಿವೆ. ಈ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳನ್ನು ಹುಡುಕಲಾಗುತ್ತಿದೆ. ಉದಾಹರಣೆಗೆ, ರೇಷ್ಮೆ ಕೃಷಿಯಿಂದ ಬರುವ ತ್ಯಾಜ್ಯ ಪದಾರ್ಥಗಳಿಂದ ಜೈವಿಕ ಅನಿಲವನ್ನು ಉತ್ಪಾದಿಸುವುದು ಇತ್ಯಾದಿ ಯೋಜನೆಗಳು ಸಿದ್ಧವಾಗುತ್ತಿವೆ. ಸೆಟ್ಲಿಂಗ್ ವೆಲಾಸಿಟಿ, ನೆಲೆಗೊಳ್ಳುವ ವೇಗ, ಇದನ್ನು ಗೃಹ ಬಳಕೆಯ ನೀರಿಗೆ ಶುದ್ಧೀಕರಿಸಲು ಉಪಯೋಗ ಮಾಡುತ್ತಾರೆ. ಹಾಗೂ ಕುಡಿಯುವ ನೀರಿನ ಶುದ್ಧೀಕರಕ್ಕೂ ಈ ಸೆಟ್ಲಿಂಗ್ ವೆಲಾಸಿಟಿಯು ಇಂಪಾರ್ಟೆಂಟ್ ಆಗಿದೆ. ದ್ರಾವಣವೊಂದರಲ್ಲಿರುವ ಘನ ಪದಾರ್ಥಗಳು ದ್ರಾವಣದ ತಳದಲ್ಲಿ ನೆಲೆಗೊಳ್ಳುವ ವೇಗ, ಇದರ ಮೇಲೆ ನೀರಿನಲ್ಲಿ ತೇಲಾಡುವ ಕಣಗಳು ಈ ಸೆಟ್ಲಿಂಗ್ ವೆಲಾಸಿಟಿಯ ಮೂಲಕ ತಳವನ್ನು ಸೆಟ್ಲ್ ಅಥವಾ ಅಲ್ಲಿ ಸಂಗ್ರಹವಾಗುತ್ತವೆ.

0: ಸೀವೇಜ್ ತ್ಯಾಜ್ಯ ಜಲ ಬಿಡುಸಾರ ಅಥವಾ ರೊಚ್ಚು ನೀರು ಒಂದು ಸಮುದಾಯದ ಅಥವಾ ಒಂದು ಗ್ರಾಮ ಅಥವಾ ನಗರ ವ್ಯವಸ್ಥೆಯಲ್ಲಿ ಉಂಟಾಗುವ ದ್ರವರೂಪಿ ಗೃಹ ತ್ಯಾಜ್ಯ. ಕೆಲವೊಮ್ಮೆ ಕೈಗಾರಿಕಾ ತ್ಯಾಜ್ಯವನ್ನು ಜಲತ್ಯಾಜ್ಯದಲ್ಲಿ ಸೇರಿಸುವುದು ಉಂಟು. ತ್ಯಾಜ್ಯ ಜಲವನ್ನು ಚರಂಡಿ ವ್ಯವಸ್ಥೆಗಳಿಂದ ಅಂಡರ್ಗ್ರೌಂಡ್ ಚರಂಡಿ ವ್ಯವಸ್ಥೆ ಸರ್ಫೇಸ್ ಚರಂಡಿ ವ್ಯವಸ್ಥೆಯಲ್ಲ ಅದರಿಂದ ಸಾಗಿಸಿ ಶುದ್ಧೀಕರಣಗೊಳಿಸುತ್ತಾರೆ. ತ್ಯಾಜ್ಯ ಜಲದಲ್ಲಿ ಜೈವಿಕ ಪದಾರ್ಥಗಳ ಪ್ರಮಾಣ ಅಧಿಕವಾಗಿರುತ್ತದೆ. ಹಾಗಾಗಿ ಯಾವುದೇ ಜಲತ್ಯಾಜ್ಯ ಯಾವುದೇ ಮೂಲವನ್ನು ಸೇರಿದರೂ ಆ ಮೂಲವು ಕಲುಷಿತಗೊಳ್ಳುತ್ತದೆ. ಸೀವೇಜ್ ಫಾರ್ಮಿಂಗ್ ಜಲತ್ಯಾಜ್ಯ ಕೃಷಿ ಬಿಡುಸಾರ ಬೇಸಾಯ ತ್ಯಾಜ್ಯ ಜಲವನ್ನು ಬಳಸಿ ಮಾಡುವ ಬೇಸಾಯ. ತ್ಯಾಜ್ಯ ಜಲ ಕೃಷಿಯು ತ್ಯಾಜ್ಯ ಜಲ ಸಂಸ್ಕರಣದ ಒಂದು ಹಂತ. ಇಲ್ಲಿ ತ್ಯಾಜ್ಯ ನೀರನ್ನು ಬೆಳೆಗಳಿಗೆ ಪೂರೈಸಲಾಗುತ್ತದೆ. ತ್ಯಾಜ್ಯ ಜಲದ ಅವಸಾಧನದಿಂದ ಕೆಳಗುಳಿದ ಗಸಿಯನ್ನು ಕೆಲವೊಮ್ಮೆ ಗೊಬ್ಬರವಾಗಿ ಬಳಸುವುದೂ ಉಂಟು. ಈ ವಿಧಾನದಿಂದ ತ್ಯಾಜ್ಯ ಜಲದ ಸಂಸ್ಕರಣವೂ ಆಗುತ್ತದೆ ಮತ್ತು ಅದರ ಸೂಕ್ತ ನಿರ್ವಹಣೆಯೂ ಸಾಧ್ಯ. ಈ ವಿಧಾನವನ್ನು ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಯಶಸ್ವಿಯಾಗಿ ಬಳಸಬಹುದು. ಈ ವಿಧಾನವನ್ನು ಹುಬ್ಬಳ್ಳಿ ಧಾರವಾಡ ಗದಗ್ ಆ ರೀತಿಯ ಪ್ರದೇಶಗಳು ಹೆಚ್ಚು ಮಳೆ ಬರದ ಪ್ರದೇಶಗಳಲ್ಲಿ ಇಂತಹ ಸೀವೇಜ್ ಫಾರ್ಮಿಂಗ್ಗಳು ನಾವು ನೋಡಬಹುದು. ಆದರೆ ಇವುಗಳಲ್ಲಿ ಒಂದು ತೊಂದರೆ ಎಂದರೆ ಸೀವೇಜ್ನಲ್ಲಿ ಇರತಕ್ಕಂಥ ಕೆಲವು ಬ್ಯಾಕ್ಟೀರಿಯಗಳು ಈ ಆಹಾರದ ಸರಪಳಿಯ ಮೂಲಕ ಪುನಃ ಮಾನವನ ಹೊಟ್ಟೆಯನ್ನು ಸೇರಿ ಅವರಿಗೆ ಅದರ ಅಡ್ಡ ಪರಿಣಾಮಗಳು ಅಥವಾ ವಿವಿಧ ಕಾಯಿಲೆಗಳನ್ನು ಉಂಟು ಮಾಡುತ್ತವೆ ಎಂದು ಹೇಳುತ್ತದೆ. ಸೀವೇಜ್ ಫಂಗಸ್ ತ್ಯಾಜ್ಯ ಜಲದ ಶಿಲೀಂಧ್ರ ಬಿಳಿಚಿಕೊಂಡು ಲೋಳೆಯಂತಿರುವ ಬ್ಯಾಕ್ಟೀರಿಯಾ ನಿಕ್ಷೇಪ. ಇದು ಸಾಮಾನ್ಯವಾಗಿ ಜೈವಿಕ ಮಾಲಿನ್ಯಕ್ಕೆ ಒಳಗಾಗಿರುವ ಅಥವಾ ತ್ಯಾಜ್ಯ ಜಲ ಮಿಶ್ರವಾಗಿರುವ ನದಿಯ ನೀರಿನಲ್ಲಿ ಬೆಳೆಯುತ್ತದೆ. ಲೋಳೆಯಂತಹ ಇದನ್ನು ಶಿಲೀಂಧ್ರಿಯವೆಂದು ಕರೆಯುವುದಾದರೂ ಇದು ಶಿಲೀಂಧ್ರಿಯವಲ್ಲ, ಬ್ಯಾಕ್ಟೀರಿಯಾ ನಿಕ್ಷೇಪ. ಸೀವೇಜ್ ಗ್ಯಾಸ್ ತ್ಯಾಜ್ಯ ಜಲದ ಅನಿಲ ಮೀಥೇನ್ ಅನಿಲ ಎಂದು ಹೇಳಬಹುದು. ಮೀಥೇನ್ ಮತ್ತು ಹೈಡ್ರೋಜನ್ ಸಲ್ಫೇಡ್ ಅನಿಲಗಳ ಮಿಶ್ರಣ ಸಾಮಾನ್ಯವಾಗಿ ತ್ಯಾಜ್ಯ ಜಲದಲ್ಲಿ ಮತ್ತು ಕಣಕಗಳಲ್ಲಿರುವ ಜೈವಿಕ ಪದಾರ್ಥಗಳನ್ನು ಬ್ಯಾಕ್ಟೀರಿಯಗಳು ವಿಭಜಿಸಿದಾಗ ಜಲತ್ಯಾಜ್ಯವು ಅನಿಲವು ಉಂಟಾಗುತ್ತದೆ. ಈ ಮೀಥೇನ್ ಗ್ಯಾಸ್ LPG ಗ್ಯಾಸ್ನಂತೆ ಬಳಸಬಹುದು. ಇದನ್ನು ಗೋಬರ್ ಗ್ಯಾಸ್ ಎಂದು ಸಹ ನಾವು ಕರೆಯಬಹುದು. ಆದರೆ ಇದರಲ್ಲಿ ಹೈಡ್ರೋಜನ್ ಸಲ್ಫೇಟ್ ಹಾಗೂ ಅಮೋನಿಯಾ ಎಂಬ ಅನಿಲಗಳು ಇರುವುದರಿಂದ ಇದು ಕೆಟ್ಟ ವಾಸನೆ ಬರುತ್ತದೆ. ಇಲ್ಲಿಗೆ 407ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ. ಇದು ಪ್ರಥಮಾಶ್ವಾಸದ 133ನೇ ಪದ್ಯ. ಆ ಪದ್ಯ ಹೀಗಿದೆ. ಈತನ ನಮ್ಮ ಕುಲಕಂ ಕೇತುದಲಾನರಿವೆ ಅಲ್ಲದಂದೇ ಕಿನಿತು ಉತ್ಪಾತಂ ತೋರ್ಪು ಬಿಸುಡುಬುದೀತನ ಪೆರಗುಳಿದ ಸುತರೆ ಸಂತತಿಗಪ್ಪ. ಇದನ್ನು ಹೀಗೆ ಅನ್ವಯ ಮಾಡಬಹುದು. ಈತನೇ ನಮ್ಮ ಕುಲಕಂ ಕೇತುದಲ್ ಆ ನರಿವೆ ಅಲ್ಲದಂದು ಏಕಿನಿತು ಉತ್ಪಾತಂ ತೋರ್ಪು ಬಿಸುಡುವುದು ಈತನ ಪೆರಗುಳಿದ ಸುತರೆ ಸಂತತಿಗೆ ಅಪ್ಪರು. ಈತನೇ ಅಂದರೆ ಈಗ ಹುಟ್ಟಿದ ಮೊದಲ ಮಗನೇ ನಮ್ಮ ಕುಲಕಂ ಕೇತು. ಕೇತು ಅಂತಂದರೆ ಧೂಮಕೇತು, ಅಶುಭಕಾರಿ. ದಲ್ ಅಲ್ಲವೇ, ಇದೊಂದು ಅವ್ಯಯ. ಈತನೇ ನಮ್ಮ ಕುಲಕಂ ಕೇತು ದಲ್ ಎನ್ನುವಲ್ಲಿವರೆಗೆ ಆ ವಾಕ್ಯ ಇದೆ. ನಮ್ಮ ಕುಲಕ್ಕೆ ಧೂಮಕೇತುವಾಗಿ ಅಥವಾ ಅಶುಭಕಾರಕವಾಗಿ ಈತನೇ ಇದ್ದಾನೆ ಅಲ್ಲವೇ. ಆ ನರಿವೆ ನನಗಿದು ಭವಿಷ್ಯ ಗೊತ್ತಾಗ್ತಾ ಇದೆ. ಅಲ್ಲದಂದು ಏಕಿನಿತ್ತು ಉತ್ಪಾತಂ, ಅಲ್ಲದಿದ್ದರೆ ಈ ಉತ್ಪಾದಗಳಾದರೂ ಯಾಕೆ ಕಾಣಬೇಕು? ಪ್ರತಿಮೆಗಳ ಕಣ್ಣಲ್ಲಿ ನೀರು ಬರ್ತಾ ಇದೆ, ಭೂಮಿಯಲ್ಲಿ ಶಬ್ದ ಕೇಳಿಸ್ತಾ ಇದೆ, ಭೂತಗಳು ಬೀದಿ ಬೀದಿಯಲ್ಲಿ ನಲಿಯುತ್ತಾ ಇವೆ, ರಮ್ಯವಾದಂತಹ ಸ್ಥಾನದಲ್ಲಿ ನರಿಗಳು ಊಳಿಡುತ್ತಿದ್ದಾವೆ, ಇವೆಲ್ಲ ಅಶುಭ ಸೂಚಕಗಳು. ಇವು ಯಾಕೆ ಆಗಬೇಕು? ಇವುಗಳ ಉತ್ಪಾತಗಳು ತೋರ್ಪು ಬಿಸುಡುವುದು ಈತನ, ಇವನನ್ನು ಬಿಸುಡು ಬಿಡೋಣ, ಬಿಟ್ಟು ಬಿಡೋಣ. ಪೆರೆಗುಳಿದ ಸುತ್ತಾರೆ, ಇನ್ನೂ 99 ಜನ ಮಕ್ಕಳಾಗ್ತಾರಲ್ಲ, ಅವರೇ ಸಂತತಿಗೆ ಅಪ್ಪಾರು ಎಂದು ವಿದುರ ಹೇಳುತ್ತಾನೆ. ಅಂದರೆ ವಿದುರ ಧೃತರಾಷ್ಟ್ರ ಮತ್ತು ಗಾಂಧಾರಿಯರಿಗೆ ಹೇಳ್ತಾನೆ, ಈ ಮಗು ಉತ್ಪಾತ ಸೂಚಕವಾದುದು, ಈ ಮಗುವನ್ನು ನಾವು ಬಿಸುಡು ಬಿಡೋಣ, ಮುಂದೆ 99 ಜನ ಮಕ್ಕಳು ನಮಗೆ ಆಗ್ತಾರಲ್ಲ, ಅವರೇ ಸಂತತಿಗೆ ಆಗುವವರಿದ್ದರೆ ಕುರುವಂಶಕ್ಕೆ ಅವರೇ ಸಾಕು ಎನ್ನುವ ಸೂಚನೆಯನ್ನು ವಿದುರ ನೀಡುತ್ತಾನೆ. ಇಲ್ಲಿ ಒಂದು ಸಣ್ಣ ಅನುಮಾನ ಅಥವಾ ಒಂದು ಸಂಶಯವನ್ನು ನಾವು, ಸಂಶಯ ಅಂತಂದರೆ ಆಧಾರಪೂರ್ವಕವಾದಂತಹ ಊಹೆ ಎನ್ನುವ ಅರ್ಥದಲ್ಲಿ ಹೇಳ್ಬೋದು. ಅಂದರೆ ಹಿಂದೆ ಬಹುಶಃ ಮಕ್ಕಳು ಸರಿಯಾಗಿ ಇಲ್ಲದಿದ್ದರೆ ಈ ಮಕ್ಕಳು ಒಂದು ರೀತಿಯಲ್ಲಿ ಕುಲಕ್ಕೆ ಉತ್ಪಾತ ಸೂಚಕರು ಅಥವಾ ಅಶುಭ ಕಾರಕರು ಅಂತ ಭಾವಿಸಲ್ಪಟ್ಟರೆ ಬಹುಶಃ ಮಕ್ಕಳನ್ನು ಬಿಸಾಡುವಂಥ, ಅಂದರೆ ಹೊರಗಿನಿಂದ ಊರ ಹೊರಗೆ ಬಿಸಾಡುವಂಥ ಒಂದು ಪದ್ಧತಿ ಇತ್ತು ಅಂತ ಅನ್ನಿಸ್ತದೆ. ಇಲ್ಲದಿದ್ದರೆ ವಿದುರ ನೇರವಾಗಿ ಈ ಮಗುವನ್ನು ಬಿಸಾಡಿ ಎಂದು ಹೇಳುವುದಕ್ಕೆ ಕಾರಣ ಇಲ್ಲ. ಇದು ಕೇವಲ ಇಲ್ಲಿ ಮಾತ್ರ ಅಲ್ಲ, ಇದಕ್ಕಿಂತ ಹಿಂದಿನ ಸಂದರ್ಭದಲ್ಲೂ ಕೂಡ ಈ ಥರದ ಒಂದು ಘಟನೆ ಕುರುವಂಶದಲ್ಲಿ ಅಥವಾ ಈ ಹಸ್ತಿನಾವತಿಯ ರಾಜರ ಅಥವಾ ಭರತಖಂಡದಲ್ಲಿ ನಡೆದ ಥರ ಕಾಣಿಸ್ತದೆ. ಹಿಂದೆ ಮಗಧ ದೇಶದ ರಾಜ ಮಾಗಧ ಎನ್ನುವಂಥ ಒಬ್ಬ ಮಹಾರಾಜನ ಹುಟ್ಟಿಗೆ ಸಂಬಂಧಪಟ್ಟ ಕೂಡ ಹೀಗೆ ಇದೆ. ಆತನನ್ನು ಹುಟ್ಟಿದ ಸಂದರ್ಭದಲ್ಲಿ ಎರಡು ಸೀಳಾಗಿ ಆ ಮಗು ಹುಟ್ಟುತ್ತದೆ. ಆಗ ಆತನ ತಾಯಿ ಈ ಎರಡು ಸೀಳುಗಳಿರುವಂಥ ಈ ಮಗುವನ್ನು ಹೊರಗಡೆಗೆ ಎಸೆಯುತ್ತಾಳೆ. ಅಲ್ಲಿ ಬಂದು ಆಹಾರವನ್ನು ಹುಡುಕುತ್ತಿದ್ದಂತಹ ಒಬ್ಬಳು ರಾಕ್ಷಸಿ, ಆಕೆ ಹೆಸರು ಜರೆ. ಆ ಜರೆ ತಿನ್ನುವುದಕ್ಕೆ ಮೊದಲು ಈ ಎರಡು ಹೋಳುಗಳನ್ನು ಒಟ್ಟಿಗೆ ತಿನ್ನುವ ಎನ್ನುವ ಕಾರಣಕ್ಕಾಗಿ ಜೋಡಿಸ್ತಾಳೆ. ಆಗ ಆ ಮಗು ಕಿಟಾರನೆ ಕಿರುಚಿ ಅದಕ್ಕೆ ಅಂದರೆ ಕಿರುಚಿದ ಅದಕ್ಕೆ ಜೀವ ಬರ್ತದೆ. ಹೀಗೆ ಈ ಕಥೆಯಲ್ಲೂ ಕೂಡ ಮುಂದೆ ಆಗ್ತಾನಿಗೆ ಜರಾಸಂಧ ಎನ್ನುವಂಥ ಹೆಸರು ಕೂಡ ಬರ್ತದೆ ಎನ್ನುವುದು ಕಥೆಯಲ್ಲಿ ಇದೆ. ಹಾಗಾಗಿ ಮಕ್ಕಳು ಸರಿಯಾಗಿ ಇಲ್ಲದಿದ್ದರೆ, ಅವು ಅಶುಭಕಾರಿಗಳಾಗಿದ್ದರೆ ಅಥವಾ ವಿರೂಪವಾಗಿ ಜನಿಸಿದರೆ ಅವುಗಳನ್ನು ಬಿಸಾಡುವಂಥ ಒಂದು ಪದ್ಧತಿ ಬಹುಶಃ ಪ್ರಾಚೀನ ಭಾರತದಲ್ಲಿ ಇತ್ತು ಅಂತ ಕಾಣಿಸ್ತದೆ. ಏನೇ ಇರಲಿ, ವಿದುರ ಗಾಂಧಾರಿಗೆ ಈ ಮೊದಲ ಮಗುವನ್ನು ಬಿಸುಡು ಎಂದು ಹೇಳುತ್ತಾನೆ ಎನ್ನುವುದು ಇಲ್ಲಿ ತಿಳಿಯುತ್ತದೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು. ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕಾ ಮಾರ್ಕೆಟ್ ಹೋಗ್ತಾ ಇದೀಯಾ? ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು. ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ. ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು. ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು, ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
5: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
6: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ. ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಸ್ಟಾರ್ಟಿಂಗ್ ನಿಂದೆ ಕೊಟ್ರು, ಸೊ ನಂಗೆ ಆರಾಮಾಯ್ತು.
1: ಹಾಯ್, ಐ ಆಮ್ ಎ ಡಾಕ್ಟರ್. ಐ ಹ್ಯಾವ್ ಸೀನ್ ಮೆನಿ ಕಾಲೇಜಸ್, ಬಟ್ ಫಾರ್ ದ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಯುವರ್ ಚಿಲ್ಡ್ರನ್ ದೇರ್ ಇಸ್ ನೋ ಬೆಟರ್ ಕಾಲೇಜ್ ಲೈಕ್ ಶ್ರೀ ಆದಿ ಚುಂಚನಗಿರಿ ಪಿಯು ಕಾಲೇಜ್ ಶಿವಮೊಗ್ಗ.
2: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
1: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
0: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಕರ್ತವ್ಯವೆನ್ನುವ ಸಂಕೋಲೆ ತೊಡಿಸಿದ ಬಂದಿಗಳು ನಾವು, ನ್ಯಾಯ ದೇವತೆಯ ಗುಡಿಯಲ್ಲಿ ಸಲ್ಲದು.

0: ಕಂಬನಿ ಮಿಡಿದಿದೆ ಕರುಳಿಲ್ಲಿ.
1: ನೌ ನೌ ನೆವರ್, ಇಟ್ ಕ್ಯಾಂಟ್ ಬಿ. ಆಮ್ ಐ ರಾಂಗ್? ಟೆಲ್ ಮಿ, ಟೆಲ್ ಮಿ, ಆನ್ ಮೈ ಕಾನ್ಶಿಯನ್ಸ್.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ. ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
1: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
2: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
3: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನೀವು ಉದ್ದಿಮೆದಾರರ, ನೀವು ವ್ಯಾಪಾರಸ್ಥರ, ನೀವು ರೈತೋದ್ಯಮಿಗಳೇ,
1: ನಿಮ್ಮದು ಸ್ಟಾರ್ಟ್ಅಪ್ ಬಿಸ್ನೆಸ್, ನಿಮ್ಮ ಮಾರುಕಟ್ಟೆ ವಿಸ್ತಾರವಾಗಬೇಕೇ?
0: ಇದಕ್ಕೆಲ್ಲ ರೇಡಿಯೋ ಶಿವಮೊಗ್ಗ ವೇದಿಕೆಯಾಗಲಿದೆ. ನಿಮ್ಮ ವಾಣಿಜ್ಯ ಪ್ರಕಟಣೆಗಳು, ಜಾಹೀರಾತುಗಳು, ವಾಣಿಜ್ಯ ವಿಚಾರಗಳ ವಿನಿಮಯಕ್ಕೆ ರೇಡಿಯೋ ಶಿವಮೊಗ್ಗವನ್ನ ಸಂಪರ್ಕಿಸಿ. ಕಾಂಟ್ಯಾಕ್ಟ್ 7259176279. ಸಂಖ್ಯೆ ಮತ್ತೊಮ್ಮೆ 7259176279.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಮಹಾಲಕ್ಷ್ಮಿ ಸ್ವೀಟ್ಸ್.
5: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
10: ಉಷಾ, ನನ್ ಮಗಳನ್ನ 8th class ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
5: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲೇ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
10: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
5: ಹೌದು ಆಶಾ, ಎರಡೂ ಇದೆ. ನಿಂಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲಾ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
11: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಇಂದೇ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990 0030. ಸಂಖ್ಯೆ ಮತ್ತೊಮ್ಮೆ 9483990 0030.
10: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಅರ್ಪಿತಾ. ಸೊ ನೀವೀಗ ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ. ಸಮಯ ಕೂಡ 4 ಆಗಿದೆ. ಸೊ ಶುಕ್ರವಾರ ಬಂತು ಅಂದ್ರೆ ಸಾಕು ಸಿನಿಮಾಗಳ ಬಗ್ಗೆ ಮಾತಾಡುವಂತಹ ಕಾರ್ಯಕ್ರಮ. ಯಾವ ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ಯಾವ ಸಿನಿಮಾ ಬಿಡುಗಡೆಗೆ ತಯಾರಾಗಿದೆ, ಹಾಗೆ ಯಾವ ಸಿನಿಮಾದ ಚಿತ್ರೀಕರಣ ನಡೀತಾ ಇದೆ, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಜೊತೆಗೆ ವಿಶೇಷವಾಗಿ ಸಿನಿಮಾಗಳ ಬಗ್ಗೆ ಮಾತಾಡುವಂತಹ ಕಾರ್ಯಕ್ರಮ. ಯಾಕಪ್ಪ ಅಂದ್ರೆ ಹಿಂದಿನಿಂದಲೂ ಕೂಡ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಅಂದ್ರೆ ಗಾಂಧಿನಗರದ ಮಂದಿ ಈ ಫ್ರೈಡೆಗಾಗಿ ಕಾಯ್ತಾ ಇರ್ತಾರೆ. ಶುಕ್ರವಾರ ಸಿನಿಮಾ ಬಿಡುಗಡೆ ಮಾಡಿದ್ರೆ ಏನೋ ಒಂದ್ ರೀತಿ ಲಕ್ಕು ಚೆನ್ನಾಗಿ ಓಡುತ್ತೆ ಸಿನಿಮಾ ಅಂತೆಲ್ಲ ಅನ್ಕೊಳ್ತಾ ಇರ್ತಾರೆ. ಹಾಗಾಗಿ ನಾವು ಕೂಡ ಶುಕ್ರವಾರ ಈ ಸಿನಿ ಕಹಾನಿ ಕಾರ್ಯಕ್ರಮವನ್ನು ಆನರ್ಸ್ಕೊಡ್ತೀವಿ. ಸೊ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದ್ರೆ ಇವತ್ತು ವಿಶೇಷವಾಗಿ ನಿಮಗೊಂದು ಟಾಪಿಕ್ ಕೂಡ ಇದೆ. ಏನಪ್ಪ ಅಂದ್ರೆ ಸಿನಿಮಾ ಹೆಸರುಗಳ ವಿಷಯ ಅಂತ. ಏನು ಅಂದ್ರೆ ಈಗ ಒಂದೊಂದು ಹೆಸರು ಕೂಡ ವಿಚಿತ್ರವಾಗಿರುತ್ತೆ. ಈಗ ಕೆಲವೊಂದು ಟೈಟಲ್ಗಳನ್ನ ಕೇಳುವಾಗ ತುಂಬಾ ಖುಷಿ ಅನ್ಸುತ್ತೆ, ಇನ್ ಕೆಲವು ಟೈಟಲ್ ಕೇಳಿದ್ರೆ ಸಿನಿಮಾ ನೋಡ್ಲೇಬೇಕಪ್ಪ ಅಂತ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ. ಸೊ ಆ ರೀತಿ ನಿಮಗೆ ಮ್ಯಾಜಿಕ್ ಮಾಡಿದಂತಹ ಸಿನಿಮಾ ಹೆಸರುಗಳು ಯಾವುದು, ಜೊತೆಗೆ ನಿಮ್ಮ ಕಾಲದಲ್ಲಿ ಅಂದ್ರೆ ಟ್ರೆಂಡಿಂಗ್ ಸೃಷ್ಟಿಸಿದಂತಹ ಸಿನಿಮಾ ಹೆಸರುಗಳು ಯಾವುದು ಅಂತ ನೀವು ನನ್ನೊಟ್ಟಿಗೆ ಮಾತನಾಡಬಹುದು. ಹಾಗಿದ್ರೆ ನೀವು ಕರೆ ಮಾಡಿ ಮಾತನಾಡಬೇಕಾಗಿರುವಂತಹ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ. ಸೊ ಸಿನಿಮಾ ಹೆಸರುಗಳ ಬಗ್ಗೆ ಇವತ್ತಿನ ಮಾತಾಡೋಣ. ಯಾಕಂದ್ರೆ ಕೆಲವು ಸಿನಿಮಾ ಹೆಸರು ಕೇಳಿದ ತಕ್ಷಣ ಸಿನಿಮಾ ನೋಡ್ಲೇಬೇಕು ಅಂತ ಅನ್ಸುತ್ತೆ, ಇನ್ ಕೆಲವೊಂದು ಕಾಮಿಡಿ ಅನ್ಸುತ್ತೆ, ಈ ಕಾಮಿಡಿ ಟೈಟಲ್ ಅಲ್ಲಿ ಏನೋ ಇದೆ ನೋಡ್ಲೇಬೇಕು ಅಂತ ಅನ್ಸುತ್ತೆ. ಮತ್ತೊಂದಿಷ್ಟು ಏನಂದ್ರೆ ಪೌರಾಣಿಕ ಹಿನ್ನೆಲೆಯನ್ನ ಇರುವಂತಹ ಸಿನಿಮಾ ಟೈಟಲ್ ಟ್ರ್ಯಾಕ್ ಗಳು ಕೂಡ ಇರುತ್ತೆ. ಆ ಟ್ರ್ಯಾಕ್ ಗಳನ್ನ ಕೇಳುವಾಗ ಅರೆ ಇದ್ರಲ್ಲಿ ಏನೋ ಒಂದು ಕ್ಯೂರಿಯಾಸಿಟಿ ಇದೆ ನೋಡ್ಬೇಕು ಅಂತ ಅನ್ಸುತ್ತೆ. ಹೀಗೆ ನಿಮಗೆ ಕ್ಯೂರಿಯಾಸಿಟಿ ಹುಟ್ಟಿಸಿದಂತಹ ಸಿನಿಮಾ ಹೆಸರುಗಳು ಯಾವುದು, ಹಾಗೆ ನಿಮಗೆ ತುಂಬಾ ಇಷ್ಟ ಆಗುವಂತಹ ಸಿನಿಮಾ ಟೈಟಲ್ ಯಾವುದು ಅಂತ ನೀವು ನನ್ನೊಟ್ಟಿಗೆ ಮಾತನಾಡಬಹುದು. ಸೊ ನಂದು ಎರಡೇ ಕಂಡೀಷನ್, ನೀವು ಕರೆ ಮಾಡುವಾಗ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ, ಹಾಗೆ ಕಾಲ್ ಮಾಡಿದಾಗ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಮಾತಾಡಿ. ಸರಿನಾ, ಹಾಗಿದ್ರೆ ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದ ಫಸ್ಟ್ ಲಕ್ಕಿ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ರೆ ಕೇಳುವ? ಹಲೋ
12: ಹಲೋ
10: ಸರ್, ನಮಸ್ತೆ.
12: ಹೇಗಿದ್ದೀರಾ ಮೇಡಮ್?
10: ನಾನ್ ಸೂಪರ್ ಆಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ?
12: ನಾನು ಸೂಪರ್ ಆಗಿದ್ದೀನಿ ಮೇಡಮ್.
10: ಎಲ್ಲಿಂದ ಕರೆ ಮಾಡ್ತಿರೋದು?
12: ಬಿಜಾಪುರದ ಮಂಜುನಾಥ್ ಅಂತ ಮೇಡಮ್.
10: ಬಿಜಾಪುರಿಂದ ಮಂಜುನಾಥ್ ಅವರು?
12: ಹಾ ಮೇಡಮ್.
10: ಸರ್ ಏನ್ ಮಾಡ್ತಿರೋದು ನೀವು?
12: ಲೆಕ್ಚರ್ ಮೇಡಮ್, ನಾನು ಕಾಯಂ ಕೇಳೋದು ಮೇಡಮ್ ನಿಮ್ಮ ಆಕಾಶವಾಣಿ.
10: ಓಹೋ, ಲೆಕ್ಚರರ್ ಹತ್ರ ಇವತ್ತು ಒಂದಿಷ್ಟು ಮಾತಾಡೋಣ. ಮಂಜುನಾಥ್ ಸರ್, ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಸಿನಿಮಾಗಳ ಟೈಟಲ್ ಬಗ್ಗೆ ಮಾತಾಡ್ತಿದ್ದೆ. ಸೊ ಯಾಕಂದ್ರೆ ಕೆಲವೊಂದು ಸಿನಿಮಾಗಳ ಟೈಟಲ್ ಕೇಳಿದ್ರೆ ಇಡೀ ಸಿನಿಮಾಗೆ ಒಂದು ಬಿಲ್ಡಪ್ ನ ಮಾಡ್ತಾರೆ, ಅಂದ್ರೆ ಹೌದಾ ಸಿನಿಮಾ ಇಷ್ಟೊಂದು ಚೆನ್ನಾಗಿದ್ಯಾ ಅಂತ ಅನ್ಸುತ್ತೆ. ಉದಾಹರಣೆಗೆ ಈಗ ನಾವು ಜೋಗಿ, ಆಪ್ತ ಮಿತ್ರ, ಮುಂಗಾರು ಮಳೆ ಸಿನಿಮಾ ಟೈಟಲ್ ಗಳನ್ನ ಕೇಳುವಾಗ ಏನೋ ವಿಷಯ ಇದೆ ಈ ಸಿನಿಮಾದಲ್ಲಿ, ನೋಡ್ಲೇಬೇಕು ಅಂತ ಅನ್ಸುತ್ತ ಆಯ್ತಾ. ಸೊ ನಿಮ್ಗೆ ತುಂಬಾ ಇಷ್ಟ ಆದಂತಹ ಟೈಟಲ್, ಹಾಗೆ ತುಂಬಾ ಕ್ಯೂರಿಯಾಸಿಟಿ ಮೂಡಿಸಂತ ಟೈಟಲ್ ಅಂದ್ರೆ ಯಾವ್ದು ಸರ್?
12: ಮೇಡಮ್, ನನಗೆ ಉಪೇಂದ್ರ ಅವರು ಡೈರೆಕ್ಷನ್ ಮಾಡಿದಂತ ಉಷ್ ಅನ್ನೋ ಪಿಕ್ಚರ್ ಮೇಡಮ್.
10: ಸೂಪರ್ ಬಿಡಿ ಸರ್.
12: ಫಿಲ್ಮ್ ಅದು ಉಷ್ ಅನ್ನೋ ಫಿಲ್ಮ್ ಬಂತು ಮೇಡಮ್. ಅದು ಒಂದು ಅಕ್ಷರ ಅದು ಉಷ್.
10: ಹೌದು, ಅದು ಕಂಪ್ಲೀಟ್ ಆಗು ಇಲ್ಲ,
12: ಕಂಪ್ಲೀಟ್ ಇಲ್ಲ ಮೇಡಮ್. ಅದನ್ನ ಏನಪ್ಪಾ ಅದನ್ನ ಅಲ್ಲಿ ಎಕ್ಸಾಬಿಟ್ರಿ ಮಾರ್ಕ್ ಇದೆ ಮೇಡಮ್ ಅಲ್ಲಿ. ಒಂದ್ ಏನಪ್ಪ ಮ್ಯಾಗೆ ಫಸ್ಟ್ ಕಲಿಟನ್ ಚಿತ್ರ ಇದೆ ಮೇಡಮ್ ಅದು.
10: ಹೌದು,
12: ಅದು ನೋಡ್ ತಕ್ಷಣ ಏನಪ್ಪಾ ಅಂದ್ರೆ ನಾನು ಏನು ವಿಶೇಷ ಉಷ್ ಅನ್ನೋ ಪಿಕ್ಚರ್ ಏನು ಅಂತ ನನ್ಗ ಅದು ಹಾರರೋ ಥ್ರಿಲ್ಲರೋ ಅಥವಾ ಏನ ಮ್ಯೂಸಿಕಲೋ ಏನೋ ಗೊತ್ತಾಗಲಿಲ್ಲ ಮೇಡಮ್ ಅದು.
10: ಓಕೆ,
12: ಅದನ್ನ ನಾನು ಏನಪ್ಪಾ ಅಂದ್ರೆ ನೋಡಿದಾಗ ಅದು ವಿಚಿತ್ರ ಅನಿಸ್ತು ಮೇಡಮ್ ಅದು. ಒಂದ್ ವೇಳೆ ಈ ಪಿಕ್ಚರ್ ಕ ಟೈಟಲ್ ಕ ಸೂಕ್ತವಾದ ಏನಪ್ಪಾ ಅಂದ್ರೆ ಟೈಟಲ್ ಕೊಟ್ಟಿದಾರ ಅನಿಸ್ತು ಮೇಡಮ್.
10: ಸೊ ನೋಡಿದ್ರ ಸಿನಿಮಾನ?
12: ಹಾ ಮೇಡಮ್, ಸಾಕಷ್ಟು ಬಾರಿ ಟಿವಿಯಲ್ಲೂ ಬರ್ತಾ ಇತ್ತು, ನಾನು ಥಿಯೇಟರ್ ಅಲ್ಲಿ ಕೂಡ ನೋಡಿದೀನಿ.
10: ಸೊ ಸ್ಟಾರ್ಟಿಂಗ್ ಅಲ್ಲಿ ಆ ಟೈಟಲ್ ಕೇಳುವಾಗ ಏನೋ ಇದೆ ಈ ಸಿನಿಮಾದಲ್ಲಿ, ಸೊ ನೋಡ್ಲೇಬೇಕು ಅಂತ ಅನಿಸ್ತಾ?
12: ಹಾ ಅನಿಸ್ತು ಮೇಡಮ್ ಅದು. ಅದು ಯಾಕಂದ್ರೆ ಒಂದ್ ಅಕ್ಷರದ ಫಿಲ್ಮ್ಗಳು ಅಪರೂಪ ಮೇಡಮ್ ಅದು.
10: ಹೌದ್ ಹೌದು,
12: ಮತ್ತು ಕೆಲವ್ ಫಿಲ್ಮ್ಗಳು ಏನಪ್ಪಾ ಒಂದ್ ಅಕ್ಷರ ಇದ್ದಿದ್ದು ಕೆಲವ್ ಫಿಲ್ಮ್ಗಳು ಹಿಟ್ ಆಗಿದಾವ ನಮ್ಮ ಕನ್ನಡ ಫಿಲ್ಮ್
10: ಇಂಡಸ್ಟ್ರಿ. ಉಪೇಂದ್ರ ಅವರು ಸಿಂಗಲ್ ಅಕ್ಷರದ ಟೈಟಲ್ ಗೆ ಫೇಮಸ್ ಬಿಡಿ.
12: ಹಾ ಫೇಮಸ್ ಮೇಡಮ್ ಅದು. ಅವರು ಓಂ ಮತ್ತೆ ಈಗ ಒಂದ್ ಫಿಲ್ಮ್ ಮಾಡಲ್ಲ,
10: ಬರೀ ಏ ಅನ್ನೋ ಒಂದ್ ಇನ್ಶಿಲ್ ಇಟ್ಕೊಂಡು ಸಿನಿಮಾ ಮಾಡಿದಾರಲ್ಲ ಸರ್.
12: ಹಾ ಮೇಡಮ್, ಅಂದ್ರೆ ಇಲ್ಲಿ ಉಷ್ಣ ವರ್ಡ್ ಬಂದಾಗ ಏನೋ ಒಂದ್ ಏನ್ ನಡೀತಿರ್ಬೋದು ಅಲ್ಲಿ ಸನ್ನಿವೇಶತೆ ಅನ್ನೋ ಆ ಫಿಲ್ಮ್ ನೋಡಿದಾಗ ಮೇಡಮ್ ಅದು ಒಂದು ಥ್ರಿಲ್ಲರ್ ಮತ್ತು ಹಾರರ್ ಫಿಲ್ಮ್ ಅಂತ ಹೇಳ್ಬೋದು ಮೇಡಮ್ ಅದು.
10: ಖಂಡಿತ ಖಂಡಿತ ಸರ್.
12: ಭಯದಲ್ಲಿ ಆ ಫಿಲ್ಮ್ ನೋಡ್ಬೋದು ಮೇಡಮ್ ನಾವು. ಅದು ಒಂದು ಕೊಲೆ ನಡೆಸುತ್ತ ಫಿಲಮ್ ಇದೆ ಮೇಡಮ್ ಅದು.
10: ಖಂಡಿತ ಖಂಡಿತ ಸರ್.
12: ಇವರು ಕುಮಾರ್ ಗೋವಿಂದ್ ಅವರು, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸಾಧು ಕೋಕಿಲ್ ಅವರು,
10: ಉಪೇಂದ್ರ ಅವರು ಕೂಡ ಗೆಸ್ಟ್ ರೋಲ್ ಅಲ್ಲಿ ಆಕ್ಟ್ ಮಾಡಿದಾರಲ್ಲ.
12: ಇನ್ಸ್ಪೆಕ್ಟರ್ ವೇಷ ಹಾಕೊಂಡು ಬಂದು ಮನಸ್ಸು ಮಾಡಬೇಡಾಗಿತ್ತು ಮೇಡಮ್ ಅವರು.
10: ಅಂದ್ರೆ ಹೀರೋ ಕ್ಯಾರೆಕ್ಟರ್ ಮಾಡಬಹುದಿತ್ತು, ಅಷ್ಟು ನಿಪುಣರ್ ಕೂಡ ಆಕ್ಟಿಂಗ್.
12: ಆದ್ರೆ ಡೈರೆಕ್ಟರ್ ಆಗಿದ್ರು ಕೂಡ ಏನಪ್ಪಾ ಅದನ್ನ ಚಾಲೆಂಜ್ ಆಗಿತ್ತು ಆ ಕ್ಯಾರೆಕ್ಟರ್. ಅದು ಒಂಥರ ಕಾಮಿಡಿ ಆಗಿತ್ತಲ್ಲ ಮೇಡಮ್ ಅದು, ಆ ಕ್ಯಾರೆಕ್ಟರ್ ನ.
10: ನಿಜ ನಿಜ ಸರ್.
12: ಅವ್ನ್ ಹೊಡೆದು ಮೈ ಮೇಲೆ ಬಟ್ಟೆ ಇಲ್ದಿಸು ಎಲ್ಲ ಪೊಲೀಸ್ ಎಲ್ಲ ಹೊಡೆದು, ಅದು ಒಂಥರ ಡೈರೆಕ್ಟ್ ಆಗಿರುವಂತ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಮೇಡಮ್ ಅವರಿಗೆ.
10: ಹೌದ್ ಸರ್, ಅದಕ್ಕೆ ಅವನ ಸೂಪರ್ ಸ್ಟಾರ್ ಅಂತ ಕರೆಯೋದು.
12: ಹಾ ಸೂಪರ್ ಸ್ಟಾರ್ ಮೇಡಮ್, ಯಾಕಂದ್ರೆ ಆ ಫಿಲ್ಮ್ ನೋಡ್ತಾ ಇರೋ ಕ್ಷಣ ಕ್ಷಣಕ್ಕೂ ರೋಮಾಂಚನ ಆಗುತ್ತೆ ಮೇಡಮ್. ಅದು ಏನಾಗ್ತದೆ ಲಾಸ್ಟ್ ಫಿಲ್ಮ್ ಎಂಡಿ ಗೊತ್ತಾಗುತ್ತೆ ಮೇಡಮ್. ಇನ್ನ ಫಿಲ್ಮ್ ಬೇಕಾದ್ರೆ ಇನ್ನು 5 minutes ಇರುತ್ತೆ ಮೇಡಮ್, ಅವಾಗ ಗೊತ್ತಾಗುತ್ತೆ ಮೇಡಮ್ ಇಲ್ಲಿ ಇದಕ್ಕೆಲ್ಲ ಹಿಂದಿನ ಕಾರಣ ಏನು, ಈ ತರ ಯಾಕೆ ಘಟನೆ ನಡೀತಿರ್ತಾವ ಅನ್ನೋದು.
10: ಸೂಪರ್ ಮಂಜುನಾಥ್ ಸರ್, ಸಿನಿಮಾದ ಬಗ್ಗೆ ತುಂಬಾ ಮಾತಾಡಿದ್ರಿ, ಆಕ್ಚುಲಿ ಆ ಟೈಟಲ್ ಟ್ರ್ಯಾಕ್ ಬಗ್ಗೆ ತುಂಬಾ ಹೇಳಿದ್ರಿ, ಟೈಟಲ್ ಬಗ್ಗೆ ತುಂಬಾ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಸರ್.
12: ಥ್ಯಾಂಕ್ ಯು ಮೇಡಮ್.
10: ಎಸ್, ಮಂಜುನಾಥ್ ಅವರು ಬಿಜಾಪುರಿಂದ ಕರೆ ಮಾಡಿದ್ರು. ಅಂಡ್ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
13: ನಮಸ್ತೆ ಮೇಡಮ್.
10: ಹಲೋ, ನಮಸ್ತೆ ಸರ್, ಹೇಗಿದ್ದೀರಾ?
13: ಆರಾಮಿದ್ದೀರಿ?
10: ನಾನು ಸೂಪರ್ ಆಗಿದ್ದೀನಿ ಸರ್.
13: ಊಟ ಆಯ್ತ್ರಿ?
10: ಊಟ ಆಯ್ತು ಸರ್. ನಿಮ್ದು?
13: ನಮ್ದು ಊಟ ಆಗೈತೆ ನೋಡ್ರಿ ಮೇಡಮ್.
10: ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಿನಿಮಾಗಳ ಹೆಸರು ಬಗ್ಗೆ ಮಾತಾಡ್ತಾ ಇದ್ದೆ.
13: ಹೌದೌದು ಮೇಡಮ್.
10: ಸೊ ನಿಮಗೆ ಒಂದು ಸಿನಿಮಾದ ಹೆಸರು ತುಂಬಾ ಇಷ್ಟ ಆಯ್ತು ಅಥವಾ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಅಂದ್ರೆ ಯಾವ ಸಿನಿಮಾ ಹೆಸರು?
13: ಅದು ಬಂಧನ್ ಮೇಡಮ್.
10: ಬಂಧನ?
13: ಹಾ ಮೇಡಮ್.
10: ಓಕೆ, ಯಾಕೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು?
13: ಅದು ನೋಡ್ರಿ ಮೇಡಮ್, ಇಷ್ಟು ವರ್ಧನ್ ಗೊತ್ತಿರ್ತೈತಿ ಈ ಮದುವೆ ಆಗೈತೆ ಅಂತ ಹೇಳಿ, ಆದ್ರೂ ಆಕಿನ ಲವ್ ಮಾಡ್ತಿರ್ತಾನವ.
10: ಓಕೆ.
13: ಅಲ್ಲ ಮೇಡಮ್,
10: ಆಕ್ಚುಲಿ ಅವರು ಲವ್ ಮಾಡುವಾಗ ಅವ್ರಿಗೆ ಮದ್ವೆ ಫಿಕ್ಸ್ ಆಗಿದೆ ಅಂತ ಗೊತ್ತಿರಲ್ಲ.
13: ಅದೇ ಗೊತ್ತಾದ ಬಳಕ ಬಿಡ್ಬೇಕಲ್ರಿ ಮೇಡಮ್. ಮತ್ತ ಅದ್ರಾಗ ಕುಂಡತಾರಲ್ಲ ಅವರು,
10: ಅದಕ್ಕೆ ಬಂಧನ, ಬಿಡಿಸಲಾಗದಂತ ಬಂಧನ ಅಲ್ವಾ?
13: ಬಿಡಿಸಲಾಗದ ಬಂಧನ ಅಂತ ಹೆಸರು ಬಂದಿದ್ರಿ ಮೇಡಮ್ ಅದಕ್ಕೆ.
10: ಸೂಪರ್. ನೋಡಿ, ಸಿನಿಮಾನ ಯಾವೆಲ್ಲ ರೀತಿಯಲ್ಲಿ ಅನಾಲಿಸಿಸ್ ಮಾಡಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ.
13: ಉದಾಹರಣೆ ಮೇಡಮ್, ಅವ್ ಜೈ ಜಗಿ ಹೆಚ್ಚು ಹೇಳ್ತಿರ್ತಾವ ಆಕಿಗೆ, ಆಕಿನೂ ಅವನ್ ಬಿಟ್ಟು ಹೋಗ್ತಾ ಇಲ್ಲ. ನಾನು ಒಬ್ಬ ಡಾಕ್ಟರ್ ಹತ್ರ ಹೇಳ್ತದ ಆಕಿನೂ.
10: ಅಂದ್ರೆ ಅವಳು ಆಕ್ಚುಲಿ ಅವ್ರ ನಮ್ಮ ವಿಷ್ಣುವರ್ಧನ್ನ ಗುರು ಸ್ಥಾನದಲ್ಲಿ ಇಡ್ತಾರೆ, ಅಂದ್ರೆ ಅವಳ ಫ್ರೆಂಡ್ ತರ ನೋಡ್ತಾಳೆ. ಬಟ್ ಆದ್ರೂ ಅಲ್ಲಿ ಏನೋ ಒಂದು ರಿಲೇಶನ್ಶಿಪ್ ಇರುತ್ತಲ್ವಾ, ಒಂದು ಬಂಧನ ಅವರಿಬ್ರು ಮಧ್ಯೆ ಬಿಡಿಸಲಾಗದಂತದ್ದು.
13: ಅಲ್ಲ ಮೇಡಮ್, ಪ್ರತಿಯೊಬ್ಬರಿಗೂ ಅದು ಅನ್ವಯಿಸ್ತದಲ್ಲ ಮೇಡಮ್?
10: ಹೌದು ಹೌದು ಸರ್.
13: ಅದು ಯಾರಿಗೇ ಆಗ್ಲಿ ನೋಡ್ರಿ, ನಮಗೂ ಆದ್ರೂ ಅದೇ ತರನ ಕಾಣಿಸ್ತದೆ ಮೇಡಮ್ ಆ ಟೈಮ್ದಾಗ.
10: ನಿಜ ನಿಜ.
13: ಮತ್ತೊಬ್ಬರಂತೇಳಿ ನಮ್ದಾದ್ರೂ ಅದೇ ತರನ ಮೇಡಮ್, ಯಾರೇ ಆಗ್ಲಿ ಆ ಪೊಸಿಷನ್ ಬತ್ತಂದ್ರೆ ಆ ತರ ನೋಡ್ಲೇಬೇಕಾಗುತ್ತೆ ಅಲ್ಲಿ.
10: ಹೌದು ಹೌದು.
13: ಅದ್ರ ಸಲುವಾಗಿ ಏನ್ ಹೇಳ್ತೀವಿ, ಆ ತರ ಮಾಡಬಾರ್ದಂತ ನಾವ್ ಹೇಳ್ತೀವಿ.
10: ಹ್ಮ್
13: ಯಾಕಂದ್ರೆ ಅವ್ರು ನಾಟಕ ಅದು.
10: ಹೌದು,
13: ಅದು ನಾಟಕ. ನಮಗ್ ಏನ್ ಅನಿಸ್ತದ ಎಕ್ಚುಲಿ ನಮ್ ಮಾಡ್ತಾರಪ್ಪ ಅನ್ನೋದೊಂದು ಫೀಲಿಂಗ್ ಆಗ್ಬಿಡುತ್ತೆ ಮೇಡಮ್ ಅಲ್ಲಿ.
10: ನೀಚ ನೀಚ. ನಿಮ್ಗೆ ಬಂಧನ ಸಿನಿಮಾ ಹೆಸರು ಕೇಳಿದಾಗ ಒಂದ್ ರೀತಿ ಡಿಫ್ರೆಂಟ್ ಅಂತ ಅನ್ನಿಸ್ತು ಅಲ್ವಾ?
13: ಡಿಫ್ರೆಂಟ್ ಮೇಡಮ್, ಡಿಫ್ರೆಂಟ್ ಮೇಡಮ್.
10: ಓಕೆ ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ.
13: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.
10: ಎಸ್, ಶಿವಶರಣ್ ಸರ್ ಕರೆ ಮಾಡಿ ಬಂಧನ ಸಿನಿಮಾದ ಬಗ್ಗೆ ಹೇಳ್ತಾ ಇದ್ರು. ನೆಕ್ಸ್ಟ್ ಕಾಲರ್, ಹಲೋ.
14: ಹಲೋ,
10: ನಮಸ್ತೆ.
14: ನಮಸ್ತೆ ಮೇಡಮ್. ಅವರೇ,
10: ಯಾರಿದ್ದು?
14: ನಾವು ಶಿವಮೊಗ್ಗದಿಂದ ರಾಗಿಗುಡದಿಂದ ಬಸವರಾಜ್ ಅಂತ ಮಾತಾಡ್ತಾ ಇರೋದು.
10: ಓಕೆ ಸರ್, ಹೇಗಿದ್ದೀರಾ?
14: ಆರಾಮಿದ್ದೀನಿ ಸರ್. ಮಾತಾಡ್ತಾ ಇರೋರು?
10: ನಾನು ಅರ್ಪಿತಾ.
14: ಅರ್ಪಿತಾ?
10: ಹಾ.
14: ಸರಿ ಮೇಡಮ್ ರೇ, ಇವತ್ತಿನ ಟಾಪಿಕ್ ಚೆನ್ನಾಗಿದೆ.
10: ಹೌದಾ?
14: ಹೌದು.
10: ಹೇಳಿ ಸರ್, ನೀವು ಸಿನಿಮಾಗಳ ನೋಡ್ತೀರಾ? ಕನ್ನಡ ಸಿನಿಮಾ?
14: ಕನ್ನಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾ ಕಡಿಮೆ.
10: ಸೊ ನೀವು ನೋಡಿದಂತ ಸಿನಿಮಾಗಳಲ್ಲಿ ಒಂದು ಸಿನಿಮಾ ಹೆಸರು ತುಂಬಾನೇ ಖುಷಿ ಕೊಡ್ತು, ಈ ಸಿನಿಮಾ ಹೆಸರು ಕೇಳಿದ ತಕ್ಷಣ ಸಿನಿಮಾ ನೋಡ್ಲೇಬೇಕು ಅಂತ ಅನಿಸ್ತು ಅನ್ನೋದಾದ್ರೆ ಯಾವ ಸಿನಿಮಾ ಇರ್ಬೋದು?
14: ಅದು ಬಂಗಾರದ ಮನುಷ್ಯ.
10: ಬಂಗಾರದ ಮನುಷ್ಯ
14: ಊಟಕ್ಕಿಂತ ಮುಂಚೆ ಬಂದಂತ ಪಿಕ್ಚರ್. ಅದನ್ನು ಅವಾಗ ನೋಡ್ಲಿಕ್ಕೆ ಆಗ್ಲಿಲ್ಲ, ಹೆಚ್ಚು ಕಡಿಮೆ ಅದಾದ್ಮೇಲೆ ನೋಡಿದ್ವಿ ಪಿಕ್ಚರ್. ತುಂಬಾ ಚೆನ್ನಾಗಿತ್ತು ಅದು.
10: ಓಕೆ,
14: ಹಾಗಾಗಿ ಅದೊಂದ್ ತುಂಬಾ ಒಳ್ಳೆ ಪಿಕ್ಚರ್ ಅಂತ ಅನ್ಸುತ್ತೆ ಮೇಡಮ್.
10: ಅಂದ್ರೆ ಆ ಸಿನಿಮಾ ಹೆಸರು ಕೇಳಿದ ತಕ್ಷಣ ನೋಡ್ಬೇಕಂತ ಅನ್ನಿಸ್ತಾ?
14: ಹೌದೌದು, ನೋಡ್ಬೇಕು ಅನ್ಸುತ್ತೆ. ಆಮೇಲೆ ಅದೊಂದು ಹಾಡಿದೆಯಲ್ಲ, ಇಡೀ ಜೀವನವನ್ನೇ ಪರಿವರ್ತನೆ ಮಾಡ್ಬಿಡುತ್ತೆ.
10: ಆಗದು ಎಂದು ಕೈ ಕಟ್ಟಿ ಕುಳಿತಾರೆ.
14: ಹೌದೌದೌದೌದು, ಎಷ್ಟು ಸರಿ ಕೇಳಿದ್ರು ಬೇಜಾರಾಗೋದಿಲ್ಲ. ಅದು ಒಂದೊಂದ್ ಸರಿ ಕೇಳಿದ್ರು ಒಂದೊಂದು ಪದನು ಕೂಡ ಮತ್ತೆ ನಮ್ಮ ಮುಂದಿನ ಜೀವನಕ್ಕೆ ದಾರಿ ತೋರಿಸುತ್ತದ್ದು ಆತರ ಪಿಕ್ಚರ್. ಅದು ತುಂಬಾ ಚೆನ್ನಾಗಿದೆ ಅದು.
10: ಹೌದು, ಯಾಕಂದ್ರೆ ಮನುಷ್ಯನಲ್ಲಿ ಬಂಗಾರದಂತ ಗುಣವನ್ನ ನೋಡ್ಬೇಕು ಅಂದ್ರೆ ಅದು ಬಂಗಾರದ ಮನುಷ್ಯ. ಆತರ ಟೈಟಲ್ ಇಟ್ಟು ಆ ಒಂದು ಸಿನಿಮಾ ಕಥೆಯನ್ನ ಮಾಡಿದಾರಲ್ಲ, ಅದು ತುಂಬಾ ಚೆನ್ನಾಗಿದೆ ಅಲ್ವಾ?
14: ಹೌದೌದು.
10: ಎಷ್ಟು ಸರಿ ನೋಡಿದಿರಾ ಬಂಗಾರದ ಮನುಷ್ಯ?
14: ಹೆಚ್ಚು ಕಡಿಮೆ ನಾನೊಂದು ಮೂರ್ ನಾಲ್ಕು ಸರಿ ನೋಡಿದ್ದೇನೆ ಅದನ್ನ.
10: ಓಕೆ, ಸೂಪರ್ ಸೂಪರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಬಸವರಾಜ್ ಸರ್, ಕರೆ ಮಾಡಿದಕ್ಕೆ ಧನ್ಯವಾದಗಳು.
14: ನಮಸ್ತೆ.
10: ಓಕೆ, ಎಸ್, ನೆಕ್ಸ್ಟ್ ಕಾಲರ್ ಅಡಿದರೆ ಯಾರು ಕೇಳುವ? ಹಲೋ.
15: ಹಲೋ ಮೇಡಮ್, ನಮಸ್ತೆ.
10: ನಮಸ್ತೆ, ನಾನ್ ಚೆನ್ನಾಗಿದ್ದೀನಿ, ನೀವ್ ಚೆನ್ನಾಗಿದ್ದೀರಾ?
15: ಹೌದು ಮೇಡಮ್, ಚೆನ್ನಾಗಿದ್ದೀನಿ.
10: ಈ ಧ್ವನಿ ಎಲ್ಲೋ ಕೇಳ್ದಂಗ ಇದೆಯಲ್ಲ.
15: ನಾನು ಪರಶುರಾಮ್ ಅಂತ.
10: ಪರಶುರಾಮ್ ಸರ್, ಹೇಗಿದ್ದೀರಾ?
15: ನಾನ್ ಚೆನ್ನಾಗಿದ್ದೀನಿ ಮೇಡಮ್, ಸೂಪರ್ ಆಗಿದ್ದೀನಿ ಮೇಡಮ್.
10: ಸರಿ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ? ಸೊ ಹೇಳಿ, ನಿಮ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ತುಂಬಾ ಕ್ಯೂರಿಯಸ್ ಅಂತ ಅನ್ಸಂತಹ ಒಂದು ಸಿನಿಮಾ ಹೆಸರು ಯಾವುದು? ಯಾವ ಹೀರೋನೋ ಯಾವ ಹೀರೋಯಿನೋ ಗೊತ್ತಿಲ್ಲ ಸರ್. ಸಿನಿಮಾ ಹೆಸರು ಕೇಳಿದ ತಕ್ಷಣ ಓ ಈ ಸಿನಿಮಾ ಹೆಸರು ಈ ರೀತಿ ಇದೆಯಾ, ಈ ಸಿನಿಮಾ ನೋಡ್ಲೇಬೇಕಪ್ಪ ಅಂತ ಅನ್ನಿಸ್ತು ಅಂದ್ರೆ ಯಾವ ಸಿನಿಮಾ ಇರ್ಬೋದು? ಸೊ ಕೆಂಪೇಗೌಡ ಹೆಸರು ಕೇಳಿದ ತಕ್ಷಣ ಇದು ಬೆಂಗಳೂರು ಕಟ್ಟಿದಂತ ಕೆಂಪೇಗೌಡ ಅವರ ಅಥವಾ ಯಾವ ತರ ಕೆಂಪೇಗೌಡ ಅಂತ ಕ್ಯೂರಿಯಸ್ ಆಗಿ ಸಿನಿಮಾ ನೋಡಿದ್ರಾ? ಓಕೆ, ಸೊ ನೀವು ಸುದೀಪ್ ಸರ್ ಫ್ಯಾನಾ? ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಎಸ್, ಪರಶುರಾಮ್ ಅವ್ರು ಕರೆ ಮಾಡಿದ್ರು, ಅವ್ರಿಗೆ ಕೆಂಪೇಗೌಡ ಸಿನಿಮಾ ಹೆಸರು ಕೇಳಿದ ತಕ್ಷಣ ಸಿನಿಮಾ ನೋಡ್ಬೇಕು ಅಂತ ಅನ್ನಿಸ್ತಂತೆ. ಅಂಡ್ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ
16: ಹಲೋ, ನಮಸ್ತೆ ರೀ ಮೇಡಮ್.
10: ಹಲೋ ನಮಸ್ತೆ ರೀ ಸರ್.
16: ಆರಾಮದಿರಿ ಮೇಡಮ್?
10: ನಾನ್ ಚಲೋ ಇದೀನ್ರಿ, ನೀವ್ ಹೇಗಿದ್ದೀರಿ?
16: ನಾವು ಆರಾಮಾಗಿದ್ದೇವ್ರಿ ಮೇಡಮ್. ಕಾರ್ಯಕ್ರಮ ಸೂಪರ್ ಆಗಿ ಮೂಡಿ ಬರಕತ್ತದ್ರಿ, ಸಿನಿ ಕಹಾನಿ ಕೇಳಕತ್ತೇವ್ರಿ ಮೇಡಮ್.
10: ಹೌದೇನ್ರಿ? ಓಕೆ, ಹಾಗಿದ್ರೆ ಈಗ ನೀವು ನೋಡಿದಂತ ಸಿನಿಮಾಗಳಲ್ಲಿ ಸಿನಿಮಾ ಹೆಸರು ತುಂಬಾ ಇಷ್ಟ ಆಯ್ತು ಅಂದ್ರೆ ಅದು ಯಾವ ಸಿನಿಮಾ ರೀ?
16: ನಮಗ್ ನೋಡ್ರಿ ಮೇಡಮ್, ಸನಾದಿ ಅಪ್ಪಣ್ಣ.
10: ಅರೆ ಸೂಪರ್ ಸಿನಿಮಾ.
16: ಹಾ ಸೂಪರ್ ಸಿನಿಮಾ ರೀ. ಯಾಕೆ ಸನಾದಿ ಅಪ್ಪಣ್ಣ ಅಂತ ಹೇಳಿದಿರಲ್ಲ, ಏನ್ ಇರ್ಬೋದು ಅಪ್ಪಣ್ಣ ಅಂತ ಹೇಳಿ ಕಿಶಿಂದ ನಮ್ಗ ಅದು ಒಂದ್ ಇದು ಆಗಿತ್ರಿ ಮೇಡಮ್. ಅದಕ್ಕೆ ಅದು ನೋಡ್ಬೇಕಂತ ಹೇಳಿ ನೋಡಿದ್ರಿ, ಎರಡ್ ಸಲ ನೋಡಿನ್ರಿ ಮೇಡಮ್ ಪಿಕ್ಚರ್ ಅದು ನಾನು.
10: ಓಕೆ, ಆಗ ಸಿನಿಮಾ ಟೈಟಲ್ಗೂ ಸಿನಿಮಾಗೂ ಏನಾದ್ರು ಸಂಬಂಧ ಇದೆ ಅಂತ ಅನ್ನಿಸ್ತಾ ನಿಮಗೆ?
16: ಆದಲ್ರಿ ಮೇಡಮ್, ಅದಕ್ಕ
10: ಇದೆ ಅಲ್ವಾ ಅಂದ್ರೆ ಅವ್ರ ಬಗ್ಗೆ ಇರುವಂತ
16: ಸನಾದಿ ಅಪ್ಪಣ್ಣ ಅಂತೇಳಿ ಏನ್ ಹೆಸರು ಕೊಟ್ಟಿರಲ್ಲ ಟೈಟ್, ಅದಕ್ಕೆ ಬಹಳ ಸಂಬಂಧ ಆದ್ರೆ ಯಾಕಪ್ಪ ಅಂದ್ರ ಸನಾದಿ ಯಾವ ಓದ್ತಿರ್ತಾನಲ್ರಿ, ಅದಕ್ಕೆ ಅಪ್ಪಣ್ಣ ಸನಾದಿ ಅಪ್ಪಣ್ಣ.
10: ರಾಜ್ಕುಮಾರ್ ಅವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾರಲ್ವಾ ಅದ್ರಲ್ಲಿ?
16: ಹಂಗಂದ್ರೆ ಏನಿಲ್ಲ, ರಾಜ್ಕುಮಾರ್ ಅವ್ರ ಆಕ್ಟಿಂಗ್ ನೋಡ್ಬೇಕಾದ್ರಿ ಮೇಡಮ್ ಅದೇನ್ ಕಣ್ಣೀರ್ ಬರ್ತಾವ್ರಿ ಲಾಸ್ಟಿಂದ ಪೋ ಇದು ಇದ್ರಿ ಮೇಡಮ್, ನಮ್ಗದು ಬಹಳ ಮೆಚ್ಚುಗೆ ಐತ್ರಿ.
10: ಹೌದೌದು,
16: ಯಾಕಪ್ಪ ಅಂತಂದ್ರ ಫಸ್ಟ್ ಆದ್ರೂ ಅದು ಒಟ್ಟ ಪಿಕ್ಚರ್ ಆಗುತ್ತಾನ, ಅದು ನೋಡ್ತಕ್ಕಂತ ಪಿಕ್ಚರ್ ಆದ್ರಿ ಮೇಡಮ್ ಪ್ರತಿವಂತರಾಗ್ರಿ.
10: ನೀಚ ನೀಚ,
16: ಫಸ್ಟ್ ಗುಡಾಗ ಇದು ಬಾರಿಸ್ತಿರ್ತಾರ್ರಿ, ಅದು ಬಾರಿಸ ಟೈಮ್ನಾಗ ಅವ್ರು ಜಯಪುರ ಅವ್ರು ಕುಣಿತಿರ್ತಾರ, ಅವಾಗ ಅದು ಭಯಂಕರ ಇಂಟ್ರೆಸ್ಟ್ ಬರ್ತದ್ರಿ ನೋಡ್ಲಕ್ಕ.
10: ಹೌದೌದು, ನೋಡಿದೀನಿ ಸರ್ ನಾನು ಕೂಡ ಸನಾದಿ ಅಪ್ಪಣ್ಣ ಸಿನಿಮಾ.
16: ಹಾ ಯಾಕಪ್ಪ ಸನಾದಿ ಅಪ್ಪಣ್ಣ ಅಂದ್ರೆ ಅದಕ್ಕೆ ಲಾಸ್ಟಿಗೆ ಬಂದ್ರಿ ಮೇಡಮ್, ಅದು ಕತ್ತಿ ಅದು ಏನ ನೋಡಂತ ಕತ್ತಿರಿ, ಆದ್ರ ಸತ್ತ ಅದು ಕೀಳು ಮನುಷ್ಯರ್ ಹ್ಯಾಂಗ ನೋಡ್ತಾರ ಅನ್ನೋದು ಅನುಭವ ಅದ್ರಾಗ ಬರ್ತದ್ರಿ ಮೇಡಮ್.
10: ಹೌದ್ ಹೌದ್ ಸರ್. ಸೊ ಈ ಹೆಸರು ಕೂಡ ತುಂಬಾ ಚೆನ್ನಾಗಿದೆ ಅಲ್ವಾ ಟೈಟಲ್?
16: ಹೌದ್ರಿ ಮೇಡಮ್, ಬಹಳ ಟೈಟಲ್ ಬೆಸ್ಟ್ ರೀ ಅದ್ರದ್ದು.
10: ಹೌದೌದು ಸರ್, ನೀವು ಕೂಡ ಬೆಸ್ಟ್ ಆಗಿ ಮಾತಾಡಿದ್ರಿ ರೀ, ಕರೆ ಮಾಡಿದಕ್ಕೆ ಧನ್ಯವಾದಗಳು.
16: ನಮಸ್ತೆ ರೀ ಮೇಡಮ್.
10: ನಮಸ್ತೆ. ಓಕೆ, ಸೊ ಕೇಳ್ತಾ ಇರಲ್ಲ ಸನಾದಿ ಅಪ್ಪಣ್ಣ, ಆಗಿನ ಸಿನಿಮಾ ಹೆಸರುಗಳೇ ಒಂದ್ ರೀತಿ ಖುಷಿ ಕೊಡ್ತಾ ಇತ್ತು. ಸನಾದಿ ಅಪ್ಪಣ್ಣ, ಬಬ್ರು ವಾಹನ, ಹಾಗೆಯೇ ಈ ರೀತಿ ಸಿನಿಮಾಗಳನ್ನ ನೋಡ್ತಾ ಇರುವಾಗ ಅಂದ್ರೆ ಕೌಟುಂಬಿಕ ಸಿನಿಮಾಗಳು ಹೆಚ್ಚು ನೋಡುವಾಗ ಕುಟುಂಬ ಜೊತೆಗಿನ ಒಂದು ಬಂಧನ ಹೆಚ್ಚಾಗ್ತಾ ಇತ್ತು, ಬಾಂಧವ್ಯ ಹೆಚ್ಚಾಗ್ತಾ ಇತ್ತು ಅಲ್ವಾ? ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತೀಯಾರೆ ಕೇಳುವ? ಹಲೋ ಹಲೋ. ಓಕೆ, ಕರೆ ಕಟ್ ಆಯ್ತು, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ
17: ಹಲೋ, ನಮಸ್ತೆ ಮೇಡಮ್.
10: ನಮಸ್ತೆ ಮ್ಯಾಮ್, ಹೇಗಿದ್ದೀರಾ?
17: ಆರಾಮಿದ್ದೀವಿ ಮೇಡಮ್.
10: ಊಟ ಆಯ್ತಾ?
17: ಆಯ್ತಮ್ಮ, ನಿಮ್ದು?
10: ನಮ್ದು ಎಲ್ಲ ಊಟ ಆಯ್ತು.
17: ಟಾಪಿಕ್ ಚೆನ್ನಾಗಿದೆ ಇವತ್ತು.
10: ಹಾ, ಸಿನಿಮಾ ಹೆಸರುಗಳ ವಿಶೇಷ.
17: ನಟ ಸಾರ್ವಭೌಮ,
10: ನಟ ಸಾರ್ವಭೌಮ ಪುನೀತ್ ರಾಜ್ಕುಮಾರ್ ಅವ್ರದ್ದು.
17: ತುಂಬಾ ಕ್ಯೂರಿಯಾಸಿಟಿ ಆಗಿದೆ ಒಂಥರ.
10: ಹಾ, ಸಿನಿಮಾ ಟೈಟಲ್ ನೋಡಿದ್ರ ಸಿನಿಮಾ?
17: ಹಾ ನೋಡಿದೆ
10: ನೋಡಿದೆ. ಸೋ ಆಕ್ಚುಲಿ ಈ ಸಿನಿಮಾ ಅವ್ರ ಅಪ್ಪನಿಗೆ ಟೈಟಲ್ ಇರೋದು, ರಾಜ್ಕುಮಾರ್ ಅವ್ರಿಗೆ ನಟ ಸಾರ್ವಭೌಮ ಅಂತ ಕರೀತಿದ್ರು. ಆ ಟೈಟಲ್ ನ ಬಳಸ್ಕೊಂಡು ಇವರು ಸಿನಿಮಾ ಹೆಸರನ್ನ ಇಟ್ರು.
17: ಹೌದು, ಅವ್ರ ಮೈ ಮೇಲೆ ಹೆಂಗ್ ಬರುತ್ತೆ ಅದೊಂದು ನಮಗೆ ಅದು ಇದೇ ಇರ್ಲಿಲ್ಲ, ಗೆಸ್ಸೇ ಇರ್ಲಿಲ್ಲ.
10: ಹೌದು, ಸಿನಿಮಾ ಟೈಟಲ್ಗೂ ಸಿನಿಮಾಗೂ ಕೆಲವೊಮ್ಮೆ ಸಂಬಂಧನೇ ಇರೋಲ್ಲ ಅಲ್ವಾ?
17: ಸಂಬಂಧನೇ ಇರೋದಿಲ್ಲ ಅದು. ಏನು ದೆವ್ವನೋ ಭೂತಾನೋ ಬರತ್ತೆ ಅನ್ನೋ ತರ ಕ್ಯೂರಿಯಾಸಿಟಿ ಇರುತ್ತದು.
10: ಸೊ ಸಿನಿಮಾ ಪೂರ್ತಿ ನೋಡಿದಾಗ ಗೊತ್ತಾಗುತ್ತೆ ಅವರು ನಟನೆಯಲ್ಲಿ ನಟ ಸಾರ್ವಭೌಮ, ಅದಕ್ಕಾಗಿ ಸಿನಿಮಾ ಹೆಸರಿಟ್ಟಿದ್ದಾರೆ.
17: ಹೌದೌದು ಮೇಡಮ್, ತುಂಬಾ ಚೆನ್ನಾಗಿದೆ ಅದೊಂಥರ.
10: ಸೊ ನಿಮಗೆ ತುಂಬಾ ಕ್ಯೂರಿಯಾಸಿಟಿ ಅಂತ ಅನ್ಸಿದ್ದು ಹೆಸರು ಅಂದ್ರೆ ನಟ ಸಾರ್ವಭೌಮ?
17: ಸಾರ್ವಭೌಮ ಪುನೀತ್ ರಾಜ್ಕುಮಾರ್ ಎಂದು ಮರೆಯಕ್ ಆಗದೇ ಇಲ್ಲ ಅವ್ರಿಗೆ.
10: ಅವ್ರ ಆಕ್ಟಿಂಗ್ ಕೂಡ ಚೆನ್ನಾಗಿದೆ, ಸಿನಿಮಾ ಕೂಡ ಚೆನ್ನಾಗಿದೆ, ಸಿನಿಮಾ ಹಾಡು ಕೂಡ ಚೆನ್ನಾಗಿದೆ,
17: ಡ್ಯಾನ್ಸ್ ಹಾಡು ನಟನೆ.
10: ಹೌದು,
17: ಎಲ್ಲದರಲ್ಲೂ ನಂಬರ್ ಒನ್. ರಾಜ್ಕುಮಾರ್ಗೆ ಸಾಟಿ ಯಾರು ಇಲ್ಲ ಅಂದ್ರೆ ಅವರೇ.
10: ನಿಜ ನಿಜ. ಸೂಪರ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ. ಎಸ್. ಸೊ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ
18: ಮೇಡಮ್, ನಮಸ್ತೆ.
10: ನಮಸ್ತೆ ಸರ್, ಹೇಗಿದ್ದೀರಾ?
18: ಆರಾಮಿದ್ದೀನಿ ಮೇಡಮ್.
10: ಆರಾಮಿದ್ದೀರಾ? ಮತ್ತೆ ಕಾಫಿ ಟೀ ಆಯ್ತಾ ಅಥವಾ ಊಟ ತಿಂಡಿ ಏನಾಯ್ತು?
18: ತಿಂಡಿ ಆಯ್ತು ಮೇಡಮ್.
10: ಏನ್ ಟಿಫನ್ ಮಾಡಿದ್ರಿ?
18: ಚಪಾತಿ ಮೇಡಮ್.
10: ಚಪಾತಿ. ಓಕೆ ಸರ್, ಇವತ್ತು ಸಿನಿಮಾ ಹೆಸರುಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಒಂದೊಂದು ಸಿನಿಮಾ ಹೆಸರು ಒಂದೊಂದು ರೀತಿ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ.
18: ಖಂಡಿತ ಖಂಡಿತ, ನಮಗೆ ತುಂಬಾ ಕುತೂಹಲ ಹುಟ್ಟಿಸುವಂತ ಅನೇಕ ಸಿನಿಮಾ ಟೈಟಲ್ ಗಳನ್ನ ನೋಡಿ ಅದನ್ನ ಕುತೂಹಲ ಭರಿತವಾಗಿ ನೋಡಿದ್ದು ಉಂಟು ಮೇಡಮ್.
10: ಓಕೆ,
18: ನಾನು 97-98 ಅನ್ಸುತ್ತೆ ಮೇಡಮ್, ನನಗೆ ಸರಿಯಾಗಿ ನೆನಪಿಲ್ಲ. ಮಾನವ 2022 ಅಂತ ಒಂದು ಸಿನಿಮಾ ಬಂತು ಮೇಡಮ್.
10: ಮಾನವ 2022?
18: ಹೌದು, ಅವಾಗ್ಲೇ ಬಂದಿತ್ತು. 2000 ಒಳಗೆ ಮಾನವ 2022 ಅಂತ ಒಂದು ಸಿನಿಮಾ ತೆಗೆದಿದ್ರು. ಅದು ಪೇಪರ್ ಅಲ್ಲಿ ನಾವು ಎಲ್ಲ ನೋಡಿದಾಗ ಕುತೂಹಲ, ಏನು 25-27 ವರ್ಷದ ಮುಂದಿನ ತೆಗೆದು ಬಿಟ್ಟಿದಾರಲ್ಲ, ಅದ್ ನೋಡ್ಲೇಬೇಕು ಅಂತ ಹೋಗಿದ್ವಿ ಮೇಡಮ್. ಅದೊಂಥರ ಥ್ರಿಲ್ಲರ್ ಮೇಡಮ್, ಹಾರರ್ ಸಿನಿಮಾ ಅದು. ಅದು ನನಗೆ ನೆನಪಿದೆ, ಕಲ್ಯಾಣ್ ಕುಮಾರ್ ಅವರು ಅದರಲ್ಲಿ ಸೈಂಟಿಸ್ಟ್ ಮೇಡಮ್. ಒಂದ್ ಟೀಮ್ ಏನ್ ಮಾಡುತ್ತೆ ಅಂದ್ರೆ, ಸತ್ತವ್ರನ್ನ ಬದುಕಿಸ್ಬಿಟ್ಟು ಮತ್ತವ್ರು ಸಾವು ಕುರ್ದಂಗ್ ಮಾಡ್ಬಿಟ್ರೆ ಹೆಂಗೆ ಅಂತ ಅದು ಇಂಜೆಕ್ಟ್ ಮಾಡ್ತಾರೆ. ಅವನು ಸಾಯ್ ಎಷ್ಟು ಬಿಡಿದ್ರು ಸಾಯಲ್ಲ ಮೇಡಮ್, ಏನು ನೀವು ಟ್ರಕ್ ಗುದ್ಸಿರು ಬಿದ್ರು ಅವನು ಎದ್ ನಿಂತ್ಕೊಂಡ್ ಬಿಡೋನು. ಅದು ಕೊನೆಗೆ ಅವ್ರಿಗೆ ಮುಳುವಾಗ್ಬಿಡುತ್ತೆ ಮೇಡಮ್. ಅವ್ ಏನ್ ಸೈಂಟಿಸ್ಟ್, ಅವ್ರನ್ನೇ ಸಾಯಿಸಕ್ ಹೋಗ್ತಾನೆ. ಅದೆಲ್ಲ ಇದಾಗಿ ಕೊನೆಗೆ ಅದು ಏನಾಯ್ತು ಅನ್ನೋದು ನೆನಪಿಲ್ಲ. ಒಟ್ಟಾರೆ ಅವನು ಏನು ಸಾವೇ ಇಲ್ಲ, ಹಂಗಾಗ್ಬಿಡುತ್ತೆ ಅವನಿಗೆ.
19: ಸೊ ನೀವು ಸಿನಿಮಾ ನೋಡಿದ್ ಯಾವಾಗ?
18: ನಾನು ಸಾಮಾನ್ಯವಾಗಿ 99 ಅನ್ಸುತ್ತೆ ಮೇಡಮ್.
19: 99 ಅಲ್ಲಿ ಮಾನವ 2022 ಅಂತ ಫಿಲಂ ತೆಗೆದಿದ್ರು. ಸೂಪರ್, ನನಗೂ ಕೂಡ ಈ ವಿಷಯ ಗೊತ್ತಿರಲಿಲ್ಲ ಸರ್, ಹೊಸ ವಿಷಯವನ್ನ ತಿಳಿಸ್ಕೊಟ್ರಿ.
18: ಖಂಡಿತ, ಅದನ್ನ ಇದೆ ದೇವರಾಜ್ ಎಲ್ಲ ಆಕ್ಟ್ ಮಾಡಿದಾರೆ ಅದರಲ್ಲಿ. ಆಮೇಲೆ ಇದು ಸಾಧ್ಯ ಅಂತ ಒಂದ್ ಬಂತು ಮೇಡಮ್,
19: ಬರೀ
18: ದಿನೇಶ್ ಬಾಬು ಅವರು. ಆಮೇಲೆ ಇನ್ನೊಂದು ನನಗೆ ಕುತೂಹಲ ಹುಟ್ಟಿಸಿ ನೋಡ್ಲೇಬೇಕು ಅಂತ ಹೋಗಿದ್ದು ಜೈ ಕರ್ನಾಟಕ ಮೇಡಮ್. ಯಾಕಂದ್ರೆ ಮಿಸ್ಟರ್ ಇಂಡಿಯಾ ಗೊತ್ತಿತ್ತು ಅಂಬರೀಶ್ ಅವ್ರದ್ದು, ಹಂಗಾಗಿ ಅದು ಕೂಡ ಒಂದು ವಾಚ್ ಕಟ್ಕೊಂಡ್ಬಿಟ್ರೆ ಯಾರ ಕಣ್ಗೂ ಕಾಣೋದಿಲ್ಲ ಅವನು, ಏನೆಲ್ಲ ಬಡವರಿಗೆಲ್ಲ ಸಹಾಯ ಮಾಡ್ಕೊಂಡ್ ಬರ್ತಾನೆ ಅನ್ನೋದೊಂದು ಕುತೂಹಲ ಇತ್ತಲ್ಲ, ಅದಕ್ಕೆ ಅದನ್ನು ಕೂಡ ಹೋಗಿ ನೋಡಿದ್ವಿ ಮೇಡಮ್ ಜೈ ಕರ್ನಾಟಕ.
19: ಸೂಪರ್ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
18: ಧನ್ಯವಾದಗಳು ಮೇಡಮ್ ತಮಗೂ ಕೂಡ ಅವಕಾಶಕ್ಕಾಗಿ.
19: ಸೊ ಕೇಳ್ತಾ ಇದ್ರಲ್ಲ ಎಷ್ಟೊಂದು ವಿಭಿನ್ನವಾದ ಸಿನಿಮಾ ಹೆಸರುಗಳಿದೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. 1999 2022 ಮಾನವ ಅಂತ ಹೇಳಿ ಸಿನಿಮಾ ಬಂದಿತ್ತು ಅಂತ ಹೇಳ್ತಾ ಇದ್ರು. ಸೊ ಹಾಗಿದ್ರೆ ಈ ಸಿನಿಮಾ ಟೈಟಲ್ ಬಗ್ಗೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತಗೊಳ್ಳೋ ಸಮಯ ಬಂದಿದೆ. ಸೊ ಬ್ರೇಕ್ ತಗೊಂಡು ಬೇಗ ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
1: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
2: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
8: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
7: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
8: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
7: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
8: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
7: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
8: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
4: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
9: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸಿನಿ ಕಹಾನಿ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಕೇಳುಗರೆ, ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಿನಿಮಾ ಹೆಸರುಗಳ ವಿಶೇಷತೆ ಬಗ್ಗೆ ಮಾತನಾಡ್ತಿದ್ದೆ. ಈ ವಿರಾಮಕ್ಕೂ ಮೊದಲು ಒಂದು ಸಾಂಗ್ನ ಕೇಳ್ಕೊ ಬಂದ್ರಿ, ಅಯ್ಯೋ ಶಿವನೇ ಅನ್ನೋ ಸಾಂಗು. ಈ ಸಿನಿಮಾದ ಟೈಟಲ್ ಹೇಗಿದೆ ಅಂದರೆ ತುಂಬಾ ಡಿಫ್ರೆಂಟ್ ಆಗಿದೆ. ಕಲ್ಟ್ ಅಂತ, ಕಲ್ಟ್ ಅಂತ ಕೂಡ ಒಂದು ಸಿನಿಮಾ ಇರುತ್ತಾ ಅಂತ ನಿಮ್ಗೆ ಅನಿಸ್ಬೋದು. ಹೌದು, ಜಯೀದ್ ಖಾನ್ ಅವರು, ರಚಿತಾ ರಾಮ್ ಅವರು, ಮಲೈಕಾ ಅವರು ಅಭಿನಯಿಸಿರುವಂತಹ ಕಲ್ಟ್ ಸಿನಿಮಾ. ನನಗೆ ಹೆಸರು ಕೇಳಿದಾಗ ಟೈಟಲು, ಏನಿದು ಸಿನಿಮಾ ಹೆಸರು, ಈ ರೀತಿ ಇದೆಯಲ್ಲ, ಒಂದ್ಸರಿ ನೋಡ್ಬೇಕಂತ ಅನ್ನಿಸ್ತು. ಸೊ ಸಿನಿಮಾ ನೋಡಿದೆ, ಸಿನಿಮಾ ಕೂಡ ಚೆನ್ನಾಗಿತ್ತು. ಕೆಲವೊಮ್ಮೆ ಹೇಗೆ ಅಂದರೆ ಸಿನಿಮಾ ಹೆಸರಿಂದನೇ ಸೋಲುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಿದ್ಮೇಲೆ ಈ ಸಿನಿಮಾ ಹೆಸರುಗಳು ನಿಮಗೆ ಯಾವುದು ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸಿದ್ದು ಅಂತ ನೀವು ನನ್ನೊಟ್ಟಿಗೆ ಮಾತನಾಡ್ಬೋದು. ಸೊ ನೀವು ಕರೆ ಮಾಡಿ ಮಾತನಾಡಬೇಕಾಗಿರುವಂಥ ಸಂಖ್ಯೆ 9 6 8 6 0 9 6 2 7 9. ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಬಹುದು. ಜೊತೆಗೆ ಸಿನಿಮಾ ಹೆಸರಲ್ಲಿ ಕೆಲವೊಮ್ಮೆ ಉದ್ದುದ್ದಡ ಸಿನಿಮಾ ಹೆಸರನ್ನ ಇಟ್ಟಿರ್ತಾರೆ, ಕೆಲವೊಮ್ಮೆ ಗಾದೆಗಳನ್ನ ಇಟ್ಟಿರ್ತಾರೆ. ಅದರಲ್ಲೂ ನೀವು ಕೇಳಿರ್ಬೋದು ಎದ್ದೇಳು ಮಂಜುನಾಥ ಅಂತ, ಮಠ, ಉಪ್ಪಿ, ಗುರು ಶಿಷ್ಯರು, ಆಪರೇಷನ್ ಅಲಮೇಲಮ್ಮ, ಹೀಗೆಲ್ಲ ಸಿನಿಮಾಗಳನ್ನ ಹೆಸರಿಟ್ಟಿರ್ತಾರೆ. ವಿಶೇಷವಾಗಿರುತ್ತೆ, ಕೆಲವು ಸಿನಿಮಾಗಳ ಹೆಸರು ಕೇಳಿದ್ರೆ ನಗು ಬರುತ್ತೆ. ಅದರಲ್ಲೂ ಕೆಲವೊಮ್ಮೆ ಈ ಹಳೆಯ ಸೂಪರ್ ಹಿಟ್ ಸಿನಿಮಾಗಳ ಹೆಸರು ಇವತ್ತಿಗೂ ಕೂಡ ಹೊಸ ನಟರು ಸಿನಿಮಾಗಳಿಗೆ ಇಡೋದನ್ನ ನಾವು ಕೇಳಿರ್ಬೋದು. ದೇವತಾ ಮನುಷ್ಯ ಅಂತ ಹೇಳಿ ಆವಾಗ ರಾಜ್ಕುಮಾರ್ ಅವರು ಸಿನಿಮಾ ಮಾಡಿದ್ರು, ಸತ್ಯ ಹರಿಶ್ಚಂದ್ರ, ಕಸ್ತೂರಿ ನಿವಾಸ ಅಂತೆಲ್ಲ. ಅದನ್ನ ಈಗ ಬದಲಾಗಿ ಅದಕ್ಕೆ ಅಕ್ಕಪಕ್ಕದಲ್ಲಿ ಬೇರೆ ಪದಗಳನ್ನ ಬಳಸಿ ಹೊಸ ಹೊಸ ಟೈಟಲ್ ಕೂಡ ಇಡ್ತಾ ಇದಾರೆ ಅಲ್ವಾ. ಹಾಗಿದ್ರೆ ನೀವು ಕೂಡ ಈ ಟೈಟಲ್ ಬಗ್ಗೆ ಮಾತಾಡ್ಬೇಕಂದ್ರೆ ಕರೆ ಮಾಡಿ. ನೆಕ್ಸ್ಟ್ ಕಾಲರ್ ಕೂಡ ರೆಡಿ ಇದಾರೆ, ಯಾರು ಕೇಳುವ? ಹಲೋ, ಹಲೋ,
10: ನಮಸ್ತೆ ಮೇಡಮ್. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
4: ನಮಸ್ತೆ, ಹೇಗಿದ್ದೀರಾ ಸರ್?
10: ನಾವು ಸೂಪರ್ ಆಗಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್?
4: ನಾನು ಸೂಪರ್ ಆಗಿ ಸಾಕಾದಾಗಿದ್ದೀನಿ ಸರ್.
10: ಹಾ ಮೇಡಮ್, ಮಾತಾಡೋದ್ರಲ್ಲ ಗೊತ್ತಾಯ್ತು.
4: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಸೊ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
10: ಖಂಡಿತ ಗೊತ್ತಾಯ್ತು ಮೇಡಮ್.
4: ಸೊ ಹೇಳಿ, ನೀವು ಯಾವ ಸಿನಿಮಾ ಟೈಟಲ್ ನೋಡಿದ ತಕ್ಷಣ ತುಂಬಾ ಕ್ಯೂರಿಯಸ್ ಅನ್ನಿಸ್ತು, ನೋಡ್ಲೇಬೇಕಂತ ಅನ್ಸುತ್ತೆ?
10: 1984 ತೆರೆ ಕಂಡಂತಹ ಸುಖ ಸಂಸಾರಕ್ಕೆ 12 ಸೂತ್ರಗಳು.
4: ಸುಖ ಸಂಸಾರಕ್ಕೆ 12 ಸೂತ್ರಗಳು.
10: ನಾನು ಹುಟ್ಟಿದ ಇಸ್ವಿ 78, ಇದು 84 ತೆರೆ ಕಾಣ್ತು. ನಂತರ ಎಲ್ಲ ಇದೆಲ್ಲ ದೊಡ್ಡವರೆಲ್ಲ ಮಾತಾಡ್ತಾ ಇರೋದು, ಚಿತ್ರ ಚೆನ್ನಾಗಿದೆ ಒಂಥರ.
4: ಪಾಪು ಅವಾಗ ನೋಡಿದ್ರ
10: ಅದಂದ್ರೆ ನಾನು 10 ಆದಾಗ ಇದು ಮೊದ್ಲವಾಗೆಲ್ಲ ಶನಿವಾರ ಭಾನುವಾರ ಮಾತ್ರ ಇದು ಟಿವಿಗಳಲ್ಲಿ ಕನ್ನಡ ಚಿತ್ರ ಬರ್ತಾ ಇತ್ತು.
4: ಹೌದೌದು.
10: ಇನ್ನು ಯಾವ ಇನ್ನು ಮುಂದಿನ ದಿನ ಸೋಮವಾರದಿಂದ ಶುಕ್ರವಾರದವರೆಗೂ ಚಂದನದಲ್ಲಿ ಚಿತ್ರ ಬರ್ತಾ ಇರಲಿಲ್ಲ ಮೇಡಮ್. ಒಂದು ಹಿಂದಿ ಚಿತ್ರ, ಒಂದು ಕನ್ನಡ ಚಿತ್ರ ಬರ್ತಾ ಇದ್ದಿದೆ ಶನಿವಾರ ಭಾನುವಾರ. ಅವಾಗ ಎಲ್ಲಾರು ಮಾತಾಡ್ಕೊಳ್ತಾ ಇರು, ಅನಂತ್ ನಾಗೋ ಮತ್ತೆ ಗಾಯತ್ರಿ ಅವ್ರದ್ದು ಒಳ್ಳೆ ನಟನೆ ಇದೆ, ಅದರಲ್ಲೂ ಇವರು ಯಾರಪ್ಪ ಉಮಾ ಶಿವಕುಮಾರ್ ನಟನೆ ಅಂತ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಸೂತ್ರ ಕೊಡ್ತಾರೆ ಅಪ್ಪ ಮದ್ವೆ ಬಗ್ಗೆ ಎಲ್ಲ, ಯಾವ ತರ ಸಂಸಾರ ಮಾಡ್ಬೇಕು ಅಂತ ನಿಜವಾಗ್ಲು ಒಳ್ಳೆ ಆಕ್ಟಿಂಗ್ ಅಂತ ಹೇಳ ಅವರು. ದೊಡ್ಡವರೆಲ್ಲ ಮಾತಾಡ್ಬೇಕಾದ್ರೆ ನಾನ್ ಅವಾಗ ಇನ್ನ ಚಿಕ್ಕವನ್ ಮೇಡಮ್, ಅದಕ್ಕ 10 11 ವರ್ಷದವನ ಇರ್ಬೋದು ಅನ್ಸುತ್ತೆ. ನಂತರ ಇದು ನೋಡ್ಲೇಬೇಕಲ್ಲ ಈ ಚಿತ್ರ ಅಂತಂದ್ರೆ ಯಾವ ಥಿಯೇಟರ್ ಅಲ್ಲ ಇದು ನಾವ್ ಅಕ್ಕಪಕ್ಕ ಇದ್ದಾಗೆಲ್ಲ ಅವಾಗೆಲ್ಲ ಸುಮಾರು ಒಂದು 4-5 kilometers ನಡ್ಕೊಂಡು ಹೋಗ್ಬೇಕಾಯ್ತು ಮೇಡಮ್ ಆ ಸಂದರ್ಭ. ಅವಾಗ ಚಿಕ್ಕ ಮಕ್ಕಳನ್ನೆಲ್ಲ ಬಿಡ್ತಾ ಇರ್ಲಿಲ್ಲ ದೂರ ಥಿಯೇಟರ್ ಹೋಗಕ್ಕೆ. ಅವಾಗೆಲ್ಲ ಟೆಂಟ್ ಗಳು ಇದ್ದಿದ್ದು, ಥಿಯೇಟರ್ ಗಳ ಯಾವ್ದು ಇರ್ಲಿಲ್ಲ. ನಂತರ ಅದು ಬದಲಾವಣೆ ಆಗಿ ಥಿಯೇಟರ್ ಗಳಾಯ್ತು.
4: ಸರ್, ನೀವ್ ಈ ಸಿನಿಮಾ ನೋಡಿದಾಗ ನಿಮಗೆ ವಯಸ್ಸು ಎಷ್ಟು?
10: ನನಗ್ ನೋಡಿದಾಗ 16 ಮೇಡಮ್.
4: 16 ಸುಖ ಸಂಸಾರಕ್ಕೆ 12 ಸೂತ್ರಗಳು ಅಂತ ನೋಡಿದ್ರಿ.
10: ನೋಡಿದ್ರೆ ಅಂದ್ರೆ ಅದು ಯಾವ ತರ ಇರುತ್ತೆ, ಓ ಈ ಚಿತ್ರ ನೋಡ್ಬಿಟ್ರೆ ನಿಜವಾಗ್ಲೂ ನಮ್ ಸಂಸಾರ ಚೆನ್ನಾಗಿರುತ್ತೆ ಅಂತ ಇದು ನೋಡ್ಲೇಬೇಕು ಅಂತ ಕ್ಯೂರಿಯಾಸಿಟಿನಲ್ಲಿ ಹೋದೆ ಮೇಡಮ್, ನೋಡಿದೆ.
4: ಸೊ ನಿಮ್ ಸಂಸಾರ ಶುರುವಾದಾಗ ಒಂದ್ಸರಿ ನೋಡ್ಬೇಕಿತ್ ಸರ್ ಈ ಸಿನಿಮಾನ.
10: ಆಮೇಲೆ ಗೊತ್ತಾಯ್ತು ಇದು ಸೂತ್ರ ಅಲ್ಲ ಕಣಪ್ಪ, ಇದು ಗಿರಿಗಿಟ್ಲೆ ಅನ್ನಿಸ್ತಂತೆ ಮೇಡಮ್. ನಿಜಕ್ಕೂ ಚೆನ್ನಾಗಿದೆ ಮೇಡಮ್
4: ನೋಡ್ಬೇಕು.
10: ಈ ಚಿತ್ರಕ್ಕೂ ಮತ್ತೆ ಆ ಟೈಟಲ್ಗೂ ತುಂಬಾ ಹೊಂದಾಣಿಕೆ ಆಗುತ್ತೆ ಮೇಡಮ್, ಚೆನ್ನಾಗಿದೆ ಚಿತ್ರ. ಚಿತ್ರ
4: ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
10: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
4: ಎಸ್, ಸುಬ್ರಹ್ಮಣ್ಯ ಸರ್ ಕಾಲ್ ಮಾಡಿದ್ರು. ಸೊ ಕೆಲವೊಂದು ಟೈಟಲ್ಗಳು ಹಾಗೆ ಅಲ್ಲ, ಸುಖ ಸಂಸ್ಕಾರಕ್ಕೆ 12 ಸೂತ್ರಗಳು ಅಂತ ಹೇಳುವಾಗ ಸೊ ಹೌದಾ ಹೀಗೂ ಇರುತ್ತಾ ಅಂತ ಅನ್ಸುತ್ತೆ. ಅದರಲ್ಲೂ ಮದುವೆ ಮಾಡಿ ನೋಡು, ತಮಾಷೆ ನೋಡು, 1000 ಸುಳ್ಳು, ಮನೆಯೇ ಮಂತ್ರಾಲಯ, ಮನೆ ಮನೆ ರಾಮಾಯಣ, ಎಷ್ಟೊಂದು ಸಿನಿಮಾ ಟೈಟಲ್ಗಳಿದೆ ಅಲ್ಲ. ಸೊ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
11: ಅರ್ಪಿತಾ ಮೇಡಮ್ ಅವ್ರಿಗೆ ನಮಸ್ಕಾರ, ಹೇಗಿದ್ದೀರಾ?
4: ನಮಸ್ಕಾರ, ನಾನಂತೂ ಸೂಪರ್ ಆಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ?
11: ನಾವು ಚೆನ್ನಾಗಿದ್ದೀವಿ ಮೇಡಮ್.
4: ಹೌದಾ?
11: ಕಾಫಿ ಆಯ್ತೇನ್ರಿ?
4: ಕಾಫಿ ಆಗಿಲ್ಲ ಸರ್, ಕುಡಿಬೇಕು.
11: ಹೌದಾ?
4: ಏನ್ ಇಷ್ಟೊಂದು ನಗ್ತಾ ಇದ್ರ, ಏನ್ ಖುಷಿ?
11: ಏನ್ ಖುಷಿ ಅಂದ್ರೆ ವಾತಾವರಣ ತಂಪಾಗೈತಲ್ಲ, ಅದೇ ಒಂದ್ ಖುಷಿ ಮೇಡಮ್.
4: ತಂಪು ತಂಪು ವಾತಾವರಣಕ್ಕೆ ನಿಮ್ಮ ಮುಖದಲ್ಲಿ ಮುಗುಳ್ನಗೆ ಬರ್ತಿದ್ಯಾ?
11: ಹೌದು, ಇಲ್ಲಿವರೆಗೂ ಬಿಸಿಲಲ್ಲಿ ಬೆಂದ್ ಹೋಗ್ಬಿಟ್ಟಿದ್ವಿ, ಸದ್ಯ ಈಗಲಾದ್ರೂ ತಂಪಾಗಿದ್ದವಲ್ಲ ಅಂತ.
4: ಸೊ ನಾವು ವರುಣಂಗ್ ಥ್ಯಾಂಕ್ಸ್ ಹೇಳ್ಬೇಕು ಸರ್.
11: ಹೌದು ಹೌದು ಮೇಡಮ್,
4: ನಿಮ್ಮೆಲ್ಲರ ಮುಖದಲ್ಲಿ ಮಂದಹಾಸ ಮೂಡಲಿಕ್ಕೆ ಮಳೆಯೇ ಕಾರಣ.
11: ಹೌದು ಹೌದು
4: ಸರ್. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಿನಿಮಾ ಹೆಸರುಗಳ ವಿಶೇಷತೆ ಬಗ್ಗೆ ಮಾತಾಡ್ತಿದ್ದೆ. ಯಾವುದೋ ಒಂದು ಸಿನಿಮಾ ಹೆಸರು ಕೇಳಿದ ತಕ್ಷಣ ಓ ಸಿನಿಮಾ ಹೆಸರು ಕೂಡ ಈ ರೀತಿ ಇರುತ್ತಾ, ಅಥವಾ ಸಿನಿಮಾ ನೋಡ್ಲೇಬೇಕು ಅಂತ ಅನ್ಸಿದ ಸಿನಿಮಾ ಯಾವ್ದು ಸರ್?
11: ನಮಗೆ ಜನ್ಮದ ಜೋಡಿ ಚಿತ್ರ ಮೇಡಮ್.
4: ಜನ್ಮದ ಜೋಡಿ
11: ಯಾಕಂದ್ರೆ ಆ ಚಿತ್ರ ನೋಡ್ ಬಂದ್ಮೇಲೆ ಆ ಒಂದು ಭಜನೆ ಹಾಡೈತಲ್ಲ ಕೋರಂ ಮಂಡೆ ಜಂಗಮ ದೇವ ಅಂತಂದೇಳಿ ಆ ಹಾಡನ್ನ ಕೇಳಕ್ಕೋಸ್ಕರನೆ ಪದೇ ಪದೇ ಕೇಳಕ್ಕ ಅಂತಾನೆ ಒಂದ್ ಕ್ಯಾಸೆಟ್ ತಂದು 40 ರೂಪಾಯಿ ಕೊಟ್ಟ ಒಂದ್ ಕ್ಯಾಸೆಟ್ ತಗೊಂಬಂದಿ ಆ ಹಾಡ್ ಕೇಳಕ್ಕಂತಾನೆ ರಿವರ್ಸ್ ಹೊಡೆದಿ ಹೊಡೆದಿ ಹೊಡೆದಿ ಕೇಳ್ತಾ ಇದ್ವಿ ಮೇಡಮ್ ಅವ್ರೆ. ಅವಾಗ
12: ಜನಮದ ಜೋಡಿ ಟೈಟಲ್ ಕೇಳ್ತ ಸಿನಿಮಾ ನೋಡ್ಬೇಕಂತ ಅನ್ನಿಸ್ತು.
11: ಜನ್ಮದ ಜೋಡಿ ಅಂದ್ರೆ ಇವ್ರ ಜೋಡಿ ಯಾವ ತರ ಇರುತ್ತ ನೋಡೋಣ ಅಂತ.
12: ಓಹೋ, ಹಾಗೆ.
11: ಅದ್ರಲ್ಲಿ ಆ ಚಿತ್ರ ಚೆನ್ನಾಗಿದೆ. ಆಮೇಲೆ ಅದ್ರಲ್ಲಿ ಏನಪ್ಪಾ ಅಂದ್ರೆ ಮೇಲ್ ಜಾತಿ ಕೀಳ್ ಜಾತಿ ಅನ್ನೋದು ಒಂದ್ ಸ್ವಲ್ಪ ಬೇಜಾರ ತರುತ್ತೆ.
12: ಶಿವರಾಜ್ಕುಮಾರ್ ಅವರು ಶಿಲ್ಪ ಅವರು ಒಟ್ಟಿಗೆ
11: ಅದು ಈ ಜಾತಿ ಅನ್ನೋ ಒಂದ್ ಭೂತ ಅದ್ರಲ್ಲಿ ಇರೋದ್ರಿಂದ
12: ಜಾತಿಗಿಂತ ಮೇಲು ಪ್ರೀತಿ ಅಲ್ವಾ ಸರ್?
11: ಹೌದು, ಜಾತಿಗಿಂತ ಪ್ರೀತಿನೇ ಮೇಲು ಅಂತ ಹೇಳ್ಬೋದು. ಆಮೇಲೆ ಹಾಡ ಚಿತ್ರ ತುಂಬಾ ಚೆನ್ನಾಗಿದೆ. ನಾವು ಕೂಡ ನ್ಯಾಮತಿಗೆ ಹೋಗಿ ನಮ್ಮೂರ್ನಿಂದ ಗಾಡಿ ಕಟ್ಕೊಂಡು ಹೋಗಿ ನೋಡಿ ಪಿಕ್ಚರ್ ನೋಡಿದ್ವಿ. ತುಂಬಾ ಖುಷಿ ಆಗ್ತಾ ಐತೆ ಆ ಪಿಕ್ಚರ್, ಈಗಲೂ ನಮಗೆ ನೆನಪಲ್ಲೇ ಇದೆ.
12: ಆಮೇಲೆ
11: ಆ ಗಾಡಿ ಒಳಗೆ ಕುತ್ಕೊಂಡು ಹಾಡು ಹೇಳ್ಕೊಂತ ಹೋಗ್ತಾರಲ್ಲ
12: ಮಣಿ ಮಣಿ ಮಣಿ ಮಣಿ ಒಂದು ದಾರ,
11: ಅದು ತುಂಬಾ ಚೆನ್ನಾಗಿದೆ ಮೇಡಮ್. ಹಾಡು ಏನೋ ಒಂಥರ ವಿಶೇಷವಾಗಿದೆ.
12: ಓಕೆ ಓಕೆ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಹೀಗೆ ಖುಷಿ ಖುಷಿಯಾಗ್ರಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು.
11: ಧನ್ಯವಾದಗಳು ನಿಮ್ಗೂ ಮೇಡಮ್.
12: ಓಕೆ, ಎಸ್, ಚಿಕ್ಕಪ್ಪ ಅವರು ಕರೆ ಮಾಡಿ ತುಂಬಾ ಖುಷಿ ಖುಷಿಯಲ್ಲೇ ಮಾತಾಡ್ರು. ಅಂಡ್ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ
13: ಹಲೋ,
12: ನಮಸ್ತೆ.
13: ನಮಸ್ಕಾರ, ಗುಡ್ ಈವ್ನಿಂಗ್ ಮೇಡಮ್.
12: ಗುಡ್ ಈವ್ನಿಂಗ್ ಸರ್, ಹೇಗಿದ್ದೀರಾ?
13: ನಾನು ಬ್ರಹ್ಮಾನಂದ್ರ ವಿದ್ಯಾನಗರ ಶಿವಮೊಗ್ಗ, ಚೆನ್ನಾಗಿದ್ದೀನಿ. ತಾವ್ ಹೇಗಿದ್ದೀರಾ ಮೇಡಮ್?
12: ನಾನು ಸೂಪರ್ ಆಗಿದ್ದೀನಿ ಸರ್.
13: ಮೇಡಮ್, ಇವತ್ತು ಟಾಪಿಕ್ ಏನು?
12: ಟಾಪಿಕ್ ಏನಂದ್ರೆ ಇವತ್ತು ಸಿನಿಮಾ ಹೆಸರುಗಳ ಬಗ್ಗೆ ಮಾತಾಡ್ತಿದ್ವಿ, ಆಯ್ತಾ? ಒಂದೊಂದ್ ಸಿನಿಮಾ ಹೆಸರು ಕೂಡ ವಿಭಿನ್ನವಾಗಿ ವಿಶೇಷವಾಗಿರುತ್ತೆ. ಇನ್ನು ಕೆಲವೊಮ್ಮೆ ಎಷ್ಟೋ ಸಿನಿಮಾಗಳ ಹೆಸರು ಚೆನ್ನಾಗಿರೋ ಕಾರಣಕ್ಕಾಗಿ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಅದೇ ಸಿನಿಮಾಗಳ ಹೆಸರು ಕೂಡ ಇರ್ತಾರೆ. ನಿಮ್ಗೆ ಒಂದ್ ಸಿನಿಮಾ ಹೆಸರು ಕೇಳಿದ ತಕ್ಷಣ ವಾವ್ ಇಷ್ಟೊಂದು ಚೆನ್ನಾಗಿದೆಯಾ, ಸಿನಿಮಾ ನೋಡ್ಲೇಬೇಕು ಅಂತ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸಿದಂತ ಸಿನಿಮಾ ಟೈಟಲ್ ಯಾವ್ದು ಸರ್?
13: ಮೇಡಮ್, ಕಾಂತಾರ 1, ಕಾಂತಾರ 2 ಇತ್ತಲ್ಲ.
12: ಕಾಂತಾರ,
13: ಎಸ್ ಎಸ್ ಮೇಡಮ್.
12: ಸಿನಿಮಾ ಟೈಟಲ್ ಕೇಳಿದ ತಕ್ಷಣ ನೋಡ್ಬೇಕಂತ ಅನ್ನಿಸ್ತಾ?
13: ಹೌದು, ಅದು ಅನ್ನಿಸ್ತು. ಮತ್ತೆ ಅದರಲ್ಲಿ ಮೀಡಿಯಾಗಳಲ್ಲಿ ಅದ್ರದ್ದು ಸ್ಟೋರಿಗಳಾಗ್ಲಿ, ಅದರಲ್ಲಿ ಅದ್ರದ್ದು ಒಂದು ಜನಪ್ರಿಯತೆ ಆಗ್ಲಿ, ಅದ್ರಲ್ಲಿ ನ್ಯೂಸ್ ತುಂಬಾ ಬರ್ತಾ ಇತ್ತಲ್ಲ. ಮತ್ತೆ ನಮ್ಮ ಸ್ನೇಹಿತರು ಮತ್ತೆ ಇವರು ಬೇರೆಯವರೆಲ್ಲ ಜನಗಳೆಲ್ಲ ಹೋಗಿ ನೋಡೋದು, ಮತ್ತೆ ಈ ಟಿವಿಗಳಲ್ಲೂ ಅದ್ರ ಬಗ್ಗೆ ಅವಾಗವಾಗ ತುಣುಕುಗಳನ್ನೆಲ್ಲ ತೋರಿಸ್ತಾ ಇದ್ರಲ್ಲ, ಅದನ್ನೆಲ್ಲ ನೋಡಿ ನಾವು ನೋಡ್ಲೇಬೇಕೇನಿಸ್ತು. ಅದಕ್ಕೂ ಮುಖ್ಯವಾಗಿ ವರಾಹ ರೂಪಂ ಅಂತಕ್ಕಂತ ಒಂದು ಹಾಡು, ಮತ್ತೆ ಆ ಭೂತಕೋಲದ್ದು ದೃಶ್ಯಗಳು, ಮತ್ತೆ ಅದ್ರ ವೇಷಭೂಷ, ಮತ್ತೆ ಏನೋ ಒಂಥರ ವಿಶೇಷವಾಗಿತ್ತು. ಅದು ಕಾಲ್ಪನಿಕ ಇರ್ಲಿ ನಿಜ ಇರ್ಲಿ ಕತೆ, ಆದ್ರೆ ಎಲ್ಲಾ ಫಿಲಂಗಳಿಗಿಂತ ವಿಭಿನ್ನವಾಗಿ ಒಂಥರ
12: ಹೆಸರು ಕೇಳೆ ವಿಭಿನ್ನವಾಗಿದೆ ಅಂತ ಹೇಳಿ ಸಿನಿಮಾ ನೋಡಿದ್ರಿ ಅಲ್ವಾ?
13: ಹೌದು ಹೌದು ಮೇಡಮ್, ಹೌದು. ಹೌದು ಮೇಡಮ್, ಕಾಂತಾರ 2 ಅಂತೂ ಅದು ಇನ್ನು ವಿಶೇಷವಾಗಿ ಅದಕ್ಕಿಂತನೂ ವಿಭಿನ್ನ ರೀತಿಯಲ್ಲಿ ಮೂಡ್ ಬಂದಿತ್ತು. ಅಂದ್ರೆ ಅದನ್ನ ಜಾಸ್ತಿ ಅವರ್ಸ್ ಕುತ್ಕೊಂಡು ನೋಡಿದ್ದೆ ಒಂದ್ ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಕಾಲೆಲ್ಲ ಕೂತ್ಕೊಂಡು ಇದು ಜುಮ್ ಇಡಿಯೋಷ್ಟು ಗಂಟೆ, 3-3.5 ಗಂಟೆ ನೋಡ್ತಾ ಕುತ್ಕೊಂಡಿದ್ವ. ಅದು ಯಾವಾಗ್ಲೂ ನೆನಪಲ್ಲಿ ಇದೆ, ಅಪ್ಪ ಇಷ್ಟು ಲಾಂಗ್ ಪಿಕ್ಚರ್ ಯಾವಾಗ್ಲೂ ನೋಡಿದ್ವಲ್ಲ ನಾವು ಅಂತ.
12: ಓಕೆ ಓಕೆ ಸರ್, ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
13: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
12: ಎಸ್, ಬ್ರಹ್ಮಾನಂದ ಸರ್ ಕರೆ ಮಾಡಿದ್ರು, ಅವ್ರಿಗೆ ಕಾಂತಾರ ಅನ್ನೋ ಸಿನಿಮಾದ ಹೆಸರು ತುಂಬಾ ಕ್ಯೂರಿಯಾಸಿಟಿ ಮುಟ್ಟಿಸ್ತು ಅಂತ ಹೇಳ್ತಿದ್ರು. ಅಂಡ್ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
14: ನಮಸ್ಕಾರ ಕಣಕ್ಕ.
12: ನಮಸ್ಕಾರ, ಹೇಗಿದ್ದೀರಾ? ಊಟ ಆಯ್ತು ಸರ್, ಕಾಫಿ ಒಂದು ಆಗಿಲ್ಲ. ಕಾರ್ಯಕ್ರಮ ಮುಗಿಸಿದ ತಕ್ಷಣ ಕಾಫಿ
14: ಮಾಡಿ ಕಾರ್ಯಕ್ರಮ ಕೇಳ್ತಾ ಕೂತಿದೀವಿ.
12: ಹೌದಾ, ಏನ್ ಊಟ ಮಾಡಿದ್ರಿ?
14: ಚಪಾತಿ, ಸಪ್ಪಿನ ಪಲ್ಯ.
12: ನಿಮ್ ಮನೆಯಲ್ಲ ನಿಮ್ ಬಿಟ್ಟು ಊರಿಗೆ ಹೋಗಿದ್ರಲ್ಲ, ವಾಪಸ್ ಬಂದ್ರಾ?
14: ಹ್ಞೂ, ಬಂದ್ರು ಕಣಕ, ಅವತ್ತೇ ವಾಪಸ್ ಬಂದ್ರು.
12: ಖುಷಿ ಆಯ್ತಾ?
14: ರಾತ್ರಿ ಖುಷಿ ಆಯ್ತು ಕಣಕ.
12: ಮನೆಯವ್ರನ್ನ ಬಿಟ್ಟು ಹೋಗಲ್ಲ ಅಂತಿದ್ರಲ್ಲ.
14: ಹ್ಞೂ ಕಣಕ, ಅವ್ರು ಬಿಟ್ಟಿರಕಲ್ಲ, ಹೋಗ್ಬಿಡ್ತಾರ ಬಿಟ್ಟು ಎಲ್ಲರೂ, ನಮ್ದು ಅವಿಭಕ್ತ ಕುಟುಂಬ ಎಲ್ಲಾರು ನನಗೆ ಬಿಟ್ಟು ಹೋಗ್ತಾರೆ.
12: ಅಯ್ಯಯ್ಯೋ ಪಾಪ, ಚಿಂಗಾಗ್ಬಾರ್ದಿತ್ತು.
14: ನಾನು ಹೋಗೋದಿಲ್ಲ ಎತ್ತಾಗಿ, ಯಾಕಂದ್ರೆ ನನ್ನ ದನ ಕರುಗಳ ಮೇಲೆ ಆಸೆ.
12: ನೀವು ನಿಮ್ ಕುಟುಂಬ ಬಿಟ್ಟು ಎಲ್ಲಿ ಹೋಗಲ್ವಲ್ಲ?
14: ಹೋಗಲ್ಲ, ಹಂಗಾಗಿ ಅವ್ರ ಮನೆ ಬಿಟ್ಟು ಹೋಗ್ತಾರೆ.
12: ಸರಿ, ಈಗ ನೀವು ಸಿನಿಮಾಗಳನ್ನ ನೋಡ್ತೀರಲ್ವ, ಕನ್ನಡ ಸಿನಿಮಾ?
14: ಹ್ಞೂ ಕಣಕ, ನಾವು ಬುದ್ಧಿ ಬಂದ್ಮೇಲೆ ಎಲ್ಲ ಪಿಕ್ಚರ್ ಗಳು ನೋಡ್ಬೇಕಂತ ಹೋಗಿ ಹೋಗಿ ನೋಡ್ತಾ ಇದ್ದೋ.
12: ಯಾವ ಸಿನಿಮಾ ಹೆಸರು ಕೇಳ್ ತಕ್ಷಣ ಹೇಳಿ?
14: ಈಗ ಬುದ್ಧಿ ಎಲ್ಲ ನೋಡ್ತಾ ಇದ್ದ, ಏ ಪಿಕ್ಚರ್ ನೋಡ್ಬೇಕಂತ ಹೋಗಿದ್ದೆ. ಅದಕ್ಕಿಂತ ಮುಂಚಿತ ಭಾರಿ ಇಂಟ್ರೆಸ್ಟ್ ಆಗಿ ನೋಡ್ಬೇಕಂತ ಆಸೆ ಪಟ್ಟು ನೋಡಿದ್ದಂದ್ರೆ ಸತ್ಯ ಹರಿಶ್ಚಂದ್ರ.
12: ಸತ್ಯ ಹರಿಶ್ಚಂದ್ರ, ಓಕೆ.
14: ಅದು 77 ಸೀನ್ ಬಂದಿದ್ದು, ನಮ್ಗೆ ನಾವು ಬುದ್ಧಿ ಇಲ್ಲ, ಹುಟ್ಟಿ ಒಂದ್ ವರ್ಷ ಆಯ್ತು ಅವಾಗ, ನಮ್ಗೆ ಬ್ಲಾಕ್ ಅಂಡ್ ವೈಟ್ ಅದು. ಆಮೇಲೆ 94 ಸೀನ್ ಕಲರ್ ಬಂತು. ಆ ಕಲರ್ ಬಂದಾಗ ಈ ಪಿಕ್ಚರ್ ಹಿಂಗಿತ್ತು ಹಿಂಗಿತ್ತು ಅಂತ ಹೇಳಿದಾಗ ನೋಡ್ಲೇಬೇಕಂತ ಹೋಗಿ ನೋಡಿ ಅವಾಗಿಂದ ನಾವು ಸತ್ಯ ಹೇಳ್ಬೇಕು ಜೀವನದಲ್ಲಿ ಒಳ್ಳೆ ಬುದ್ಧಿ ಕಲ್ತ್ಕೋಬೇಕು ಕಲ್ತ್ಕೊಂಡು ಅವಾಗಿಂದ ನಾವು ಸತ್ಯನೇ ಹೇಳ್ಬೇಕು ಅಂತ ನಿರ್ಧಾರ ಮಾಡಿ ಯಾವಾಗಲೂ ಸತ್ಯ ಹೇಳ್ತಾ ಇರ್ತೀನಿ.
12: ಆದಷ್ಟು
14: ಕಲ್ತಿದ್ದು ಹೌದು
12: ಇದು ಸತ್ಯವಾದ ಮಾತು. ನಾನು ಕೂಡ ಸತ್ಯವಾಗ್ಲೂ ನಂಬ್ತೀನಿ ಸರ್ ನೀವ್ ಹೇಳಿದ್ನ.
14: ಆಯ್ತು ಕಣಕ, ತುಂಬಾ ತುಂಬಾ ಧನ್ಯವಾದಗಳು.
12: ಧನ್ಯವಾದ ಕರೆ ಮಾಡಿದಕ್ಕೆ.
14: ಧನ್ಯವಾದ.
12: ಸೊ ಕೇಳ್ತಾ ಇದಿಲ್ಲ ಸ್ನೇಹಿತರೆ, ಸಿನಿಮಾಗಳ ಹೆಸರು ಎಷ್ಟು ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂದ್ರೆ, ಸತ್ಯ ಹರಿಶ್ಚಂದ್ರ ಸಿನಿಮಾ ಹೆಸರು ಕೇಳಿದಾಗ ನೋಡ್ಬೇಕಂತ ಅನಿಸ್ತು. ಫೈನಲಿ ಆ ಸಿನಿಮಾ ನೋಡಿ ಆದ್ಮೇಲೆ ಹೆಚ್ಚು ಸತ್ಯನೇ ಹೇಳ್ಬೇಕು ಅಂತ ಹೇಳಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಮುರಳೀಧರ್ ಸರ್ ಅವರು. ಸೊ ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನಾನು ನಿಮಗಾಗಿ ಇಲ್ಲೇ ಕಾಯ್ತಾ ಇರ್ತೀನಿ. ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸತತ 7 ವರ್ಷಗಳಿಂದ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100ಕ್ಕೆ 100 ಫಲಿತಾಂಶ. ಇದು ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಸಾಧನೆ.
15: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
16: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9164444931. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
17: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
18: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
17: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
19: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
20: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
19: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
12: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
20: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
12: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, ನೀಟ್ ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
20: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
12: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
21: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
12: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
21: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
12: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸಿನಿ ಕಹಾನಿ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಿನಿಮಾ ಹೆಸರುಗಳ ಬಗ್ಗೆ ಮಾತಾಡ್ತಾ ಇದೆ. ಸೊ ಒಂದೊಂದು ಸಿನಿಮಾ ಹೆಸರು ಕೂಡ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಇನ್ನು ನಮ್ಮ ಉಪೇಂದ್ರ ಸರ್ ಅವರ ಸಿನಿಮಾ ಹೆಸರುಗಳು ತುಂಬಾ ವಿಶೇಷವಾಗಿರುತ್ತೆ. ಅದರಲ್ಲೂ ಇಂದ ಸ್ಟಾರ್ಟ್ ಆಗಿ ಎ ಆಗಿರ್ಬಹುದು, ಓಂ ಆಗಿರ್ಬಹುದು, ಸ್ವಸ್ತಿಕ್, ಇನ್ನು UI, ಈ ರೀತಿ ವಿಶೇಷವಾದ ಹೆಸರುಗಳನ್ನ ನೀಡೋದಕ್ಕಾಗಿ ನಮ್ಮ ಉಪೇಂದ್ರ ಸರ್ ಅವರು ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು. ಸೊ ನೀವು ಕೇಳ್ದಂತಹ ಸಿನಿಮಾಗಳ ಹೆಸರು ತುಂಬಾ ವಿಶೇಷವಾಗಿತ್ತು, ಆ ಸಿನಿಮಾ ನೋಡ್ಲೇಬೇಕು ಅಂತ ಅನ್ಸಿದ್ದು ಯಾವುದು ಅಂತ ನೀವು ನನ್ನೊಟ್ಟಿಗೆ ಮಾತಾಡಬಹುದು. ಸೊ ಕರೆ ಮಾಡಿ ಮಾತನಾಡಬೇಕಾಗಿರುವಂತಹ ಸಂಖ್ಯೆ 9686096279. ಹಾಗಾದ್ರೆ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಯಾರು ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ,
22: ನಮಸ್ತೆ.
12: ನಮಸ್ತೆ,
22: ಶಿವಮೊಗ್ಗದಿಂದ ಕಾಲ್ ಮಾಡ್ತಾ ಇರೋದು.
12: ನಿಮ್ ಹೆಸರು?
22: ನಿಷ್ಕಲ್.
12: ನಿಷ್ಕಲ್ ಅವರು ಏನ್ ಮಾಡ್ತಿರೋದು?
22: ಶಿವಮೊಗ್ಗ ಲೋಕಸಭಾ ಸದಸ್ಯರಿಗೆ ಮಾಧ್ಯಮ ಸಲಹೆಗಾರನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ.
12: ಓಕೆ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
22: ಗೊತ್ತಾಯ್ತು ಮ್ಯಾಮ್, ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ದೀರಾ, ಖುಷಿ ಆಗುತ್ತೆ. ನಮ್ ಶಿವಮೊಗ್ಗದಲ್ಲೂ ಕೂಡ ಒಂದು FM ಅನ್ನಂದ್ರೆ ಒಂದು ಡಿಗ್ನಿಟಿ ಮೇಂಟೈನ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಬರ್ತಾ ಇದ್ದೀರಾ.
12: ಥ್ಯಾಂಕ್ ಯು.
22: ಬೇರೆ FM ಗಳಿಗೆ ಕಂಪೇರ್ ಮಾಡಿದ್ರೆ ಯು ಆರ್ ಡೂಯಿಂಗ್ ವೆರಿ ವೆಲ್ ಆಕ್ಚುಲಿ, ತುಂಬಾ ಖುಷಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಫಾರ್ ಗಿವಿಂಗ್ ಅಸ್ ಎ ವಂಡರ್ಫುಲ್ ಎಂಟರ್ಟೈನ್ಮೆಂಟ್.
12: ಥ್ಯಾಂಕ್ ಯು ನಿಮ್ಮ ಪ್ರೋತ್ಸಾಹ ಹೀಗೆ ಸದಾ ಇರಲಿ. ಓಕೆ ನಿಷ್ಕಲ್ ಅವರ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಿನಿಮಾ ಹೆಸರುಗಳ ವಿಶೇಷತೆ ಬಗ್ಗೆ ಮಾತನಾಡ್ತಿದ್ವಿ. ಸೊ ಯಾಕಂದ್ರೆ ಒಂದೊಂದು ಸಿನಿಮಾ ಟೈಟಲ್ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಕೆಲವೊಮ್ಮೆ ಸಿನಿಮಾ ಟೈಟಲ್ ಕೇಳಿದ ತಕ್ಷಣ ಸಿನಿಮಾ ನೋಡ್ಬೇಕಂತ ಅನ್ಸುತ್ತೆ. ಸೊ ನಿಮ್ಗೆ ಯಾವ ಸಿನಿಮಾ ಟೈಟಲ್ ತುಂಬಾ ಡಿಫ್ರೆಂಟ್ ಆಗಿ ಕ್ಯೂರಿಯಸ್ ಆಗಿದೆ ಅಂತ ಅನ್ಸಿದ್ದು?
22: 2013 ಅಲ್ಲಿ ಒಂದು ಹಾರರ್ ಮೂವಿ ಬಂತು, 6-5=2 ಅಂತ.
12: ಓಕೆ,
22: ಒಂದು ಡಿಫ್ರೆಂಟ್ ಮೂವಿ, ನೇಮ್ ಆಗಿರ್ಬೋದು ಆಗಿರ್ಬೋದು. ಹಾರರ್ ಮೂವಿನಲ್ಲಿ ಫಾರೆಸ್ಟ್ ಒಳಗಡೆ ಎಷ್ಟೊಂದು ಡಿಟೇಲ್ ಆಗಿ ನಮ್ಮ ಕರ್ನಾಡ ಬಗ್ಗೆ ತೋರಿಸಿರೋದು ಆಕ್ಚುಲಿ ನೈಸ್, ಒಂದು ಮೋಟಿವೇಶನ್ ಮೂವಿ. ಟ್ರೆಕಿಂಗ್ ಯಾರು ಕಮ್ಮಿ ಮಾಡಿರ್ತಾರೆ ಅವ್ರಿಗೆಲ್ಲ ಒಂದ್ ಸ್ವಲ್ಪ ಟ್ರೆಕಿಂಗ್ ಕೂಡ ಇನ್ಸ್ಪೈರ್ ಮಾಡ್ಬೇಕು. ಮೂವಿ ಚೆನ್ನಾಗಿ ಬಂದಿದೆ.
12: ಹೌದು, ಸಿನಿಮಾ ಹೆಸರು ಕೇಳಿದ ತಕ್ಷಣ ಸ್ವಲ್ಪ ಭಯ ಅಂತ ಅನ್ಸುತ್ತೆ, ಇದೇನು 6-5=2 ಅಂತ ಹೇಳ್ತಿದಾರಲ್ಲ, ಇನ್ನೊಂದ್ ಎಲ್ಲಿ ಮಿಸ್ ಆಯ್ತು ಅಂತ ಅನ್ಸುತ್ತೆ ಅಲ್ವಾ?
22: ಹೌದು.
12: ಸೊ ನೀವು ನೋಡಿದಿರಾ ಸಿನಿಮಾ ಹಾಗಿದ್ರೆ? ಇದು ಸ್ವಲ್ಪ ಹಾರರ್ ಮೂವಿ ಆಗಿತ್ತಲ್ಲ, ಭಯ ಏನಾದ್ರು ಆಯ್ತಾ ಸಿನಿಮಾ ನೋಡುವಾಗ?
22: ಇಲ್ಲ ಮ್ಯಾಮ್, ಹಾರರ್ ಮೂವೀಸ್ ಅಂದ್ರೆ ಮುಂಚೆನೂ ಏನು ಭಯ ಏನಿಲ್ಲ, ಬಟ್ ಚೆನ್ನಾಗಿದೆ ಮೂವಿ, ಇಲ್ಲ ಅಂತ ಏನಲ್ಲ.
12: ಚೆನ್ನಾಗಿದೆ. ಸೊ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮನ ಕೇಳ್ತಿರ್ತೀರಾ?
22: ಖಂಡಿತ ಮ್ಯಾಮ್, ಯಾಕಂದ್ರೆ ತುಂಬಾ ಚೆನ್ನಾಗಿ ಮೂಡ್ ಬರುತ್ತೆ. ಡ್ಯೂಟಿಯಲ್ಲಿ ಇರ್ಬೇಕಾದ್ರೆ ಫ್ರೀ ಆದಾಗೆಲ್ಲ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡಿದೀವಿ, ಕೇಳ್ತಾ ಇರ್ತೀವಿ. ತುಂಬಾ ಚೆನ್ನಾಗಿ ಮೂಡ್ ಬರುತ್ತೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್.
12: ಎಸ್, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ನಿಷ್ಕಲ್ ಅವರೇ.
22: ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.
12: ಎಸ್, ಸೊ 6-5=2 ಇದು ಕೂಡ ತುಂಬಾ ಡಿಫ್ರೆಂಟ್ ಮೂವಿ ಅಂತಾನೆ ಹೇಳ್ಬೋದು. ನಾನು ಈ ಸಿನಿಮಾ ಫಸ್ಟ್ ಟೈಮ್ ನೋಡಿದಾಗ ಸ್ವಲ್ಪ ಭಯ ಕೂಡ ಆಯ್ತು, ಹಾರರ್ ಜಾನರ್ ಅಲ್ಲಿ ಇರುವಂತಹ ಸಿನಿಮಾ. ಅಂಡ್ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತೀರ ಕೇಳುವ? ಹಲೋ
0: ಮೇಡಮ್, ನಮಸ್ತೆ.
12: ನಮಸ್ತೆ,
0: ನ್ಯಾಮತಿಯಿಂದ ಜಗದೀಶ್.
12: ಜಗದೀಶ್ ಅವರೇ, ಹೇಗಿದ್ದೀರಾ? ಫುಲ್ ಖುಷಿಯಾಗಿದ್ದೀರಾ? ಹೀಗೆ ಯಾವಾಗ್ಲೂ ಖುಷಿಯಾಗಿರಿ ಸರ್.
0: ರಾಜಕುಮಾರ್ ಹಾಡು ನಗು ನಗುತ್ತಾ ನಲಿ ನಲಿ,
12: ಅದೇ ನಿಮ್ ಕಾಲರ್ ಟ್ಯೂನ್ ಅದೇನ ಅಂತ?
0: ಇಲ್ಲ, ನಾ ಕಾಲರ್ ಟ್ಯೂನ್ ಯಾವ್ದು ಇಟ್ಕೊಳಲ್ಲ.
12: ಓಕೆ ಜಗದೀಶ್ ಅವರು, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
0: ಸಿನಿಮಾ ಹೆಸರನ್ನೇ ನಮ್ಮನಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು ಅಂತ.
12: ಕೆಲವು ಸಿನಿಮಾ ಹೆಸರುಗಳು

0: ಹೋದ್ಮೇಲೆ ಗೊತ್ತಾಗಿ ಸಿನಿಮಾದಲ್ಲಿ ಈ ತರ ಆಗುತ್ತೆ ಅಂತ ಆಗಿದೆ ಅಂತೇಳಿ.
1: ಓಕೆ, ಅದ್ರಲ್ಲಿ ಕನ್ಯೆ ಅಂತ ಇದ್ದಿದ್ದಕ್ಕೆ ನೀವು ಸಿನಿಮಾ ನೋಡಿದ್ದ ಅಂತ?
0: ಓಹೋ, ಹಾಗೆ.
1: ಅದರಲ್ಲೂ ಗಿರಿ ಕನ್ಯೆ ಅಂತ ವಿಶೇಷವಾಗಿದೆ ಅಲ್ವಾ ಸಿನಿಮಾ ಟೈಟಲ್?
0: ಹೌದು. ಗಿರಿ ಹೇಗೆ ನೋಡ್ಲಿಕ್ಕೆ ಚಂದನ ದೂರದಿಂದ ಹಾಗೆ ಚಂದ ಅಂತ.
1: ಹೌದೌದು, ಹೆಣ್ಣನ್ನ ಪ್ರಕೃತಿಗೆ ಹೋಲಿಸಿದ್ದಾರೆ.
0: ಹೌದು, ಅದೇ ಅಲ್ಲ, ಇವ್ರು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೆಣ್ಣನ್ನ ಬಳಸ್ಕೊಳ್ಳಿಕ್ಕೆ ದೇವ್ರು ಹೆಂಗ್ ತಗೊಂಬರ್ತಾರೆ, ದೇವ್ರ ಆಚರಣೆ ಹೆಂಗ್ ತಗೊಂಬರ್ತಾರೆ ಅದ್ರ ನೋಡ್ರಿ. ಯಾವ್ದೋ ಗೊತ್ತವ ಯಾವ್ದೋ ಒಂದು ಲೇಡಿ ದೇವ್ರು ಬಂದು ಮೈ ಮೇಲೆ ಹೇಳ್ತಲ್ಲ, ಇವಳು ಮುಟ್ಟುವರೆಲ್ಲ ಸಾಯ್ತಾರೆ, ಅದಕ್ಕೆ ರಾಜ್ಕುಮಾರ್ ಹೇಳ್ತಲ್ಲ ನೆಗದು ಬಿದ್ದು ನೆಗದಿದ್ರು ಬರೋಗಿಲ್ಲ ಆಕಿನ್ನೇ ಮದ್ವೆಕನೆ ಅಂತಲ್ಲ ಆ ಸ್ಥೈರ್ಯ ನಮ್ದು.
1: ಸೂಪರ್ ಸೂಪರ್ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
0: ಥ್ಯಾಂಕ್
1: ಯು ಜಗದೀಶ್ ಸರ್, ಕರೆ ಮಾಡಿದಕ್ಕೆ. ಓಕೆ, ಸೊ ಕೇಳ್ತಾ ಇದ್ರಲ್ಲ ಗಿರಿ ಕನ್ಯೆ ಸಿನಿಮಾ ಹೆಸರು ಕೇಳಿ ಜಗದೀಶ್ ಸರ್ ಅವ್ರಿಗೆ ಸಿನಿಮಾ ನೋಡ್ಲೇಬೇಕು ಅಂತ ಅನ್ನಿಸ್ತು ಅಂತ ಹೇಳಿದ್ರು. ಸೊ ನಿಮಗೂ ಆ ರೀತಿ ಸಿನಿಮಾಗಳು ಯಾವ್ದು ಅನ್ನಿಸ್ತು ಅಂತ ಹೇಳಿ ನೀವು ನನ್ನೊಟ್ಟಿಗೆ ಹಂಚ್ಕೋಬಹುದು. ನಮ್ಮ ಸಂಖ್ಯೆ 9686096279. ಸೊ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ,
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ,
2: ನಾನು ಸಂಕಪ್ಪ ಮಾತಾಡ್ತಾ ಇರೋದು.
1: ಸಂಕಪ್ಪ ನವರೇ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಮೇಡಮ್?
1: ನಾನು ಸೂಪರ್ ಸರ್, ಗೊತ್ತಲ್ಲ
2: ಇವತ್ತು ರಾಕಿಂಗ್ ಸ್ಟಾರ್
1: ಕಾರ್ಯಕ್ರಮದಲ್ಲಿ ಸಿನಿಮಾ ಹೆಸರುಗಳ ಬಗ್ಗೆ ಮಾತನಾಡ್ತಿದ್ದೆ ಸರ್.
2: ಸಿನಿಮಾ ಹೆಸರು ಬಗ್ಗೆ ನೋಡಿದಾಗ ನಂದು ರಾಜ್ಕುಮಾರ್ ಒಂದು ಪಿಕ್ಚರ್ ಇದೆ.
1: ಯಾವ್ದು?
2: ಎರಡು ಕನಸು.
1: ಎರಡು ಕನಸು, ಸಿನಿಮಾ ಟೈಟಲ್ ಎಷ್ಟು ಚೆನ್ನಾಗಿದೆ ನೋಡಿ. ಕನಸು ಕಾಣೋದು ನಿಜ, ಅದರಲ್ಲಿ ಎರಡು ಕನಸು ಹೇಗೆ ಅಂತ.
2: ಎರಡು ಕನಸು ಹೇಗೆ ಅಂದ್ರೆ, ಒಂದು ಕನಸಲ್ಲಿ ಒಂದು ಹುಡುಗಿನ ಲವ್ ಮಾಡ್ಬಿಟ್ಟು ಅದು ಕೊನೆ ಕ್ಷಣದಲ್ಲಿ ಅವರ ತಂದೆ ತಾಯಿ ಒಪ್ಪೋದಿಲ್ಲ, ಅದನ್ನ ಅವನು ತುಂಬಾ ಇಷ್ಟಪಟ್ಟಿರ್ತಾನೆ, ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಅಂತ ಹೇಳ್ತಾನೆ ಮಂಜುಳ ಅವರು.
1: ನಾನು ನೋಡಿದೀನಿ ಸರ್ ಸಿನಿಮಾ ಎರಡು ಕನಸು.
2: ಅದನ್ನ ನೋಡಿದಾಗ ಅವ್ರ ತಂದೆ ತಾಯಿಗೆ ಗೊತ್ತಾಗಿ ಅವರು ನಿಮಗೆ ಕೊಡೋದಿಲ್ಲ ಅಂತ ಹೇಳಿದಾಗ ಮಚ್ಚಿ ಎಲ್ಲ ತಗೊಂಡ್ ಬರ್ತಾರೆ. ಆಗ ಅವನಿಗೆ ಅವ್ರ ತಂದೆ ತಾಯಿಗೆ ನನ್ನ ಮಗನಲ್ಲಿ ಸಾಯಿಸ್ಬಿಡ್ತಾರಂತ ಒಂದು ಆತಂಕ ಆಗುತ್ತೆ.
1: ಅದ್ರಲ್ಲಿ ಹೇಗ್ ಗೊತ್ತಾ ಸರ್, ಒಂದು ಕನ್ಸ್ ಕಂಡಿದ್ದಾಗಲ್ಲ, ಆದ್ರೆ ಇನ್ನೊಂದು ಕನ್ಸ್ ಕಾಣ್ದಲೇನೆ ಕನ್ಸಾಗಿ ಜೊತೆಲೆ ಉಳಿದು ಬಿಡುತ್ತಲ್ವಾ.
2: ಇನ್ನೊಂದು ಕನಸನ್ನ ಚೆನ್ನಾಗಿ ಕಾಣ್ತಾ ಇರ್ತಾನೆ, ಅದು ಕನಸಾಗಿ ಉಳಿದು ಬಿಡುತ್ತೆ, ಅದರಿಂದ ಎರಡು ಎರಡು ಕನಸಾಗಿ ಉಳಿಯುತ್ತೆ.
1: ಖಂಡಿತ, ಮಂಜುಳವ್ರ ಒಂದು ಕನಸಾಗಿದ್ರೆ ಕಲ್ಪನೆ ಇನ್ನೊಂದು ಕನಸು
2: ಇನ್ನೊಂದು. ಅದರಿಂದ ಆ ಪಿಕ್ಚರ್ ಒಂದು ಚಿಕ್ಕಮ್ಮ ಒಂದು ಹತ್ತು ಸಾರಿ ನೋಡಿದೀನಿ ನಾನು.
1: ಸೂಪರ್, ನೀವು ರಾಜಣ್ಣವರ ಅಭಿಮಾನಿ ಅಲ್ವಾ ನೀವು?
2: ರಾಜರ ಕಟ್ಟ ಅಭಿಮಾನಿ, ಲೆಕ್ಚರ್ ಲೆಕ್ಚರ್ ಆಗಿದ್ದು ಚೆನ್ನಾಗಿ ಪಾಠ ಮಾಡ್ತಾರೆ, ಅದನ್ನ ನೋಡಕ್ ಬಾರಿ ಖುಷಿ ಆಗುತ್ತೆ.
1: ಸೂಪರ್ ಸೂಪರ್ ಸರ್,
2: ತುಂಬಾ ಸೀನ್ಸ್ ಅವೆಲ್ಲ ಕೆಮ್ಮಣ್ಗುಂಡಿ ಚಿಕ್ಕಮಂಗ್ಳೂರೆಲ್ಲ ಬಾರಿ ಚೆನ್ನಾಗಿದಾಗಿದೆ, ಶೂಟ್ ಆಗಿದೆ, ಅಂತೂ ಬಾರಿ ಚೆನ್ನಾಗಿದೆ. ರಾಜನ್ ನಾಗೇಂದ್ರ ಅವರ ಸಂಗೀತ ತುಂಬಾ ಚೆನ್ನಾಗಿ, ದನ್ ದನ್ ದನ್ ಅಂತ ಎಲ್ಲಾ ಸಾಂಗ್ ಹಿಟ್ ಆಗಿದಾವೆ.
1: ಹೌದೌದು ಸರ್, ಸೊ ಸಿನಿಮಾ ಕೂಡ ಚೆನ್ನಾಗಿದೆ, ಸಿನಿಮಾ ಹೆಸರು ಕೂಡ ಹಿಟ್ ಆಯ್ತು. ನೀವು ಕೂಡ ಚೆನ್ನಾಗಿ ಮಾತಾಡಿದ್ರಿ, ಕರೆ ಮಾಡಿದಕ್ಕೆ ಧನ್ಯವಾದಗಳು.
2: ಧನ್ಯವಾದ.
1: ಎಸ್, ಸಂಕಪ್ಪನವ್ರು ಕರೆ ಮಾಡಿದ್ರು. ಹೌದು, ಎರಡು ಕನಸು ಇವರ ಸಿನಿಮಾ ಹೆಸರು ತುಂಬಾ ಇಷ್ಟ ಆಗಿದ್ದು ಅಂತ ಹೇಳ್ತಿದ್ರು. ಅಫ್ಕೋರ್ಸ್ ಹೆಸರು ಕೇಳುವಾಗ ತುಂಬಾ ಡಿಫ್ರೆನ್ಸ್ ಅನ್ಸುತ್ತಲ್ವಾ? ಸೊ ಈಗ ಎರಡು ಕನಸು, ಎರಡು ರೇಖೆಗಳು, ಈ ರೀತಿ ಎಲ್ಲ ಅನ್ಸುವಾಗ ಮನೆಯೊಂದು ಮೂರು ಬಾಗಿಲು ಹೇಗೆಲ್ಲ ಇಡ್ತಾರೆ ನೋಡಿ ಸಿನಿಮಾ ಹೆಸರುಗಳು. ಸಿನಿಮಾ ಹೆಸರು ಕೇಳ್ತಾ ಇದ್ದಂಗೆನೆ ಸಿನಿಮಾ ನೋಡಬೇಕು ಅಂತ ಅನ್ಸುತ್ತೆ ಅಲ್ವಾ? ಅದರಲ್ಲೂ ಆಪ್ತ ಮಿತ್ರ ಅನ್ನುವಾಗ ಮಿತ್ರ, ಓಕೆ, ಆಪ್ತ ಮಿತ್ರ ಅಂದ್ರೆ ಇದು ಯಾವ ರೀತಿ ಸಿನಿಮಾನಪ್ಪ ಅಂತೆಲ್ಲ ಅನ್ಸುತ್ತೆ. ಇನ್ನು ನಾನಿನ್ನ ಮರೆಯಲಾರೆ, ನಾನಿನ್ನ ಬಿಡಲಾರೆ, ನಾವಿಬ್ಬರು ನಮಗಿಬ್ಬರು, ಮೀಸೆಗೊಬ್ಬ ಆಸೆಗೊಬ್ಬ, ಅಬ್ಬಬ್ಬ, ಎಷ್ಟೆಷ್ಟು ಸಿನಿಮಾ ಹೆಸರು ವಿಭಿನ್ನವಾಗಿ ವಿಶೇಷವಾಗಿದೆ ಅಲ್ವಾ? ಸೊ ನಿಮಗೆ ಯಾವ ಸಿನಿಮಾ ಹೆಸರು ತುಂಬಾ ವಿಭಿನ್ನ ಅಂತ ಅನ್ನಿಸ್ತು ಅಂತ ಹೇಳಿ ನೀವು ನನ್ನೊಟ್ಟಿಗೆ ಮಾತಾಡಬಹುದು. ಸೊ ನಮ್ಮ ಸಂಖ್ಯೆ 9686096279. ಸೊ ಆಗಿನ ಸಿನಿಮಾ ಹೆಸರು ಒಂದ್ ರೀತಿ ಆದ್ರೆ ಈಗಿನ ಸಿನಿಮಾ ಹೆಸರು ಮತ್ತೊಂದು ರೀತಿ ಅಲ್ವಾ? ಸೊ ಅದ್ರ ಬಗ್ಗೆ ಮಾತಾಡೋಕೆ ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ? ಹಲೋ, ಓಕೆ, ಮತ್ತೊಂದು ಕರೆ. ಹಲೋ, ನಮಸ್ತೆ.
3: ಬಿಡಿ
1: ಹಲಸನ ಬಗ್ಗೆ. ಎಲ್ಲಾ ಕಾರ್ಯಕ್ರಮಗಳನ್ನು ಹೀಗೆ ಕೇಳಿ ಆಯ್ತಾ? ಪ್ರತಿಯೊಂದು ಕಾರ್ಯಕ್ರಮ ವಿಭಿನ್ನವಾಗಿ ವಿಶೇಷವಾಗಿ ಪ್ರಸಾರ.
3: ಶಿವಮೊಗ್ಗ ಬಂದ್ರೆ ನೈಟ್ ಎಲ್ಲ ಕೇಳ್ತಾರೆ.

0: சூப்பர் கிருஷ்ணா போறேன். இவத்தி நான் காரியக்ரம தான் விஷய கொத்தாயிட்டா
1: மேடம். கொத்தாயிட்டு மேடம் நனிக ஸ்டார்டிங் கண் கணபக்கர் நாங்க ஜீவந்தன் மேடம் வந்தே பிலம் நடித்தாங்க.
0: யாவது
1: பந்தனா மேடம்? அதே பண்ணா பண்ண
0: உங்கதோ பந்தன. ஓகே
1: பஸ் ஆகதோ ஸ்விம்மிங் பூல் விளகோ
0: தும்பை அல்ல அல்ல ஈக ಕೇಳೋಕೇನ್ ಸರ್ ಆರಾಮಾಗಿ ಎಷ್ಟೊಂದು ಸಿನಿಮಾ ಹೆಸರುಗಳನ್ನ ಕೇಳ್ಬೋದಲ್ವಾ? ಈಗ ಕೆಲವೊಂದು ಸಿನಿಮಾ ಹೆಸರು ಕೇಳಿದಾಗ ಅರೆ ಸಿನಿಮಾ ಹೆಸರು ಕೂಡ ಈ ರೀತಿ ಇತ್ತ ಅಂತ ಅನ್ಸುತ್ತಲ್ವಾ? ಯಾವ ಸಿನಿಮಾ ಕೇಳಿದಾಗ ಆ ತರ ಅನ್ನಿಸ್ತು ಹೆಸರು ಕೇಳಿದಾಗ?
1: ಮೇಡಮ್ ಸಿನಿಮಾ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಅದ ಸಾಂಗ್ ಇಷ್ಟಪಡ್ತೀನಿ. ಓಲ್ಡ್ ಸಾಂಗ್ ನೀವ್ ಹಾಕ್ತಾರಲ್ಲ ರಾಜ್ಕುಮಾರ್ ಸಾಂಗ್, ಎಸ್ ಪಿ ಬಿ ಅಡ್ರೆಸ್, ಜನಕ ಮಾಡ್ರ ಅವ್ರು ತುಂಬಾ ಇಷ್ಟಪಡ್ತೀನಿ. ಅದರಲ್ಲಿ ಬಂದ್ರದಲ್ಲಿ ಬಣ್ಣ ನನ್ನ ವರವಿನ ಬಣ್ಣ ಇಷ್ಟಪಡ್ತೀನಿ.
0: ಓಕೆ ಓಕೆ ಸರ್. ಸೊ ನೀವು ಕಣ್ ಕಾಣುವಾಗ ನೋಡಿದಂತ ಸಿನಿಮಾ ಬಂಧನ ಸಿನಿಮಾ ತುಂಬಾ ಇಷ್ಟ ಆಯ್ತು ಅಂದ್ರೆ ಹೆಸರು ಕೂಡ ಇಷ್ಟ ಆಯ್ತಲ್ವಾ? ಹೌದು ವಿಷ್ಣುವರ್ಧನ್ ಅವ್ರದೇ, ಸುಹಾಸಿನಿ ಅವರು ವಿಷ್ಣುವರ್ಧನ್ ಆಲ್ ಟೈಮ್ ಫೇವರೇಟ್ ಜೋಡಿ ಸರ್. ಸರಿ ಸರಿ ಸರ್, ಧನ್ಯವಾದ ಸರ್ ಕರೆ ಮಾಡಿದಕ್ಕೆ. ಓಕೆ ಕೃಷ್ಣಪ್ಪ ಅವರು ಕರೆ ಮಾಡಿದ್ರು. ಅವರು ನೋಡಿದಂತ ಸಿನಿಮಾ ಬಂಧನ ಅಂತೆ. ಆಗ ಸಿನಿಮಾ ಹೆಸರು ಕೇಳಿ ನೋಡಿದ್ದು ಕೂಡ ಇಷ್ಟ ಆಗಿದ್ದು ಕೂಡ ಬಂಧನ ಸಿನಿಮಾ ಅಂತಾನೆ ಹೇಳ್ತಾ ಇದ್ರು. ಸೊ ನನಗೂ ಕೂಡ ಈ ರೀತಿ ತುಂಬಾ ಸಿನಿಮಾಗಳು ಇಷ್ಟ ಆಗುತ್ತೆ. ಅದರಲ್ಲಿ ಕೃಷ್ಣ ಅನ್ನುವಾಗ ಬರೀ ಕೃಷ್ಣ ದೇವ್ರನ್ ಸಿನಿಮಾ ಮಾತ್ರ ಮಾಡ್ಬೇಕನೋ ಅಂತ ಅನ್ಕೊಳ್ತಾರೆ. ಆದ್ರೆ ಎಷ್ಟೋ ಸಿನಿಮಾ ಕೃಷ್ಣ ರುಕ್ಕು, ಕೃಷ್ಣನ್ ಮ್ಯಾರೇಜ್ ಸ್ಟೋರಿ, ಕೃಷ್ಣನ್ ಲವ್ ಸ್ಟೋರಿ, ಕೃಷ್ಣ ರಾಧೆ, ಅಪ್ಪ ಎಷ್ಟೊಂದು ಸಿನಿಮಾಗಳಲ್ವಾ? ಅಂಡ್ ಇವತ್ತಿನ ಲಾಸ್ಟ್ ಲಕ್ಕಿ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ, ಯಾವ ಸಿನಿಮಾದ ಬಗ್ಗೆ ಮಾತಾಡ್ತಾರೆ ಕೇಳುವ. ಹಲೋ
2: ನಮಸ್ತೆ ಮೇಡಮ್.
0: ನಮಸ್ತೆ ಮೇಡಮ್, ಹೇಗಿದ್ದೀರಾ?
2: ಆರಾಮಿದ್ದೇವ್ರಿ. ನನಗೆ ಲಾಸ್ಟ್ ಕಾಲ್ ಸಿಕ್ತರೆ.
0: ಹೌದ್ರಿ, ನೀವೇ ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದ ಕೊನೆಯ ಕಾಲರ್ ಆಗಿದ್ದೀರಾ?
2: ಹೌದು ಹೌದು ಮೇಡಮ್.
0: ಹೇಗಿದ್ದೀರಾ?
2: ಆರಾಮಿದ್ದೀವ್ರಿ. ನೀವು
0: ಸೂಪರ್ ಆಗಿದ್ದೀನಿ. ಕಾಫಿ ಟೀನು ಆಗಿಲ್ರಿ, ಕಾರ್ಯಕ್ರಮ ಮುಗಿಸ್ಕೊಂಡು ಆಚೆ ಹೋಗಿ ಕಾಫಿ ಕುಡಿಬೇಕ್ರಿ.
2: ಓಕೆ ಮೇಡಮ್, ಹೇಳ್ರಿ ಇವತ್ತಿನ ವಿಷಯ ಏನಂತ.
0: ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಕನ್ನಡ ಸಿನಿಮಾಗಳನ್ನ ನೋಡ್ತೀರಾ ಅಲ್ವಾ?
2: ಹೌದು.
0: ಅದ್ರಲ್ಲಿ ಯಾವ್ದೋ ಒಂದ್ ಸಿನಿಮಾ ಹೆಸರು ಕೇಳಿದ ತಕ್ಷಣ ನಾನ್ ನೋಡ್ಲೇಬೇಕು ಈ ಸಿನಿಮಾ ಅಂತ ಅನ್ಸಿದ್ದು, ಯಾವ ಸಿನಿಮಾದ ಹೆಸರು
2: ಮೇಡಮ್? ನಾನ್ ನೋಡು ಸಿನಿಮಾ, ನೋಡ್ಲೇಬೇಕಾದ ಸಿನಿಮಾ, ಇಷ್ಟವಾಗಿ ಸಿನಿಮಾ ಹೊಸ ಬೆಳಕು.
0: ಹೊಸ ಬೆಳಕು ಅಂದ್ರೆ ಸಿನಿಮಾ ಹೆಸರು ಕೇಳಿದ ತಕ್ಷಣ ನೋಡ್ಬೇಕನ್ನಿಸ್ತಾ?
2: ನೋಡ್ಬೇಕಲ್ಲ, ಕಣ್ಣು ಮುಂದೆ ಬಂದ್ ಬಿಡ್ತದ ಮೇಡಮ್. ಮೊದ್ಲಿ ಸರಿತಾ ಮೇಡಮ್ ಅವ್ರ ಪಾತ್ರ ಬಹಳ ಇಷ್ಟ ನನಗೆ. ಅವ್ರ ಮುದ್ದತೆ ಮತ್ತೆ ಪಾತ್ರ, ಅವಳು ಇವರು ರಾಜ್ಕುಮಾರ್ ಹೀರೋ ಏನ್ ಮಾಡ್ತಿರ್ತಾರಂದ್ರ ಆಕಿನ್ ಬಿಡುಗಡೆ ಮಾಡ್ಬೇಕ, ಕೆಲಸದೊಳಗಿನ ಬಿಡುಗಡೆ ಮಾಡ್ಬೇಕಂತೇಳಿ ಸುಚ್ಚಿ ಸುಚ್ಚಿ ಮಾತಾಡ್ತಿರ್ತಾರು. ಆಕೆ ಅಳ್ಕೊಂತ ಕುಂಡಿರ್ತಿರ್ತಾಳು.
0: ಹೌದು, ಅವರ ಜೀವನದಲ್ಲಿ ರಾಜ್ಕುಮಾರ್ ಅವರು ಹೊಸ ಬೆಳಕನ್ನ ತರ್ತಾರೆ ಅಲ್ವಾ?
2: ಹೊಸ ಬೆಳಕು ತರ್ತಾರ ಮೇಡಮ್. ಆಮ್ಯಾಗ ಅವರು ತಿಳಿಸಿ ಹೇಳ್ತಾರ, ಅವರು ದಿಲ್ಲಿ ಹೊಂಟಿರ್ತಾರು. ಅವಾಗ ಈಕಿ ಕದ್ದು ಕದ್ದು ನೋಡ್ತಿರ್ತಾಳ ಅವ್ರನ್ನ, ಮನೆಯೊಳಗೆ ಯಾರು ಇಲ್ಲ ಅಂತ ಹೇಳಿದಾಗ, ಇಲ್ಲ ನಾನ್ ನಿನ್ ಜೊತೆಗೆ ಮಾತಾಡ್ತೀನಿ ಅಂತ ಹೇಳಿ, ನಾ ಈ ತರ ಮಾಡ್ಲಿಕ್ಕಂದ್ರೆ ನಿನ್ ಬಿಡುಗಡೆನೆ ಸಿಗ್ತಿದ್ದಿಲ್ಲ ಅಂತ ಹೇಳ್ತಾರ ಅವ್ರು. ನೀ ಕಾಲೇಜ್ಗೆ ಹೋಗ್ತಿದ್ದಿಲ್ಲ, ಬಟ್ಟೆ ತೊಳೆದ್ ಬಿಡ್ತಿದ್ದಿಲ್ಲ, ಎಮ್ಮೆ ಹಿಂಡದ್ ಬಿಡ್ತಿದ್ದಿಲ್ಲ, ಈ ತರ ಎಲ್ಲ ಹೇಳ್ತಾರ ಅವ್ರು. ಅವಾಗ ಅವಳಿಗೆ ಖುಷಿ ಆಗ್ತೈತಿ.
0: ಓಕೆ, ಖಂಡಿತ ಖಂಡಿತ. ಸೊ ನಿಮ್ಗೆ ಇಷ್ಟವಾದಂತ ಸಿನಿಮಾ ಅಂದ್ರೆ ಹೆಸರು ಕೇಳಿ ಸಿನಿಮಾ ನೋಡಿದ್ ಅಂದ್ರೆ ಹೊಸ ಬೆಳಕು?
2: ಒಂದ್ ರೀತಿ ಹೇಳ್ಬೇಕಂದ್ರ ಅವ್ರಲ್ಲಿ ಪಾತ್ರ ನೆನಪಾದಾಗ ಅಲ್ಲಿ ನಾವೇ ಇದೀವೇನ ಆ ಜಾಗದೊಳಗೆ ಅನ್ಕೊಂಡಂತ ಪಾತ್ರ ಅದು.
0: ಓಕೆ ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕರೆ ಮಾಡಿ ಮಾತನಾಡಿದಕ್ಕೆ.
2: ನಮಸ್ತೆ.
0: ಸೊ ಕೇಳ್ತಿದ್ರಲ್ಲ ಹೊಸ ಬೆಳಕು, ಆ ಸಿನಿಮಾ ಹೆಸರು ಕೇಳಿದ ತಕ್ಷಣ ಓ ಇಲ್ಲೇನೋ ಒಂದು ಪಾಸಿಟಿವ್ನೆಸ್ ಇದೆ, ಸಿನಿಮಾ ನೋಡ್ಲೇಬೇಕು ಅಂತ ಅನ್ಸುತ್ತೆ ಅಲ್ವಾ? ಖಂಡಿತವಾಗ್ಲು. ಈಗ ಕೆಲವೊಮ್ಮೆ ಹೇಗಾಗ್ಬಿಡುತ್ತೆ ಅಂದ್ರೆ, ಕೆಲವು ನಟರು ಒಂದು ಸಿನಿಮಾದಲ್ಲಿ ಅಭಿನಯಿಸಿದರೆ ಅಂದ್ರೆ ಆ ಸಿನಿಮಾದ ಪಾತ್ರನೇ ಅವರಿಗೆ ಕೊನೆ ತನಕ ಉಳ್ಕೊಬಿಡುತ್ತೆ. ಈಗ ಉದಾಹರಣೆಗೆ ಸುದೀಪ್ ಅವ್ರಿಗೆ ಹುಚ್ಚ ಸಿನಿಮಾದಲ್ಲಿ ಕಿಚ್ಚ ಅಂತ ಕರಿತಿರ್ತಾರೆ, ಆಯ್ತಾ? ಸೊ ಕಿಚ್ಚ ಅನ್ನೋ ಹೆಸರು ಅವ್ರ ಕೊನೆ ತನಕ ಕೂಡ ಉಳ್ಕೊಳ್ತು. ಈಗ ಕೂಡ ಕಿಚ್ಚ ಸುದೀಪ್ ಅಂತಾನೆ ಎಲ್ಲರೂ ಕರೀತಾರೆ. ಆ ರೀತಿ ಇನ್ನು ಅಭಿನಯ ಭಾರ್ಗವ ನಮ್ಮ ವಿಷ್ಣುವರ್ಧನ್ ಅವರು ದಾದಾ ಅಂತ ಕರಿತಾ ಇದ್ರು. ಸೊ ದಾದಾ ಅಂತ ಒಂದು ಸಿನಿಮಾ ಕೂಡ ಮಾಡಿದ್ರು, ಅದರಲ್ಲೂ ಅವ್ರನ್ನ ವಿಷ್ಣು ದಾದಾ ಅಂತ ಈಗ ಪ್ರೀತಿಯಿಂದನೂ ಕರೀತಾರೆ. ಆ ರೀತಿ ಎಷ್ಟೋ ಬಾರಿ ನಟರು ಅಭಿನಯಿಸಿದಂತಹ ಒಂದು ಸಿನಿಮಾ ಟೈಟಲ್ ಅವರ ಹೆಸರು ಜೊತೆ ಕೊನೆ ತನಕ ಉಳ್ಕೊಳ್ಳುತ್ತೆ, ಈ ರೀತಿ ಕೂಡ ಇರುತ್ತೆ ಅಲ್ವಾ? ಸೊ ನನಗಂತೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು. ಪ್ರತಿಯೊಂದು ಸಿನಿಮಾ ಹೆಸರು ಕೂಡ ವಿಭಿನ್ನವಾಗಿ ವಿಶೇಷವಾಗಿರುತ್ತೆ, ಹಾಗೆ ನಮ್ಮ ಕರೆ ಮಾಡಿದಂತಹ ಪ್ರೀತಿಯ ಕೇಳುಗರು ಕೂಡ ಒಬ್ರಿಗಿಂತ ಒಬ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಹಾಗೆದ್ಮೇಲೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಕಾರ್ಯಕ್ರಮ ಹೇಗನ್ನಿಸ್ತು, ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಮನೆ ಮಗಳು ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-8083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818-240-4142. ಮೊಬೈಲ್ ಸಂಖ್ಯೆ 9535191545.
7: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
8: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
9: ಉಷಾ, ನನ್ ಮಗಳನ್ನ 8th class ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
8: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲೇ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
9: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
8: ಹೌದು ಆಶಾ, ಎರಡೂ ಇದೆ. ನಿಂಗ್ ಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲಾ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
10: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಇಂದೇ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990030. ಸಂಖ್ಯೆ ಮತ್ತೊಮ್ಮೆ 9483990030.
11: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಶಿಕ್ಷಣವನ್ನು ಇಡೀ ದೇಶಕ್ಕೆ ಮಾದರಿಯಾಗಿ ನಮ್ಮ ರಾಜ್ಯ ನೀಡುತ್ತಿದ್ದು, ಜೂನ್ 1 ಕ್ಕೆ 1,000 KPS ಶಾಲೆಗಳಿಗೆ ಶಿವಮೊಗ್ಗದ ಅಲ್ಲಮಪ್ರಭು ಮೈದಾನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಶಂಕುಸ್ಥಾಪನೆ ನೆರವೇರಿಸುವರು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ತಿಳಿಸಿದರು. ನಗರದ ಅಲ್ಲಮಪ್ರಭು ಮೈದಾನ ಫ್ರೀಡಂ ಪಾರ್ಕ್ಗೆ ಭೇಟಿ ನೀಡಿ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮದ ಪೂರ್ವ ಸಿದ್ಧತೆ ಕುರಿತು ಪರಿಶೀಲಿಸಿದ ನಂತರ ಮಾತನಾಡಿದ ಅವರು, ರಾಜ್ಯದಲ್ಲಿ ತಲಾ ಅಂದಾಜು ₹3.5 ಕೋಟಿ ವೆಚ್ಚದಲ್ಲಿ 1,000 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸಲಾಗುತ್ತಿದ್ದು ಒಂದು ದೊಡ್ಡ ಸಾಧನೆಯಾಗಿದೆ. ಈ ಶಾಲೆಗಳಲ್ಲಿ ಒಂದೇ ಸೂರಿನಡಿ ಸಕಲ ಸೌಲಭ್ಯ ಒದಗಲಿದ್ದು ಇದೊಂದು ಬ್ರ್ಯಾಂಡ್ ಆಗಿದೆ ಹಾಗೂ ಮಕ್ಕಳ ಭವಿಷ್ಯದ ಆಶಾಕಿರಣವಾಗಿದೆ ಎಂದರು. 800 ಶಾಲೆಗಳನ್ನು ಶಿಕ್ಷಣ ಇಲಾಖೆ ಹಾಗೂ 200 ಶಾಲೆಗಳನ್ನು ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ ನಿರ್ಮಾಣ ಕಾರ್ಯ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಪಿಯುಸಿ ಪರೀಕ್ಷೆ 2ರಲ್ಲಿ ಶೇಕಡ 45 ಫಲಿತಾಂಶ ಬಂದಿದೆ. ಈಗ ಪಿಯುಸಿ ಫಲಿತಾಂಶ ಶೇಕಡ 92.25 ಏರಿದ್ದು ವಿದ್ಯಾರ್ಥಿಗಳು ಪೋಷಕರು ಮತ್ತು ಶಿಕ್ಷಕರಿಗೆ ಅಭಿನಂದಿಸುತ್ತೇನೆ ಎಂದರು. ಈ ತಿಂಗಳ ಕೊನೆಯಲ್ಲಿ ಎಸ್ಎಸ್ಎಲ್ಸಿ 2ನೇ ಪರೀಕ್ಷೆ ಫಲಿತಾಂಶ ಬರಲಿದ್ದು ಉತ್ತಮ ಫಲಿತಾಂಶ ಬರಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಶಿಕ್ಷಣದಲ್ಲಿ ಗುಣಮಟ್ಟ ಹೆಚ್ಚುತ್ತಿದ್ದು ಶೇಕಡ 60 ಅಂಕ ಗಳಿಸಿದ ಶೇಕಡ 62 ಮಕ್ಕಳಿದ್ದರು. ಇದೀಗ ಶೇಕಡ 60 ಅಂಕ ಗಳಿಸಿದ ಶೇಕಡ 66.5 ಮಕ್ಕಳಿದ್ದು 4.5%ರಷ್ಟು ಹೆಚ್ಚಳ ಆಗಿದೆ ಎಂದರು. ಅಧಿಕಾರ ವಹಿಸಿಕೊಂಡ ತಕ್ಷಣ ಇಲಾಖೆಗೆ ಅಗತ್ಯವಾದ ಗೆಸ್ಟ್ ಶಿಕ್ಷಕರನ್ನು ನೇಮಿಸಲಾಗಿದೆ ಎಂದರು. ಜೂನ್ 1ರಂದು ಶಿವಮೊಗ್ಗದಲ್ಲಿ 7 ಕೆಪಿಎಸ್ ಶಾಲೆಗಳಿಗೆ ಶಂಕುಸ್ಥಾಪನೆ ಆಗುತ್ತದೆ. ನಂತರ ಉಳಿದ ಶಾಲೆಗಳ ಡಿಪಿಆರ್ ಸಿದ್ಧಗೊಳ್ಳಲಿದೆ ಎಂದ ಅವರು, ಮುಖ್ಯಮಂತ್ರಿಗಳಿಗೆ ಜಿಲ್ಲೆಯ ಅಭಿವೃದ್ಧಿ ಸಂಬಂಧಿಸಿದಂತೆ ಕೆಲವು ಬೇಡಿಕೆಗಳನ್ನು ಇಡಲಾಗುವುದು. ತುಮಕೂರಿನಲ್ಲಿ ಇತ್ತೀಚೆಗೆ ಮುಖ್ಯಮಂತ್ರಿಗಳು ₹600 ಕೋಟಿ ಕಾಮಗಾರಿ ಘೋಷಣೆ ಮಾಡಿದ್ದು ಅದೇ ರೀತಿಯಲ್ಲಿ ಇಲ್ಲಿಯೂ ಸಹ ಮಾಡುವರು. ಜೂನ್ 1ರಂದು ಕಾರ್ಯಕ್ರಮದಂದು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವರು ಮಕ್ಕಳ ಜೊತೆಯಲ್ಲಿಯೇ ಊಟ ಮಾಡುವರು ಎಂದು ತಿಳಿಸಿದರು. ವಿದ್ಯಾರ್ಥಿಗಳಿಗೆ ಸನ್ಮಾನವಿದ್ದು ಎಸ್ಎಸ್ಎಲ್ಸಿಯಲ್ಲಿ 600ಕ್ಕೂ ಹೆಚ್ಚು ಅಂಕ ಗಳಿಸಿದ ಜಿಲ್ಲೆಯ ಮಕ್ಕಳಿಗೆ ಸನ್ಮಾನ ಮಾಡಲಾಗುವುದು. ಮುಂದಿನ ವಿವರ, ಶಿವಮೊಗ್ಗ ನಗರ ಉಪವಿಭಾಗ 1 ಘಟಕ 2ರ ವ್ಯಾಪ್ತಿಯಲ್ಲಿ ಮೇ 24ರಂದು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ವಿದ್ಯುತ್ ಕಂಬ ತೆರವುಗೊಳಿಸುವ ಕಾಮಗಾರಿ ಇರುವುದರಿಂದ ದುರ್ಗಿಗುಡಿ ರಸ್ತೆ, ಪಾರ್ಕ್ ಬಡಾವಣೆ, ಸೀತಾರಾಮ ಕಲ್ಯಾಣ ಮಂದಿರ ಅಡ್ಡರಸ್ತೆ, ರಾಘವೇಂದ್ರ ಸ್ವಾಮಿ ಮಠ ರಸ್ತೆ, ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಶನಿ ಮಹಾತ್ಮ ದೇವಸ್ಥಾನ ರಸ್ತೆ ಮತ್ತು ವಿದ್ಯುತ್ ಪರಿವೀಕ್ಷಕರ ಕಚೇರಿ ರಸ್ತೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಗ್ರಾಹಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ, ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಮೇ 27ರಂದು ಬೆಳಗ್ಗೆ 10 ಗಂಟೆಗೆ ಉದ್ಯೋಗಾಕಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ಖಾಸಗಿ ಪ್ರತಿಷ್ಠಿತ ಕಂಪನಿಯಾದ ಶ್ರೀಲಕ್ಷ್ಮಿ ಗ್ರೂಪ್ಸ್, HDFC ಬ್ಯಾಂಕ್, ಸಮೃದ್ಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, L&T ಫೈನಾನ್ಸ್, ರೇಜ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ಸ್ ಸಂಸ್ಥೆಗಳು ಭಾಗವಹಿಸಲಿದ್ದು ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದೆ. ಎಸ್ಎಸ್ಎಲ್ಸಿ, ಪಿಯುಸಿ, ITI, ಡಿಪ್ಲೊಮಾ ಮತ್ತು ಯಾವುದೇ ಪದವಿ ಪೂರೈಸಿದ 18ರಿಂದ 35 ವರ್ಷದೊಳಗಿನ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡಾಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ತಪ್ಪ ಕಾಲೋನಿ, ಪಂಪಾನಗರ 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿಗೆ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೇರ ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಪ್ರವೇಶ ಉಚಿತವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9308066636 ಅಥವಾ 9108235132 ಸಂಪರ್ಕಿಸಬಹುದು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ ಇಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕಾರ್ಮಿಕ ಇಲಾಖೆಯಿಂದ ಶಿವಮೊಗ್ಗ ನಗರದ ಗೋಪಿ ಸರ್ಕಲ್ ದುರ್ಗಿಗುಡಿ ಪ್ರದೇಶದಲ್ಲಿರುವ ಗ್ಯಾರೇಜ್ ಹಾಗೂ ಅಂಗಡಿ ಸಂಸ್ಥೆಗಳಲ್ಲಿ ಬಾಲಕಾರ್ಮಿಕ ಹಾಗೂ ಕಿಶೋರಾವಸ್ಥೆಯ ಕಾರ್ಮಿಕ ಕಾಯ್ದೆಯಡಿ ಕಾರ್ಮಿಕ ನಿರೀಕ್ಷಕರು ಎರಡನೇ ವೃತ್ತ ಶಿವಮೊಗ್ಗ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿಯ ಯೋಜನಾ ನಿರ್ದೇಶಕರು ಇವರ ನೇತೃತ್ವದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿಗಳು ಹಾಗೂ ಚೈಲ್ಡ್ ಲೈನ್ ಶಿವಮೊಗ್ಗ ತಂಡದೊಂದಿಗೆ ಅನಿರೀಕ್ಷಿತ ತಪಾಸಣೆಯನ್ನು ನಡೆಸಲಾಯಿತು. ಮುಂದುವರೆದು ಸ್ಟಿಕ್ಕರ್ಸ್ ಕರಪತ್ರ ಹಂಚುವ ಮೂಲಕ ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ಕೆಲಸಕ್ಕೆ ನೇಮಿಸಿಕೊಳ್ಳದಂತೆ ಮಾಹಿತಿಯನ್ನು ನೀಡಲಾಯಿತು. ಮುಂದಿನ ವಿವರ. ಕುವೆಂಪು ವಿಶ್ವವಿದ್ಯಾಲಯದ ಆಡಳಿತ ಭವನದಲ್ಲಿ ಭಯೋತ್ಪಾದನಾ ವಿರೋಧಿ ದಿನವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಪರೀಕ್ಷಾಂಗ ಕುಲಸಚಿವ ಪ್ರೊಫೆಸರ್ ತಿಮ್ಮರಾಯಪ್ಪ, ದೂರಶಿಕ್ಷಣ ನಿರ್ದೇಶನಾಲಯ ನಿರ್ದೇಶಕ ಪ್ರೊಫೆಸರ್ ಜಗನ್ನಾಥ ಡಾಂಗೆ, ಸಾರ್ವಜನಿಕ ಸಂಪರ್ಕಾಧಿಕಾರಿ ಪ್ರೊಫೆಸರ್ ಎಂಆರ್ ಸತ್ಯಪ್ರಕಾಶ್, ವಾಣಿಜ್ಯ ನಿಕಾಯದ ಡೀನ್ ಪ್ರೊಫೆಸರ್ ಹೆಚ್ಎನ್ ರಮೇಶ್, ಉಪಕುಲಸಚಿವರು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಪ್ರೊಫೆಸರ್ ಕೆಆರ್ ಮಂಜುನಾಥ್ ಎಲ್ಲರಿಗೂ ಭಯೋತ್ಪಾದನಾ ವಿರೋಧಿ ದಿನದ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು. ಮುಂದಿನ ವಿವರ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದಿಂದ ಜಿಲ್ಲೆಯಲ್ಲಿ ಮೇ 25ರವರೆಗೆ ಜನಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ಎಂಬ ವಿಶೇಷ ಮಾಹಿತಿ ಶಿಕ್ಷ ಸಂವಹನ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ದಾರೆ. ಬುಡಕಟ್ಟು ಸಮುದಾಯದ ಜನರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಯೋಜನೆಗಳ ಪ್ರಯೋಜನ ತಲುಪಿಸುವುದು, ಅದಕ್ಕೆ ಬೇಕಾಗುವ ಅಗತ್ಯ ದಾಖಲಾತಿಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸಂಬಂಧಿಸಿದ 17 ಇಲಾಖೆಗಳ ಸಮನ್ವಯದಲ್ಲಿ ಈ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಧರ್ತಿ ಆಬ ಜನಜಾತಿಯ ಗ್ರಾಮ್ ಉತ್ಕರ್ಷ್ ಅಭಿಯಾನ್ ಯೋಜನೆಯಡಿ ಆಯ್ಕೆಯಾಗಿರುವ ಮುದ್ದಿನಕೊಪ್ಪ ಗ್ರಾಮ ಪಂಚಾಯಿತಿಯ ವಿರೂಪಿನಕೊಪ್ಪ, ಬಿ ಬೀರನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಾಶಿವಪುರ ಗ್ರಾಮಗಳಲ್ಲಿ ಅಭಿಯಾನದ ಅಂಗವಾಗಿ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ವಿವಿಧ ಸರ್ಕಾರಿ ಯೋಜನೆಗಳ ಕುರಿತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ. ಪಿಎಂ ಜನ್ಮನ್ ಹಾಗೂ DAJGUA ಯೋಜನೆಗಳ ಬಗ್ಗೆ ಸಮುದಾಯದ ಜನರಲ್ಲಿ ವ್ಯಾಪಕ ಅರಿವು ಮೂಡಿಸುವುದು ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ. ತಾಲೂಕಿನ ವಿರೂಪಿನಕೊಪ್ಪ ಹಾಗೂ ಸದಾಶಿವಪುರ ಗ್ರಾಮಗಳ ಪರಿಶಿಷ್ಟ ಪಂಗಡದ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಬಿರದಲ್ಲಿ ಪಾಲ್ಗೊಳ್ಳುವಂತೆ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಮುಂದಿನ ವಿವರ. ಸಾಗರ ತಾಲೂಕಿನ ಬೇಸೂರು ಭಾಗದಲ್ಲಿ ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆಗೆ ಸರ್ಕಾರ ಮುಂದಾಗುತ್ತಿರುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಈಗಾಗಲೇ ಜಲವಿದ್ಯುತ್ ಯೋಜನೆಗಾಗಿ ನಮ್ಮ ಹಿರಿಯರು ಭೂಮಿ ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ, ಇದೀಗ ಮತ್ತೆ ಅಣು ವಿದ್ಯುತ್ ಸ್ಥಾವರ ಹೆಸರಿನಲ್ಲಿ ನಮ್ಮ ಭವಿಷ್ಯವನ್ನು ಅಪಾಯಕ್ಕೆ ತಳ್ಳಬಾರದು ಎಂದು ಒತ್ತಾಯಿಸಿದರು. ನಮ್ಮೂರಿಗೆ ಅಣು ವಿದ್ಯುತ್ ಸ್ಥಾವರ ಬೇಡ ಎಂಬ ಘೋಷಣೆಯೊಂದಿಗೆ ಹುಲಿದೇವರಬನ ಗ್ರಾಮದ ಬಳಿ ಗ್ರಾಮಸ್ಥರು, ಪರಿಸರಾಸಕ್ತರು, ಆವಿನಹಳ್ಳಿ ಹೋಬಳಿ ವ್ಯಾಪ್ತಿಯ ಮಕ್ಕಳು ಪ್ರತಿಜ್ಞೆ ಮಾಡಿದರು. ಅಣು ವಿಕಿರಣದ ಅಪಾಯ ಮತ್ತು ಪರಿಸರ ಹಾನಿ ಕುರಿತು ತಮಗೆ ಅರಿವಿದೆ ಎಂದು ಹೇಳಿದ ಮಕ್ಕಳು ಯಾವುದೇ ಕಾರಣಕ್ಕೂ ಯೋಜನೆಗೆ ಅವಕಾಶ ನೀಡಬಾರದು ಎಂದು ಆಗ್ರಹಿಸಿದರು. ಈ ಸಂದರ್ಭ ಮಾತನಾಡಿದ ಮಲೆನಾಡು ಅಣುಸ್ಥಾವರ ವಿರೋಧಿ ಹೋರಾಟ ವೇದಿಕೆ ಅಧ್ಯಕ್ಷ ಬಿಎ ಇಂದೋಧರ ಬೇಸೂರು, ಅಣುಸ್ಥಾವರ ನಾಗರಿಕ ಸಮಾಜಕ್ಕೆ ಮಾರಕ. ಲಿಂಗನಮಕ್ಕಿಯಲ್ಲಿ ಈಗಾಗಲೇ 2500 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ನಡೆಯುತ್ತಿದ್ದು ಈಗ ಬೇಸೂರಿನಲ್ಲಿ 4000 ಮೆಗಾವ್ಯಾಟ್ ಅಣು ವಿದ್ಯುತ್ ಉತ್ಪಾದನೆಗೆ ಸರ್ಕಾರ ಮುಂದಾಗಿದೆ. ಅಣು ವಿಕಿರಣ ಸೋರಿಕೆಯಾದರೆ ದೊಡ್ಡ ಅನಾಹುತ ಸಂಭವಿಸಬಹುದು ಎಂದು ಎಚ್ಚರಿಸಿದರು. ಮೇ 27ರಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ಮಲೆನಾಡು ರೈತ ಹೋರಾಟ ವೇದಿಕೆ ಅಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ಅಣು ವಿದ್ಯುತ್ ಸ್ಥಾವರ ಬೇಡ ಎಂದು ಜನರು ಈಗಾಗಲೇ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಆದರೂ ಯೋಜನೆ ಕೈಬಿಡಲಾಗಿದೆ ಎಂಬ ಸ್ಪಷ್ಟ ಹೇಳಿಕೆ ಸರ್ಕಾರದಿಂದ ಬಂದಿಲ್ಲ. ಹೀಗಾಗಿ ಪಾದಯಾತ್ರೆಗೆ ಜನಪ್ರತಿನಿಧಿಗಳು ಬೆಂಬಲ ನೀಡಬೇಕು ಎಂದು ಒತ್ತಾಯಿಸಿದರು. ಕೋಳೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆವಿ ನವೀನ್, ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ, ಜಯಂತ್, ಅಶೋಕ್ ಬೈಸೂರು, ಮಂಜಪ್ಪ, ನೀಲಕಂಠಗೌಡ, ಶಿವಾನಂದಗೌಡ, ಸೀತಾರಾಮ, ಕುರುವರಿ, ನಾಗೇಂದ್ರ ಸಾಗರ್, ಪ್ರಶಾಂತ ಹೆಗಡೆ, ಅಖಿಲೇಶ ಚಿಪ್ಲಿ ಮತ್ತಿತರರು ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗಾನಾಡಿ ಪುನೋಡ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಸುಮಾರು 20 ವರ್ಷಗಳಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಲಾಗುತ್ತಿದ್ದು, ಅದೇ ರೀತಿ ಈ ವರ್ಷವೂ ಸಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. SSLC ಮತ್ತು PUCಯಲ್ಲಿ 90%+ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರು ಮತ್ತು CBSEಯಲ್ಲಿ 85%+ ಹೆಚ್ಚು ಅಂಕ ಪಡೆದವರು ಪ್ರತಿಭಾ ಪುರಸ್ಕಾರಕ್ಕಾಗಿ ಅರ್ಜಿಯನ್ನು 25 June to 15 ಒಳಗಾಗಿ BH ರಸ್ತೆಯ ಮಲ್ಲಪ್ಪ ಕಾಂಪ್ಲೆಕ್ಸ್ ಪಕ್ಕದ ಸಂಘದ ಕಚೇರಿಯಲ್ಲಿ ನಿಗದಿತ ನಮೂನೆಯನ್ನು ಪಡೆದುಕೊಂಡು ಅರ್ಜಿ ಸಲ್ಲಿಸಲು ಕೋರಲಾಗಿದೆ. ಸಂಘದ ಕಚೇರಿಯ ಸಮಯ 6:00 to 8:00 ಇರುತ್ತದೆ. ಸಂಘದ ವಿಳಾಸ ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ಕೀರ್ತನಾ ನಿಲಯ, ಮಲ್ಲಪ್ಪ ಕಾಂಪ್ಲೆಕ್ಸ್ ಹಿಂಭಾಗ, ಸೋಮಯ್ಯ ಲೇಔಟ್, BH ರಸ್ತೆ, ಶಿವಮೊಗ್ಗ. ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆ 9484493188 ಸಂಪರ್ಕಿಸಬಹುದು ಎಂದು ಸಂಘದ ಅಧ್ಯಕ್ಷರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಹಾಳದ ಕೆನರಾ ಬ್ಯಾಂಕ್ ದೇಶಪಾಂಡೆ RCT ಸಂಸ್ಥೆಯು ಗ್ರಾಮೀಣ ಭಾಗದ ಯುವಕ ಯುವತಿಯರಿಗಾಗಿ 12 ದಿನಗಳ ಉಚಿತ ಹೈನುಗಾರಿಕೆ ಮತ್ತು ಎರೆಹುಳು ಗೊಬ್ಬರ ತಯಾರಿಕೆ ತರಬೇತಿಯನ್ನು ಆಯೋಜಿಸಿದ್ದು, ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಈ ತರಬೇತಿ ಕಾರ್ಯಕ್ರಮವು 12 June ಪ್ರಾರಂಭವಾಗಲಿದ್ದು, 18-45 ವರ್ಷದೊಳಗಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ಗ್ರಾಮೀಣ ಭಾಗದ ಆಸಕ್ತರು ಅರ್ಜಿ ಸಲ್ಲಿಸಬಹುದು. ಈ ತರಬೇತಿಯು ಸಂಪೂರ್ಣ ಉಚಿತವಾಗಿದ್ದು, ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ಸೌಲಭ್ಯವನ್ನು ಸಂಸ್ಥೆಯ ವತಿಯಿಂದಲೇ ಒದಗಿಸಲಾಗುತ್ತದೆ. ತರಬೇತಿ ಪೂರ್ಣಗೊಂಡ ನಂತರ ಅಭ್ಯರ್ಥಿಗಳು ಸ್ವಯಂ ಉದ್ಯೋಗ ಪ್ರಾರಂಭಿಸಲು ಬ್ಯಾಂಕ್ಗಳ ಮೂಲಕ ಸಾಲ ಸೌಲಭ್ಯ ಮತ್ತು ಸೂಕ್ಷ್ಮ ಮಾರ್ಗದರ್ಶನ ನೀಡಲಾಗುತ್ತದೆ. ತರಬೇತಿ ಅವಧಿಯಲ್ಲಿ ಹೈನುಗಾರಿಕೆಯ ಮೂಲಭೂತ ಜ್ಞಾನ, ಹಸುಗಳ ಆರೈಕೆ, ಆಹಾರ ನಿರ್ವಹಣೆ, ಹಾಲು ಉತ್ಪಾದನೆ, ಪಶು ಆರೋಗ್ಯ ಸಂರಕ್ಷಣೆ, ಗೋಶಾಲೆ ನಿರ್ವಹಣೆ, ಎರೆಹುಳು ಗೊಬ್ಬರ ತಯಾರಿಕೆ ವಿಧಾನ, ಸಾವಯವ ಕೃಷಿಯ ಮಹತ್ವ, ಗೊಬ್ಬರ ಘಟಕ ಸ್ಥಾಪನೆ ಹಾಗೂ ಸಣ್ಣ ಉದ್ಯಮ ಆರಂಭಿಸುವ ಕುರಿತು ಪ್ರಾಯೋಗಿಕ ತರಬೇತಿಯನ್ನು ನೀಡಲಾಗುತ್ತದೆ. ಆಸಕ್ತ ಅಭ್ಯರ್ಥಿಗಳು ಬಿಳಿ ಹಾಳೆಯ ಮೇಲೆ ತಮ್ಮ ಹೆಸರು, ವಿಳಾಸ, ಜನ್ಮ ದಿನಾಂಕ ಮತ್ತು ಮೊಬೈಲ್ ಸಂಖ್ಯೆಯನ್ನು ಸ್ಪಷ್ಟವಾಗಿ ಬರೆದು ಅದರ ಫೋಟೋ ತೆಗೆದು ಸಂಬಂಧಿಸಿದ ಮೊಬೈಲ್ ಸಂಖ್ಯೆಗೆ ವಾಟ್ಸಪ್ ಮಾಡುವ ಮೂಲಕ ಅಥವಾ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಬಹುದು.

ಸಲ್ಲಿಸಬಹುದು. ಮೊದಲು ಅರ್ಜಿ ಸಲ್ಲಿಸುವವರಿಗೆ ಆದ್ಯತೆ ನೀಡಲಾಗುವುದು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಬಯಸುವವರು ಗೂಗಲ್ ಫಾರ್ಮ್ ಲಿಂಕ್ ಅಥವಾ ಸಿಬಿಡಿ RSETI ಹಳಿಯಾಳ್ ವಾಟ್ಸಪ್ ಚಾನೆಲ್ನಲ್ಲಿರುವ ಲಿಂಕ್ ಅನ್ನು ಬಳಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮತ್ತು ಹೆಸರು ನೋಂದಾಯಿಸಲು ಮೊಬೈಲ್ ಸಂಖ್ಯೆ 8970145354 ಅಥವಾ 9483485489 ಸಂಪರ್ಕಿಸಬಹುದು. ಅಥವಾ ವೆಬ್ಸೈಟ್ www.rseti.org ಅನ್ನು ಸಂಪರ್ಕಿಸಬಹುದು ಎಂದು ನಿರ್ದೇಶಕರು ಕೆನರಾ ಬ್ಯಾಂಕ್ ದೇಶಪಾಂಡೆ RCT ಸಂಸ್ಥೆ ಉದ್ಯೋಗ ವಿದ್ಯಾನಗರ ಹಳಿಯಾಳ ಉತ್ತರ ಕನ್ನಡ ಜಿಲ್ಲೆ ಇವರನ್ನು ಸಂಪರ್ಕಿಸಬಹುದು ಎಂದು ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ಆಟೋಮೊಬೈಲ್ ಎಂಪ್ಲಾಯ್ಡ್ ಅಸೋಸಿಯೇಷನ್ನಿಂದ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ 8ನೇ ಬಾರಿಗೆ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ಮೇ 24ರಂದು ಶಿವಮೊಗ್ಗ ಆಟೋಮೊಬೈಲ್ ಎಂಪ್ಲಾಯೀಸ್ಗಳಿಗೆ ಆಯೋಜಿಸಲಾಗಿದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಅಸೋಸಿಯೇಷನ್ ಪರವಾಗಿ ಬಿ ನಾಗೇಂದ್ರಪ್ಪ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ 9700763334 ಸಂಪರ್ಕಿಸಬಹುದು. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
4: ಸತತ 8ನೇ ಬಾರಿಗೆ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
0: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ ಟಿಎಂ ಶಾಲೆಗೆ ಕೀರ್ತಿ ತಂದಿದ್ದಾರೆ.
5: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
6: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
7: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ

0: ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪ್ರತಿದಿನ ನಾವು ಎಷ್ಟೋ ಜನರನ್ನ ನೋಡ್ತಾ ಇರ್ತೀವಿ. ಕೆಲವರು ಬದುಕಿನ ಓಟದಲ್ಲಿ ಗೆದ್ದು ಬೀಗ್ತಾ ಇರ್ತಾರೆ, ಇನ್ನು ಕೆಲವರು ಅನಿವಾರ್ಯವಾಗಿ ರಸ್ತೆ ಬದಿಯಲ್ಲಿ ಬದುಕನ್ನು ಸಾಗಿಸ್ತಾ ಇರ್ತಾರೆ. ಅಂತಹವರ ಬಾಳಲ್ಲೂ ಭರವಸೆಯ ಬೆಳಕು ನೀಡೋದಕ್ಕೆ ಕೇಂದ್ರ ಸರ್ಕಾರ ಒಂದು ಅದ್ಭುತ ಯೋಜನೆಯನ್ನ ತಂದಿದೆ. ಅದರ ಹೆಸರೇ ಸ್ಮೈಲ್ ಯೋಜನೆ. ಹೌದು ಸ್ನೇಹಿತರೆ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು 12/2/2022 ಸ್ಮೈಲ್ ಜೀವನೋಪಾಯ ಮತ್ತು ಉದ್ಯಮಕ್ಕಾಗಿ ಅಂಚಿನಲ್ಲಿರುವ ವ್ಯಕ್ತಿಗಳಿಗೆ ಬೆಂಬಲ ಎಂಬ ಒಂದು ವಿಶೇಷ ಯೋಜನೆಯನ್ನು ಪ್ರಾರಂಭಿಸಿದೆ. ಇದರಲ್ಲಿ ಮಂಗಳಮುಖಿಯರ ಸಮಗ್ರ ಪುನರ್ವಸತಿಗಾಗಿ ಕೇಂದ್ರ ವಲಯ ಯೋಜನೆ ಮತ್ತು ಭಿಕ್ಷಾಟನೆಯಲ್ಲಿ ತೊಡಗಿರುವ ವ್ಯಕ್ತಿಗಳ ಸಮಗ್ರ ಪುನರ್ವಸತಿಗಾಗಿ ಕೇಂದ್ರ ವಲಯ ಯೋಜನೆ ಎಂಬ ಎರಡು ಉಪಯೋಜನೆಗಳಿವೆ. ಈ ಯೋಜನೆಯಡಿ ಮಂಗಳಮುಖಿಯರು ಮತ್ತು ಭಿಕ್ಷಾಟನೆಯಲ್ಲಿ ತೊಡಗಿರುವವರಿಗೆ ಪುನರ್ವಸತಿ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುವುದು, ಸಮಾಲೋಚನೆ, ಶಿಕ್ಷಣ, ಕೌಶಲ್ಯಾಭಿವೃದ್ಧಿ ಸೇರಿದಂತೆ ಅನೇಕ ರೀತಿಯ ನೆರವು ಒದಗಿಸಲಾಗುತ್ತೆ ಸ್ನೇಹಿತರೆ. ಸೋ ಸ್ನೇಹಿತರೆ, ನಮ್ಮ ದೈನಂದಿನ ಬದುಕಿನಲ್ಲಿ ನಾವೆಲ್ಲರೂ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ, ರೈಲುಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿ ಅಥವಾ ಬೀದಿ ಬದಿಗಳಲ್ಲಿ ಮಂಗಳಮುಖಿಯರು ಅಥವಾ ಭಿಕ್ಷಕರನ್ನ ನೋಡಿಯೇ ಇರ್ತೀವಿ. ಇವರನ್ನು ನೋಡಿದಾಗ ನಮ್ಮಲ್ಲಿ ಕೆಲವರಿಗೆ ಕನಿಕರ ಹುಟ್ಟಿದರೆ ಇನ್ನೂ ಕೆಲವರಿಗೆ ಕೋಪ, ಅಸಡ್ಡೆ ಮೂಡಿರುತ್ತೆ. ಆದರೆ ಮಂಗಳಮುಖಿಯರು ಸಮಾಜದಿಂದ ದಿನನಿತ್ಯ ಎದುರಿಸ್ತಾ ಇರುವಂತಹ ಅವಮಾನ, ನಿಂದನೆ ಮತ್ತು ಅಸ್ಪೃಶ್ಯತೆಯಂತಹ ನೋವುಗಳನ್ನ ಅವರ ಸ್ಥಾನದಲ್ಲಿ ನಿಂತು ನೋಡಿದಾಗ ಮಾತ್ರ ಅರ್ಥವಾಗೋದಕ್ಕೆ ಸಾಧ್ಯವಾಗುತ್ತೆ. ಸೋ ದಶಕಗಳಿಂದ ಸಮಾಜದ ಮುಖ್ಯವಾಹಿನಿಯಿಂದ ದೂರ ಉಳಿದು ಕೇವಲ ಭಿಕ್ಷಾಟನೆ ಮತ್ತು ಕಳಂಕಿತ ಬದುಕನ್ನೇ ಆಶ್ರಯಿಸಿದ್ದ ಈ ನಿರ್ಲಕ್ಷಿತ ಸಮುದಾಯಗಳ ಪಾಲಿಗೆ ಸರ್ಕಾರಿ ಸೌಲಭ್ಯಗಳು ಮರೀಚಿಕೆಯಾಗಿದ್ದವು. ಶಿಕ್ಷಣವಿಲ್ಲ, ಉದ್ಯೋಗವಿಲ್ಲ, ಉಳಿದುಕೊಳ್ಳೋದಕ್ಕೆ ಸೂರಿಲ್ಲದೆ ಬೀದಿಯಲ್ಲೇ ಹುಟ್ಟಿ ಬೀದಿಯಲ್ಲೇ ಸಾಯುವ ಅದೆಷ್ಟೋ ಅನಾಥ ಜೀವಿಗಳ ಆಕ್ರಂದನ ಯಾರಿಗೂ ಕೇಳಿಸ್ತಾ ಇರಲಿಲ್ಲ. ಆದರೆ ಈಗ ಕಾಲ ಬದಲಾಗಿದೆ. ಕತ್ತಲ ಕೋಪದಲ್ಲಿ ನರಳುತ್ತಿದ್ದ ಈ ಸಮುದಾಯಗಳ ಬದುಕಿಗೆ ಬೆಳಕಿನ ಆಶಾಕಿರಣವೊಂದು ಮೂಡಿದೆ ಅಂತಾನೆ ಹೇಳಬಹುದು. ಹೌದು ಸ್ನೇಹಿತರೆ, ಕೇಂದ್ರ ಸರ್ಕಾರವು ಜಾರಿಗೆ ತಂದಿರೋ ಒಂದು ಐತಿಹಾಸಿಕ ಯೋಜನೆ ಈ ಅಂಚಿಗೆ ತಳ್ಳಲ್ಪಟ್ಟ ಜೀವಿಗಳ ಮುಖದಲ್ಲಿ ನಿಜವಾದ ಸ್ಮೈಲ್ ಅಂದ್ರೆ ನಗುವನ್ನ ತರ್ತಾ ಇದೆ. ಭಾರತ ಸರ್ಕಾರವು ಟ್ರಾನ್ಸ್ಜೆಂಡರ್ ಅಂದ್ರೆ ಮಂಗಳಮುಖಿಯರ ಸಮುದಾಯ ಮತ್ತು ಭಿಕ್ಷಾಟನೆಯಲ್ಲಿ ತೊಡಗಿರುವ ವ್ಯಕ್ತಿಗಳ ಕಲ್ಯಾಣಕ್ಕಾಗಿ ಹಾಗೂ ಅವರ ಪುನರ್ವಸತಿಗಾಗಿ ಸ್ಮೈಲ್ ಅಂದ್ರೆ ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಫಾರ್ ಲೈವ್ಲಿಹುಡ್ ಅಂಡ್ ಎಂಟರ್ಪ್ರೈಸಸ್ ಎಂಬ ಬೃಹತ್ ಯೋಜನೆಯನ್ನು ಜಾರಿಗೊಳಿಸಿದೆ. ಬನ್ನಿ ಸ್ನೇಹಿತರೆ, ದಶಕಗಳಿಂದ ಕಡೆಗಣಿಸಲ್ಪಟ್ಟ ಈ ಸಮುದಾಯಗಳ ಬದುಕಿನಲ್ಲಿ ಕೇಂದ್ರದ ಈ ಯೋಜನೆ ಹೇಗೆ ಕ್ರಾಂತಿಕಾರಿ ಬದಲಾವಣೆ ತರ್ತಾ ಇದೆ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ವಿವರವಾಗಿ ವಿವರಿಸ್ತೇನೆ ಅಂತ ಹೇಳ್ತಾ, ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಇದು ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಅವಳಂದ್ರೆ ನಂಗೆ ತುಂಬಾ ಇಷ್ಟ.

0: Ansette.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ನಾನು ಕೇಂದ್ರ ಸರ್ಕಾರದ ಸ್ಮೈಲ್ ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಈಗ ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ, ಕೇಳಿ. ಸ್ಮೈಲ್ ಯೋಜನೆ ಮೂಲಕ ಹೊಸ ಬದುಕು ಏನಿದು? ಸೊ ಭಾರತದಂತಹ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕು ಮತ್ತು ಘನತೆಯಿಂದ ಬದುಕುವ ಅವಕಾಶ ಸಂವಿಧಾನದ ಅಡಿಯಲ್ಲಿ ಕಲ್ಪಿಸಲಾಗಿದೆ ಸ್ನೇಹಿತರೆ. ಆದರೆ ವಾಸ್ತವದಲ್ಲಿ ಮಂಗಳಮುಖಿಯರು ಮತ್ತು ಭಿಕ್ಷುಕರ ಜೀವನದ ಸ್ಥಿತಿಗತಿ ತೀರಾ ಕಳಪೆ ಮಟ್ಟದ್ದಾಗಿದೆ. ಈ ಅಂತರವನ್ನು ಅಳಿಸಿ ಹಾಕೋದಕ್ಕೆ ಮತ್ತು ಅವರನ್ನು ದೇಶದ ಅಭಿವೃದ್ಧಿಯ ಭಾಗವಾಗಿಸಲು ಸ್ಮೈಲ್ ಯೋಜನೆ ಒಂದು ದೊಡ್ಡ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ರೂಪಿಸಿರುವ ಈ ಒಂದು ಯೋಜನೆಗಾಗಿ 2021-22 2025-26 ಅವಧಿಗೆ ಒಟ್ಟು 365 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಇದರಲ್ಲಿ ಮಂಗಳಮುಖಿಯರ ಸಮಗ್ರ ಅಭಿವೃದ್ಧಿಗೆ 265 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ. ಹಾಗೆ ಭಿಕ್ಷುಕರ ಪುನರ್ವಸತಿಗಾಗಿ 100 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ. ಯೋಜನೆಯು ಕೇವಲ ಆರ್ಥಿಕ ನೆರವು ನೀಡುವುದಕ್ಕಷ್ಟೇ ಸೀಮಿತವಾಗಿಲ್ಲ ಸ್ನೇಹಿತರೆ. ಬದಲಾಗಿ ಈ ವಂಚಿತ ಸಮುದಾಯಗಳಿಗೆ ಸಾಮಾನ್ಯ ನಾಗರಿಕರಿಗೆ ಲಭ್ಯವಿರುವ ಅವಕಾಶಗಳನ್ನ ಗೌರವಯುತ ಬದುಕನ್ನು ಒದಗಿಸಿಕೊಡುವ ಉದ್ದೇಶ ಹೊಂದಿದೆ ಅಂತಾನೆ ಹೇಳಬಹುದು. ಪ್ರಮುಖವಾಗಿ ಶಿಕ್ಷಣ ಆಗಿರಬಹುದು, ಕೌಶಲ್ಯ ತರಬೇತಿ, ಉದ್ಯೋಗಾವಕಾಶ, ವೈದ್ಯಕೀಯ ಸೌಲಭ್ಯಗಳು ಮತ್ತು ಕಾನೂನಾತ್ಮಕ ರಕ್ಷಣೆಯನ್ನು ಒದಗಿಸುವ ಮೂಲಕ ಮಂಗಳಮುಖಿಯರನ್ನು ಮತ್ತು ಭಿಕ್ಷುಕರನ್ನು ಸಮಾಜದ ಗೌರವಾನ್ವಿತ ಪ್ರಜೆಗಳನ್ನಾಗಿ ರೂಪಿಸುವ ಬೃಹತ್ ದೃಷ್ಟಿಕೋನವನ್ನು ಕೇಂದ್ರ ಸರ್ಕಾರದ ಸ್ಮೈಲ್ ಯೋಜನೆ ಹೊಂದಿದೆ. ಇದೇ ಕಾರಣಕ್ಕೆ ಪ್ರತಿ ವರ್ಷದ ಬಜೆಟ್ನಲ್ಲಿ ಈ ಯೋಜನೆಗೆ ನೀಡಲಾಗ್ತಾ ಇರೋ ಅನುದಾನದ ಮೊತ್ತವನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ ಅಂತಾನೆ ಹೇಳಬಹುದು. ಹಾಗೆ ಸ್ನೇಹಿತರೆ, ಯಾವುದೇ ಸಮುದಾಯದ ಉನ್ನತಿಗೆ ಶಿಕ್ಷಣವೇ ಅಡಿಪಾಯ ಅಂತಾನೆ ಹೇಳಬಹುದು ಅಲ್ವಾ? ಆದರೆ ಮಂಗಳಮುಖಿ ಮಕ್ಕಳು ಶಾಲೆಗೆ ಹೋದ್ರೆ ಅಲ್ಲಿ ಎದುರಿಸುವ ಹೀಯಾಳಿಕೆ ಅಪಹಾಸ್ಯಗಳಿಂದಾಗಿ ಬಹುತೇಕರು ಅರ್ಧದಲ್ಲೇ ಶಾಲೆಯನ್ನ ಬಿಟ್ಟು ಬಿಡ್ತಾ ಇದ್ದಾರೆ. ಇದನ್ನ ಮನಗೊಂಡಿರುವ ಕೇಂದ್ರ ಸರ್ಕಾರ ಸ್ಮೈಲ್ ಯೋಜನೆಯ ಅಡಿಯಲ್ಲಿ ಟ್ರಾನ್ಸ್ಜೆಂಡರ್ ವಿದ್ಯಾರ್ಥಿಗಳಿಗೆ ವಿಶೇಷ ವಿದ್ಯಾರ್ಥಿ ವೇತನ ಪರಿಚಯಿಸಿದೆ. 9ನೇ ತರಗತಿಯಿಂದ ಹಿಡಿದು ಸ್ನಾತಕೋತ್ತರ ಪದವಿಯವರಿಗೆ ವ್ಯಾಸಂಗ ಮಾಡುವ ಎಲ್ಲಾ ಮಂಗಳಮುಖಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಆರ್ಥಿಕ ನೆರವು ನೀಡಲಾಗ್ತಾ ಇದೆ. ಯುಜಿಸಿ, ಎಐಸಿಟಿಐ ಅಥವಾ ಎನ್ಸಿವಿಟಿ ಮಾನ್ಯತೆ ಪಡೆದ ಯಾವುದೇ ವೃತ್ತಿಪರ ಮತ್ತು ತಾಂತ್ರಿಕ ಕೋರ್ಸ್ಗಳಿಗೂ ಈ ಸ್ಕಾಲರ್ಶಿಪ್ ಅನ್ವಯವಾಗುತ್ತೆ. ನ್ಯಾಷನಲ್ ಪೋರ್ಟಲ್ ಮೂಲಕ ಟ್ರಾನ್ಸ್ಜೆಂಡರ್ ಪ್ರಮಾಣ ಪತ್ರ ಹೊಂದಿರುವ ಯಾವುದೇ ವಿದ್ಯಾರ್ಥಿ ಈ ಸೌಲಭ್ಯವನ್ನು ಸುಲಭವಾಗಿ ಪಡೆಯಬಹುದು. ಇದಲ್ಲದೆ ಮಂಗಳಮುಖಿಯರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿಸಲು ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಪರಿಚಯಿಸಲಾಗ್ತಾ ಇದೆ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಸ್ಮೈಲ್ ಯೋಜನೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಸ್ಮೈಲ್ ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಈಗ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ತೀನಿ, ಕೇಳಿ. ಪ್ರಾಯೋಗಿಕ ಹಂತದಲ್ಲಿ ದೇಶದಾದ್ಯಂತ 18 ವಿಶಿಷ್ಟ ಉದ್ಯಮಶೀಲತಾ ತರಬೇತಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಈಗಾಗಲೇ ಸುಮಾರು 1800 ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳಿಗೆ ವ್ಯಾಪಾರ ಯೋಜನೆ, ಮಾರುಕಟ್ಟೆ ವಿಶ್ಲೇಷಣೆ, ಬ್ಯಾಂಕ್ ಸಾಲ ಪಡೆಯುವ ಪ್ರಕ್ರಿಯೆ ಮತ್ತು ಆರ್ಥಿಕ ನಿರ್ವಹಣೆಯ ಕುರಿತು ವೃತ್ತಿಪರ ತರಬೇತಿ ನೀಡಲಾಗ್ತಾ ಇದೆ. ಮಂಗಳಮುಖಿಯರಿಗೆ ಉದ್ಯೋಗ ಯೋಜನೆ ಲಾಭವನ್ನು ಸಾವಿರಾರು ಮಂಗಳಮುಖಿಯರು ಪಡ್ಕೊಳ್ತಾ ಇದ್ದಾರೆ. ಇದನ್ನು ಕೇಂದ್ರ ಸರ್ಕಾರ ಆರಂಭಿಸಿರುವ ಮೌನ ಕ್ರಾಂತಿ ಎಂದೇ ಪರಿಗಣಿಸಬಹುದಾಗಿದೆ ಸ್ನೇಹಿತರೆ. ಹಾಗೆ ಇದರ ಜೊತೆಗೆ ಭಿಕ್ಷಾಟನ ಮುಕ್ತ ಭಾರತದ ಸಂಕಲ್ಪ ಏನಿದು ಅಂತ ನೀವು ಕೇಳಬಹುದು. ಎಸ್, ಒಂದು ದೇಶದ ಆರ್ಥಿಕತೆಯ ಚಿತ್ರಣವನ್ನು ಬದಲಾಯಿಸಬೇಕಾದ್ರೆ ಆ ದೇಶದಲ್ಲಿರುವ ಭಿಕ್ಷಾಟನೆಯ ಪಿಡುಗನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದು ಅತ್ಯಗತ್ಯ ಅಲ್ವಾ? ಸೊ ಇದೇ ನಿಟ್ಟಿನಲ್ಲಿ ಸ್ಮೈಲ್ ಯೋಜನೆಯ ಎರಡನೆಯ ಪ್ರಮುಖ ಭಾಗವಾಗಿ ಭಿಕ್ಷಾಟನೆಯಲ್ಲಿ ತೊಡಗಿರುವ ವ್ಯಕ್ತಿಗಳ ಸಮಗ್ರ ಪುನರ್ವಸತಿ ಕಾರ್ಯಕ್ರಮವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಭಿಕ್ಷುಕರನ್ನು ರಕ್ಷಿಸಿ, ಅವರಿಗೆ ಕೌಶಲ್ಯ ತರಬೇತಿ ನೀಡಿ, ಸಮಾಜದ ಮುಖ್ಯ ವಾಹಿನಿಗೆ ತರಲು ಸರ್ಕಾರ 100 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ಸ್ನೇಹಿತರೆ, ಭಾರತದ ಪ್ರಮುಖ ನಗರಗಳಲ್ಲಿ ಪೈಲಟ್ ಪ್ರಾಜೆಕ್ಟ್ ಆಗಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗ್ತಾ ಇದೆ. ಭಿಕ್ಷಾಟನೆ ಮಾಡುವವರನ್ನು ಗುರುತಿಸಿ ಅವರ ಹಿನ್ನೆಲೆ

0: ಹಿನ್ನೆಲೆಯನ್ನು ಅರಿತು ಅವರಿಗೆ ಸೂಕ್ತ ಕೌನ್ಸಿಲಿಂಗ್ ನೀಡಲಾಗ್ತಾ ಇದೆ. ಸುಮಾರು ಬಾರಿ ವಯೋವೃದ್ಧರು, ದೈಹಿಕ ವಿಕಲಚೇತನರು ಅಥವಾ ಅನಾಥ ಮಕ್ಕಳು ಭಿಕ್ಷಾಟನೆಯ ಜಾಲಕ್ಕೆ ಸಿಲುಕಿರುತ್ತಾರೆ. ಅಂಥವರನ್ನು ರಕ್ಷಿಸಿ ಅವರಿಗೆ ಆಶ್ರಯ, ಆಹಾರ, ಬಟ್ಟೆ ಮತ್ತು ವೈದ್ಯಕೀಯ ಚಿಕಿತ್ಸೆಯನ್ನು ಒದಗಿಸಲಾಗ್ತಾ ಇದೆ. ಸ್ನೇಹಿತರೆ, ಭಿಕ್ಷಾಟನೆಯಿಂದ ರಕ್ಷಿಸಲಾದ ಜನರ ಸಾಮರ್ಥ್ಯಕ್ಕೆ ತಕ್ಕಂತೆ ವೃತ್ತಿಪರ ಕೌಶಲ್ಯ ತರಬೇತಿಯನ್ನು ನೀಡಿ ಅವರು ಸ್ವತಃ ದುಡಿದು ತಿನ್ನುವಂತಹ ವಾತಾವರಣವನ್ನು ನಿರ್ಮಿಸಲಾಗ್ತಾ ಇದೆ. ಇದು ಕೇವಲ ಭಿಕ್ಷುಕರ ಜೀವನ ಮಟ್ಟವನ್ನು ಸುಧಾರಿಸುವುದಷ್ಟೇ ಅಲ್ಲದೆ ಭಿಕ್ಷಾಟನೆ ಮುಕ್ತ, ಸ್ವಚ್ಛ ಮತ್ತು ಸುಂದರ ಭಾರತದ ನಿರ್ಮಾಣಕ್ಕೂ ಬುನಾದಿ ಹಾಕಲಿದೆ ಅಂತಲೇ ಹೇಳಬಹುದು. ಭಿಕ್ಷುಕರನ್ನು ಗುರುತಿಸೋದಕ್ಕೆ ಮತ್ತು ಅವರಿಗೆ ಪುನರ್ವಸತಿ ಕಲ್ಪಿಸೋದಕ್ಕೆ ಸಾರ್ವಜನಿಕರ ನೆರವು ಕೂಡ ಪಡೆಯಲಾಗ್ತಾ ಇದೆ. ಸೊ ಹಾಗಿದ್ರೆ ಇದರ ಬಗ್ಗೆ ಕಾನೂನು ರಕ್ಷಣೆ ಹೇಗಿರುತ್ತೆ ಅಂತ ನೀವು ಕೇಳಬಹುದು. ಎಸ್, ಹಣಕಾಸಿನ ನೆರವು ಮತ್ತು ಶಿಕ್ಷಣದ ಜೊತೆಗೆ ಯಾವುದೇ ನಿರ್ಲಕ್ಷಿತ ಸಮುದಾಯಕ್ಕೆ ಅತ್ಯಂತ ಅವಕಾಶವಾಗಿ ಬೇಕಾಗಿರುವುದು ಕಾನೂನಿನ ರಕ್ಷಣೆ. ಹಾಗಾಗಿ ಮಂಗಳಮುಖಿಯರು ಸಮಾಜದಲ್ಲಿ ಅನೇಕ ದೌರ್ಜನ್ಯ, ದೈಹಿಕ ಮತ್ತು ಮಾನಸಿಕ ಹಿಂಸೆಗಳಿಗೆ ಗುರಿಯಾಗುವುದು ಸಾಮಾನ್ಯವಾಗಿದೆ. ಆದರೆ ಈ ಅನ್ಯಾಯಕ್ಕೆ ಬ್ರೇಕ್ ಹಾಕೋದಕ್ಕೆ ಕೇಂದ್ರ ಸರ್ಕಾರವು ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳ ಕಾಯ್ದೆ 2019 ಈ ಕಾಯ್ದೆಯು ಮಂಗಳಮುಖಿಯರ ಗುರುತನ್ನು ಕಾನೂನುಬದ್ಧವಾಗಿ ಅಂಗೀಕರಿಸುವುದಲ್ಲದೆ ಶಿಕ್ಷಣ, ಉದ್ಯೋಗ, ಆರೋಗ್ಯ ಮತ್ತು ಸಾರ್ವಜನಿಕ ಸೇವೆಗಳಲ್ಲಿ ಅವರ ವಿರುದ್ಧ ನಡೆಯುವ ಯಾವುದೇ ರೀತಿಯ ತಾರತಮ್ಯವನ್ನು ಕಟ್ಟುನಿಟ್ಟಾಗಿ ನಿಷೇಧಿಸುತ್ತೆ ಅಂತಲೇ ಹೇಳುತ್ತೆ. ಯಾರೇ ಆಗಲಿ ಈ ಕಾನೂನಿನಲ್ಲಿ ಉಲ್ಲೇಖಿಸಿರುವ ನಿಯಮಗಳನ್ನು ಉಲ್ಲಂಘಿಸಿದರೆ ಅಥವಾ ಮಂಗಳಮುಖಿಯರ ಮೇಲೆ ದೌರ್ಜನ್ಯ ಎಸಗಿದರೆ ಕನಿಷ್ಠ 2 ಕಠಿಣ ಜೈಲು ಶಿಕ್ಷೆ ವಿಧಿಸುವ ಅವಕಾಶ ಈ ಕಾಯ್ದೆಯಲ್ಲಿದೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಇದಲ್ಲದೆ ಈ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಟ್ರಾನ್ಸ್ಜೆಂಡರ್ ಪ್ರೊಟೆಕ್ಷನ್ ಸೆಲ್ಗಳನ್ನು ದೇಶದ ಎಲ್ಲಾ ರಾಜ್ಯಗಳಲ್ಲಿ ಸ್ಥಾಪಿಸುವುದು ಕಡ್ಡಾಯಗೊಳಿಸಲಾಗಿದೆ. ಸೊ ಈಗಾಗಲೇ 20 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಪ್ರೊಟೆಕ್ಷನ್ ಸೆಲ್ಗಳು ಕಾರ್ಯಾರಂಭ ಮಾಡಿದ್ದು ದೌರ್ಜನ್ಯ ಪ್ರಕರಣಗಳ ತ್ವರಿತ ದಾಖಲಾತಿ, ತನಿಖೆ ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ ಅಂತಲೇ ಹೇಳಬಹುದು. ಇದರ ಜೊತೆಗೆ 25 ರಾಜ್ಯಗಳಲ್ಲಿ ಟ್ರಾನ್ಸ್ಜೆಂಡರ್ ವೆಲ್ಫೇರ್ ಬೋರ್ಡ್ಗಳನ್ನು ರಚಿಸಲಾಗಿದೆ. ಇದಲ್ಲದೇ ಮನೆಯಿಂದ ಹೊರಹಾಕಲ್ಪಟ್ಟ ಅಥವಾ ಆಸರೆ ಇಲ್ಲದ ಮಂಗಳಮುಖಿಯರಿಗಾಗಿ ಗರಿಮಾ ಗೃಹ ಎಂಬ ವಿಶೇಷ ಆಶ್ರಯ ತಾಣಗಳನ್ನು ನಿರ್ಮಿಸಲಾಗಿದ್ದು ಅಲ್ಲಿ ಅವರಿಗೆ ಊಟ, ವಸತಿ, ವೈದ್ಯಕೀಯ ನೆರವು ಮತ್ತು ಕೌಶಲ್ಯ ತರಬೇತಿಯನ್ನ ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಗ್ತಾ ಇದೆ. ಇದು ಮಂಗಳಮುಖಿಯರ ಪಾಲಿಗೆ ನಿಜವಾದ ಭದ್ರ ಕೋಟೆಯಾಗಿ ಮಾರ್ಪಟ್ಟಿದೆ ಸ್ನೇಹಿತರೆ. ಒಟ್ಟಿನಲ್ಲಿ ಭಾರತವು ವಂಚಿತ ಸಮುದಾಯಗಳನ್ನು ಮೇಲೆತ್ತುವ ಕಾರ್ಯಕ್ಕೆ ಮುಂದಾಗ್ತಾ ಇದೆ. ಸ್ಮೈಲ್ ಯೋಜನೆಯ ಮೂಲಕ ಮಂಗಳಮುಖಿಯರು ಮತ್ತು ಭಿಕ್ಷುಕರ ಬದುಕನ್ನು ಬದಲಿಸಲು ಸಜ್ಜಾಗಿದೆ ಅಂತಲೇ ಹೇಳಬಹುದು. ಮುಂದೆ ಬರುವ ದಿನಗಳಲ್ಲಿ ಈ ಯೋಜನೆಯ ಅರ್ಹರಾದ ಎಲ್ಲರನ್ನೂ ತಲುಪಲಿ. ಅವರ ಪ್ರತಿಯೊಂದು ಕಣ್ಣೀರಿನ ಹನಿಯು ಆನಂದ ಭಾಷ್ಪವಾಗಿ ಬದಲಾಗಲಿ ಎಂಬುದೇ ನಮ್ಮೆಲ್ಲರ ಆಶಯ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಮಗ, ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ
5: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್,
0: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
2: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
0: ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ PU ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳೋಕೆ ಸಾಧ್ಯವಾಯಿತು.
6: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
7: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ PU ಕಾಲೇಜು. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
8: Hi, I'm a doctor. I have seen many colleges, but for the holistic development of your children, there is no better college like Sri Adichunchangiri PU College, Shivamogga.
4: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
8: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
7: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
9: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
10: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
11: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
10: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686896279. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನು ಫೀಲ್ ಮಾಡಿರ್ತೀವಿ, ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನಿಸುತ್ತೆ. ಆದರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತು ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನಿಸ್ಬಹುದು. ಹಾಗಾದರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತು ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಈಗ ನಾವು ಏನಾದರೂ ಒಂದು ನೋಡಬೇಕು ಅಂತಂದರೆ ನಮಗೆ ಬೆಳಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಾಣಿಗಳಿಗೆ ಹಗಲೊತ್ತಲ್ಲಿ ಮತ್ತು ರಾತ್ರಿ ಹೊತ್ತಲ್ಲಿ ಕಣ್ಣು ಕಾಣುತ್ತೆ, ಆದರೆ ಮನುಷ್ಯರಿಗೆ ಅಷ್ಟು ಸೂಕ್ಷ್ಮವಾಗಿ ಕಾಣಿಸೋದಿಲ್ಲ ರಾತ್ರಿ ಸಮಯದಲ್ಲಿ. ಹಾಗಾಗಿ ಬೆಳಕಿನ ಅವಶ್ಯಕತೆ ತುಂಬಾನೇ ಇಂಪಾರ್ಟೆಂಟು. ಹಾಗಾದರೆ ಬೆಳಕು ಹೇಗೆಲ್ಲ ಸಿಗುತ್ತೆ ನಮಗೆ ಅಂತ ನಾವು ಯೋಚನೆ ಮಾಡಿದ್ರೆ, ಒಂದು ಹಗಲಿನ ಸಮಯದಲ್ಲಿ ಸೂರ್ಯನ ಬೆಳಕು, ಅದಾದ ನಂತರದಲ್ಲಿ ಚಂದ್ರನ ಬೆಳಕು ಅಷ್ಟೇನು ಪ್ರಕಾಶಮಾನವಾಗಿರೋದಿಲ್ಲ. ಆದರೆ ಫಸ್ಟ್ ಟೈಮು ಕತ್ತಲಲ್ಲೂ ಕೂಡ ನಾವು ಬೆಳಕನ್ನು ಪಡ್ಕೊಂಡಿದ್ದು ಹೇಗೆ ಅಂತಂದರೆ ಬೆಂಕಿಯ ಸಹಾಯದಿಂದ. ನಮಗೆಲ್ಲ ಕತೆ ಗೊತ್ತೇ ಇದೆ, ಎರಡು ಕಲ್ಲಿನ ಘರ್ಷಣೆ ಮಾಡಿದ್ರೆ ಬೆಂಕಿ ಕಿಡಿ ಬರುತ್ತೆ, ಅದರಿಂದಾಗಿ ಒಂದು ಕೋಲುಗಳಿಗೆ ಅಥವಾ ಯಾವುದಕ್ಕೋ ಒಂದು ಬೆಂಕಿನ ಹಚ್ಚಿ ಆ ಒಂದು ಬೆಳಕಲ್ಲಿ ವಾಸಿಸ್ತಾ ಇದ್ರು. ಅದಾದ ನಂತರದಲ್ಲಿ ಮುಂದುವರಿತಾ ಬೇರೆ ಬೇರೆ ದೀಪಗಳು ಈಗೆಲ್ಲ ಬರ್ತಾ ಹೋಗುತ್ತೆ. ಇದಾದ ನಂತರದಲ್ಲಿ ಈಗ ಎಲೆಕ್ಟ್ರಿಸಿಟಿ ನಮಗೆಲ್ಲ ಗೊತ್ತಾ ಇದೆ. ಹಾಗಾದರೆ ಈ ಒಂದು ಬೆಳಕು ಇಷ್ಟೊಂದು ಇಂಪಾರ್ಟೆಂಟ್ ಆಗಿದ್ದಾಗ, ನಾವು ಸ್ವಲ್ಪ ಹಿಂದಿನ ಸಮಯಗಳನ್ನು ಯೋಚನೆ ಮಾಡಿದಾಗ ಅಲ್ಲಿ ಏನು ಸೀಮೆ ಎಣ್ಣೆ ಬುಡ್ಡಿಗಳನ್ನ ಮತ್ತು ಬೇರೆ ಬೇರೆ ದೀಪಗಳನ್ನ ನಾವೆಲ್ಲ ನೋಡ್ತಾ ಇದ್ದೀವಿ ಅಲ್ವಾ. ಅದೇ ರೀತಿನಲ್ಲೇ ನಾವು ಸೋಡಿಯಂ ಲ್ಯಾಂಪ್ಗಳನ್ನು ಕೂಡ ಬಳಕೆ ಮಾಡಿದ್ದೀವಿ. ಈ ಸೋಡಿಯಂ ಲ್ಯಾಂಪು ಹೇಗೆ ಕೆಲಸ ಮಾಡುತ್ತೆ ಅಂತ ನಿಮಗೆ ಏನಾದ್ರು ಗೊತ್ತಿದೆಯಾ? ಇವತ್ತು ಈ ಒಂದು ಸೋಡಿಯಂ ಲ್ಯಾಂಪ್ನ ಕುರಿತಂತೆ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಇದರ ಕುರಿತಂತೆ ನಿಮಗೇನಾದ್ರು ಗೊತ್ತಿದೆ ಅಂದರೆ ಅದನ್ನು ನೀವು ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ನಮ್ಮ ಸಂಖ್ಯೆ 9686096 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಹಾಗೆ ಸೋಡಿಯಂ ಲ್ಯಾಂಪ್ನ ಬಗ್ಗೆಯೂ ಕೂಡ ನಾನು ವಾಪಸ್ ಬಂದ್ಮೇಲೆ ಹೇಳ್ತೀನಿ. ಈ ಒಂದು ಸಾಂಗ್ ನಿಮಗೋಸ್ಕರ ನಾನು ಆರ್ ಜೆ ಶ್ರೀಧರ್, ಇದು ವೇಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಹೇಳ್ತಾ ಇದ್ದೆ ಈ ಒಂದು ಸೋಡಿಯಂ ಲ್ಯಾಂಪ್ ಹೇಗೆ ಕೆಲಸ ಮಾಡುತ್ತೆ ಅಂತೇಳಿ. ನೋಡಿ, ನಮಗೆಲ್ಲರಿಗೂ ಕೂಡ ಬೆಳಕು ಅನ್ನೋದು ತುಂಬಾ ಇಂಪಾರ್ಟೆಂಟು. ಈಗಿನ ಕಾಲದಲ್ಲಂತೂ ಒಂದು 5 ನಿಮಿಷ ಕರೆಂಟ್ ಹೋದರೆ ಸಾಕು, ಅಯ್ಯೋ ಕರೆಂಟ್ ಹೋಯಿತು ಅನ್ನುವಂತಹ ಪರಿಸ್ಥಿತಿ. ಯಾಕೆಂದರೆ ನಾವು ಯೂಸ್ ಮಾಡುವಂತಹ ಗ್ಯಾಡ್ಜೆಟ್ಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಎಲ್ಲದೂ ಕೂಡ ಎಲೆಕ್ಟ್ರಿಸಿಟಿಗೆ ಒಂದು ಅಟ್ಯಾಚ್ ಇರುವಂಥದ್ದು ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು ಸ್ವಲ್ಪ ಹಿಂದಿನ ಕಾಲದಲ್ಲಿ ನೋಡ್ತೀವಿ ಅಂತಂದರೆ ಆಗೆಲ್ಲ ದೀಪಗಳಿರ್ತಾಯಿತ್ತು, ಮತ್ತು ಮೇಣದ ಬತ್ತಿ ಈ ಥರದ್ದೆಲ್ಲ ಬರ್ತಾ ಇತ್ತು. ಆದರೆ ಕಾಲಕ್ರಮೇಣ ನಮಗೆ ಎಲೆಕ್ಟ್ರಿಸಿಟಿ ಬಂದಾದ ನಂತರದಲ್ಲಿ ಮನೆಗಳಿಗಷ್ಟೇ ಬೆಳಕಲ್ಲದೆ ಬೀದಿಗಳಲ್ಲೂ ಕೂಡ ಬೆಳಕನ್ನು ನೋಡೋದಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಅದೇ ರೀತಿಯಲ್ಲೇ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದರೆ, ನಾವೆಲ್ಲ ನೋಡಿರೋ ಹಾಗೆ ಸೋಡಿಯಂ ಲ್ಯಾಂಪ್ಗಳು, ಬಟ್ ಇವಾಗ ಕಡಿಮೆ ಆಗಿದೆ. ಈಗ ಎಲ್ಲದೂ ಕೂಡ ಎಲ್ ಇ ಡಿ ಆಗಿರೋದ್ರಿಂದ ಈ ಸೋಡಿಯಂ ಲ್ಯಾಂಪ್ಗಳೆಲ್ಲ ಎಲ್ಲೊಂದು ಕಡೆ ರೇರ್ ಆಗಿ ಕಾಣುತ್ತೆ ನಮಗೆ. ಈ ರೀತಿ ಸೋಡಿಯಂ ಲ್ಯಾಂಪ್ಗಳು ಹೇಗೆ ಕೆಲಸ ಮಾಡ್ತಾ ಇತ್ತು, ಮತ್ತು ಆ ಒಂದು ವರ್ಕ್ನ ಪ್ರೋಸೆಸ್ ಹೇಗಿರ್ತಾ ಇತ್ತು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಈ ಒಂದು ಸೋಡಿಯಂ ಲ್ಯಾಂಪನ್ನು ನೋಡಿದ್ರೆ ಅಂತಂದರೆ ಅದರ ಏನಾದರೂ ವಿಷಯಗಳು ಗೊತ್ತಿದೆ ಅಂದರೆ, ಅಥವಾ ನೀವು ಅದನ್ನು ನೋಡಿದಾಗ ಹೇಗೆ ಅನಿಸುತ್ತೋ ಅಂತೇಳಿ ನೀವು ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸ್ಬೋದು. ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ. ಆ್ಯಂಡ್ ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದೆ ಅಂದರೆ ನೀವು ಕೂಡ ನಮಗೆ ವಾಯ್ಸ್ ನೋಡನ್ನ ಕಳಿಸ್ಕೊಡಿ. ನಮ್ಮ ಸಂಖ್ಯೆ 9686096 ಈ ಸಂಖ್ಯೆ ಕಳಿಸ್ಕೊಂಡು ಅಂತ ಹೇಳ್ತಾ, ಈಗ ಈ ಒಂದು ಸೋಡಿಯಂ ಲ್ಯಾಂಪ್ಗಳನ್ನ ನಾವು ಎಲ್ಲೆಲ್ಲಿ ನೋಡ್ಬೋದು ಅಂತಂದರೆ, ಬೀದಿ ದೀಪಕ್ಕಾಗಿ ಈ ಸೋಡಿಯಂ ಲ್ಯಾಂಪ್ಗಳನ್ನ ಬಳಕೆ ಮಾಡ್ತಾ ಇರ್ತಾರೆ. ಇದನ್ನು ಪ್ರಯೋಗಾಲಯಗಳಲ್ಲಿ ಬೆಳಕಿನ ಮೋನೋಕ್ರೋಮೆಟಿಕ್ ಸೋರ್ಸ್ ಆಗಿ ಬಳಕೆ ಮಾಡ್ತಾ ಇರ್ತಾರೆ. ಆ್ಯಂಡ್ ಸೋಡಿಯಂ ಲ್ಯಾಂಪ್ ಆಲ್ಟರ್ನೇಟಿಂಗ್ ಕರೆಂಟ್ ಮೇಲೆ ಕೆಲಸ ಮಾಡ್ತಾ ಇರತ್ತೆ. ಅಂದರೆ ಏನು ಎ ಸಿ ಕರೆಂಟ್ ಅಂತ ಹೇಳ್ತೀವಿ. ಸೊ ಈ ಒಂದು ಕರೆಂಟ್ನ ಮೇಲೆ ಕೆಲಸ ಮಾಡ್ತಾ ಇರತ್ತೆ. ಈ ಒಂದು ಲ್ಯಾಂಪ್ನ ನಾವು ನೋಡೋದಕ್ಕೆ ಹೇಗಿರುತ್ತೆ ಅಂದರೆ, ಯು ಶೇಪ್ನಲ್ಲಿ ಗ್ಲಾಸ್ ಟ್ಯೂಬ್ನಲ್ಲಿ ಈ ಒಂದು ಲ್ಯಾಂಪ್ ಕಾಣಿಸುತ್ತೆ. ಸೊ ಇದರ ಒಳಗಡೆ ಟಂಗ್ಸ್ಟನ್ನ ನಾವು ನೋಡೋದಕ್ಕೆ ಸಾಧ್ಯ ಇರುತ್ತೆ. ಈ ಒಂದು ಟಂಗ್ಸ್ಟನ್ನ 2 ಎಲೆಕ್ಟ್ರೋಡ್ಗಳನ್ನು ನಾವು ಈ ಒಂದು ಸೋಡಿಯಂ ಲ್ಯಾಂಪ್ನ ಒಳಗಡೆ ಕಾಣೋದಕ್ಕೆ ಸಾಧ್ಯ ಇದೆ. ಹಾಗಾದರೆ ಈ ಟಂಗ್ಸ್ಟನ್ ಆಗಿರ್ಬೋದು, ಈ ಒಂದು ಎಲೆಕ್ಟ್ರೋಡ್ಗಳಾಗಿರ್ಬೋದು, ಇವುಗಳನ್ನು ಇಟ್ಕೊಂಡು ಈ ಒಂದು ಬಲ್ಬ್ ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ಕೇಳೋದಾದರೆ, ಇದರ ವರ್ಕಿಂಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದರ ಮೇಲೆ ಬೇರಿಯಂ ಆಕ್ಸೈಡ್ನ ಲೇಪನ ಇರುತ್ತೆ, ಹಾಗೆ ಗ್ಲಾಸ್ ಟ್ಯೂಬಿನ ಒಳಗಡೆ 10 mm ಪಾದರಸದ ಕಡಿಮೆ ಒತ್ತಡದಲ್ಲಿ ನಿಯಾನ್ ಗ್ಯಾಸನ್ನು ಫಿಲ್ ಮಾಡಿರ್ತಾರೆ. ಇದರ ಜೊತೆಗೆ ಸ್ವಲ್ಪ ಪ್ರಮಾಣದ ಮೆಟಾಲಿಕ್ ಸೋಡಿಯಂನ ಕೂಡ ಆ್ಯಡ್ ಮಾಡಿರ್ತಾರೆ. ಹೀಗಾಗಿ ಈ ಒಂದು ಬೆಳಕು ಅಷ್ಟು ಪ್ರಕಾಶಮಾನವಾಗಿ ಕಾಣಿಸ್ತಾ ಇರುತ್ತೆ. ಮತ್ತು ಇದರ ನಾವು ಒಂದು ಕೆಮಿಕಲ್ ಫಾರ್ಮಿಂಗ್ ಟ್ಯೂಬ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದರಲ್ಲಿರುವಂತಹ ಒಂದು ಮೆಟಾಲಿಕ್ ಆಕ್ಸೈಡ್ ಆಗಿರ್ಬೋದು, ಹಾಗೆ ನಿಯಾನ್ನ ಗ್ಯಾಸ್ ಏನಿರುತ್ತೆ, ಇದು ಒಂದು ಕೆಮಿಕಲ್ ಫಾರ್ಮ್ ಆಗಿರುತ್ತೆ. ಇದರಿಂದಾಗಿಯೇ ಆ ಒಂದು ಬಲ್ಬ್ನಲ್ಲಿ ಪ್ರಕಾಶಮಾನವಾದಂತಹ ಬೆಳಕು ನಮಗೆ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಇನ್ನೂ ಏನೆಲ್ಲ ಈ ಒಂದು ಬಲ್ಬ್ನ ಒಳಗಡೆ ಇರುತ್ತೆ ಅಂಥೇಳಿ ನಾನು ಕೂಡ ವಾಪಸ್ ಬಂದಮೇಲೆ ಹೇಳ್ತೇನೆ. ನಿಮಗೇನಾದ್ರೂ ಈ ಒಂದು ಬಲ್ಬ್ನ ಬಗ್ಗೆ ಗೊತ್ತಿದೆ ಅಂತಂದರೆ ನೀವು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ಬೋದು. ನಮ್ಮ ಸಂಖ್ಯೆ 9686096207 ಈ ಸಂಖ್ಯೆ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಸೊ ಈ ಬೀದಿ ದೀಪಕ್ಕಾಗಿ ಸೋಡಿಯಂ ಲ್ಯಾಂಪ್ಗಳನ್ನು ಬಳಕೆ ಮಾಡ್ತಾಯಿದ್ರು. ಈ ಸೋಡಿಯಂ ಲ್ಯಾಂಪ್ಗಳನ್ನು ಬಳಕೆ ಮಾಡೋದ್ರ ಜೊತೆಯಲ್ಲಿ ಈಗ ಪ್ರಯೋಗಾಲಯಗಳಲ್ಲೂ ಕೂಡ ಅದನ್ನು ಬಳಕೆ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಒಂದು ಮೋನೋಕ್ರೊಮ್ಯಾಟಿಕ್ ಸೋರ್ಸ್ ಆಫ್ ಲೈಟ್ ಆಗಿರುತ್ತೆ. ಈ ರೀತಿಯ ಲೈಟ್ಗಳನ್ನು ಹೆಚ್ಚು ಬೆಳಕು ಬೇಕು ಅಂಥೇಳಿ ಬಳಕೆ ಮಾಡ್ತಾರೆ. ಹಾಗೆ ಇದು ಒಂದು ಹೆಚ್ಚಿನ ಉಷ್ಣಾಂಶವನ್ನು ಕೂಡ ಹೊರಹಾಕುತ್ತೆ. ಹಾಗೆ ಇದನ್ನು ನಾನಾಗಲೇ ಹೇಳಿದಾಗೆ ಆಲ್ಟರ್ನೇಟಿವ್ ಕರೆಂಟಿಂದ ಕೆಲಸ ಮಾಡೋದ್ರಿಂದ ಈ ಒಂದು ಬಲ್ಬ್ನ ವರ್ಕಿಂಗ್ ಪ್ರೋಸೆಸ್ಸು ಬೇರೆ ರೀತಿಯಲ್ಲೇ ಇರುತ್ತೆ. ಸೊ ಹಾಗಾಗಿ ಈಗ ನಾನಾಗಲೇ ಹೇಳಿದೆ, ಈ ಒಂದು ಬಲ್ಬ್ನಲ್ಲಿ ನಾವು ಗಮನಿಸ್ಬೋದು ಅಂತಂದರೆ ಯು ಶೇಪ್ನ ಆಕೃತಿಯ ಗ್ಲಾಸ್ ಟ್ಯೂಬ್ ಇರುತ್ತೆ, ಆ್ಯಂಡ್ ಅದರ ಒಳಗಡೆ ಸುರುಳಿ ಆಕಾರದ ಟಂಗ್ಸ್ಟನ್ ಇರುತ್ತೆ, ಮತ್ತು ಎರಡು ಎಲೆಕ್ಟ್ರೋಡ್ಗಳಿರುತ್ತೆ. ಹಾಗೆ ಇದರ ಮೇಲ್ಗಡೆ ಬೇರಿಯಂ ಆಕ್ಸೈಡ್ನ ಲೇಪವಿರುತ್ತೆ ಅಂತೇಳಿ ಹೇಳ್ತಾ ಇದ್ದೆ. ಅದರ ಜೊತೆಗೆ ಗಾಜಿನ ಈ ಒಂದು ಏನು ಟ್ಯೂಬ್ ಇರುತ್ತೆ, ಅದರ ಒಳಗಡೆ 10 mm ಪಾದರಸದ ಕಡಿಮೆ ಒತ್ತಡದಲ್ಲಿ ನಿಯಾನ್ ಗ್ಯಾಸನ್ನು ಫಿಲ್ ಮಾಡಿರ್ತಾರೆ. ಇದರ ಜೊತೆಗೆ ಸ್ವಲ್ಪ ಪ್ರಮಾಣದ ಮೆಟಾಲಿಕ್ ಸೋಡಿಯಂ ಕೂಡ ಸೇರಿಸಿರೋದ್ರಿಂದ ಇದರ ಲೈಟು ಬ್ರೈಟ್ ಆಗಿರುತ್ತೆ. ಹಾಗೆಯೇ ಇದನ್ನು ಅನ್ಸಿಲ್ವರ್ಡ್ ವ್ಯಾಕ್ಯೂಮ್ ಜಾಕೆಟ್ನ ಒಳಗಡೆ ಇಟ್ಟು ಮುಚ್ಚಲಾಗುತ್ತೆ. ಇದಕ್ಕೆ 400 volts ವಿದ್ಯುಚ್ಛಕ್ತಿ ಉತ್ಪಾದಿಸುವಂಥ ಟ್ರಾನ್ಸ್ಫಾರ್ಮರ್ನ ಸಹಾಯದಿಂದ ಎಲೆಕ್ಟ್ರೋಡ್ಗಳನ್ನ ಆ್ಯಕ್ಟಿವ್ ಮಾಡ್ಬೋದು. ಮೊದಲು ನಿಯಾನ್ ಗ್ಯಾಸು ಬಿಡುಗಡೆ ಆಗಿ ನಂತರ ರೆಡ್ ಕಲರಲ್ಲಿ ಲೈಟು ಕಾಣಿಸ್ಕೊಳ್ಳುತ್ತೆ. ಈ ಒಂದು ಸೋಡಿಯಂ ಲ್ಯಾಂಪ್ನ ನೀವೆಲ್ಲರೂ ನೋಡಿದ್ರೆ ಅಂತಂದರೆ ಸ್ಟ್ರೀಟ್ ಲೈಟ್ಗಳಲ್ಲಿ, ಸೊ ಆ ಒಂದು ಲೈಟ್ ಆನ್ ಆಗುವಾಗ ಇದೇ ರೀತಿಯಲ್ಲೇ ಒಂದು ಚಿಕ್ಕದಾದಂತಹ ಬೆಳಕು ಕಾಣಿಸ್ಕೊಳ್ಳುತ್ತೆ. ನಂತರ ಅದು ನಿಯಾನ್ ಗ್ಯಾಸು ರಿಲೀಸ್ ಆಗ್ತಾ ಆಗ್ತಾ ಬೇರೆ ಬೇರೆ ರೀತಿಯಲ್ಲಿ ಬಣ್ಣ ಬದಲಾಗ್ತಾ ಹೋಗುತ್ತೆ. ಲೈಕ್ ಅದು ಕೆಂಪು ಬಣ್ಣಕ್ಕೆ ಸ್ಟಾರ್ಟಿಂಗಲ್ಲಿ ಕಾಣಿಸುತ್ತೆ, ಅದಾದ ನಂತರದಲ್ಲಿ ಸೋಡಿಯಂನ ಆಟಮ್ಸ್ ಏನಿರ್ತವೆ ಅದು ಆ್ಯಕ್ಟಿವ್ ಆಗುತ್ತೆ, ಇದಾದ ನಂತರದಲ್ಲಿ ಹಳದಿ ಬಣ್ಣವನ್ನು ಈ ಬಲ್ಬ್ಗಳು ಹೊರಹಾಕುತ್ತೆ. ಯಾಕಂದರೆ ನಿಯಾನ್ ಗ್ಯಾಸ್ಗಿಂತ ಸೋಡಿಯಂ ಕಣಗಳು ಅಯೋನೈಸೇಷನ್ ಪೊಟೆನ್ಷಿಯಲ್ನ ಹೆಚ್ಚಾಗಿಟ್ಕೊಂಡಿರುತ್ತೆ, ಮತ್ತು ಕನ್ವರ್ಟ್ ಮಾಡುವಂತಹ ಶಕ್ತಿಯನ್ನು ಕೂಡ ಹೆಚ್ಚಾಗಿಟ್ಕೊಂಡಿರುತ್ತೆ. ಈ ಲ್ಯಾಂಪ್ 250 degrees ಉಷ್ಣಾಂಶದಲ್ಲಿ ಕೆಲಸ ಮಾಡೋದ್ರಿಂದ ಇದು ತುಂಬಾ ಬ್ರೈಟ್ ಲೈಟ್ನ ನಮಗೆ ನೀಡುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಈ ಒಂದು ಸೋಡಿಯಂ ಲ್ಯಾಂಪ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಿಮಗೆ ಗೊತ್ತಾಗಿದೆ ಅಲ್ವಾ? ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಈ ಒಂದು ವಿಷಯ ನೀವು ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-0883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
3: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 0484-837-1963. ಸಂಖ್ಯೆ ಮತ್ತೊಮ್ಮೆ 0484-837-1963. ವೆಬ್ಸೈಟ್ www.saipuc.org.in.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
6: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
7: ಸ್ವಲ್ಪ ತಾಳಿ.
8: ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
9: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
8: ಕೆಎಂಎಸ್ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
10: ಬಳಸಿ ಪರಿಶುದ್ಧ ನಂದಿನಿ.
11: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
12: ಹೂನೆ ರೆಡಿ ಆಗ್ತಾ ಇದೆ.
11: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
13: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
14: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ ಖುಷಿ ಖುಷಿಯಾಗಿದ್ದೀರಾ ಅಲ್ವಾ? ಹಾಗೆ ಅವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೆ ಏನಪ್ಪಾ ಅಂದ್ರೆ, ನಿಮ್ಮೆಲ್ಲರಿಗೂ ಕೂಡ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಿಸ್ನೆಸ್ ಮನ್ಗಳು ಅವರ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅಫ್ಕೋರ್ಸ್, ಒಂದರಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ಇನ್ನು ವಿಶೇಷವಾಗಿ ಕೂಡ ಇರುತ್ತೆ. ಹೀಗೆಲ್ಲ ಇರುವಾಗ ಇವತ್ತು ಕೂಡ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ ಕೇಳುಗರೆ. ಈಗ ನಾವು ಕಷ್ಟಪಟ್ಟು ಹಣ ಸಂಪಾದನೆ ಮಾಡ್ತೀವಿ, ಆ ಹಣವನ್ನ ಕೂಡಿಡಬೇಕು, ಅದು ಜೋಪಾನವಾಗಿ ಕೂಡಿಡಬೇಕು ಅಂತೆಲ್ಲ ಯೋಚನೆ ಮಾಡುವಾಗ ನಮ್ ಕಣ್ಮುಂದೆ ಒಂದು ವಿಷಯ ನೆನಪಾಗುತ್ತೆ. ಏನಪ್ಪಾ ಅಂದ್ರೆ, ಜೋಪಾನವಾಗಿ ಹಣವನ್ನ ಕಾಪಾಡ್ಕೋಬೇಕು ಅಂದ್ರೆ ಒಂದು ಒಳ್ಳೆ ಲಾಕರ್ ಸಿಸ್ಟಮ್ ಇದ್ರೆ ಚೆನ್ನಾಗಿರುತ್ತಲ್ವಾ ಅಂತ. ಹಾಗಿದ್ಮೇಲೆ ಇವತ್ತು ಯಾಕೆ ಒಂದು ಲಾಕರ್ ಸಿಸ್ಟಮ್ ಬಿಸ್ನೆಸ್ ಬಗ್ಗೆ ಮಾತಾಡಬಾರ್ದು ಅಂತ ಅನ್ನಿಸ್ತು. ಹೌದು, ನಾವೀಗ ಇರೋದು ಓಮ್ ಸೇಫ್ ಲಾಕರ್ಸ್ ಅಲ್ಲಿ. ಸೊ ಇದರ ಮಾಲೀಕ

0: ಸ್ಪೀಕರಾಗಿರುವಂತ ಸತೀಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರೆ, ಅವರೊಟ್ಟಿಗೆ ಮಾತಾಡೋಣ, ಅವರ ಬಿಸ್ನೆಸ್ ಜರ್ನಿ ಹಾಗೆ ಅವರ ಬಿಸ್ನೆಸ್ ಬಗ್ಗೆ ಕೂಡ ತಿಳ್ಕೊಳ್ಳೋಣವಾ. ಸತೀಶ್ ಸರ್ ನಮಸ್ತೆ.
1: ನಮಸ್ತೆ ಮೇಡಮ್.
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಥ್ಯಾಂಕ್ ಯು ಮೇಡಮ್.
0: ಓಕೆ ಸತೀಶ್ ಸರ್, ಹೇಗಿದ್ದೀರಾ?
1: ಚೆನ್ನಾಗಿದೆ ಮೇಡಮ್.
0: ಚೆನ್ನಾಗಿದ್ದೀರಾ? ಕಾಫಿ ಟೀ ಎಲ್ಲ ಆಯ್ತಾ?
1: ಆಯ್ತು.
0: ಸತೀಶ್ ಸರ್, ಮೊದಲನಾಗಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ ಸರ್?
1: ಆಕ್ಚುಲಿ ಸತೀಶ್ ಅಂತ ನಮ್ಮ ಹೆಸರು. ನಾವು ಬಂದ್ಬಿಟ್ಟು ಹುಬ್ಳಿಯವರು. ಆಕ್ಚುಲಿ ಏನಂತಂದ್ರೆ, ನಮ್ದು ಬಿಸ್ನೆಸ್ ಸ್ಟಾರ್ಟ್ ಆಗಿ 3 ವರ್ಷ ಆಯ್ತು. ಬೇಸಿಕಲಿ ನಂದು ಈ ಫೀಲ್ಡ್ ಅಲ್ಲ.
0: ಏನು ಓದಿದ್ದು ಸರ್ ಫಸ್ಟ್ ಆಫ್ ಆಲ್ ಹೇಳಿ?
1: ನಂದು MBA ಕಂಪ್ಲೀಟ್ ಆಗಿದೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ. ನಂದು 17 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ಮಾರ್ಕೆಟಿಂಗ್ ಲೈನಲ್ಲಿ. ಈಗ ಸುಮಾರು 8 ತಿಂಗಳಿಂದ ನಾವು ಶಿವಮೊಗ್ಗದಲ್ಲಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ, ಓಮ್ ಸೇಫ್ ಲಾಕರ್ಸ್ ಅಂತ. ಇದು ಬಂದು ಬೇಸಿಕಲಿ 3 ಇಯರ್ಸ್ ಆಯಿತು ಎಸ್ಟಾಬ್ಲಿಷ್ಡ್ ಆಗಿ. ಇದು ಹುಬ್ಳಿಯಲ್ಲಿದೆ. ಹುಬ್ಳಿಯಲ್ಲಿ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸಿಗುತ್ತೆ. ಎಕ್ಸ್ಕ್ಲೂಸಿವ್ ಔಟ್ಲೆಟು, ಇದು ಫ್ಯಾಕ್ಟ್ರಿ ಔಟ್ಲೆಟು ಶಿವಮೊಗ್ಗದಲ್ಲಿರೋದು. ಇದು ಪೂರಾ ಇನ್ಚಾರ್ಜ್ ನಾವೇ ಇರ್ತೇವೆ ಇಲ್ಲಿ, ಸತೀಶ್ ಅಂತ ನಮ್ಮ ಹೆಸರು. ಹೀಗಾಗಿ ಶಿವಮೊಗ್ಗ ಜನತೆ ನಮಗೆ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಸೇಲ್ಸಿಗೆ. ವೆಲ್ ಆ್ಯಂಡ್ ಗುಡ್ ನಡೀತಾ ಇದೆ ಈಗ. ಬಂದುಬಿಟ್ಟು ನಮ್ಮದು ಫ್ಯಾಮಿಲಿ ಅಂತಂದರೆ, ನನಗೆ ವೈಫು 2 ಕಿಡ್ಸ್ ಇದ್ದಾವೆ. ಅವ್ರು ಹುಬ್ಳಿಯಲ್ಲಿರ್ತಾರೆ. ರೀಸೆಂಟ್ಲಿ ವಿ ಹ್ಯಾವ್ ಶಿಫ್ಟೆಡ್ ಟು ಹೌಸ್ ಇನ್ ಶಿವಮೊಗ್ಗ. ರೀಸೆಂಟ್ಲಿ ಮಾಡ್ತಾ ಇದ್ದೀವಿ. ವಿಶಾಖ ಮತ್ತು ವಿಸ್ಮಯ ಅಂತ 10th ಸ್ಟ್ಯಾಂಡರ್ಡ್ ಓದ್ತಾಳೆ ಹುಡುಗಿ. ಹುಡುಗ 6th ಸ್ಟ್ಯಾಂಡರ್ಡ್ ಓದ್ತಾನೆ.
0: ಸೂಪರ್. ಫುಲ್ ನಿಮ್ಮ ಡೀಟೇಲ್ಸ್ ಹೇಳ್ಬಿಟ್ಟು ಸತೀಶ್ ಸರ್. ಸೊ ಹೀಗಿರುವಾಗ ನಿಮ್ದಿಲ್ಲಿ ಲಾಕರ್ ಮ್ಯಾನುಫ್ಯಾಕ್ಚರಿಂಗು ಹುಬ್ಳಿಯಲ್ಲಿದೆ ಅಲ್ವಾ?
1: ಹೌದು ಮೇಡಮ್, ಹೌದು.
0: ಅದಕ್ಕೆ ನೀವೇ ಓನರು?
1: ಹೌದು ಮೇಡಮ್.
0: ಓಕೆ. ಈಗ ಹುಬ್ಳಿಯಿಂದ ಶಿವಮೊಗ್ಗ ಬಂದು ಇಲ್ಲೂ ಕೂಡ ಬಿಸ್ನೆಸ್ ಮಾಡಿದ್ದೀರಾ, ಯಾಕೆ ಈ ಒಂದು ಥಾಟ್ ಬಂತು ಸರ್?
1: ಆ್ಯಕ್ಚುಲಿ ಆ್ಯಸ್ ಪರ್ ನನ್ನ ಮಾರ್ಕೆಟ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ, ಸುಮಾರು ನಾರ್ತ್ ಕರ್ನಾಟಕ ಸೌತ್ ಕರ್ನಾಟಕ ಪೂರ ಹ್ಯಾಂಡಲ್ ಮಾಡ್ತಿದ್ದೆ ನಾನು. ನಾನು ಸುಮಾರು ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ದೀನಿ FMCGಯಲ್ಲಿ. ನನ್ನ ಸರ್ವೆ ಪ್ರಕಾರ ಶಿವಮೊಗ್ಗ ಈಸ್ ಎ ಪೊಟೆನ್ಷಿಯಲ್ ಟೌನ್ ಟು ಗ್ರೋ ಅಪ್. ಇಲ್ಲಿ ಜನಕ್ಕೆ ಈ ಲಾಕರ್ ಸೆಗ್ಮೆಂಟ್ ಏನಿದೆಯಲ್ಲ, ಏನಂತಂದರೆ ಪರಿಚಯ ಇಲ್ಲ. ಎಲ್ಲರೂ ಇಲ್ಲಿಂದ ಹುಬ್ಳಿ ಹೋಗ್ತಾರೆ, ಇಲ್ಲ ಬೆಂಗಳೂರು ಹೋಗ್ತಾರೆ. ಅದಕ್ಕೋಸ್ಕರ ಇಲ್ಲಿ ಜನತೆಗೆ ಸರ್ವಿಸ್ ಕೊಡುವ ಅಂತೇಳಿ ನಾವು ಇಲ್ಲಿ ಪ್ಲ್ಯಾನ್ ಮಾಡಿರೋದು ಮೇಡಮ್.
0: ಸೂಪರ್ ಸತೀಶ್ ಸರ್. ಈಗ ನೀವು ಬಿಸ್ನೆಸ್ ಮಾಡಬೇಕು ಅಂತ ಹೊರಟುವಾಗ ನಿಮ್ಮ ಮುಂದೆ ಸಾಕಷ್ಟು ಆಪ್ಷನ್ಸ್ ಇರುತ್ತೆ. ಇನ್ಫ್ಯಾಕ್ಟ್ ನೀವು MBA ಹೋಲ್ಡರ್ ಕೂಡ ಹೌದು, ಮಾರ್ಕೆಟಿಂಗ್ ಫೀಲ್ಡಲ್ಲಿ ಸಾಕಷ್ಟು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇದ್ರು ಕೂಡ, ಯಾಕೆ ಈ ಬಿಸ್ನೆಸ್ನೇ ಆಯ್ಕೆ ಮಾಡಿಕೊಂಡ್ರಿ?
1: ಓಕೆ, ಇದಕ್ಕೊಂದು ಬಲವಾದ ಕಾರಣ ಇದೆ. ನಂದು 17 ವರ್ಷ ಮಾರ್ಕೆಟಿಂಗ್ ಎಕ್ಸ್ಪೀರಿಯೆನ್ಸ್ ಇರೋದು. ಬ್ರದರ್ ಇದ್ದಾರೆ ನಮಗೆ, 2 ಜನ ಬ್ರದರ್ ಇದ್ದಾರೆ, ಎಲ್ಡರ್ ಬ್ರದರ್. ಅದರಲ್ಲಿ ದೊಡ್ಡವರೊಬ್ಬರು ಇದ್ದಾರೆ ಸುರೇಶ್ ಅಂತ. ಅವ್ರದ್ದು 25 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ಈ ಇಂಡಸ್ಟ್ರಿಯಲ್ಲಿ. ಅವರು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು, XYZ. ಅಲ್ಲಿಂದ ಹೊರಗಡೆ ಬಂದು ಸ್ಟಾರ್ಟಪ್ ಅಂತ ಸ್ಟಾರ್ಟ್ ಮಾಡಿದರು. ಅದರದ್ದು ಮಾರ್ಕೆಟಿಂಗ್ ಪೂರ ನನಗೆ ಕೊಟ್ಟರು, ಮ್ಯಾನುಫ್ಯಾಕ್ಚರಿಂಗ್ ಅವ್ರು ನೋಡ್ಕೋತಾರೆ. ಏನಾಗಿದೆ ಅಂತಂದರೆ, ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿರೋದು. ಒಂದು 3 ಶೆಡ್ ನಾವು ಚೇಂಜ್ ಮಾಡಿದ್ದೀವಿ ಈಗ. ಒಂದು ಸಫಿಷಿಯೆಂಟ್ ಇದೆ, ಒಂದು ಚಲೋ ಗ್ರೋತಲ್ಲಿ ಬಿಸ್ನೆಸ್ ಹೋಗ್ತಾ ಇದೆ. ಅದಕ್ಕೋಸ್ಕರ ನಮ್ಮದೇ ಒಂದು ಓನಾದರೂ ಏನಾದರೂ ಮಾಡುವ ಅಂಥೇಳಿ ನಾವು ಈ ಬಿಸ್ನೆಸ್ಸಿಗೆ ಕೈ ಹಾಕೋದು. ಎಲ್ಲಿವರೆಗೂ ನೀವು ಕಂಪ್ನಿ ದುಡಿತೀರಾ, ದುಡಿತಾನೆ ಇರ್ತೀರಾ, ಏನೂ ಆಗೋಕ್ಕಾಗಲ್ಲ. ಏನಾದರೂ ಹೊಸದು ಮಾಡಬೇಕಂತಂದರೆ ನೀವು ಇನಿಷಿಯೇಟಿವ್ ಆಗಿ ಏನಾದರೂ ತೊಗೊಂಡಾಗ ಮಾತ್ರ ಆಗುತ್ತೆ. ಆ ಜವಾಬ್ದಾರಿ ತೊಗೊಂಡು ನಾವು ಕೈ ಹಾಕಿರೋದು ಮೇಡಮ್.
0: ಸೂಪರ್ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಈಗ ಯಾವುದೇ ಕಂಪ್ನಿಲಿ ವರ್ಕ್ ಮಾಡಿದ್ರು ಕೂಡ ಅದು ನೀವು ಕಂಪ್ನಿಗೋಸ್ಕರ ವರ್ಕ್ ಮಾಡ್ತೀರ ಹೊರತು ಅದರಿಂದ ನಿಮಗೆ ಅಷ್ಟಾಗಿ ಲಾಭ ಇರಲ್ಲ. ಅದಕ್ಕಾಗಿ ಓನ್ ಆಗಿ ಏನಾದರೂ ಬಿಸ್ನೆಸ್ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಏನಾದರೂ ಲಾಭ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀರಾ. ಸೂಪರ್.
1: ಇನ್ನೊಂದು ವಿಷಯ ಏನಂತಂದರೆ, ಈಗ ಒಂದು ಕಂಪ್ನಿ ದುಡಿದ್ರೆ ಕಂಪ್ನಿ ಉದ್ದಾರ ಆಗುತ್ತೆ ಹೊರತು ನಾವು ಉದ್ದಾರ ಆಗಲ್ಲ. ಅವ್ರು ಕೊಡೋ ಸ್ಯಾಲ್ರಿಗೆ ವೇಟ್ ಮಾಡಬೇಕು, ಸ್ಯಾಲ್ರಿ ಬರುತ್ತೆ. ಓನ್ ಬಿಸ್ನೆಸ್ಸಲ್ಲಿ ಹಾಗಿರಲ್ಲ, ಅನ್ಲಿಮಿಟೆಡ್ ಇರುತ್ತೆ. ನೀವು ಎಷ್ಟು ಸ್ಟ್ರಗಲ್ ಪಡ್ತೀರಾ ಅಷ್ಟು ನಿಮಗೆ ಇಂಪ್ರೂವ್ಮೆಂಟ್ ಆಗುತ್ತೆ, ಅಷ್ಟು ನಿಮ್ಮ ಬಿಸ್ನೆಸ್ ಗ್ರೋತ್ ಆಗುತ್ತೆ. ಇದೊಂದು ಥಾಟಿಂದ ಹೊರಗಡೆ ಬಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು.
0: ಸೂಪರ್ ಸರ್. ಹಾರ್ಡ್ ವರ್ಕ್ ನೆವರ್ ಫೇಲ್ಸ್ ಅಂತ ಹೇಳ್ತಾರೆ. ಸೊ ನಾವು ಶ್ರಮಪಟ್ಟು, ಹೆಚ್ಚು ಹೆಚ್ಚು ಶ್ರಮಪಟ್ಟು ಕೆಲಸ ಮಾಡಿದಷ್ಟು ಹೆಚ್ಚು ಲಾಭವನ್ನು ಕೂಡ ಗಳಿಸ್ಬೋದು ಅಲ್ವಾ ಸರ್?
1: ಎಸ್ ಮ್ಯಾಮ್, ಎಸ್.
0: ಸೊ ಹೇಗಿದೆ ಈಗ ಬಿಸ್ನೆಸ್?
1: ನಡೀತಾ ಇದೆ ಮೇಡಮ್. ಈಗ ಒಂದು 2 ಮಂತ್ಸಿಂದ ಅಪ್ ಡೌನ್ ಇದೆ. ಐ ಹೋಪ್ ನಮ್ಮ ಸ್ಟ್ರಗಲ್ಲು ದೇವರದ ಆಶೀರ್ವಾದ ಇದ್ರೆ ಚೆನ್ನಾಗಿ ಹೋಗುತ್ತೆ.
0: ಓಕೆ. ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಸತೀಶ್ ಸರ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನು ಹೇಗೆ ಪ್ರಾರಂಭ ಮಾಡಿದ್ರು, ಇನ್ನು ಹುಬ್ಳಿಯಿಂದ ಶಿವಮೊಗ್ಗ ಬಂದಂಥ ಕಾರಣ ಏನು, ಎಲ್ಲದ್ರ ಬಗ್ಗೆ ಕೂಡ ಮಾಹಿತಿನ ಹಂಚ್ಕೊಳ್ತಾ ಇದ್ರು. ಸೊ ಓಮ್ ಸೇಫ್ ಲಾಕರ್ಸ್ ಬಗ್ಗೆ ಇನ್ನೊಂದಿಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸ್ನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ಲಾಕರ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ವಿ. ಅದೇನೇ ಓಮ್ ಸೇಫ್ ಲಾಕರ್ಸ್. ಸೊ ಇದಿರೋದು ಗಾರ್ಡನ್ ಏರಿಯಾದಲ್ಲಿ. ಇದರ ಓನರ್ ಆಗಿರುವಂತಹ ಸತೀಶ್ ಅವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು. ಈ ಲಾಕರ್ಸ್ಗಳೆಲ್ಲ ಹುಬ್ಳಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಇಲ್ಲಿ ಸೇಲ್ಸ್ ಮಾಡ್ತಾ ಇದಾರೆ ಅಂತ ಕೂಡ ತಿಳಿಸ್ತಾ ಇದ್ರು. ಸೊ ಇವರೊಟ್ಟಿಗೆ ಮಾತುಕತೆನ ಮುಂದುವರಿಸೋಣ. ಸತೀಶ್ ಸರ್, ನನಗೆ ನಿಮ್ ಬಿಸ್ನೆಸ್ ಜರ್ನಿ ಹೇಗ್ ಪ್ರಾರಂಭ ಆಯ್ತು ಅಂತ ಗೊತ್ತಾಯ್ತು. ಬಟ್ ಈಗ ಓಮ್ ಸೇಫ್ ಲಾಕರ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿ ಹಂಚ್ಕೋಬಹುದಾ ಸರ್? ಲಾಕರ್ಸ್ ಅಂತ ಹೆಸರು ಹೇಳುವಾಗಲೇ ಏನೋ ಒಂದು ಲಾಕಿಂಗ್ ಸಿಸ್ಟಮ್ ಇದೆ ಅಂತ ಜನಕ್ಕೆ ಅರ್ಥ ಮಾಡ್ಕೊಳ್ತಾರೆ. ಬಟ್ ಇಲ್ಲಿ ಕಂಪ್ಲೀಟ್ ಆಗಿ ಏನೇನೆಲ್ಲ ಸೇಲ್ಸ್ ಸಿಗುತ್ತೆ, ಯಾವ ರೀತಿ ಸ್ಪೆಷಲೈಸ್ಡ್ ಲಾಕರ್ಸ್ ಇದೆ, ಅದ್ರ ಬಗ್ಗೆ ಹೇಳಿ ಸರ್.
3: ಓಕೆ, ಇದು ನೀವು ಬಂದುಬಿಟ್ರೆ ಒಂದು ನಿಮಗೆ ಕಂಫರ್ಟಬಲ್ ಪ್ರೈಸಲ್ಲಿ ಸಿಗುತ್ತೆ.

0: ಆಮೇಲೆ ನಮ್ಮದು ಇಂಟೆನ್ಷನ್ ಏನಂತಂದರೆ ನಮ್ಮದೊಂದು ಟ್ಯಾಗ್ಲೈನ್ ನೋಡಿರ್ಬೇಕು ನೀವು ಏನಂತ ಹೇಳಿದರೆ ಯುವರ್ ವ್ಯಾಲ್ಯೂಯಬಲ್ ಬಿಲಾಂಗ್ಸ್ ಸೇಫ್ಟಿ ಈಸ್ ಅವರ್ ವಿಷನ್ ಅಂತೇಳಿ ಅದೊಂದು ಥಾಟ್ ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಫಸ್ಟ್ ಪ್ರಿಫರೆನ್ಸ್ ಸೇಫ್ಟಿ ಕೊಡಬೇಕಂತೇಳಿ, ಸೇಫ್ಟಿ ಮತ್ತು ಕ್ವಾಲಿಟಿ ನಮ್ಮದು ಮೇನ್ ಇಂಟೆನ್ಷನ್ ಆಗಿರುತ್ತೆ. ಜೊತೆ ಜೊತೆಗೆ ಏನಂತಂದರೆ ಒಂದು ಕಂಫರ್ಟೇಬಲ್ ಪ್ರೈಸಿಂಗ್ ಕೊಡುವ ಅಂತೇಳಿ, ಫ್ಯಾಕ್ಟ್ರಿ ಔಟ್ಲೆಟ್ ಆಗಿರೋದ್ರಿಂದ ಎಷ್ಟು ಬೇಕೋ ನಮಗೆ ಜೀವನ ಸಾಗಲಿಕ್ಕೆ ಅಷ್ಟು ಇಟ್ಕೊಂಡು ಮಾರ್ಜಿನ್ನು ಎಲ್ಲ ಕಸ್ಟಮರ್ ಕೊಡ್ತಾ ಇದ್ದೇವೆ. ಕಂಪ್ಯಾರಿಟಿವ್ಲಿ ನೀವು ಹೊರಗಡೆ ಕಂಪೇರ್ ಮಾಡಿದರೆ ವಿ ಆರ್ ದ ಬೆಸ್ಟ್ ಆ್ಯಕ್ಚುಲಿ ಪ್ರೈಸಿಂಗಲ್ಲಿ, ಕ್ವಾಲಿಟಿಯಲ್ಲಿ. ಆಮೇಲೆ ಈಗ ಏನಾಗಿದೆ ಅಂತಂದರೆ ಗೋಲ್ಡ್ ರೇಟ್ ಕೇರಬೇಕು ನೀವು, 150,000 ದಾಟಿದೆ. ಈಗ ಒಂದು ಲಾಕರ್ ಸೈಜ್ ನೀವು ತೊಗೊಂಡ್ರೆ 48,000 ರೂಪಾಯಿ ಸ್ಟಾರ್ಟ್ ಆಗುತ್ತೆ. ನೀವು ಅದನ್ನು ಸೇವ್ ಮಾಡಬೇಕಂದ್ರೆ ಇದನ್ನು ಬೈ ಮಾಡೋದು ಮುಖ್ಯವಾದ ಅಂಶ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗಾಗಿ ಸಣ್ಣ ಫ್ಯಾಮಿಲಿ ಇರಲಿ ದೊಡ್ಡ ಫ್ಯಾಮಿಲಿ ಇರಲಿ, ಲಾಕರ್ನ ಮನೆಯಲ್ಲಿ ಇಟ್ಕೊಳ್ಳೋದು ಒಂದು ನೀಡಿದೆ ಈಗಿನ ಜನ್ರೇಷನಿಗೆ. ಕಳ್ಳರ ಭಯ ಆಗಲಿರ್ಬೋದು, ಏನೋ ಒಂದಿರಲಿ, ಆ ಥರ ಸೇಫ್ಟಿಗಿರಲಿ ಅಂತೇಳಿ ಲಾಕರ್ನ ಪರ್ಚೇಸ್ ಮಾಡೋದು ಅವಶ್ಯಕತೆ ಇದೆ.
1: ಸೊ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟರಿಂದ ಇದೆ ಸರ್ ಇಲ್ಲಿ? ಆ್ಯಕ್ಚುಲಿ
0: ಅದರಲ್ಲಿ 2 ವೆರೈಟೀಸ್ ಬರ್ತವೆ ಮೇಡಮ್. ಒಂದು ಡೈಲಿ ಬೇಸಸ್ ಯೂಸ್ಗೆ ಲಾಕರ್ಸ್ ಬರ್ತವೆ, 7,600 ಸ್ಟಾರ್ಟ್ ಆಗುತ್ತೆ. ಇನ್ನು ಸ್ವಲ್ಪ ಹೆವಿ ಬೇಕು, ಸೇಫ್ಟಿ ಜಾಸ್ತಿ ಬೇಕು ಅಂದರೆ 48,000 ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಸ್ಪೆಸಿಫಿಕ್ ಏನಂತಂದರೆ ನಾವು ಕಸ್ಟಮೈಸ್ ಸೈಜ್ ಕೂಡ ಮಾಡ್ತೀವಿ. ಕಸ್ಟಮರ್ಗೆ ಇದೇ ಸೈಜ್ ಬೇಕಂತಂದರೆ ಆ ಸೈಜ್ ಕೂಡ ಮಾಡಿಕೊಡ್ತೀವಿ. ಅದೊಂದು ಅಡ್ವಾಂಟೇಜ್ ಇದೆ, ಅದು ಯಾರು ಮಾಡಲ್ಲ. ಕಾಂಪಿಟೇಷನ್ ನಿಮಗೆ ಸುಮಾರು ಸಿಗ್ತಾರೆ, ಗೋದ್ರೇಜು ಸ್ಟೀಲೇಜು ಅಂತೇಳಿ ಅವ್ರದ್ದೆಲ್ಲ ಒಂದು ಸ್ಟ್ಯಾಂಡರ್ಡ್ ಸೈಜ್ ಇದೆ, ಅದೇ ಸೈಜ್ ಮಾಡ್ತಾರೆ, ಬೇರೆ ಸಿಗಲ್ಲ ಅವ್ರ ಹತ್ರ. ಹೀಗಾಗಿ ಏನಂತಂದರೆ ಕಸ್ಟಮರ್ಗೆ ಇದೊಂದು ಸರ್ವಿಸ್ ಅನುಕೂಲ ಆಗುತ್ತೆ, ಅವ್ರು ಯಾವ ಸೈಜ್ ಬೇಕೋ ಆ ಸೈಜ್ ಮಾಡಿಕೊಡ್ಲಿಕ್ಕೆ.
1: ಸೊ ಕೆಲವರು ಮನೆ ಚಿಕ್ಕದಿರುತ್ತೆ, ದೊಡ್ಡದಿರುತ್ತೆ, ಅಥವಾ ಜಾಗ ಹೆಚ್ಚು ಕಡಿಮೆ ಇರುತ್ತೆ, ಬಟ್ ನಿಮ್ಮಲ್ಲಿ ಏನಂದರೆ ವಿಶೇಷವಾಗಿ ಕಸ್ಟಮೈಸ್ಡ್ ಲಾಕರ್ ಸಿಸ್ಟಮ್ ಮಾಡಿಕೊಡ್ತೀರಾ. ಜಾಗಕ್ಕೆ ತಕ್ಕನಾಗೆ ಯಾವ ಸೈಜ್ ಬೇಕು ಏನು ಅಂತ ಅವ್ರ ಸೈಜ್ ಹೇಳಿದ್ರೆ ಸಾಕು, ನೀವು ಆ ಒಂದು ಸೈಜ್ನಲ್ಲೇ ಕಸ್ಟಮೈಸ್ಡ್ ಲಾಕಿಂಗ್ ಸಿಸ್ಟಮ್ ಮಾಡಿಕೊಡ್ತೀರಾ ಅಲ್ವಾ ಸರ್?
0: ಎಸ್ ಮ್ಯಾಮ್, ಕರೆಕ್ಟ್.
1: ಸರ್, ನಿಮ್ಮ ಬಿಸ್ನೆಸ್ ಜರ್ನಿಯಲ್ಲಿ ಎಷ್ಟು ವರ್ಷ ಆಯಿತು ನೀವು ಓನರ್ ಆಗಿ, ಅಂದರೆ ಬಿಸ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಿ?
0: ನಾವಿನ್ನೂ ಸ್ಮಾಲ್ ಪ್ಲೇಯರ್ ಮೇಡಮ್, ಜಸ್ಟ್ ಈಗ ಒಂದು 8 ಮಂತ್ಸ್ ಆಯಿತು ನಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಎಂಟೈರ್ ಎಸ್ಟಾಬ್ಲಿಷ್ ಆಗಿರೋದು ಹೋಮ್ ಸೇಫ್ ಲಾಕರ್ 3 ಇಯರ್ಸ್ ಆಯಿತು. ನಾವು ಶಿವಮೊಗ್ಗದಲ್ಲಿ ಫಸ್ಟ್ ಹೆಜ್ಜೆ ಇಟ್ಟಿರೋದು ಏನಂತಂದರೆ ಈಗ 8 ಮಂತ್ಸ್ ಆಯಿತು. ನೆಕ್ಸ್ಟ್ ಅಪ್ಕಮಿಂಗ್ ಪ್ಲ್ಯಾನ್ ನಮ್ಮದು ಮಂಗಳೂರಿದೆ, ಮಂಗಳೂರಲ್ಲಿ ನಮ್ಮದು ನೆಕ್ಸ್ಟ್ ಓಪನ್ ಆಗ್ತಾ ಇದೆ ರೀಸೆಂಟ್ಲಿ. ಇದೆ ಮೇಡಮ್ ಸಿಂಪಲ್.
1: ಓಕೆ, ಸೊ ಮುಂಚೆ ಎಲ್ಲ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಹೆಚ್ಚಾಗಿದ್ರಿ, ಬಟ್ ಈಗ ನೀವೇ ಸ್ವಂತ ಜವಾಬ್ದಾರಿ ತೊಗೊಂಡು ಒಂದು 8 ತಿಂಗಳಾಯಿತು ಅಲ್ವಾ ಸರ್? ಸೊ ಹೇಗಿದೆ ಈ ಓನರ್ ಅನ್ನೋ ಒಂದು ಜವಾಬ್ದಾರಿ ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ಹೇಗಿದೆ ಸರ್?
0: ಓನರ್ ಅನ್ನೋದು ತಲೆಯಲ್ಲಿ ಬರಬಾರ್ದು ಮೇಡಮ್. ಯಾವಾಗ ಕ್ಯಾಶ್ ಕೌಂಟ್ರಲ್ಲಿ ಕುಂದಿರ್ತೇವಲ್ಲ ಅವಾಗಷ್ಟೇ ಇರಬೇಕು. ಅದು ಬಿಟ್ಟರೆ ನೀವು ಆ್ಯಸ್ ಎ ವರ್ಕರ್ ಆಗಿದ್ದರೆ ಲೈಫಲ್ಲಿ ಗ್ರೋ ಆಗಲಿಕ್ಕೆ ಆಗುತ್ತೆ, ಓನರ್ ಆಗಿದ್ದರೆ ಗ್ರೋ ಆಗಲಿಕ್ಕೆ ಆಗಲ್ಲ. ಆ್ಯಸ್ ಅ ಓನರ್ ಅಂತಂದರೆ ಕಸನೂ ಹೊಡಿಬೇಕು, ನೆಲನೂ ಒರೆಸ್ಬೇಕು, ಐಟಮ್ನೂ ಕ್ಲೀನ್ ಮಾಡಿಟ್ಕೋಬೇಕು. ದಟ್ ಈಸ್ ಅ ಓನರ್ ಆ್ಯಕ್ಚುಲಿ. ನಾವು ಆ ಥಾಟ್ ಇಟ್ಕೊಂಡು ಬಂದಿರೋರು. ನಮ್ದು ಒಂದೇ ಸ್ಲೋಗನ್ನು, ಇಫ್ ದೇರ್ ಇಸ್ ಎ ನೋ ಸ್ಟ್ರಗಲ್ ದೇರ್ ಇಸ್ ಎ ನೋ ಪ್ರೋಗ್ರೆಸ್ ಅಂತ, ಅದನ್ನು ನಾನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರೋದು ಮೇಡಮ್.
1: ಸೂಪರ್. ಅಟ್ ಪ್ರೆಸೆಂಟ್ ಎಷ್ಟು ಜನ ಎಂಪ್ಲಾಯ್ಸ್ ವರ್ಕ್ ಮಾಡ್ತಾರೆ ಸರ್?
0: ವರ್ಕ್ಶಾಪಲ್ಲಿ ಸುಮಾರು 6 ಜನ ಇದ್ದಾರೆ ಮೇಡಮ್, ಆಮೇಲೆ ಶೋರೂಮಲ್ಲಿ 2 ಜನ ಇರ್ತಾರೆ.
1: ವರ್ಕ್ಶಾಪ್ ಅಂದರೆ ಅದು ಹುಬ್ಬಳ್ಳಿಯಲ್ಲಿರೋದಾ?
0: ಹೌದು ಮೇಡಮ್, ಹೌದು,
1: ಹುಬ್ಬಳ್ಳಿಯಲ್ಲಿದೆ. ಸೊ ಇಲ್ಲಿ ಇಬ್ಬರು ಎಂಪ್ಲಾಯ್ಸ್ ವರ್ಕ್ ಮಾಡ್ತಾರೆ. ನೀವು ಹೇಳ್ತಿದ್ರೆ ನಿಮ್ಮನ್ನು ಕೂಡ ನೀವು ಎಂಪ್ಲಾಯ್ ಅಂತ ಅಂದ್ಕೊಂಡೆ ಇಲ್ಲಿ ಕೆಲಸ ಮಾಡ್ತಾ
0: ಇದ್ದೀರಾ.
1: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಸತೀಶ್ ಸರ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಚೆನ್ನಾಗಿ ಹಂಚ್ಕೊಳ್ತಾ ಇದ್ರು. ಹಾಗೆ ಅವರ ಒಂದು ಓಮ್ ಸೇಫ್ ಲಾಕರ್ಸ್ಲ್ಲಿ ಏನೆಲ್ಲ ಸ್ಪೆಷಾಲಿಟಿ ಇದೆ, ಯಾಕೆ ಈ ಒಂದು ಲಾಕರ್ಸ್ನ ಬೈ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಸೊ ಇವರೊಟ್ಟಿಗೆ ಮಾತುಕತೆ ಮುಂದುವರಿಸ್ತೀನಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯ ಕೇಳೋದು ಬಾಕಿ ಇದೆ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ಇನ್ನೊಂದು ಸಾಂಗ್ ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಪ್ರೀತಿಯ ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಓಂ ಸೇಫ್ ಲೋಕಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇದರ ಓನರ್ ಆಗಿರುವಂತಹ ಸತೀಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ರು. ಇನ್ಫ್ಯಾಕ್ಟ್ ಈ ಒಂದು ಓಂ ಸೇಫ್ ಲಾಕರ್ಸ್ ಏನಿದೆ ಇದು ಮ್ಯಾನುಫ್ಯಾಕ್ಚರ್ ಆಗುವಂತದ್ದು ಹುಬ್ಬಳ್ಳಿಯಲ್ಲಿ, ಆದ್ರೆ ನಮ್ಮ ಶಿವಮೊಗ್ಗದ ಜನತೆಗೆ ಅಲ್ಲಿ ತನಕ ಹೋಗೋದು ಕಷ್ಟ ಆಗಬಹುದು ಅಂತ ಹೇಳಿ ಸ್ವತಃ ಶಿವಮೊಗ್ಗದಲ್ಲೇ ಒಂದು ಸೇಲ್ಸ್ ಶಾಪ್ ಪ್ರಾರಂಭ ಮಾಡಿದ್ದಾರೆ. ಹಾಗಿದ ಮೇಲೆ ಇವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಸತೀಶ್, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ ಗೆ ಒಂದಿಷ್ಟು ಮಿನಿಮಮ್ ಕ್ವಾಲಿಟೀಸ್ ಇರಬೇಕು ಅನ್ನೋದಾದ್ರೆ ಏನ್ ಇರಬೇಕಾಗುತ್ತೆ ಸರ್?
3: ಟೈಮ್ ಪಂಚಾಲಿಟಿ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಮೇಡಮ್. ಟೈಮಿಂಗ್ ಮೇಂಟೈನ್ ಮಾಡಬೇಕು. ಆಮೇಲೆ ಕಸ್ಟಮರ್ ಬೇಸ್ ಸರ್ವಿಸ್ ಆಗಿತ್ತು ಅಂತಂದ್ರೆ ಅದನ್ನ ಭಾಳ ಕೇರ್ಫುಲ್ ಇಂದ ಮಾಡಬೇಕು. ಇನ್ ಕೇಸ್ ಯಾವುದೋ ಕಸ್ಟಮರ್ ಟೈಮ್ ಕರೀತಾರೆ, ಆ ಟೈಮಿಗೆ ಹೋಗಿ ಅಟೆಂಡ್ ಮಾಡಬೇಕಾಗತ್ತೆ. ಅವ್ರು ಬಂದಾಗ ಪ್ರೆಸೆಂಟ್ ಇರಬೇಕಾಗತ್ತೆ. ಆಮೇಲೆ ಕಸನೂ ಗುಡಿಸ್ಬೇಕಾಗತ್ತೆ, ಕ್ಲೀನೂ ಮಾಡಬೇಕಾಗತ್ತೆ. ಇಟ್ ಇಸ್ ಇದೆಲ್ಲ ಕ್ವಾಲಿಟೀಸ್ ಓನರ್ಗೆ ಇರಬೇಕು ಅಂತ ನನ್ನ ಅಭಿಪ್ರಾಯ.
2: ಓಕೆ ಸರ್, ಈಗ ಬಿಸ್ನೆಸ್ಸಲ್ಲಿ ಸಾಲ ಮಾಡಿ ಬಿಸ್ನೆಸ್ ಮಾಡೋದು ಒಳ್ಳೆಯದಾ ಅಥವಾ ಇಲ್ಲ ಓನ್ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಒಂದಿಷ್ಟು ಹಣವನ್ನು ಕೂಡಿಸಿ ಅದಾದಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಒಳ್ಳೆಯದಾ?
3: ಫಸ್ಟ್ ಆಫ್ ಆಲ್, ಹಣ ಗೂಡಿಸಿ ಬಿಸ್ನೆಸ್ ಮಾಡೋದು ಬೆಸ್ಟು. ನೀವು ಬಿಸ್ನೆಸ್ನ ಇಂಪ್ರೂವ್ಮೆಂಟ್ ಮಾಡ್ತೀರಿ ಅಂದರೆ ಸಾಲ ಮಾಡೋದು ತಪ್ಪಲ್ಲ. ಸಾಲ ಮಾಡಿದ್ರೂ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡಬೇಕು. ಎಲ್ಲಿವರೆಗೂ ಅದೇ ರೊಟೇಷನಲ್ಲಿ ಆಗುತ್ತೆ ರೊಟೇಷನ್ ಮಾಡ್ತಾ ಇರಬೇಕು. ಇನ್ ಕೇಸ್ ಆಗ್ತಾ ಇಲ್ಲ ಅಂತಂದರೆ ಕ್ಯಾಪಿಟಲ್ ಫಂಡ್ ತೊಗೊಂಬಂದು ಬಿಸ್ನೆಸ್ನ ಎಸ್ಟಾಬ್ಲಿಷ್ ಮಾಡಬೇಕು ಮೇಡಮ್ ನನ್ನ ಪ್ರಕಾರ.
2: ಸೂಪರ್ ಸರ್, ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಈ ರೀತಿಯ ಶಾಪ್ಸ್ಗಳಿದೆ, ಲಾಕಿಂಗ್ ಸಿಸ್ಟಮ್ ಅಥವಾ ಲಾಕರ್ ಸಿಸ್ಟಮ್ ಇರುವಂಥ ಶಾಪ್ಸ್ಗಳಿದೆ. ಬಟ್ ಜನ ಯಾಕೆ ಗಾರ್ಡನ್ ಏರಿಯಾ

0: ಕ್ರಸಲ್ಲಿರುವಂತಹ ಓಮ್ ಸೇಫ್ ಲಾಕರ್ಸ್ ಗೆ ಬರಬೇಕು. ನಿಮ್ಮಲ್ಲಿರುವಂತಹ ಸ್ಪೆಷಾಲಿಟಿ ಏನು ಸರ್?
1: ಮೇಡಮ್, ಅದೇ ನಾನು ನಿಮಗೆ ಒಂದು ಹೇಳಿದೆ, ಏನಂತಂದ್ರೆ ಒಳ್ಳೆ ಸರ್ವಿಸ್ ಕೊಡಬೇಕು, ಪ್ಲಸ್ ಏನಂತಂದ್ರೆ ಒಳ್ಳೆ ಕ್ವಾಲಿಟಿ ಕೊಡಬೇಕು. ಆ ಒಳ್ಳೆ ಸರ್ವಿಸು ಒಳ್ಳೆ ಕ್ವಾಲಿಟಿ ಬೇಕಂತಂದ್ರೆ ಓಮ್ ಸೇಫ್ ಲಾಕರ್ಸ್ ಗೆ ವಿಸಿಟ್ ಮಾಡೋದು ಮಸ್ಟ್ ಅಂಡ್ ಶುಡ್ ಮೇಡಮ್. ನಾವು ಗ್ರಾಹಕರಿಗೆ ಮೊದಲನೇ ಆದ್ಯತೆ ಕೊಡ್ತೀವಿ. ನೀವು ಎಂಟ್ರೆನ್ಸ್ ಅಲ್ಲಿ ನೋಡಿರಬೇಕು, ಗಾಡ್ ಇಸ್ ಕಸ್ಟಮರ್ ಇಸ್ ಅ ಗಾಡ್ ಅಂತ ಅದು ಡೆಫಿನೇಷನ್ ಹಾಕಿದ್ದೀನಿ ನಾನು ಏನಂತೇಳಿ. ಆ ಪ್ರಕಾರ ನಮ್ದು ಒಂದು ಥಾಟ್ ಇರೋದು, ಕಸ್ಟಮರ್ ಬಂದಾಗ ಅವ್ರಿಗೆ ಏನು ರೆಸ್ಪೆಕ್ಟ್ ಕೊಡಬೇಕು ಕೊಡಬೇಕು. ಅದು ಬಿಸ್ನೆಸ್ ಮಾಡ್ತಾರೋ ಮಾಡಲ್ವೋ, ಒಂದು ಟೀನೋ ಕಾಫಿನೋ ನೀರೋ ಏನೋ ನಮ್ಮ ಹತ್ರ ಆಗಿದ್ದ ಮಾಡಬೇಕು ಮೇಡಮ್.
0: ಸೂಪರ್, ಒಂದು ಒಳ್ಳೆ ಥೀಮ್ ಇಟ್ಕೊಂಡು ಬಿಸ್ನೆಸ್ನ ಮಾಡ್ತಾ ಇದ್ದೀರಾ. ನಿಮ್ಮ ಬಿಸ್ನೆಸ್ ಇನ್ನಷ್ಟು ಯಶಸ್ವಿ ಆಗಲಿ ಅಂತ ನಾವು ಆಶಿಸ್ತೀವಿ ಸರ್. ಹಾಗೆಯೇ ಈಗಿನ ಯೂತ್ಸ್ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ. ಅಂದರೆ ಈಗ ಬರೀ ಲಾಕರ್ ಸಿಸ್ಟಮ್ ಬಿಸ್ನೆಸ್ ಅಂತಲ್ಲ, ಯಾವುದೇ ಬಿಸ್ನೆಸ್ ಪ್ರಾರಂಭ ಮಾಡಿದ್ರು ಅವರು ಒಂದಿಷ್ಟು ಪಾಯಿಂಟ್ಸ್ನ ಗಮನದಲ್ಲಿ ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋದಾದರೆ ಈಗಿನ ಯೂತ್ಸ್ ಏನು ಸಜೆಷನ್ಸ್ ಕೊಡ್ತೀರಾ ಅವ್ರಿಗೆ?
1: ಮೇಡಮ್, ಅದನ್ನೇ ಹೇಳಿದೆ ನಾನು ಏನಂತಂದರೆ, ಬಿಸ್ನೆಸ್ಗೆ ಅಂತ ಹೇಳಿದಾಗ ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಆಗಲಿ ರಿಲೇಷನ್ ಆಗಲಿ ಎಲ್ಲನೂ ಬಿಟ್ಟು ನಿಂತ್ರೇ ಬಿಸ್ನೆಸ್ ಆಗೋದು ಇಲ್ಲಿವರೆಗೂ ಆಗಲ್ಲ. ಯಾವಾಗ ಮಟ್ಟ ನಿಮಗೆ ಒಂದು ಅಟ್ಯಾಚ್ಮೆಂಟ್ ಅಂತ ಇರುತ್ತಲ್ಲ ಅಲ್ಲಿವರೆಗೂ ನೀವು ಬಿಸ್ನೆಸ್ ಮಾಡಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಎಲ್ಲನೂ ಸೈಡಿಗಿಟ್ಟು ಬಿಸ್ನೆಸ್ಗೆ ಇಳಿದ್ರೆ ಗ್ರೋತ್ ಆಗುತ್ತೆ, ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಅಡಚಣೆ ಆಗುತ್ತೆ ಅಂತ ನಾನು ಹೇಳೋದು ಮೇಡಮ್.
0: ಸೂಪರ್ ಸರ್. ಸೊ ಡೆಡಿಕೇಶನ್ ಅನ್ನೋದು ತುಂಬ ಇರಬೇಕಂತ ಹೇಳ್ತಾ ಇದ್ದೀರಾ ಅಲ್ವಾ?
1: ಹೌದು ಮೇಡಮ್, ಹೌದು ಮೇಡಮ್. ಡೆಡಿಕೇಶನ್ ಅಂತ ಇರಲಿಲ್ಲ ಅಂತಂದರೆ ಇವು ಸಕ್ಸೀಡ್ ಆಗೋದು ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಆ ಉದ್ದೇಶಕ್ಕೋಸ್ಕರ ನಾನು ಹೇಳ್ತಾ ಇರೋದು ಏನಂತಂದರೆ, ಬಿಸ್ನೆಸ್ಸಲ್ಲಿ ನೀವು ನಿಮ್ಮನ್ನು 100% ತೊಡಗಿಸ್ಕೋಬೇಕಂತ.
0: ಖಂಡಿತ ಸರ್. ಸೊ ಒಂದು ಬಿಸ್ನೆಸ್ ಅಂತ ಹೇಳುವಾಗ ನಮ್ಮನ್ನು ನಾವು 100% ನಮ್ಮ ಡೆಡಿಕೇಶನ್ ಇದ್ದಾಗ ಮಾತ್ರ ನಾವು ಈ ಒಂದು ಬಿಸ್ನೆಸ್ ಆಗಿರ್ಬೋದು ಅಥವಾ ಯಾವುದೇ ಫೀಲ್ಡಲ್ಲಿ ಯಶಸ್ಸನ್ನು ಕಾಣೋಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ?
1: ಎಸ್ ಮ್ಯಾಮ್, ಎಸ್ ಮ್ಯಾಮ್. ಇಲ್ಲ ಅಂತಂದರೆ ಅಲ್ಲಿವರೆಗೂ ಸಕ್ಸಸ್ ಕಾಣೋಕ್ಕಾಗಲ್ಲ. ಸುಮಾರು 8 ತಿಂಗಳಾಯಿತು ನಾನು ನನ್ನ ಫ್ಯಾಮಿಲಿಯಿಂದ ದೂರ ಇದ್ದು, ತಿಂಗಳದಾಗ ಒಂದು ಸಲನೋ ಎರಡು ಸಲನೋ ಹೋಗಿ ಬರ್ತೀನಿ. ಹೀಗಾಗಿ ಏನಾಗಿದೆ ಅಂತಂದರೆ, ಒಂದು ಲೆವೆಲ್ಲಿಗೆ ನೆವರ್ ಹೋಪ್, ನನಗೂ ಹೋಪ್ ಇದ್ದಿದ್ದಿಲ್ಲ ಈ ಥರ ಆಗುತ್ತೆ ಅಂತ ಒಂದು ಒಳ್ಳೆಯ ರೀತಿಯಿಂದ ನಡೀತಾ ಇದೆ. ಅದ್ರ ಜೊತೆಗೆ ಹೆಂಡತಿ ಮಕ್ಕಳದು ಸಪೋರ್ಟ್ ಇದೆ, ಆಮೇಲೆ ಅಣ್ಣಂದು ಸಪೋರ್ಟ್ ಇದೆ. ಇದು ಒಂದು ಸಪೋರ್ಟಿಂದ ಬಿಸ್ನೆಸ್ ರನ್ ಆಗ್ತಾ ಇದೆ. ದೇವ್ರ ಕೃಪೆಯಿಂದ ಹೀಗೆ ಆಗಲಿ ಅಂತ ಆಶಿಸ್ತೀನಿ ಮೇಡಮ್.
0: ಏನಿವೆ ಸತೀಶ್ ಸರ್, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ಆಲ್ ರೈಟ್, ಕೇಳಿಸ್ಕೊಂಡಿಲ್ಲ ಸ್ನೇಹಿತರೆ, ಸತೀಶ್ ಸರ್ ಅವರು ಅವರ ಬಿಸ್ನೆಸ್ ಜರ್ನಿ ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರು. ಹಾಗೆ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರಿಗೆ ಕೂಡ ಒಂದಿಷ್ಟು ಸಲಹೆಯನ್ನು ಕೊಟ್ಟರು. ಇನ್ನು ಈಗ ಯೂತ್ಸಿಗೆ ಕೂಡ ಒಳ್ಳೆ ಸಲಹೆಯನ್ನು ಕೊಟ್ಟರು. ಹಾಗಿದ ಮೇಲೆ ಇದರೊಂದಿಗೆ ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಸೊ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9680962279 ಸಂಖ್ಯೆ ಮತ್ತೊಮ್ಮೆ 9686609627 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೆಯೇ ಯಾವಾಗಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
3: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
4: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
5: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
6: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
8: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
9: ಪರಿಶುದ್ಧವಾದ ಹಾಲು?
10: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
11: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
12: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
13: ಹೂನೆ ರೆಡಿ ಆಗ್ತಾ ಇದೆ.
12: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
14: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೆ.
15: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
9: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
15: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
9: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
15: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
9: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
15: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684798. ಸಂಖ್ಯೆ ಮತ್ತೊಮ್ಮೆ 9449846798.
9: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಸಂಜೆಯ ಸಮಯ 7 ಆಗಿದೆ. ತಪ್ಪದೇ ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಾಯ್ತು. ಹಾಗೆ ನೀವು ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸುವಂತಹ ಮಾಹಿತಿಗಳನ್ನ ತಿಳ್ಕೊಂಡು ನೀವು ಕೂಡ ನಿಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡು ನಿಮ್ಮ ಕೃಷಿಯನ್ನು ಕೂಡ ಉತ್ತಮವಾಗಿಸ್ಕೊಳ್ಬೋದು. ಹಾಗಿದ್ರೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಇದ್ರೆ, ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ, ನಮ್ಮ ಕೇಳುಗರಿಗೆ, ನಮ್ಮ ರೈತರಿಗೆ ಉಪಯುಕ್ತವಾದಂತಹ ಮಾಹಿತಿಗಳನ್ನ ತಿಳಿಸ್ತಾ, ಹಾಗೆ ನಿಮ್ಮ ಕೃಷಿಯ ಪದ್ಧತಿಗಳು ಹೇಗಿದೆ, ಸೊ ಇವುಗಳನ್ನ ತಿಳಿಸ್ತಾ ಇದ್ರೆ ಕೃಷಿಯನ್ನು ಮಾಡಬೇಕು ಅಂತ ಅನ್ಕೊಳ್ಳೋರಿಗೂ, ಹಾಗೆ ಕೃಷಿಯನ್ನು ಮಾಡ್ತಾ ಇರೋರಿಗೂ ಕೂಡ ಉತ್ತಮ ಅಂಶಗಳು ದೊರೆಯುತ್ತಂತ ಹೇಳ್ಬೋದು. ಸೊ ಹಾಗಿದ್ರೆ ನಿಮಗಾಗಿನೇ ಇರುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ನಿಮ್ಮ ಕೃಷಿಯ ಜೀವನದ ಬಗ್ಗೆ, ನಿಮ್ಮ ಅನುಭವಗಳ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾ, ಸೊ ನೀವು ಕೂಡ ಮಾಹಿತಿಗಳನ್ನ ತಿಳಿಸ್ಬೇಕು ಅಂತಂದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡ್ಬೋದು, ಅಥವಾ ಮೆಸೇಜ್ ಕೂಡ ಮಾಡ್ಬೋದು. ಹಾಗೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡ್ತೀವಿ. ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686929680969. ಈ ಸಂಖ್ಯೆಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಥವಾ ಕರೆ ಮಾಡಿ ಕೂಡ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ನಿನ್ನೆಯ ಸಂಚಿಕೆನಲ್ಲಿ ನಾವು ಮಾತಾಡಿದ ಹಾಗೆ ಜೇನು ಕೃಷಿಯ ಬಗ್ಗೆ ಆಸಕ್ತಿದಾಯಕವಾದಂತಹ ವಿಚಾರಗಳನ್ನು ನಮಗೆ ಕೃಷಿ ಮಹಾವಿದ್ಯಾಲಯ ಗಂಗಾವತಿಯಲ್ಲಿ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಬದ್ರಿ ಪ್ರಸಾದ್ ಸರ್ ನಮ್ಮ ಜೊತೆ ಮಾತಾಡ್ತಾ ಜೇನು ಕೃಷಿಯ ಬಗ್ಗೆ ಹಲವಾರು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರು. ಸೊ ಹಾಗೆಯೇ ಇವತ್ತಿನ ಸಂಚಿಕೆನಲ್ಲೂ ಕೂಡ ನೀವು ಜೇನು ಕೃಷಿಯ ಬಗ್ಗೆ ನಿನ್ನೆ ಏನು ಮಾಹಿತಿಗಳನ್ನ ತಿಳ್ಕೊಂಡಿದ್ರಾ, ಇನ್ನೂ ಒಂದಷ್ಟು ಆಸಕ್ತಿದಾಯಕವಾದಂತಹ ವಿಚಾರಗಳನ್ನ ಇವತ್ತು ನಾವು ತಿಳ್ಕೊಬೋದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನೆಲ್ಲ ವಿಚಾರಗಳಿದೆ, ಯಾವ್ಯಾವ ವಿಚಾರಗಳ ಬಗ್ಗೆ ಮಾತಾಡ್ತೀವಿ ಅನ್ನೋದನ್ನ ಕೇಳಬೇಕು ಅಂತಂದ್ರೆ ನೀವು ಕೂಡ ನಮ್ಮ ರೇಡಿಯೋ ಶಿವಮೊಗ್ಗವನ್ನು ಟ್ಯೂನ್ ಮಾಡಿ ಕೇಳ್ತಾ ಇರಿ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆಗೆ ಜೇನು ಕೃಷಿಯ ಬಗ್ಗೆ ಹಲವಾರು ಆಸಕ್ತಿದಾಯಕವಾದಂತಹ ವಿಚಾರಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಗಂಗಾವತಿಯ ಕೃಷಿ ಮಹಾವಿದ್ಯಾಲಯದಲ್ಲಿ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಬದ್ರಿ ಪ್ರಸಾದ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
16: ನಮಸ್ತೆ
9: ಸರ್. ನಿನ್ನೆಯ ಸಂಚಿಕೆಯಲ್ಲಿ ತಾವು ಹೇಳಿದಾಗೆ ಜೇನು ಕೃಷಿಯನ್ನು ಮಾಡೋದ್ರಿಂದ ಎಷ್ಟೆಲ್ಲ ಉಪಯೋಗಗಳಿದೆ, ಹಾಗೆ ಉದ್ಯೋಗವನ್ನು ಸೃಷ್ಟಿಸುವಂತಹ ಶಕ್ತಿ ಕೂಡ ಈ ಜೇನು ಕೃಷಿಯಲ್ಲಿ ಇದೆ ಅಂತ ಹೇಳ್ತಾ ಇದ್ರಿ. ಇದರ ಜೊತೆನಲ್ಲಿ ಪ್ರತಿಯೊಬ್ಬರು ಕೂಡ ಜೇನು ಕೃಷಿಯನ್ನ ಮಾಡಬೇಕು, ಮಾಡಬಹುದು ಅಂತ ಕೂಡ ಹೇಳ್ತಾ ಇದ್ರಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಇದೇ ವಿಷಯವನ್ನ ಇಟ್ಕೊಂಡು ನಾವು ಮಾತಾಡೋದಾದ್ರೆ, ಸರ್ ಈಗ ಸಾಮಾನ್ಯವಾಗಿ ನಾವು ಜೇನುತುಪ್ಪವನ್ನ ಎಷ್ಟು ವರ್ಷಗಳವರೆಗೆ ಸಂಗ್ರಹಣೆ ಮಾಡೋದಕ್ಕೆ ಸಾಧ್ಯ ಇದೆ, ಎಷ್ಟು ವರ್ಷಗಳವರೆಗೆ ಇಟ್ಕೋಬಹುದು ಸರ್ ನಾವು ಇದನ್ನ?
16: ಜೇನುತುಪ್ಪ ಶುದ್ಧವಾದ ಮತ್ತೆ ಸಂಪೂರ್ಣವಾಗಿ ಮಾಗಿರ್ತಕ್ಕಂಥ ಜೇನುತುಪ್ಪಕ್ಕೆ ಒಂದು ಎಕ್ಸ್ಪೈರಿ ಡೇಟ್ ಅನ್ನೋದಿಲ್ಲ ಮೇಡಮ್. ಈಗಾಗಲೇ ನಮ್ಮ ಭೂಮಿ ಮೇಲೆ ಸುಮಾರು 5,000 ವರ್ಷಗಳ ಹಿಂದೆ ಇಟ್ಟಿರ್ತಕ್ಕಂತಹ ಜೇನುತುಪ್ಪ. ಅದರಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ಈಜಿಪ್ಟಿನ ಪಿರಮಿಡ್ಗಳಲ್ಲಿ ಆ ಕಾಲದಲ್ಲಿ 5,000 ವರ್ಷಕ್ಕೆ ಮುಂಚೆ ಇಟ್ಟಂತಹ ಜೇನುತುಪ್ಪ ಇವತ್ತಿಗೂ ಶುದ್ಧವಾದಂತಹ ಅದೇ ಒಂದು ಗುಣಮಟ್ಟವನ್ನು ಹೊಂದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದೀವಿ. ಹಾಗಾಗಿ ಯಾವುದೇ ಒಂದು ಜೇನುತುಪ್ಪವನ್ನು ಬಿಸಿಲಿಗೆ ಅಥವಾ ಬೆಂಕಿಯ ಶಾಖಕ್ಕೆ ಹಿಡಿದೆ ತಂಪಾಗಿರುವಂತಹ ವಾತಾವರಣದಲ್ಲಿ ನಾವು ಶುದ್ಧವಾಗಿ ಶೇಖರಣೆ ಮಾಡಿಟ್ರೆ ಅದನ್ನು ಎಷ್ಟು ವರ್ಷಗಳ ಕಾಲ ಬೇಕಾದರೂ ನಾವು ಬಳಕೆ ಮಾಡ್ಕೊಳ್ಬಹುದು. ಆದರೆ ಯಾವುದೇ ಕಾರಣಕ್ಕೂ ಜೇನುತುಪ್ಪವನ್ನು ರೆಫ್ರಿಜರೇಟರ್ ಅಥವಾ ಫ್ರೀಸರ್ ಅಲ್ಲಿ ಇಡಬಾರದು. ಹೊರಗಡೆ ನಾರ್ಮಲ್ ಟೆಂಪರೇಚರ್ ಅಲ್ಲಿ ಎಷ್ಟು ವರ್ಷಗಳ ಕಾಲ ಬೇಕಾದರೂ ಬಿಸಿಲು ಬೀಳದಿದ್ದಂಗೆ ಸಂಗ್ರಹಣೆ ಮಾಡಿಡಬಹುದು. ಕೆಲಸದಲ್ಲಿ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ, ನಾನು ಇಟ್ಬಿಟ್ಟಿದ್ದೆ, ಒಂಥರ ಹರಳಾಗೋಗಿದೆ, ಕಲ್ಲಾಗೋಗಿದೆ, ಇದು ಡೂಪ್ಲಿಕೇಟ್ ಇರಬೇಕು ಅಥವಾ ಶುದ್ಧವಾಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ಶುದ್ಧವಾದ ಜೇನುತುಪ್ಪ ಅದರಲ್ಲೂ ಸಹ ಈ ಒಂದು ಹರಳುಗಟ್ಟೋದನ್ನ ನಾವು ನೋಡ್ತೀವಿ. ಅದೇನಾದ್ರೂ ನೀವು ನೋಡಿದ್ರೆ ಯಾವ್ದಾದ್ರು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಬಿಸಿ ಮಾಡ್ಕೊಳ್ಬೇಕು, ಅಂದ್ರೆ ಕುದಿಸಬಾರದು, ಬಿಸಿ ಆಗುವಂತಂದ್ರೆ ಸುಮಾರು 60 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ ನಾವು, ಉಗುರು ಬೆಚ್ಚಿಗಿಂತ ಸ್ವಲ್ಪ ಜಾಸ್ತಿ, ಅಷ್ಟು ಕಾಯಿಸ್ಕೊಂಡು ಆ ಒಂದು ಜೇನುತುಪ್ಪದ ಬಾಟ್ಲಿಯನ್ನ ಅದರಲ್ಲಿ 15 ನಿಮಿಷಗಳ ಕಾಲ ಇಟ್ಟರೆ ಶುದ್ಧವಾದ ಜೇನುತುಪ್ಪ ಮತ್ತೆ ಮರಳಿ ತನ್ನ ಮೂಲ ರೂಪವನ್ನು ಅಂದ್ರೆ ಮತ್ತೆ ಲಿಕ್ವಿಡ್ ಆಗುತ್ತೆ. ಆದರೆ ನೇರವಾಗಿ ಜೇನುತುಪ್ಪವನ್ನ ಯಾವುದೇ ಕಾರಣಕ್ಕೂ ನಾವು ಹೀಟ್ ಮಾಡಬಾರದು, ಅದನ್ನ ಮತ್ತೆ ಬೇರೆ ಒಂದು ನೀರಿನ ಪಾತ್ರೆಯಲ್ಲಿ ಇಟ್ಟು ಬಿಸಿ ಮಾಡಬೇಕಾದದ್ದು ಬಹಳ ಮುಖ್ಯ. ನೇರವಾಗಿ ಜೇನುತುಪ್ಪವನ್ನ ಕಾಯಿಸಿದ್ರೆ ಹಾಳಾಗೋಗುತ್ತೆ.
9: ಓಕೆ ಸರ್, ಕೇಳಿದ್ರಲ್ಲ ನೋಡಿ, ಜೇನುತುಪ್ಪವನ್ನ ನಾವು ಯಾವ ರೀತಿ ಸೇವನೆ ಮಾಡಬೇಕು ಅನ್ನೋದು ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಹಾಗೆ ಸರ್ ಹೇಳ್ತಿದ್ದಾಗೆ ಜೇನುತುಪ್ಪವನ್ನ ಎಷ್ಟು ವರ್ಷ ಬೇಕಾದರೂ ಸಂಗ್ರಹಣೆ ಮಾಡಿ ಇಟ್ಕೋಬಹುದು, ಆದ್ರೆ ಫ್ರಿಡ್ಜ್ ಅಲ್ಲಿ ಇಡೋದು ಮತ್ತೆ ನೇರವಾಗಿ ಅದನ್ನ ಬಿಸಿ ಮಾಡುವಂಥದ್ದು ತಪ್ಪು ಅಂತ ಹೇಳ್ತಾ ಇದ್ರು. ಸೊ ಹಾಗಾದ್ರೆ ಸರ್, ಈಗ ಈ ಜೇನು ಕೃಷಿಯನ್ನ ಪ್ರತಿಯೊಬ್ಬರು ಕೂಡ ಮಾಡಬಹುದು, ಹಾಗೆ ವರ್ಷಗಟ್ಟಲೆ ಈ ಜೇನುತುಪ್ಪವನ್ನ ಇಟ್ಕೊಂಡು ನಾವು ಸೇವನೆ ಮಾಡಬಹುದು ಅಂತ ಹೇಳ್ತಾ ಇದ್ರಿ. ಹಾಗಾದ್ರೆ ಈಗ ಪ್ರತಿಯೊಬ್ಬರು ಕೂಡ ಜೇನು ಕೃಷಿಯನ್ನ ಮಾಡಬೇಕು ಅಂತಂದ್ರೆ ಬಂಡವಾಳ ಬೇಕಾಗತ್ತೆ. ಸೊ ಜೇನು ಕೃಷಿಯನ್ನ ಮಾಡೋದಕ್ಕೆ, ಜೇನು ಸಾಕಾಣಿಕೆ ಮಾಡೋದಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಯಾವ್ದಾದ್ರು ಸೌಲಭ್ಯಗಳು ಸಿಗ್ಬೋದಾ, ಸಬ್ಸಿಡಿಗಳು ಸಿಗ್ಬೋದಾ, ಹೇಗೆ ಸರ್?
16: ಬಹಳಷ್ಟು ಅಂತ ಹೇಳಿದ್ರೆ ಇವತ್ತು ಜೇನು ಕೃಷಿಯನ್ನ ಸರ್ವರು ಮಾಡಬಹುದು, ಎಲ್ಲರೂ ಮಾಡಲಿಕ್ಕೆ ಇವತ್ತು ನಮ್ಮ ತೋಟಗಾರಿಕೆ ಇಲಾಖೆಯ ಮುಖಾಂತರ ಅವಕಾಶ ಇದೆ. ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ, ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ, ತೋಟ ಇಲಾಖೆಯಲ್ಲಿ ನಮ್ಮಲ್ಲಿ ಯಾವುದೇ ಒಬ್ಬ ನಾಗರಿಕ ಸಹ, ನಾವೊಂದು ಇವತ್ತು ನನ್ನ ಕೃಷಿಗೆ ಅಥವಾ ನನ್ನ ಹವ್ಯಾಸಕ್ಕೋಸ್ಕರ ನಾನು ಜೇನು ಸಾಕಾಣಿಕೆಯನ್ನು ಮಾಡ್ತೀನಿ, ಆದರೆ ನನ್ನ ಹತ್ರ ಯಾವುದೇ ಹೊಲ ಇಲ್ಲ, ಪಹಣಿ ಇಲ್ಲ, RTC ಇಲ್ಲ ಅಂತ ಹೇಳಿದ್ರೆ ಅಂಥವರಿಗೆ ಸಹ 75% ಸಹಾಯಧನದಲ್ಲಿ ನನ್ನ ಪೆಟ್ಟಿಗೆಗಳನ್ನು ಕೊಡಲಿಕ್ಕೆ ತೋಟಗಾರಿಕೆ ಇಲಾಖೆಯಲ್ಲಿ ಅವಕಾಶ ಇದೆ. ಮತ್ತೆ ನಮ್ಮ ಹತ್ರ ಪಹಣಿ, RTC ಎಲ್ಲ ಇದೆ, ನಾವು ಜಮೀನಿದೆ, ತೋಟಗಾರಿಕೆ ಬೆಳೆಯನ್ನು ಬೆಳಿತೀವಿ ಅಂತ ಹೇಳಿದ್ರೆ ಅಂತಹ ರೈತರಿಗೆ 10 ಜೇನು ಪೆಟ್ಟಿಗೆಗಳಿಗೆ ಸಹಾಯಧನ ಕೊಡುವಂತಹ ಅವಕಾಶ ಇದೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ತುಡುವೆ ಜೇನು ಪೆಟ್ಟಿಗೆಗೆ ಪೆಟ್ಟಿಗೆ ಮತ್ತೆ ಜೇನು ಕುಟುಂಬ ಹಾಗೂ ಸ್ಟ್ಯಾಂಡ್ ಸೇರಿ 4,500 ರೂಪಾಯಿ ಒಂದು ಪೂರ್ಣ ಮೊತ್ತ ಆಗುತ್ತೆ. ಅದರಲ್ಲಿ 75% ಅಂದ್ರೆ ಸುಮಾರು 3,300 ರೂಪಾಯಿನಷ್ಟು, 3,375 ರೂಪಾಯಿ ಅಷ್ಟು ಸಹಾಯಧನ ತೋಟಗಾರಿಕೆ ಇಲಾಖೆಯಿಂದ ಸಿಗುತ್ತೆ. ಸೊ ನಿಮಗೆ ಯಾರಿಗಾದ್ರೂ ಜೇನು ಕೃಷಿಯನ್ನ ಮಾಡಬೇಕು ಅನ್ನುವಂತ ಆಸಕ್ತಿ ಇದ್ರೆ ನಿಮ್ಮ ಹತ್ತಿರದ ಒಂದು ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಕಚೇರಿಗೆ ಭೇಟಿ ಕೊಟ್ಟು ಅವರಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಅವರ ಒಂದು ಪಟ್ಟಿಯಲ್ಲಿ, ಅಂದ್ರೆ ಅವರಲ್ಲಿ ಎಂಪ್ಯಾನಲ್ಮೆಂಟ್ ಆಗಿರುತ್ತೆ, ಯಾರ್ಯಾರ ಅರ್ಹತೆ ಇದೆ ಇಂತಹ ಪೆಟ್ಟಿಗೆಗಳನ್ನ ಸರಬರಾಜು ಮಾಡಲಿಕ್ಕೆ ಅಂತ, ಅಂತಹ ಸರಬರಾಜುದಾರರ ಹತ್ತಿರ ನೀವು ಆ ಪೆಟ್ಟಿಗೆಗಳನ್ನ ಪಡ್ಕೊಂಡು ಅವರ ಅಗತ್ಯ ದಾಖಲಾತಿಗಳನ್ನು ನೀವು ಸಲ್ಲಿಸಿದ್ರೆ ನಿಮ್ಮ ಖಾತೆಗೆ ನೇರವಾಗಿ ಆ ಒಂದು ಸಹಾಯಧನದ ಮೊತ್ತ ಜಮಾ ಆಗುತ್ತೆ. ಇದು ಬಹಳ ಮುಖ್ಯವಾಗಿ ಎಲ್ಲರೂ ತಿಳ್ಕೋಬೇಕು. ಮತ್ತೆ ಕೇವಲ ಜೇನು ಕುಟುಂಬಗಳನ್ನ ಸಾಕಾಣಿಕೆ ಮಾಡ್ಲಿಕ್ಕೆ ಅಷ್ಟೇ ಸಹಾಯಧನ ಇಲ್ಲ, ಜೇನಿಗೆ ಸಂಬಂಧಪಟ್ಟ ಯಾವುದೇ ಚಟುವಟಿಕೆ ಇರ್ಬೋದು, ಅಂದ್ರೆ ಜೇನನ್ನ ಪ್ರೊಸೆಸಿಂಗ್ ಇರ್ಬೋದು, ಬಾಟ್ಲಿಂಗ್ ಇರ್ಬೋದು, ಅವುಗಳಿಗೆ ಅಥವಾ ಇನ್ನೂ ಮೌಲ್ಯವರ್ಧನೆ ಅಂತ ಹೇಳ್ತೀವಿ ನಾವು, ಅಂದ್ರೆ ಕೇವಲ ಜೇನನ್ನ ನೇರವಾಗಿ ಜೇನು ತುಪ್ಪದಂಗೆ ಸೇವನೆ ಮಾಡೋದಲ್ಲ, ಜೇನನ್ನ ನೀವು ಮಾರ್ಪಾಡು ಮಾಡಿ, ಅಂದ್ರೆ ಜೇನುತುಪ್ಪವನ್ನ ನೀವು ಬೇರೆ ಡ್ರೈ ಫ್ರೂಟ್ಸ್ ಜೊತೆಗೆ ಮಿಕ್ಸ್ ಮಾಡಿ ಕೊಡ್ತಕ್ಕಂಥ ಉತ್ಪನ್ನಗಳಿರ್ಬೋದು, ಅಥವಾ ಜೇನನ್ನ ನೀವು ಬಾಳೆಹಣ್ಣಿನ ಜೊತೆ ನಾವು ಸೇರಿಸಿ ಅದನ್ನ ಪ್ರೆಸ್ ಮಾಡಿ ಕೊಡ್ತಕ್ಕಂತಹ ಉದ್ದಿಮೆಗಳಿರ್ಬೋದು, ಅಥವಾ ಜೇನನ್ನ ಜೇನು ಪುಡಿಯಾಗಿ ಪರಿವರ್ತನೆ ಮಾಡಿ ಮಾರಾಟ ಮಾಡುವಂಥದ್ದು ಇರ್ಬೋದು. ಈ ತರದ ಯಾವುದೇ ಒಂದು ಉದ್ಯೋಗಿಕ ಒಂದು ಘಟಕಗಳನ್ನ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೂ ಸಹ ಇವತ್ತು ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಯೋಜನೆಯೊಳಗೆ ಸಹಾಯಧನ ಲಭ್ಯ ಇರುತ್ತೆ. ಅದಕ್ಕೂ ಸಹ ನೀವು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಮಾಡ್ಕೊಂಡು ತಯಾರು ಮಾಡಿಕೊಂಡು ತೋಟಗಾರಿಕಾ ನಿರ್ದೇಶಕರ ಮುಖಾಂತರ ನೀವು ಸಲ್ಲಿಸಿದ್ದೆ ಆದ್ರೆ ಅದಕ್ಕೂ ಸಹ ಸಹಾಯಧನ ಲಭ್ಯ ಇದೆ. ಜೇನು ಮೇಣದ ಒಂದು ಉದ್ಯಮಗಳಿರ್ಬೋದು, ಆ ಜೇನು ಮೇಣ ತೆಗೆಯೋದಿರ್ಬೋದು, ಜೇನನ್ನ ವಿಷ ತೆಗೆಯೋದಿರ್ಬೋದು, ಈ ತರದ ಹಲವಾರು ಉದ್ಯೋಗಗಳನ್ನ ನೀವು ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೂ ಸಹ ಸಹಾಯಧನ ಖಂಡಿತವಾಗಿ ಲಭ್ಯ ಇರುತ್ತೆ. ಎಲ್ಲದಕ್ಕೂ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಅಥವಾ ಉಪ ತೋಟಗಾರಿಕಾ ನಿರ್ದೇಶಕರನ್ನ ನೀವು ಜಿಲ್ಲಾ ಮಟ್ಟದಲ್ಲಿ ಭೇಟಿಯಾಗಬಹುದು.
9: ಓಕೆ ಸರ್, ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿಯನ್ನ ಮಾಡಬೇಕು ಅಂತ ಯಾರಿಗೆಲ್ಲ ಆಸಕ್ತಿ ಇದೆ, ಸೊ ಎಲ್ಲರೂ ಕೂಡ ಜೇನು ಕೃಷಿಯನ್ನ ಮಾಡಬಹುದು, ಮಾಡಬೇಕು ಅಂತ ಕೂಡ ಸರ್ ಹೇಳ್ತಾ ಇದ್ರು. ಈ ರೀತಿ ಜೇನು ಕೃಷಿಯನ್ನ ಇವತ್ತಿನಿಂದಲೇ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ರೆ ನೀವು, ಸೊ ಯಾರನ್ನ ಸಂಪರ್ಕ ಮಾಡಬೇಕು ಅಂತ ಸರ್ ಕೂಡ ಹೇಳ್ತಾ ಇದ್ರು. ಹಾಗೇನೆ ಈ ಜೇನು ಕೃಷಿಯನ್ನ ಮಾಡೋದ್ರಿಂದ ಎಲ್ಲೆಲ್ಲಿ ನಾವು ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ, ಹಾಗೆ ಈ ಜೇನು ಕೃಷಿಯನ್ನು ಮಾಡೋದಕ್ಕೆ ಯಾವ ರೀತಿಯ ನಮಗೆ ತರಬೇತಿಗಳು ಬೇಕು, ಇದೆಲ್ಲದೂ ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಜೇನು ಕೃಷಿಯನ್ನು ಮಾಡೋದಕ್ಕೆ ನಿಮಗೆ ಬಂಡವಾಳ ಬೇಕಾಗುತ್ತೆ. ಬಂಡವಾಳ ಬೇಕು ಅಂತಂದರೆ ನೀವು ಸಬ್ಸಿಡಿಗಳ ಮೂಲಕ, ನಿಮಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಮೂಲಕ, ಹಾಗೆ ತೋಟಗಾರಿಕೆ ಇಲಾಖೆಗಳ ಮೂಲಕ, ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯಗಳಲ್ಲಿ ಕೂಡ ನಿಮಗೆ ಸೌಲಭ್ಯಗಳು ಸಿಗುವಂಥದ್ದನ್ನು ಗಮನಿಸ್ಬೋದು. ಸೊ ಇಲ್ಲೆಲ್ಲ ಕೂಡ ನೀವು ಸಂಪರ್ಕ ಮಾಡಿ ಸೌಲಭ್ಯವನ್ನು ಪಡ್ಕೊಂಡು ಕೃಷಿಯನ್ನು ಆರಂಭ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೆಯುತ್ತೆ, ಹಾಗೆ ಜೇನು ಕೃಷಿಯ ಬಗ್ಗೆ ಇನ್ನಷ್ಟು ಮಾತಾಡೋದಕ್ಕಿದೆ, ಅವ್ರ ಜೊತೆ ಮಾತಾಡೋಣ ಅಂತ ಹೇಳ್ತಾ ಕೇಳ್ತಾ ರೀ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬದ್ರಿ ಪ್ರಸಾದ್ ಸರ್ ನಮ್ಮ ಜೊತೆಗಿದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಜೇನು ಕೃಷಿಯ ಬಗ್ಗೆ ಹಲವಾರು ಮಾಹಿತಿಗಳನ್ನ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಆಗಲೇ ತಿಳಿಸ್ತಾ ಹಾಗೆ ಸರ್ ಕೂಡ ಹೇಳ್ತಾ ಇದ್ರು, ಈ ಜೇನು ಕೃಷಿಯನ್ನ ಮಾಡಬೇಕು ಅಂತ ನಿಮಗೇನಾದರೂ ಆಸಕ್ತಿ ಇದೆ ಅಂತಂದರೆ ಸೊ ನಿಮಗೆ ಸೌಲಭ್ಯಗಳು ಕೂಡ ಸಿಗ್ತಾ ಇದೆ. ಅದು ತೋಟಗಾರಿಕೆ ಇಲಾಖೆಗಳಲ್ಲಾಗಿರ್ಬೋದು, ಕೃಷಿ ಇಲಾಖೆಗಳಲ್ಲಾಗಿರ್ಬೋದು, ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಾಗಿರ್ಬೋದು. ಸೊ ಈ ಎಲ್ಲ ಕಡೆಗಳಲ್ಲಿ ಕೂಡ ನಿಮಗೆ ಜೇನು ಕೃಷಿಯನ್ನು ಮಾಡೋದಕ್ಕೆ ಉಪಯುಕ್ತವಾದಂತಹ ಸೌಲಭ್ಯಗಳು ಸಿಗ್ತಾ ಇದೆ. ಸೊ ಈ ರೀತಿಯಲ್ಲಿ ನೀವು ಕೂಡ ಸೌಲಭ್ಯವನ್ನು ಪಡ್ಕೊಂಡು ಜೇನು ಕೃಷಿಯನ್ನು ಆರಂಭ ಮಾಡಬಹುದು ಅಂತ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಜೇನು ಕೃಷಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಸರ್ ಜೊತೆಗೆ. ಹಾಗೆ ಸರ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ವೆಲ್ಕಮಣ ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಆಗಲೇ ನೀವು ಹೇಳ್ತಾ ಇದ್ದ ಹಾಗೆ ಈ ಜೇನು ಕೃಷಿಯನ್ನು ಮಾಡೋದಕ್ಕೆ ಇಷ್ಟೆಲ್ಲ ಸೌಲಭ್ಯಗಳಿದೆ ಅಂತ ಹೇಳ್ತಾ ಇದ್ರಿ, ಹಾಗೆಯೇ ಈ ಜೇನು ಕೃಷಿಯನ್ನು ಮಾಡೋದಕ್ಕೆ ಶಿಕ್ಷಣವು ಕೂಡ ಮುಖ್ಯ ಆಗುತ್ತಾ ಹೇಗೆ ಸರ್?
4: ಜೇನು ಕೃಷಿಯನ್ನು ಮಾಡಬೇಕಾದ್ರೆ ಬಹಳಷ್ಟು ಜನ ಕೇಳ್ತಾ ಇರ್ತಾರೆ, ಸರ್ ನನಗೆ ಬಹಳ ಓದಿರ್ಬೇಕಾ ಅಥವಾ ನಾನು ಏನೂ ಓದಿಲ್ಲ, ಈ ತರದ್ದೆಲ್ಲ ಬರುತ್ತೆ. ಜೇನು ಕೃಷಿ ಅನ್ನೋದು ಪ್ರತಿಯೊಬ್ಬರಿಗೂ ಇದೆ. ಅಂದ್ರೆ ನೀವು ಏನೂ ಓದಿಲ್ಲ, ನನ್ನ ಹಬ್ಬ ಅನಕ್ಷರಸ್ಥ ಅಂತ ಹೇಳ್ಕೊಂಡವನು ಸಹ ಜೇನು ಕೃಷಿಯನ್ನ ಪ್ರಾರಂಭ ಮಾಡಬಹುದು. ನೀವು MSc PhD ಅಂತ ಅತ್ಯುನ್ನತ ಓದನ್ನ ನಾನು ಓದಿದ್ದೀನಿ ಅಂತ ಹೇಳಿದ್ರು ಜೇನು ಕೃಷಿಯಲ್ಲಿ ಹಲವಾರು ಮಾರ್ಗಗಳಿದೆ. ಎರಡನೇದು, ನೀವು ಏನನ್ನು ಬಂಡವಾಳ ಹಾಕಿದೆ ಅಥವಾ ಬಹಳ ಕನಿಷ್ಠ ಬಂಡವಾಳ ಅಥವಾ ಜೀರೋ ಏನೂ ಹಾಕಲ್ಲ ನಾನು ಅಂತ ಹೇಳಿದ್ರು ಸಹ ನಿಮಗೆ ಜೇನು ಕೃಷಿ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಇದೆ. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ನಾನು ಈ ಜೇನಲ್ಲಿ ಉದ್ಯಮವನ್ನು ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದ್ರು ಅವಕಾಶ ಇದೆ. ಮತ್ತೆ ಜೇನು ಕೃಷಿಯನ್ನು ಪ್ರಾರಂಭ ಮಾಡಬೇಕಾದ್ರೆ ಮೊದಲನೇದಾಗಿ ಜೇನು ಕುಟುಂಬವನ್ನು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ಪ್ರಗತಿಪರ ಜೇನು ಕೃಷಿಕರ ಹತ್ತಿರ ತಗೊಂಡು ಬರಬೇಕಾಗತ್ತೆ. ಆದರೆ ನೀವು ಒಂದ್ಸಲಿ ತಂದ ಮೇಲೆ ಕನಿಷ್ಠ 3 ತಿಂಗಳಲ್ಲಿ ಅವು ಅಭಿವೃದ್ಧಿ ಹೊಂದಿ ನೀವಾಗಿ ಆ ಒಂದು ಕುಟುಂಬವನ್ನು ಮಾರತಕ್ಕಂಥ ನಿಮಗೆ ಶಕ್ತಿ ಬರುತ್ತೆ. ಅಂದ್ರೆ ಒಂದು ಜೇನು ಕುಟುಂಬದ ಬೆಲೆ ಇವತ್ತು ತೋಟಗಾರಿಕೆ ಇಲಾಖೆ ನಿಗದಿಪಡಿಸಿರ್ತಕ್ಕಂಥದ್ದು 2,000 ರೂಪಾಯಿ. ಸೊ ನೀವು ಒಂದು 2,000 ರೂಪಾಯಿ ಇವತ್ತು ನೀವು ಮೂಲ ಬಂಡವಾಳ ಹಾಕಿ ಒಂದು ಜೇನು ಕುಟುಂಬವನ್ನು ಸ್ಥಾಪನೆ ಮಾಡಿದ್ರಿ ಅಂದ್ರೆ ಇನ್ನ 3 ತಿಂಗಳಲ್ಲಿ ನಿಮಗೆ ನಿಮ್ಮ ಹಾಕಿರ್ತಕ್ಕಂಥ ಬಂಡವಾಳ ವಾಪಸ್ ತಗೊಳ್ಳಿಕ್ಕೆ ಸಾಧ್ಯ, ಅಷ್ಟು ಕನಿಷ್ಠ. ಆಮೇಲೆ ನಿಮ್ಮಲ್ಲಿ ಅದರಲ್ಲಿ ಹಲವಾರು ತಾಂತ್ರಿಕತೆ ಅಂತ ಹೇಳಿದೆ. ಈಗ ಜೇನು ಕೃಷಿಯಲ್ಲಿ ತುಳುವೆ ಜೇನು ಬಹಳ ಪ್ರಮುಖವಾಗಿ ಯಾವುದೇ ಒಂದು ಮರದ ಪೊಟ್ಟರೆ ಒಳಗೆ ಅಥವಾ ಯಾವುದೋ ಒಂದು ಹುತ್ತದಲ್ಲೋ ಮನೆಯ ಒಂದು ಹಳೆ ಗೋಡೆ ಒಳಗೋ ಎಲ್ಲೋ ಒಂದ್ ಕಡೆ ಬಂದು ವಾಸ್ತವ್ಯ ಹೂಡಿದ್ರೆ ಅದನ್ನ ತೆಗೆದು ಪೆಟ್ಟಿಗೆಗೆ ವರ್ಗಾಯಿಸುವಂತಹ ಕಲೆ ನೀವು ಕಲ್ತ್ಕೊಂಡಿದ್ದೆ ಆದ್ರೆ ನಿಮಗೆ ಒಂದು ಕುಟುಂಬವನ್ನ ನಿಮಗೆ ಸಿಕ್ಕದಂಗಾಯ್ತು. ಅದರಿಂದ 2,000 ರೂಪಾಯಿ ಆದಾಯ ಬರುತ್ತೆ. ಮತ್ತೆ ಹಲವಾರು ಸಲ ಸ್ವಾಭಾವಿಕವಾಗಿ ಪಾಲಾಗ್ತಾ ಇರ್ತವೆ, ಅಂದ್ರೆ ಡಿವೈಡ್ ಆಗ್ತಾ ಇರ್ತವೆ ಈ ಕುಟುಂಬಗಳು, ಜೇನು ಕುಟುಂಬಗಳು ಡಿವೈಡ್ ಆಗ್ತಾ ಇರ್ತವೆ. ಅದಕ್ಕೆ ಬಹಳ ಸಲೀಸಾಗಿ ನಮ್ಮ ಹಲವಾರು ಜೇನು ಕೃಷಿಕರು ಈ ಮಡಕೆಯನ್ನ ಕಟ್ಟಿ ಅದರಲ್ಲಿ ಜೇನು ಈ ಪಾಲಾಗಿರ್ತಕ್ಕಂಥ ಜೇನು ಕುಟುಂಬಗಳನ್ನ ಆಕರ್ಷಣೆ ಮಾಡಿ ಅದರಿಂದ ಸಹ ಆಕರ್ಷಣೆಗೊಂಡಂತಹ ಜೇನು ಕುಟುಂಬಗಳನ್ನ ಪೆಟ್ಟಿಗೆಗೆ ವರ್ಗಾಯಿಸಿ ಆದಾಯವನ್ನ ಗಳಿಸ್ತಾ ಇದ್ದಾರೆ. ಹಲವಾರು ಜನ ಈ ಗುಡ್ಡಗಾಡುಗಳಲ್ಲಿ ಅಲ್ಲಿ ಇಲ್ಲಿ ಇರ್ತಕ್ಕಂಥವ್ರು ಆ ಜೇನು ಕುಟುಂಬಗಳು ತಾವಾಗೆ ಬಿಟ್ಟು ಹೋಗಿರ್ತಕ್ಕಂತಹ ಹುಟ್ಟುಗಳನ್ನ ತೆಗೆದು ಅದರಿಂದ ಜೇನು ಮೇಣವನ್ನ ಸಂಗ್ರಹಣೆ ಮಾಡಿ ಅದನ್ನ ಮಾರಾಟ ಮಾಡತಕ್ಕಂತಹ ಹಲವಾರು ಉದ್ಯಮಿಗಳನ್ನ ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಸೊ ಈ ತರ ನಿಮಗೆ ಯಾವುದೇ ಬಂಡವಾಳ ಇಲ್ಲದೆ ಸಹ ನೀವು ಜೇನು ಕೃಷಿಯನ್ನ ಮಾಡಬಹುದು. ಇನ್ನು ಹಲವಾರು ಜನ ಇವತ್ತು ಜೇನು ಕೃಷಿಯನ್ನ ಅಥವಾ ಜೇನು ಆಧಾರಿತ ಉದ್ಯಮವನ್ನು ಮಾಡಿಕೊಂಡು ಇವತ್ತು ಜೇನು ಕೃಷಿ ಉಪಕರಣಗಳ ಒಂದು ತಯಾರಿಕೆ ಮಾಡತಕ್ಕಂತಹ ಘಟಕಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಅದನ್ನ ಸರಬರಾಜು ಮಾಡತಕ್ಕಂಥದ್ದು, ಜೇನು ತುಪ್ಪವನ್ನ ಸಪ್ಲೈ ಮಾಡತಕ್ಕಂತಹ ಉದ್ಯಮವನ್ನ ಸ್ಥಾಪನೆ ಮಾಡೋದು, ಜೇನನ್ನ ಮೌಲ್ಯವರ್ಧನೆ ಮಾಡತಕ್ಕಂಥದ್ದು ಅಥವಾ ಜೇನನ್ನ ಬಾಡಿಗೆ ಕೊಡ್ತಕ್ಕಂಥದ್ದು. ಸೊ ಹೀಗೆ ಒಂದೇ ರಂಗ ಅಲ್ಲ, ನೀವು ಎಷ್ಟರ ಮಟ್ಟಿಗೆ ನಿಮ್ಮನ್ನು ನೀವು ಜೇನು ಕೃಷಿಯಲ್ಲಿ ತೊಡಗಿಸ್ಕೊಳ್ತೀರಿ ಅಷ್ಟು ಜೇನು ನಿಮ್ಮನ್ನ ಎತ್ತರೆತ್ತರಕ್ಕೆ ಬೆಳೆಸ್ತಾ ಹೋಗುತ್ತೆ. ಅಷ್ಟೊಂದು ವಿಪುಲವಾದಂತಹ ಅವಕಾಶಗಳನ್ನ ಹೊಂದಿರತಕ್ಕಂಥದ್ದು ಜೇನು ಕೃಷಿ. ಮತ್ತೆ ನಾವು ಸಾಧಾರಣವಾಗಿ ಮಾತಾಡೋದಾದ್ರೆ ಬೇರೆ ಜೇನನ್ನ ಕೃಷಿಯಲ್ಲಿ ಯಾವುದೇ ಒಂದು ಭಾಗವನ್ನ ನೀವು ಗಮನಿಸಿರಿ, ಅದಕ್ಕೆ ಬಹಳಷ್ಟು ಕೇರ್ ಮಾಡಬೇಕು, ಅದ್ರ ಜೊತೆಗೆ ಇರಬೇಕು ಅನ್ನೋದಿದೆ. ಬಹಳ ಕನಿಷ್ಠ ಅಂತ ಹೇಳಿದ್ರೆ ಒಂದು ಕುರಿಯನ್ನಾಗ್ಲಿ ಅಥವಾ ಒಂದು ಆಕಳ ಅಥವಾ ದನವನ್ನಾಗ್ಲಿ ನಾವು ಮನೆಯಲ್ಲಿ ಸಾಕಿದ್ರೆ ಒಬ್ಬ ವ್ಯಕ್ತಿ ಅದರ ಜೊತೆಗೆ ಇರಬೇಕು. ಬೆಳಗ್ಗೆಯಿಂದ ರಾತ್ರಿ ತನಕ ಅದರ ಒಂದು ಆರೈಕೆ ಮಾಡೋದು, ಅದಕ್ಕೆ ಹುಲ್ಲಾಕೋದು, ನೀರ್ ಹಾಕೋದು, ಆಹಾರ ಕೊಡೋದು, ಇದನ್ನ ನಾವು ಕಂಟಿನ್ಯೂಸ್ ಆಗಿ ಬೆಳಗ್ಗೆಯಿಂದ ರಾತ್ರಿ ತನಕ ಅದ್ರ ಜೊತೆಯಲ್ಲಿ ಇರಬೇಕು. ಜೇನು ಕೃಷಿ ಹಾಗಲ್ಲ, ನೀವು ಒಂದು ವಾರ ಅದರ ಕಡೆ ಗಮನ ಹರಿಸಿಲ್ಲ ಅಂತ ಹೇಳಿದ್ರು ಸಹ ತನ್ನಷ್ಟಕ್ಕೆ ತಾನು ತನ್ನ ಆಹಾರವನ್ನ ಹುಡುಕೊಂಡು ಹೋಗಿ ತನ್ನ ಆಹಾರದ ಭದ್ರತೆಯ ಜೊತೆಗೆ ನಮಗೆ ಜೇನುತುಪ್ಪವನ್ನು ಸಹ ಕೊಡ್ತಾ ಇರುತ್ತೆ. ನಿಮ್ಗೆ ಒಂದು ವಾರ ಎಲ್ಲಿ ಹೋಗಿದ್ದೀರಿ ಅಂತ ಅದು ಕೇಳಲ್ಲ. ಅಷ್ಟು ಸುಲಭವಾದಂತಹ ಸುಲಲಿತವಾದಂತಹ ಜೇನು ಕೃಷಿ. ಎರಡನೇದು, ನೀವು ಬೇರೆ ಒಂದು ದನ ಅಥವಾ ಕುರಿ ನಮ್ಮದು ನಮ್ಮ ಬದುವನ್ನ ದಾಟಿ ಅಥವಾ ನಮ್ಮ ಹೊಲದಿಂದ ಪಕ್ಕದ ಹೊಲಕ್ಕೆ ಹೋದ್ರೆ ಬಹಳಷ್ಟು ಇವತ್ತು ಹಳ್ಳಿಗಳ ಕಡೆ ಗಲಾಟೆಗಳು ಹೋರಾಟಗಳು ಆಗೋದನ್ನ ನಾವು ನೋಡ್ತೀವಿ. ಆದ್ರೆ ಒಂದು ಪೆಟ್ಟಿಗೆಯಲ್ಲಿ ಸುಮಾರು 10,000 to 30,000 ಜೇನು ಹುಳಗಳಿರುತ್ತೆ. ಅಷ್ಟು ಹುಳ ಪಕ್ಕದ ಹೊಲಕ್ಕೆ ಹೋಗಿ ಪರಾಗವನ್ನ ಸಂಗ್ರಹಣೆ ಮಾಡ್ಕೊಂಡು ಬಂದ್ರು ರೈತರು ಖುಷಿ ಪಡ್ತಾರೆ, ಅಷ್ಟೊಂದು ಜೇನು ಹುಳ ನನ್ನ ಹೊಲದಕ್ಕೆ ಬಂದಿದೆ ಅಂತ ಹೇಳಿ. ಅದು ಯಾಕೆ ಬಂದು ಅಂತ ಯಾರು ಗಲಾಟೆ ಮಾಡಿದ್ದನ್ನ ನಾವು ಇವತ್ತಿಗೂ ನೋಡಿಲ್ಲ. ಹಾಗಾಗಿ ಇಷ್ಟೊಂದು ಸರಳವಾದಂತಹ ಕೃಷಿ, ಇದನ್ನ ಪ್ರತಿಯೊಬ್ಬರು ಅಳವಡಿಸ್ಕೊಳ್ಳಿ. ಎಷ್ಟು ಕನಿಷ್ಠ ಜಾಗ ಇದೆ ಅಷ್ಟೇ ಕನಿಷ್ಠ ಜಾಗದಲ್ಲಿ ಈ ಜೇನು ಕೃಷಿಯನ್ನು ನಾವು ಮಾಡ್ಕೊಳ್ಬಹುದು. ಅತ್ಯಂತ ಸ್ವಾವಲಂಬಿ ಕೀಟ, ಯಾರಿಗೂ ತೊಂದರೆ ಮಾಡದೆ ತನ್ನಷ್ಟಕ್ಕೆ ತಾನು ಓಡಾಡಿಕೊಂಡು ಸಂಚಾರ ಮಾಡಿಕೊಂಡು ನಮಗೆ ಮಾನವರು ಅದರಲ್ಲಿ ಕಲಿಯೋದು ಬಹಳಷ್ಟಿದೆ. ಆ ಜೇನನ್ನ ನೋಡಿ ನಾವು ಅದರ ಸಂಘ ಜೀವನ ಇರ್ಬೋದು, ಅದರ ಕುಟುಂಬ ವ್ಯವಸ್ಥೆ ಇರ್ಬೋದು, ಅದರಲ್ಲಿರ್ತಕ್ಕಂತಹ ಶಿಸ್ತು ಸಂಯಮ ಇಂಥವನ್ನ ನಾವು ಕಲಿಬೇಕಾದ್ದು ಬಹಳಷ್ಟಿದೆ. ಇದು ಪ್ರಕೃತಿ ನಮಗೆ ಕಲಿಸ್ತಾ ಇರತಕ್ಕಂತಹ ಪಾಠ ಅಂತ ಹೇಳಿದ್ರು ತಪ್ಪೇನಿಲ್ಲ.
3: ಹೌದು ಸರ್, ಖಂಡಿತವಾಗ್ಲೂ. ಸೊ ಪ್ರಕೃತಿಯಿಂದ ಕಲಿಯುವಂತಹ ಪಾಠಗಳು ಸುಮಾರಿದೆ, ಅದರಲ್ಲೂ ಕೂಡ ಈಗ ಜೇನು ಕೃಷಿಯನ್ನ ಮಾಡೋದ್ರಿಂದ ಜೇನುಗಳಿಂದ ಕೂಡ ನಾವು ಕಲಿಯುವಂಥದ್ದು ಹಲವಾರು ವಿಷಯಗಳಿದೆ ಅಂತ ಹೇಳ್ಬೋದು. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಬದ್ರಿ ಪ್ರಸಾದ್ ಸರ್ ಕೂಡ ಜೇನು ಕೃಷಿಯ ಬಗ್ಗೆ ತುಂಬಾ ಚೆನ್ನಾಗಿರುವಂತಹ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರು. ಹಾಗೆ ಜೇನು ಕೃಷಿಯನ್ನು ಮಾಡೋದ್ರಿಂದ ಯಾವ ರೀತಿಯ ಪ್ರಯೋಜನಗಳು ಕೂಡ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಹಾಗೆ ಯಾವ ರೀತಿಯ ಯೋಜನೆಗಳನ್ನ ನಾವು ಬಳಕೆ ಮಾಡ್ಕೋಬಹುದು ಅಂತ ಕೂಡ ಹೇಳ್ತಾ ಇದ್ರು. ಸೊ ಹಾಗಿದ್ರೆ ಸರ್ ಜೊತೆಗೆ ಮಾತುಕತೆಯನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬಂದೆ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿಯ ಕುರಿತಂತೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಗಂಗಾವತಿಯ ಕೃಷಿ ಮಹಾವಿದ್ಯಾಲಯದಲ್ಲಿ ಕೀಟತಜ್ಞರಾಗಿ ಕಾರ್ಯನಿರ್ವಹಿಸಿರುವಂತಹ ಡಾಕ್ಟರ್ ಬದ್ರಿ ಪ್ರಸಾದ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀವು ಆಗಲೇ ಹೇಳ್ತಾ ಇದ್ರಿ ಜೇನು ಕೃಷಿಯನ್ನು ಮಾಡೋದ್ರಿಂದ ಯಾವ್ಯಾವ ರೀತಿಯ ಪ್ರಯೋಜನಗಳಿದೆ, ಹಾಗೆ ಎಲ್ಲರೂ ಕೂಡ ಜೇನು ಕೃಷಿಯನ್ನು ಮಾಡುವುದು, ಹಾಗೆ ಜೇನು ಕೃಷಿಯನ್ನು ಮಾಡೋದಕ್ಕೆ ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡಿರ್ಬೇಕು ಅನ್ನೋದ್ರ ಬಗ್ಗೆ. ಸರ್, ಈಗ ಕೆಲವರಲ್ಲಿ ಈ ಗೊಂದಲಗಳಿರುತ್ತೆ. ಈಗ ಜೇನು ಕೃಷಿಯನ್ನು ಮಾಡಿದ್ರೆ ಅದಕ್ಕೆ ಪ್ರತ್ಯೇಕವಾಗಿ ಜೇನುಗಳಿಗೆ ಅನುಕೂಲವಾಗುವಂತಹ ಬೆಳೆಗಳನ್ನು ಬೆಳಿಬೇಕಾಗತ್ತೆ ಅನ್ನೋಂಥದ್ದು. ಸೊ ಇದಕ್ಕೆಲ್ಲ ತಾವೇನು ಹೇಳ್ತೀರಾ ಸರ್?
3: ಬಹಳಷ್ಟು ಜನ ಕೇಳ್ತಾ ಇರ್ತಾರೆ, ಇದಕ್ಕೋಸ್ಕರ ವಿಶೇಷವಾಗಿ ನಾವು ಏನಾದರೂ ಆಹಾರ ಬೆಳೆಗಳನ್ನ ಏನಾದರೂ ಹಾಕ್ಬೇಕಂತೇಳಿ. ನಾನಾಗ್ಲೇ ಹೇಳಿದೆ, ನಿಮ್ಮ ಸುತ್ತಮುತ್ತ ಏನಾದರೂ ಖಾಲಿ ಜಾಗ ಅಥವಾ ಏನು ಕೆಲಸಕ್ಕೆ ಬರದೇ ಜಾಗ ಇದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಕಳೆ ಅಥವಾ ಕಸ ನಿರ್ಮೂಲನೆಯನ್ನ ಮಾಡಬೇಡಿ. ಅದರಲ್ಲಿ ಬಿಡ್ತಕ್ಕಂಥ ಹೂವುಗಳು ಸಹ ಇದಕ್ಕೆ ಆಹಾರ. ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಳ್ಳಾರಿ ಜಾಲಿಯಂತೆ ಬೆಳೆಯುತ್ತೆ, ಎದಕ್ಕೂ ಉಪಯೋಗ ಇಲ್ಲ ಅಂತ ನಾವು ಹೇಳ್ತಾ ಇರ್ತೀವಿ. ಆದ್ರೆ ಅತ್ಯಂತ ಹೆಚ್ಚು ಪರಾಗವನ್ನು ನಾವು ಜೇನುಗಳಿಗೆ ಕೊಡ್ತಾ ಇರ್ತೇವೆ. ಅದೇ ತರ ನಾವು ಶಿವಮೊಗ್ಗ ಈ ಭಾಗಕ್ಕೆ ಅಥವಾ ನಮ್ಮ ದಕ್ಷಿಣ ಕರ್ನಾಟಕ ಭಾಗಕ್ಕೆ ಬಂದ್ರೆ ಯಥೇಚ್ಛವಾಗಿ ತೆಂಗು ಬೆಳೀತಾರೆ. ತೆಂಗಿದ್ರೆ ವರ್ಷವಿಡೀ ಅದಕ್ಕೆ ಆಹಾರ ಸಿಗ್ತಾ ಇರುತ್ತೆ, ಪರಾಗ ಮತ್ತೆ ಮಕರಂದ ಅದಕ್ಕೆ ಸಿಗ್ತಾ ಇರುತ್ತೆ, ಲಭ್ಯತೆ ಇರುತ್ತೆ. ಹಾಗಾಗಿ ಸಾಧ್ಯವಾದರೆ ಹೆಚ್ಚು ಹೆಚ್ಚು ಈ ಪರಾಗ ಮತ್ತೆ ಮಕರಂದವನ್ನು ನೀಡತಕ್ಕಂಥ, ಅದರಲ್ಲೂ ವಿಶೇಷವಾಗಿ ಯಾವ್ದಾದ್ರೂ ಜೇನು ಕೃಷಿಯನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಆಂಟಗೋನಮ್ ಅಂತೇಳಿ ಒಂದು ಬಳ್ಳಿ ಸಿಗುತ್ತೆ. ಆಂಟಿಗೋನಿಯಂ ಬಳ್ಳಿಯನ್ನ ಒಂದು ಬೇಲಿಗೆ ನಾವು ಹಬ್ಬಿಸ್ಬಿಟ್ರೆ ವರ್ಷ ಪೂರ್ತಿ ಜೇನುಗಳು ಅದರ ಮೇಲೆ ಜೀವನ ಮಾಡ್ತವೆ. ಸೊ ಇದು ಎಲ್ಲಾ ಒಂದು ನಮ್ಮ ಸಸ್ಯಾಗಾರಗಳು ಅಥವಾ ನರ್ಸರಿ ಅಂತ ಏನ್ ಹೇಳ್ತೀವಿ ಅಲ್ಲಿ ಸಿಗುತ್ತೆ. ಅಥವಾ ಎಲ್ಲಾದ್ರೂ ಒಂದ್ ಕಡೆ ಕಟಿಂಗ್ ಅನ್ನ ತಗೊಂಡೋಗಿ ಅಥವಾ ಅದರ ಬೀಜವನ್ನ ತಗೊಂಡೋಗಿ ಹಾಕೊಂಡ್ರೆ ಆ ಗೆಡ್ಡೆಯಲ್ಲಿ ತಾನಾಗೆ ಬೆಳೀತಾ ಹೋಗುತ್ತೆ. ಅಷ್ಟನ್ನ ನಾವು ಮಾಡ್ಕೊಂಡ್ರೆ ವರ್ಷ ಇಡೀ ಅದಕ್ಕೆ ಆಹಾರ ಸಿಗ್ತಾ ಇರುತ್ತೆ. ಇದು ಬಹಳ ಮುಖ್ಯ. ಮತ್ತೆ ಸಾಧ್ಯವಾದಷ್ಟು ಸಿಂಪರಣೆ, ಅದು ರಾಸಾಯನಿಕವನ್ನ ಸಿಂಪರಣೆ ಮಾಡಿದಾಗ ಅದನ್ನ ಬೇರೆ ಸ್ಥಳಕ್ಕೆ ಹೊತ್ಕೊಂಡೋಗಿ ಅಥವಾ ತಗೊಂಡೋಗಿ ಇಟ್ಟು 2 ದಿವಸ ಆದ್ಮೇಲೆ ವಾಪಸ್ ತಗೊಂಬರೋದು ಬಹಳ ಮುಖ್ಯ. ಯಾವುದೇ ಕಾರಣಕ್ಕೂ ನೇರವಾಗಿ ಸೂರ್ಯನ ಬಿಸಿಲು ಅದರ ಒಂದು ಪೆಟ್ಟಿಗೆಯ ಮೇಲೆ ಬೀಳದಿದ್ದಂಗೆ ನೋಡ್ಕೊಳ್ಳೋದು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾದ್ದು ಬಹಳ ಮುಖ್ಯ. ಮತ್ತೆ ಮಳೆಯ ನೀರು, ಯಾಕೆಂದ್ರೆ ಶಿವಮೊಗ್ಗ ಮತ್ತೆ ಸುತ್ತಮುತ್ತ ಪ್ರದೇಶಗಳಲ್ಲಿ ಮಳೆ ಜಾಸ್ತಿ ಆಗ್ತಾ ಇರುತ್ತೆ. ಸ್ವಲ್ಪ ಅದನ್ನ ನೀರು ಕೆಳಗಡೆ ಹರಿದೋಗಂಗೆ ಒಂದು ಸ್ವಲ್ಪ ಸ್ಲೋಪ್ ಅನ್ನು ಇಟ್ಟು ಆ ಪೆಟ್ಟಿಗೆಯನ್ನ ಸ್ಥಾಪನೆ ಮಾಡೋದು ಬಹಳ ಮುಖ್ಯ. ಮಳೆಯ ನೀರು ಗೂಡಿನ ಒಳಗೆ ಹೋಗದೆ ಇರೋಂಗೆ ಎಚ್ಚರಿಕೆಯನ್ನು ವಹಿಸಬೇಕಾದ್ದು ಬಹಳ ಮುಖ್ಯ. ಇನ್ನ ರೈತರಿಗೆ ಕಲಿತಾ ಹೋಗ್ತಾರೆ, ಜೇನು ಕೃಷಿಯನ್ನ ಪ್ರಾರಂಭ ಮಾಡಿದ್ಮೇಲೆ ಕಲಿತಾ ಹೋಗ್ತಾರೆ. ಯಾವಾಗ ಅದಕ್ಕೆ ಆಹಾರದ ಕೊರತೆ ಆಗಿದೆ ಅಂತ ಕಂಡು ಬಂದ್ರೆ, ವಿಶೇಷವಾಗಿ ಮಳೆಗಾಲದಲ್ಲಿ ಅವಕ್ಕೆ ಸ್ವಲ್ಪ ಕೊರತೆ ಕಾಣುತ್ತೆ, ಅಂತಹ ಸಂದರ್ಭದಲ್ಲಿ ಕೃತಕವಾಗಿ ನಾವು ಸ್ವಲ್ಪ ಆಹಾರವನ್ನು ಇಡಬೇಕಾಗುತ್ತೆ. ಕೃತಕವಾಗಿ ಮಕರಂದಕ್ಕೆ ನಾವು ಸಕ್ಕರೆಯ ಪಾಕವನ್ನ ಇಡ್ತೀವಿ. ಸಾಧಾರಣವಾಗಿ 1 ಕಪ್ ಸಕ್ಕರೆಗೆ 1 ಕಪ್ ನೀರನ್ನ ಸೇರಿಸಿ ಗಟ್ಟಿಯಾಗಿ ಒಂದು ಪಾಕವನ್ನ ಮಾಡಿಕೊಂಡು ಅವುಗಳಿಗೆ ಸಾಯಂಕಾಲದ ವೇಳೆ ಆಹಾರವನ್ನ ಕೊಡಬೇಕಾಗುತ್ತೆ. ಇನ್ನ ಪರಾಗಕ್ಕೆ ಬದಲಾಗಿ ನಾವು ಯಾವುದೇ ಒಂದು ಕಡಲೆ ಹಿಟ್ಟಿನ ಉಂಡೆ ಆಗ್ಲಿ ಅಥವಾ ಸೋಯಾ ಪೌಡರ್ ಅನ್ನಾಗ್ಲಿ ಅಥವಾ ಈಗಾಗಲೇ ಸಂಗ್ರಹಣೆ ಮಾಡಿರ್ತಕ್ಕಂಥ ಹೆಜ್ಜೆನಿನ ಪರಾಗವನ್ನಾಗ್ಲಿ ಕೊಡಬಹುದು. ಸೊ ಈ ರೀತಿಯಾಗಿ ನಾವು ಅದನ್ನ ಕಷ್ಟ ಕಾಲದಲ್ಲಿ ಅವುಗಳನ್ನ ನಾವು ಸಲಹೆ ಮಾಡಬೇಕಾಗುತ್ತೆ.
2: ಓಕೆ ಸರ್. ಹಾಗೆ ಸರ್, ಇತ್ತೀಚೆಗೆ ಕೇಳ್ಪಟ್ಟ ಹಾಗೆ ಈ ಕೃಷಿನಲ್ಲಿ ಜೇನು ಕೃಷಿ ಕೂಡ ಕಡಿಮೆ ಆಗಿದೆ, ಕೃಷಿನೂ ಕೂಡ ಕಡಿಮೆ ಆಗ್ತಾ ಇದೆ, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್?
3: ಜೇನು ಕೃಷಿ ಅಂತಾನೆ ಅಲ್ಲ, ಕೃಷಿಯೇ ಕಡಿಮೆ ಆಗ್ತಾ ಇದೆ. ಇವತ್ತು ಕೃಷಿಯೇ ಇಳಿಮುಖವಾಗೋಗಿದೆ. ಜೇನು ಕೃಷಿ ಒಂದೇ ಅಂತಲ್ಲ, ಜೇನು ಕೃಷಿಯ ಜೊತೆಗೆ ಕೃಷಿ ಮಾಡುವವರ ಸಂಖ್ಯೆನೂ ಸಹ ವಿಮುಖ ಆಗ್ತಾ ಇದೆ. ಯಾವುದೇ ಒಂದು ನಾವು ಗ್ರಾಮೀಣ ಪ್ರದೇಶವನ್ನು ನೋಡಿದಾಗ ಕೇವಲ ವಯಸ್ಸಾದಂತವರು ಅಂತವ್ರು ಮಾತ್ರ ಕೃಷಿಯನ್ನ ಮಾಡ್ತಾ ಇದಾರೆ. ಯುವಜನ ಇವತ್ತು ಕೃಷಿಯಿಂದ ದೂರ ಹೋಗ್ತಾ ಇರೋದನ್ನೇ ನಾವು ನೋಡ್ತಾ ಇದೀವಿ. ಆದ್ರೆ ಅದರ ಜೊತೆಗೆ ಜೇನು ಕೃಷಿನೂ ಒಂದು, ಯಾಕೆಂದ್ರೆ ನಾವು ಕಳೆದ ಬಾರಿಯ ಒಂದು ಅಂಕಿ ಅಂಶವನ್ನು ಗಮನಿಸಿದ್ರೆ ನಮ್ಮ ದೇಶದ ಒಂದು ಆಂತರಿಕವಾಗಿ ನಮ್ಮ ಉಪಯೋಗಕ್ಕೆ ಬೇಕಾಗಿರ್ತಕ್ಕಂಥದ್ದು 15 ಲಕ್ಷ ಮೆಟ್ರಿಕ್ ಟನ್ನಷ್ಟು ಜೇನುತುಪ್ಪ. ಆದ್ರೆ ನಮ್ಮ ಕಳೆದ ವರ್ಷದ ಒಂದು ಉತ್ಪಾದನೆಯನ್ನ ನಾವು ಗಮನಿಸಿದ್ರೆ 1.25 ಲಕ್ಷ ಮೆಟ್ರಿಕ್ ಟನ್ನಷ್ಟು ಉತ್ಪಾದನೆ ಇದೆ. ಬೇಡಿಕೆಗೂ ಪೂರೈಕೆಗೂ ಅಜಗಜಾಂತರ ವ್ಯತ್ಯಾಸ. ಹಾಗಾಗಿ ನಾವು ಎಷ್ಟು ಜೇನು ಕೃಷಿಕರ ಸಂಖ್ಯೆ ಜಾಸ್ತಿ ಆದಷ್ಟು ನಮಗೆ ಜೇನಿನ ಉತ್ಪಾದನೆ ಜಾಸ್ತಿ ಆಗುತ್ತೆ, ತನ್ಮೂಲಕ ಪರಾಗಸ್ಪರ್ಶ ಜಾಸ್ತಿ ಆಗುತ್ತೆ, ಪರಿಸರಕ್ಕೆ ಹಿತವಾಗಿರುತ್ತೆ. ಮತ್ತೆ ಈಗ ನಾವು ಸಾಧ್ಯವಾದ್ರೆ ಕೇವಲ 1 ಪೆಟ್ಟಿಗೆಯನ್ನಾದ್ರೂ ನಾವು ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ಎರಡನೇದಾಗಿ, ಎಲ್ಲರಿಗೂ ಜೇನು ಸಾಕಾಣಿಕೆ ಕಷ್ಟ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಜೇನಿನಲ್ಲಿ ಇರ್ತಕ್ಕಂತಹ ಇನ್ನೊಂದು ಪ್ರಭೇದ ನಾನು ಆಗ್ಲೇ ಏನ್ ಹೇಳಿದೆ, ಮುಜಂಟಿ ಅಥವಾ ಮಿಶ್ರಿ ಜೇನು ಅಂತ ಹೇಳಿದೆ. ಇದು ಚುಚ್ಚಲಾರದ ಜೇನು ಅಥವಾ ಸ್ಟಿಂಗ್ಲೆಸ್ ಬೀಸ್ ಅಂತ ಕರೀತಾರೆ. ಇದು ಯಾವುದೇ ಹಾನಿಯನ್ನ ಅಥವಾ ಚುಚ್ಚೋದು ಕುಟುಕೋದು ಏನು ಮಾಡೋದಿಲ್ಲ. ಸೊ ಹಾಗಾಗಿ ಆ ಜೇನು ಬಹಳ ನಿರುಪದ್ರವಿ ಜೀವಿಗಳು. ಅವುಗಳನ್ನಾದ್ರೂ ನಾವು ಮನೆಯಲ್ಲಿ ಒಂದು ಪೆಟ್ಟಿಗೆಯನ್ನಾದ್ರೂ ಇಟ್ಕೊಂಡ್ರೆ ತುಪ್ಪದ ಇಳುವರಿ ಬಹಳ ಕಡಿಮೆ. ಕೇವಲ ನಮಗೆ ಒಂದು ಪೆಟ್ಟಿಗೆಯಿಂದ 150-200 ಗ್ರಾಂನಷ್ಟು ತುಪ್ಪ ಒಂದು ವರ್ಷಕ್ಕೆ ಸಿಗಬಹುದು. ಅದೇ ನಾವು ತುಳುವೆ ಜೇನನ್ನು ಇಟ್ಕೊಂಡ್ರೆ 15-15 ಕೆಜಿಯಷ್ಟು ಜೇನುತುಪ್ಪ ನಮಗೆ ಸಿಗುತ್ತೆ. ಅದೇ ಯುರೋಪಿಯನ್ ಜೇನನ್ನು ನಾವು ಇಟ್ಕೊಂಡ್ರೆ 25-30 ಕೆಜಿಯಷ್ಟು ಜೇನುತುಪ್ಪ ಸಿಗುತ್ತೆ. ಹೆಜ್ಜೆನಲ್ಲಿ ಸುಮಾರು 35-50 ಕೆಜಿಯಷ್ಟು ಜೇನುತುಪ್ಪ ಸಿಗುತ್ತೆ. ಅದು ತುಪ್ಪದ ಒಂದು ಇದ್ರ ಮೇಲೆ. ಆದರೆ ಅತ್ಯಂತ ಬೇಡಿಕೆಯಲ್ಲಿರ್ತಕ್ಕಂತಹ ವೈದ್ಯಕೀಯವಾಗಿ ಔಷಧಿಗೆ ಬಹಳಷ್ಟು ಉಪಯೋಗ ಆಗ್ತಾ ಇರತಕ್ಕಂಥದ್ದು ಜಂಟಿ ಅಥವಾ ಮಿಶ್ರಿ ಜೇನು. ಸೊ ಇವುಗಳು ಅತ್ಯಂತ ನಿರುಪದ್ರವಿ ಜೀವಿಗಳು. ಇವತ್ತು 1 ಕೆಜಿಗೆ ಅದು 2-3 ಸಾವಿರ ರೂಪಾಯಿ ತನಕ ಬೆಲೆ ಇದೆ. ಅದಕ್ಕೆ ಉತ್ಪಾದನೆ ಪ್ರಮಾಣ ಬಹಳ ಕಡಿಮೆ, ಆದರೆ ಅತ್ಯಂತ ಹೆಚ್ಚು ಔಷಧೀಯ ಗುಣ ಇರತಕ್ಕಂತಹ ಒಂದು ಜೇನುತುಪ್ಪ. ಸೊ ಆ ಜೇನನ್ನು ನಾವು ಮನೆಯಲ್ಲಿ ಇಟ್ಟು ಸಾಕಾಣಿಕೆ ಮಾಡಿದ್ರೂ ನಮಗೆ ಎಷ್ಟೋ ನಾವು ಜೇನು ಸಂತತಿಯನ್ನ ಉಳಿಸಿದಂಗಾಗುತ್ತೆ. ಸಾಧ್ಯವಾದರೆ ನಮ್ಮ ಮಕ್ಕಳಿಗೆ ಈ ಒಂದು ಜೇನು ಪರಿಸರದಲ್ಲಿ ಯಾಕೆ ಬೇಕು, ಅದರಿಂದ ಆಗ್ತಾ ಇರತಕ್ಕಂತ ಉಪಯೋಗ ಏನು, ಅವುಗಳನ್ನು ಹಾನಿ ಮಾಡಿದ್ರೆ ಆಗ್ತಕ್ಕಂತ ಕಿಡಕೇನು ಅನ್ನುವಷ್ಟು ಜ್ಞಾನವನ್ನ ಸಾಧ್ಯವಾದಷ್ಟು ಮಕ್ಕಳಿಗೆ ತಿಳಿಸ್ತಾ ಹೋದ್ರೆ ಆ ಜೇನಿನ ಸಂತತಿ ಉಳಿಸಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ.
2: ಓಕೆ ಸರ್, ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ ಹೇಳ್ತಾ ಇದ್ದ ಹಾಗೆ ಈ ಜೇನು ಕೃಷಿಯನ್ನ ಮಾಡೋದ್ರ ಜೊತೆಗೆ ಜೇನು ಕೃಷಿಯಿಂದ ಇರುವಂತಹ ಚಿಕಿತ್ಸೆಗಳನ್ನ ಕೂಡ ಕೇಳ್ತಾ ಇದ್ವಿ. ಹಾಗೇನೆ ಇದನ್ನ ಯಾವ ರೀತಿಯಲ್ಲಿ ಮೌಲ್ಯವರ್ಧನೆಯನ್ನ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ಸರ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗಾದ್ರೆ ನೀವು ಕೂಡ ಜೇನು ಕೃಷಿಯನ್ನ ಮಾಡಿ ಜೇನು ಕೃಷಿಯಲ್ಲಿ ಯಶಸ್ಸನ್ನ ಸಾಧಿಸಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಸರ್ ಜೊತೆಗೆ ಇನ್ನೂ ಒಂದಷ್ಟು ವಿಚಾರಗಳನ್ನ ಮಾತಾಡೋದಕ್ಕಿದೆ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಜೇನು ಕೃಷಿಯ ಬಗ್ಗೆ ನಮಗೆ ಡಾಕ್ಟರ್ ಬದ್ರಿ ಪ್ರಸಾದ್ ಸರ್ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಹಾಗೆ ಜೇನು ಕೃಷಿಯನ್ನ ಮಾಡೋದ್ರಿಂದ ಯಾವೆಲ್ಲ ರೀತಿಯ ಆದಾಯವನ್ನು ಗಳಿಸಬಹುದು, ಹಾಗೆ ಜೇನು ಕೃಷಿ ಬರೀ ಆದಾಯಕ್ಕಷ್ಟೇ ಅಲ್ಲದೇ ಪರಿಸರಕ್ಕೂ ಕೂಡ ಎಷ್ಟು ಅನುಕೂಲಕರವಾಗಿರುವಂಥದ್ದು ಅಂತ ಕೂಡ ಹೇಳ್ತಾ ಇದ್ರು. ಸೊ ಈ ರೀತಿಯಲ್ಲಿ ಜೇನು ಕೃಷಿಯನ್ನು ಮಾಡೋದ್ರಿಂದ ತಮ್ಮ ಜೀವನವನ್ನು ಕಟ್ಕೊಂಡು ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಲು ಕೂಡ ಸಹಾಯಕವಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಸರ್ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಆಗಲೇ ತಾವು ಹೇಳ್ತಾ ಇದ್ರಿ ಜೇನು ಕೃಷಿಯನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಕಟ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇದೆ. ಹಾಗೆ ಇದನ್ನು ಯಾವುದೇ ರೀತಿಯ ಹೆಚ್ಚಿನ ಬಂಡವಾಳ ಹಾಕದೇನೆ ಕೂಡ ನಾವು ಜೇನು ಕೃಷಿಯನ್ನು ಮಾಡ್ಬೋದು ಅಂತ ಕೂಡ ಹೇಳ್ಬೋದು. ಅಂದರೆ ಕಡಿಮೆ ಖರ್ಚಿನಲ್ಲಿ ಉತ್ತಮ ಆದಾಯವನ್ನು ಕೊಡುವಂಥದ್ದು ಕೂಡ ಜೇನು ಕೃಷಿ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಸರ್, ಈಗ ನಮ್ಮ ಯುವ ಜನತೆಗೆ, ಅದರಲ್ಲೂ ಯುವಕರಿಗೆ ಈ ಜೇನು ಕೃಷಿಯ ಬಗ್ಗೆ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್?
3: ಯುವಕರಿಗೆ ಬಹಳ ಮುಖ್ಯವಾಗಿ ಇವತ್ತು ಹಲವಾರು ಯುವಕರು ನಮಗೆ ಕೃಷಿಯಲ್ಲಿ ಅಂದ್ರೆ ಯಾವುದೇ ಉದ್ಯೋಗ ಇಲ್ಲದೆ ಇರೋದು ಅಥವಾ ಉದ್ಯೋಗಕ್ಕಾಗಿ ಓಡಾಡ್ತಾ ಇರೋದನ್ನ ನಾವು ಕಾಣ್ತಾ ಇದೀವಿ. ಉದ್ಯೋಗ ಸಿಗ್ತಾ ಇಲ್ಲ ಅಂತೇಳಿ ಅಂತವ್ರಿಗೆ ಜೇನು ಕೃಷಿ ಬಹಳಷ್ಟು ಉಪಯೋಗ ಆಗತ್ತೆ. ಯಾಕಂದ್ರೆ ಕಡಿಮೆ ಶ್ರಮದಲ್ಲಿ ಹೆಚ್ಚಿನ ಲಾಭವನ್ನ ಕೊಡ್ತಕ್ಕಂಥದ್ದು ಈ ಜೇನು ಕೃಷಿ. ಈಗಾಗಲೇ ನಾವು ಗಮನಿಸಿದೀವಿ ಹಲವಾರು ಜೇನು ಕೃಷಿಕರಿಗೆ, ಅದರಲ್ಲಿ ನಮ್ಮ ಮನಮೋಹನ್ ಆರಂಭಿ ಅವರಿರ್ಬೋದು, ಅವರಿಗೆ ಇತ್ತೀಚಿನ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ತು ಜೇನು ಕೃಷಿಯಲ್ಲಿ. ಹೆಚ್ಚು ಜೇನು ಪೆಟ್ಟಿಗಳನ್ನು ಇಟ್ಟಿರ್ತಕ್ಕಂತಹ ಮನಮೋಹನ್ ಆರಂಭಿ ಪುತ್ತೂರ್ನವರು ಇವತ್ತು ಜೇನು ಕೃಷಿಯಲ್ಲಿ ಒಂದು ಆದ್ಯತೆ ಸಿಕ್ತು. ಅದೇ ತರ ನಮ್ಮ ಶಿರಸಿಯ ಮಧುಕೇಶ್ವರ ಹೆಗಡೆ ಅವರಿಗೆ ಮನ್ ಕಿ ಬಾತ್ ಅಲ್ಲಿ ಮಾನ್ಯ ಪ್ರಧಾನಿಯವರು ಆ ಒಂದು ಅವರ ಒಂದು ಜೇನು ಕೃಷಿಯ ಬಗ್ಗೆ ಹೇಳಿದ್ರು. ಲಾಭ ಆಗತ್ತೆ, ಹೆಂಗೆ ಸ್ವಾವಲಂಬಿ ಆದ್ರು, ಏನು ಕೈಯಲ್ಲಿ ಕಾಸಿಲ್ಲದೇನೆ ಕೋಟ್ಯಾಂತರ ರೂಪಾಯಿನ ಒಂದು ಆದಾಯವನ್ನ ಗಳಿಸಿದಂತಹ ಮಧುಕೇಶ್ವರ ಹೆಗಡೆ ಅವರ ಬಗ್ಗೆ ಮಾನ್ಯ ಪ್ರಧಾನಿಯವರ ಮನ್ ಕಿ ತಲೆ ಬಂತು. ಹಾಗೆ ನಮ್ಮ ಸುತ್ತಮುತ್ತ ಇವತ್ತು ಅನೇಕ ಜೇನು ಕೃಷಿಕರು ಜೇನಿನಿಂದ ಬದುಕನ್ನ ಕಟ್ಕೊಂಡಿದ್ದಾರೆ. ಸೊ ಅವ್ರನ್ನ ಒಂದು ಗುರಿಯಾಗಿ ಇಟ್ಕೊಂಡು, ಮಾದರಿಯಾಗಿ ಇಟ್ಕೊಂಡು ಈ ಒಂದು ಜೇನು ಉದ್ಯಮವನ್ನ ಕನಿಷ್ಠ ಬಂಡವಾಳದಿಂದ ಪ್ರಾರಂಭ ಮಾಡಿದ್ರು ಸಹ ಹತ್ತು ಹಲವಾರು ಜನರಿಗೆ ಉದ್ಯೋಗ ಕೊಡುವಷ್ಟು ಮಟ್ಟಿಗೆ ನೀವು ಬೆಳೀತೀರಿ. ಹಾಗಾಗಿ ಇವತ್ತು ಶಿವಮೊಗ್ಗ ಸುತ್ತಮುತ್ತ, ತೀರ್ಥಹಳ್ಳಿ, ಸಾಗರ, ಸೊರಬ ಸುತ್ತಮುತ್ತನೂ ಹಲವಾರು ಪ್ರಗತಿಪರ ಜೇನು ಕೃಷಿಕರಿದ್ದಾರೆ. ಅಂತಹ ಜೇನು ಕೃಷಿಕರ ಒಂದು ಒಡನಾಟ ಬೆಳೆಸ್ಕೊಳ್ಳಿ, ಅವರ ಜೊತೆ ಹೋಗಿ ಅವರ ಜೊತೆಗೆ ಜೇನು ಕೃಷಿಯನ್ನ ಕಲ್ತ್ಕೊಂಡು ಅವರ ಒಂದು ತಂತ್ರಜ್ಞಾನಗಳನ್ನ ಯಾವ ರೀತಿಯಾಗಿ ಕುಶಲತೆಯನ್ನು ನೀವು ಕಲ್ತ್ಕೊಂಡು ನೀವು ಜೇನು ಕೃಷಿಯನ್ನ ಸಾಧಿಸಿದ್ದೆ ಆದ್ರೆ ಅದರಲ್ಲಿ ಪ್ರಮುಖವಾಗಿ ನಾವು ಹೇಳ್ಬೇಕಂತ ಹೇಳಿದ್ರೆ ನಾವೆಲ್ಲ ಇವತ್ತು ಹೆಚ್ಚು ಪ್ರಮಾಣದಲ್ಲಿ ಮಾಡ್ತಾ ಇರತಕ್ಕಂಥದ್ದು ಕರ್ನಾಟಕದಲ್ಲಿ ತುಡುವೆ ಜೇನು ಕೃಷಿ. ಆದ್ರೆ ತುಡುವೆ ಜೇನು ಕೃಷಿಯಲ್ಲಿ ಆದಾಯ ಮತ್ತೆ ಉಪ ಉತ್ಪನ್ನಗಳ ಪ್ರಮಾಣ ಬಹಳ ಕಡಿಮೆ. ಅದರ ಬದಲಾಗಿ ನಾವು ಯುರೋಪಿಯನ್ ಜೇನನ್ನ ನಾವು ಅಳವಡಿಸ್ಕೊಂಡಿದ್ದೆ ಆದ್ರೆ ಉತ್ತರ ಭಾರತದಲ್ಲಿ ನಾವು ನೋಡ್ತಾ ಇದೀವಿ ಅಂತಹ ಯುರೋಪಿಯನ್ ಜೇನನ್ನ ನಾವು ಅಳವಡಿಸ್ಕೊಂಡಿದ್ದೆ ಆದ್ರೆ

0: ಒಂದು ಪೆಟ್ಟಿಗೆಯಿಂದ ವರ್ಷಕ್ಕೆ 25-30-35 ಕೆಜಿಯಷ್ಟು ಜೇನುತುಪ್ಪ ಸಿಗುತ್ತೆ. ಮತ್ತೆ ಉತ್ಪನ್ನಗಳ ಜೊತೆಗೆ ಹಲವಾರು ಉಪ ಉತ್ಪನ್ನಗಳು ಅಂದ್ರೆ ರಾಜಶಾಹಿ ರಸ, ಅಂಟು, ಜೇನಿನ ವಿಷ, ಇದನ್ನೆಲ್ಲ ತೆಗಿಲಿಕ್ಕೆ ನಮಗೆ ಸಹಕಾರಿಯಾಗುತ್ತೆ. ಉತ್ತರ ಭಾರತದಲ್ಲಿ ನೀವು ಗಮನಿಸಿದ್ರೆ ಒಂದು ರಾಣಿ ಜೇನನ್ನ, ಕೇವಲ ರಾಣಿ ಜೇನನ್ನ ಅಭಿವೃದ್ಧಿಪಡಿಸಿ ಮಾರಾಟ ಮಾಡಿದ್ರೆ ಒಂದು ಜೇನಿಗೆ 250-300-400 ರೂಪಾಯಿ ತನಕ ಒಂದು ರಾಣಿಗೆ ತಗೊಳ್ತಾರೆ. ಒಂದೇ ಸಲಿಗೆ ಏಕಕಾಲಕ್ಕೆ ಅವರು ಒಂದು ಪೆಟ್ಟಿಗೆಯಲ್ಲಿ 200-250-300 ರಾಣಿಗಳನ್ನ ಉತ್ಪಾದನೆ ಮಾಡತಕ್ಕಂತಹ ತಂತ್ರಜ್ಞಾನ ಇದೆ. ಈ ತರದ್ದೆಲ್ಲ ನಾವು ಅಳವಡಿಸ್ಕೊಂಡ್ರೆ ಬಹಳ ಕಡಿಮೆ ಅವಧಿಯಲ್ಲಿ ಹೆಚ್ಚು ಗಳಿಸಲಿಕ್ಕೂ ಸಾಧ್ಯ ಆಗುತ್ತೆ. ಆದ್ರೆ ಕೇವಲ ನಮ್ಮ ಈ ಒಂದು ಮಾತಿನಿಂದ ಅಥವಾ ಈ ಒಂದು ಕಾರ್ಯಕ್ರಮ ನೋಡಿ ನಾವು ಲಕ್ಷಾಧೀಶರಾಗ್ತೀವಿ ಅಂತ ಅನ್ಕೊಳ್ಳೋದಲ್ಲ, ನಿಮ್ಮ ಸತತ ಪ್ರಯತ್ನ ಸಹ ಜೇನು ಕೃಷಿಯಲ್ಲಿ ಬೇಕಾಗುತ್ತೆ. ಒಂದು ಪೆಟ್ಟಿಗೆ ಇಟ್ಟರೆ ತನ್ನಷ್ಟಕ್ಕೆ ತಾನು ಜೇನುತುಪ್ಪ ತುಂಬಿಕೊಳ್ಳುತ್ತೆ. ಅದು ಕೇವಲ ಮನೆಯಲ್ಲಿಟ್ಟು ಅಥವಾ ಏನು ಹೆಚ್ಚಿನ ಶ್ರಮ ಇಲ್ಲದೆ ಸ್ವಲ್ಪ ಜೇನುತುಪ್ಪ ತಗೊಳ್ಳೋರಿಗೆ. ಆದ್ರೆ ನಾವು ಅದನ್ನ ಉದ್ಯಮವಾಗಿ ಮಾಡ್ಕೊಳ್ಬೇಕು ಅಂತಂದಾಗ ನಮ್ಮ ನಿರಂತರ ಪ್ರಯತ್ನ ಅಂದ್ರೆ ದಿನದ 24 ಗಂಟೆ, ವಾರದ 7 ದಿವಸ ಅದರ ಜೊತೆಗೆ ಒಡನಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ. ಶ್ರಮದಿಂದ ಮಾತ್ರ ಹೆಚ್ಚಿನ ಒಂದು ಆದಾಯವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನನಗೆ ಬಹಳ ಆಶ್ಚರ್ಯ ಆಯ್ತು, ನಾನೊಂದು ಪಂಜಾಬ್ ಕಡೆ ಹೋಗಿದ್ದೆ ಲಾಸ್ಟ್ ಕಳೆದ 2 ವರ್ಷಗಳ ಹಿಂದೆ ನಮ್ಮ ಜೇನು ಕೃಷಿಕರನ್ನ ಕರ್ಕೊಂಡು. ಅಲ್ಲಿ ಒಂದು ಕಂಪನಿಯಲ್ಲಿ 5 ಕೋಟಿಯ ಬಂಡವಾಳದ ಜೊತೆ ಬಂಡವಾಳ ಹಾಕಿ ಸುಮಾರು 25-30 ಕೋಟಿಯಷ್ಟು ವಹಿವಾಟನ್ನು ನಡೆಸ್ತಾ ಇದ್ದಾರೆ ಜೇನಲ್ಲಿ. ಸೊ ಆ ತರದ ಒಂದು ಉನ್ನತವಾದಂತ ಕನಸುಗಳನ್ನ ಇಟ್ಕೊಳ್ಳಿಕ್ಕೂ ಸಹ ನಮ್ಮ ಯುವಕರಿಗೆ ಸಾಧ್ಯ ಆಗುತ್ತೆ, ಅವರ ಪರಿಶ್ರಮ ಇದ್ದಾಗ ಮಾತ್ರ. ಸೊ ನಮ್ಮಲ್ಲಿ ಹಲವಾರು ಜೇನು ಕೃಷಿಕರು ಇವತ್ತು ಆ ದಿಸೆಯಲ್ಲಿ ಸಾಗ್ತಾ ಇದ್ದಾರೆ. ನಿರುದ್ಯೋಗಿ ಯುವಕರು ಹೆಚ್ಚು ಹೆಚ್ಚಾಗಿ ಜೇನಿನ ಒಂದು ಕ್ಷೇತ್ರಕ್ಕೆ ಬಂದ್ರೆ ಪರಿಸರನ್ನು ಉಳಿಸದಂಗಾಗುತ್ತೆ, ಉದ್ಯೋಗ ನೀಡಿದಂಗಾಗತ್ತೆ, ಮತ್ತೆ ಈ ಒಂದು ಆರೋಗ್ಯಕರ ವಾತಾವರಣವನ್ನ ಅಂದ್ರೆ ಹೆಚ್ಚು ಹೆಚ್ಚು ಶುದ್ಧವಾದಂತಹ ಜೇನುತುಪ್ಪವನ್ನ ಸ್ಥಳೀಯವಾಗಿ ಲಭ್ಯವಾದಾಗ ಎಲ್ಲರ ಆರೋಗ್ಯ ಸಹ ಸುಧಾರಿಸುತ್ತೆ. ಯಾಕಂದ್ರೆ ಮೊನ್ನೆ ತಾನೇ ನಾವು ಕೋವಿಡ್ ಬಂದಾಗ ಗಮನಿಸಿದ್ವಿ, ಅಥವಾ ಇಮ್ಯುನಿಟಿ ಬೂಸ್ಟರ್ ಅಂತೇಳಿ ಬಹಳಷ್ಟು ಜೇನಿಗೆ ಒಂದು ಬೇಡಿಕೆ ಬಂದಿತ್ತು, ರೋಗ ನಿರೋಧಕ ಶಕ್ತಿ ಬರುತ್ತೆ ಅಂತೇಳಿ. ಹಾಗಾಗಿ ಸ್ಥಳೀಯವಾಗಿ ಶುದ್ಧವಾದಂತಹ ಜೇನುತುಪ್ಪ ಸಿಕ್ಕಾಗ ಮಾತ್ರ ಇವೆಲ್ಲವೂ ಸಾಧ್ಯ ಆಗುತ್ತೆ. ಹೆಚ್ಚು ಯುವಕರು ಈ ಕೃಷಿಯತ್ತ ಬರಲಿ ಅಂತ ಹೇಳೋದು ನನ್ನ ಹಾರೈಕೆ. ಯಾವುದೇ ಹೆಚ್ಚಿನ, ಯಾಕೆಂದ್ರೆ 75% ಸಹಾಯಧನ ಪ್ರತಿಯೊಬ್ಬರಿಗೂ ಲಭ್ಯ ಇದೆ ಅಂತಂದಾಗ ಅದನ್ನ ಸದ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಇನ್ನ ಏನು ಹಲವಾರು ವಿಭಾಗಗಳಲ್ಲಿ ಏನು ಬಂಡವಾಳನೂ ಇಲ್ಲದೆ ನಿಮ್ಮ ಸ್ವಸಾಮರ್ಥ್ಯದಿಂದ ನಾವು ಗಮನ ಒಂದು ಬೆಳಿಬಹುದು ಅನ್ನೋದು ಬಹಳ ಮಾಡಲಾಗುತ್ತೆ, ಮಾದರಿಯಾಗುತ್ತೆ. ಮತ್ತೆ ಗಂಗಾವತಿಯಲ್ಲಿ ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಜೇನು ಉತ್ಕೃಷ್ಟತಾ ಕೇಂದ್ರ ಇದನ್ನ ಮಾಡಲಿಕ್ಕೆ ಸಹ ಒಂದು ಯೋಜನೆ ಬಂದಿದೆ. ಅದರ ಒಂದು ಪ್ರತಿನಿಧಿಯಾಗಿ ನಾನು ಗಂಗಾವತಿಯ ಕೃಷಿ ಮಹಾವಿದ್ಯಾಲಯದಲ್ಲಿ ಜೇನು ಕೃಷಿ ಉತ್ಕೃಷ್ಟತಾ ಕೇಂದ್ರವನ್ನ ಸ್ಥಾಪನೆ ಮಾಡಿದ್ದೀನಿ. ಆಸಕ್ತಿ ಯಾರಿಗಾದ್ರೂ ಇದ್ರೆ ಜೇನು ಕೃಷಿಯ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನ ಪಡ್ಕೊಳ್ಬೇಕು ಅಂತ ನಿಮ್ಗೆ ಅನಿಸಿದ್ರೆ ನನ್ನ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ಆ ನಂಬರ್ 9901405705. ಈ ಸಂಖ್ಯೆಗೆ ನೀವು ಕರೆ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಯಾವಾಗಲೂ ಮುಕ್ತನಾಗಿರ್ತೀನಿ, ಕರೆ ಮಾಡಿ.
1: ಓಕೆ, ಧನ್ಯವಾದಗಳು ಸರ್. ನಿನ್ನೆ ಮತ್ತು ಇಂದಿನ ಸಂಚಿಕೆನಲ್ಲಿ ನಮಗೆ ಜೇನು ಕೃಷಿಯ ಬಗ್ಗೆ ಹಲವಾರು ಮಾಹಿತಿಗಳನ್ನ ತಿಳಿಸಿರಿ. ಹಾಗೆ ಕೇಳ್ತಾ ಈ ಜೇನು ಕೃಷಿನಲ್ಲಿ ಎಷ್ಟೊಂದು ವಿಚಾರಗಳಿದೆ ಅಂಥೇಳಿ ನಮಗೂ ಕೂಡ ಇದರ ಬಗ್ಗೆ ತುಂಬಾ ಆಸಕ್ತಿ ಬರೋದಕ್ಕೆ ಶುರುವಾಯಿತು. ತುಂಬಾ ಆಸಕ್ತಿದಾಯಕವಾದಂತಹ ಮಾಹಿತಿಗಳು ಅಂತಲೇ ಹೇಳ್ಬೋದು ಇದನ್ನ. ಸೊ ನೀವು ಕೂಡ ಕೇಳಿಸ್ಕೊಂಡಿದ್ದೀರಾ ಅಂತಂದರೆ ಎಲ್ಲರೂ ಕೂಡ ಮಾಡಬಹುದಾದಂತಹ ಈ ಒಂದು ಜೇನು ಕೃಷಿಯನ್ನು ವೈಜ್ಞಾನಿಕವಾಗಿ ಕಲ್ತ್ಕೊಂಡು ಜೇನು ಕೃಷಿಯನ್ನು ಮಾಡಿದ್ರೆ ಯಶಸ್ಸು ಖಂಡಿತವಾಗಲೂ ಸಾಧ್ಯ ಅಂತ ಸರ್ ಕೂಡ ಹೇಳ್ತಾ ಇದ್ರು. ಹಾಗೆ ನೀವು ಕೂಡ ಜೇನು ಕೃಷಿಯನ್ನು ಮಾಡಿರುವಂಥವರ ಉದಾಹರಣೆಗಳನ್ನ ಕೂಡ ಸರ್ ಹೇಳೋದನ್ನು ಕೇಳ್ತಾ ಇದ್ರಿ. ಸೊ ಈ ರೀತಿಯಲ್ಲಿ ಜೇನು ಕೃಷಿಯನ್ನು ಮಾಡ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಒಂದು ಉದ್ಯಮವಾಗಿ ಕೂಡ ಇದನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಸೊ ಈ ಕೃಷಿಯನ್ನು ಪ್ರತಿಯೊಬ್ಬರು ಕೂಡ ಮಾಡಿ ಹಾಗೆ ಜೇನುಗಳದ ಜೊತೆಗೆ ಪರಿಸರಕ್ಕೂ ಕೂಡ ಇದು ಹತ್ತಿರವಾಗುತ್ತೆ, ಜೊತೆಗೆ ಪರಿಸರವನ್ನು ಕೂಡ ಸ್ವಚ್ಛಂದವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮ ನಿಮಗೆಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತೀನಿ. 2 ಸಂಚಿಕೆಗಳನ್ನು ಕೇಳಿದಂತಹ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಹಾಗೆ ನಿನ್ನೆ ಸಂಚಿಕೆಯಲ್ಲಿ ಕೂಡ ಬಂದು ಜೇನು ಕೃಷಿಯ ಬಗ್ಗೆ ಮಾಹಿತಿಗಳನ್ನು ತಿಳಿಸಿದಂತಹ ಬದ್ರಿ ಪ್ರಸಾದ್ ಸರ್ಗೂ ಕೂಡ ಮತ್ತೊಮ್ಮೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಬಾಯ್. ಇಷ್ಟು ತನಕ ನೀವು ಕೇಳಿದ್ದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
3: ಏನಿಲ್ವಾ ರಾಜು, ನಮ್ಮ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
2: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀಯುತ ಶೇಖರ್ ಗೌಳೇರವರು.
7: ಭಾರತದ 4ನೇ ಗಗನಯಾತ್ರಿ ಶಿರಿಷಾ ಬಾಂಡ್ಲಾ. ಭಾರತದ ಪಾಲಿಗೆ 2021 ಜುಲೈ 11 ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ದಿನ. ಭಾರತದ ಗಗನಯಾತ್ರಿಗಳಾದ ರಾಕೇಶ್ ಶರ್ಮಾ, ಕಲ್ಪನಾ ಚಾವ್ಲಾ, ಸುನಿತಾ ವಿಲಿಯಮ್ಸ್ ಇವರುಗಳ ನಂತರ 4ನೆಯವರಾಗಿ ಶಿರಿಷಾ ಬಾಂಡ್ಲಾ ಗಗನಯಾನ ಕೈಗೊಂಡಿದ್ದು ಮಹತ್ವದ ಸಂಗತಿ. ಮೂಲತಃ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯವರಾದ ಶಿರಿಷಾ ತಮ್ಮ 4 ವರ್ಷದ ಬಾಲ್ಯವನ್ನು ತೆನಾಲಿ, ಹೈದರಾಬಾದ್ಗಳಲ್ಲಿ ಕಳೆಯುತ್ತಾರೆ. ತಂದೆ ಬಿ ಮುರಳೀಧರ್, ತಾಯಿ ಅನುರಾಧ ಅಮೆರಿಕದ ಹೋಸ್ಟನ್ನಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. ಶಿರಿಷ ಬಾಲ್ಯದಿಂದಲೇ ಆಕಾಶವನ್ನು ಕೌತುಕದಿಂದ ನೋಡುತ್ತಿರುತ್ತಾರೆ. ಗ್ರಹ, ನಕ್ಷತ್ರ, ವಿಮಾನ, ರಾಕೆಟ್ಗಳನ್ನು ನೋಡುವುದೆಂದರೆ ಶಿರಿಷಾಗೆ ಹೆಮ್ಮೆಯ ಸಂಗತಿ. ತಂದೆಗೆ ಬಿಟ್ಟು ಬಿಡದೆ ಪ್ರಶ್ನೆಗಳನ್ನು ಕೇಳುತ್ತಿರುತ್ತಾರೆ. ಸಾಹಸದ ಕ್ರೀಡೆಗಳೆಂದರೆ ಶಿರಿಷಾರವರಿಗೆ ಎಲ್ಲಿಲ್ಲದ ಪ್ರೀತಿ. ವಿದ್ಯುತ್ ದೀಪಗಳಿಲ್ಲದ ಕತ್ತಲೆಯಲ್ಲಿ ಗೆಳತಿಯರು ಓಡಾಡಲು ಭಯಪಡುತ್ತಿದ್ದರೆ ಶಿರಿಷ ಮಾತ್ರ ಯಾವ ಭಯವಿಲ್ಲದೆ ಒಬ್ಬರೇ ಮನೆಗೆ ನಡೆದುಕೊಂಡು ಬರುತ್ತಾರೆ. ಶಿರಿಷ 4 ವರ್ಷದವಳಿದ್ದಾಗ ತಂದೆ ತಾಯಿಯನ್ನು ಸೇರಲು ಅಮೆರಿಕದ ಹೋಸ್ಟನ್ನಿಗೆ ಪ್ರಯಾಣ ಬೆಳೆಸುತ್ತಾರೆ. ಅಮೆರಿಕಕ್ಕೆ ಹೋದ ನಂತರ ಶಿರಿಷ ತಮ್ಮ ಶಿಕ್ಷಣವನ್ನು ಮುಂದುವರಿಸುತ್ತಾರೆ. ಅಮೆರಿಕದ ಪುರ್ದು ವಿಶ್ವವಿದ್ಯಾಲಯದಿಂದ ಏರೋನಾಟಿಕಲ್ ಎಂಜಿನಿಯರಿಂಗ್ ವಿಷಯದಲ್ಲಿ BSc ಪದವಿ ಗಳಿಸುತ್ತಾರೆ. ನಂತರ ಜಾರ್ಜ್ ವಾಷಿಂಗ್ಟನ್ ವಿಶ್ವವಿದ್ಯಾಲಯದಿಂದ MBA ಸ್ನಾತಕೋತ್ತರ ಪದವಿಯನ್ನು ಪಡೆಯುತ್ತಾರೆ. ಶಿರಿಷ ಸತತವಾಗಿ NASA ಬಾಹ್ಯಾಕಾಶ ಚಟುವಟಿಕೆಗಳನ್ನು ವೀಕ್ಷಿಸಿ ಸಂತಸ ಪಡುತ್ತಿದ್ದರು. ಅವರಿಗೆ ಪೈಲಟ್ ಅಥವಾ ಆಸ್ಟ್ರೋನಾಟ್ ಆಗುವ ಮಹದಾಶ ಇತ್ತು. ಆದರೆ ಅವರ ಕಣ್ಣಿನ ದೃಷ್ಟಿ ಮಾತ್ರ ಮಂದವಾಗಿದ್ದರಿಂದ ಅವರು ತಮ್ಮ ಆಸ್ಟ್ರೋನಾಟ್ ಕನಸನ್ನು ಬಿಟ್ಟು ಬಿಡುತ್ತಾರೆ. ಆಗ ಅವರ ಪ್ರಾಧ್ಯಾಪಕರೊಬ್ಬರು ಕಮರ್ಷಿಯಲ್ ಸ್ಪೇಸ್ ಫ್ಲೈಟ್ನಲ್ಲಿ ಹೆಚ್ಚು ಅವಕಾಶವಿದೆ ಎಂದು ಹೇಳಿದಾಗ ಶಿರಿಷ ಅವರಿಗೆ ಅತ್ಯಂತ ಖುಷಿಯಾಗುತ್ತದೆ. MBA ಮುಗಿಸಿದ ತಕ್ಷಣ ಶಿರಿಷ ರಿಸೈನ್, ಟೆಸ್ಟ್ ಮತ್ತು ಅನಾಲಿಸಿಸ್ ವಿಭಾಗದಲ್ಲಿ ತುಂಬ ಚುರುಕಾಗಿ ಕೆಲಸ ಮಾಡತೊಡಗುತ್ತಾರೆ. ನಂತರ ಟೆಕ್ಸಾಸ್ನಲ್ಲಿ ಏರೋಸ್ಪೇಸ್ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. ವರ್ಷ ವರ್ಷಕ್ಕೂ ಅವರ ಪ್ರತಿಭೆ ಬೆಳೆಯುತ್ತಲೇ ಹೋಗುತ್ತದೆ. ಶಿರಿಷ ಬಾಹ್ಯಾಕಾಶ ಇಲಾಖೆಯಲ್ಲಿ ಸಹ ನಿರ್ದೇಶಕರಾಗಿ ನೇಮಕಗೊಳ್ಳುತ್ತಾರೆ. ನಂತರ ಇಲಾಖೆಯ ಮ್ಯಾನೇಜರ್ ಕೂಡ ಆಗುತ್ತಾರೆ. ಅಮೆರಿಕನ್ ಆಸ್ಟ್ರೋನಾಟಿಕಲ್ ಸೊಸೈಟಿಯ ನಿರ್ದೇಶಕರಾದ ಮೇಲೆ ಅಮೆರಿಕದ ಸರ್ಕಾರಿ ಒಡೆತನದ ವರ್ಜಿನ್ ಗ್ಯಾಲಕ್ಟಿಕ್ ಕಂಪನಿಯ ಉಪಾಧ್ಯಕ್ಷರಾಗಿ 2021 ಶಿರಿಷ ಜವಾಬ್ದಾರಿ ವಹಿಸಿಕೊಳ್ಳುತ್ತಾರೆ. ಹೀಗೆ ಶಿರಿಷ ಬಾಂಡ್ಲಾ ದಿನ ಕಳೆದಂತೆ SSನ ಒಂದೊಂದೇ ಮೆಟ್ಟಲನ್ನು ಮೇಲೇರುತ್ತಾ ಹೋಗುತ್ತಾರೆ. ಜಾನ್ಸನ್ ಸ್ಪೇಸ್ ಸೆಂಟರ್ ಜೊತೆಗೆ ಬೆಳೆದ ಬಾಂಡ್ಲಾ ಅವರು ಇಂಗ್ಲಿಷ್, ಫ್ರೆಂಚ್ ಭಾಷೆಯನ್ನು ಕರಗತ ಮಾಡಿಕೊಂಡಿರುತ್ತಾರೆ. 34 ವರ್ಷದ ಶಿರಿಷ ಇನ್ನೂ ಅವಿವಾಹಿತೆ. ಅಮೆರಿಕದಲ್ಲಿದ್ದರೂ

0: ಜಗತ್ಪ್ರಸಿದ್ಧ ವ್ಯಕ್ತಿಯಾಗಿರುತ್ತಾರೆ. ಬ್ರಿಟಿಷ್ ಬಿಲಿಯನಿಯರ್ ರಿಚರ್ಡ್ ದಿನಾಂಕ 11/7/2021 ಭಾನುವಾರ ತಮ್ಮ ಮೊದಲ ಸ್ಪೇಸ್ ಶಿಪ್ಪನ್ನು ನ್ಯೂ ಮೆಕ್ಸಿಕೋದ ಮರುಭೂಮಿಯಿಂದ ಆಕಾಶದ 88 ಕಿಲೋಮೀಟರ್ ಅಂಚಿನವರೆಗೆ ಹಾರಿಸುತ್ತಾರೆ. ಗಂಟೆಗೆ 3,680 ಕಿಲೋಮೀಟರ್ ವೇಗದ ಅಂತಹ ಅಂತರಿಕ್ಷ ವಿಮಾನದಲ್ಲಿ ಅಂದು ಒಟ್ಟು 6 ಜನ ಪ್ರಯಾಣ ಬೆಳೆಸಿದ್ದರು. 3-4 ನಿಮಿಷ ತಮ್ಮ ತೂಕ ಕಳೆದುಕೊಂಡು ಅವರು ಸಂತಸದ ಹೊನಲಿನಲ್ಲಿ ತೇಲಿದ್ದರು. ಅವರಲ್ಲಿ ಭಾರತದ ಸಿರಿಸ ಬಾಂಡ್ಲಾ ಕೂಡ ಒಬ್ಬರು. ಅದೊಂದು ಅದ್ಭುತ ಪ್ರಯಾಣವೆಂದು ಅವರು ಉದ್ಗಾರವೆತ್ತಿದ್ದರು. ಶಿರೀಷ ಬಾಂಡ್ಲಾ ಅವರಿಗೆ ನಾಸಾ ಒದಗಿಸಿಕೊಟ್ಟ ಕೆಲಸ ಸಸ್ಯಗಳ ಸೂಕ್ಷ್ಮಾಣು ಜೀವವಿಜ್ಞಾನದ ಅಧ್ಯಯನವಾಗಿತ್ತು. ಆ ಅಧ್ಯಯನ ಮಾಡುತ್ತಲೇ ಅವರು ಆಗಸದಲ್ಲಿ ತೇಲಿದ್ದರು. ರಿಚರ್ಡ್ ಬ್ರಾನ್ಸನ್ ನೇತೃತ್ವದ ವರ್ಜಿನ್ಗೆ ಸ್ಪೇಸ್ ವಿಮಾನ ಈ ಯಾನವನ್ನು ಆರಂಭಿಸಿದೆ. 8 ಜನ ಪ್ರಯಾಣಿಸಬಹುದಾದ ಈ ವಿಮಾನದ ಟಿಕೆಟ್ ದರ 1 ಗಂಟೆಗೆ $250,000. ಇದರಲ್ಲಿ ತರಬೇತಿ ಸ್ಪೇಸ್ ಸೂಟ್ ದರಗಳು ಕೂಡ ಸೇರಿವೆ. ಭಾರತದ ಲೆಕ್ಕಾಚಾರದ ಪ್ರಕಾರ ಒಬ್ಬ ವ್ಯಕ್ತಿ ಪ್ರಯಾಣ ಮಾಡಬೇಕಾದರೆ 1,75,00,000 ರೂಪಾಯಿಗಳನ್ನು ನೀಡಬೇಕಾಗುತ್ತದೆ. ಜಗತ್ತಿನ ಸಿರಿವಂತರು, ಸೆಲಿಬ್ರಿಟಿಗಳು ವರ್ಜಿನ್ ಗ್ಯಾಲಕ್ಟಿಕ್ ಸ್ಪೇಸ್ ಶಿಪ್ನಲ್ಲಿ 1 ಗಂಟೆ ಪ್ರಯಾಣ ಮಾಡಿ ವಾಪಸ್ಸು ಬರಬಹುದು. ಅಂಥವರು ಈಗಾಗಲೇ ಸರದಿಯಲ್ಲಿ ತುದಿಗಾಲಲ್ಲಿ ನಿಂತಿದ್ದಾರೆ. ಈಗಾಗಲೇ ಜಗತ್ತಿನ 58 ದೇಶಗಳ 600 ಜನ ಮುಂಗಡ ಹಣವನ್ನು ಕೊಟ್ಟು ಟಿಕೆಟ್ ಬುಕ್ ಮಾಡಿದ್ದಾರೆ. ನಮಗಂತೂ ಅಂತಹ ಗಗನಕುಸುಮವೇ ಆಗಿದೆ. ಆದರೆ ನಮ್ಮ ದೇಶದ ಹೆಮ್ಮೆಯ ಪುತ್ರಿ ಶಿರೀಷಾ ಬಾಂಡ್ಲಾ ಅಂತಹ ಪಯಣವನ್ನು ಜಗತ್ತಿನಲ್ಲಿಯೇ ಮೊದಲಿಗರಾಗಿ ಮುಗಿಸಿದ್ದು ದೇಶಕ್ಕೊಂದು ಹಿರಿಮೆಯ ಗರಿ.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ಹಲೋ ಗೆಳೆಯರೇ.
3: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
4: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
3: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
5: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
5: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
6: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನೀನು ಶಿವಾಜಿ ನಗರಕ್ಕೆ ಡಾನ. ಭೂಮಿಗೆ ಬಿತ್ತಿದ್ರೆ ಬೀಜ ಬೆಳೆ ಬರುತ್ತೆ, ನಾನು ಗುದ್ದಿದ್ರೆ ಬೀಜ ಬಾಯಿಗೆ ಬರುತ್ತೆ. ರಾಮ್ ಅನ್ನೋ ಸೌಂಡ್ಗೆ ನಿನ್ ಗುಂಡ್ಗೆ ನಿಂತೋಗಿ ಸೈಲೆಂಟ್ ಆಫ್ ಆಗೋಯ್ತಲ್ಲ, ನಾನ್ ನಿನ್ನ ಹೊಡೆಯೋದ್ ಬೇಡ, ನೋಡಿದ್ರೆ ಸಾಕು ಸತ್ತೋಗ್ತ್ಯ. ಸತ್

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಇದ್ದೇ ಆಗ್ಬೇಕು ಪುನಃ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದರೆ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಸುಜಿ, ಇನ್ನೊಂದ್ ಕ್ಯಾನ್ ಹಾಲ್ ಬೇಕಿತ್ತು.
3: ಮುಂಜಾನೆ ರವಿ ಬಂದ್ರು ಗೊತ್ತಾಯ್ತದೆ, ಮುಸ್ಸಂಜೆ ಚಂದ್ರ ಬಂದ್ರು ಗೊತ್ತಾಯ್ತದೆ. ಈ ರವಿಚಂದ್ರ ಬಂದಿದ್ದು ಗೊತ್ತೇ ಆಗ್ಲಿಲ್ವಲ್ಲೋ?
6: ಅವ್ರ ಹೆಸರು ರವಿಚಂದ್ರ ಅಲ್ಲ, ಮನೋಹರ.
3: ನನ್ ಮನ್ಸಿನ ಅರೇಕ್ಷಣದಲ್ಲಿ ಅರೋಹರ ಮಾಡ್ದವನ ಹೆಸರು ಮನೋಹರನ.
6: ಹೆಂಗೆ ನಮ್ ಸಿಟಿ ಮೇಸ್ಟರ್?
3: ನಿಂಗ್ ಸಿಟಿ ಮೇಸ್ಟರ್ ಆದ್ರೆ ಅವ್ರು ನನಗೆ ಹಳ್ಳಿ ಮೇಸ್ಟರ್.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸೂಜಿ, ಇನ್ನೊಂದ್ ಕ್ಯಾನ್ ಹಾಲ್ ಬೇಕಿತ್ತು.
1: ಮುಂಜಾನೆ ರವಿ ಬಂದ್ರು ಗೊತ್ತಾಯ್ತದೆ, ಮುಸ್ಸಂಜೆ ಚಂದ್ರ ಬಂದ್ರೂ ಗೊತ್ತಾಯ್ತದೆ. ಈ ರವಿಚಂದ್ರ ಬಂದಿದ್ದು ಗೊತ್ತೇ ಆಗ್ಲಿಲ್ವಲ್ಲೋ?
0: ಅವ್ರ ಹೆಸರು ರವಿಚಂದ್ರ ಅಲ್ಲ, ಮನೋಹರ.
1: ನನ್ ಮನ್ಸಿನ ಅರೇಕ್ಷಣದಲ್ಲಿ ಅರೋಹರ ಮಾಡ್ದವನ ಹೆಸರು ಮನೋಹರನ.
0: ಹೆಂಗೆ ನಮ್ ಸಿಟಿ ಮೇಸ್ಟ್ರು?
1: ನಿಂಗ್ ಸಿಟಿ ಮೇಸ್ಟ್ರ್ ಆದ್ರೆ ಅವ್ರ ನನಗೆ ಹಳ್ಳಿ ಮೇಸ್ಟ್ರು.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಧನ್ಯವಾದಗಳು. ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
1: ನಿಮ್ಮ ಮನೆ ಮನದ ಕೈರುಚಿ.
2: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನಾಟಕ ಪ್ರಸಾರ ಸಮಯ. ಇಂದು ಪ್ರಸಾರವಾಗುತ್ತಿರುವ ನಾಟಕ ತೀರ್ಥಹಳ್ಳಿಯ ನಟಮಿತ್ರರು ಅಭಿನಯದ ನಾಟಕ ಚಿರೆಬಂದಿ ವಾಡೆ. ಇದರ ಮರಾಠಿ ಮೂಲ ಮಹೇಶ್ ಯಲ್ಕುಂಚಾವಾರ್, ಕನ್ನಡ ರೂಪಾಂತರ ಮಾರುತಿ ಶಾನ್ಭಾಗ್, ನಿರ್ದೇಶನ ಶಿವಕುಮಾರ್ ತೀರ್ಥಹಳ್ಳಿ, ವಿನ್ಯಾಸ ಎಂ ಗಣೇಶ್, ಸಂಗೀತ ಶ್ರೀಪಾದ ಟಿವಿ ತೀರ್ಥಹಳ್ಳಿ, ಪ್ರಸಾದನ ಗುರುರಾಜ ಪಿವಿ. ಈಗ ನಿಮ್ಮ ಮುಂದೆ ನಾಟಕ ಚಿರೆಬಂದಿ ವಾಡೆ.

Yes.

0: ಕೊಡಿತು.
1: ದಸ್ ಹೇಮಾಮಾಲಿನಿ ಗೆಟ್ ಮಿಡ್ನೈಟ್ ಫಾಲ್ ಹೂವಾಸ್ ಇನ್ ಕಮಿಂಗ್ ಅಲಾಂಗ್ ಹರ್
0: ಫ್ರೆಂಡ್ಸು. ಚಂದುಗಾದ್ರು ಹೇಳ ಫ್ಯಾಮಿಲಿ ಕೆಲ ಹೋಗಿ ನೋಡು ಅಂತ ರೆಡಿ ಬಸ್ ಬಂದು ಹೋಗಿರ್ಬೇಕಲ್ಲ.
1: ಹಿಂದಿನ ಮಗಳು ಹಾಗೆ ಕಂದಿ ಬಂದಿದ್ದೀನಿ. ಹಾಂ ಸರಿ, ನಾನು ಬರ್ತೀನಿ.

0: ಪ್ರಸನ್ನ ಆಗ್ತದ ನೋಡು. ಬಾಳ್ಷ ಆನ್ಲೈನ್ ಬಿಡವ ನಿನ್ ಮಾಸ್ತರ
1: ಯಾರು ಧರ್ಮೇಂದ್ರ ಹೇಮಾ ಮಾಲಿನಿ ಲಾಸ್

0: ಕೆಲವು ದಿವಸಗಳಲ್ಲಿ
1: ಅಭ್ಯಾಸ ಮಾಡ್ಬೋದು ಮತ್ತ ನಪ ಸಾಕಿ ನಾಪಾಶಿ
2: ಅದನ್ನಾದ್ರೂ ವಾಪಸ್ ಒಂದಿಷ್ಟ ಒಂದಿಷ್ಟಾದ್ರು ಅಂದ್ರೆ ಮಾಳಗಿ ಮೇಲ ಹಂಗ ಬಿದ್ದಿತ್ತು ಸುಮನ
3: ಡಬ್ಬಿ
2: ನೀನ್ ಬಾಯ್ ಹಾಕ್ಬಿಡ ಹೋಗ್ ಮಲ್ಕೋ

0: ಅಲ್ರಿ ಹಲ್ಲದ ಮೇಲೆ ಯಾಕೆ ಮಲ್ಕೊಳಕ್ ಹೋಗಿದ್ರಿ? ಸುಮ್ಮನೆ ಇದೆ ನೋಡಿ, ಮತ್ತೆಲ್ಲ ಅರ್ಗಿ
1: ಬಂದ್ರೇನು? ನಿನ್ನ ಮುದ್ದಿನ ಮೈದಾನ ಹೆಂಡತಿ
0: ಬಸ್ ಕ್ಯಾನ್ಸಲ್ ಅಂತ ಹಂಗಂತ ಚಂದ್ರು ಬೌದ್ರಿ ಹೇಳಿದ್ರು.
1: ಇವತ್ತು ಬರ್ತಾನ ಗರುಳು ಅಂದ್ರ ಆಳು ಗುರುತು ಬರ್ತ.

0: ನೀವು ಮನುಷ್ಯ ಅವ್ರು ಇವತ್ತು ಬಿಡುವುದಿಲ್ಲ. ಆ ದೇವರು ನಿಮ್ಮ ಬಾಗಿಲು ಯಾರು ತಿದ್ದು ಇಲ್ಲಿ ಎಲ್ಲ ಬಂದು ಹಾಳು ಮಾಡುವ ಒಳಗೆಲ್ಲ
1: ಸಂಧ್ಯಾವಂದನ ಮಾಡಿ ಎದ್ದವರು ಹಾಂಗ ಕುಸಿಬಿಟ್ರು. ನಾನು ಕಾತ್ರೆ ಆಗ್ತಾ ಅಂತ ಕೂತಾ ಇದ್ದು ಎಲ್ಲಿ ಏನೋ ಆಗ್ಬೋಯ್ತು.
0: ಅವ ಹೇಗಿದಾರ?
1: ಇದಾರ ಬರೋ ಬರಿ ನಿಮ್ ದಾರಿನ ಕಾಯ್ತಾ ಇದ್ದೆ. ಹಂಗ ನೋಡಿದ್ರ ಒಂದು ಕ್ಷಣನೂ ಕೂಡ ನಾವು ಅವಳನ್ನ ಒಬ್ಬಾಕಿನ ಬಿಟ್ಟಿರುವುದಿಲ್ಲ. ನಿನ್ನೆ ಹೆಸರಿನ ಜಪ್ಪ ನಾವು ನಡೆದದ.
2: ನಿಮ್ದು ಮತ್ತೆ

0: ಇಷ್ಟು ಮಯಗಳ ಮೇಲಾಗ ಸಂದರ್ಭದಿಂದ ಮಾಡಿದ್ದೀರಿ.
1: ನಿಮ್ಗಂತೂ ಎಲ್ಲ ಗೊತ್ತಾದ ಅಮೂಲ್ಯದ ಬಿತ್ತು ಏನಾದ್ರೂ ವಿಷಯ ಹೇಳೋದ್ರಿಂದ ಇಂತೇನು ಯಾರಿಗಾದ್ರೆ ಜನ ಇತ್ತು ಜನ್ಮ ಮಾಡಿಲ್ಲ ಅಂತ ಎಂತೂ ಆಗಿಲ್ಲ. ಅವ್ರು ಎಷ್ಟು ಅಶಕ್ತ ಅಂತೀವಿ ಹಾಕ್ತಾಗ ಎಷ್ಟು ಶಕ್ತಿನೂ ಅವರಲ್ಲಿ ಇರಲಿಲ್ಲ. ಆಗ ಅಭಯಿಲ್ಲ ಅವನ ಬಗ್ಗೆ ಇಷ್ಟು ಕೌಂಟ್ ಅಂತೀವಿ ತಾತೆ ಅಂದ್ರೆ
0: ಅವನ ಇನ್ನೊಂದು ಹೆಸರು ಅದವ ಈ ವರ್ಷದ್ದು ಅಂದ್ರ ಸಮಯದಲ್ಲಿ
2: ಅವನ ಬಹಳ ಚಿಕ್ಕ
1: ಬೇಕಂದಾಗ ರಿಸರ್ವೇಶನ್ ಅದು ಎಲ್ಸುತ್ತಾಗ
0: ಇವೇಳೆಗಳ ಕಳಿಸ್ತೀನಣ್ಣ.
2: ಕಳಿಸು ಮರಣಕ್ಕ ಮತ್ತು ತೋರಣಕ್ಕ ನಾವೆಲ್ಲ ಒಂದ್ ಕಡೆ ಸೇರ್ಬೇಕಲ್ಲ.
1: ಸಾಮಾನೊಳಗಿಟ್ಟು
2: ಇವತ್ತಿನ ರಾತ್ರಿ ತಿಜೋರಿ ಕೊನೆ ಆದ ಮಗ್ರಿ
0: ಯಾಕ ಅಟ್ಟ ಬಿಟ್ಟಿರೋದ ಬಿಟ್ಟಲ್ಲ
2: ಇತ್ತಾಗ ಅಟ್ಟ ಏನ್ ನೋಡಿದೀನು ಅದಕ್ಕ ಹಂಗ ಕೇಳ್ತೀನಿ. ಮಗನನ್ನು ಕರ್ಕೊಂಡು ಬರ್ಬೇಕು ಅಂತ ಅನ್ನಿಸ್ಲಿಲ್ಲ ನಿನ್ನ ಮುದ್ದಿನ ಮಗನಾಗ ಹೊರಗಿನವ್ರು ಬಂದಂಗ ಬಂದಾನ ಅದು 5 ದಿವಸ ಬಿಟ್ಟು
1: ಹೋಗಿ
0: ಬಂದಾರ ಸುಧೀರಾ ಅಮ್ಮ ಎದ್ದು ಬಾಗಿ ಬಿಟ್ಟಾಳಲ್ಲ
1: ಅಲ್ಲ ಈ ಶಾಖೆ ಗೊತ್ತಿರ್ತದ ಭವಿಷ್ಯ ಯಾವ್ದಾಗಿ ನಿಮ್ಮ ಜೀವ ಇದ್ರು ಕೂಡ ಪ್ರತ್ಯಕ್ಷ ಮಗ ತಿಳ್ಕೊಂಡ ಆದ್ರೆ ಅವ್ರಿಗೆ ಸಿಗ ಕಥೆ ಹೇಳಿದ್ರು.
0: ಚಹಾ ತಗೊಂತೀವಲ್ಲ,
1: ನಾನಂತ್ಯ ಚಹಾ ಕುಡಿದ್ರೆ ನನ್ಗೆ

Okay.

0: ಮೊದಲು ಆ ಕೂದಲು ಸರಿ ಮಾಡ್ಕೋ,
1: ಪರಾಗ ಹೆಚ್ಚಬೇಕು.
2: ಮಧು ನನ್ನ ಚಹಾ ಪರಾಗ ಆಗಿದೆ, ಮುಂಜಾನೆ ಚಹಾ ಕುಡಿದು
1: ವ್ಯಾಯಾಮ ವ್ಯಾಯಾಮ ಮಾಡ್ತಾನೇನಮ್ಮ.
0: ಊರಿನ ಹೊಂದಿಸುವುದು ವ್ಯಾಯಾಮ. ನಿಮ್ಮ ಮುಂಬೈಯಾಗ ಯಾರಾದ್ರೂ ಸಿಗ್ತಾರೇನು ಈ ಟ್ರ್ಯಾಕ್ಟರ್ ಖರೀದಿ ಮಾಡ್ಲಿಕ್ಕೆ? ಹಂಗಲ್ವೇ, ಅಷ್ಟೊಂದು ಶಹರದಾಗ ಏನೇನೆಲ್ಲ ಮಾರ್ಬೋಗುದಿಲ್ಲ.
1: ಮುಂಬೈ ಮತ್ತ ಅದ್ರ ಉಳಿದಿದ್ದಾದ್ರೂ ಏನಲ್ಲ, ಅರ್ಧಕ್ಕಿಂತ ಹೆಚ್ಚು ನೆಲದಾಗ ಹೋಗ್ತಿದ್ರೆ ಈ ಜಾಗ. ಮತ್ತ ನಾ ಪ್ರತಿ ಒಂದ್ಸಲ ಬಂದಾಗ ನೋಡ್ತೀನಿ ಇನ್ನಷ್ಟು.

0: ಕೆಲಸನು ಅವರಾಡ್ಬಿಡ್ತಾನೆ ಅಂತ. ಒಟ್ಟಿನಲ್ಲಿ ಯಾವಾಗಲೂ ವಿರುದ್ಧ ಅಂತ. ಇದು 10 ಸಾರಿ ಕೆಡ್ತು, 1 ಸಾರಿ ನಿಂತು ಅಂದ್ರ ನಿಂತಬೇಕು.
1: ಬಾಡಿಗೆ ಮೇಲಾದ್ರೂ ಕೊಡ್ಬೇಕಾಗಿತ್ತು.
0: ಯಾರ ಹತ್ರ ಅದ ಅಷ್ಟು ಹೊಲ, 2 ಎಕರೆ, 3 ಎಕರೆ, 5 ಎಕರೆ, 12 ಎಕರೆ ನೀರು ಕೊಡಿ. ಇಷ್ಟು ಸಣ್ಣ ಕೆಲಸಕ್ಕಾಗಿ ಯಾರಿಗೆ ಬೇಕು ಕಾಯಿ? ಆದರೂ ನಾನು ಪ್ರಯತ್ನ ಮಾಡಿದೆ. ಜನ ನಾವು ಜಮಾಯಿಸ್ಬೇಕಲ್ಲ. ಒಂದ ಅಂದ್ರ ಆಗಲೇ ತಾತ್ಯ ಅವರಿಗೆ ಹೇಳಿದ್ದೆ ನಾನು, ಇದಕ್ಕಿಂತ ಒಂದು 15 ಎಮ್ಮಿ ಕೊಳ್ಳೋಣ ಮತ್ತ ಬೇರೆ ಶುರು ಮಾಡೋಣ ಅಂತ. ನಿನ್ನಪ್ಪಗ ಮೋಟರ್ದ ಹಾಲು ಹಿಂದ ಬೋಳ್ತೀವಲ್ಲ ಅದಕ್ಕ ಮೂರು ಮಳೆ.
1: ಬಾಬುಜಿ, ಹಿಂದಿನ ಕಾಲದಾಗ ಶ್ರೀಮಂತ ಮನಿ ಮುಂದ ಹಾಲು ತಮ್ಮ ಸೊಟ್ಟಿ ತುಂಬಿಲೇನು, ಹಾಗ ಈಗ ಹೊಸ ಜಮಾನದಾಗ ದೇಶ ಮಾಡಿ ಮಂತಂದರು ಆ ಟ್ಯಾಕ್ಟರ್ ತಂದು ಇಟ್ಬಿಟ್ಟರು ಮನಿ ಮುಂದ.
0: ನಿನ್ನ ಮದುವೆ ಮೆರವಣಿಗೆಯನ್ನು ಅದರ ಮನೆಯೊಳಗ ಬಂದದ್ದು ಮಠ ಕಾಣಿಸ್ತದ.
2: ಭಾಳ ಕಿರಣಿ ಸಾಮಾನು ತಗೋದೇನು ಆತ ತಗೋದಲ್ಲ.

0: ಇವ್ರ ಅಪೇಕ್ಷೆ ಏನಿತ್ತು ಗೊತ್ತೇ? ನಾವು ಹೇಳ್ಬೋದು, ನಾನು ಹೇಳ್ಕೊಡ್ತೀನಿ ಅಂತ. ಅಲ್ಲ, ಇವ್ರಿಗೆ ಕನಿಷ್ಠ ಅಂದ್ರೆ ಏನು? ಮತ್ತ ನಾವು ಇಲ್ದಾಗ ಹಾಗೆ ಮಾಡ್ತಾರ? ಈ ಸಲ ನಾ ಹೇಳಿ ಚಳಿಗೆ ತುಂಡಲ್ಲಿ ಅಥವಾ ಬೀಳಲು ಬೀಳಿ ಅಲ್ಲ, ಆಗ ನೀನ್ ಪ್ರಾಪ್ತಿ ಆಯ್ತು.
1: ಈಗ
0: ಅಲ್ಲ ಅಲ್ಲಿ ಹೊಂದಿದ್ಯಲ್ಲ. ಇಲ್ಲ, ಅರ್ಧಕ್ಕೆ ಹಿಂದೆ ಬಂದಿ ಅಣ್ಣ ತೀರಿ ಕಳ್ಸಿ ಅಣ್ಣ. ಅಣ್ಣ ನಿನ್ನ ಹತ್ರನೇ ಕಳ್ಸಿ ಅಣ್ಣ. ಇದ್ದಿದ್ರೆ ಒಂದ್ 700 ಬೇಕೀಗ.
2: ಅದೇ 700 ಇಷ್ಟು ಮಗಳು ಏನಿತ್ತಾನೆ ಅಷ್ಟೊಂದು ಅಣ್ಣ? ಮತ್ತೆ ತಾಳು ಸುತ್ತಿದ ಕೂಡ ಇಷ್ಟು ಗಡಿ ಬಿಡೋಣ ಬಿಡ್ತೇವಲ್ಲ, ಬ್ಯಾಂಕ್ ನಾಗ ಹೋಗ್ಲಿ ಕೂಡ ವ್ಯಾಲೆ ಸಿಗ್ತಿಲ್ಲ ನನ್ಗ.
0: ಆಗ್ಲಿ, ಇರ್ಲಿ ಬಿಡು, ಅದಕ್ಕೇನೆ ಕೇಳ್ತೀನಿ.
1: ಅಲ್ಲೇ
0: ಸಿಗುದಿಲ್ಲ ಅದು ತೆಗೆದುಕೊಳ್ಬಾ.
1: ದೇಶಪಾಂಡೆ ಒಂದು ಕೆಲಸ ನಡೀತೀನಿ ಜ್ವರ ಬಂದ ಅಮ್ಮ ಜಡ್ಡಾಗೋದ ಇನ್ನು ಇಲ್ಲೇ ಆಗಮ್ಮ
0: ನೀ ಅಲ್ಲೇ ಹತ್ತಿ ಹೋಗ್ತಾ ಕೂಡ್ಬೇಡ ಅತ್ತಿ ನೀ ಓದಿ ಒಂದು ಕಿಸಿ ಆಯ್ತು ಕೂಡ
1: ಈಗ ನಾನು ಮಾತನಾಡಿದ ತಲೆ ಹಾಕಿ ಬಸ್ ಇರಲಿಲ್ಲ ಮತ್ತ ಅದು ಹೆಚ್ಚು ಕಡಿಮೆ ಆಯ್ತಂದ್ರ ಮಾತಾಡ್ತಾರ ಅತಿ ಸ್ವಲ್ಪ ಅನುಕೂ ಆಯ್ತು
0: ಮರಿಗೆ ಕೂತು ಬಿಡೋದಿಲ್ಲ ಗಾಂಧ ಸಮಯ ಇರ್ತದ
1: ಮುಂದೆ ನೋಡಿದ್ರು ನನ್ ಕೋಪಡಿಸ್ತಾನ ಉದ್ಧಾರ ನನ್ ಕೈಗ ಮುಂಬೈ ಆಗಿ ಮುಂದೆ ಹೋಗ್ಯದ ಇಲ್ಲಿ ಇಷ್ಟು ಮಂದಿ ಇದ್ದಾರ ನನಗೆ ಅರ್ಥ ಸಿಗ್ತಿಲ್ಲ
3: ಮಂದಾದ್ರು ಜೀನಸ್ ಕಡಿಮೆ ಆಯ್ತು ಏನು ಹೋದ್ರು ಅಂದ್ರೆ ನನ್ ಕೋಪಡಿಸುತ್ತಿದ್ದು ಬರೋ ಸ್ವರ್ಗಕ್ಕ
0: ಮನಸ್ಸಿನಿಂದ ಒಳ್ಳೆಯವರಿದ್ದಾರ ನಮ್ಮ ಅತ್ತಿ
1: ಅದು ನಿಮ್ ಬಗ್ಗೆ ಈಗಲೇ ನಿಮ್ಮ ಮನೆ ಏನಾಯ್ತು ತಿಳಿದೇನು
0: ಅಂತಿಯೇನು
1: ನೋಡಿ ಒಂದ್ಸಾರಿ ಅಟ್ಟು ನೀವು ಕೋಣೆಗಳಿಂದ ಮನ್ನಾಡಿದ್ದಾರ ಚೋಟುಂಡ ಬೆಳಗ್ಗಿದಾಗ ಕಂಬ ಹಚ್ಚಿ ನಿಲ್ಸರ ಹೆದರಿ ಹಾಕಾಗುದಿಲ್ಲ ಅಂದ್ರೆ ನಾನು ಇಷ್ಟು ದೊಡ್ಡ ಬಾಡ ಹಿಸೇರಿ ಇಲ್ಲ ಬಣ್ಣಿಲ್ಲ
0: ನೂರಿಂದ ವರ್ಷದ ಮುಳಿ ಬಡೆಯದು ಮತ್ತೆ ಮತ್ತೆ ನೀ ಬಂದಾಗ ಆ ಅಂಬ ತೊರಿಕೊಂಡು ಮುಚ್ಚೋದೆ ಕಠಿಣಾಗಿತ್ತು
3: ಆಗ ಬಾಡೆ ಕಾಣಿಸುದು ಹಾಗಾಯಿತು
1: ರಾತ್ರಿ ಅವ್ರಿಗೆ ಮುಗಿದಿತ್ತು ಈಗ ಈ ಸಲ ನಾನು ಬಂದಾಗ ನೋಡ್ತೀನಿ ಏನೋ ಮತ್ತೊಂದು ವಸ್ತುಗಳನ್ನು ಕ್ರ್ಯಾಕ್ ಹಾಕಿಟ್ಟಿರ್ತಾಗ ಆ ಜಗಿ ಮೇಲೆ ನಡೆಸಿ ಹನ್ನೆರಡು ಹಣ್ಣೆ ಇದೆ ಒಂದು ಉಳಿದಿಲ್ಲ ಒಂದು ಹೋಯ್ತು ಒಂದರ ಇದಕ್ಕೊಮ್ಮೆ ನಾನು ಹಣ್ಣೆ ಕೇಳಿದ್ದೆ
0: ಏನ್ ಮಾಡಿರೋದ ಆ ದೊಡ್ಡ ದೊಡ್ಡ ಭಾಂಡಿ ತಗೊಂಡು ಮುಂಬೈ ಒಳಗ ಅಂಗಲ್ ಕಾರ್ಯಾಲಯ ಪಾಳ್ಯ ಶುರು ಮಾಡೋದು ಸರ ಹೆಣ್ಮುಕ ಸುಮ್ಮನೆ ಕಿರ್ಕಿರಿ ಮಾಡ್ಬೇಡ ತಾತೆಯವರು ದೇವ್ರ ಪೂಜೆ ಬಿಟ್ಟರೆ ಹತ್ತು ವರ್ಷ ಮನೆಯೊಳಗೆ ಹೋಗ್ಲಿಲ್ಲ ಅಥವಾ ಯಾಕೆ ನಿಮ್ಗೆ ನಕ್ಷೆ ಹಾಕಿಲ್ಲ ಇದೆಲ್ಲ ನಮ್ಮ ಅಣ್ಣನ ಪರವಾಗ ಸರಿ ಅದನ್ನ ತಗೊಂಡು ಏನ್ ಮಾಡ್ತೀರಾ ನೀವು ಮುಂಬೈ ಕಡೆ ನೋಡ್ರಿ ಯಾವ್ಯಾವ ವಸ್ತು ಎಷ್ಟೆಷ್ಟು ಅದನ್ನ ನೋಡ್ರಿ ಮತ್ತ ನಾಳೆ ನಿನ್ನೆ ಈ ದಾಗಿ ಮಾಡಿದ್ರು ಎಷ್ಟು ಬರ್ತಿತ್ತು ಅಂತ
4: ಹರ ಎಲ್ಲರಿಗೂ ಗೊತ್ತಿಲ್ಲ ನಾಲ್ಕನೇ
1: ನಾನೇ ಹೋಗ್ಲಿಕ್ಕೆ ಹೇಳಿದೆ ಅಲ್ಲ ಅಲ್ಲ ಇಲ್ಲಿ ಪುರುಳು ಇದೆಯಲ್ಲ
5: ಹತ್ತೈದ ವರ್ಷಗಳು ಎರಡ್ ಸಾರಿ ನಮ್ಮ ಸಗರ ಬಿಟ್ಟು ಈ ಸಾರಿ ಅದು ಹೋಗಿ ಕಿಟ್ಟಿಲ್ಲ
1: ಮೊದಲು ಈ ಮಳ್ಳು ಮಾಸ್ಕ್ ಹತ್ರ ಬಂದ್ ಮಾಡು ಸಿದ್ಧಾಗ್ತಾ ಬರ್ತಾನ
5: ಅವ್ರಿಗೇನಾದ್ರು
1: ಉಕ್ಕಟ್ಟೆ ಕಲಿಸಾಕ್ ಬರ್ತಾನ ರಂಜು ಬಾ ಹದಿನೇಳು ಶುರು ಆಗಿರೋ ಚುನಾವ್ ವಿಚಾರ ಮಾಡಿ ಅಷ್ಟಾಪ ಅದಕ್ಕೆ ನಾಳೆ ರಂಜು ಲಕ್ಷ ಮೊದಲಿಂದ ಅತ್ತಾಗ ಇತ್ತಾಗ ಹೆಚ್ಚಿತ ನಾನು ಹೇಳ್ತೀನಿ ಯಾವ ಗುರುದು ಕನ್ನಡಿ ಬಂದಿದೆ ಇಲ್ಲಾಂದ್ರೆ ಊರು ತುಂಬಾ ಬೇಡ ಅನ್ಸ್ತಾ ಇರೋದು ನಂಗ ಬಾಗಿಲು ಕಾಲಿ ಇಟ್ಟು ಬದಲಾಗಿದ್ದೀನಿ ಆ ದುನಿಯಾಗ
5: ನೋಡಿ ನಾನು ನೀನು ಈಗ ರಂಜು ಬಗ್ಗೆ ದೂರು ಹೇಳ್ಕೊಂಡ್ ಬೇಡ
1: ನಾನೇ ಹೋಗಿ ಹೆಸರಿಟ್ಟು ಹೋಗ್ಲಿ
5: ಅದು ನಿಮ್ಗೆ ಹೋಗುತ್ತೆ ಅದ್ರ ಈಗ ಯಾರ ಮೇಲೆ ಹೆಸರು ತಗೊಳ್ಳೋದು ಬರೋದಿಲ್ಲ ನನ್ನ ಮಗಳು ನನ್ನ ಮಕ್ಕಳ ತೀರ್ಗೇಳಿ
1: ಈ ನನ್ನ ತೀರ್ಬೇಡ
5: ನೋಡ್ರಿ ಬಾಜಿ ಸಣ್ಣವರಿದ್ದಾಗ ನನ್ನ ಹತ್ರ ಹಣ ಹೆಚ್ಚು ಈಗ ನನ್ನ ಹತ್ರ ಚಲಾಟ
2: ಎಷ್ಟು ಬರಬಡಿಸಿದ್ರು ಎಂತ ಪ್ರಸಂಗ ಇದೆ ಮನೆಯಲ್ಲಿ ವಾತಾವರಣ ಎಲ್ಲದ್ದು ಇನ್ನು ಹತ್ತು ಇಟ್ಟು ಮತ್ತ ಆದ್ರೆ ಆ ಕೂತ ಹತ್ರ ಬೆಳೆದವನ
5: ಮೈಗೆ ತುಂಬ
2: ದಾಳಿ ಏನ ಮಸ್ತ್ ಒಂದಿನ ಜಿಂಕೆನ ಕೊಗಿಲ್ಲ ಅಂದ್ರೆ ಹೇಳ್ತಾನೆ
5: ನೋಡಿ
6: ನೋಡಿಟ್ಟಿರು ನೀನ್ ಈ ರಾಘವನ್ ಲಕ್ಷಣ. ನಾನು ನಮ್ಗ ಮೊದಲೇ ಹೇಳಿದ್ದೆ ಮನೆಯಿಂದ ಹೊರಗೆ ಜಿಲ್ಲೆ ಅಂತ ನನಗೂ ನೀವು ಕಟ್ಟಿಟ್ಟಿದ್ರು ಅಂತ. ಈ ಸೂತ್ರ ಹತ್ತು ದಿವಸ ಅವನ ಕೈಯಲ್ಲಿ ತಳ್ಕೊಳಕಾಗಿಲ್ಲ. ಎಲ್ಲೋ ನಾವು ಕ್ರಮ ಕೂಡ ಅವನಿಗೆ ಬೆಲ್ಲಿ ಹಾಕೋಣ ರೀತಿ ಅದಕ್ಕಾಗ ಕೆಟ್ಟಿದ್ದು. ಬರೋಬ್ಬರ ಮ್ಯಾಲಿಡಾಗ ಕುಂಡಿ ಮ್ಯಾಲ ಛಲ ಹೊರತ ಬಿದ್ದಿದ್ರ ಇಂಥ ಮ್ಯಾಲಿ ಬಿದ್ದಿಲ್ಲ. ಸುಧಾರಿಸೋದು ಯಾರು ಇವ ಇವನ್ ಸಂತಿ ಹತ್ತಿರಿ ನಿಮ್ಮ ಮನೆ ಕಟ್ಟಣ ಅಂತ ನಿನ್ ಹೇಳೋ ಮುಂದ ನನಗೇನು ಖುಷಿ ಆಗ್ತದೆ ತಿಳ್ಕೊಂಡೇನು. ಸುಂದರವಾಗಿ ಬಂಗಾರ ತುಂಡಿನಂಗಿತ್ತು ಅವನು ಮೈಕಟ್ಟು. ಈಗ ಮನೆ ಎಲ್ಲಭಾವ ಕಾಣಿಸ್ತಾವ. ನಾನು ಹಗಲಿಡಿ ಸಾಯೋ ತನಕ ದುಡಿಯೋದು, ಇವ ಮುಂಜಾನೆ ಸಂಜೆ ತನಕ ಅಲ್ಲಿ ಹಿಂದಿರೋದು, ಇಲ್ಲ ಮಲ್ಕೊಂಡಿರೋದು. ಮಾಡಂತಂಗ ನನ್ನ ಮಕ್ಕಳೆಲ್ಲ ಕುಡಿದುದ್ಧಾರ ಮಾಡಕ್ ಬಂದಾರ. ನಿನ್ ಮಗ ಒಳ್ಳೆ ಬಿಡ್ತಾರೆ, ಅವನಿಗೆ ಹಾಂಗ ಚಲೋನ ಇಟ್ಟಿ. ನಮ್ಮ ಧರಣಿಗೆ ಡಾಕ್ಟರ್ ದೇಶಪಾಂಡೆ ಅವರ ಹೆಸರನ್ನ ಏನಾದ್ರು ಮೇಲ್ ತಂದಾದ್ರ ಅದು ನಿಮ್ಮ ಬೇಗ ತರ್ತಾರೆ. ಈ ಕುಡುಗೆಟ್ಟ ಅವ್ನ ನೆರಳು ಕೂಡ ಅವ್ರ ಮೇಲೆ ನೀವು ಬಿಡಬೇಡಿ.
2: ಹೋಗ್ಲಿ ಬಿಡೋಣ, ನಾವ್ ಇದ್ರ ತನಕ ಅಡ್ಗ ಅಂದ್ರೆ ಹೊರಡಬೇಡ.
6: ನಿನ್ಗೆ ಏನ್ ಗೊತ್ತಾಗ್ತದ, ನನ್ನ ಹರಿಪಿ ಕರಡು ಹಿಡಿದಾಗ್ತದ.
2: ಅಣ್ಣ ಕೂತ ಸ್ವಲ್ಪ ಅದಕ್ಕೆ ನೀವು ಕೊಡ್ರಿ. ಬಂದಾಗಿತ್ತು ನೋಡ್ತೀನಿ ನಾನು ನಿಮ್ಗೆ ಪ್ರತಿ ತೆರ್ಸಾನೆ ಕೆಲ್ಸ. ಸರಿಯಾಗಿ ಕೂತಿಲ್ಲ, ಸರಿಯಾಗಿ ಮಾತಿಲ್ಲ
5: ಹೇಳಿ. ಹೇಳ್ತೀರಿ ಏನಾಗ್ತದೆ?
2: ಈ ವಾರ ನೋಡಿ ಎಷ್ಟು ಹೊಲಸಿನ ಕತೆ ಅದ ರಿಪೇರಿ ಮುಂತಾದ್ರು
6: ರಿಪೇರಿ. ಅರೆ ಎರಡೇ ಕೋಣೆ ಇದ್ರೆ ರಿಪೇರಿ ಮಾಡಿಸ್ಬೋದಾಗಿತ್ತು. ಇಷ್ಟು ದೊಡ್ಡ ಹೊಡೆ ರಿಪೇರಿ ಮಾಡಿಸಿದ್ರು ಅಂದ್ರ ಹ್ಯಾಂಗ ಮಾಡಿಸೋದು? ಇಲ್ಲಿರೋ ಕಟ್ಟಿಗೆಗಳಿಗೆ ಎಣ್ಣೆ ಗಿಣ್ಣಿ ಹಾಕೋಣ ಅಂದ್ರು ಒಂದು ಪೂರ್ತಿ ಟೀನ್ ಬೇಕಾಗ್ತದ. ಹಾಂಗ ನೋಡಿದ್ರ ಎಲ್ಲರೂ ಕೂಡಿ ವಿಚಾರ ಮಾಡೋ ಅಗತ್ಯದ.
2: ನಾವು ಅದೇ 500 ಮೈಲಿ ದೂರದಿಂದ
6: ಅದೇ ಹೇಳೋದು. ಇಲ್ಲಿ ಒಬ್ಬರಿಂದ ಒಬ್ರು ನೆಂಟರು ಬಂದ್ರು ಅಂದ್ರ ಅಡ್ಚಣೆ ಆಗ್ತದ. ತಾತ್ಯ ಕಾಯಿಲೆಗೆ ಈ ಗೊಂದಲದಾಗ ನನ್ನ ಮಗ ಕೈ ಬಿಟ್ಟು ನೋಡಪ್ಪ. ನೀನು ಶ್ಯಾಣಿಯ ಇದ್ರ ನನ್ ಕುಲ್ದೀಪುಗ ಕರ್ಕೊಂಡು ಹೋಗ್ಬೇಡ. ನನ್ನ ಮಕ್ಕಳೆಲ್ಲ ಕುದಿಗೆಟ್ಟು ಹೋಗ್ಯಾವ. ನಿನ್ ಮಗ ಒಳ್ಳೆ ಉಂಟ, ಅವನ ಹಾಗೆ ಒಳ್ಳೆ ಸಹಾಯ ಮಾಡ್ರಿ. ಅಲ್ಲ ಎಷ್ಟು ಹೊರತು ನೀನು ಹೋಗ್ರಸ್ತು ಅಂತ ಹೇಳಿ ನಾವು ಮೊದಲು ಒಳ್ಳೆ. ಈಗ ನೋಡ್ರಿ ನಿಮ್ಮ ಅಭಯ ಬುದ್ಧಿ ಬಣ್ಣ ಎರಡು ಹೋಗ್ರಸ್ತು ಅಂತ ಹೇಳ್ಕೊಂಡು ಬಂದಾನ. ಅಭ್ಯಾಸದಾಗ ಮೊದಲನೇ ಒಟ್ಟಿಗೆ ಬರ್ತಾರೆ ಹೌದು.
2: ಮೆರಿಟ್ನಾಗ ಎಷ್ಟು ಕಟ್ಟಿದ್ದೆ ನೋಡು
6: ಮತ್ತ
5: ಅಭ್ಯಾಸದಲ್ಲಂತೂ
6: ಅದು ಒಂದು ಹೋಗ್ರಸ್ತು ಗುಣನೇ. ನಮ್ಮ ನೋಡ್ರಿ ತೂಗು ಮಣಿ ಮೇಲೆ ಕುಂತು ಹೊಲ ಮಾಡಿದ್ವಿ, ಎಲಿ ತಿಂದು ಎಷ್ಟೇ ಕಳ್ಕೊಂಡ್ವಿ. ವ್ಯಾಳದಾಗ ನೌಕರ ಮಂದಿ ಬಂದು ಉಗುಳಿಕ ಪಿಂಗದಾಣಿ ತರಲಿಲ್ಲ ಅಂದ್ರ ಸ್ವತಃ ನಾವೇ ಹೋಗಿ ತರೋ ಪ್ರಯತ್ನ ಮಾಡಲಿಲ್ಲ. ನೀ ನಮ್ಮ ಪಿಚ್ಕಾಡಿನ ಇಲ್ಲೇ ಮುಂದೆ ಹೊರಬಿಟ್ಟು ಮತ್ತ ಖರೆ
0: ಒಂದೆ
6: ಅಭ್ಯಾಸ ಏನು ನಿನ್ನ ಅಭ್ಯಾಸದ ಮೇಲೆ ಪ್ರೀತಿ ಬಹಳ ಬಹಳ ಕರೆಯಕತ್ತದಲ್ಲ ಬ್ಯಾಡ ಬ್ಯಾಡ ಹೀಗ ದೇಶ ಮಾಡಿ ಮನೆ ಹುಡುಗಿಯರು ಮ್ಯಾಲೆ ಯಾವಾಗ ನಿನ್ಗೆ ಹೋಗೋದು ಬರೋದು ಎಲ್ಲ ಇರ್ತದೆ ಮೂವತ್ತು ವರ್ಷ ಬಂದಾಗಿ ನಿನಗೆ ಗೊತ್ತಿದೆಯಾ
5: ನಾನು ದೇಶ ಈ ಸರಿ ಪಾಸ್ ಆದ್ರೆ ಅಂದ್ರೆ ತಾಳಿ ಕಟ್ಟಿ ಮುಗಿಸ್ಬಿಡ್ಬೋದು ಮತ್ತ ಆ ಹಳೆಯಪ್ಪ ನೆಚ್ಕೊಂಡು ಮಾಸ್ತರ ಕಲಿಸ್ತೀನಿ ಅಂತ ನಾನು
6: ಎಂಥ ಮಾಸ್ತರು ಈ ಜಡ ಹಿಂದಿ ಸಿನಿಮಾ ನಟನಂಗ ಕೂತ ಕೂದಲು ಬಿಟ್ಕೊಂಡು ಉಗಾ ತಕ್ಕೊಂಡು ಊರಿಗೆ ಗುರುಸುತ್ತಲ್ಲ ಹೀಗಿರ್ತಾನ ಒಂದೇ ಯಾವಾಗ ನೋಡಿದ್ರು ಸ್ಟ್ಯಾಂಡ್ ಮೇಲೆ ಇರ್ತಾನ ಎಲ್ಲಿ ಎಲ್ಲಿ ಬುದ್ಧ ಪಚ ಪಚ ಅಂತ ಊರಿಗಂತ ನಿಂತಿರ್ತಾನೆ ಆ ಟ್ರಾನ್ಸ್ ಇಟ್ಕೊಂಡು ಜರಿ ಮಾಡ್ದಾಗ ಕುತ್ತಿಗೆ ಯಾವತ್ತು ಹಗು ಇರ್ದು ಬೇಕಾಗ ಇರ್ತಾರ ಏನು ಮಾಸ್ತರ ನಾಚನ ಸುಳ್ಳ ಮಗನ್ ನೋಡು ನಾಳೆ ಶಿಕೋಳಿ ಬಂದ್ ನೀನು ಅಲ್ಲಿ ಹೋಗಂಗಿಲ್ಲ ಅವನಿಗೆ ಇಲ್ಲಿಗೆ ಬರ್ಲಿಕ್ಕೆ ಹಾಗಿಲ್ಲ ಏನಾಯ್ತು ಹೋಗ್ಲಿ ನೀನೇನು ಈಗಿನ ಗ್ರಾಮ ಚಹಾ ಕುಡಿಯಕ್ ಹೋಗ್ಬೇಕಲ್ಲ ಒಂದು ಸರಿ ಮಾಡ್ಕೊಂಡು ಏನು ಅದು
7: ಹಚ್ಕೊಳ್ಳಿ ಅಮಿತಾಬ್ ಸಚಿ
5: ಬೇಕಾದ ಮಾಡ್ಕೊಳ್ಳಿ ನನಗೆ ಇಷ್ಟ ಇಲ್ಲ.

అయ్యే

0: అది ఎత్తు పిల్లు వచ్చిన కామెడి
1: ಇವತ್ ಮುಂಜಾನೆ ಸ್ವತ್ತಿತ್ತು ಆಕಾಶ ದುರಸ್ತಿ ಯಾಕೆ ಮಾಡ್ತಿರಲಿಲ್ಲ ಹಾಗಾದ್ರ
2: ನಿಮಗೇನು ಮುಂಬೈ ಕಡೆಗೆ ಹೇ ರಂಜು ಆ ಬಾಲಿ ಕಡೆ ಯಾಕೆ
3: ನಿಂತೇ
1: ಎಷ್ಟು ತುಂಬಾ ನೋಡು ನಾನು ಮುಂಜಾನೆ ನೋಡ್ತಾನೆ
2: ಹಿಂಗ
1: ಸರಿಯಾಗುತ್ತಿರೋದು ಯಾಕ ನಾವು ಸಿನಿಮಾ ಕಂತ ಹೊರಬೇಕಾದ್ರೆ ಬಂದಾಗಿದ್ದ
3: ನೀವು ಟಿವಿ ತಗೊಂಡ್ರಿ
1: ಹಾ ಮುಂದೆ ಬಂದೆ ಅಷ್ಟೇ ಒಂದಿಷ್ಟು ಅರಿಯರ್ ಸಿಕ್ತು ಹತ್ತನೇ ಧರಣ್ಣ ಐದು
3: ನೀವಿಬ್ರು ಕೂತಿದ್ದೀರಿ ಅಂತ ಒಂದು ವಿಷಯ ಇರ್ತೀನಿ ತಾತ್ಯ ಅಂತ ಕರೀಲಿಕ್ಕೆ ಬಿಟ್ಟಿಲ್ಲ ಹಾಗೆ ಈಗ ನೀವು ಬಿಟ್ಟಿನಂತ ಅಮರಾವತಿ ಹೋಗಿಕ್ಕ
1: ಈಗ ಈ ವಯಸ್ಸಿನಾಗ
3: ಮೆಟ್ರಿಕ್ ನಾಗ ಫಸ್ಟ್ ಕ್ಲಾಸ್ ಬಂದೀನಿ 20 ವರ್ಷ ಕಳೆದ ನನಗ ಡಾಕ್ಟರ್ ಆಗ್ಬೇಕು ಅಂತಿತ್ತು ಆದ್ರ ಈ ದೇಶಪಾಂಡೆ ಮನೆ ಹುಡುಗಿ ಒಬ್ಬನ ಆಚೆ ಇಂದ ಕಲಿಯುವಂಗಿಲ್ಲ ಇವ್ರನ್ನ ಪ್ರತಿಷ್ಠಾ ಅದು ಮಾಷಲ ಮಂಡಲ ಆಗಿದೆ
0: ಅಂದ್ರೆ ನೀನು ಬಾರಿ ಎಲ್ಲ ನಿನ್ನ ನಿರ್ಣಯವನ್ನು ಸಾಧ್ಯತೆ ತೆಗೆದುಕೊಂಡಿಲ್ಲ ನಾವು ಯಾಕೆ ಈ ಕ್ಲಾಸ್ ಕೊಡ್ತಿ ಅರೆ ಹೇಳ್ಬೇಕಂದ್ರ ಸುಧೀರ್ನು ಆವಾಗ ಕಲಿತಿದ್ದ ಇಬ್ರಿಗೂ ಹೊರಹಾಕಲು ಶಕ್ತಿ ಇರಲಿಲ್ಲ ನನ್ನ ಭವಿಷ್ಯದ ಏನಾಯ್ತು ಮಣ್ಣಾಯ್ತೋ ಚಿನ್ನ ಆಯ್ತೋ ಇದೇ ಇದೇ ಹೊಲದಾಗ ಭೂತ್ ಮುಂದಿದೆ ನನ್ನ ಜನ್ಮ ಆಗಲೇ ನೌಕರಿ ಸುಪರ್ಣಿದ್ದೆ ಮತ್ತ ಮತ್ತ ಈ ಪ್ರತಿ ಸಲುವಾಗಿ ನಾನು ಪ್ರವೇಶಿಸ್ತೇನೆ ಮೊದಲು ಮೊದಲು ಕೂಡ ಬರ್ತಿರ್ಲಿಲ್ಲ ನಂತರ ಕೂಡ ಬಂದು ಈಗಿನ ಊರು ಮೂಗು ಬಿಟ್ಟಿದ್ದು
3: ಏನಪ್ಪ ಸುಧೀರ ಪ್ರತಿ ಸತಿ ಬಂದಾಗ ಮುಂಬೈ ಹುಡುಗ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಿದ್ದಿ ನಿಂಗ ನನ್ನ ಸೀತ ವ್ಯಾಳಿಸಲಿಲ್ಲ ನಾನೇ ಲಗ್ಗಕ್ಕ ಹಬ್ಬಿ ಕೂತಿದ್ದೀನಿ ಎಂದು ತಿಳಿಬ್ಯಾಡ್ರಿ ಹಾಗೂ
2: ಅಡ್ಬಿಡ್ಬೇಕಾಗಿತ್ತು ನಾಳೆ ಇವ್ ಲಗ್ನ ನಿಜ ಹೇಳ್ತಂದ್ರೆ ಹುಡುಗಿ ಮೇಲೆ ಹಾಕೋದ ಅದು ಹಂಗ ಬಜಿ ಮಾಡ್ಕೊಡ್ತಾರೆ ಇದನ್ನ ಯಾರು ಮಾಡ್ಕೊತಾರ ನೀವು ಹುಡುಗಿ ಜೋಡಿದಾಗ ನಾನು ಅದ್ರಾಗ ರೂಮ್ ಕೂಡ ಇಷ್ಟು ಸುಂದರ ನಾ ವಿವರ ಕೂಡ ಹೊಂದಿಲ್ಲ
0: ತೋಟ ಹಿಡ್ಬೇಕಾದ್ರೆ
2: ನೀವೇನ್ ಬೇಕಾದ್ರೂ ಮಾಡ್ಕೊಳ್ರಿ ಆದ್ರೆ ನಾ ಜೀವನ ಕೊಡೋ ಹಂಗಿಲ್ಲ
1: ತೋಟ ನಮ್ ಮೂರ ಮಂದಿ ಹೆಸರು ಇದೇನು
0: ಅಪ್ಪಮ್ಮು ಮೂರ ಮಂದಿ ಇದ್ರಲ್ಲ
1: ತೋಟ ಅಡುಗಿಡ ಹಂಗಿಲ್ಲ ನೋಡು ಅಡು ಬಿಟ್ಟ ಯಾವ ಹಣ್ಣನ್ನು ನಾವು ಬಿಸ್ಕೊಳಕ್ ಆಗಿಲ್ಲ ನಿಮ್ಗ
2: ಈ ಹನ್ನೆರಡಕ್ಕೆ ಪಟ್ಟಿ ಅಷ್ಟ ಉಳಿತದ
1: ಅಷ್ಟಾದ್ರೂ ಉಳಿಯಲ್ಲ ಮತ್ತ ಇಂತ ನೀರಾವರಿ ಜಮೀನು ಕೊಡೋದ್ರಿಂದ ಅದನ್ನ ಸಾಧ್ಯ ಇದೆ ನಮ್ಗ ಅದ್ರ ಹೊರತಾಗಿ ನಾಳೆ ಏನಾದ್ರು ಒಮ್ಮೆ ಆಗ್ಬೇಕಾದ್ರ ನನ್ ಜಮೀನಲ್ಲಿ ಸಿಗ್ಬೇಕು ಮತ್ತ
0: ನೀನಂತೂ ಬಹಳ ಬಹಳ ಹತ್ತಿನ ಭಾಷಾ ಮಾತಾಡಕತ್ತಿದ್ದಿ
1: ಅಣ್ಣ ಏನ್ ತಪ್ಪಾಯ್ತಂದಾಗ ನಾ ಎಲ್ಲಾದ್ರೂ ಒಮ್ಮೆ ಕೇಳಿದ್ರೆ ತಿಳಿಸ ಬಗ್ಗೆ ನೀನ್ ಕೂಡ
0: ಸುಧೀರ ಈಗ ಹಕ್ಕು ಹೇಳಕ್ ಹೊಂಟಿದ್ದಿ ಗೊತ್ತದೇನ ನಿನ್ನ ಶಿಕ್ಷಣ ಕಾಯಿ ಎಷ್ಟು ಖರ್ಚಾಗದ ಅಂತ
1: ತಾತ್ಯ ಮಾಡಿದ್ರು ಖರ್ಚು
0: ತಾತ್ಯ ಮಾಡಿ ಹೆಸರಿಗೆ ಅಷ್ಟೇ ಎಲ್ಲ ಕಾರ್ಬಾರನ್ನು ನನ್ನ ಮೇಲೆ ಬಿಟ್ಟು ಅವರು ಮೊಬೈಲ್ಗೆ ಹಾಕುತ್ತಿದ್ರು ನಿನ್ನ ಶಿಕ್ಷಣಕ್ಕ ನಿನ್ನ ಲಗ್ನಕ್ಕ ಆ ಖರ್ಚು ಸ್ವಲ್ಪ ಅಂತ ತಿಳ್ಕೊಳ್ಳಿ ಏನು ಈಗ ನೀನು ಇಷ್ಟೇ ಬೇಡ ಕೊಂಡಿ
1: ಅಣ್ಣ ಇದ ನೋಡು ನಿನ್ ಬಾಳ ಸರಿ ಅಂತ ಹೋಗ್ತೀನಿ ನೀನಂತ ನಿನ್ಗೆ ಶಿಕ್ಷಣ ಕೊಟ್ಟೆ ನಿನ್ಗೆ ಕಗ್ಗ ಮಾಡಿದೆ ಅಂತ ಈಗ ಕೇಳು ನಂದು ಸ್ವಲ್ಪ ನಿನ್ ಕಿಸದಾಗೆ ನನ್ನ ಖರ್ಚು ಮಾಡಿಲ್ಲ ನನ್ನ ಶಿಕ್ಷಣ ಅಕ್ಕಮ್ಮ ಬೇಕ ಅಲ್ಲದೆ 20 ವರ್ಷದಿಂದ ನನ್ನ ಬಂದದ್ದು ಏನೇನಿಲ್ಲ ಅದಕ್ಕೆ ನಿಂದೆ ನನ್ನ ಜಮೀನು ಕಡಿಮೆ ಇತ್ತೇನೋ ನನ್ನ ಹೆಸರಿನ ಮೇಲೆ ಇದ್ದ ಜಮೀನು ಒಪ್ಪಂದದ ಮೇಲೆ ನನ್ನ ನೋಡ್ಕೊಂಡ್ರಿ ಅಲ್ಲದೆ ನನ್ನ ಶಿಕ್ಷಣ ಮುಗಿದ 20 ವರ್ಷ ಆಯ್ತು ಅದ್ರ ಒಪ್ಪಂದ ಏನ್ ಅಂತ ಬುದ್ಧಿ ಅದನ್ನ ಹೇಳಿ ಬರೀ ನಾ ಮಾಡಿದ್ರೆ ನಾ ಮಾಡಿದೆ ನನ್ನ ಬುದ್ಧಿ ಐಸತ್ತು ನಾಲ್ಕು ಮುಂದೆ ಕರ್ಜಿ ಅನ್ನೋ ನನ್ನ ಒಪ್ಪಂದ ಅಂತ ಅಂದ್ರೆ ತೃಪ್ತಿ ಸುತ್ತ ಬಾರಿ ಅಂತ ಕರ್ಜಿ ಒಮ್ಮೆ ಅದು
0: ಬರಬೇಕು ಮತ್ತೊಮ್ಮೆ ಅಂತ ತಕ್ಕೊಂಡು ಹೋಗ್ಬೇಕು
1: ನಾವೇನ್ ಬುದ್ಧಿ ಬೆಳೆದನು ಎತ್ಕೊಂಡು ಹೋಗ್ಬೇಕ ಅದು ನೀನೇನಾದ್ರೂ ಕೈಯಿಂದ ಕೊಟ್ಟೆ ಅನ್ನೋದು ನನ್ನ ಪ್ರಶ್ನೆ ಸೂಟಿಕೆ ಬರ್ತಿದ್ದೆ ಆಗ ನೀನು ಬಂದ್ರೆ ನಿನ್ ಪಗಾರ ಅಂತ ಹತ್ತು ಸರಿ ಬಿಟ್ಟೆ ಹಾಕಿದ ಹೇಳ್ತಿದ್ದಿ ಆಗಿ ನಿನ್ಗೆ ನಾನು ನಿರ್ಧಾರ ಮಾಡಿದ್ದೆ ನಾ ಈ ಒಂದು ನಾನು ತಿಳಿಬಾರ್ದು ಅಂತ ಅಲ್ಲದೆ ನಾನು ನನ್ನ ಮನಸ್ಸು ಬಂದಿಲ್ಲ ನಾನು ಅದು ನಿಮ್ಗೆ ಸೇರ್ತಿರ್ಲಿಲ್ಲ ನನಗೆ ಯಾಕೆ ಒಮ್ಮೆ ಕೊಡಿದ್ದಿ ಹೇಳ್ಬೇಕು ಅನ್ನೋದು ಚಿಕ್ಕ ಮಕ್ಕಳು ಕೂತ್ಕೊಂಡು ಒಂದ್ಸಾರಿ ಸತ್ಯ ಅನ್ನೋದು ಅಂತ ಮತ್ತೆ ನಾಳೆ ನೀವು ಕುಂಕತ್ತೆ ಉಂಡು ಮಾಡಿ ಬಿಟ್ಟಿದ ಅಂತ
0: ಆಯ್ತಪ್ಪ ಒಟ್ಟು ನೀನು ಮಾತು ನಾನು ನಿನ್ನ ಉತ್ಪನ್ನ ಕೊಡಲಿಲ್ಲ ಕರೆಯದ ಹಾನಿಯ ಕೊಡಲಿಲ್ಲ ಹಣ ಕೊಡಲಿಲ್ಲ ಅದು ಕರೆಯದ ಮಾತ್ರ ನಿನ್ಗೆ ಇಷ್ಟು ವರ್ಷದಾಗ 1,000 ಅನಿಸ್ತೇನು ಹುಲು ಕೆಲಸ ಹೆಂಗ್ ಕೇಳಬೇಕು ಅಂತ ಮತ್ತೆ ಅವನ ಆಪರೇಷನ್ ಅಮರಾವತಿ ಹೋಗಿ ಮಾಡಿಸ್ಕೊಂಡು ಬಂದೆ 2 ತಿಂಗಳು ಬಾಡಿಗೆ ಮನೆಯಲ್ಲಿ ಇದ್ವಿ ತಾತ್ಯ ಅವ್ರ ಕಾಯಿಲೆ ಇದಕ್ಕೆಲ್ಲ ಏನು ಖರ್ಚಾಗಿಲ್ಲ ಅಂತ ತಿಳ್ಕೊಂಡಿಲ್ಲ
1: ಮತ್ತ ಅದೇ ಮಾತು ತಾತ್ಯ ಅವ್ರ ಬಗ್ಗೆ ಅವನ ಬಗ್ಗೆ ಖರ್ಚು ಮಾಡಿದ್ದು ನೀನೇ ಮಾಡಿದ್ದು ಅಂತ ಯಾಕೆ ತಿಳ್ಕೊಂಡಿ ಎಲ್ಲ ಅವ್ರು ಇರ್ತಾರ ಹಂಗ ಅಂದ್ರ ಅವ್ರಿಗೆ ಯಾಕೆ ಕಂಡಿಸ್ತೀನಿ ಅವ್ರಿಗೆ ಯಾಕೆ ಕಂಡಿಸ್ತೀನಿ
0: ಒಂದು ನೋಡು 1 ವರ್ಷ ಫೈನ್ಡ್ರ 3 ವರ್ಷ ಬರ್ಗಾಲ
1: ನೀರಾವರಿ ಹ್ಯಾಂಗ್ ಬರ್ತದ ಬರ್ಗಾಲ
0: ಅತ್ತ ಜಮೀನು ರೈತ ಕೈಯಾಗ ಹೋಗ್ಯಾವ ಕೋರ್ಟ್ ಕಚೇರಿ ಮಾಡ್ಬೇಕಾಯ್ತು ಜಮೀನಿನ ಸಲುವಾಗಿ ಕೈಯಾಗ ಕೆಲ್ಸ ದಿವಸ ಬಿಟ್ಟು ಅಮರಾವತಿ ನೋಡ್ಬೇಕಾಗ್ತಿತ್ತು ತಾಯಿ ಹೆಚ್ಚಿದ್ರು ಅಂದ್ರ ಅದಕ್ಕೆ ಎಷ್ಟು ದುಡ್ಡು ಖರ್ಚಾಯ್ತು ಮ್ಯಾಲೆ ಕೇಳತನಕ ಎಲ್ರು ಬ್ರಾಹ್ಮಣ ಪ್ರವೇಶರು ಒಂದೇ ಒಂದು ಕೇಸ್ ನಿಂತಾವೆ ನನ್ನ ಮನಸ್ಸಿಗೆ ಒಪ್ಪಂದಾಗ್ಲಿಲ್ಲ ಸಾಹೇಬ್ ಜನರಿಗ ತಿನ್ನಕ ಕುಡಿಯಕ ಎಲ್ಲ ಕೊಟ್ಟರು ನನಗೆ ಯಶಸ್ಸು ಸಿಗಲಿಲ್ಲ ನಿಮಗೆ ಗೊತ್ತಿಲ್ಲಪ್ಪ ರಾಮ ಸ್ವಾಮನ ಮಂದಿಗ ಇಂಥ ಹಳಿಯಾಗಿತ್ತು ಹೋಗೋದು ಎಷ್ಟು ಕಷ್ಟದ ಅಂತ
1: ಉಳ್ದೆಲ್ಲ ಹ್ಯಾಂಗ ನಡೆದ ಅಂದ್ರ
0: ಹ್ಯಾಂಗ ನಡೆದ ಗೊತ್ತದೇನು ಈಗ ಈ ಊರಾಗಿರೋದು 7 ಬ್ರಾಹ್ಮಣ ಮನೆ ಅದ್ರಾಗ 3 ಮಂದಿ ಎಲ್ಲೋ ಊರು ಬಿಟ್ಟು ಹೋದ್ರು ಒಂದು ದೇವರ ಮುಂದೆ ದೀಪ ಹಚ್ಚಕ್ಕೂ ಅವ್ರ ಪೈಕಿ ಯಾರು ಉಳಿದಿಲ್ಲ ಇನ್ ಉಳಿದವ್ರು 4 ಅದ್ರಾಗ 3 ಇಬ್ರು ಭಿಕ್ಷುಕರು ಒಬ್ಬ ಮಾಸ್ತ್ರ ಎಲ್ಲರೂ ಸಾಲಗಾರರೇ ನಮ್ಮ ತಲೆ ಮ್ಯಾಲೆ ಪಗಡಿನ ದೊಡ್ಡದು ಸಾಲನು ದೊಡ್ಡದು ಇದ್ರ ಮಂದಿ ಜನರದ್ದು ಚಲೋ ನಡೆದ ಸೇರದಿಂದ ತೆಗೆದು ಮನಿ ಕಟ್ಕೊಂಡಲ್ಲ ದಲ್ಲಾಳಿ ಮಾಡ್ತಾರ ಟ್ರಕ್ ನಡೆಸ್ತಾರ ಅದೇನು ಇಲ್ಲ ರಾಜಕೀಯ ಇದ್ದಿದ್ದೆ
1: ಇದೆಲ್ಲ ನಮಗ್ ಮಾಡಕ್ ಆಗ್ತದೆ.
0: ಕಾಲ ಬದಲಾಗಿದೆ ಸುಧೀರ, ಆದ್ರ ಮನೆಯಾಗಿನ ಖರ್ಚು ಕಡಿಮೆ ಆಗ್ಲಿಲ್ಲ. ಹಬ್ಬ ಹುಣ್ಣಿ ಕುಲಾಚಾರ ಶ್ರದ್ಧ ಪಕ್ಷಾತೀತಿ ಇದನ್ನೆಲ್ಲ ನನ್ನ ಸುತ್ತ ಸುತ್ತಿ ನೀ ಹೋಗಿ ದೂರ ಕುಂತಿ. ಒಂದು ಗಣೇಶನ ಹಬ್ಬ, ಒಂದು ಮಹಾಲಕ್ಷ್ಮಿ ಹಬ್ಬ ಅಂದ್ರೆ
1: ಕಡಿಮೆ ಮಾಡ್ಬೇಕು.
0: ಹ್ಯಾಂಗ್ ಕಡಿಮೆ ಮಾಡೋದು? ನೀ ಬಾ ಮತ್ತೆ ಮಾಡಿ ತೋರಿಸು.
1: ನಾನೇ ಅದು ಅವಶ್ಯಕತೆ ಇಲ್ಲ ನಿಮ್ಗ. ಏನಿತ್ತು ಮುಂದೆ ನೋಡ್ತಾ ಇದ್ದೆ. ಒಂದು ಸಾರಿ ಆ ರೂಪದ ಕಠಿಣ
4: ಒಳ್ಳೆ ಪ್ಲೇಯರ್ ಆಗ್ತಿದ್ದ. ಅವಾಗ ಒಳ್ಳೆ ಇಂಜಿನಿಯರ್ ಆಗೋದಿಲ್ಲ,
1: ನೀ ಏನ್ ಹಾಕ್ತಿ ಒಳ್ಳೇದು?
0: ಅವ ಒಳ್ಳೆ ಸೆರೆ ಕುರ್ಕಾಕ್ತಾನ.
2: ಹಿಂಗ ನೋಡಿ ಹಿಂಗ
1: ನಾನ್ ಬಂದೆ ಮುಂಬೈಗೆ. ಮುಂಬೈ ಬಂದು ಏನ್ ಹೇಳವ ನೀನು? ಕರೀತಿ ಸಲತ್ತೆ ನಡ್ಕೋತೀನಿ. ಅದೇನಾ ನೋಡ್ರಿ ಬೇಕಂದ್ರ ರಾಘು ನಿನ್ಗ ಚಾಟಿ ಹೇಳ್ಕೊಡ್ಬೇಕು. ಒಳ್ಳೇದಲ್ಲ
2: ಹೇಳಿ ಅಪ್ಪಗಿರಿ ತಾಕ ಅಂತ ಇರ್ತಾ ಸಿಹಿ ಅಂತ
1: ಬಿಡ್ತೀಯಾಕ ನನ್ ಬಿಡ್ರಿಯಲ್ಲ ನನಗೆ ಬಿಡ್ರಿಯಲ್ಲ ಅದರಿಂದ ಹೇಳೋ ಅದರಿಂದ ನಿಮ್ಮಿಂದ ನಾನು ಕುಡಿಯೋದಿಲ್ಲ. ನೋಡ್ತೀನಿಲ್ಲ ನನ್ನ ಹಿಡಿದು ತರಕ ನೋಡಿದಂತೆ ಹಂಗೆ ನನ್ ಕೆಲ್ಕೊಂಡು ಹೋಗ್ತೀರಲ್ಲ ನಾನು ಸಲ ನೋಡ್ಕೊಂಡ್ರೆ ಕಾಕು ಕರ್ಕೊಂಡು
2: ಹೋಗ್ತೀನಿ.
3: ಹೇಳಿ

प्रभा, प्रभा

0: ಸರಿ ಬೆಟ್ಟಿ ಕೆಲಸ ಕರೆದು ನೋಡ್ತಾನ ಅಂತ ಅದಕ್ಕೆ ಕೊಟ್ಬಿಟ್ಟೆ. ಅದ ಬಾಸ್ಕರ ಹತ್ರ
1: ಒಂದು ಮೂರು ತುಳಿಯೋದು ಅದು ಅದು ನನಗೆ ಕೊಟ್ಬಿಡು ಅವ್ವ. ಇದ್ರಿಂದ ಹೊರಟು ಹೋಗ್ಲಿಕ್ಕೆ ಕೊಡು ಅವ್ವ. ಈ ಮಾಡೆ ನನ್ ತಿಂದ್ಬಿಟ್ಟಿತ್ತು, ನನ್ ಜೀವ ಉಸಿರು ಬಿಟ್ಟದಾಯ್ತದಾಗ ಅಲ್ಲಿ ಬಿಡು ಅಮರಾವತಿ ಹೋಗ್ಬೇಕ.
0: ಹೌದು, ಇಷ್ಟು ಬಂಗಾರ ತಗೊಂಡು ಏನ್ ಮಾಡುವಲ್ಲಿ ಏನು ನಾ ಹಳ್ಳಿ ಏನ್ ಮಾಡೋದು ತಿಳಿಯದೋಳು ಅಂತ ಕೇಳ್ತೀನಿ. ಖರೇನೆ ಮಾಡ್ತೀನಿ.
1: ಹಾ, ಇಷ್ಟು ಬಂಗಾರ ಇದ್ದು ಕಮ್ಮಿ ಅಂದ್ರು 50-60 ಸಾವಿರ ಆದ್ರೂ ಬರ್ತದ. ಅದ್ರ ಬಡ್ಡಿ ಮೇಲೆ ನನ್ ಮುಂದಿನ ಶಿಕ್ಷಣ ಆಗ್ತದ, ಜೊತೆಗೆ ಒಂದು ಸಣ್ಣದೊಂದು ಔತಿ ಹಿಡಿತೀನಿ, ಶಿಕೋಣಿ ಮಾಡ್ತೀನಿ, ದೇವಿಸ್ತದ ಎಲ್ಲ ಮಾಡ್ತೀನಿ. ನೋಡಿ ಅಂತ ನಿಮ್ಮಲ್ಲಿರೋ ನನ್ ತಡಿ
0: ಎಷ್ಟು ಹಳೆ ಬಂಗಾರ. ನಮ್ಮ ಮನಿಂದರ ದಾರ ಎಲ್ಲ ದೊಡ್ಡದಿನ ಅದರಾಗ ಅದಾವ. ಮಮ್ಮಿಗೆ ಬಿಎ ಇದ್ದು ನೌಕರಿ ಇದ್ದು ಆಗ ಈ ಊರು ಈ ಬಾಡ ಇದನ್ನೆಲ್ಲ ಬಿಟ್ಬಿಟ್ಟು ನೀ ಖಯಮ್ಮ ನನ್ನ ಕಡೆ ಬಂದಿದ್ದರು. ಖರೆ ಹೇಳ್ತೀನವ್ವ, ನನ್ಗೀಗ ಗಂಡ ಮನೆ ಸಂಸಾರ ಯಾರ ತದ ಹವ್ಯಾಸ ನೋಡಿದ್ವಿ, ನಾವಿದ್ರು ಸ್ವತಂತ್ರ ಆಗೋಣ.
1: ಎಷ್ಟು ಬಂಗಾರ ಮಾಡ್ತೀನಲ್ಲ ಅಷ್ಟೇ ಬಂಗಾರ ಮೊತ್ತ ಕೊಂಡ್ಕೊಂಡ್ ಕೊಡ್ತೀನಿ. ಒಬ್ಬೊಬ್ಬರಿಗೆ ಒಂದೊಂದು ಅರಿಯೋ ಕಲ್ ಮಾಡಿಸ್ಕೊಂಡು
0: ಎಷ್ಟು ದಿವಸದಿಂದ ನಡೆ ಕತ್ತಿ ಮಾರೋಣ ಬಂಗಾರ ಕರೆನೆ ಮಾರೋಣ.
2: ನರ್ಲಿಕ್ಕೆ ಏನಾಗ್ತದೆ ಫಸ್ಟ್ ಮಾಡ ನನಗೂ ಒಪ್ಪಲ್ಲ
3: ಅಂದ್ರಿ. ಅವ್ರ ಕಾಲಿಗೆ ತಾಗ್ಯದ ಹಸಿ ಬಂದಿರ್ಬೇಕು ಸುಮ್ಮ ಸುಮ್ಮನೆ ಕಟ್ಟಿ ಕುತ್ತಲಿ. ನಾನು ಮುಂಜಾನೆ ಡಾಕ್ಟರ್ ಕಡೆ ಕರ್ಕೊಂಡು ಹೋಗಿ ನೀವು ದೊಡ್ಡವರು ದುಡ್ಡಿಸ್ತಂತಿದ್ದ ಆಗಿಲ್ಲ ಮಾಡ್ಬೇಕು ಚೆನ್ನಾಗಿ ಮಾಡೋರು. ನಾನು ಇದ್ದಲ್ಲೇ ಚರ್ಪಿಸ್ತಾ ಇದ್ದೀನಿ, ನೀವು ಯಾರು ಚರ್ಪಿಸ್ ಹೇಳಿಬಾರ್ದು ಅಂತ. ಮತ್ತ ಈ ಕೆಲಸ ವಾರ ಮುಗಿತು ಅಂದ್ರೆ ಯಾರು ಏನೇನು ಅದನ್ನ ಅವ್ರಿಗೆ ಕೊಟ್ಬಿಡ್ರಿ.
2: ಏನು ಏನು ಕೊಡೋದು?
3: ಯಾ ತೋಳಿದ್ರಲ್ಲ ವಾದ ವಾದ ಇಷ್ಟು ತಮಾಷೆ ಆಯ್ತು ಚಿಕ್ಕ ಮಕ್ಕಳಿದ್ದಕ್ಕೆ. ಮತ್ತ ನಂತರ ನಮ್ಮ ಮಕ್ಕಳಿಗೆ ಅವ್ರೇ ಇದ್ದಾರಲ್ಲ ಕೊಟ್ಬಿಡ್ರಿ. ಕೊಡೋದು
2: ಏನು ಕೊಡೋದು? ಯಾಕೆ ಕೊಡೋದು?
3: ಯಾರ ಹಿಸ್ಟಿ ಅದವಲ್ಲ ಅವ್ರಿಗೆ ಕೊಟ್ಬಿಟ್ರಿ.
2: ಅರೆ ಇರೋ 12 ಎಕರೆ ಕೊಟ್ಬಿಟ್ರ ಏನ್ ಅನ್ನೋದು?
3: ನಾನು ಜಮೀನಿನ ಬಗ್ಗೆ ಅಲ್ಲ ಕಡೆ ನೋಡ್ಲಿ. ನಮ್ಮ ಅಜ್ಜಿ ಬಹಳ ಒಳ್ಳೆಯವ್ರಿದ್ದಾರೆ, ಅಂಜಲಿನು ಕೂಡ ಒಳ್ಳೆಯವ್ರಿದ್ದಾರೆ. ಹಿಂದಿನ ಸಲ ರಂಜಿತವಾಗಿ ಸ್ಕರ್ಟಿನಲ್ಲಿ ತಂದಿದ್ದು ಪ್ರೀತಿಯಿಂದ. ಆದ್ರೆ ಈ ಹಳ್ಳ ಸ್ಕರ್ಟ್ ಹಾಕೊಂಡು ತೊಡಿ ತೋರಿಸ್ಕೊಂತ ತಿರ್ಗಾಡೋದು ಆ ವ್ಯಾಕ್ಸಿನ್ ಅಂತ ಹ್ಯಾಂಗ್ ಹೇಳೋದು? ಇಲ್ಲಲ್ಲ ಇಷ್ಟೊಂದೆ ಗುಪ್ಚುಕ್ಕಾಗಿ ದಿಂಬುಗಳು ಮಾಡಿದೆ ಕಲೀತ.
2: ನಾನ್ ವಿಲನ್ ಇದ್ದಾಳಿ
3: ಕೊಡಿಸ್ತಾಕಿ ಕರೆ, ಆದ್ರೆ ಇಲ್ಲಿಂದ ಒಂದಿಲ್ಲ ನನ್ನ ಯಾರು ಸುಧೀರ್ ಬಾಜು ಮುಂಬೈ ಮಾಡಿದ ಅಗ್ನಿ ಹಾಕೊಂಡು ಯಾರು ಅಡ್ಡ ಅಂತ ತಗೊಂಡು ಹೋಗ್ಲಿಲ್ಲ. ಆಗ ತಾತಿದ್ರು ಆಗಿನ ಮಾತ ಬೇರೆ ಈಗಿನ ಮಾತ ಬೇರೆ.
2: ನೀನ್ ನನಗ ಶಾಣ್ಯತನ ಕಲ್ಸಕ್ ಬರಬೇಡ.
3: ಅಯ್ಯೋ ಯಾಕೆ ಕೊಡ್ತೀನಿ?

0: D'accord?
1: Alors?
0: Multiplier, non?
2: ಇದರ ಎಲ್ಲದೂ ಅದ ಅವಂದು ಸುಧಿರಂದು ಪ್ರಭಂದು ಚಂದ್ರದು ಮತ ನನ್ ನಾನು ಇದನ್ನ ಸುಧಿರಾಗಿ ತೋರಿಸಕ್ ಹೋಗುದಿಲ್ಲ.
1: ಯಾರು ಗೊತ್ತಿರಲಿಲ್ಲ ಯಾರು
2: ಎಷ್ಟು ಅವರು ಮಾಡ್ಬಿಟ್ಟು ಅಂತೀನಿ.
0: 13ನೇ ದಿನ ಆದ ಮೇಲೆ ತಿಜೋರಿ ತೆರಿತೀನಿ, ನೋಡ್ರಿ ಏನ್ ನೋಡುದು ಅಂತೀನಿ. ಇದನ್ನ ಮೊನ್ನೆ ದೇವ್ರ ಕೊನೆಯ ತಂದಿಟ್ಟೀನಿ.
1: ಯಾರು ನೋಡಿ ಹೇಳಿದ್ರ?
2: ಮಂಜು ಕೇಳ್ತಿದ್ಲು ಏನದ ಏನದ ಅಂತ. ಏನು ಜೋರ್ ಮಾಡಿದೆ ಅಂತಿ? ಕೂಡಲೇ ಅಲ್ಲಿಂದ ಇಲ್ಲಿ ತಂದಿಟ್ಟೀನಿ. ನಿಮ್ಗಿನ್ ಕೇಳ್ದ?
1: ಬೇಡ ಇದೆಲ್ಲ ಬೇಡ, ಸುಮ್ ಸುಮ್ಮನ
2: ಕಡಿ ಕೆಲ್ಸಕ್ ಬರೋದು ಅದ ಇನ್ನ ಮುದ್ದಿನ ಮೈದಾನ ಅಲ್ಲ.

قول ايه؟ حط طولي. أيدي تولي.

진 호가 낫두 공그라 사라 이두 와즈르두 이두 낫틴두 이두 하울라두 이두 바체두.

0: ಈ ಹತ್ತು ನೀರು ಲಕ್ಷಾಧಿ ರೂಪಾಯಿ ಧಣಿ ಕಾಣಿಸ್ತಿ.
1: ಬರೀ ಬಂಗಾರ ಇನ್ನು ಏನೇನೋ ಅದಾಯ್ತು ಅಂತ ಅನಿಸ್ತದೆ.

ಮಾಡಿದ್ದೆಲ್ಲ ಹೇಳ್ಬೇಕು ಸುತ್ತಮುತ್ತ ನಿಂತಿದ್ದಾರೆ. ಕೌತುಕದಿಂದ ನೋಡ್ತಿದ್ದಾರೆ ಅಂತ ಅನಿಸ್ತದೆ. ಅಜ್ಜಿ ಅತ್ತಿ ಅಜ್ಜಿ ಅವ್ವ ಎಲ್ಲಾರ ಮುಂದೆ ಸ್ಪರ್ಶ ನನಗ ಹತ್ತಿರ ಅಂತ ಅನಿಸ್ತದೆ. ಯಾರ್ಯಾರು ಹಾಕೊಂಡು ಚಕ್ರ ಮಾಡಿದ್ರು, ಯಾರ್ಯಾರ ಕೈ ಕೊರಳು ಇವಕ್ಕ ತಾಗಿದ್ದಿರ್ಬೇಕಲ್ಲ. ನಾಳೆ ನನ್ನ ಪರಾಗ ನೆಡ್ತಿರು ಇವನ್ ಹಾಕೊತಾಳ. ಅವ್ರಿಗೂ ಹೇಗೆ ಅನಿಸ್ಬೋದಲ್ಲ ನನ್ನ ಸ್ಪರ್ಶ.

ಇದು ಯಾರು ಅದಿದ್ದು ನಮ್ಗೆ ಕೊಟ್ಬಿಡಿ. ಇದು ನಾ ದೇವ್ರ ಪಾಣಿಗೆ ಹೋಗಿ ಒಯ್ದಿರಿ. ನಿಮ್ಗೆ ಯಾವ್ದು ಬೇಡ ಸುಮ್ಮನೆ ಯಾಕೆ

ಜಾಸ್ತಿ ಮಾತಿ ಏನು

ಮರಿ ತುಂಬ ಓಡಾಟವಾದ್ದು ಮಾರಿ ಒಳಗಿಂದೇ ಕೊಡದೇ ನಾನಾದ್ರೂ ಎದೇ ಮಾಡಿ ಯಾವ್ಯಾವ ಕೈ ನೋಡಿ ಸುಸಿಂಗಿರೋ

मुझे पहचानो।

ಏನಂತೀಯವ್ವ? ನಾನು ನೋಡು,

0: ರಾತ್ರಿ ಎಷ್ಟಾದ ನೋಡು, 12 ಹೊತ್ತೋಯ್ತು.
1: ಮತ್ತ ಸಿಕ್ಕರು ತಗೊಂಡೋಗಿ ಮರಣಿಸಿರೋದರ ಬಗ್ಗೆ ಸಂಶಯ ಆಗ್ತದೆ.

0: ಇದೆಯಾ? ನೋಡ ಹೇಗೆ ತಿಳಿಸ್ತು ಹೋಗ್ಲಿ ಬಿಡೋಣ. ಆಗಿದ್ದಾಗಂತೂ ಅಮ್ಮ ಇದ್ದವ್ರು ತಮ್ಮ ಆಗ್ಯಾನ, ತಮ್ಮ ದೊಡ್ಡವನಾಗ್ಯಾನ. ಸರಿಯಾದ ರಾಳಿಯಲ್ಲಿ ಬಂದು ನಾಳೆ 9ನೇ ದಿವಸ ಬ್ರಾಹ್ಮಣರು ಬರೋದಕ್ಕ ಶುರು ಆಗ್ತದ. ಆದರೆ ಚೌಕಾಸಿ ಮಾಡ್ತಾ ಇದ್ರು,
1: ಬನ್ಸಿಲ್ಲ ಅಣ್ಣ ಪತ್ನಿ
0: ಒಳ್ಳೆ ಕಿಮ್ಮತ್ತಿನ ಜಗ ಮಣ್ಣಿನ ಗಲ್ ಮೇಲೆ ಹೋಗ್ಯ ಮರ್ಗಿಯಲ್ಲಿ ಬರ್ತ ಕರಿಕ ಯಾರ ಹಣ್ಣಿನಲ್ಲಿ ಏನ್ ಬರ್ತದ ಅಷ್ಟೇ ಸುಂದರ.
1: ನಮ್ಮದು ಏನೋ ತಪ್ಪಿದೆ, ಕೊನೆ ನಾವು ಕೂಡ ಹ್ಯಾಂಗ್ ಮಾಡ್ತೀವೋ ಹಂಗ ಅಂತೀವಿ.
0: ನೋಡಿ ನಿನಗ ಆಯಾಸ ಆಗಿರ್ಬೇಕು, ಹೋಗಿ ಬಂದು
1: ಹೋಗ್ ಬಂದೆ ಮನೆಗೆ ಕೂದಲಿಲ್ಲ. ಹೌದಾ ನಡಿ ಅಂದ್ರೆ ಇಲ್ಲ ಅಂದ ಕಷ್ಟ ಬರ್ತದ ಮಾಡ್ತಾರ ಅಲ್ಲಿ
2: ನಾ ಮುಂಬೈ ಬಂದೆ ಅಂದ್ರೆ ಆಗ್ತದಲ್ಲ ಬಿಟ್ಟು
1: ಆಗ ಹೊರಗ ಈ ಸತಿ ಬರೋದು ಬೇಡ ಮುಂಬೈ
2: ಯಾಕೆ
1: ಅರೇ ಈತ ಬರೆದಾಗ ಹುಮ್ಮನ್ ಜೋಡಿ ಯಾರು
2: ಬೇಡ ಸಿಕ್ಕೀಗ
1: ಅದು
2: ಅಲ್ಲಿ ನಡ್ಕೊಂಡಿದ್ದೀನಿ ಕೇಳಿ ಮಾಡಿದ್ರೆ ಕಾಕು ಕಾಕು
3: ಹೈರಾಣ ಆಗಿದ್ದು ದಿವಸ ಒಬ್ಬನೇ ಇರ್ತಾರ ಉಡುತ್ತಾನೋ ತಿಂತಾನೋ ಯಾವ ಇಲ್ಲ ಗೆಡೆಯ ಚೋಡಿ ಕುಂತು ಹುಬ್ಬಿಯಲ್ಲಿ ಕುಳಿತಾನೋ ಜೀವ ತನ್ನ ಸಾಧ್ಯವಾಗಿರ್ಲಿಲ್ಲ ನಿಜ ಪ್ರಕರಣದಾಗ ಸ್ವಲ್ಪ ತ್ರಾಸ ಆಗುತ್ತೆ
0: ಆದ್ರೆ ಆ ಸಂದರ್ಭ ಏನು ಒಂದ್ ಸಾವಿರ ರೂಪಾಯಿ ಖರ್ಚು ಇಲ್ಲೇ ಬರುತ್ತೆ ನನಗ ಪೊಲೀಸ್ ಠಾಣೆ ಕೊಟ್ಟಿದ್ದಾರೆ ಅದು ನೀನು ಅನಂತ ಇದ ಮಾಡಿ ಸತ್ಯ ಏನು ಬಂಗಾರ ವಯಸ್ಸು ಅದು ಬೇರೆ
3: ಅಂತ ವಿಷಯ ನಾ ಮನಸ್ಸಿಗೆ ತರಬೇಡಿ ಸೀರಾಲ ಹಣ ಕೊಟ್ಟೋದ ಅವು ಜೀವನ ಕಣ್ಣಿ ದಾರಿ ತಪ್ಪ ತಪ್ಪ ಅಂತ ಕೀಸುಕು
0: ಇಸ್ಕೊಟ್ಟ
3: 18,000 ಲೆಕ್ಕ ಪತ್ರ ಎಲ್ಲ ಮಾರಾಟ ಸಾಧನ ಕೊಟ್ಟದ ಅವನು ಸಾಮಿ ಕಟ್ಟಿಸ್ತಾನಂತ ಅದಕ್ಕೆ ಬುಲ್ಡೋಸರ್ ದೆಸೆಯಿಂದ ಅವನು ಅವನಿಗೆ ಏನ್ ಕಳಿಸ್ಯಾನ ಅವನ್ಸಿಯೋ ಇಷ್ಟು ಕೇಳ್ಕೊಂಡು ಅರೆ ಆ ನಾಲ್ಕು ದಿವಸ ತಡಿ ಅವನ್ನೆಲ್ಲ ಆಗೋಗಿ ಅಂತ ಚೂರು ಕೇಳಕ್ಕಿನ ಶುಭ ಭೂತ ಚಲೋ ಅಂತ
0: ಆದ ಬಾಳೆ ನಾವು ಅದು ಎಲ್ಲಿ ಬಾಳಿ ಬಿಡೋರಿದ್ದೀವಿ ದಿವಸ ಅವರ ಮುಖ್ಯದ ಬಂದು ಮಾಡಿಲ್ಲ

Rabab.

0: ಲಗೂನ್ ಮುಗಿಸ್ರಿ ಬೇಗ ಬಸ್ ಬರ್ತದ. ನಾನು ಮುಂದೆ ಹೋಗಿ ಬಸ್ ನಿಂದಿಸುತ್ತೇನೆ. ಲಗೂನ ಬರ್ರಿ.
1: ಶುರುವಾಗಿದ್ದು ಯಾರು

0: ಚಂದ್ರನ ಅಮರವನ್ನು ಕರ್ಕೊಂಡು ಬರಬೇಕು. ಅಮ್ಮ ಮಾಡ್ಬೇಡಿ,
1: ನೀವು ಕಾಳಜಿ ಮಾಡ್ಬೇಡಿ.
0: ಚಂದ್ರ ಕರಿಬೇಕು ಏನ್ ಹೇಳ್ತೀವಿ?
1: ಮಲ್ಕೊಂಡ
0: ಎಲ್ಲಿ
1: ಹೋಗಿ ಬಿಡ್ರಿ.

Baby, money, keep that.

Mm-hmm.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಚೌಡಿಕೆ ಪದಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದರೆ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: ते आले गायले आणि जिंकले अशी परिस्थिती आपल्या सर्वांची झालेली आहे. मला पाचशे पैकी मनापासून धन्यवाद. आणि सत्य एकमेकांच्या रचनेत म्हटल्याप्रमाणे हृदयात राहिले तुमचं गाणं आमच्या सर्वांच्या हृदयात कायम राहिलेलं आहे. मनपूर्वक अभिनंदन आणि मनपूर्वक कौतुक. मी कल्पना जोगरकर यांना विनंती करतो की त्यांनी कृपया सर्व मंचावर यावं. आणि आमची वेळेची कसरत चालू असल्यामुळे नाईलाजाने तुम्हाला 5 मिनिटं आहेत असं सांगावं लागलं. असो या कल्पना दे. सुरुवातीला नौशाद हरला
1: ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಇದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಭಜನಾ ಪದಗಳು ಪ್ರಸಾರವಾಗಲಿದೆ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
6: ರಾಮನೇ ಕೆಷ್ಟು ಮಧುರ, ರಾಮನ ಮುಖಮಂಡಲವೇ ಕಿನಿತು ಮಧುರ, ರಾಮನ ನೋಟವೇ ಕಿಂತು ಮಧುರ, ರಾಮನ ಮಾತೇಕೆ ಈ ಪರಿ ಮಧುರ. ಏಕೆಂದರೆ ಮಧುರವೇ ಆತನ ಮೂಲ ದ್ರವ್ಯ. ಮಧುರ ಮಧುರವಾದ ಪಾಯಸದಿಂದ ಹುಟ್ಟಿ ಬಂದ ಮಹಾಪುರುಷ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ, ಆತನ ಮಾಧುರ್ಯವನ್ನು ವರ್ಣನೆ ಮಾಡಿ ಮುಗಿಯಬಹುದೇ? ವರ್ಣನೆಗೆಟುಕುವುದೇ ಆತನ ಮಾಧುರ್ಯ? ರಾಗಕ್ಕೆಟುಕಬಹುದು.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.